ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026 ಇಸವಿಯ ಜೂನ್ ತಿಂಗಳ 14 ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುದ್ದ, 7:35 ವಾರ್ತೆಗಳು, 7:45 ವಚನ ವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಸುನಾದ, 8:45 ವಿಜ್ಞಾನ ಜಾಣಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ನಾವು ಮಕ್ಕಳಿಗೆ ಹೇಳ್ತೀವಿ, ಎತ್ತರದ ಗುರಿ ಇಟ್ಕೊಳ್ರಪ್ಪ, ಸಣ್ಣ ಗುರಿ ಇಟ್ಕೋಬೇಡಿ ಅಂತ. ಅದು ಒಳ್ಳೇದು. ಅದು ಇನ್ನೊಂದು ಹೇಳಬೇಕು, ಅತಿಯಾದ ಮಹತ್ವಾಕಾಂಕ್ಷೆ ಕೂಡ ಒಂದು ರೋಗನೇ ಅಂತ. ಕೆಲವೊಂದು ಸಲ ಅತಿಯಾದ ಅಪೇಕ್ಷೆಗಳು, ಅತಿಯಾದ ಆಕಾಂಕ್ಷೆಗಳು ಇಟ್ಕೊಂಡಾಗ ಎಷ್ಟೋ ಸಲ ಜೀವನಕ್ಕೆ ಪೆಟ್ಟಾದದ್ದು ಕಂಡಿದ್ದೇವೆ. ನನಗೊಂದು

ಕೆಟ್ಟ ಘಟನೆ ನೆನಪಾಗುತ್ತೆ. ಇದು ನಾನು ಓದಿದ್ದು. ತೈಮೂರ್ ಲಂಗ್ ಅಂತ ಒಬ್ಬ ರಾಜ ಇದ್ದ. ಅವನು ಎಷ್ಟು ಅನಾಹುತಗಳನ್ನು ಮಾಡಿದ್ನೋ ಅಷ್ಟು ಮಾಡಿದ. ಇನ್ನೊಬ್ಬ ಸುಲ್ತಾನ್ ಬೈಜದ್ ಅಂತಿದ್ದ. ಇಬ್ಬರು ಕ್ರೂರಿಗಳೇ ಅವರು, ಇಬ್ಬರು ಕ್ರೂರಿಗಳೇ. ಒಂದು ಯುದ್ಧದಲ್ಲಿ ಅವರಿಬ್ಬರ ನಡುವೆ ಯುದ್ಧ ಆಗಿ ಸುಲ್ತಾನ್ ಬೈಜದ್ ತೈಮೂರ್ ಲಂಗ್ನಿಂದ ಸೋತ. ಆಗ ತೈಮೂರ್ ಏನು ಮಾಡಿದೆ ಗೊತ್ತಾ? ಬೈಜದನ್ನು ಹೆಡಮೂರಿಗೆ ಕಟ್ಟಿ ಎಳ್ಕೊಂಬಂದ ಮುಂದೆ ನಿಲ್ಲಿಸಿ ಅಂತ ಹೇಳಿದ. ಅದರಂತೆ ಮಾಡಿದರು ಸೇವಕರು. ಸಿಂಹಾಸನ ಮೇಲೆ ತೈಮೂರ್ ಕೂತಿದ್ದಾನೆ, ಕೆಳಗಡೆ ಹಗ್ಗ ಕಟ್ಟಿಸ್ಕೊಂಡು ಬೈಜದ್ ನಿಂತಿದ್ದಾನೆ. ಅಸಹಾಯಕನಾಗಿ ನಿಂತಹ ಬೈಜದನ್ನು ನೋಡಿ ತೈಮೂರ್ ಗಹಗಹಿಸಿ ನಗೋಕೆ ಶುರು ಮಾಡಿದ್ದಂತೆ. ಮೊದಲೇ ಸೋಲಿಂದ ಅಪಮಾನಿತನಾಗಿದ್ದಾನ ಅವನು. ಬೇಜಾರಾಗಿದೆ, ದುಃಖ ಆಗಿದೆ, ನಗು ಇನ್ನಷ್ಟು ಕೆರಳಿಸ್ಬಿಡ್ತು. ಅವನು ರಾಜ ಆಗಿದ್ದವನಲ್ಲ. ಕೋಪದಿಂದ ಅಭಿಮಾನದಿಂದ ತಲೆ ಎತ್ತಿ ಹೇಳಿದ, ತೈಮೂರ್ ನಾನು ಗೆದ್ದಿದ್ದೇನೆ ಅಂತ ಬಹಳ ಅಹಂಕಾರದಿಂದ ಬೀಗಬೇಡ ನೀನು. ನಾನು ಒಬ್ಬ ಸುಲ್ತಾನನ್ನು ಮರಿಬೇಡ. ನಾಳೆ ನನ್ನ ಸ್ಥಿತಿ ನಿನಗೆ ಬರಬಹುದು, ನಿನ್ನ ಸ್ಥಿತಿ ನನಗೆ ಬರ್ತದೆ, ಎಚ್ಚರ ಇರಲಿ. ಇನ್ನೊಬ್ಬರು ಸೋಲು ಅನ್ಕೊಂಡು ನಗುವಂಥ ಮನುಷ್ಯ ಮತ್ತೊಂದು ದಿವಸ ತನ್ನ ಸೋಲಿಗೆ ಕಣ್ಣೀರು ಹಾಕಬೇಕಾಗ್ತದೆ, ಮರಿಬೇಡ ಅಂತ ಹೇಳಿದ. ಆಗ ತೈಮೂರ್ ಲಂಗ್ ನಗ್ತಾ ಇದ್ದವನು ಹೇಳಿದಂತ, ಅಯ್ಯೋ ಬೈಜದ್, ನಾನು ನಗ್ತಾ ಇದ್ದದ್ದು ಅದಕ್ಕಲ್ಲಪ್ಪ, ನಮ್ಮಿಬ್ಬರ ಅವಸ್ಥೆ ನೋಡಿ ನಗೆ ಬಂತು ನನಗೆ ಅಂದಂತೆ. ಏನು ಅವಸ್ಥೆ ಅಂತ ಬೈಜದ್ ಕೇಳಿದ. ನಿನಗೆ ಗೊತ್ತಿಲ್ವೇನಯ್ಯ, ನನಗೆ ಒಂದು ಕಾಲಿಲ್ಲ. ತೈಮೂರ್ ಲಂಗ್ ಒಂದು ಕಾಲಿಲ್ಲ, ಬೈಜದಿಗೆ ಒಂದು ಕಣ್ಣಿಲ್ಲ. ತೈಮೂರ್ ಹೇಳಿದಂತೆ, ನೋಡಪ್ಪ ನಿನಗೆ ಒಂದು ಕಣ್ಣಿಲ್ಲ, ನನಗೊಂದು ಕಾಲಿಲ್ಲ, ಇಬ್ಬರು ಚಕ್ರವರ್ತಿಗಳಾಗಿದ್ದೀವಿ, ರಾಜರಾಗಿದ್ದೀವಿ. ನಾನು ಸಾಧಿಸಿದಂಥ ಗೆಲುವಿಗೆ ಸಂತೋಷ ಪಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ ನೀನು. ನಾನು ನಗೋದು ಇದಕ್ಕಲ್ಲ, ಭಗವಂತನ ದಡ್ಡತನಕ್ಕೆ ನಗ್ತಾ ಇದ್ದೀನಿ ನಾನು. ಪ್ರಪಂಚದಲ್ಲಿ ಎಷ್ಟು ಜನ ಸದೃಢರಾಗಿದ್ದಾರೆ, ಸುಂದರರಾಗಿದ್ದಾರೆ, ಶೂರರಾಗಿದ್ದಾರೆ, ಅಂಥವ್ರನ್ನೆಲ್ಲ ಬಿಟ್ಟು ದೇವರು ನನ್ನಂಥ ಕುಂಟಮದಿನಂಥ ಒಕ್ಕಣ್ಣನಿಗೆ ರಾಜಪದವಿ ಯಾಕೆ ಕೊಟ್ಟ ಅಂತ ಚಿಂತಿಸಿ ನಗ್ತಾ ಇದ್ದೀನಿ ಎಂದಂತೆ. ಬೈಜದ್ ನಗೋಕೆ ಶುರು ಮಾಡಿದ್ದಂತೆ. ಆಗ ಬೈಜದ್ ಹೇಳಿದ ಮಾತು ಹೇಳ್ತಾನೆ, ತೈಮೂರ್ ದಯವಿಟ್ಟು ನೆನಪಿಟ್ಕೋ, ಚೆನ್ನಾಗಿರೋರಿಗೆ, ದೈಹಿಕವಾಗಿ ಮಾನಸಿಕವಾಗಿ ತೃಪ್ತರಾದವರಿಗೆ ಅಧಿಕಾರ ಬೇಕಿಲ್ಲ, ಅವ್ರು ಹಾಗೆ ಸಂತೋಷವಾಗಿದ್ದಾರೆ. ಯಾರಿಗೆ ತುಂಬಿಕೊಳ್ಳಾರ್ದಂಥ ಕೊರತೆ ಇದೆಯೋ ಅಂಥವ್ರಿಗೆ ಮಾತ್ರ ಅಧಿಕಾರ ಬೇಕಾಗತ್ತೆ. ಈ ಅಧಿಕಾರದ ಅಪೇಕ್ಷೆ ಇದೆಯಲ್ಲ, ನಮ್ಮ ಹೀನತೆಯನ್ನು ತುಂಬಿಕೊಳ್ಳುವಂಥ ಒಂದು ಪ್ರಯತ್ನ ಅದು. ಎಷ್ಟು ಸರಿ ಅನಿಸುತ್ತಲ್ಲ, ನಾವು ಯಾವಾಗಲೂ ಅಧಿಕಾರಕ್ಕೆ ಹಪಹಪಿ ಮಾಡೋದು ಯಾವುದಕ್ಕೆ ಗೊತ್ತಾ? ನಮ್ಮಲ್ಲಿ ಕೊರತೆ ಇದ್ದಾಗ ಅದೊಂದು ರೋಗ. ಅದು ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ, ನಿಮ್ಮ ಮನೆ ನಲ್ಲಿಯಲ್ಲಿ 24 ಗಂಟೆ ಶುದ್ಧವಾದ ಕುಡಿಯೋ ನೀರು 24 ಗಂಟೆನೂ ಬರ್ತಿದ್ದರೆ, ತುಂಬ್ಕೋತಿದ್ರೆ ಏನಾದರೂ ಬೇಕೇ ಆಗಿಲ್ಲ, 24 ಗಂಟೆ ನೀರು ಬರ್ತದೆ. ಒಂದು ಸರ್ಕ್ಯುಲರ್ ಬಂತು ಅಂತ ಇಟ್ಕೊಳ್ಳಿ, ಮುಂದಿನ 3 ದಿವಸ ನೀರು ಬರಲ್ಲ. ಎಷ್ಟು ತುಂಬ್ಕೋತೀರಿ? 3 ದಿವಸಕ್ಕಾಗುವಷ್ಟು ತುಂಬ್ಕೋತೀರಾ? ದಯವಿಟ್ಟು ನಂಬಿ ನಾ ಹೇಳೋದನ್ನು, 6 ದಿವಸದಷ್ಟು ತುಂಬ್ಕೋತೀರಿ ನೀವು. ಯಾಕಂದರೆ ಇನ್ನೊಂದು ಸರ್ಕ್ಯುಲರ್ ಬಂದರೆ, ಒಂದು ಸಲ ಈ ಇನ್ಸೆಕ್ಯೂರಿಟಿ ಅಭದ್ರತೆ ಬಂತು ಅಂದರೆ ಹಪಹಪಿತನ ಶುರುವಾಗತ್ತೆ, ತುಂಬ್ಕೊಳ್ಳೋಕೆ ಶುರುವಾಗುತ್ತೆ. ಯಾಕೆ ಕೆಲವು ಸಿನಿಮಾ ಸ್ಟಾರ್ಸ್ ದುಡ್ಡಿಗೋಸ್ಕರ ಹಪಹಪಿ ಆಗ್ತಾರೆ? ಹೇಳಕ್ಕೆ ಬರಲ್ಲ, ಮುಂದೆ ಸಿನಿಮಾ ಹೋದರೆ ಮುಂದೆ ನನ್ನ ಗತಿ ಏನು? ಆಟಗಾರರು ಯಾಕೆ ಒದ್ದಾಡ್ತಾರೆ? ನಾಳೆ ನಾನು ಕ್ರಿಕೆಟ್ ಆಟ ಬಂದಾಗ್ಬಿಟ್ರೆ ನನ್ನ ದುಡ್ಡು ಬಂದಾಯ್ತು. ಆದ್ದರಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೇಗ ಗಳಿಸ್ಬೇಕು ಅಂತ. ಈ ಅತಿಯಾದ ಮಹತ್ವಾಕಾಂಕ್ಷೆ ಬರೋದು ಅಭದ್ರತೆಯ ಲಕ್ಷಣ. ಅದು ಅತಿಯಾದ ಅಪೇಕ್ಷೆ ಮಾಡೋದು, ಅಧಿಕಾರ ಬೇಕು ಅಂತ ದಾಹ ಪಡೋದು. ಅದಕ್ಕೆ ಬೈಜದ್ ಹೇಳಿದ ಮಾತು ಸರಿ ಅನಿಸುತ್ತೆ. ಎಲ್ಲಿವರೆಗೂ ನಿಮಗೆ ಆ ರೋಗ ಇದೆಯೋ, ಅಸ್ಥಿರತೆ ಇದೆಯೋ, ಅಲ್ಲಿವರೆಗೂ ಬೇಕು ಅನಿಸುತ್ತೆ. ಒಂದು ಸಲ ಮನಸ್ಸಿನಲ್ಲಿ ತೃಪ್ತಿ ಶಾಂತಿ ಬಂದಾಗ ಅಧಿಕಾರದಿಂದ ಜನ ಓಡಲ್ಲ. ಅದರಿಂದ ಅಕಸ್ಮಾತ್ ಯಾರಾದರೂ ಅಧಿಕಾರದಿಂದ ಓಡೋದು ಕಂಡಾಗ ದುಃಖ ಪಡಬೇಡಿ, ಸಹಾನುಭೂತಿ ತೋರಿಸಿ. ಅದೊಂದು ರೋಗದ ಲಕ್ಷಣ ಅದು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನೆಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 313,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 257,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 506,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು.

0: ರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನ ಯಾರೂ ಮುಟ್ಟೋದಿಲ್ಲ. ಆದ್ರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತ್ರ ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಳೆಗಳಲ್ಲಿ ಮದುಮಗಳು ಕಾನೂರು ಗಳಿಕೆ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದ್ರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕ ಹಿಡ್ಕೊಂಡು ಅದನ್ನ ಓದ್ದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಳಿಕಿತಾಯ್ತು. ಯಾಕೆಂದ್ರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದ್ರೆ ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
5: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನು ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವರ್ಷ ವಯಸ್ಸಿನಿಂದ ಪ್ರಾರಂಭಿಸಿ 65 ವರ್ಷ ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 9353632822 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತ

0: ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2,500 ಯೂನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. December 2015 ರಕ್ತದೂತ ಸೇವೆ ಅಂತ ಹೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕ್ಗೆ ಹೋಗ್ಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತ ಹೇಳಿ ಗೊತ್ತಿರೋಲ್ಲ. ಆಸ್ಪತ್ರೆದವ್ರಿಗೂ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್. ಆಸ್ಪತ್ರೆಗಳಿಗೆ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಗಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದ್ದು. ಇನ್ನು ಅನೇಕ ಆಸ್ಪತ್ರೆಗಳಿಗೆ ಇದನ್ನ ವಿಸ್ತರಣೆ ಮಾಡ್ತಾ ಇದೀವಿ. 15 ಬೆಳಗ್ಗೆ 8 ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ, ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2,000 ಸಂಖ್ಯೆಯ ಕುಲ್ಸನ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಡೋಣ ರಕ್ತದಾನಕ್ಕೆ.
0: ಕೃಷಿ ಹೊಂಡದಲ್ಲಿ ಮುಳುಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 45 ಕುರಿತು SVOM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಮೇಲಿಂದ ನಕ್ಷತ್ರ
4: ಜಯ ಘೋಷ ಸುತ್ತಲಿಂ ಭೂಲೋಕದರಚು ಕೆಳಗಿಂ ಮೂಳೆಯಳವು
5: ಕೇಳಬರುತೀ ಮೂರು
4: ಕೂಗೆನ್ನ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ. ಸೊ ಅನುಭವಗಳನ್ನು ನಾವು ಹೇಗೆ ಪಡ್ಕೋತೀವಿ ಅನ್ನೋದರ ಪ್ರಾರಂಭಿಕ ವಿಚಾರಗಳನ್ನು ನಾವು ನೋಡೋಣ. ಇಲ್ಲಿ 3 ಸ್ತರಗಳ ಅನುಭವವನ್ನು DVG ಅವರು ಹೇಳ್ತಾರೆ. ಇನ್ಪುಟ್ಸ್, ನಮಗೆ ಅನುಭವಗಳು ಅಥವಾ ವಿಚಾರಗಳು ಎಲ್ಲಿಂದ ಒಳಗೆ ಬರ್ತಾ ಇವೆ ಅಂತ. ಮೇಲಿಂದ ನಕ್ಷತ್ರ ಜಯ ಘೋಷ, ಮೇಲ್ಗಡೆಯಿಂದ ಏನೋ ಒಂದು ಬರ್ತಾ ಇದೆ. ಸುತ್ತಲೂ ಭೂಲೋಕದ ಅರಚು, ನನ್ನ ಸುತ್ತಲೂ ಮೇಲಿಂದ ಒಂದು, ನನ್ನ ಮಟ್ಟದಲ್ಲಿ ಭೂಲೋಕದಲ್ಲಿ ಒಂದಷ್ಟು. ಕೆಳಗಿಂ ಮೂಳೆಯಳುವು, ಕೆಳಗಿಂದ ಕೆಲವು ಬರ್ತಾ ಇದೆ. ಸೊ ಮೇಲಿಂದ ಕೆಲವು ಇನ್ಪುಟ್ಸ್ ಬರ್ತಾ ಇದೆ, ನನ್ನ ಮಟ್ಟದಲ್ಲೇ ಕೆಲವು ಇನ್ಪುಟ್ಸ್ ಬರ್ತಾ ಇದೆ, ಕೆಳಗಿನಿಂದ ಕೆಲವು ಇನ್ಪುಟ್ಸ್ ಬರ್ತಾ ಇದೆ.

ನನ್ನ ಮನಸ್ಸಿನಲ್ಲಿ ಗಲಾಟೆ ಮಾಡ್ತಾ ಇವೆ. ನಾನು ಜೋರಾಗಿದ್ದೀನಿ, ನಾನು ಜೋರಾಗಿದ್ದೀನಿ, ಎಲ್ಲ ಕಿವಿಯಲ್ಲಿ, ನನ್ನ ಮನಸ್ಸಿನ ಕಿವಿಯಲ್ಲಿ ಅದು ಒಂದು ರೀತಿಯಲ್ಲಿ ಘೋಷ ಶಬ್ದವನ್ನು ಉಂಟು ಮಾಡ್ತಾ ಇವೆ. ಸಂತೆ, ಸಂತೆಯಲ್ಲಿ ನಾವು ನೋಡ್ತೀವಿ ಎಲ್ಲ ಥರದ ತರಕಾರಿ ಎಲ್ಲರೂ ಮಾರ್ತಾ ಇರ್ತಾರೆ. ತರಕಾರಿ ಅಲ್ಲದೆ ಅಲ್ಯಾರೋ ಹಣ್ಣು, ಇಲ್ಯಾರೋ ಹೂವು, ಇನ್ಯಾರೋ ಅಲ್ಲಿ ಸಿಹಿ ತಿಂಡಿ ಮಾಡ್ತಿರ್ತಾರೆ. ಎಲ್ರಿಗೂ ನಮ್ಮ ಅಂಗಡಿಗೆ ಬರಲಿ ಎಲ್ಲರೂ ಅಂತಲೇ ಇರುತ್ತೆ. ಸೊ ಎಲ್ಲರೂ ಅವ್ರವ್ರ ಅಂಗಡಿಗಳ ಬಗ್ಗೆ ಅವ್ರು ಹೇಳ್ಕೊತಾ ಇರ್ತಾರೆ, ತರಕಾರಿ ಇಲ್ಲಿ ಚೆನ್ನಾಗಿದೆ, ನನ್ನ ಹತ್ರ ತೊಗೊಳ್ಳಿ, ಹಣ್ಣು ಇಲ್ಲಿಗೆ ಬನ್ನಿ, ನಾನು ಹೊಸ ಹಣ್ಣು ತೊಗೊಂಬಂದಿದ್ದೀನಿ, ಫ್ರೆಶ್ ಹಣ್ಣು ತೊಗೊಂಡು ಏನೇನೋ ಹೇಳ್ಕೊತಾ ಇರ್ತಾರೆ. ಅಂಥ ಸಂತೆಗೆ ಒಬ್ಬ ಹೋಗಿ ಆಚೆ ಈಚೆ ನೋಡಿದಾಗ ಅವನಿಗೆ ಯಾವುದು, ಯಾರ ಮಾತನ್ನು ಕೇಳೋಣ, ಯಾವ ಅಂಗಡಿಗೆ ಹೋಗೋಣ ಅಂತ ಗೊತ್ತಾಗೋದಿಲ್ಲ. ಯಾಕೆ, ಅವನ ಮನಸ್ಸಿನೊಳಗಡೆ ಇನ್ಪುಟ್ಸ್ ಎಲ್ಲ ಕಡೆಯಿಂದ ಬರ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ ಅನೇಕ ವಿಚಾರಗಳು ನುಗ್ಗಿ ದಾಂಧಲೆ ಎಬ್ಬಿಸ್ತಾ ಇರ್ತವೆ. ಆ ದಾಂಧಲೆಯಿಂದಲೇ ನಮಗೆ ಅನುಭವಗಳನ್ನು ಸರಿಯಾಗಿ ಸವಿಯೋದಕ್ಕಾಗಲ್ಲ, ವಸ್ತುಗಳನ್ನು ತಿಳಿಯಾದ ಮನಸ್ಸಿನಿಂದ ನೋಡೋದಕ್ಕಾಗಲ್ಲ. ಸೊ ಹಾಗೆ ಈಗ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇರುವಂಥ ಮೂರು ಹಂತಗಳೇನಿವೆಯೋ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ಬೋದು. ಒಂದು, ನಾವು ಯಾವಾಗಲೂ ದೇವರೆಲ್ಲಿದ್ದಾನಪ್ಪ ಅಂದರೆ ಮೇಲಿದ್ದಾನೆ ಅಂತೀವಿ, ಸ್ವರ್ಗಲೋಕ ಎಲ್ಲಿದೆ, ಮೇಲಿದೆ. ಆ್ಯಂಡ್ ದೇವರಿಗೆ ಯಾವಾಗಲೂ ನಾವು ಒಳ್ಳೆಯದನ್ನು ಬೆರೆಸ್ತೀವಿ, ಹೊಂದಿಸ್ತೀವಿ. ಸೊ ಹಾಗಾಗಿ ಮೇಲಿಂದ ಬರ್ತಾ ಇರೋವಂಥ, ನಕ್ಷತ್ರದಿಂದ ಆಚೆಯಿಂದ ಬರ್ತಾ ಇರುವಂಥ ಘೋಷಗಳು ನಮಗೆ ಕೆಲವು ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇವೆ, ದೈವೀ ಅಂಶಗಳನ್ನು ತಿಳಿಸ್ಕೊಡ್ತಾ ಇವೆ. ಭೂಲೋಕದಲ್ಲಿ ನಮ್ಮ ಸುತ್ತಮುತ್ತ ಅನೇಕ ನಮ್ಮ ರೀತಿಯ ಜನ ಇದ್ದಾರೆ, ಬೇರೆ ಬೇರೆ ರೀತಿಯ ಜೀವಿಗಳಿವೆ, ಅವುಗಳಿಂದ ನಮಗೆ ಕೆಲವು ಮಾಹಿತಿ, ಕೆಲವು ವಿಚಾರಗಳು ಗೊತ್ತಾಗ್ತಾ ಇವೆ. ಅವು ಮಾನುಷಿ ಶಕ್ತಿಗಳು, ಮಾನುಷಿ ವಿಚಾರಗಳು, ನಮ್ಮಂತೆ ಇರೋವಂಥವು. ಇನ್ನು ದೇವರಾಯಿತು, ಅದನ್ನು ಬಿಟ್ಟು ದಾನವರು. ದಾನವರಿಗೆ ನಾವು ಯಾವಾಗಲೂ ನಕಾರಾತ್ಮಕವಾದಂಥ ವಿಚಾರಗಳಿಗೆ ಹೊಂದಿಸ್ತೀವಿ. ಮತ್ತು ಪಾತಾಳದಲ್ಲಿ ಕೆಳಗಡೆ ಇದೆ. ಸೊ ಮೇಲಿಂದ ದೇವರ ಒಳ್ಳೆಯ ವಿಚಾರಗಳು, ನಮ್ಮ ಹಂತದಲ್ಲೇ ಭೂಲೋಕದಲ್ಲಿರುವ ಮಾನುಷಿ ವಿಚಾರಗಳು, ಕೆಳಗನಿಂದ ಬರ್ತಾ ಇರುವಂಥ ದಾನವಿ ಪ್ರಕೃತಿಯ ವಿಚಾರಗಳು ನಮ್ಮ ಮನಸ್ಸಿನ ಮೇಲೆ ಆಘಾತಗಳನ್ನು ಉಂಟು ಮಾಡ್ತಾ ಇರ್ತವೆ. ಬರೀ ದೇವರದೇ ಬರ್ತಾ ಇತ್ತು ಅಂದರೆ ಅದೊಂಥರ, ಹಂಗಾಗಲ್ಲ, ಒಳ್ಳೆಯದನ್ನೇ ನಾವು ಬಯಸ್ತೀವಿ, ಒಳ್ಳೆಯದನ್ನೇ ಮಾಡ್ತೀವಿ ಅಂತ ಆಗ್ತಿತ್ತು. ಆದರೆ ಈಗ ಎಲ್ಲ ಕಲಸ ಮೇಲೋಗ್ರ, ಎಲ್ಲವೂ ಸೇರ್ಕೊಳ್ತಾ ಇದೆ, ಒಳ್ಳೆಯದು, ಕೆಟ್ಟದ್ದು, ಮತ್ತೊಂದು ಮತ್ತೊಂದು, ಸಾಧಾರಣದ್ದು ಎಲ್ಲವೂ ಸೇರ್ಕೋತಾ ಇದೆ. ಅದರಿಂದಾಗಿ ನನ್ನ ಮನಸ್ಸಿನಲ್ಲಿ ಅನೇಕ ರೀತಿಯ ಗೊಂದಲಗಳು ಉಂಟಾಗ್ತಾ ಇವೆ. ಅದೇ ರೀತಿಯಲ್ಲಿ ಇನ್ನೊಂದು ಅಂಶವನ್ನು ನಾವು ವಿಶ್ಲೇಷಣೆಗೆ ತಗೋಬೋದು. ಮೇಲಿಂದ ಬರುವಂಥದ್ದು ಅಂತೇನಿದೆಯೋ ಅದನ್ನು ನಾವು ಕಾಲಕ್ಕೆ ನಾವು ಸಮೀಚೀನ ಮಾಡಿದರೆ, ಕಾಲಕ್ಕೆ ನಾವು ಹೋಲಿಸ್ಕೊಂಡ್ರೆ, ಮೇಲಿಂದ ಬರ್ತಾ ಇರುವಂಥದ್ದು ನಮಗಿನ್ನೂ ಬಂದಿಲ್ಲ, ಅದು ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲಿ ನಮಗೇನು ಆಗಬಹುದು ಅನ್ನೋದ್ರ ಬಗ್ಗೆ ನಮಗೆ ಆತಂಕ ಇರುತ್ತೆ. ಹಾಗೆ ಕೆಲವು ಸರ್ತಿ ಬಹಳ ಉತ್ಸಾಹನೂ ಇರುತ್ತೆ, ಭಯ ಇರುತ್ತೆ, ಆಸೆ, ನಿರಾಸೆ ಏನೇನೋ ಇರುತ್ತೆ. ಅದರ ಒಂದು ವಿಚಾರಗಳು ನನ್ನ ಮನಸ್ಸಿನಲ್ಲಿ ಈಗ ತುಂಬಿದೆ. ಕೆಳಗೆ ಈಗಾಗಲೇ ನಾನು ದಾಟಿ ಬಂದಂಥ ಅಂಶಗಳೇನಿದೆಯೋ ಆ ಹಿನ್ನೆಲೆ ನನ್ನ ಮನಸ್ಸಿನಲ್ಲಿ ಈಗಾಗಲೇ ತುಂಬಿದೆ. ನಾನು ಅನುಭವಿಸಿದಂಥ ನೋವಿರ್ಬೋದು, ನಾನು ಅನುಭವಿಸಿದ ನಿರಾಸೆ ಇರ್ಬೋದು, ನಾನು ಪಟ್ಟಂಥ ಸುಖ ಎಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ತುಂಬಿದೆ. ಸೊ ಭೂತ ಭವಿಷ್ಯತ್ ಕಾಲಗಳು ನನ್ನ ವರ್ತಮಾನ ಕಾಲದ ಏನು ಜಯ ಘೋಷ ಅಥವಾ ಘೋಷ ಏನಿದೆಯೋ, ಇನ್ಪುಟ್ಸ್ ಏನು ಬರ್ತಾ ಇದೆಯೋ ಅದನ್ನು ಯಾವಾಗಲೂ ಕೂಡ ಏರ್ಪೇರ್ ಮಾಡ್ತಾ ಇರ್ತವೆ. ಕೆಲವು ಸರ್ತಿ ಏರ್ಸುತ್ತೆ, ಕೆಲವು ಸರ್ತಿ ಇಳಿಸುತ್ತೆ. ಸೊ ಹೀಗೆ ನಮ್ಮ ಒಂದು ಮನಸ್ಸಿನ ಸ್ಥಿತಿ ಬೇರೆ ಬೇರೆ ರೀತಿಯ ಇನ್ಪುಟ್ಸಿಂದಾಗಿ ಏರ್ಪೇರುಗಳಿಗೆ ಒಳಗಾಗ್ತಾ ಇರುತ್ತೆ. ಅದು ನಮ್ಮ ಅನುಭವವನ್ನು ಸರಿಯಾದ ರೀತಿಯಲ್ಲಿ ನೋಡ್ತೀವಾ ಇಲ್ವಾ ಅನ್ನೋದನ್ನು ನಿರ್ಧರಿಸುತ್ತೆ. ಸೊ ಈ ಸಂತೆಯಲ್ಲೂ ಕೂಡ ನಾನು ತಿಳಿ ಮನಸ್ಸಿನಿಂದ ಇರಬೇಕು ಅಂತಂದರೆ ಆಗ ದೈವಿ, ಮಾನುಷಿ ಮತ್ತು ಆಸುರಿ ವೃತ್ತಿಗಳನ್ನು ನಾನು ನಿಯಂತ್ರಣದಲ್ಲಿ, ಸರಿಯಾದ ಸಮತೋಲನದಲ್ಲಿ ಇಟ್ಕೋಬೇಕು. ಭೂತ ಭವಿಷ್ಯತ್ ಕಾಲಗಳ ಚಿಂತೆಯನ್ನು ವರ್ತಮಾನ ಕಾಲ ನುಂಗಾಕದೇ ಇರೋ ರೀತಿಯಲ್ಲಿ ನಾನು ನೋಡ್ಕೋಬೇಕು. ಹಾಗೆ ಇದು ಒಂದು ರೀತಿಯ ವಿಕಸನವನ್ನು ಕೂಡ ತೋರಿಸುತ್ತೆ ಅಂತ ನಾವು ಅನ್ಕೋಬೋದು. ಮಂಗನಾಗಿದ್ದು ಮಾನವನಾಗಿರುವಂಥ ವಿಕಾಸ ನಾವೀಗ ನೋಡಿದ್ದೀವಿ. ಸಣ್ಣ ಅಮೀಬಾ, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಏನು ಹೇಳ್ತೀವೋ, ಆ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಇಂದ ಪ್ರಾರಂಭವಾಗಿ ಮೇಲಕ್ಕೆ

0: ಬರ್ತಾ ಬರ್ತಾ ಒಂದು ರೀತಿಯಲ್ಲಿ ವಿಕಾಸ ಹೊಂದುತ್ತಾ ಹೊಂದುತ್ತಾ ಮಾನವ ಇಲ್ಲಿಗೆ ಬಂದಿದ್ದಾನೆ. ಸೊ ಪಾತಾಳದಲ್ಲಿದ್ದಂಥ ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಬೆಳೀತಾ ಬೆಳೀತಾ ಇವಾಗ ಮನುಷ್ಯ ಲೋಕದಲ್ಲಿ ನಮ್ಮ ಸುತ್ತಮುತ್ತೂರು ಇರೋ ರೀತಿಯ ಒಂದು ಸ್ಥಿತಿಗೆ ನಾವು ತಲುಪಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಬೆಳೀಬಹುದು, ಇನ್ನೂ ಇವಾಲ್ವ್ ಆಗಬಹುದು, ಇನ್ನಷ್ಟು ವಿಕಾಸ ಆಗಬಹುದು ಅನ್ನುವಂಥದ್ದು ನಕ್ಷತ್ರದಿಂದ ಆಚೆಯ ಧ್ವನಿ ನಮಗೆ ಬಹುಶಃ ಕರೆ ಕೊಡ್ತಾ ಇದೆ. ಸೊ ಹಾಗೆ ಈ ಎಲ್ಲವೂ ಮೇಳೈಸ್ತಾ ಇರುವಂತಹ ಈ ಸಂತೆಯ ಗಲಾಟೆಯಲ್ಲಿ ನಾವು ನಮ್ಮ ಮನಸ್ಸಿನ ಒಂದು ಸಮಸ್ಥಿತಿಯನ್ನು ಕಾಪಾಡಿಕೊಂಡು ಮುಂದಕ್ಕೆ ಹೋದಾಗ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಆ ಗೋಚರವಾದಂಥ ವಸ್ತುಗಳ ಅನುಭವ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 45 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೌಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಕ್ಕರೆ ಹದೇ ಸ್ವರ್ಗ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಕ್ಕರೆ ಅದೇ ಸ್ವರ್ಗ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಾನವನ ಜೀವನದಲ್ಲಿ ನಗು ಪ್ರಕೃತಿಯ ನೀಡಿದ ಅಮೂಲ್ಯವರ. ಹಣ, ಅಧಿಕಾರ, ಆಸ್ತಿಪಾಸ್ತಿ ಇವೆಲ್ಲವೂ ಜೀವನಕ್ಕೆ ಅಗತ್ಯವಾದರೂ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುವುದು ನಗುವೆ. ನಗುವಿನಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ, ದುಃಖಗಳು ದೂರವಾಗುತ್ತವೆ ಮತ್ತು ಬದುಕಿನ ಬಗ್ಗೆ ಹೊಸ ಉತ್ಸಾಹ ಮೂಡುತ್ತದೆ. ಆದ್ದರಿಂದಲೇ ನಕ್ಕರೆ ಅದೇ ಸ್ವರ್ಗ ಎಂಬ ಮಾತು ಜನಪ್ರಿಯವಾಗಿದೆ. ಹಿಂದಿನ ಯಾಂತ್ರಿಕ ಮತ್ತು ಒತ್ತಡ ಭರಿತ ಜೀವನದಲ್ಲಿ ಜನರು ಸಂತೋಷವನ್ನು ಹೊರಗೆ ಹುಡುಕುತ್ತಾ ತಮ್ಮೊಳಗಿನ ನಗುವನ್ನೇ ಮರೆತಿದ್ದಾರೆ. ಆದರೆ ಒಂದು ಮುಗುಳ್ನಗೆ ಸ್ನೇಹವನ್ನು ಬೆಳೆಸಬಲ್ಲದು, ಸಂಬಂಧಗಳನ್ನು ಗಟ್ಟಿಗೊಳಿಸಬಲ್ಲದು ಹಾಗೂ ಹೃದಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಬಲ್ಲದು. ನಗು ಕೇವಲ ಮುಖದ ಅಲಂಕಾರವಲ್ಲ, ಅದು ಆರೋಗ್ಯದ ಕೀಲಿಕೈ, ಆತ್ಮವಿಶ್ವಾಸದ ಪ್ರತೀಕ ಮತ್ತು ಮಾನವೀಯತೆಯ ಅಭಿವ್ಯಕ್ತಿಯಾಗಿದೆ. ನಗುವಿನ ಮೂಲಕ ಜೀವನದ ಕಷ್ಟಗಳನ್ನು ಸುಲಭವಾಗಿ ಎದುರಿಸಬಹುದು. ಸಂಕಷ್ಟಗಳ ಮಧ್ಯೆಯೂ ನಗುತ್ತಾ ಬದುಕುವ ವ್ಯಕ್ತಿಯ ಮನೋಬಲ ದೃಢವಾಗಿರುತ್ತದೆ. ನಗು ಸೋಂಕಿನಂತೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಿ ಸುತ್ತಮುತ್ತಲಿನ ವಾತಾವರಣವನ್ನೇ ಸಂತೋಷಮಯವಾಗಿಸುತ್ತದೆ. ಆದ್ದರಿಂದ ನಗುವಿನ ಮಹತ್ವವನ್ನು ಕುರಿತು ನಿತ್ಯ ಸಂತೋಷದಿಂದ ನಗುತ್ತ ಬದುಕುವುದು ಜೀವನವನ್ನು ಸ್ವರ್ಗದಂತಾಗಿಸುತ್ತದೆ. ನಕ್ಕರೆ ಅದೇ ಸ್ವರ್ಗ ಎಂಬ ವಿಷಯವು ನಗುವಿನ ಮಹತ್ವ, ಅದರ ಆರೋಗ್ಯಕರ ಪರಿಣಾಮಗಳು ಹಾಗೂ ಜೀವನವನ್ನು ಸುಂದರಗೊಳಿಸುವ ಶಕ್ತಿಯನ್ನು ತಿಳಿಸುವ ಮಹತ್ವದ ಸಂದೇಶವಾಗಿದೆ. ನಗು ಎಂಬುದು ಮನುಷ್ಯನಿಗೆ ದೊರೆತ ವರ. ಸಂಬಂಧ ಗಟ್ಟಿಯಾಗಿ ಉಳಿಯಬೇಕೆಂದರೆ ನಗು ಅಗತ್ಯ. ನಕ್ಕಾಗ ಸಿಗುವ ತೃಪ್ತಿಯನ್ನು ಮತ್ಯಾವುದರಿಂದಲೂ ಅನುಭವಿಸಲು ಸಾಧ್ಯವಿಲ್ಲ. ಮನುಷ್ಯನ ಮುಖದಲ್ಲಿನ ಒಂದು ಸಣ್ಣ ಮಂದಹಾಸ ಎಂತಹ ಕಷ್ಟಗಳನ್ನು ನೋವುಗಳನ್ನು ಮರೆಯಾಗಿಸಬಹುದು.

ಮಗುವು ಮನುಷ್ಯನ ಚೈತನ್ಯದ ಚಿಲುಮೆಯೂ ಹೌದು. ಪರಸ್ಪರ ಬಾಂಧವ್ಯವನ್ನು ಬೆಳೆಸುವ ಬೆಸೆಯುವ ಭಾವಕುಂಡಿಯೂ ಹೌದು. ಇದನ್ನು ಗಮನಿಸಿಯೇ ಏನೋ ನಮ್ಮ ಕನ್ನಡ ಕವಿಗಳಾದ ಡಿವಿಜಿ ಮತ್ತು ದರಾ ಬೇಂದ್ರೆಯವರು ನಗುವಿನ ಕುರಿತಾಗಿ ಈ ಕವನಗಳನ್ನು ಬರೆದಿದ್ದಾರೆ. ನಗು ಸಹಜದ ಧರ್ಮ.

ಈ ಸ್ನಾಯುಗಳಿಗಷ್ಟೇ ವ್ಯಾಯಾಮವಾಗುವುದಲ್ಲದೆ ಮನಸ್ಸಿಗೂ ತೃಪ್ತಿ ದೊರೆಯುತ್ತದೆ. ಆದರೆ ನಮ್ಮ ನಗುವಿನಿಂದ ಮತ್ತೊಬ್ಬರಿಗೆ ತೊಂದರೆಯಾಗಬಾರದು, ಯಾರನ್ನು ನೋವಿಸಬಾರದಷ್ಟೇ. ನಗುವಿನಲ್ಲಿ ಹಲವಾರು ವಿಧಗಳಿವೆ. ಕೃತಕ ನಗು, ನಗು ಬಾರದಿದ್ದರೂ ನಕ್ಕಂತೆ ನಟಿಸುವುದನ್ನು ಕೃತಕ ನಗುವೆಂದು ಕರೆಯಬಹುದು. ಇಂತಹ ನಗುವಿನ ಹಿಂದೆ ಯಾವುದೇ ಘನವಾದ ಉದ್ದೇಶವಿರುವುದಿಲ್ಲ. ಕೇವಲ ನಗು ಬಂದಂತೆ ತೋರಿಸಿಕೊಳ್ಳಬೇಕೆಂಬ ನಿಟ್ಟಿನಿಂದ ಬರುವ ನಗು ಇದಾಗಿದ್ದು, ಇಂತಹ ನಗುವಿನಿಂದ ಯಾವುದೇ ಸಂಬಂಧಗಳು ಹೆಚ್ಚು ಕಾಲ ಉಳಿಯಲು ಸಾಧ್ಯವಾಗದು. ಕೃತಕ ನಗು ಬಹುಬೇಗ ಮರೆಯಾಗುವುದು. ಅದರಿಂದ ಯಾವುದೇ ಉಪಯೋಗ ಯಾರಿಗೂ ಆಗದು. ಜೊತೆಗೆ ಇಂತಹ ನಗುವನ್ನು ತಕ್ಷಣ ಪತ್ತೆ ಹಚ್ಚಲು ಸಾಧ್ಯವಿದೆ. ಹಾಗೂ ಕುಹಕ ನಗು, ಮತ್ತೊಬ್ಬರನ್ನು ಹಾಡಿಕೊಂಡು ವ್ಯಂಗ್ಯ ಮಾಡಿ ಅವರ ಮನಸ್ಸಿಗೆ ವಾಸಿಯಾಗಲಾರದ ನೋವನ್ನುಂಟು ಮಾಡುವುದು, ಇದು ಕುಹಕ ನಗು. ಹೇಗಾದರೂ ಸರಿ, ಅದರಿಂದ ನಮಗೇನು ಲಾಭವಾಗದಿದ್ದರೂ ಮತ್ತೊಬ್ಬರಿಗೂ ನೋವುಂಟು ಮಾಡಬೇಕೆಂಬ ಹಠತೊಟ್ಟು ನಗುವಂತಹ ನಗು ಇದಾಗಿದ್ದು, ಇಂತಹ ನಗುವಿನಿಂದ ಸಂಬಂಧಗಳಲ್ಲಿ ಮನಸ್ತಾಪ ಬಿರುಕುಗಳು ಉಂಟಾಗುತ್ತವೆ. ಇದನ್ನು ವ್ಯಂಗ್ಯ ನಗು, ಕ್ರೂರ ನಗು ಎಂಬ ಹೆಸರುಗಳಿಂದ ಕರೆಯಬಹುದಾಗಿದ್ದು, ಇಂತಹ ನಗುವಿನಿಂದ ಬೇಸರ ನೋವುಂಟು ಮಾಡಿದಂತಾಗುತ್ತದೆ. ಹಾಗೂ ಔಪಚಾರಿಕ ನಗು, ಮನಸ್ಸಿನಿಂದ ಬಾರದೆ ಕೇವಲ ತೋರ್ಪಡಿಕೆಯ ದೃಷ್ಟಿಯಿಂದ ನಗುವಂತಹ ನಗು ಇದಾಗಿದ್ದು, ಒತ್ತಾಯದಿಂದ ಅಥವಾ ಒಲ್ಲದ ಮನಸ್ಸಿನಿಂದ ಬರುವ ಇದರಿಂದಲೂ ಸಹ ಯಾವುದೇ ಉಪಯೋಗ ಯಾರಿಗೂ ಇರಲಾರದು. ಮುಗುಳು ನಗು, ಇದು ಮಂದಹಾಸದ ನಗು, ಸ್ಮಿತ ನಗು ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯುವ ನಗುವಾಗಿದ್ದು, ಇದು ಮನಸ್ಸಿನ ಸಂತೋಷ ತೃಪ್ತಿಯನ್ನು ಸೂಚಿಸುತ್ತದೆ. ಇಂತಹ ನಗುವು ಬಹುಬೇಗನೆ ಎಲ್ಲರನ್ನು ಸೆಳೆಯುತ್ತದೆ, ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಈ ನಗುವಿನಲ್ಲಿ ಆತ್ಮೀಯತೆಯ ಭಾವ ಅಡಕವಾಗಿರುತ್ತದೆ. ತುಂಟನಗು, ನಮಗಿಷ್ಟವಾದವರನ್ನು ನೋಡಿದಾಗ ಪರಸ್ಪರ ಅನುರಾಗ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವಾಗ, ಮುಖ್ಯವಾಗಿ ಪ್ರೇಮಿಗಳ ದಂಪತಿಗಳ ಬಾಂಧವ್ಯವನ್ನು ಹೆಚ್ಚಿಸುವ ನಗುವಾಗಿದ್ದು, ಹೆಸರೇ ಸೂಚಿಸುವಂತೆ ತುಂಟತನದಿಂದ ಕೂಡಿರುವ ನಗುವಾಗಿರುತ್ತದೆ. ಮುಗ್ಧ ನಗು, ಇದನ್ನು ನಿಷ್ಕಲ್ಮಶ ನಗು ಎಂದು ಕರೆಯಬಹುದಾದ ನಗು. ಇಂತಹ ನಗುವಿನ ಹಿಂದೆ ಯಾವುದೇ ಬಗೆಯ ಲಾಭ ನಷ್ಟದ ಲೆಕ್ಕಾಚಾರಗಳಿಲ್ಲದೆ ಮನಃಪೂರ್ವಕವಾಗಿ ಬರುವಂತಹ ನಗುವಾಗಿರುತ್ತದೆ. ಮಕ್ಕಳ ನಗುವನ್ನು ಇದಕ್ಕೆ ಉದಾಹರಣೆಯಾಗಿ ನೀಡಬಹುದು. ಇಂತಹ ನಗುಗೆ ಮನಸೋಲದವರೇ ಇಲ್ಲವೆನ್ನಬಹುದು. ಎಂತಹ ಕಠಿಣ ಹೃದಯ ಉಳ್ಳವರನ್ನು ಸಹ ತನ್ನಡೆಗೆ ಸೆಳೆಯಬಲ್ಲ ಅಯಸ್ಕಾಂತದ ಗುಣ ಈ ನಗುವಿಗಿದೆ. ಸಾಂಕ್ರಾಮಿಕ ನಗು, ಕೆಲವೊಮ್ಮೆ ಹೇಗೆ ರೋಗಗಳು ಸಾಂಕ್ರಾಮಿಕವಾಗಿ ಹರಡುತ್ತದೋ ಹಾಗೆ ನಗುವು ಕೂಡ ಸಾಂಕ್ರಾಮಿಕವಾಗಿ ಹರಡುತ್ತದೆ. ಇಂತಹ ನಗುವನ್ನು ಸಾಂಕ್ರಾಮಿಕ ನಗು ಎಂದು ಕರೆಯಲಾಗುತ್ತದೆ. ನಗು ಬರದಿದ್ದರೂ ಉಳಿದವರ ನಗುವಿನ ಶೈಲಿಗೆ ಮರುಳಾಗಿ ನಗುವಿನ ವಾತಾವರಣವನ್ನು ಉಂಟು ಮಾಡಬಲ್ಲ ನಗು ಇದಾಗಿದೆ. ಹಾಸ್ಯ ಕಾರ್ಯಕ್ರಮಗಳಲ್ಲಿ ಇಂತಹ ನಗುವನ್ನು ಕಾಣಬಹುದು. ನಗುವಿನಿಂದ ಹಲವಾರು ಪ್ರಯೋಜನಗಳು ಆಗುತ್ತವೆ. ಮನುಷ್ಯನ ಬದುಕು ಅಂದುಕೊಂಡಂತೆ ನಡೆಯದೆ ಹೊಂದಿಕೊಂಡು ಬಾಳುವಂತೆ ನಡೆಯುವುದಾಗಿದ್ದು, ಕೆಲವೊಮ್ಮೆ ನಾವಂದುಕೊಂಡದಕ್ಕಿಂತ ಪ್ರತಿಕೂಲ ಪರಿಸ್ಥಿತಿಗಳು ಉಂಟಾಗಿ ಸುಖಕ್ಕಿಂತ ದುಃಖಗಳು ಹೆಚ್ಚಾಗಿ ನಗುವುದನ್ನೇ ಮರೆತಂತೆ ಜೀವಿಸಬೇಕಾಗಿರುತ್ತದೆ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎಂಬ ಅಲ್ಲಮ ಪ್ರಭುವಿನ ವಚನದಂತೆ, ಈ ಬದುಕಿನಲ್ಲಿ ದುಃಖಗಳು ಹೆಚ್ಚಾಗಿರುವ ಸಂದರ್ಭದಲ್ಲಿ ನಗಲೇಬೇಕಾದ ನಗುತ್ತಲೇ ಕಷ್ಟಗಳನ್ನು ಎದುರಿಸಬೇಕಾದ ಅಗತ್ಯವಿದೆ. ನಗುವಿನಿಂದ ಅನೇಕ ಪ್ರಯೋಜನಗಳು ಉಂಟಾಗುತ್ತವೆ. ಅದನ್ನು ಅರ್ಥ ಮಾಡಿಕೊಂಡಾಗ ನಗುವಿನ ಮಹತ್ವದ ಅರಿವು ನಮ್ಮದಾಗುತ್ತದೆ. ಒತ್ತಡದ ಬದುಕಿನಲ್ಲಿ ನಮ್ಮ ಬಗ್ಗೆ ಯೋಚಿಸುವುದಕ್ಕಿಂತ ಬೇರೆಯವರ ದೃಷ್ಟಿಯಲ್ಲಿ ನಾವು ಹೇಗೆ ಕಾಣಬೇಕೆಂಬ ಅವಸರದಲ್ಲಿಯೇ ಜೀವನ ನಡೆಸುತ್ತಾ ಇರುತ್ತೇವೆ. ಹಣ, ಆಸ್ತಿ, ಅಧಿಕಾರ, ಪದವಿ, ತೋರ್ಪಡಿಕೆಯ ಜೀವನ, ಮತ್ತೊಬ್ಬರ ಮೆಚ್ಚುಗೆಯ ಮಾತುಗಳಿಗೆ ಬದುಕನ್ನು ಸೀಮಿತವಾಗಿರಿಸಿಕೊಂಡು ಅದರ ಜಂಜಾಟದಲ್ಲಿಯೇ ಬಿದ್ದು ನರಳುತ್ತೇವೆ. ಮನುಷ್ಯರ ಒತ್ತಡವನ್ನು ನಿವಾರಿಸುವ, ಕಡಿಮೆ ಮಾಡುವ ಶಕ್ತಿ ನಗುವಿಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಕ್ಕರೆ ಅದೇ ಸ್ವರ್ಗ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ
ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ

ಇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ನಕ್ಕರೆ ಅದೇ ಸ್ವರ್ಗ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ
1: ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಫ್ರಾನ್ಸ್ ಮತ್ತು ಸ್ಲೋವಾಕಿಯಾಕ್ಕೆ ಎರಡು ರಾಷ್ಟ್ರಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇಂದು ಉಭಯ ನಾಯಕರು ಭಾರತ್ ಇನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಆರ್ಐಎಸ್ಇ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ. ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ. ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿ ದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, 1000ಕ್ಕೂ ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ಧ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ ಪಿಎಸ್ ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ಗೆ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ.

0: ಉಭಯ ನೌಕೆಗಳ ಜಂಟಿ ಜ್ಞಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ 3 ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 195 ರನ್ಗಳನ್ನು ಬೆನ್ ಹತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 194 ರನ್ಗಳಿಗೆ ಆಲ್ಔಟ್ ಆಯಿತು. ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಅಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51 ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ತಂಡ ನಡುವಿನ ಎರಡನೆಯ ಏಕದಿನ ಪಂದ್ಯ 17 ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ಧ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32 ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30 ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಪ್ಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನ 7 ವಿಕೆಟ್ಗಳಿಂದ ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 ವಿಕೆಟ್ಗಳನ್ನಷ್ಟಕ್ಕೆ 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ 1 ಚೆಂಡು ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 ವಿಕೆಟ್ನಷ್ಟಕ್ಕೆ 172 ರನ್ ಗಳಿಸಲು ಹೋರಾಡಿತ್ತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೆರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನ ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ಗೆ 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ಗಳಿಗೆ ಆಲ್ಔಟ್ ಆಯಿತು. ಸ್ಕಾಟ್ಲ್ಯಾಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ವಿಕೆಟ್ಗಳನ್ನು ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ವಚನವೈಭವ ವಚನಗಳ ನುಡಿಗುಚ್ಛ ಭಾಗ 29 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸುಕ್ಷೇತ್ರ ಸುತ್ತೂರಿನ ಪರಮಪೂಜ್ಯ ಜಗದ್ಗುರುಗಳವರ ಆಶೀರ್ವಾದದಿಂದ, ಗುರು ಹಿರಿಯರ ಕೃಪೆಯಿಂದ, ಹಿತೈಷಿಗಳ ಮಾರ್ಗದರ್ಶನದಿಂದ, ಯೋಗ ಬಂಧುಗಳ ಶುಭ ಆರೈಕೆಯಿಂದ, ಕುಟುಂಬ ವರ್ಗದವರ ಸಹಕಾರದಿಂದ, ಜನಧ್ವನಿಯವರು ಅವಕಾಶವನ್ನು ನೀಡಿದುದರಿಂದ, ಅಭಿಮಾನಪೂರ್ವಕ ಶ್ರೋತೃವರ್ಗದವರಿಂದ ವಚನ ವೈಭವ ಎನ್ನುವ 100 ನುಡಿ ಸಂಚಿಕೆಗಳನ್ನು ನೀಡಲು ಸಾಧ್ಯವಾಯಿತು. ನಾನು ಬಹಳಷ್ಟು ತಿಳಿದಿಲ್ಲ, ಆದರೂ ಭಗವಂತನ ಕೃಪೆಯಿಂದ, ಎಲ್ಲರ ಆಶೀರ್ವಾದದಿಂದ 100 ನುಡಿ ಸಂಚಿಕೆಯನ್ನು ಮಾತನಾಡಲು ಸಾಧ್ಯವಾಯಿತು. ಇದರಿಂದ ಶ್ರೋತೃಗಳ ಜೀವನಕ್ಕೆ, ಬದುಕಿಗೆ ಅದೆಷ್ಟು ಉಪಾಯವಾಗಿದೆಯೋ ಗೊತ್ತಿಲ್ಲ, ಆದರೆ ನನ್ನ ಜೀವನಕ್ಕೆ ವಚನಗಳು ಬೆಳಕಾಗಿ ಬಂದಿವೆ, ನಿಂದಿವೆ, ಸದಾ ಹಸಿರಾಗಿವೆ. ವಚನಗಳು ಶರಣರು ನುಡಿದ ಒಣ ಮಾತುಗಳಲ್ಲ, ಅವು ಜೀವ ತುಂಬಿದ ನುಡಿಗಳು. ಪ್ರತಿಯೊಂದು ನುಡಿಯಲ್ಲೂ ಅನನ್ಯತೆ ಇದೆ, ಜೀವನದ ಮಾರ್ಗವಿದೆ, ಮಾರ್ಗಕ್ಕೆ ಬೆಳಕಿದೆ, ಆ ಬೆಳಕಿನ ಕಿರಣಗಳಿಗೆ ಅತ್ಯಂತ ತೀಕ್ಷ್ಣತೆಯಿದೆ. ಆ ತೀಕ್ಷ್ಣತೆ ಪ್ರತಿಯೊಬ್ಬ ಮನುಷ್ಯನ ಅಂತರಾಳಕ್ಕೆ ಹೋಗಿ ಅವನನ್ನು ಪರಿವರ್ತನೆಯ ಹಾದಿಗೆ ಸಾಗಿಸಿದಂತಹ ಅದ್ಭುತವಾದಂತಹ ಶಕ್ತಿ ಇದೆ. ಹಾಗಾಗಿ ವಚನಗಳು ಬಾಳಿನ ದಾರಿಗೆ ಒಂಬೆಳಕಾಗಿ ಮೂಡಿನಿದ್ದೇವೆ. ಜನಧ್ವನಿಯವರು ನನ್ನ ಮೇಲೆ ಅಭಿಮಾನವಿಟ್ಟು ಅವಕಾಶ ನೀಡಿದ್ದಕ್ಕೆ ಅವರಿಗೆ ಸದಾ ನಾನು ಋಣಿಯಾಗಿರುತ್ತೇನೆ. ಇವರು ನೀಡಿದ ಅವಕಾಶದಿಂದಾಗಿ ಪ್ರಾರಂಭದ 25 ಸಂಚಿಕೆಗಳಲ್ಲಿ ವಚನಗಳು ಎಂದರೇನು, ಅವುಗಳನ್ನು ಓದುವುದಾದರೂ ಹೇಗೆ, ಅಷ್ಟಾವರಣ, ಪಂಚಾಚಾರ, ಷಟ್ ಸ್ಥಳಗಳು ಎಂದರೇನು, ಅವುಗಳ ಅರ್ಥ ವೈಶಾಲ್ಯತೆ ಹೇಗಿದೆ, ಅವುಗಳು ಕೇವಲ ವೀರಶೈವ ಲಿಂಗವಂತರಿಗೆ ಮಾತ್ರ ಸೀಮಿತವಾದ ವಿಷಯವೇ, ಅದರೊಳಗೆ ಸಾರ್ವತ್ರಿಕತೆಯ ತತ್ವ ಹೇಗೆ ಅಡಗಿದೆ, ಕಾಯಕ ದಾಸೋಹದ ಮಹತ್ವವನ್ನು ಏಕೆ ಅರಿಯಬೇಕು, ಹೀಗೆ ಅನೇಕ ವಿಷಯಗಳನ್ನು ವಚನಗಳ ಆಧಾರದ ಮೂಲಕ ತಿಳಿಸುವ ಪ್ರಯತ್ನ ಪಟ್ಟಿದ್ದೇನೆ. ಇನ್ನು ಉಳಿದಂತಹ 75 ನುಡಿ ಸಂಚಿಕೆಗಳಲ್ಲಿ 75 ಶರಣರ ಸರಳ ಹಾಗೂ ಮುಖ್ಯ ವಚನಗಳನ್ನು ಆನುಭಾವಿಕರ ಅನುಭವವನ್ನು ಆಧರಿಸಿ ಅವುಗಳನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ಅತ್ಯಂತ ವಿನಮ್ರತೆಯಿಂದ ಪ್ರಸ್ತುತ

ಸಾಬೀತುಪಡಿಸಲು ಪ್ರಯತ್ನ ಮಾಡಿದ್ದೆ. ಜನಧ್ವನಿಯವರು ಎಲ್ಲ 100 ನುಡಿ ಸಂಚಿಕೆಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವುದರಿಂದ ಜನಧ್ವನಿ 90.8 ಕಂಪನಾಂಕದಲ್ಲಿನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಕೇಳಬಹುದಾಗಿದೆ. ಇದಕ್ಕಾಗಿ ನಾನು ಜನಧ್ವನಿಯ ಎಲ್ಲ ಬಂಧುವರ್ಗಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಇದನ್ನು ಪುಸ್ತಕ ರೂಪದಲ್ಲಿಯೂ ತರಬೇಕೆನ್ನುವುದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಯೋಗ ಮಹಾಮನೆಯ ಆಶಯವಾಗಿದೆ. ಇಂದಿನ 100ನೇ ನುಡಿ ಸಂಚಿಕೆಯಲ್ಲಿ ಕಲಾಕೇತಯ್ಯ ಎನ್ನುವಂತಹ ಶರಣರ ವಚನಗಳ ವಿಚಾರಗಳನ್ನು ಅರಿಯೋಣ. ಶರಣರಾದಂತಹ ಕಲಾಕೇತಯ್ಯನವರ 11 ವಚನಗಳನ್ನು ಸಮಗ್ರ ವಚನ ಸಂಪುಟ 7ರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ. ಶರಣ ಕಲಾಕೇತಯ್ಯನವರು ಓರ್ವ ಜ್ಞಾನಪದ ಕಲಾವಿದ ಎನ್ನುವುದು ತಿಳಿದು ಬರುತ್ತದೆ. ಕಿಳ್ಳಿ ಕೇತರ ಆಟವೆಂಬ ಜಾನಪದ ಕಲೆಯನ್ನು ಪ್ರದರ್ಶಿಸುವುದು ಇವರ ಕಾಯಕವಾಗಿರುತ್ತದೆ ಎನ್ನುವುದು ಸಾಹಿತ್ಯದ ಮೂಲಕ ತಿಳಿಯುತ್ತದೆ. ಭೀಮಕವಿಯ ಬಸವ ಪುರಾಣದಲ್ಲಿ ಇವರ ವೇಷಭೂಷಣದ ಬಗ್ಗೆ ವಿಚಾರವಿರುವುದನ್ನು ನಾವು ಕಾಣಬಹುದಾಗಿದೆ. ಅಲ್ಲಿನ ವಿಚಾರ ಹೀಗಿದೆ: ಮುಂದಲೆಯಲ್ಲಿ ಎತ್ತಿ ಕಟ್ಟಿದ ಮುಡಿ, ನೊಸರಲ್ಲಿ ವಿಭೂತಿ, ಕಿವಿಗಳಲ್ಲಿ ಕೆಂದಳಿರು, ಎಡಗಾಲಲ್ಲಿ ಅಂದುಗೆ, ಬಲಗಾಲಲ್ಲಿ ಗೆಜ್ಜೆ, ಎಡಗೈಯಲ್ಲಿ ದಕ್ಷಣ ಕರಿದಲೆಯ ತರಿದ ತಗರಿನ ಕೋಡು, ಬಲಗೈಯಲ್ಲಿ ಬೆತ್ತ, ಮೈ ಮೇಲೆ ಹೊದೆದ ಕಾಗಿನ ಕಪ್ಪಡ. ಹೀಗೆ ಅತ್ಯಂತ ಸುಂದರವಾಗಿ ಕಲಾಕೇತಯ್ಯನವರನ್ನು ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಸಾಕ್ಷಾತ್ ಶಿವನಂತೆ ವೇಷಧರಿಸಿ ಕಂಡುಬಂದಂತೆ ಕಾಣುತ್ತದೆ. ಹೀಗೆ ಕಲಾಕೇತಯ್ಯನವರು ತಮ್ಮ ಅನೇಕ ಪಾತ್ರಗಳ ಮೂಲಕ ಭಕ್ತರನ್ನು ನಗಿಸುತ್ತಾ, ಅವರ ದುಃಖ ದುಮ್ಮಾನಗಳನ್ನು ಅಳಿಸುತ್ತಾ, ತನ್ನ ಕಾಯಕದಿಂದ ಬಂದಂತಹ ಹಣವನ್ನು ಬಡಬಗ್ಗರಿಗೆ ಹಂಚುತ್ತಾ ಜೀವನ ಕಳೆಯುತ್ತಿದ್ದರು ಎಂದು ನಮಗೆ ತಿಳಿದು ಬರುತ್ತದೆ. ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಕಲಾಕೇತನಂತಪ್ಪ ತಂದೆಗೆ ನೋಡೆನಗ ನೋಡೆನಗ ಎಂದು ಸ್ತುತಿಸುವ ಮೂಲಕ ಕಲಾಕೇತಯ್ಯನವರು ಎನ್ನ ತಂದೆ ಎಂದು ಬಿಡುತ್ತಾರೆ. ಹೀಗೆ ಬಸವಣ್ಣನವರು ಶರಣ ಕಲಾಕೇತಯ್ಯನವರನ್ನು ತಮ್ಮ ತಂದೆಯ ಸ್ಥಾನಕ್ಕೆ ನಿಲ್ಲಿಸಿರುವುದು ಅವರ ವಿಶಿಷ್ಟವಾದ ಶಕ್ತಿಯನ್ನು ತೋರ್ಪಡಿಸುತ್ತದೆ. ಇವರು ವಿಜಯಪುರದ ಬಳಿ ಇರುವಂತಹ ಕಲ್ಲೇಶ್ವರ ದೇವಾಲಯದಲ್ಲಿದ್ದು ಆ ದೇವರನ್ನು ಪೂಜೆ ಮಾಡುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಹೀಗೆ ಇವರ ವಚನಗಳಲ್ಲಿ ಕೆಲವು ಬೆಡಿಬಿಡುಗಿನ ವಚನಗಳೂ ಕೂಡ ಇವೆ. ವಚನಗಳಲ್ಲಿ ಕಾಯಕ ದಾಸೋಹದ ಬಗ್ಗೆ, ಷಟ್ ಸ್ಥಳಗಳ ಬಗ್ಗೆ, ಬದುಕಿನ ಬಗ್ಗೆ, ಶರಣರ ವ್ಯಕ್ತಿತ್ವದ ಬಗ್ಗೆ, ಹೀಗೆ ಅನೇಕ ವಿಚಾರಗಳನ್ನು ವಿಷಯಗಳನ್ನು ವಚನಗಳ ಮೂಲಕ ಜಗತ್ತಿಗೆ ನೀಡಿದ್ದಾರೆ. ಕೆಲವು ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಒಂದು ವಚನ ಹೀಗಿದೆ: ಜಗಕ್ ಅಹುದಾದುದ ಕಿತ್ತು, ಜಗಕ್ ಅಲ್ಲವಾದುದ ತೊಟ್ಟು, ಜಗ ಹಿಡಿದುದ ಬಿಟ್ಟು, ಜಗ ಒಲ್ಲದುದ ತೊಟ್ಟು, ತಾನರಿದುದ ಮರದು, ಆ ಮರವಿಗೆ ಒಡಲಾದುದನ್ ಅರಿದು, ಉಭಯದ ಕೋಡ ಕಿತ್ತು, ನಲಿದೊಲವಿನ ಹೊಲನ ಬಿಟ್ಟು, ಕೊಂಬಿನ ಗಿಲಿಕೆಯಲ್ಲಿ ಒಲದಾಡುವೆ, ಜಗಬಂಡರ ಅಂಗಳದಲ್ಲಿ ತುಳಿದಾಡುತ್ತಲಿರಬೇಕು, ಮೇಖಲೇಶ್ವರಲಿಂಗ ಒಡಗೂಡುತ್ತಲಿರಬೇಕು, ಒಡಗೂಡುತ್ತಲಿರಬೇಕು. ಎಂತಹ ಸುಂದರವಾದಂತಹ ವಚನ! ಈ ವಚನದ ಮೂಲಕ ಶರಣ ಕಲಾಕೇತಯ್ಯನವರು ಶರಣರ ಬಗ್ಗೆ ಸೂಕ್ಷ್ಮವಾದಂತಹ ವಿಚಾರವನ್ನು ಹರಿಯಿದ್ದಾರೆ. ಅವರು ಹೇಳುತ್ತಾರೆ: ಜಗಕ್ಕಹುದಾದುದ ಕಿತ್ತು, ಜಗಕ್ಕಲ್ಲವಾದುದ ತೊಟ್ಟು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಶರಣರು ಜಗತ್ತಿನ ಜನರು ಸಹಜವಾಗಿ ಏನನ್ನು ಬಯಸುತ್ತಾರೋ ಅದನ್ನು ಬಯಸಿದೆ, ಅದನ್ನು ಕಿತ್ತು ಬಿಸಾಕಿ ಎಂದಿರುತ್ತಾರೆ. ಜಗ ಏನನ್ನು ಬಯಸುವುದಿಲ್ಲವೋ ಅದನ್ನು ತೊಡುತ್ತಾನೆ ಎನ್ನುತ್ತಾರೆ. ಹೌದು, ಜಗದ ಜನರಿಗೆ ಹೆಣ್ಣು ಹೊನ್ನು ಮಣ್ಣಿನ ಮೇಲೆ ಆಸೆ ಇದೆ, ಅಧಿಕಾರದ ಮೇಲೆ ವ್ಯಾಮೋಹವಿದೆ. ಜಗದೊಳಗೆ ಸದಾ ವಿಲಾಸಿಯಾಗಿ

ಜೀವಿಸಬೇಕು ಎನ್ನುವಂತಹ ಉತ್ಕಟವಾದಂತಹ ಬಯಕೆ ಇದೆ. ಇಂತಹ ಎಲ್ಲ ಬಯಕೆ, ಆಸೆ, ವ್ಯಾಮೋಹವನ್ನು ಶರಣ ಕಿತ್ತು ಬಿಸಾಕಿದ್ದಾನೆ. ಕಿತ್ತು ಬಿಸಾಕಿ ದಯೆ, ಕರುಣೆ, ಕನಿಕರ, ಪ್ರೀತಿ, ಪ್ರೇಮ, ಭಕ್ತಿ, ನಿಷ್ಠೆ, ಮಾನವೀಯತೆ, ಸಹೃದಯತೆ, ಹೀಗೆ ಇವುಗಳನ್ನು ತೊಟ್ಟಿದ್ದಾನೆ ಎನ್ನುತ್ತಾರೆ. ಎಂತಹ ಮಾತು! ಇನ್ನು ಮುಂದೆ ಹೋಗಿ ಹೇಳುತ್ತಾರೆ, ಜಗ ಹಿಡಿದುದ ಬಿಟ್ಟು ಜಗವಲ್ಲದುದ ತೊಟ್ಟು ಎನ್ನುತ್ತಾರೆ. ಹೌದು, ಶರಣ ಕಲಕೇತಯ್ಯನವರು ಶರಣರ ನಿಜಗುಣವನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಜಗ ಹಿಡಿದುದ ಬಿಟ್ಟು ಎನ್ನುತ್ತಾರೆ. ಹೌದು, ಜಗತ್ತಿನಲ್ಲಿನ ಜನ ವ್ಯಾಮೋಹದ ಬಸಿರಿನಲ್ಲಿ ಹುಟ್ಟಿ ಅದನ್ನು ಉಡದಂತೆ ಹಿಡಿದಿದ್ದಾರೆ. ಅದನ್ನು ಪೂರೈಸಲಿಕ್ಕಾಗಿ ಮಾಡಬಾರದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಆದರೆ ಶರಣರು ಇದಾವುದನ್ನು ಹಿಡಿಯದೆ ವ್ಯಾಮೋಹದ ಬದುಕನ್ನು ಬಿಟ್ಟು ತ್ಯಜಿಸಿ ಜಗವಲ್ಲದುದ ತೊಟ್ಟಿದ್ದಾನೆ ಎನ್ನುತ್ತಾರೆ. ಹೌದು, ಧರ್ಮದಡಿಯಲ್ಲಿ ಬದುಕಿ ಸೇವೆ ಎಂಬ ಕಾಯಕದಲ್ಲಿ ನೆಲೆ ನಿಲ್ಲುವುದು ಅಷ್ಟೊಂದು ಸುಲಭದ ವಿಚಾರವಲ್ಲ. ಅಂತಹದ್ದನ್ನು ಶರಣ ಹಿಡಿದು ಅದನ್ನು ತೊಡುತ್ತಾನೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಶರಣನ ನಿಲುವನ್ನು ಬಹಳ ಚೆನ್ನಾಗಿ ಕಲಕೇತೆಯನ್ನುವರು ತಿಳಿಸಿದ್ದಾರೆ. ಮುಂದೆ ಹೇಳುವ ಮಾತುಗಳು ಅತ್ಯಂತ ಎತ್ತರದ ಮಾನಸಿಕ ಸ್ಥಿತಿಯನ್ನು ತಿಳಿಸುತ್ತದೆ. ಅವರು ಹೇಳುತ್ತಾರೆ, ತಾನರಿದುದ ಮರದು ಆ ಮರವಿಗೆ ಒಡಲಾದುದನ್ನು ಅರಿದು ಎನ್ನುತ್ತಾರೆ. ಇದು ಅತ್ಯಂತ ಸುಂದರವಾದಂತಹ ಸೂಕ್ಷ್ಮವಾದಂತಹ ಮಾತುಗಳು. ನಿಜ ಶರಣ ಮಾನವನಾಗಿ ಹುಟ್ಟಿ ಸಹಜವಾಗಿ ಮಾನವನಾಗಿ ಬೆಳೆದು ಜಗದ ಜ್ಞಾನದ ಅರಿವು ಮನೆ ಮಾಡಿ ಜಗದೊಳಗೆ ಮನ ನೆಲೆ ನಿಂತಿರುತ್ತದೆ, ಜಗತ್ತಿನಂತೆ ಆಗಿರುತ್ತಾನೆ. ಆದರೆ ಯಾವಾಗ ಮಾನವ ಶರಣನಾಗುತ್ತಾನೋ ಆಗ ತಾನು ಏನು ಜಗದಲ್ಲಿ ಹುಟ್ಟಿ ಬೆಳೆದು ಅರಿತಿದ್ದನೋ ಅದನ್ನು ಮರೆತು ಬಹಳ ಕಷ್ಟ. ಆ ಮರೆವಿಗೆ ಕಾರಣವಾದ ಬೆಳಕಿನ ಮೂಲವನ್ನು ಅರಿತು ಜಗದೊಳಗೆ ಜಗವಾಗುತ್ತಾನೆ, ಜಗದ್ ಬೆಳಕಾಗುತ್ತಾನೆ ಎನ್ನುತ್ತಾರೆ. ಹೀಗೆ ಶರಣ ತನ್ನ ಆಸೆ ಆಮಿಷವೆಂಬ ಹೊಲಬನ್ನು ಬಿಟ್ಟು ಕೊಂಬಿನ ಗಿಲಿಕಿಯಲ್ಲಿ ಒಲದಾಡುತ್ತಾನೆ ಎನ್ನುತ್ತಾರೆ. ಅಂದರೆ ಇಲ್ಲಿ ಕೊಂಬಿನ ಗಿಲಿಕಿ ಅಂದರೆ ಕೊಂಬೆ ರೆಂಬೆಗಳಲ್ಲಿ ಬಿಟ್ಟಂತಹ ಚಿಗುರು, ಹೂವು, ಮೊಗ್ಗನ್ನು ಒಳಗೊಂಡು ಮರ ಹೇಗೆ ಸುಂದರವಾಗಿ ಕಾಣುತ್ತದೋ ಹಾಗೆ ಶರಣ ಹೊಸತನ್ನು ಧರಿಸಿ ನಲಿವಿನಿಂದ ಓಲಾಡುತ್ತಾನೆ, ನಲಿದಾಡುತ್ತಾನೆ ಎನ್ನುತ್ತಾರೆ. ಅಂತೆಯೇ ಮುಂದೆ ಹೋಗಿ ಹೇಳುತ್ತಾರೆ, ಜಗಬಂಡರ ನಡುವೆಯೇ ಬೆಳಕಾಗಿ ಓಡಾಡುತ್ತ ಭಗವಂತನ ಸೇವೆಯಲ್ಲಿ ಮುಳುಗಿ ಭಗವಂತನೇ ಆಗಿಬಿಡುತ್ತಾನೆ ಎನ್ನುತ್ತಾರೆ. ಹೀಗೆ ಒಂದೇ ಒಂದು ವಚನದಲ್ಲಿ ಶರಣನ ಆಳ ಅರಿವನ್ನು, ಉನ್ನತವಾದಂತಹ ಮಾನಸಿಕ ಚಿಂತನೆಯನ್ನು ತಿಳಿಸುವ ಮೂಲಕ ಕಲಕೇತಯ್ಯನವರು ತಮ್ಮ ಜ್ಞಾನದ ಅರಿವನ್ನು ಹೆಚ್ಚಿಸಿಕೊಂಡಿದ್ದಾರೆ, ನಮಗೆ ತಿಳಿಸಿದ್ದಾರೆ. ಮುಂದಿನ ವಚನವನ್ನು ಗಮನಿಸೋಣ. ವಚನ ಹೀಗಿದೆ, ಬೇಡಲೇತಕ್ಕೆ ಕಾಯಕವ ಮಾಡಿಹನೆಂದು ಕೊಡದಡೆ ಒಡಗೂಡಿ ಬಯ್ಯಲೇತಕ್ಕೆ ಒಡೆಯರು ಭಕ್ತರಿಗೆ ಮಾಡಿಹನೆಂದು ಗಡಿ ತಡಿಗಳಲ್ಲಿ ಕವಾಟ ಮಂದಿರ ಮಂದೆ ಗೊಂದಿಗಳಲ್ಲಿ ನಿಂದು ಕಾಯವೇತಕ್ಕೆ ಈ ಗುಣ ಕಾಯಕದಂದವೇ. ಈ ಗುಣ ಹೊಟ್ಟೆಗೆ ಕಾಣದ ಸಂಸಾರದ ಘಟ್ಟದ ನಿಲುವು ನೋಡ. ಉಭಯ ಭ್ರಷ್ಟಂಗೆ ಕೊಟ್ಟ ದ್ರವ್ಯ ಮೇಖಲೇಶ್ವರ ಲಿಂಗಕ್ಕೆ ಮುಟ್ಟದೆ ಹೋಯಿತು ನೋಡ. ಮೇಖಲೇಶ್ವರ ಲಿಂಗಕ್ಕೆ ಮುಟ್ಟದೆ ಹೋಯಿತು ನೋಡ. ಇಲ್ಲಿ ಕಲಕೇತಯ್ಯನವರು ಭಕ್ತಂಗೆ ಅಂದರೆ ಭಗವಂತನಿಗೆ ಶರಣುಬಾಗಿ ಭಗವಂತನ ಗುಣವನ್ನು ಧರಿಸಿ ಭಗವಂತನ ಚಿದ್ರೂಪನಾದವಂಗೆ ಒಡೆಯನಾದವ ಅಂದರೆ ಕೊಡುವವ ಉಳ್ಳವ. ಆ ಉಳ್ಳಂತಹ ವ್ಯಕ್ತಿ ಭಕ್ತನಿಗೆ ನೀಡಿ ನಾನು ನೀಡಿದೆ ಎಂದು ನುಡಿಯುವಂತಹ ಬಾಯಿ ಬುಡುಕರ ಬಗ್ಗೆ ತಮ್ಮ ವಚನದ ಮೂಲಕ ವಿಚಾರವನ್ನು ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಭಕ್ತನಿಗೆ

0: ಹೇಳಿ. ಭಕ್ತನಿಗೆ ಮಾಡಿ, ನಾನು ಮಾಡಿದೆ ನಾನು ನೀಡಿದೆ ಎಂದು ಭಕ್ತನಿಂದ ಬಯಸಿದ್ದನ್ನು ಕೊಡು ಎಂದು ಬೇಡುವ ಒಡೆಯನ ನೀಡುವ ಕಾಯಕ ಅದು ಎಂತಹ ಕಾಯಕ, ಅದು ಸರಿಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಕೊಟ್ಟು ಕೊಡು ಎಂದು ಕೇಳುವುದು ಅದೆಷ್ಟು ಸರಿ ಎಂದು ಕೇಳುತ್ತಾರೆ. ಹಾಗೆ ಭಕ್ತ ಕೊಡದಿದ್ದರೆ ಅವನನ್ನು ನಿಂದಿಸಿ ಹೀಗೆಳೆದರೆ ಅದು ಹೇಗೆ? ಒಡೆಯ ಭಕ್ತನಿಗೆ ನೀಡಿದೆ ಮಾಡಿದೆ ಎಂದು ಸಿಕ್ಕ ಸಿಕ್ಕ ಸ್ಥಳದಲ್ಲಿ ನಿಂತು ಹೇಳುತ್ತಿದ್ದರೆ ಅದು ಹೇಗೆ ಎಂದು ಕೇಳುತ್ತಾರೆ. ಹೌದು, ಕಲಕೇತಯ್ಯನವರು 12ನೇ ಶತಮಾನದಲ್ಲಿ ಇದನ್ನು ತಿಳಿಸಿರುವುದು ಆಶ್ಚರ್ಯಕರವಾಗುತ್ತದೆ. ಏಕೆಂದರೆ ಪ್ರಸ್ತುತ ಸಮಾಜದಲ್ಲಿ ಭಗವಂತನ ಭಕ್ತನ ಮಠಕ್ಕೆ ಮಂದಿರಕ್ಕೆ ನೀಡಿದಂತಹ ಒಂದೊಂದು ವಸ್ತುಗಳ ಮೇಲೂ ಅವರ ಹೆಸರನ್ನು ಬಹಳ ದೊಡ್ಡದಾಗಿ ಎಲ್ಲರಿಗೂ ಕಾಣಿಸುವಂತೆ ಬರೆಸುತ್ತಾರೆ. ನಾನು ಕೊಟ್ಟಿದ್ದೇನೆ ಎಂದು ಇತರರಿಗೆ ತಿಳಿಯಲು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನೇ ಹಮ್ಮಿಕೊಳ್ಳುತ್ತಾರೆ. ಇಂತಹ ಗುಣ ಸರಿಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಅದೆಲ್ಲ ಯಾರಿಂದ ಬಂದಿರುವುದು? ಅದು ಭಗವಂತನ ಕೃಪೆಯಿಂದಲ್ಲವೇ ಎಂದು ಕೇಳುತ್ತಾರೆ. ಭಗವಂತ ಭಿಕ್ಷುಕನನ್ನು ಮಾಡಬಲ್ಲ, ಶ್ರೀಮಂತನನ್ನೂ ಮಾಡಬಲ್ಲ. ಹಾಗೆಯೇ ಭಗವಂತ ಬೆಳಕಾಗೂ ಮಾಡಬಲ್ಲ. ಹಾಗಾಗಿ ಮಾಡಿದನೆಂಬುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಎಂದು ಭಕ್ತಿ ಭಂಡಾರಿ ಬಸವಣ್ಣನವರು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಕಲಕೇತಯ್ಯನವರು ಒಡೆಯ ಭಕ್ತನಿಗೆ ನೀಡಿ ಮತ್ತೆ ಭಕ್ತನಿಂದ ಕೇಳುವುದು, ಏನನ್ನಾದರೂ ಅರಸುವುದು ಅದೆಷ್ಟು ಸರಿ ಎಂದು ಪ್ರಶ್ನಿಸುತ್ತಾರೆ. ತಮ್ಮ ವಚನದಲ್ಲಿ ಮುಂದೆ ಹೇಳುತ್ತಾರೆ, ಒಡೆಯನ ಇಂತಹ ಕಾಯಕ ಹೊಟ್ಟೆಗೆ ಕಾಣದ ಸಂಸಾರದ ಘಟ್ಟದ ನಿಲುವು ಎಂದು ಬಿಡುತ್ತಾರೆ. ಅಂದರೆ ಇದರ ಅರ್ಥ, ಕಾಯಕದಿಂದ ಸಂಸಾರ ಸುಂದರವಾಗಿರಬೇಕೇ ಹೊರತು ಅದು ಬಿಟ್ಟು ಸಂಸಾರದಲ್ಲಿ ಸಾರವೇ ಇಲ್ಲದೆ ಹೋದರೆ ಅದೆಂತಹ ಸಂಸಾರ, ಅದೆಂತಹ ಕಾಯಕ ಎಂದು ಕೇಳುತ್ತಾರೆ. ಹಾಗೆಯೇ ನಾವು ಮಾಡುವ ಕಾಯಕದಿಂದ ಪ್ರತಿಫಲಾಪೇಕ್ಷೆ ಬಯಸದೆ ಕಾಯಕ ಮಾಡಬೇಕು, ಅದರ ಫಲ ತನಗೆ ತಾನೇ ದೊರೆಯುತ್ತದೆ ಎನ್ನುತ್ತಾರೆ. ಹಾಗಾಗಿ ಕಲಕೇತಯ್ಯನವರು ಹೇಳುತ್ತಾರೆ, ಕಾಯಕ ಮಾಡಿ ನಾನು ಮಾಡಿದೆ ನಾನು ನೀಡಿದೆ ಎಂದು ಅದಕ್ಕೆ ಪ್ರತಿಫಲ ಬಯಸಿ ನೀಡುವವ ಭ್ರಷ್ಟ. ಅಂತಹ ಭ್ರಷ್ಟನು ನೀಡಿದ ಹಣ ವಸ್ತು ಅದೇನೇ ಇರಲಿ ಅದು ಭಗವಂತನಿಗೆ ಸಲ್ಲದು. ಭಗವಂತ ಅದನ್ನು ಕಣ್ಣಿನಿಂದನೂ ಕೂಡ ನೋಡುವುದೂ ಇಲ್ಲ, ಕೈಯಿಂದ ಮುಟ್ಟುವುದೂ ಇಲ್ಲ ಎಂದು ಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ನೀಡಿ ನೀಡದಂತೆ, ಮುಟ್ಟಿ ಮುಟ್ಟದಂತೆ, ವಾಸಿಸಿ ವಾಸಿಸದಂತೆ ಹಾಗೆ ಇರಬೇಕು, ಅದುವೇ ನಿಜ ಕಾಯಕ, ನಿಜ ದಾಸೋಹ ಎನ್ನುತ್ತಾರೆ. ಹೀಗೆ ಕಾಯಕ ಮತ್ತು ದಾಸೋಹದ ಅದ್ಭುತವಾದಂತಹ ತತ್ವವನ್ನು ವಚನದ ಮೂಲಕ ನಮಗೆ ತಿಳಿಸುವ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ವಚನದ ಕಡೆಗೆ ಸಾಗೋಣ. ವಚನ ಹೀಗಿದೆ, ಪ್ರಥಮದಲ್ಲಿ ವೃದ್ಧತ್ವ, ಅದು ಘಟಿಸಿದಲ್ಲಿ ಅದುವೇ ಈಶ್ವರತ್ವ. ಈ ಎರಡು ಕೂಡಿದಲ್ಲಿ ಸದಾ ಶಿವತತ್ವ. ಇಂತಿ ತ್ರಿವಿಧ ಲೀಲೆ ಏಕಾರ್ಥವಾದಲ್ಲಿ ಅದುವೇ ಪರಶಿವತತ್ವದ ಪರಮ ಪ್ರಕಾಶ. ಇದರಿಂದ ಮೀರುವ ತೆರನುಂಟಾದಡೆ ನೀವು ಹೇಳಿ ನಾ ಮಾರ್ಕೊಳ್ಳೆನು, ನೀವು ಹೇಳಿದಂತೆ ನಾ ಪ್ರಸಾದವೆಂಬೆನು. ಆರು ಶೈವವ ಭೇದ, ಮೂರು ಶೈವದ ಭಜನೆ, ಷಡುದರ್ಶನದ ತರ್ಕ, ಇವೆಲ್ಲವನ್ನು ಉದ್ಧರಿಸ ಬಂದ ಪ್ರಭುದೇವರು ಬಸವಣ್ಣ ಚನ್ನಬಸವಣ್ಣ. ಇವರೊಳಗಾದ 770 ಅಮರಗಣಗಳು, ಸ್ವತಂತ್ರ ಸಂಬಂಧಿಗಳ ಪ್ರಥಮರು ಶಿವಾಚಾರ ಚಕ್ರವರ್ತಿಗಳು, ಸತ್ಯರು ನಿತ್ಯರು ಸದ್ಯಮುಕ್ತರು, ಸುಮನರು ವಿಮಲರು ಪೂರ್ಣರು ಪರಿಪೂರ್ಣರು, ಮೇಖಲೇಶ್ವರ ಲಿಂಗದಲ್ಲಿ ಮಹಾನುಭಾವಿಗಳು, ಮಹಾನುಭಾವಿಗಳು. ಎಂಥ ವರ್ಣನೆ! ಇಲ್ಲಿ ಶರಣ ಕಲಕೇತಯ್ಯನವರು ಶರಣನ ಕುರಿತು ಅವರ ಮಹಿಮೆಯನ್ನು, ಅವರ ಘನವನ್ನು, ಅವರ ವಿಶಾಲವಾದಂತಹ ಮನವನ್ನು ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಪ್ರಥಮದಲ್ಲಿ ರುದ್ರತ್ವ ಎನ್ನುತ್ತಾರೆ. ಅಂದರೆ ರುದ್ರತ್ವ ಎಂದರೆ ವೀರತ್ವ, ಧೈರ್ಯತ್ವ, ಪರಾಕ್ರಮದ ಸಂಕೇತ.
1: ವೃದ್ಧತ್ವ ಎಂದರೆ ಪಾಪವನ್ನು ಅಸತ್ಯ

ಸತ್ಯವನ್ನು ಅಜ್ಞಾನವನ್ನು ಅಹಂಕಾರವನ್ನು ನಾಶಗೊಳಿಸಿ ಧರ್ಮವನ್ನು ಶಾಂತಿಯನ್ನು ನೆಲೆಗೊಳಿಸುವುದೇ ಆಗಿದೆ. ಹೀಗೆ ಯಾರಲ್ಲಿ ಇಂತಹ ವೀರತ್ವದ ಗುಣ ಬರುತ್ತದೋ ಆಗ ತನಗೆ ತಾನೇ ಈಶ್ವರತ್ವ ಗುಣ ಘಟಿಸುತ್ತದೆ ಎನ್ನುತ್ತಾರೆ. ಈಶ್ವರತ್ವ ಎಂದರೆ ಸರ್ವ ಜ್ಞಾನಶಕ್ತಿ, ಅಹಂಕಾರರಹಿತ ಶುದ್ಧ ಚೈತನ್ಯ ಶಕ್ತಿ, ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ಪರಿಪೂರ್ಣ ಜ್ಞಾನಶಕ್ತಿ. ಹೀಗೆ ಇಂತಹ ಗುಣಗಳು ತನಗೆ ತಾನೇ ಅಡಕಗೊಳ್ಳುತ್ತದೆ ಎನ್ನುತ್ತಾರೆ. ಹೀಗೆ ರುದ್ರತ್ವ ಈಶ್ವರತ್ವ ಇವೆರಡೂ ಕೂಡಿದಲ್ಲಿ ಸದಾಶಿವತತ್ವ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ. ಸದಾಶಿವತತ್ವ ಎಂದರೆ ಜ್ಞಾನಶಕ್ತಿ, ಪಾರಮಾರ್ಥಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಹೀಗೆ ಇವುಗಳು ಸದಾ ಬೆಳಕಿನಂತೆ ಮನದಲ್ಲಿ ನೆಲೆಗೊಳ್ಳುವಿಕೆ ಎಂದರ್ಥ. ಅಂತಹ ಶಕ್ತಿ ನಮ್ಮಲ್ಲಿ ಮನೆ ಮಾಡುತ್ತದೆ ಎನ್ನುತ್ತಾರೆ. ಕಲಕೇತಯ್ಯನವರು ಮುಂದೆ ಹೇಳುತ್ತಾರೆ, ಹೀಗೆ ರುದ್ರತ್ವ, ಈಶ್ವರತ್ವ, ಸದಾ ಶಿವತತ್ವ ಇವು ಮೂರು ನೆಲೆಗೊಂಡು ಏಕಾರ್ಥಗೊಂಡಾಗ, ಒಂದರೊಳಗೊಂದು ಬೆರೆತಾಗ ಪರಮ ಪ್ರಕಾಶ ಉದಯವಾಗುತ್ತದೆ ಎನ್ನುತ್ತಾರೆ. ಹೀಗೆ ಅತ್ಯುತ್ತಮವಾದಂತಹ ಪರಮ ಜ್ಞಾನದ ಬೆಳಕು ನೆಲೆಗೊಳ್ಳುತ್ತದೆ. ನೆಲೆಗೊಂಡ ಮೇಲೆ ನಾ ಅದರಲ್ಲಿ ನೆಲೆ ನಿಲ್ಲದೆ ಬೇರೆ ಆಗಲು ಸಾಧ್ಯವೇ ಎಂದು ಕೇಳಿಬಿಡುತ್ತಾರೆ. ಆಗ ನನಗೆ ಆರು ಶೈವದ ಭೇದ ಎಂದರೆ ಸಿದ್ಧಾಂತ ಶೈವ, ವೀರಶೈವ, ಕಪಾಲಿಕ, ಕಾಳಮುಖ, ಪಾಶುಪತ, ಕಾಶ್ಮೀರಿ ಶೈವ, ಹೀಗೆ ಆರು ಶೈವಗಳು, ಷಡ್ವಿಧ ಶೈವಗಳ ಬಗ್ಗೆ, ಶೈವದ ಪರಂಪರೆಯ ತತ್ವಗಳ ಬಗ್ಗೆ ನಾನು ಸ್ವಯಂ ಅರಿಯುವೆನು ಎನ್ನುತ್ತಾರೆ. ಇನ್ನು ಮೂರು ಶೈವದ ಭಜನೆ ಎನ್ನುತ್ತಾರೆ, ಅಂದರೆ ಓಂ ನಮ ಶಿವಾಯ ಎನ್ನುವಂತಹ ಷಡಕ್ಷರ ಮಂತ್ರದ ಬಗ್ಗೆ ಭಜನೆ, ಶಂಭೋ ಶಂಕರ ಮಹಾದೇವ ಎನ್ನುವ ಭಜನೆ, ಹರಹರ ಮಹಾದೇವ ಎನ್ನುವ ಭಜನೆ, ಹೀಗೆ ಭಗವಂತನ ಭಜನೆಯ ಶಕ್ತಿಯನ್ನು ನಾನು ಅರಿಯುವೆನು, ನನ್ನೊಳಗೆ ಆಹ್ವಾನಿಸಿಕೊಳ್ಳುವೆನು ಎನ್ನುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ಷಡು ದರ್ಶನದ ತರ್ಕವ ಮಾಡುವೆ ಎಂದು ಬಿಡುತ್ತಾರೆ. ಅಂದರೆ ಸಾಂಖ್ಯ ದರ್ಶನ, ಯೋಗ ದರ್ಶನ, ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ಪೂರ್ವ ಮೀಮಾಂಸ, ವೇದಾಂತ, ಹೀಗೆ ಆರು ದರ್ಶನ ಶಾಸ್ತ್ರಗಳ ಮೇಲೆ ತಾತ್ವಿಕವಾಗಿ ತರ್ಕ ಮಾಡುವಂತಹ ಶಕ್ತಿ ಎನ್ನೊಳಗೆ ಮೂಡಿಬರುತ್ತದೆ ಎನ್ನುತ್ತಾರೆ. ಹೀಗೆ ಷಡ್ವಿಧ ಶೈವವನ್ನು, ಷಡ್ ದರ್ಶನಗಳನ್ನು ಅರಿತು ಅದನ್ನು ಜಗತ್ತಿಗೆ ತಿಳಿಸಲು ಬಂದವರಂಥವರು ವೈರಾಗ್ಯನಿಧಿ ಪ್ರಭುದೇವರು, ಭಕ್ತಿ ಭಂಡಾರಿ ಬಸವಣ್ಣನವರು, ಅವಿರಳ ಜ್ಞಾನಿ ಚನ್ನಬಸವಣ್ಣನವರು, ಹೀಗೆ ಇವರ ಜೊತೆ ಜೊತೆಗೆ ನಿಂದವರು 770 ಅಮರಗಣಗಳು, ಹೀಗೆ ಇವರೆಲ್ಲ ಈ ಜಗತ್ತನ್ನು ಉದ್ಧರಿಸಲು ಬಂದಂತಹ ಪ್ರಥಮ ಶಿವಾಚಾರ ಚಕ್ರವರ್ತಿಗಳು ಎಂದು ಬಿಡುತ್ತಾರೆ. ಅವರೇ ಶರಣರು. ಇವರೆಲ್ಲರೂ ಸತ್ಯರು, ನಿತ್ಯರು, ಸದ್ಯೋನ್ಮುಕ್ತರು, ಸುಮನರು, ವಿಮಲರು, ಪೂರ್ಣರು, ಪರಿಪೂರ್ಣರು, ಲಿಂಗವೇ ತಾನಾದವರು. ಹೀಗೆ ಹೇಳುವ ಮೂಲಕ ಧೈರ್ಯದಿಂದ ಅಹಂಕಾರವನ್ನು ಮೆಟ್ಟಿ ಅದನ್ನು ನಿಂದು ಸುಗುಣತ್ವವನ್ನು ಕಲಿತು ಅದನ್ನು ಮನದಲ್ಲಿ ಸದಾ ಧರಿಸಿ ಜ್ಞಾನದ ಕಿರಣವಾಗಬೇಕು ಎಂದು ಬಿಡುತ್ತಾರೆ. ಹೀಗೆ ಜ್ಞಾನದ ಬೆಳಕು ನಮ್ಮಲ್ಲಿ ಮೂಡಿಬರಬೇಕು. ಅಂತಹ ಬೆಳಕನ್ನು ಮೂಡಿಸಲೆಂದೇ ಪ್ರಮಥರು ನೆಲೆಸಿದರು ಎನ್ನುವ ವಿಚಾರವನ್ನು ವಿಸ್ತೃತವಾಗಿ ಶರಣ ಕಲಕೇತಯ್ಯನವರು ಈ ವಚನದ ಮೂಲಕ ತಿಳಿಸಿದ್ದಾರೆ. ವಚನ ಬಹಳ ಚೆನ್ನಾಗಿದೆ. ಅವರಲ್ಲಿ ಈ ವಚನದ ಮೂಲಕ ಅವರ ಜ್ಞಾನದ ಶಕ್ತಿ ಅದೆಷ್ಟಿತ್ತು ಎನ್ನುವುದು ತಿಳಿದು ಬರುತ್ತದೆ. ಮತ್ತೊಂದು ವಚನವನ್ನು ಗಮನ ಮಾಡೋಣ. ವಚನ ಹೀಗಿದೆ, ಭಕ್ತ, ಮಹೇಶ್ವರ, ಪ್ರಸಾದಿ ಈ ತ್ರಿವಿಧವು ಒಂದೇ ಕೋಡಿನಲ್ಲಿ ಅಡಗಿತ್ತು ನೋಡ. ಪ್ರಾಣಲಿಂಗ ಶರಣ ಐಕ್ಯ ಇವು ಕೂಡ ಈ ತ್ರಿವಿಧವು ಕೂಡ ಒಂದೇ ಕೋಡಿನಲ್ಲಿ ಅಡಗಿತ್ತು ನೋಡ. ಇಂತಿ ಉಭಯದ ಕೋಡ ಹಿಡಿದು ಪಶ್ಚಿಮ ದ್ವಾರವ ಮುಚ್ಚಿ ನಿಂದು ಉತ್ತರ ದ್ವಾರದಲ್ಲಿ ಎಡತಾಕುವ ನಿಶ್ಚಿಂತರ ಮುಚ್ಚಿಸಿ ಸಚ್ಚಿದಾನಂದದಿ ನಲಿದೊಲಿದು ಕಲೆ ವಿದ್ಯವನ್ನೊಪ್ಪಿಸ ಬಂದೆ ನೋಡ.
ಹುಲುಹಿನ ಗಿಲಿಕೆಯ ಕೊಂಬಿನಲ್ಲಿ ಸುಳುಹಿನ ಸೂಕ್ಷ್ಮದ ಕಳೆಯ

ಬೆಳಗಿನಲ್ಲಿ ಅಕ್ಕನ ಗಂಡನ ಭಾವಂದಿರ ಧಿಕ್ಕರಿಸ ಬಂದೆ. ಮೇಖಲೇಶ್ವರ ಲಿಂಗವನ್ನು ಅರಿಯ ಹೇಳ, ಮೇಖಲೇಶ್ವರ ಲಿಂಗವನ್ನು ಅರಿಯ ಹೇಳ. ಇಲ್ಲಿ ಕಲಕೇತಯ್ಯನವರು ಷಟ್ ಸ್ಥಲದ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ. ವೀರಶೈವ ಧಾರ್ಮಿಕ ಸಿದ್ಧಾಂತದಲ್ಲಿ ಷಟ್ ಸ್ಥಲಕ್ಕೆ ತನ್ನದೇ ಆದಂತಹ ಮಹತ್ವವಿದೆ. ಇಲ್ಲಿ ಕಲಕೇತಯ್ಯನವರು ಭಕ್ತ, ಮಾಹೇಶ್ವರ, ಪ್ರಸಾದಿ ಇವು ಮೂರು ಒಂದು ಪಥದಲ್ಲಿ ಸಾಗುತ್ತದೆ ಎನ್ನುತ್ತಾರೆ. ಅಂದರೆ ಇಲ್ಲಿ ವ್ಯಕ್ತಿಯ ಬಹಿರಂಗವಾಗಿ ಬದಲಾಗುವುದರ ಚಿಂತನೆ ಇದೆ. ಭಕ್ತನಲ್ಲಿ ಭಕ್ತ ತತ್ವದ ನಡೆ ನುಡಿ ಸಂಸ್ಕಾರದ ಆಚರಣೆ ಬರುತ್ತದೆ. ಮಾಹೇಶ್ವರನಲ್ಲಿ ನಡೆ ನುಡಿ ಸಂಸ್ಕಾರಗಳು ಸದಾ ನೆಲೆಗೊಳ್ಳುತ್ತವೆ. ಪ್ರಸಾದಿಯಲ್ಲಿ ಅವುಗಳೆಲ್ಲವನ್ನ ಸದಾ ಆಚರಿಸಿ ಅದನ್ನೇ ಉಂಡು ಅದರಲ್ಲೇ ಮಲಗಿ ಅದೇ ಆಗುತ್ತಾನೆ ಎನ್ನುತ್ತಾರೆ. ಹೀಗೆ ಇವು ಮೂರು ಕೂಡ ಬಹಿರಂಗದ ಶುದ್ಧತ್ವವನ್ನು ಹೆಚ್ಚಿಸುತ್ತದೆ ಎನ್ನುತ್ತಾರೆ ಕಲಕೇತಯ್ಯನವರು. ಇನ್ನು ಪ್ರಾಣಲಿಂಗಿ, ಶರಣ, ಐಕ್ಯ ಇವು ಮೂರು ಇನ್ನೊಂದು ಪಥದಲ್ಲಿ ಸಾಗುತ್ತದೆ ಎನ್ನುತ್ತಾರೆ. ಅಂದರೆ ಇಲ್ಲಿ ವ್ಯಕ್ತಿ ಆಂತರಂಗಿಕವಾಗಿ ಶುದ್ಧನಾಗುತ್ತಾನೆ. ಪ್ರಾಣಲಿಂಗಿಯಲ್ಲಿ ಅವನ ಉಸಿರು ಉಸಿರು ಕೂಡ ಭಗವಂತನ ಗುಣಗಳನ್ನೇ ಉಸಿರಾಡುತ್ತವೆ. ಶರಣನಲ್ಲಿ ಆ ಉಸಿರಾಟದಂತೆ ಭಗವಂತನ ಕೆಲಸಗಳನ್ನು ಅತ್ಯಂತ ಚೈತನ್ಯಯುಕ್ತವಾಗಿ ಕಾರ್ಯಗತಗೊಳಿಸುತ್ತಾನೆ. ಕೊನೆಗೆ ತನ್ನ ಎಲ್ಲ ಸರ್ವಸ್ವವನ್ನು ಭಗವಂತನಲ್ಲಿ ಐಕ್ಯಗೊಳಿಸಿ ನಿರಾಳಿಯಾಗುತ್ತಾನೆ ಎನ್ನುತ್ತಾರೆ. ಹೇಗೆ ಗಾಳಿ ಬೆಳಕು ಯಾವುದೇ ಅಡೆತಡೆಗಳಿದ್ದರೂ ಕೂಡ ಕಿಂಚಿತ್ ಜಾಗದೊಳಗೆ ನುಸುಳಿ ಒಳ ಹೋಗುತ್ತದೋ ಹಾಗೆ ಐಕ್ಯ ಎಲ್ಲೆಡೆ ತನ್ನ ಪರಿಮಳವನ್ನು ಪಸರಿಸುತ್ತಾನೆ. ಹೀಗೆ ಅಂತರಂಗ ಶುದ್ಧಗೊಳ್ಳುತ್ತದೆ ಎನ್ನುತ್ತಾರೆ. ಹೀಗೆ ಷಟ್ ಸ್ಥಲದಿಂದ ಅಂತರಂಗ ಬಹಿರಂಗ ಶುದ್ಧಗೊಳ್ಳುತ್ತದೆ. ಯಾರು ಪಶ್ಚಿಮ ದ್ವಾರ ಅಂದರೆ ಪಶ್ಚಿಮ ಶಿಖಾಚಕ್ರ ಎನ್ನಲಾಗಿದೆ, ಅದು ಜ್ಞಾನದ ಸಂಕೇತ. ಅದನ್ನು ಸಾಧನೆಯಿಂದ ತೆರೆದರೆ ಆ ವ್ಯಕ್ತಿ ಪರಮಜ್ಞಾನಿಯಾಗುತ್ತಾನೆ. ಆದರೆ ಮನುಜರು ಆ ದ್ವಾರವನ್ನು ಮುಚ್ಚಿ ಉತ್ತರ ದ್ವಾರವನ್ನು ಅಂದರೆ ಬುದ್ಧಿವಂತಿಕೆಯ ಕೌಶಲ್ಯದ ದ್ವಾರವನ್ನು ತೆರೆದು ತನ್ನ ಬುದ್ಧಿಯಿಂದ ಜಗತ್ತಿನಲ್ಲಿರುವುದನ್ನು ಅನುಭವಿಸಲು ಅವಣಿಸುತ್ತಿರುತ್ತಾನೆ ಎನ್ನುತ್ತಾನೆ. ಅಂತಹವರನ್ನು ಉದ್ಧರಿಸಿ ಅವರನ್ನು ಪಶ್ಚಿಮ ದ್ವಾರದೆಡೆಗೆ ಹೋಗುವಂತೆ ಮಾಡಲು ಷಟ್ಸ್ಥಲಿಯಾಗಬೇಕು ಎನ್ನುತ್ತಾರೆ. ಅಂತಹ ಷಟ್ಸ್ಥಲವೆನ್ನುವ ಒಂದು ಅಪೂರ್ವ ತತ್ವವನ್ನು ತಿಳಿಸಲು ಶರಣರು ಈ ಲೋಕಕ್ಕೆ ಬಂದಿದ್ದಾರೆ. ಕೊಂಬೆರೆಂಬೆಗಳು ತಮ್ಮ ಚಿಗುರಿನ ಮೂಲಕ ಮೊಗ್ಗುಗಳ ಮೂಲಕ ಹೇಗೆ ಆನಂದವಾಗಿರುತ್ತವೋ ಹಾಗೆ ಮನುಷ್ಯ ಷಟ್ಸ್ಥದ ಬೆಳಗಿನಲ್ಲಿ ನಿಂತು ಬೆಳಕಾಗಿ ಆನಂದಿಸಬೇಕು ಎನ್ನುತ್ತಾರೆ. ಇಲ್ಲಿ ವಚನದ ಕೊನೆಯಲ್ಲಿ ಹೇಳುತ್ತಾರೆ, ಅಕ್ಕನ ಗಂಡನ ಭಾವಂದಿರನ್ನು ಧಿಕ್ಕರಿಸಲು ಆನುಬಂದೇ ಆನುಬಂದೇ ಎನ್ನುತ್ತಾರೆ. ಇಲ್ಲಿ ಅಕ್ಕ ಎಂದರೆ ಜ್ಞಾನ ಎಂದರ್ಥ. ಅಕ್ಕನ ಗಂಡಂದಿರು ಎಂದರೆ ಇಂದ್ರಿಯಗಳ ವಿಷಯಗಳು ಎಂದರ್ಥ. ಯಾವಾಗ ಜ್ಞಾನದ ಜೊತೆ ವಿಷಯಗಳು ಬೆರೆಯುತ್ತವೋ ಆಗ ಜ್ಞಾನ ಅಜ್ಞಾನಗೊಳ್ಳುತ್ತದೆ, ಕಲುಷಿತಗೊಳ್ಳುತ್ತದೆ. ಇಂತಹ ಭಾವಂದಿರನ್ನು ನಾನು ನಾಶ ಮಾಡಿ ಜ್ಞಾನವನ್ನು ಸುಜ್ಞಾನವನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ಹೇಳುವ ಮೂಲಕ ಕಲಕೇತಯ್ಯನವರು ಒಂದು ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಹೀಗೆ ಕಲಕೇತಯ್ಯನವರು ತತ್ವ ಸಿದ್ಧಾಂತವನ್ನು ಅತ್ಯಂತ ಸರಳವಾಗಿ ತಿಳಿಸುವುದರ ಜೊತೆಗೆ ಅದನ್ನು ಅನುಸರಿಸಿದಲ್ಲಿ ಎಂತಹ ಬೆಳಕು ಮನದೊಳಗೆ ಮೂಡಿಬರುತ್ತದೆ, ಅದರಿಂದ ಹೇಗೆ ಶಕ್ತಿಯಾಗಿ ಪರಿವರ್ತನೆಯಾಗುತ್ತಾನೆ ಮನುಷ್ಯ ಎನ್ನುತ್ತಾರೆ. ಈ ವಿಷಯವನ್ನು ಚೆನ್ನಾಗಿ ನಿರೂಪಿಸಿದ್ದಾರೆ. ಹೀಗೆ ಇಂದಿನ 100ನೆಯ ನುಡಿಸಂಚಿಕೆಯನ್ನು ಮುಕ್ತಾಯಗೊಳಿಸಲು ಹರ್ಷಿಸುತ್ತೇನೆ. ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಒಂದು ವಾರವೂ ಕೂಡ ತಪ್ಪಿಸದೆ ನುಡಿಸಂಚಿಕೆಯನ್ನು ಕಳಿಸಲು ಪ್ರೇರಣಾದಾಯಕರಾದಂತಹವರು ಶರಣರು ಮತ್ತು ಅವರ ಚಿಂತನೆಗಳು ಎಂದು ಹೇಳಿದರೆ ತಪ್ಪಾಗಲಾರದು. ಹೀಗೆ ಹೇಳುತ್ತಾ 100 ಸಂಚಿಕೆಗಳನ್ನು ಆಲಿಸದಂತಹ ಸರ್ವರಿಗೂ ಹೃದಯಪೂರ್ವಕ ವಂದನೆಗಳು ಸಲ್ಲಿಸುತ್ತಾ ಸಮಯ ಸಿಕ್ಕಾಗ ಕೆಲವಾದರೂ ಸಂಚಿಕೆಗಳನ್ನು ಆಲಿಸಿ ವಿಷಯಗಳನ್ನು ಮನನ ಮಾಡಿಕೊಂಡಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಚನ ವೈಭವ ನುಡಿಸಂಚಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ನಮಿಸುತ್ತಾ ವಿರಮಿಸುತ್ತೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ವೀಣಾ ಶೇಷಾದ್ರಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಹಾರಿಸಿ ಬರೋಣ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 16/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ತುಷಾರರವರು ಕಿವಿ ಮೂಗು ಹಾಗೂ ಗಂಟಲು ರೋಗ ತಜ್ಞರು, ಡಾಕ್ಟರ್ ಸ್ವಾಮಿನಾಥನ್ ಜೀರವರು ಮಾನಸಿಕ ರೋಗ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666318. ಧನ್ಯವಾದಗಳು.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೆ ತಯಾರ್.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರ್ಸೋಗ್ತಾನೆ.
4: ಅಪ್ಪ ಕುಮಾರ, ಅವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನ್ಗೆ ಕೆಮ್ ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿಲಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನಿಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಹೂಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ.

ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಡಿವಿ ಗುಂಡಪ್ಪನವರ ಪರಿಚಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮಯ್ಯ ಎಲ್ಲಂರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತಿಮ್ಮಯ್ಯ ಎಲ್.ಎಂ, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಕರ್ನಾಟಕ ಹಲವಾರು ಕವಿ ಮಾನ್ಯರಿಗೆ ಜನ್ಮವನ್ನು ನೀಡಿದೆ. ಅದರಲ್ಲಿ ಒಬ್ಬ ಪ್ರಖ್ಯಾತ ಕವಿಯ ಪರಿಚಯವನ್ನು ನಾನು ಇಂದು ಮಾಡಿಕೊಡಲಿದ್ದೇನೆ. ಅವರ ಹೆಸರು ಟಿ.ವಿ. ಗುಂಡಪ್ಪ, ಡಿ.ವಿ.ಜಿ. ಡಿ.ವಿ.ಜಿ. ಅಥವಾ ಡಿ.ವಿ. ಗುಂಡಪ್ಪ ಕನ್ನಡ ಸಾಹಿತ್ಯ ಮತ್ತು ದಾರ್ಶನಿಕ ಚಿಂತನೆಗಳ ಲೋಕದಲ್ಲಿ ಅಗ್ರಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಅವರು ಕವಿ, ಪ್ರಬಂಧಕಾರ, ಪತ್ರಕರ್ತ, ರಾಜಕೀಯ ಚಿಂತಕ ಮತ್ತು ಸಮಾಜ ಸುಧಾರಕರಾಗಿದ್ದರು. ಸರಳ ಭಾಷೆಯಲ್ಲಿ ಗಂಭೀರ ವಿಚಾರಗಳನ್ನು ಹೇಳುವ ಶೈಲಿ ಅವರ ವಿಶೇಷತೆಯಾಗಿದೆ. ಅವರನ್ನು ಕನ್ನಡದ ಆಧುನಿಕ ಸರ್ವಜ್ಞ ಎಂದು ಸಹ ಕರೆಯುತ್ತಾರೆ. ಭಾರತೀಯ ತತ್ವಶಾಸ್ತ್ರ, ಸಾಹಿತ್ಯ ಮತ್ತು ರಾಜ್ಯಶಾಸ್ತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಡಿ.ವಿ.ಜಿ. ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಅವರ ಬರಹಗಳಲ್ಲಿ ಜೀವನದ ಮೌಲ್ಯಗಳು, ನೈತಿಕತೆ, ಧರ್ಮ, ಸಮಾಜದ ಸಮತೋಲನ ಮತ್ತು ವ್ಯಕ್ತಿಯ ಒಳಜಗತ್ತಿನ ಬಗ್ಗೆ ಆಳವಾದ ಚಿಂತನೆಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಡಿ.ವಿ.ಜಿ. ಅವರ ಜನನ ಮತ್ತು ಪ್ರಾರಂಭಿಕ ಜೀವನದ ಪರಿಚಯವನ್ನು ನೋಡೋದಾದರೆ, ಡಿ.ವಿ.ಜಿ. ಅವರು 1887 ಮಾರ್ಚ್ 17 ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸ್ತಾರೆ. ಅವರ ಕುಟುಂಬ ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದರೂ ಅವರು ವಿದ್ಯಾಭ್ಯಾಸ ಮತ್ತು ಸ್ವ ಅಧ್ಯಯನದ ಮೂಲಕ ತಮ್ಮನ್ನು ಬೆಳೆಸಿಕೊಂಡರು. ಅವರು ಅಧಿಕೃತ ಶಿಕ್ಷಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಅಂದರೆ ಅವರು ಕಾಲೇಜಿನಲ್ಲಾಗಲಿ ಅಥವಾ ಯೂನಿವರ್ಸಿಟಿಯಲ್ಲಾಗಲಿ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರು ತಮ್ಮ ಪರಿಶ್ರಮ, ಓದು ಮತ್ತು ಚಿಂತನೆಯ ಮೂಲಕ ಅಪಾರ ಜ್ಞಾನವನ್ನು ಸಂಪಾದಿಸ್ತಾರೆ. ಅವರು ಸ್ವಯಂ ಅಭ್ಯಾಸದ ಮೂಲಕ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಪ್ರಾವೀಣ್ಯತೆಯನ್ನು ಪಡೀತಾರೆ. ಅವರ ಅಪಾರ ವಿದ್ವತ್ತನ್ನು ಗಮನದಲ್ಲಿಟ್ಟುಕೊಂಡು ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಿ ಸನ್ಮಾನಿಸುತ್ತೆ. ಅವರ ಸಾಹಿತ್ಯದ ಪ್ರಕಾರಗಳನ್ನು ಗಮನಿಸಿದಾಗ ಕಾವ್ಯ, ನಾಟಕ, ಜೀವನ ಚರಿತ್ರೆ, ರಾಜಕೀಯ ಮತ್ತು ತತ್ವಶಾಸ್ತ್ರ ಸೇರಿದಂತೆ ಸುಮಾರು 66 ಹೆಚ್ಚು ಕನ್ನಡ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಮಂಕುತಿಮ್ಮನ ಕಗ್ಗ, ಡಿ.ವಿ.ಜಿ. ಅವರ ಒಂದು ಮೇರು ಕೃತಿ, 1943 ಪ್ರಕಟವಾದಂತಹ ಈ ಕೃತಿ 945 ಚೌಪತಿಗಳನ್ನು ಅಥವಾ ಕಗ್ಗಗಳನ್ನು ಒಳಗೊಂಡಿದೆ. ಇದು ಜೀವನದ ಮೌಲ್ಯಗಳು, ತತ್ವಜ್ಞಾನ ಮತ್ತು ಮಾನವ ಧರ್ಮವನ್ನು ಸರಳವಾಗಿ ತಿಳಿಸಿಕೊಡುತ್ತದೆ. ಮರುಳ ಮುನಿಯನ ಕಗ್ಗ, ಇದು ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗವಾಗಿದೆ. ವಿದ್ವಾನ್ ಎನ್. ರಂಗನಾಥ ಶರ್ಮಾ ಅವರ ಸಂಪಾದನೆಯೊಂದಿಗೆ ಈ ಕೃತಿ ಪ್ರಕಟಗೊಂಡಿದೆ. ಇವರ ಇತರ ಪ್ರಮುಖ ಕೃತಿಗಳನ್ನು ನೋಡಿದಾಗ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ರಾಜ್ಯಶಾಸ್ತ್ರ,

ಮತ್ತು ವಿಚಾರಗಳನ್ನು ಹಂಚಲು ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಪತ್ರಿಕೋದ್ಯಮದಲ್ಲಿಯೂ ಸಹ ಅವರು ಸಕ್ರಿಯವಾಗಿದ್ದರು. ಸುಬೋಧಿನಿ, ಕರ್ನಾಟಕ ಮತ್ತು ಮುಕ್ತಮುಖಿ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಹಾಗೂ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿ ಮತ್ತು ಗೌರವಗಳು. ಭಾರತ ಸರ್ಕಾರ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದೆ. 1974 ಡಿ ವಿ ಗುಂಡಪ್ಪನವರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿತು. ಅಲ್ಲದೆ ನಾನೀಗಾಗಲೇ ಹೇಳಿದಾಗೆ ಮೈಸೂರು ವಿಶ್ವವಿದ್ಯಾನಿಲಯ ಇವರ ಅಪಾರ ವಿದ್ವತ್ತನ್ನು ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆಯನ್ನು ಗಮನದಲ್ಲಿಟ್ಟುಕೊಂಡು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಅವರನ್ನು ಗೌರವಿಸಿದೆ. ಇಲ್ಲಿಯವರೆಗೂ ನಾವು ಡಿ ವಿ ಜಿ ಅವರ ವೈಯಕ್ತಿಕ ಮಾಹಿತಿ ಮತ್ತು ಅವರ ಸೇವೆ, ಸಾಹಿತ್ಯ ಕೃಷಿ, ಅವರ ಸಾಹಿತ್ಯ ಕೃಷಿಗೆ ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯ ನೀಡಿದಂತಹ ಗೌರವ ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಡಿ ವಿ ಜಿ ಅವರ ಸಾಹಿತ್ಯ ಕೃಷಿಯಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಕೊಡುಗೆ ಮಂಕುತಿಮ್ಮನ ಕಗ್ಗ, ಈ ಒಂದು ಪುಸ್ತಕದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಡಿ ವಿ ಗುಂಡಪ್ಪನವರು ರಚಿಸಿದ ಮಂಕುತಿಮ್ಮನ ಕಗ್ಗ 20ನೇ ಶತಮಾನದ ಉತ್ತರಾರ್ಧದ ಕನ್ನಡ ಕೃತಿಗಳಲ್ಲಿ ಅತ್ಯಂತ ವಿಶಾಲ ಜನಾಧಾರಣೆಯನ್ನು ಪಡೆದಂತಹ ಕೃತಿ ಆಗಿದೆ. ಇದನ್ನು ಕನ್ನಡದ ಭಗವದ್ಗೀತೆ ಎಂದು ಸಹ ಕರೆಯಬಹುದು. ನಿತ್ಯ ಜೀವನದಲ್ಲಿ ಎದುರಾಗುವ ಯಾವುದೇ ಸಮಸ್ಯೆಯ ಪ್ರಸಕ್ತಿ ಬಂದಾಗಲೂ ಹಲವಾರು ವೈಪರೀತ್ಯಗಳಿಂದ ಕೂಡಿದ ಜಗತ್ತಿನ ವಿಷಯದಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬ ಯಾವ ಮನೋಭಂಗಿಯನ್ನು ಬೆಳೆಸಿಕೊಳ್ಳುವುದು ನೆಮ್ಮದಿಗೆ ದಾರಿ ಮಾಡಿಕೊಡಬಹುದೆಂಬುದರ ಪ್ರಸಕ್ತಿ ಬಂದಾಗಲೂ ಸರ್ವವಿಧಿತವಾದ ಪೌರಾಣಿಕ ವ್ಯಾಖ್ಯಾನಗಳಿಂದ ಮತ್ತು ಐತಿಹಾಸಿಕ ಮತ್ತು ಸಾಹಿತ್ಯಕ ಸಂದರ್ಭಗಳಿಂದ ನಾವು ಕಲಿಯಬಹುದಾದ ಪಾಠಗಳು ಏನೆಂದು ಚಿಂತಿಸುವಾಗಲೂ ಹಾಗೂ ಪರಸ್ಪರ ವಿರುದ್ಧಗಳಂತೆ ತೋರುವ, ಉದಾಹರಣೆಗೆ ಸಂಪ್ರದಾಯ ಮತ್ತು ಆಧುನಿಕತೆ, ಶ್ರದ್ಧೆ ಮತ್ತು ವೈಚಾರಿಕತೆ ಇತ್ಯಾದಿ ದ್ವಂದ್ವಗಳ ನಡುವೆ ಸಮನ್ವಯವನ್ನು ಕುರಿತು ಚಿಂತಿಸುವಾಗಲೂ ಹೀಗೆ ಜೀವನದ ಪ್ರಮುಖ ಸನ್ನಿವೇಶಗಳಲ್ಲಿ ನೆರವನ್ನೀಯುವಂತಹ ಹಿತವಚನಗಳ ಒಟ್ಟಿಲು ಮಂಕುತಿಮ್ಮನ ಕಗ್ಗ. ಈ ಕೃತಿಯಲ್ಲಿ ಎಲ್ಲಿಯೂ ಸಹ ನಾನು ಜ್ಞಾನಿ, ಅನುಭವಿ, ನನ್ನ ಮಾತನ್ನು ನೀವೆಲ್ಲರೂ ಕೇಳಿರಿ ಎಂಬ ಠೇಂಕಾರದ ಧ್ವನಿಯಿಲ್ಲ. ಪ್ರತಿಯಾಗಿ ಪದ್ಯಗಳುದ್ದಕ್ಕೂ ಎದ್ದು ಕಾಣುವುದು ನಾನು ನಿಮ್ಮಂತಹ ಒಬ್ಬ ಸಾಮಾನ್ಯ, ನಿಮ್ಮಂತೆ ನಾನು ಬವಣೆಪಟ್ಟವನು, ನನ್ನ ಅನುಭವಗಳನ್ನು ಹಂಚಿಕೊಳ್ಳೋಣ ಎಂಬ ರೀತಿಯ ವಿನಮ್ರತೆಯಿಂದಲೂ ಮೈತ್ರಿ ಭಾವದಿಂದಲೂ ಕೂಡಿದಂತಹ ಪ್ರೇಮಳತೆ ಇದೆ. ಲಕ್ಷಾಂತರ ಜನರಿಗೆ ಕಗ್ಗದಿಂದ ಸಾಂತ್ವನವು, ಸಮಾಧಾನವು ದೊರೆಯುತ್ತಿರುವುದು ಈ ಆರ್ದ್ರತೆಯಿಂದ. ಇದರಿಂದಾಗಿ ಅಸಂಖ್ಯಾತ ಜನರ ಬಾಳಿನಲ್ಲಿ ಓರ್ವ ಆತ್ಮೀಯ ಸ್ಥಾನವನ್ನು ಕಗ್ಗ ಪಡೆದುಕೊಂಡಿದೆ. ಕಳೆದ 15 ಶತಮಾನದುದ್ದಕ್ಕೂ ಗ್ರಂಥಗಳಲ್ಲಿ, ಲೇಖನಗಳಲ್ಲಿ, ಉಪನ್ಯಾಸಗಳಲ್ಲಿ, ಚಿಂತನ ಗೋಷ್ಠಿಗಳಲ್ಲಿ ಕಗ್ಗದ ಪದ್ಯಗಳಷ್ಟು ಅಧಿಕವಾಗಿ ಮೇಲಿಂದ ಮೇಲೆ ಉದ್ಧೃತಗೊಳ್ಳುತ್ತಾ ಬಂದಿರುವ ಉಕ್ತಿಗಳನ್ನು ಬೇರೆ ಎಲ್ಲೂ ಸಹ ಕಾಣಲು ಸಾಧ್ಯವಿಲ್ಲ. ಜೀವನದ ಅನೇಕ ಏರಿಳಿತದ ಸಂದರ್ಭದಲ್ಲಿ, ಕಷ್ಟದ ಸುಳಿಗೆ ಸಿಲುಕಿಕೊಂಡಾಗ, ಖಿನ್ನತೆಗೆ ಒಳಗಾದಾಗ, ಆತಂಕ ನಮ್ಮನ್ನು ಆವರಿಸಿದಾಗ, ದ್ವಂದ್ವಗಳು ನಮ್ಮನ್ನು ಆವರಿಸಿದಾಗ ನಾವು ಕಗ್ಗವನ್ನು ಓದಿದ್ದಾಗ ನಮಗೆ ಮನಸ್ಸಿಗೆ ಶಾಂತ್ವನ ಸಿಗುತ್ತದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ, ಒಂದು ಸಣ್ಣ ಮುಕ್ತಕವನ್ನು ನೋಡೋದಾದ್ರೆ, ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀನ್ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ. ಇನ್ನೊಮ್ಮೆ, ಅವರೆಷ್ಟು ಧನವಂತರ್, ಇವರೆಷ್ಟು ಯಶವಂತರ್, ಅವರೆಷ್ಟು ಬಲವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀನ್ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ. ಅವರಿಗೆಷ್ಟು ಧನವಿದೆ, ಇವರಿಗೆಷ್ಟು ಬಲವಿದೆ ಮತ್ತು ಅವರೆಷ್ಟು ಯಶಸ್ವಿ ಜನ ಎಂದು ಅನ್ಯರ ಕಂಡು ಕೊರಗುವುದರಲ್ಲಿ ನಿನ್ನ ಬಳಿ ಏನಿಹುದು ಎಂದು ನೀನು ಮರೆತು ಹೋದರೆ ಅದು ಪರಮಾತ್ಮನಿಗೆ ಕೃತಜ್ಞತೆಯನ್ನು ತೋರಿದಂತೆ ಆಗುತ್ತದೆಯೇ?

ಎಂಬ ತಾತ್ವಿಕ ಪ್ರಶ್ನೆಯನ್ನ ಈ ಮುಕ್ತಕ ನಮ್ಮ ಮುಂದೆ ಇಡುತ್ತದೆ. ಆಸೆಯೇ ದುಃಖಕ್ಕೆ ಮೂಲ ಎಂದು ಭಗವಾನ್ ಬುದ್ಧ ಹೇಳಿದ್ದಾನೆ. ಆದರೆ ಆಸೆಯನ್ನ ಬಿಟ್ಟರೆ ಜಗದ ವ್ಯಾಪಾರ ನಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಎಷ್ಟೋ ಸಂದರ್ಭಗಳಲ್ಲಿ ದೇವರು ಕರುಣಿಸಿರುವಂತಹ ಒಂದು ಸವಲತ್ತುಗಳನ್ನು, ಸೌಲಭ್ಯಗಳನ್ನು, ಅನುಗ್ರಹಗಳನ್ನು ಮರೆತು ಇತರರೊಂದಿಗೆ ಹೋಲಿಕೆ ಮಾಡಿಕೊಂಡು ಮಾನಸಿಕ ಅತೃಪ್ತಿಗೆ ಒಳಗಾಗುತ್ತೇವೆ, ಮನಸ್ಸಿನ ಸಮತೋಲನ ಕಳೆದುಕೊಳ್ಳುತ್ತೇವೆ. ಅಂತಹ ಸಂದರ್ಭದಲ್ಲಿ ಈ ಮುಕ್ತಕ ನಮಗೆ ಸಮಾಧಾನವನ್ನು, ಸಾಂತ್ವನವನ್ನು ಹೇಳುತ್ತದೆ. ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕೊರುಬಿನಲ್ಲಿ ಭವಿಕ ನಿನಗೆಸ್ತಿಹುದೋ ಮರೆತು ನೀನು ಕೊರಗುವುದು ಶಿವನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಹಾಗೆ ಆಗುವುದಿಲ್ಲ. ಈ ಮುಕ್ತಕದ ಮೂಲಕ ಡಿ ವಿ ಜಿ ಅವರೇನು ಹೇಳ್ತಾರೆ ಅಂತಂದರೆ, ನಮಗೆ ಕೊಟ್ಟಿರುವಂತಹ ಸೌಲಭ್ಯವನ್ನು ಪರಮಾತ್ಮನ ಪ್ರಸಾದ ಎಂದು ಸ್ವೀಕರಿಸಬೇಕು. ಅದು ನಮ್ಮ ಮಾನಸಿಕ ನೆಮ್ಮದಿಗೆ ದಾರಿ ಮಾಡಿಕೊಡುತ್ತದೆ. ಒಂದು ವೇಳೆ ನಾವು ಅದನ್ನು ಮರೆತು ಇನ್ನೊಬ್ಬರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳುವುದು ಶಿವನಿಗೆ ಕೃತಜ್ಞತೆಯನ್ನು ತೋರಿಸಿದಂತೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಈ ರೀತಿ ಹಲವಾರು ಮುಕ್ತಕಗಳ ಮೂಲಕ ಜೀವನದ ಹಲವಾರು ದ್ವಂದ್ವಗಳ ಸಂದರ್ಭವನ್ನು ನಾವು ಯಾವ ರೀತಿ ಸಮತೋಲನದಲ್ಲಿ ನಿಭಾಯಿಸಬಹುದು ಎಂದು ಮಂಕುತಿಮ್ಮನ ಕಗ್ಗ ನಮಗೆ ತಿಳಿಸಿಕೊಡುತ್ತದೆ. ಈ ರೀತಿ ತತ್ವಜ್ಞಾನ ಮತ್ತು ದಾರ್ಶನಿಕತೆಯ ಉನ್ನತ ಸ್ಥಾನದಲ್ಲಿ ನಿಂತು ಜೀವನವನ್ನು ಸಾಮಾನ್ಯ ವ್ಯಕ್ತಿಯೊಬ್ಬ ಯಾವ ದೃಷ್ಟಿಕೋನದಿಂದ ನೋಡಬೇಕು ಎಂಬುದನ್ನು ಮಂಕುತಿಮ್ಮನ ಕಗ್ಗ ಮತ್ತು ಡಿ ವಿ ಜಿ ಅವರು ತಿಳಿಸಿಕೊಡುತ್ತಾರೆ. ಕನ್ನಡದ ಸಾಹಿತ್ಯದ ದಾರ್ಶನಿಕತೆಯ ಅತ್ಯುನ್ನತ ಮಟ್ಟದಲ್ಲಿ ಡಿ ವಿ ಜಿ ಅವರು ನಿಂತಿದ್ದಾರೆ. ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಡಿವಿ ಗುಂಡಪ್ಪರವರ ಪರಿಚಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮಯ್ಯ ಎಲ್ಲೆಂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ.

ನಾವು ಮನಸ್ಸನ್ನ ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡುವುದರಿಂದ ಮರಣ ಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂದು ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದ್ದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೆ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೆ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುವುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ. ಅಂತಂದರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನೂ ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕು

ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ. ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದು ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು ಅಚಿಂತ್ಯನು ಆಧಾರವಾಗಿರುವ ಶಕ್ತಿಯು, ಅನುಶಾಸಿತಾರನು ಸ್ವಪ್ರಕಾಶನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳ ರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಾಲು, ಏಡ್ಸ್ ಮತ್ತು ಮಾನವ ವಿಕಾಸ, ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್ ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಯಾಂತ್ರಿಕ ಧ್ವನಿ ಎಐ ಧ್ವನಿಗಳು ಜಾಣಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಸುಮನ ಮೈಸೂರು ಇವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಜಾಣ ಜಾಣ ಸುದ್ದಿಯ ಕೇಳು.

ಜಾಣಸುದ್ದಿ ಸಂಪುಟ 8 ಸಂಚಿಕೆ 16 2026. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹಾಲು ಆಲು, ಏಡ್ಸ್ ಮತ್ತು ಮಾನವ ವಿಕಾಸ, ಕೂಸು ಮೂಸುವ ಚಡ್ಡಿ ಹಾಗೂ ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್.

ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್ತು. ನೀವು ಕಾಫಿ ಪ್ರಿಯರಾ? ಹಾಗಿದ್ರೆ ಇವತ್ತು ಕುಡಿದ ಕಾಫಿನೇ ನಾಳೆನೂ ಸಿಗುತ್ತೆ ಅನ್ನೋ ನಂಬಿಕೆ ಖಂಡಿತ ನಿಮಗೆ ಇರೋದಿಲ್ಲ. ಕಾಫಿ ಕುಡಿದೆ ಬೆಳಗು ಆಗೋದೇ ಇಲ್ಲ ಅನ್ನಿ. ಅಂಥವ್ರಿಗೂ ಕೂಡ ಒಂದೊಂದಿನ ಈ ಕಾಫಿಗೆ ಏನೋ ಆಗಿದೆ ಅಂತ ಅನ್ಸೋದುಂಟು. ಅದೇ ಬ್ರ್ಯಾಂಡಿನ ಕಾಫಿ, ಅಷ್ಟೇ ಚಮಚ ಪುಡಿ, ಅದೇ ಫಿಲ್ಟರು, ಅದೇ ಹಾಲು, ಅಷ್ಟೇ ಬೆಚ್ಚಗಿನ ನೀರು ಹಾಗೂ ಅಷ್ಟೇ ಸಮಯ ಹನಿಸಿದ ಡಿಕಾಕ್ಷನ್ ಇದ್ರೂ ಕೂಡ ಯಾಕೋ ಈ ದಿನ ಕಾಫಿಗೆ ಏನೋ ಆಗಿದೆ ಅನ್ನುವಂತಹ ದಿನಗಳು ಇದ್ದೇ ಇವೆ. ಕಾಫಿ ಗುಣವೇ ಹಾಗೆ, ಅದರ ಗುಣಮಟ್ಟವನ್ನು ಅಳೆಯುವುದು ಕಷ್ಟ. ಕಾಫಿ ಡಿಕಾಕ್ಷನ್ನಲ್ಲಿ ವಿದ್ಯುತ್ ಹರಿಸಿ ಕಾಫಿಯ ಗುಣವನ್ನು ಅಳೆಯಬಹುದಂತೆ. ಹಾಗಂತ ಅಮೆರಿಕದ ಒರೆಗಾನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಕ್ರಿಸ್ಟೋಫರ್ ಹೆಂಡನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಇದೀಗ ಕಾಫಿ ಗುಣಮಟ್ಟವನ್ನು ಅಳೆಯುವುದಕ್ಕೆ ಟೇಸ್ಟರ್ಗಳನ್ನು ಬಳಸ್ತೀವಿ. ಕಾಫಿ ಟೇಸ್ಟರು ಅಂದರೆ ಸಾಧನ ಅಲ್ಲ, ಪರಿಣತ ಕಾಫಿ ಪ್ರಿಯರು ಎನ್ನಬಹುದು. ಟೇಸ್ಟರ್ಗಳು ಒಂದು ಸಿಪ್ ಕಾಫಿ ಗುಟುಕಿಸಿ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಈ ವಿಧಾನಕ್ಕೆ ಕಪ್ಪಿಂಗ್ ಅಂತ ಹೇಳ್ತಾರೆ. ಟೇಸ್ಟರ್ಗಳು ಮೊದಲಿಗೆ ಹುರಿದ ಬೀಜದ ಪುಡಿಯನ್ನು ಮೂಸಿ ಅದರ ಪರಿಮಳಕ್ಕೆ ಅಂಕ ಕೊಡ್ತಾರೆ. ಆಮೇಲೆ ಅದಕ್ಕೊಂದಿಷ್ಟು ಬಿಸಿ ನೀರು ಸೇರಿಸಿ ಆಗ ಹೊಮ್ಮುವ ಪರಿಮಳವನ್ನು ಗಮನಿಸ್ತಾರೆ, ಅದಕ್ಕೂ ಒಂದು ಅಂಕ ಕೊಡ್ತಾರೆ. ಅದಾದ್ಮೇಲೆ 8 ಗ್ರಾಂ ಕಾಫಿ ಪುಡಿಯನ್ನು ಒಂದು ಕಪ್ ಅಥವಾ 150 ಮಿಲಿಲೀಟರ್ ಕುದಿಯುವ ನೀರಿನಲ್ಲಿ 93 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಗೆ ಬಿಸಿ ಮಾಡ್ತಾರೆ. ಇದನ್ನು ಸೋಸಿ ತೆಗೆದ ಡಿಕಾಕ್ಷನ್ನ ಒಂದು ಸಿಪ್ಪನ್ನು ನಾಲಿಗೆ ಬಾಯೊಳಗೆ ಎಲ್ಲ ಹರಡುವ ಹಾಗೆ ಸರ್ರ ಅಂತ ಹೀರ್ತಾರೆ. ಆಗ ಅನುಭವವಾಗುವ ಸ್ವಾದ, ಪರಿಮಳ, ಕಹಿ, ಬಣ್ಣ, ಗಡಜುತನ, ಒಗರು ಮೊದಲಾದವನ್ನು ಗಮನಿಸಿ 100ರವರೆಗೆ ಅಂಕಗಳನ್ನು ಕೊಡ್ತಾರೆ. 100ರಲ್ಲಿ 80ಕ್ಕೂ ಹೆಚ್ಚಿನ ಅಂಕ ಪಡೆದ ಕಾಫಿ ವಿಶೇಷ ಅಥವಾ ಸ್ಪೆಷಲ್ ಕಾಫಿ ಅಂತ ಅನ್ನಿಸ್ಕೊಳ್ಳುತ್ತೆ. ಕಾಫಿಯ ಗುಣಮಟ್ಟ ಪತ್ತೆ ಮಾಡೋದು ಹೀಗೆ. ಕಾಫಿ ಗುಣದಲ್ಲಿ ಅಷ್ಟೊಂದು ವೈವಿಧ್ಯ ಬರೋದಕ್ಕೆ ಹಲವು ಕಾರಣಗಳಿವೆ. ಮೊದಲಿಗೆ ಅದರ ತಳಿ, ಅಂದರೆ ಅದು ರೋಬಸ್ಟ ಕಾಫಿನೋ ಅರೇಬಿಕಾ ಕಾಫಿನೋ ಅಂತನ್ನೋದು. ಎರಡನೇದಾಗಿ ಅದು ಬೆಳೆಯೋ ಹವೆ. ಕೊಲಂಬಿಯಾದಲ್ಲಿ ಬೆಳೆದ ಅರೇಬಿಕಾದ ಸ್ವಾದ ಕೊಡಗಿನಲ್ಲಿ ಬೆಳೆದ ಅರೇಬಿಕಾಗೆ ಬರೋದಿಲ್ಲ. ಮೂರನೇದಾಗಿ ಕಾಫಿ ಬೀಜದ ಸಂಸ್ಕರಣೆಯ ವಿಧಾನ, ಅದನ್ನು ಹೆಚ್ಚು ಕಾಲ ಹುದುಗಿಸಿದ್ದಾರೋ ಇಲ್ಲವೋ ಅನ್ನೋದು, ಕಾಫಿನಲ್ಲಿ ಎಷ್ಟರ ಮಟ್ಟಿಗೆ ಕಹಿ ಅಂಶ ಅರ್ಥಾತ್ ಆಲ್ಕಲಾಯ್ಡ್ಗಳು ಕೂಡಿಕೊಳ್ಳುತ್ತವೆ ಅನ್ನೋದನ್ನು ನಿರ್ಧರಿಸುತ್ತೆ. ಇನ್ನು ಒಣಗಿದ ಬೀಜವನ್ನು ಹುರಿಯುವ ಹದವೂ ಕೂಡ ಕಾಫಿಯ ಸ್ವಾದಕ್ಕೆ ಇಂಬು ಕೊಡುತ್ತೆ. ಕಡಿಮೆ ಹುರಿದರೆ ಕಹಿ ಹೆಚ್ಚು, ಪರಿಮಳ ಕಡಿಮೆ. ಹೆಚ್ಚು ಹುರಿದರೆ ಇದ್ದಿಲ ವಾಸನೆ, ಆದರೆ ಗಾಢ ಕಪ್ಪು ಬಣ್ಣ ಬರಬಹುದು. ಇದೆಲ್ಲದರ ಜೊತೆಗೆ ಭಾರತೀಯರ ಕಲಬೆರಕೆ ಮಾಡುವ ಅಭ್ಯಾಸ ಕೂಡ ಇದೆಯಲ್ಲ, ಅದು ಕೂಡ ಕಾಫಿಯ ಗುಣಮಟ್ಟವನ್ನು ಬದಲಿಸುತ್ತೆ. ಕಾಫಿಗೆ ಬೆರೆಸುವ ಚಿಕೊರಿ ಕಲಬೆರಕೆ ಆದರೂ ಕಾಫಿಯ ಸ್ವಾದವನ್ನು ಸ್ವಲ್ಪ ಹೆಚ್ಚಿಸುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಅಳೆಯೋ ಹಾಗೆ ಕಾಫಿಯ ಗುಣಮಟ್ಟವನ್ನು ಅಳೆಯುವ ಸಾಧನ ಇನ್ನೂ ಹುಟ್ಟಿಲ್ಲ. ಕೃತಕ ಮೂಗು ಅಥವಾ ಆರ್ಟಿಫಿಷಿಯಲ್ ನೋಸ್ ಎನ್ನುವ ಎಲೆಕ್ಟ್ರಾನಿಕ್ ಸಾಧನವನ್ನು ಈ ಹಿಂದೆ ಕಾಫಿಯಲ್ಲಿರುವ ಪರಿಮಳದ ವಸ್ತುಗಳನ್ನು ಗುರುತಿಸೋದಕ್ಕೆ ಉಪಯೋಗಿಸಿದ್ರು. ಕಾಫಿ ಬೀಜವನ್ನು ಹುರಿದಾಗ 200ಕ್ಕೂ ಹೆಚ್ಚು ಸ್ವಾದ ವಸ್ತುಗಳು ಹುಟ್ಟುತ್ತವಂತೆ. ಇವುಗಳಲ್ಲಿ ಯಾವ್ಯಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಅನ್ನೋದನ್ನು ತಿಳಿದುಕೊಂಡ್ರೆ ಆ ಕಾಫಿಯ ಸ್ವರೂಪ ಅರ್ಥ ಆದಾಗೆ. ಇದನ್ನು ಕಾಫಿಯ ಫ್ಲೇವರ್ ಪ್ರೊಫೈಲಿಂಗ್ ಅಂತ ಹೇಳ್ತಾರೆ. ಆದರೆ ಕಾಫಿಯ ಗುಣಮಟ್ಟ ಎಂದರೆ ಬರೀ ಅದರ ಪರಿಮಳ ಮಾತ್ರ ಅಲ್ವಲ್ಲ. ಕುಡಿದಾಗ ನಾಲಿಗೆಯನ್ನು ಚುರುಕ್ ಎನಿಸುವ ಒಂದಿಷ್ಟು ಒಗರು, ಕುಡಿದ ನಂತರ ಹಾಗೆಯೇ ಉಳಿಯುವ ತುಸು ಸಿಹಿ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಕಾಫಿಯ ಈ ಎಲ್ಲ ಗುಣಾಂಶಗಳನ್ನು ಬಾಧಿಸುವ ಇನ್ನೂ ಒಂದು ವಿಷಯ ಇದೆ, ಅದೇ ಕಾಫಿಯ ರೋಸ್ಟಿಂಗ್ ಅಥವಾ ಹುರಿಯುವಿಕೆ. ಕಾಫಿ ಬೀಜವನ್ನು ಎಷ್ಟು ಉಷ್ಣತೆಯಲ್ಲಿ ಎಷ್ಟು ತೇವಾಂಶ ಉಳಿಯುವ ಮಟ್ಟಿಗೆ ಹುರಿದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಹುರಿದಾಗ ಬೀಜದೊಳಗೆ ಇರುವ ಆಲ್ಕಲಾಯ್ಡ್ಗಳು ಒಡೆದು ವಿವಿಧ ಪರಿಮಳದ ಅನಿಲಗಳು ಹಾಗೂ ಕಾರ್ಬನ್ ಡೈಆಕ್ಸೈಡು ಉತ್ಪತ್ತಿಯಾಗುತ್ತೆ.

0: ಮಾಡುತ್ತವೆ. ಇವು ಬೀಜವನ್ನು ದಪ್ಪವಾಗಿ ಹಗುರವಾಗಿಸುತ್ತವೆ. ಆಮೇಲೆ ಪುಡಿ ಮಾಡೋದು ಸುಲಭ. ಹೀಗೆ ಹೊರಬರುವ ಅನಿಲಗಳೇ ಕಾಫಿಯ ಪರಿಮಳಕ್ಕೆ ಕಾರಣ. ಕಾಫಿಯ ಗುಣಮಟ್ಟವನ್ನು, ಅದರಲ್ಲಿಯೂ ವಿಶೇಷವಾಗಿ ಕಾಫಿಯ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯುವ ವಿಧಾನಗಳು ಈಗ ಸದ್ಯಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಅದೇ ಉಷ್ಣತೆಯಲ್ಲಿ ಅಷ್ಟೇ ಸಮಯಕ್ಕೆ ಹುರಿದ್ರೂ ಕೂಡ ಬೀಜದಲ್ಲಿರುವ ತೇವಾಂಶ ಅಥವಾ ಹುಟ್ಟಿನಿಂದಲೇ ಬಂದ ಆಲ್ಕಲಾಯ್ಡ್ ಹಾಗೂ ಇತರೆ ಸಸ್ಯ ವಸ್ತುಗಳ ಪ್ರಮಾಣದಿಂದಾಗಿ ರೋಸ್ಟಿಂಗ್ ಕಡಿಮೆ ಎನ್ನಿಸಬಹುದು ಅಥವಾ ಹೆಚ್ಚು ಆಗಬಹುದು. ಹಾಗಿದ್ರೆ ಡಿಕಾಕ್ಷನನ್ನು ಪರೀಕ್ಷಿಸಿ ಈ ಕಾಫಿಯ ರೋಸ್ಟಿಂಗ್ ಎಷ್ಟಾಗಿದೆ, ಅದರ ದಪ್ಪ ಅರ್ಥಾತ್ ಕಾಫಿ ಡಿಕಾಕ್ಷನ್ನಿನ ಸಾಂದ್ರತೆ, ಅದೇ ನಾವು ಸ್ಟ್ರಾಂಗ್ ಅಂತೀವಲ್ಲ ಆ ಗುಣ, ಇವನ್ನ ಬೇರೆ ವಿಧಾನಗಳಿಂದ ಪತ್ತೆ ಮಾಡಬಹುದಾ ಅನ್ನೋದು ಹೆಂಡನ್ ಸಂಗಡಿಗರ ಯೋಚನೆಯಾಗಿತ್ತು. ಇದಕ್ಕಾಗಿ ಇವರು ಸರಳವಾದೊಂದು ತಂತ್ರವನ್ನ ಉಪಯೋಗಿಸಿದ್ದಾರೆ. ಕಾಫಿ ಡಿಕಾಕ್ಷನ್ನಿನೊಳಗೆ ಎರಡು ತಂತಿಗಳನ್ನು ಇಳಿಬಿಟ್ಟು ವಿದ್ಯುತ್ ಹರಿಸುವುದು. ಹೀಗೆ ವಿದ್ಯುತ್ ಹರಿದಾಗ ನೀರಿನಲ್ಲಿ ಆಗುವಂತೆ ಇಲ್ಲಿಯೂ ಒಂದು ತಂತಿಯ ಬಳಿ ಹೈಡ್ರೋಜನ್ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ ಗುಳ್ಳೆಗಳು ಕಾಣಿಸಿಕೊಳ್ಳುವುದಕ್ಕೆ ಮುನ್ನ ಆ ಧ್ರುವದಲ್ಲಿ ಅಥವಾ ಆ ತಂತಿಯ ಬಳಿಯಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತು ಅಥವಾ ವೋಲ್ಟೇಜು ಹಾಗೂ ಅನಂತರ ಅಲ್ಲಿ ಹರಿಯುವ ವಿದ್ಯುತ್ತಿನಲ್ಲಿ ವ್ಯತ್ಯಾಸಗಳು ಆಗುತ್ತವೆಯಂತೆ. ಈ ವೋಲ್ಟೇಜ್ ವ್ಯತ್ಯಾಸಗಳನ್ನು ಗುರುತಿಸಿ ಗಣಿತೀಯವಾಗಿ ಹೆಂಡನ್ ತಂಡ ಲೆಕ್ಕ ಹಾಕಿದೆ. ಈ ವ್ಯತ್ಯಾಸಗಳು ಡಿಕಾಕ್ಷನ್ನಿನಲ್ಲಿ ಇರುವ ಹಾಗೂ ಕ್ಯಾಥೋಡ್ ತಂತಿಯ ಬಳಿ ಕೂಡಿಕೊಳ್ಳುವ ವಸ್ತುಗಳ ಪ್ರಮಾಣಕ್ಕೆ ನೇರವಾಗಿ ಸಂಬಂಧಿಸಿರುವುದರಿಂದ ಕ್ಯಾಥೋಡ್ ಬಳಿ ಆಗುವ ವಿದ್ಯುತ್ ಹರಿವಿನ ಪ್ರಮಾಣವನ್ನು ಅಥವಾ ವೋಲ್ಟೇಜನ್ನು ಅಳೆದರೆ ಸಾಕು ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಅಂತ ಲೆಕ್ಕ ಹಾಕಬಹುದಂತೆ. ಇದು ಅದರ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯಲು ನೆರವಾಗುತ್ತದೆ ಎನ್ನುತ್ತಾರೆ ಹೆಂಡನ್. ಅಂದರೆ ರೋಸ್ಟಿಂಗ್ ಹಾಗೂ ಕಾಫಿಯ ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಅನ್ನುವುದನ್ನು ನಿಖರವಾಗಿ ತಿಳಿಸುವ ಒಂದು ವಿಧಾನ ಹೀಗೆ ಸಿಕ್ಕಿತು ಅಂತಲೇ ಅರ್ಥ. ಹೆಂಡನ್ ತಂಡ ರೋಸ್ಟರ್ಗಳು ರೋಸ್ಟ್ ಮಾಡಿಕೊಟ್ಟ ಪುಡಿಯನ್ನು ಈ ವಿಧಾನದಿಂದ ಪರೀಕ್ಷಿಸಿ ಅವು ಎಷ್ಟು ರೋಸ್ಟ್ ಆಗಿದ್ದವು ಮತ್ತು ಆ ಕಾಫಿ ಬೀಜಗಳ ಗುಣಮಟ್ಟ ಏನು ಅನ್ನೋದನ್ನು ಕರಾರುವಾಕ್ಕಾಗಿ ಊಹಿಸಿದೆಯಂತೆ. ಅಂದರೆ ಇನ್ನು ಮುಂದೆ ಟೇಸ್ಟರ್ಗಳಿಗೆ ಪಿಂಕ್ ಸ್ಲಿಪ್ ಸಿಗುತ್ತಾ ಅಂತೀರಾ? ಅದಕ್ಕೆ ಇನ್ನೂ ಸಮಯ ಇದೆ. ಈ ವಿಧಾನದಿಂದ ಒಂದು ಸಾಧನ ತಯಾರಾಗಬೇಕು, ಅದರ ಪರೀಕ್ಷೆ ಆಗಬೇಕು. ಅಲ್ಲಿಯವರೆಗೂ ಈ ಟೇಸ್ಟರ್ಗಳು ಸುರ್ರಂತ ಕಾಫಿ ಹೀರೋದು ನಿಲ್ಲೋದಿಲ್ಲ. ಕಾಫಿ ಸ್ಟ್ರಾಂಗೋ ಅಲ್ಲವೋ ಅನ್ನೋ ಬಗ್ಗೆ ನಮ್ಮ ಗುಣಗಾಟವೂ ನಿಲ್ಲೋದಿಲ್ಲ. ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ಮೊನ್ನೆಯ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಹೂಸು ಮತ್ತು ಚಡ್ಡಿಗಳು. ಚಡ್ಡಿಗಳು ಅಂದರೆ ನಮಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ಅದರ ಬಣ್ಣ, ಉದ್ದ, ಡಿಸೈನು ಏನೇ ಇರಲಿ, ಚಡ್ಡಿಗಳು ಅಂದರೆ ಸ್ವಲ್ಪ ಹೀನಾಯವೇ. ಅದರಲ್ಲಿಯೂ ಒಳಚಡ್ಡಿಗಳ ಬಗ್ಗೆ ಈ ಕೀಳು ಭಾವನೆ ಇನ್ನೂ ಹೆಚ್ಚು. ಇದು ಹಾಗಿರಬೇಕಿಲ್ಲ. ಒಳಚಡ್ಡಿಗಳು ಈಗ ಸ್ಮಾರ್ಟ್ ಆಗಲಿವೆ. ಅಮೆರಿಕದ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ಮೈಕ್ರೋಬಯಾಲಜಿ ಪ್ರೊಫೆಸರು ಬ್ರ್ಯಾಂಟ್ಲಿ ಹಾಲ್ ಹಾಗೂ ಅವರ ಸಂಗಡಿಗರು ಹೀಗೊಂದು ಕೆಲಸ ಮಾಡಿದ್ದಾರೆ. ಇವು ನೀವೆಷ್ಟು ಹೂಸನ್ನು ಹೂಸಿದ್ದೀರಿ, ಎಂತಹ ಹೂಸು, ಯಾವಾಗ ಹೂಸಿದಿರಿ ಎಂದೆಲ್ಲ ವಿಷಯಗಳನ್ನು ಒಂದಿಷ್ಟು ಹೇಸಿಕೊಳ್ಳದೆ ತಿಳಿದುಕೊಂಡು ವೈದ್ಯರಿಗೆ ವರದಿ ಮಾಡುತ್ತದಂತೆ. ಚಡ್ಡಿಗಳಿಗೂ ಹೂಸಿಗೂ ಅವಿನಾಭಾವ ಸಂಬಂಧ. ಒಳಚಡ್ಡಿಗಳಂತೂ ಹೂಸಿನ ಜೊತೆಗೆ ಬಹಳ ನಿಕಟ ಸಂಪರ್ಕ ಇದೆ. ಹೂಸಿದ ಕೂಡಲೇ ಅದು ಮೊದಲು ತಲುಪುವುದು ಈ ಚಡ್ಡಿಗಳನ್ನೇ. ಹಾಗಿರುವಾಗ ಹೂಸಿನ ಬಗ್ಗೆ ತಿಳಿಯಲು ಅದನ್ನೇ ಬಳಸಿಕೊಳ್ಳಬಾರದೇಕೆ ಎನ್ನುವುದು ಹಾಲವರ ಉದ್ದೇಶ. ಅಲ್ಲ, ಹಾಲವರಿಗೆ ಹೂಸು ಮೂಸುವ ಕುತೂಹಲವೇಕೆ ಎನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಅದುವೂ ಸರಿ. ಹೂಸು ಎನ್ನುವುದು ಬಹಳ ಸಹಜವಾದ ಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನು, ಅಂದರೆ ನಾವು, ನೀವು, ಎಲ್ಲರೂ ದಿನವೂ ಹೂಸುತ್ತೇವೆ. ಶೌಚಕ್ಕೆ ಹೋಗುವ ಸಮಯದಲ್ಲಂತೂ ಹೂಸುವುದು ಖಂಡಿತ. ಆದರೆ ಕೆಲವರು ಶೌಚಕ್ಕೆ ಹೋದಾಗಲಷ್ಟೇ ಅಲ್ಲ, ದಿನದ ಎಲ್ಲಾ ಸಮಯದಲ್ಲಿಯೂ ಹೂಸುತ್ತಲೇ ಇರುತ್ತಾರೆ. ಜೀರ್ಣಾಂಗಗಳಲ್ಲಿನ ತೊಂದರೆಗಳಿಂದ ಹೀಗಾಗಬಹುದು. ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೂ ಹೀಗೆ ಹೂಸು ಹುಟ್ಟುತ್ತಲೇ ಇರಬಹುದು. ಅಥವಾ ಜೀರ್ಣಾಂಗಗಳಲ್ಲಿ, ಅಂದರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ವ್ಯತ್ಯಾಸವಾದರೂ ಹೂಸು ಹುಟ್ಟಬಹುದು. ಹೂಸು ಎಂದರೆ ಇನ್ನೇನಲ್ಲ, ಜೀರ್ಣಾಂಗದಲ್ಲಿ ಮೀಥೇನ್, ಹೈಡ್ರೋಜನ್, ಹೈಡ್ರೋಜನ್ ಸಲ್ಫೈಡು ಮೊದಲಾದ ಅನಿಲಗಳು ಹುಟ್ಟಿ ತುಂಬಿಕೊಳ್ಳುತ್ತವೆ. ಒತ್ತಡ ಜಾಸ್ತಿಯಾದಾಗ ಈ ಅನಿಲಗಳನ್ನು ಜೀರ್ಣಾಂಗ ಹೊರಗೆ ದೂಡುತ್ತದೆ. ಹೀಗೆ ಹೊರಬರುವ ಅನಿಲಗಳೇ ಹೂಸು. ಬಹುತೇಕ ಹೂಸು ನಾವು ತಿನ್ನುವ ಆಹಾರದ ಫಲ. ಈರುಳ್ಳಿ, ಹೂಕೋಸು ಮೊದಲಾದವನ್ನು ತಿಂದವರಿಗೆ ಇದರ ಅನುಭವ ಚೆನ್ನಾಗಿಯೇ ಇರುತ್ತದೆ. ಈ ತರಕಾರಿಗಳಿಗೆ ರುಚಿ ತರುವ ಸಲ್ಫರ್ ಅಥವಾ ಗಂಧಕದ ವಸ್ತುಗಳೇ ಮೂಗು ಮುಚ್ಚಿಸುವ ದುರ್ಗಂಧವನ್ನು ಹೊತ್ತ ಹೂಸಾಗಿ ಹೊಮ್ಮುತ್ತವೆ. ಈ ಹೂಸಿನಲ್ಲಿ ಹೈಡ್ರೋಜನ್ ಸಲ್ಫೈಡ್ ಎನ್ನುವ ಅನಿಲ ಇರುತ್ತದೆ. ಆದ್ದರಿಂದ ಹೂಸು

0: ಕೊಳೆತ ಈರುಳ್ಳಿಯ ವಾಸನೆ ಬೀರುತ್ತದೆ. ಇದು ಸಹಜವಾದ ಜೀರ್ಣಕ್ರಿಯೆಯ ಫಲ. ಇದೇ ರೀತಿಯ ಪರಿಣಾಮವನ್ನು ಅವರೆಕಾಳು ಅತಿಯಾಗಿ ತಿಂದಾಗಲೂ ಅನುಭವಿಸಬಹುದು. ಹೂಸಿಗೆ ಪ್ರಮುಖ ಕಾರಣ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ನಮ್ಮ ಜೀರ್ಣಾಂಗದಲ್ಲಿ ಇರುವ ಎನ್ಜೈಮ್ಗಳು ಅರಗಿಸದೆ ಉಳಿದ ಆಹಾರವನ್ನು ಬ್ಯಾಕ್ಟೀರಿಯಾಗಳು ಬಳಸಿಕೊಳ್ಳುತ್ತವೆ,
1: ಅಲ್ಲಿ ನೆಲೆಸಿ ಬೆಳೆಯುತ್ತವೆ. ಹೈಡ್ರೋಜನ್, ಮೀಥೇನ್, ಆಕ್ಸಿಜನ್, ನೈಟ್ರೋಜನ್ ಮೊದಲಾದವನ್ನು ಸೃಷ್ಟಿಸುತ್ತವೆ.
0: ಸಲ್ಫರ್ ವಸ್ತುವಿರುವ ತರಕಾರಿಯಷ್ಟೇ ಅಲ್ಲ, ಕೆಲವೊಮ್ಮೆ ಹಾಲು ಕೂಡ ದುರ್ಗಂಧದ ಹೂಸಿಗೆ ಕಾರಣವಾಗಬಹುದು. ಮನುಷ್ಯರಲ್ಲಿ ಕೆಲವರಿಗೆ ಹಾಲು ಒಗ್ಗುವುದಿಲ್ಲ, ಅಂದರೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅವರು ಜೀರ್ಣಿಸಿಕೊಳ್ಳಲಾರರು. ಅಂತಹ ಸಂದರ್ಭದಲ್ಲಿ ಈ ಸಕ್ಕರೆ ಅರೆಬರೆ ಅರಗಿದ ಫಲವಾಗಿ ಹೈಡ್ರೋಜನ್ ಅನಿಲವಾಗಿ ಹೊಮ್ಮುತ್ತದೆ, ಹೂಸಾಗಿ ಹೊರಚಿಮ್ಮುತ್ತದೆ. ಪ್ರತಿದಿನವೂ ನಾವೆಲ್ಲರೂ ಒಬ್ಬೊಬ್ಬರು ಏನಿಲ್ಲವೆಂದರೂ ಒಂದು ಲೀಟರಿನಷ್ಟು ಹೂಸನ್ನು ಹೂಸುತ್ತೇವೆಂತೆ. ಪುಣ್ಯಕ್ಕೆ ಇವೆಲ್ಲವೂ ಒಟ್ಟಿಗೆ ಬರುವುದಿಲ್ಲ, ಹಾಗೆಯೇ ಎಲ್ಲವೂ ಕೆಟ್ಟ ನಾತದವೂ ಅಲ್ಲ. ಇಷ್ಟು ಸಹಜವಾದ ಹೂಸು ಕೆಲವರಿಗೆ ಬಹಳ ತೊಂದರೆಯ ವಸ್ತು. ನಮ್ಮಲ್ಲೇ ಕೆಲವರಿಗೆ ಅಮ್ಮನ ಹಾಲೂ ಒಗ್ಗುವುದಿಲ್ಲ, ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅರಿಗಿಸುವ ಕಿಣುವಗಳು ಇಂಥವರಲ್ಲಿ ಹುಟ್ಟುವುದಿಲ್ಲ. ಆದ್ದರಿಂದ ಈ ಸಕ್ಕರೆ ಹಾಗೆಯೇ ಉಳಿದುಬಿಡುತ್ತದೆ, ಕರುಳಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾಗಳಿಗೆ ಸೊಗಸಾದ ಆಹಾರವಾಗುತ್ತದೆ. ಹೈಡ್ರೋಜನ್ ಅನಿಲ ಹುಟ್ಟುತ್ತದೆ. ಕೆಲವೊಮ್ಮೆ ಇದು ಅತಿಯಾಗಿ ಹೊಟ್ಟೆ ಕಿವಿಚಿದಂತಾಗಬಹುದು, ಭೇದಿಯೂ ಆಗಬಹುದು. ಆದರೆ ಹಲವರಲ್ಲಿ ಇದು ಗೊತ್ತೇ ಇಲ್ಲದೆ ಹಾಗೆ ಹೂಸಿನ ರೀತಿಯಲ್ಲಿ ತೊಂದರೆ ಕೊಡುತ್ತದೆ. ಇದನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅರ್ಥಾತ್ ಲ್ಯಾಕ್ಟೋಸ್ ಒಗ್ಗದಿರುವಿಕೆ ಎನ್ನಬಹುದು. ಈ ಬಗೆಯ ತೊಂದರೆ ಇರುವವರು ಲ್ಯಾಕ್ಟೋಸ್ ಅಸಹಿಷ್ಣುಗಳು ಅರ್ಥಾತ್ ಹಾಲಿಗೆ ಅಲರ್ಜಿ ಇರುವವರು. ಹಾಲು ಕುಡಿಯದ ಮನುಷ್ಯರಿಲ್ಲವೆಂದಿಲ್ಲ, ಅದರಲ್ಲಿಯೂ ಹುಟ್ಟಿದ ಆರಂಭದಲ್ಲಿ ಅಮ್ಮನ ಹಾಲು ಬೇಕೇ ಬೇಕು. ಲ್ಯಾಕ್ಟೋಸ್ ಅಸಹಿಷ್ಣು ಇರುವಂಥವರಿಗೆ ಅಮ್ಮನ ಹಾಲು ಕೆಟ್ಟದೆನಿಸುತ್ತದೆ. ಬೆಳೆದು ಕೊಡ್ಡವರಾದ ಮೇಲೆ ಅಮ್ಮನ ಹಾಲಿನ ಅವಶ್ಯಕತೆ ಇಲ್ಲವಾಗುತ್ತದೆ ನಿಜ, ಆದರೆ ಬೇರೆ ಹಾಲು, ಹಾಲಿನ ಉತ್ಪನ್ನಗಳೂ ತೊಂದರೆ ಕೊಡಬಹುದು. ಐಸ್ ಕ್ರೀಂ, ಚಾಕ್ಲೇಟ್, ಗುಲಾಬ್ ಜಾಮೂನ್, ಸಿಹಿ ಪಾಯಸವೂ ಹೊಟ್ಟೆ ಕೆಡಿಸಿಬಿಡುತ್ತದೆ. ಈ ಲ್ಯಾಕ್ಟೋಸ್ ಅಜೀರ್ಣಕ್ಕೆ ಕಾರಣವೇನು ಎನ್ನುವುದು ತಿಳಿದಿದ್ದರೂ ಯಾವ ಸಂದರ್ಭದಲ್ಲಿ ಅದು ಆಗುತ್ತದೆ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಆಗಲಿಲ್ಲ. ಹಾಗೆಯೇ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಬದಲಿಸಿದರೆ ಲ್ಯಾಕ್ಟೋಸ್ನಿಂದಾಗುವ ತೊಂದರೆಯನ್ನು, ಮುಖ್ಯವಾಗಿ ಹೂಸು ಹುಟ್ಟುವುದನ್ನು ತಡೆಯಬಹುದೇ ಎನ್ನುವುದು ಹಾಲ್ ತಂಡದ ಸಂಶೋಧನೆ. ಹಾಲ್ ತಂಡದ ಉದ್ದೇಶ ಒಳ್ಳೆಯದಾದರೂ ಒಂದು ಗಂಭೀರ ಸಮಸ್ಯೆ ಎದುರಾಗಿತ್ತು. ವಿವಿಧ ಬ್ಯಾಕ್ಟೀರಿಯಾಗಳ ಕಟುವಟಿಕೆಯನ್ನು ಅಳೆಯಲು ಇರುವುದು ಒಂದೇ ದಾರಿ, ಅದು ಹೂಸು. ಹೂಸು ಎಷ್ಟು ಬಾರಿ ಹುಟ್ಟುತ್ತದೆ, ಎಷ್ಟು ಭಾರಿಯಾಗಿರುತ್ತದೆ ಎನ್ನುವುದನ್ನು ಅಳೆಯಬೇಕು. ಇದಕ್ಕೆ ಎರಡು ವಿಧಾನಗಳಿದ್ದವು: ನೇರವಾಗಿ ಹೂಸನ್ನೇ ಅಳೆಯುವುದು, ಅಥವಾ ಹೂಸುವವರನ್ನು ಅವರು ಎಷ್ಟು ಬಾರಿ ಹೇಗೆ ಹೂಸಿದರು ಎಂದು ಕೇಳುವುದು. ಗೊತ್ತಾಯ್ತಲ್ಲ, ಕಳ್ಳತನ ಮಾಡಿದವರಾದರೂ ಒಪ್ಪಿಕೊಳ್ಳಬಹುದು, ಆದರೆ ಹೂಸಿದವರು ಹೂಸಿದೆ ಎಂದು ಹೇಳುವುದು ಕಷ್ಟ. ಅದರಲ್ಲಿಯೂ ಸದ್ದಿಲ್ಲದೆ ಹೂಸಿದಾಗ ಏನೂ ಆಗೇ ಇಲ್ಲವೆನ್ನೋ ಹಾಗೆ ನಟಿಸಿಬಿಡುತ್ತಾರೆ. ಹೂಸಿನ ಬಗ್ಗೆ ಮಾತನಾಡುವುದು ಸುಸಂಸ್ಕೃತಿಯಲ್ಲ. ಈ ಸುಸಂಸ್ಕೃತಿಗೆ ಚ್ಯುತಿ ಬಾರದಂತೆ ಹೂಸನ್ನು ಅಳೆಯುವ ಯೋಚನೆಯನ್ನು ಹಾಲ್ ಮಾಡಿದ್ದಾರೆ. ಅದಕ್ಕಾಗಿ ರೂಪುಗೊಂಡದ್ದೇ ಈ ಸ್ಮಾರ್ಟ್ ಚಡ್ಡಿ. ಹಾಗಂತ ಇದೇನು ಪೂರ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಿಂದ ಆದದ್ದಲ್ಲ ಎನ್ನಿ. ಸಾಮಾನ್ಯವಾದ ಬಟ್ಟೆಯ ಚಡ್ಡಿಯಲ್ಲಿಯೇ ಹೈಡ್ರೋಜನ್ನನ್ನು ಪತ್ತೆ ಹಚ್ಚುವ ಸೂಕ್ಷ್ಮ ಸಂವೇದಕಗಳಿರುವ ಸಾಧನವನ್ನು ತೇಪೆ ಹಾಗೆ ಹೊಲಿದಿರುತ್ತಾರೆ. ಇದನ್ನು ಧರಿಸಿದ್ದವರು ಪ್ರತಿ ಬಾರಿ ಹೂಸಿದಾಗಲೂ ಅದು ಹುಟ್ಟುವ ಹೈಡ್ರೋಜನ್ನ ಪ್ರಮಾಣವನ್ನು ಅಳೆಯುತ್ತದೆ, ಹಾಗೆಯೇ ಎಷ್ಟು ಬಾರಿ ಹೂಸಿದರು ಎಂದು ತಿಳಿಸುತ್ತದೆ. ಇಂತಹ ಸ್ಮಾರ್ಟ್ ಚಡ್ಡಿಯನ್ನು ಸಿದ್ಧಪಡಿಸಿದ ಹಾಲ್ ಅದನ್ನು ಪರೀಕ್ಷಿಸಿದ್ದಾರಂತೆ. ರಾತ್ರಿಯಿಡೀ ಉಪವಾಸ ಇದ್ದ 37 ಮಂದಿಗೆ ಬೆಳ್ಳಂ ಬೆಳಗ್ಗೆ ಒಂದು ದಿನ ಲ್ಯಾಕ್ಟೋಸ್ ಸಕ್ಕರೆ ಕರಗಿದ ನೀರು ಮತ್ತು ಇನ್ನೊಂದು ದಿನ ಗ್ಲೂಕೋಸ್ ಸಕ್ಕರೆ ಕರಗಿದ ನೀರನ್ನು ಕುಡಿಯಲು ಕೊಟ್ಟಿದ್ದಾರಂತೆ. ಅನಂತರ ಮುಂದಿನ 8 ಗಂಟೆಗಳ ಕಾಲ ಅವರು ಈ ಸ್ಮಾರ್ಟ್ ಚಡ್ಡಿಯನ್ನು ಧರಿಸಿರಬೇಕಿತ್ತು. ಈ ಚಡ್ಡಿ ಹೈಡ್ರೋಜನ್ ಅನಿಲವನ್ನು ಪತ್ತೆ ಮಾಡಿದ್ದಷ್ಟೇ ಅಲ್ಲದೆ ಚಡ್ಡಿಧಾರಕರು ನಡೆದಾಡಿದ್ದು ಅವರ ದೇಹದ ಉಷ್ಣತೆ, ಆರ್ದ್ರತೆ ಮೊದಲಾದವನ್ನು ದಾಖಲಿಸಿತ್ತು. ಅನಂತರ ಈ ಚಡ್ಡಿಗಳನ್ನು ಸಂಗ್ರಹಿಸಿ ದಾಖಲಿಸಿದ ವಿಷಯಗಳನ್ನು ವಿಶ್ಲೇಷಿಸಿದ್ದಾರೆ. ಈ 2 ದಿನಗಳಲ್ಲಿಯೂ ಅವರು ಹೂಸಿದ ರೀತಿಯಲ್ಲಿ ವ್ಯತ್ಯಾಸಗಳಿದ್ದವು. ಲ್ಯಾಕ್ಟೋಸ್ ಸೇವಿಸಿದ ದಿನ ಹೆಚ್ಚು ಮಂದಿ ಹೆಚ್ಚು ಹೂಸಿದ್ದರು. ಹಾಲ್ ಪರೀಕ್ಷಿಸಿದವರಲ್ಲಿ 24 ಮಂದಿಗೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರಬಹುದು ಎಂದು ತಿಳಿದಿತ್ತು, ಆದರೆ ಅವರನ್ನು ಹೂಸಿನ ಬಗ್ಗೆ ವಿಚಾರಿಸಿದಾಗ ಕೇವಲ 12 ಮಂದಿ ಮಾತ್ರ ಹೂಸಿನ ಮಾಹಿತಿಯನ್ನು ನೀಡಿದ್ದರು. ಉಳಿದವರಿಗೆ ಅವರು ಹೂಸಿದ್ದೇ ಗೊತ್ತಾಗಲಿಲ್ಲ, ಆದರೆ ಅದನ್ನು ಈ ಸ್ಮಾರ್ಟ್ ಚಡ್ಡಿ ಗುರುತಿಸಿ ಬರೆದಿಟ್ಟಿತ್ತು. ಹೀಗೆ ಹೂಸನ್ನು ಮೂಸುವಲ್ಲಿ ತಪ್ಪು ಮಾಡದ ಚಡ್ಡಿಯನ್ನು ತಾವು ರೂಪಿಸಿದ್ದೇವೆ ಎಂದು ಹಾಲ್ ಇತ್ತೀಚೆಗೆ ಅಮೆರಿಕೆಯಲ್ಲಿ ನಡೆದ ಡೈಜೆಸ್ಟಿವ್ ಡಿಸೀಸ್ ವೀಕ್ ಎನ್ನುವ ಸಮಾವೇಶದಲ್ಲಿ ವರದಿ ಮಾಡಿದ್ದಾರೆ. ಇದಕ್ಕೆ ಖಂಡಿತ ನೊಬೆಲ್ ಅಲ್ಲದಿದ್ದರೂ ಇಗ್ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು, ಏನಂತೀರಿ? ವೇಷ ಏನೇ ಇರಲಿ, ಈ ಚಡ್ಡಿಯನ್ನು ಧರಿಸಿದ್ದರೆ ಹೂಸುವುದನ್ನು ಮುಚ್ಚಿಡುವುದು ಆಗುವುದಿಲ್ಲ, ಏನಂತೀರಿ?

0: ಇದು ಇಂದಿನ ಜಾಣ ಸುದ್ದಿ.
1: ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ಸುಮನ ಮೈಸೂರು ಕೊಳ್ಳೇಗಾಲ ಶರ್ಮಾ, ಹಾಗೂ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ವೀಣಾ ಶೇಷಾದ್ರಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಹಾರಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/6/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ತುಷಾರರವರು ಕಿವಿ ಮೂಗು ಹಾಗೂ ಗಂಟಲು ರೋಗ ತಜ್ಞರು, ಡಾಕ್ಟರ್ ಸ್ವಾಮಿನಾಥನ್ ಜೀರವರು ಮಾನಸಿಕ ರೋಗ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಇನ್ನು ಮುಂದೆ ಕೇಳಿ ಬರೋಣ ಕಲರವ ಮಕ್ಕಳಿಗೊಂದು ನೀತಿ ಕತೆ ಕುರಿತು ಮೈಸೂರಿನ ಶಿಕ್ಷಕರಾದ ಶ್ರೀಯುತ ರಾಜಗೋಪಾಲ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಗೋಪಾಲ್ ನಾಯಕ್. ನಾನು ವಿಜ್ಞಾನ ಶಿಕ್ಷಕ. ನಾನಿವತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ವಿಜ್ಞಾನ ಅಂತ ಅಂದ್ರೆ ಏನು? ವಿಜ್ಞಾನ ಅಂತ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ನಮ್ಮಲ್ಲಿ ಹುಟ್ಟುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಹೌದಲ್ವಾ? ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಆಕಾಶ ಯಾಕೆ ನೀಲಿನೇ ಇದೆ? ಅದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಮಾತ್ರ ಯಾಕೆ ಅದು ಕೆಂಪಾಗಿ ಕಾಣುತ್ತೆ? ಆಕಾಶದ ಮೇಲೆ ಮೋಡ ಯಾಕೆ ಚಲಿಸುತ್ತೆ? ಸೊ ಮಳೆ ಹೇಗೆ ಬರುತ್ತೆ ಭೂಮಿಗೆ, ಭೂಮಿಗೆ ಹೇಗೆ ತಲುಪುತ್ತೆ ಅದು? ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ. ಅದೇ ರೀತಿ ಪ್ರತಿಯೊಂದು ಜೀವಿಯನ್ನು ಗಮನಿಸಿದಾಗ ಅದರಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಕೂಡ ನಾವು ಕಾಣ್ತೀವಿ, ಅಲ್ವಾ? ಈ ವೈಶಿಷ್ಟ್ಯತೆಗೆ ಕಾರಣ ಏನು? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದೇ ವಿಜ್ಞಾನ. ವಿಜ್ಞಾನದ ಮೂಲಭೂತ ತಳಹದಿ ಅಂತಂದ್ರೆ ಅದು ಪ್ರಶ್ನಿಸುವಿಕೆ. ಪ್ರಶ್ನಿಸುವ ಮನೋಭಾವ ಇದ್ರೆ ನಾವು ವಿಜ್ಞಾನದ ದಾರಿಯಲ್ಲಿದ್ದೀವಿ ಅಂತಾನೆ ಅರ್ಥ. ಪ್ರತಿಯೊಂದು ಸಂದರ್ಭವನ್ನು ಅಥವಾ ವಸ್ತುವನ್ನು ಹೊಸತಾಗಿ ನೋಡೋದಿದೆಯಲ್ಲ, ಅದೇ ನಮ್ಮಲ್ಲಿ ಪ್ರಶ್ನೆಯನ್ನ ಹುಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ಹೊಸತನ್ನಾಗಿ ನೋಡುವುದು ಹಾಗೂ ಪ್ರಶ್ನಿಸುವುದು ಇವೆರಡೂ ಕೂಡ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ, ವಿಜ್ಞಾನವನ್ನು ಬೆಳೆಸಲಿಕ್ಕೆ ಬಹಳ ಸಹಾಯವಾದಂಥ ಎರಡು ಸಂಗತಿಗಳು. ಜಗತ್ತಿನಲ್ಲಿ ಹಲವಾರು ಸಂಗತಿಗಳು ಇನ್ನೂ ಬೆಳಕಿಗೆ ಬಾರದೆ ಹಾಗೇನೇ ಇದೆ. ಅವೆಲ್ಲವೂ ಕೂಡ ಯಾರಾದರೂ ನಮ್ಮನ್ನು ಅನ್ವೇಷಿಸ್ತಾರೆ, ಬೆಳಕಿಗೆ ತರ್ತಾರೆ ಅಂತ ಕಾಯ್ತಾನೆ ಕುಳಿತೀವಿ. ಸೊ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡು ನಾವು ನೀವೆಲ್ಲರೂ ಆ ಹೊಸ ಸಂಗತಿಗಳನ್ನು ಹುಡುಕುವತ್ತ, ಹೊಸ ಸಂಗತಿಗಳಕ್ಕೆ ಬೆಳಕನ್ನು ಚೆಲ್ಲುವತ್ತ ದಾರಿ ಮಾಡಬೇಕಾದಂತಹ ಅವಶ್ಯಕತೆ ಇವತ್ತಿಗೆ ಇದೆ. ವಿಜ್ಞಾನ ಅನ್ನೋದು ನಿಂತ ನೀರಲ್ಲ, ಅದು ಸದಾ ಹರಿಯುವಂತಹ ನೀರು, ಸದಾ ಹೊಸ ಸಂಗತಿಗಳನ್ನು ಅನ್ವೇಷಿಸುವಂತಹ ಒಂದು ನಿರಂತರವಾದ ದಾರಿಯೇ ಅಥವಾ ಅಧ್ಯಯನವೇ ವಿಜ್ಞಾನ ಅಂತ ಹೇಳಬಹುದು. ಸೊ ನಾವು ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C -27°C ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ನಮ್ಮ ಭಾರತೀಯ ವಿಜ್ಞಾನಿಯಾದಂತಹ ಸರ್ ಸಿ.ವಿ. ರಾಮನ್ ರವರು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನು ವಿವರಿಸ್ತಾರೆ. ಸೋ ಅದನ್ನು ರಾಮನ್ ಪರಿಣಾಮ ಅಂತಲೇ ಹೇಳಿ ಕರಿತೀವಿ. ಈ ರಾಮನ್ ಪರಿಣಾಮವನ್ನು 1928 ಫೆಬ್ರವರಿ 28ರಂದು ಅವರು ಕಂಡುಹಿಡಿತಾರೆ. ಅಂದರೆ ಒಂದು ಬೆಳಕು ಒಂದು ಮಾಧ್ಯಮದ ಮೂಲಕ ಚಲಿಸಬೇಕಾದ್ರೆ ಅದು ಹೇಗೆ ಚದುರುತ್ತೆ, ಅದರ ಬಣ್ಣ ಹೇಗೆ ಬದಲಾಗುತ್ತೆ, ಆ ಬಣ್ಣದ ವ್ಯತ್ಯಾಸವನ್ನು ರಾಮನ್ ಅವರು ವಿವರಿಸಿದಂತಹ ದಿನವನ್ನು ಸ್ಮರಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸ್ತೇವೆ. ಈ ರಾಮನ್ ಪರಿಣಾಮಕ್ಕೆ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. ಇದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ.

ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದು ನಿದ್ರಿಸುವ ಪ್ರಾಣಿ ಯಾವುದು? ಉತ್ತರ, ಹಾವು. ಏಕೆಂದ್ರೆ ಮಾನವರಂತೆ ಕಣ್ಣಿನ ರೆಪ್ಪೆಗಳು ಅದಕ್ಕೆ ಇರೋದಿಲ್ಲ. ನಮಗೆ ಮಾನವರಿಗೆ ಆಗಿರ್ಬೋದು ಅಥವಾ ಇತರ ಜೀವಿಗಳೆಲ್ಲ ನಾವು ನೋಡಿದಾಗ ನಮಗೆ ಕಣ್ಣಿನ ರೆಪ್ಪೆಗಳು ಐ ಲೀಡ್ಸ್ಗಳಿದ್ದಾವೆ. ಆದರೆ ಹಾವಿನಲ್ಲಿ ಈ ಐ ಲೀಡ್ಸ್ ಕಂಡು ಬರೋದಿಲ್ಲ. ಹಾವುಗಳ ಕಣ್ಣುಗಳ ಮೇಲೆ ಪಾರದರ್ಶಕವಾದ ಒಂದು ವಿಶೇಷ ಪದರ ಇದೆ, ಅದಕ್ಕೆ ನಾವು ಪ್ರಿಲ್ ಅಥವಾ ಸ್ಪೆಕ್ಟಾಕಲ್ ಅಂತ ಹೇಳಿ ಕರಿತೀವಿ. ಈ ಪದರ ಏನ್ಮಾಡುತ್ತೆ, ಕಣ್ಣುಗಳನ್ನು ಧೂಳು, ಗಾಯ ಮತ್ತು ಒಣಗುವಿಕೆಯಿಂದ ರಕ್ಷಣೆ ನೀಡೋದ್ರಿಂದ ಹಾವುಗಳು ನಿದ್ರಿಸುವಾಗಲೂ ಕೂಡ ಅವು ಕಣ್ಣು ತೆರೆದಿರುವಂತೆಯೇ ನಮಗೆ ಕಾಣಿಸ್ತವೆ. ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ಕೂದಲಿನ ರಚನೆಯನ್ನು ನಾವು ನೋಡಬಹುದು. ನಾಯಿ ಅಥವಾ ಬೆಕ್ಕು ಅವುಗಳನ್ನು ಗಮನಿಸಿದಾಗ ಅಲ್ಲೂ ಕೂದಲಿನ ರಚನೆಯನ್ನು ನೋಡ್ತೀವಿ. ಆದರೆ ಹಾವುಗಳು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಐಲಿಡ್ಸ್ಗಳನ್ನು, ಆ ರೆಪ್ಪೆಗಳನ್ನು ನಾವು ನೋಡದೇ ಇರೋದರಿಂದ ಸೊ ಅವು ಮಲಗುವಾಗಲೂ ಕೂಡ, ಅಂದರೆ ನಿದ್ರಿಸುವಾಗಲೂ ಕೂಡ ಕಣ್ಣುಗಳನ್ನು ತೆರೆದೇ ನಿದ್ರಿಸ್ತವೆ. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು? ಉತ್ತರ, ತಾಮ್ರ. ಇಂಗ್ಲಿಷ್ನಲ್ಲಿ ಕಾಪರ್ ಅಂತ ಹೇಳಿ ಕರಿತೀವಿ. ನಾವು ಶುದ್ಧ ಚಿನ್ನವನ್ನು ತಗೊಂಡಾಗ ಅದು ತುಂಬಾ ಮೃದುವಾಗಿರುತ್ತೆ, ತುಂಬ ವೆರಿ ಸಾಫ್ಟ್ ಮೆಟಲ್ ಯಾವುದು, ಚಿನ್ನ. ಆದ್ದರಿಂದ ಅದಕ್ಕೆ ಸ್ವಲ್ಪ ತಾಮ್ರವನ್ನು ನಾವು ಬೆರೆಸ್ತೀವಿ. ಈ ತಾಮ್ರ ಏನ್ಮಾಡುತ್ತೆ, ಅದಕ್ಕೆ ಗಡಸುತನವನ್ನು, ಶುದ್ಧ ಚಿನ್ನಕ್ಕೆ ಸ್ವಲ್ಪ ಗಡಸುತನ ಅಂದರೆ ಗಟ್ಟಿತನವನ್ನು, ಹಾಗೆ ಅದರ ಬಾಳಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಾವು ಜ್ಯುವೆಲ್ರಿ ಅಂತ ಏನು ತಗೊಳ್ತೀವಿ, ನೆಕ್ಲೆಸ್ ಆಗಿರ್ಬೋದು, ಒಡವೆ ಅಂತ ಏನೇನು ತಗೊಳ್ತೀವಿ, ಅದರಲ್ಲೆಲ್ಲೂ ಕೂಡ ಶುದ್ಧ ಚಿನ್ನ ಇರಲ್ಲ. 24 ಕ್ಯಾರೆಟ್ ಅಂತ ಹೇಳಿ ಕರಿತೀವಿ ಶುದ್ಧ ಚಿನ್ನನ. ಆದರೆ ನಾವು ತಗೊಳ್ಳುವಂಥದ್ದು, ಆಭರಣವಾಗಿ ತಗೊಳ್ಳುವಂಥದ್ದು 22 ಕ್ಯಾರೆಟು ಅಥವಾ 18 ಕ್ಯಾರೆಟ್ಸು ಈ ರೀತಿ ಇರುತ್ತೆ. ಏಕೆಂದರೆ ಶುದ್ಧ ಚಿನ್ನವನ್ನು ತಗೊಂಡಾಗ ನಾವು ಬೇಕಾದಂಥ ಆಭರಣ ಮಾಡಲಿಕ್ಕೆ ಅಥವಾ ಬೇಕಾದಂಥ ಶೇಪ್ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಬಹಳ ತುಂಬ ಮೃದು ಇರುವಂಥ ಒಂದು ಲೋಹ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ, ಇಸ್ರೇಲ್ ಮತ್ತು ಜೋರ್ಡಾನ್. ಇದನ್ನು ಡೆಡ್ ಸಿ ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಈ ಜಲಮೂಲದಲ್ಲಿ 33.7% ಲವಣಾಂಶ ಇರುತ್ತೆ. ಇದು ಸಾಮಾನ್ಯ ಸಮುದ್ರಗಳಿಗಿಂತ 8.6% ಹೆಚ್ಚಿರುವಂಥದ್ದು. ಲವಣಾಂಶ ಅಂದರೆ ಉಪ್ಪಿನಂಶ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾರದ ವಸ್ತುಗಳು ಮುಳುಗೋದಿಲ್ಲ, ತೇಲುತ್ತೆ. ಆದರೂ ಕೂಡ ಮುಳುಗೋದಿಲ್ಲ, ತೇಲಿದ್ರೂ ಕೂಡ ಯಾಕೆ ಮೃತ ಸಮುದ್ರ ಅಂತ ಕರಿತೀವಿ ಅಂತಂದರೆ, ಈ ಲವಣಾಂಶ ಇರುವಂತಹ ವಾತಾವರಣದಲ್ಲಿ ಯಾವುದೇ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಮೃತ ಸಮುದ್ರ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಏನಂತಂದರೆ, ಇಲ್ಲಿಗೆ ಬಿದ್ದವ್ರು ಯಾರೂ ಕೂಡ ಮುಳುಗೋದಿಲ್ಲ, ಯಾಕೆಂದರೆ ಅಲ್ಲಿ ಲವಣಾಂಶ ಹೆಚ್ಚಿರೋದ್ರಿಂದ. ಇದನ್ನು ಬೇಕಾದರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಬಹುದು. ಒಂದು ಲೆಮನ್, ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ಗ್ಲಾಸಲ್ಲಿ ವಾಟರ್ನ ತಗೊಂಡುಕೊಂಡು ನಾವು ನಿಂಬೆಹಣ್ಣನ್ನು ನೀರಿಗೆ ಹಾಕಿದಾಗ ಆ ನೀರಿನಲ್ಲಿ ಅದು ಮುಳುಗುತ್ತೆ. ಅದೇ ಉಪ್ಪು ನೀರಿಗೆ ಹಾಕಿದಾಗ, ಒಂದು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣ ಹಾಕಿದಾಗ ಅದು ತೇಲುತ್ತೆ. ಯಾಕೆ ಅಂದರೆ ಅಲ್ಲಿ ನೀರಿನ ಸಾಂದ್ರತೆ, ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಭಾರದ ವಸ್ತು ಆ ನಿಂಬೆಹಣ್ಣ ಏನಾಗುತ್ತೆ, ತೇಲುತ್ತೆ. ಈ ಕಾನ್ಸೆಪ್ಟ್ ಮೇಲೇ ಈ ಮೃತ ಸಮುದ್ರದಲ್ಲಿ ಏನಾಗುತ್ತೆ, ಭಾರದ ವಸ್ತುಗಳು ತೇಲುವಂತಹದ್ದು. ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷ್ನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನ್ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್.

ಈ ವರ್ಷದ ಥೀಮ್ ಏನು ಅಂತ ಈ ಸಲ ನೋಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಣವಾಯು ಎಂದು ಯಾವ ಅನಿಲವನ್ನು ಕರೆಯುತ್ತೇವೆ? ಉತ್ತರ, ಆಮ್ಲಜನಕ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕೇವಲ ಆಮ್ಲಜನಕ ಮಾತ್ರ ಇರುವುದಿಲ್ಲ, ಅದರೊಂದಿಗೆ ನೈಟ್ರೋಜನ್ ಹಾಗೂ ಇತರ ಅನಿಲಗಳು ಕೂಡ ಸೇರಿಕೊಂಡಿರ್ತವೆ. ಆದರೆ ನಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಮಾತ್ರ

ಜೀವಕೋಶಗಳು ಆಮ್ಲಜನಕವನ್ನ ಬಳಸಿಕೊಂಡು ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಕ್ರಿಯೆಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರೆಯುತ್ತೀವಿ. ಹಾಗಾಗಿ ಬಹುತೇಕ ಎಲ್ಲಾ ಜೀವಿಗಳು ಕೂಡ ಆಮ್ಲಜನಕವನ್ನ ಉಸಿರಾಡುತ್ತವೆ. ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಅನಿಲಗಳಿದ್ರೂ ಕೂಡ ನಮ್ಗೆ ಉಸಿರಾಡೋದಕ್ಕೆ ನಾವು ಶಕ್ತಿ ಪಡ್ಕೊಳ್ಳೋದಕ್ಕೆ ಆಮ್ಲಜನಕ ಬಹಳ ಅವಶ್ಯಕವಾದಂಥದ್ದು. ಹಾಗಾಗಿ ಇದನ್ನ ಪ್ರಾಣವಾಯು ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹೆಲ್ಮೆಟ್ ಹಕ್ಕಿ ಎಂದು ಪ್ರಸಿದ್ಧವಾದ ಪಕ್ಷಿ ಯಾವುದು? ಉತ್ತರ, ಕ್ಯಾಸೋವರಿ. ಈ ಹಕ್ಕಿಗೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ನಾವು ಕೋಳಿಯನ್ನ ನೋಡಿದ್ರೆ ಆ ಕೋಳಿಯ ತಲೆ ಮೇಲೆ ಕೆಂಪನೆಯ ಒಂದು ಕುಕ್ಕ ತರ ನಾವು ನೋಡ್ತೀವಲ್ವಾ. ಸೊ ಅದೇ ರೀತಿ ಈ ಹಕ್ಕಿಯ ಕಿರೀಟ ಅಂದ್ರೆ ತಲೆಯ ಮೇಲೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಇದನ್ನ ನಾವು ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ಕರಿತೀವಿ. ಸೊ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಎಷ್ಟು ವಿಶಿಷ್ಟವಾದ ರಚನೆಯನ್ನ ಹೊಂದಿದೆ, ಹಾಗೆ ಈ ಹಕ್ಕಿನೂ ಕೂಡ ತನ್ನ ರಕ್ಷಣೆಗೆ ಸಂವೇದನೆಗೆ ಹಲವಾರು ವಿಶಿಷ್ಟ ರಚನೆಗಳನ್ನು ಹೊಂದಿರೋದನ್ನ ನಾವು ನಿಸರ್ಗದಲ್ಲಿ ನೋಡಬಹುದು. ಎರಡನೆಯ ಪ್ರಶ್ನೆ, ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಅಲ್ಟ್ರಾವಯೊಲೆಟ್ ರೇಸ್ ನಿಂದ ರಕ್ಷಣೆಯನ್ನ ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ನೀವು ಈ ಸಲ ನೋಡಬೇಕಾಗುತ್ತೆ. ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ, ಪಾದರಸ. ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C ~27°C ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಒಗಟಿನ ರೂಪದಲ್ಲಿರುತ್ತೆ ಆದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಬೆಳಗ್ತೀನಿ ಸೂರ್ಯ ಅಲ್ಲ, ಕರಗ್ತೀನಿ ಬೆಲ್ಲ ಅಲ್ಲ, ಕರೆಂಟ್ ಹೋದಾಗ ನಾನು ನಿಮಗ್ ಬೇಕಲ್ಲ, ನಾನ್ ಯಾರು ಹೇಳ? ಉತ್ತರ, ಮೇಣದ ಬತ್ತಿ. ಹೌದಲ್ವಾ, ಬೆಳಕನ್ನ ನೀಡುತ್ತೆ, ಇದು ಬೆಳಕಿನ ಆಕಾರವನ್ನಾಗಿ ನಾವು ಬಳಸ್ತೀವಿ. ಹೆಚ್ಚಾಗಿ ಬಳಸುವಂಥದ್ದು ಕರೆಂಟ್ ಹೋದಂತಹ ಸಂದರ್ಭದಲ್ಲಿ. ಆ ಬೆಳಕಿನ ಶಾಖಕ್ಕೆ ಮೇಣದ ಬತ್ತಿ ಕರಗ್ತಾ ಹೋಗುತ್ತೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಣದ ಬತ್ತಿ. ಮುಂದಿನ ಒಟ್ಟು ನಿಮಗೆ ಉತ್ತರ ಕಂಡುಕೊಳ್ಳಲಿದ್ದಕ್ಕೆ, ಹರಿತೀನಿ ನೀರಲ್ಲ, ಉರಿತೀನಿ ಸೌದೆ ಅಲ್ಲ, ಭೂಮಿ ಒಳಗೆ ಅಡಿಗೆ ಇರ್ತೀನಿ ಕಳ್ಳ ಅಲ್ಲ, ನಾನಿಲ್ಲದೆ ನಿಮ್ಮ ಕಾರು ಬೈಕು ಓಡಲ್ಲ, ನಾನ್ ಯಾರು? ಸೊ ಇದಕ್ಕೆ ಉತ್ತರವನ್ನ ನೀವೇ ಹೇಳಬೇಕು, ಓಕೆನಾ? ಸೊ ಇದು ಈ ವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಕೇಳಿದಿರ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ಹೋಗ್ಬಿಟ್ಟು, ಗುಂಡಗದೀನಿ ಚೆಂಡಲ್ಲ, ಹುಳಿಯಾಗದೀನಿ ಹುಣಸಿ ಅಲ್ಲ, ಬೇಸಿಗೆಯಲ್ಲಿ ನಾನು ನಿಮಗ್ ಬೇಕಲ್ಲ, ಸಕ್ಕರೆ ಜೊತೆ ನನ್ನ ರಸ ಚೆನ್ನಾಗೇ ಇರುತ್ತಲ್ಲ, ನಾನ್ ಯಾರು? ಉತ್ತರ, ನಿಂಬೆ ಹಣ್ಣು.

0: ಹೌದಲ್ವಾ? ನಿಂಬೆಹಣ್ಣಿನ ಆಕಾರ ನೋಡಿ, ಅದು ಗುಂಡಗಿರುತ್ತೆ, ಅದರ ರುಚಿ ಹುಳಿ ಹುಳಿ ಅಲ್ವಾ? ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಇದನ್ನ ಶರ್ಬತ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಲ್ವಾ? ನಿಂಬೆಹಣ್ಣು ಶರ್ಬತ್ ಎಲ್ಲರೂ ಕುಡಿದಿರ್ತೀರ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಂಬೆ ಹಣ್ಣು.
1: ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಹಾರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಲೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಹಾ, ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗ್ಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ 5 June. ನಾವು ಪ್ರತಿ ವರ್ಷ 5 June ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾ, ಸರಿಯಾದ ಉತ್ತರ ವಿಟಮಿನ್ A. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನು ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಹಾ, ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ.

ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರ್ ಅನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂತ ಅಂದ್ರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ, ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುತ್ತೆ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ನೀತಿಕತೆ ಕುರಿತು ಮೈಸೂರಿನ ಶಿಕ್ಷಕರಾದ ಶ್ರೀಯುತ ರಾಜ್ ಗೋಪಾಲ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
7: ನಾನು ತಡೆಯುತ್ತೇನೆ.
6: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
8: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
6: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
9: ಹೌದಪ್ಪ ಡೆಂಗಾ, ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
10: ಸಿಗೋದಿಲ್ಲ,
6: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
11: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
12: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
11: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಉಪ್ಪುಗಳು 2026ರ ಅಧಿಸೂಚನೆಗಳು ಹಾಗೂ ಪರೀಕ್ಷಾ ಸಿದ್ಧತೆಯ ತಯಾರಿ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀ ಶಿವಕುಮಾರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಸಾಮಾನ್ಯ ಜ್ಞಾನ,
1: ಸಾಧನೆಗೆ ದಾರಿ ತೋರುವ,
0: ಮಾರ್ಗದರ್ಶನ ನೀಡುವ,
1: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
0: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
0: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
0: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಹಾಯ್, ಹಲೋ, ನಮಸ್ತೆ. ಇದು ಶಿವಕುಮಾರ್ ಮಾತಾಡೋದು ಈ ಕಡೆಯಿಂದ. ಸ್ಪರ್ಧಾ ಆಕಾಂಕ್ಷಿಗಳಲ್ಲಿ ಎಲ್ರಿಗೂ ಹೊಸವರು ಬಂದಿದೆ ಅಂತ ಅನ್ಕೋತೀನಿ. ರೀಸೆಂಟಾಗಿ ಸಿವಿಲ್ ಪಿ ಸಿ ಎಕ್ಸಾಮ್ಸ್ಗೆ ಏನು ಕಾಲ್ ಫಾರ್ಮ್ಸ್ ಆಗಿದ್ದಾವೆ, ಅರೌಂಡ್ 4000 ಎಚ್ ಕೆ ಮತ್ತು ನಾನ್ ಎಚ್ ಕೆ ಕೂಡಿ. ಅದೇ ರೀತಿಯಾಗಿ ಮತ್ತೆ ಸದ್ಯದಲ್ಲೇ ಸಿ ಎ ಆರ್ ಡಿ ಎ ಆರ್ ಕೂಡ ಆಗೋದಿದೆ, ಅದು 2000 ಅಂತೂ ಮಿನಿಮಮ್ ಇದೆ. ಒಂದು ವೇಳೆ 4000 ಅನೌನ್ಸ್ ಮಾಡಿದರೆ ಟೋಟಲ್ ಆಗಿ 8000 ಪಿ ಸಿ ಎಕ್ಸಾಮ್ಸ್ಗೆ ನಿಮಗೆ ಕಾಲ್ ಆಗುತ್ತೆ. ಸೊ 8000 ಎಕ್ಸಾಮ್ಸ್ ಅಂದ ತಕ್ಷಣ ಫಸ್ಟಿಗೆ ಸಿವಿಲ್ ಪಿ ಸಿ ಬಗ್ಗೆ ಮಾತಾಡೋಣ. ಸೊ ಸಿವಿಲ್ ಪಿ ಸಿಗೆ ನಿಮಗೆ ರಿಕ್ವೈರ್ ಆಗಿರುವಂಥ ಕ್ವಾಲಿಫಿಕೇಷನ್ ಏನಿದೆ, ಪಿ ಯು ಸಿ ಆಗಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ಸು ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಆಗಿದೆ, ಆಗಸ್ಟ್ 2 ಎಕ್ಸಾಮ್ ಇರುವಂಥದ್ದು. ಸೊ ಎಕ್ಸಾಮ್ಸು ಆಮೇಲೆ ಅಪ್ಲಿಕೇಶನ್ ಆಲ್ರೆಡಿ ಶುರು ಆಗಿದೆ, ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಯಾಕಂದರೆ ಸರ್ವರ್ ಒಂದೆಡೆ ಬ್ಯುಸಿ ಬಂತಂದರೆ ಆಮೇಲೆ ಸಮಸ್ಯೆ ಆಗುತ್ತೆ. ಆಮೇಲೆ ಹಲವರಿಗೆ ತುಂಬ ಟೆನ್ಷನ್ ಇರ್ತದೆ, ಯಾವ ಡಿಸ್ಟಿಕ್ ಹಾಕೋದು, ಹೇಗೆ ಏನು ಎತ್ತ ಅಂತ. ಇಲ್ಲಿ ಏನಾಗುತ್ತೆ, ಒಂದು ನಾವು ಚೆಕ್ ಮಾಡೋಕ್ಕಾಗಿರುವಂಥದ್ದು ಯಾವ ಡಿಸ್ಟಿಕ್ಕು ಹೋದ ಸಲ ಎಷ್ಟು ಕಟ್ ಆಫ್ ನಿಂತಿತ್ತು, ಒಂದು ರಫ್ ಐಡಿಯಾ ನೋಡಿಕೊಂಡು ಅದು ನೋಡ್ಕೊಳ್ಳಿ ಲಿಸ್ಟನ್ನು. ಅದೇ ರೀತಿಯಾಗಿ ಎಲ್ಲಿ ಪೋಸ್ಟ್ಗಳು ಜಾಸ್ತಿ ಇದ್ದಾವೆ, ಇಟ್ಸ್ ಲೈಕ್ ಎ ಗ್ಯಾಂಬ್ಲಿಂಗ್ ಇದ್ದಂಗೆ ಇದು ಒಂಥರ. ಓಕೆ, ಯಾಕೆ ಗ್ಯಾಂಬ್ಲಿಂಗ್ ಅಂತ ಹೇಳಿದೆ ಅಂದರೆ, ನೀವು ಬೇಕಾದಂಗೆ ಲೆಕ್ಕ ಹಾಕಿದ್ರು ಹೋದ ಸಲ ಇದ್ದಂಗೆ ಈ ಸಲನೂ ಆಗುತ್ತೆ ಅಂತ ಅಲ್ಲ. ಅದು ಆ ಡಿಸ್ಟಿಕ್ ಬಗ್ಗೆ ಜಾಸ್ತಿ ತಲೆಗೆಚ್ಕೊಬೇಡಿ, ಓದೋದ್ರ ಬಗ್ಗೆ ತಲೆಗೆಚ್ಕೊಳ್ಳಿ. ಯಾವುದರಲ್ಲಿ ಕ್ಯಾಟಗರಿ ಮತ್ತು ಜಿ ಎಮ್ ಎರಡರಲ್ಲೂ ಒಂದು ಲೆವೆಲ್ಗೆ ನಿಮಗೆ ಪೋಸ್ಟ್ಗಳು ಇದಾವೆ ಅಂತ ಅನಿಸುತ್ತಲ್ಲ, ಅಲ್ಲಿ ನೋಡ್ಬಿಟ್ಟು ಹಾಕಿ, ಇಟ್ಸ್ ಆಲ್ ಅಬೌಟ್ ಲಕ್ ಲಾಸ್ಟಿಗೆ ಮ್ಯಾಟರ್ ಆಗೋದು, ಯಾವುದು ಈ ಒಂದು ಡಿಸ್ಟಿಕ್ ಇದೆ ಅಂತ ಅನ್ಕೊಂಡಾಗ. ಬಟ್ ನಮ್ಮ ಕೈಲಿರೋದೇನು, ಎಫರ್ಟ್. ಸೊ ಆ ಎಫರ್ಟನ್ನು ನಾವು ಯಾವ ರೀತಿ ಹಾಕಬೇಕು, ಫಸ್ಟಿಗೆ ಕೆ ಎಕ್ಸಾಮ್ ಅಂತ ಅನ್ಕೊಂಡಾಗ, ಕೆ ಎಕ್ಸಾಮ್ ಸ್ಪೆಷಾಲಿಟಿ ಭಾಳ ಜನ ಈಗ ಮೊನ್ನೆ ಆದಂಥ ಎನ್ ಡಬ್ಲ್ಯೂ ಕೆ ಆರ್ಸ್ ಇದು ಬಿ ಗ್ರೂಪ್ ಕ್ವಶನ್ ಪೇಪರ್ ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ, ಯಾಕಂದರೆ ಅಲ್ಲಿ ಟಫ್ನೆಸ್ ಇದೆ. ಬಟ್ ಕೆ ಸ್ಪೆಷಾಲಿಟಿ ಏನಂದರೆ, ಯಾವ ಲೆವೆಲ್ಗೆ ಇರುವಂಥ ಪೋಸ್ಟ್ ಇದೆ, ಅದು ಡಿನ ಸಿನ ಬಿನ ಎನ ಯಾವ ಗ್ರೂಪ್ ಎಕ್ಸಾಮ್ ಇದೆ ಅದಕ್ಕೆ ತಕ್ಕಂಗೆ ಕ್ವಶನ್ ಬರ್ತದೆ ಅವ್ರದ್ದು. ಆಮೇಲೆ ಇಲ್ಲೊಂದು ಟ್ರೆಂಡ್ ನೀವು ಅನಾಲಿಸಿಸ್ ಮಾಡಬೇಕು, ಏನಂದರೆ ಪ್ಯೂರ್ಲಿ ಅವ್ರು ನಡೆಸುವಂಥ ಎಕ್ಸಾಮ್ಸ್ಗಳೇ ಬೇರೆ ಇದ್ದಾವೆ ಮೊದಲಿಂದ ನಡೆಸ್ಕೊಂಡು ಬಂದದ್ದು. ಆಮೇಲೆ ಇನ್ನೊಬ್ಬರು ಅವರಿಗೆ ಹಸ್ತಾಂತರಿಸಿದಂಥ ಹುದ್ದೆಗಳು ಬೇರೆ ಇದಾವೆ, ಎರಡನ್ನ ಫಸ್ಟ್ ನೋಡಬೇಕು. ಅವರು ನಡೆಸುವಂಥದ್ದು ಮೊದಲಿಂದ, ಫಾರ್ ಎಕ್ಸಾಂಪಲ್ ಈಗ ಬಿ ಎಂ ಪಿ ಸಿ ಆಗಿರ್ಬೋದು, ಹೌದಾ, ಸೆಟ್ ಮತ್ತು ನೆಟ್ ಎಕ್ಸಾಮ್ಸ್ಗಳಾಗಿರ್ಬೋದು, ಇವೇನಿದ್ದಾವೆ, ಇದ್ರ ಕ್ವಾಲಿಟಿ ಆಫ್ ಕ್ವಶನ್ಸ್ ಏನಿದ್ದಾವೆ, ಬಿಕಾಸ್ ಆಫ್ ಅವ್ರ ಸೆಕ್ರೆಟರಿ ಏನು ಪ್ರಸನ್ನ ಕುಮಾರ್ ಸರ್ ಇದ್ದಾರೆ, ಅವರೊಂದು ಸ್ಟ್ಯಾಂಡರ್ಡನ್ನು ಭಾಳ ಹೈ ಮಾಡಿದ್ದಾರೆ. ಸೊ ಹಾಗಿದ್ರೆ ಅದು ಕ್ವಶನ್ ಪೇಪರ್ ಜಾಸ್ತಿ ಟಫ್ ಬರ್ತದೆ ಕಂಪ್ಯಾರೇಟಿವ್ಲಿ. ಓಕೆ, ಅದು ಬಂದ ಮೇಲೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಇವರು ಕೊಟ್ಟಂಥದ್ದು ಫಸ್ಟ್ ಟೈಮ್ ಅಂತ ಕೊಟ್ಟಿರ್ಬೋದು, ಅಥವಾ ಬೇರೆ ಹೊಸದಾಗಿನ ಕೊಟ್ಟಿರ್ತಾರಲ್ಲ, ಇಂಥದ್ದು ಒಂದು 10% ಟಫ್ನೆಸ್ ಕಮ್ಮಿ ಇರ್ತದೆ, ಪೂರ್ತಿ ಕಮ್ಮಿ ಇರ್ತದೆ ಅಂತ ಹೇಳ್ತಿಲ್ಲ ನಾನು, ನಮಗೆ ಒಂದು 10% ಏನಿದೆ ಕಮ್ಮಿ ಇರ್ತದೆ, ಅದನ್ನು ಅಬ್ಸರ್ವೇಷನ್ ಮಾಡಬೇಕು. ಹಂಗಂದ ತಕ್ಷಣ ಈಸಿ ಬರ್ತ್ ಅನ್ಕೊಳಕ್ಕೆ ಹೋಗಿ, ಕೆ ಹೇಗಿದ್ರು ಟಫೇ, ಅದರ ಅರ್ಥ ನೆನಪಿಟ್ಕೊಳ್ಳಿ. ಈಸಿ ಇದ್ರೆ ಏನಾಗುತ್ತೆ, 90 ಕಟ್ ಆಫ್ ಬರ್ತದೆ, ಅದೇ ಟಫ್ ಆದರೆ 60 ಕಟ್ ಆಫ್ ಬರ್ತದೆ ಅಷ್ಟೇ. ನಿನಗೆ ಟಫ್ ಆದರೆ ಎಲ್ರಿಗೂ ಟಫ್, ನಿನಗೆ ಈಸಿ ಆದರೆ ಎಲ್ರಿಗೂ ಈಸಿ, ಇದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಸೊ ಅದೇ ರೀತಿಯಾಗಿ ಬಿಫೋರ್ ಏನು ಆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದನ್ನು ಕಲಿಯಿರಿ. ಓಕೆ, ಸಿಲಾಬಸ್ ಏನಿದೆ, ಆಮೇಲೆ ಇದ್ರ ಹೆಂಗೆ ಮಾಡಿದರೆ, ಸಿಲಾಬಸ್ ಭಾಳ ಲೇಮ್ ಆಗಿ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್, ಜನರಲ್ ಸೈನ್ಸ್, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈ ಥರ ಕೊಟ್ಬಿಟ್ಟಿದ್ದಾನೆ, ಎಲಾಬ್ರೇಟ್ ಮಾಡಿಲ್ಲ. ಅವ್ರದ್ದು ಹೆಂಗಿರ್ತಿತ್ತು, ಎಲಾಬ್ರೇಟ್ ಇರ್ತಿತ್ತು ಬೇರೊಂದು ಡಿಪಾರ್ಟ್ಮೆಂಟ್ಗಳನ್ನು ಅಂದಾಗ. ಸೊ ಹಾಗಿದ್ರೆ ಇಲ್ಲಿ ಎಲ್ಲ ಥರದ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಇವ್ರ ಸ್ಪೆಷಾಲಿಟಿ ಹೇಳ್ತೀನಿ ನಿಮಗೆ, ಒಂದು ಮ್ಯಾಥ್ಸ್ ದ ಫಾಲೋಯಿಂಗ್. ಓಕೆ, ಇನ್ನು ಜಾಸ್ತಿ ಇರ್ತದೆ, ಮಿನಿಮಮ್ 8-10 ಕ್ವಶನ್ ಇರ್ತವೆ ಮ್ಯಾಥ್ಸ್ ದ ಫಾಲೋಯಿಂಗ್, ಇದನ್ನು ಬಿಟ್ಬಿಟ್ಟು. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ವೈಸ್ ಅವು ಅರೌಂಡ್ 20 ಕ್ವಶನ್ ಅಂತೂ ಮಿನಿಮಮ್ ಇರ್ತದೆ. ಅದು ಯಾವ ರೀತಿಯಾಗಿ, ಒಂದು ಹೇಳಿಕೆ ಸರಿ, ಎರಡು ಹೇಳಿಕೆ ಸರಿ, ಮೂರು ಸರಿ, ನಾಲ್ಕು ಸರಿ, ಈ ಥರ ಕೊಟ್ಟಿರ್ತಾನೆ. ಅಂದರೆ ಉತ್ತರ ಸಂಕೇತಗಳನ್ನು ಕೊಟ್ಟರು, ಒಂದು ಸರಿ, ಎರಡು ಸರಿ, ಮೂರು ಸರಿ, ನಾಲ್ಕು ಸರಿ, ಈ ಥರ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರ್ತದೆ, ಇದೊಂದು ರೀತಿಯಾಗಿ. ಇನ್ನೊಂದು, ಎಷ್ಟು ಹೇಳಿಕೆಗಳು ಸರಿ. ಓಕೆ, ಎಷ್ಟು ಹೇಳಿಕೆಗಳು ಸರಿ ಅಂತ ಕೇಳುವಂಥ ಕ್ವಶನ್ಗಳು. ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲೇ ಜನರಲ್ ಆಗಿರುವಂಥದ್ದು, ಸರಿಯಾದ ಹೇಳಿಕೆಗಳು ಯಾವುದು, ಸರಿಯಾಗಿಲ್ಲದ ಹೇಳಿಕೆಗಳು ಯಾವುದು. ಕ್ವಶನ್ ಅನ್ನು ನೀಟಾಗಿ ಓದೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಎಕ್ಸಾಮ್ಸಲ್ಲಿ. ಕೇದವನು ಪ್ರಶ್ನೆಯಲ್ಲಿ ಆಟ ಆಡುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಅವನ ಸ್ಪೆಷಾಲಿಟಿ ಅಂದರೆ ನೆನಪಿಟ್ಕೊಳ್ಳಿ, ಈಗ ಒಂದು ಸಬ್ಜೆಕ್ಟಿಗೆ, ಈಗ ಹಿಸ್ಟ್ರಿ ಸೈಡ್ ಇದ್ದಾನಂತೆ, ಅದರ ತಿಂಗ್ಸ್ ಇಟ್ಕೊಳ್ಳೋಣ, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸು,

ಹೌದಾ, ಐ ಸಿ ಆಗಿರ್ಬೋದು. ಸೊ ಇವುಗಳನ್ನು ನೋಡಿದಾಗ ಯಾವ ರೀತಿ ಅಂತ ಕ್ವಶನ್ ರೈಸ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಕ್ವಶನ್ ಅಂದ ತಕ್ಷಣ ಅಲ್ಲಿ ನೆನಪಾಗೋದು 15 ಕ್ವಶನ್ ಒಂದು ಸಬ್ಜೆಕ್ಟಿಂದ ಬಂದಿದೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ 10 ಕ್ವಶನು ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ ಇರ್ತದೆ. ಕಾನ್ಸೆಪ್ಟ್ ಬೇಸ್ ಹೆಂಗಂದ್ರೆ ಅಲ್ಲಿ ಫ್ಯಾಕ್ಟ್ ಕೂಡ ಕೊಟ್ಟರೂ ಕೂಡ ಏನಾಗುತ್ತೆ, ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಆ ಕಾನ್ಸೆಪ್ಟ್ ಬೇಸಲ್ಲಿ ನೀವು ಆನ್ಸರ್ ಮಾಡ್ಬೋದು, ಕೆಲವೊಂದಿಷ್ಟು ಫ್ಯಾಕ್ಟ್ಗಳನ್ನು ಹೊಂದಬೇಕಾಗತ್ತೆ. ಉಳಿದಂಥ ಒಂದು 5 ಕ್ವಶನ್ ಏನಿದಾವೆ ಟೋಟಲಿ ಫ್ಯಾಕ್ಟ್ ಬೇಸ್ ಇರ್ತದೆ. ಅದಕ್ಕೆ ಸ್ವಲ್ಪ ಮೆಮೊರೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಅದು ನೆನಪಿಟ್ಕೊಳ್ಳಿ. ಈಗ ಒಂದೊಂದಕ್ಕೆ ಒಂದೊಂದರ ಸ್ಟ್ರಾಟಜಿ ಅನ್ಕೊಳ್ಳುವಂತೆ. ಹಿಸ್ಟ್ರಿ ನಾನು ಫಸ್ಟಿಗೆ ಬುಕ್ ಹೇಳ್ಬಿಡ್ತೀನಿ, ಶಾರ್ಟ್ ಇದೆ, ನಾನು ಆತರ್ ಬುಕ್ ಹೇಳ್ತೀನಿ. ಯಾರು ಆಲ್ರೆಡಿ ಓದಿದ್ದೀರಾ ಅವ್ರಿಗೆ ಈಸಿ ಆಗುತ್ತೆ, ಯಾರು ಹೊಸರು ಇದ್ದೀರಾ ಸ್ವಲ್ಪ ಆಲ್ಟ್ರೇಟರ್ ನೋಡ್ಕೊಂತ ಹೋಗಿ. ಹಿಸ್ಟ್ರಿ ಅಂದಾಗ ನಾರ್ಮಲ್ ಆಗಿ ಮಂಜುನಾಥ್ ಒಂದು ಬುಕ್ ರೆಫರ್ ಮಾಡಿ, ಓಕೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದಾಗ ಗಂಗಾಧರ್ ಬುಕ್ ತಗೊಳ್ಳಿ, ಓಕೆ. ಜಿಯೋಗ್ರಫಿ ಅಂದಾಗ ಯಾವುದು, ಭಂಡಾರಿ ಮಠ ಅವ್ರು ತಗೊಳ್ಳಿ. ಅದೇ ರೀತಿಯಾಗಿ ಸೈನ್ಸ್ ಅಂದಾಗ ಈಗ ಹೊಸದಾಗಿ ಒಂದು ವೆಂಕಟರಮಣ ಸ್ವಾಮಿ ಇತ್ತು, ಹೊಸದಾಗಿ ಲಾಲ್ ಸರ್ ಸರ್ ಅದನ್ನು ಬಂದಿದ್ದು, ಅದು ಚೆನ್ನಾಗಿದೆ ತುಂಬ, ಓಕೆ. ಇಲ್ಲಿ ನೀವು ನೋಡಬೇಕಾಗಿದ್ದು ಅಂದರೆ ನಿಮಗಿರುವಂಥ ಟೈಮಲ್ಲಿ ಯಾರು ಆಲ್ರೆಡಿ ಹಳೆ ಬರೀದಿರ ಓದಿದ್ದೀರಾ ಅವರು ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಡೆಪ್ತ್ ಆಗಿ. ಯಾರು ಹೊಸಬರು ಇದ್ದೀರಾ, ಎರಡು ಸೆಕ್ಷನ್ ಮಾಡ್ಕೋತೇನೆ, ಹಳಬರು ಮತ್ತು ಹೊಸಬರು. ಯಾರು ಆಲ್ರೆಡಿ ಓದಿದ್ದೀರಾ ಈ ಆತರ್ ಬುಕ್ಗಳನ್ನು ನೀಟಾಗಿ ಓದ್ಕೊಂತ ಹೋಗಿ. ಸ್ಪೆಷಲಿ ಹಿಸ್ಟ್ರಿ ಅಂದರೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಅಂದರೆ ಅಲ್ಲಿ ಹೆಂಗೆ ಅಂದರೆ ಪಿನ್ ಟು ಪಿನ್ ಕಾಯ್ತಾನ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ಸ್ಟೇಟ್ ಬುಕ್ಕನ್ನು ರೆಫರ್ ಮಾಡಿ, ಯಾಕಂದರೆ ಅಲ್ಲಿರುವಂಥ ಸ್ಟೇಟ್ಮೆಂಟ್ನ ಆ್ಯಸ್ ಇಟ್ ಈಸ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆ ಕೈಯಲ್ಲಿ. ಅದೇ ಸೈನ್ಸ್ ಅಂತ ಬಂದಾಗ ತುಂಬ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ, ತುಂಬ ಅಂದರೆ ತುಂಬ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ. ಒಂದು 20 ಕ್ವಶನ್ ಬಂದಿದ್ದಾವೆ ಅಂದರೆ ಒಂದು 10 ಕ್ವಶನ್ ಕಾನ್ಸೆಪ್ಟ್ ಓರಿಯೆಂಟೆಡ್, 5 ಫ್ಯಾಕ್ಟ್ ಬೇಸ್ಡು, 5 ಕರೆಂಟ್ ಅಫೇರ್ಸ್ ಬೇಸ್ಡು, ಇದು ಕೆ ಎ ಪ್ಯಾಟರ್ನ್. ಸೊ ಹಾಗಂದಾಗ ಅದನ್ನು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವನು ಹೆಂಗಂದ್ರೆ ಇದನ್ನು ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಬಿಟ್ಟಿರ್ತೀವಲ್ಲ ಅದನ್ನೇ ಹಿಡ್ಕೋತಾನು. ಯಾಕಪ್ಪ ಬಿಟ್ಟೆ ನೀನು ಅಂತ ಕೊಳಗಳಲ್ಲಿ ಇರ್ತದೆ ಕ್ವಶನ್ಗಳು, ಓಕೆ. ಬಟ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಆ ಒಂದು ಪ್ರೊಸೆಸ್ನ ಜಿಯೋಗ್ರಫಿ, ಸೈನ್ಸು, ಎಕನಾಮಿಕ್ಸ್ ಈ 3 ಆಮೇಲೆ ಐ ಸಿ ಇವು 4 ಟೋಟಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ, ಸ್ವಲ್ಪ ಫ್ಯಾಕ್ಚುವಲ್ ಇರ್ತದೆ. ಸೊ ಹಾಗಿದ್ರೆ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ನೆನಪಿಟ್ಕೊಳ್ಳಿ, ನೋ ಬಡಿ ಈಸ್ ಪರ್ಫೆಕ್ಟ್. ನಾ ಎಲ್ಲ ಓದ್ತೀನಿ ಅನ್ಕೊಳ್ಳೋದು ಮುಟ್ಟಾತನ, ಓಕೆ. ಕರೆಂಟ್ ಅಫೇರ್ಸ್ ಸ್ಪೆಷಲಿ, ಕರೆಂಟ್ ಅಫೇರ್ಸ್ ಎಷ್ಟು ತಿಂಗಳು ಓದಬೇಕು ಅನ್ನೋ ಕನ್ಫ್ಯೂಷನ್ ಇರ್ತದೆ, 5-6 ತಿಂಗಳಿಂದ ಓದ್ಕೊಳ್ಳಿ ಸರ್. ಒಂದೇ ಮ್ಯಾಗ್ಝಿನ್ ಯಾವ್ದಾರು ಓದ್ಕೊಳ್ಳಿ, ಅರಿವಾರ ತಗೊಳ್ಳಿ, ವಿಜೇತಾರ ತಗೊಳ್ಳಿ, ಏನಾದ್ರು ತಗೊಳ್ಳಿ. ನಿಮಗೊಂದು ಸಜೆಷನ್ ಏನಂದರೆ ಇವತ್ತಿಂದ ಎಕ್ಸಾಮ್ ಮುಗಿಯೋತನ ನ್ಯೂಸ್ ಪೇಪರ್ ಓದ್ಕೊಳ್ಳಿ. ಗೇಟ್ ವೇ ಟು ಐ ಎಸ್ ಎನ್ ಕೆ ಎಸ್, ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಗೇಟ್ ವೇ ಟು ಐ ಎಸ್ ಎನ್ ಕೆ ಎಸ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಆ ಸರ್ ಏನಿದ್ದಾರೆ, ಶ್ರೀಕಾಂತ್ ಸರ್, ಪ್ರತಿ ಏನು ಪೇಪರ್ಲಿಂತ ಮೇನ್ ಪಾಯಿಂಟ್ಸ್ಗಳನ್ನು ಫೋಟೋ ಹೊಡೆದು ಹಾಕುವಂಥದ್ದು, ಹೈಲೈಟ್ ಮಾಡಿ ಸ್ಪರ್ಧಾರ್ಥಿಗಳಿಗೆ ಯೂಸ್ ಆಗುವಂಥದ್ದು, ಅದನ್ನು ರೆಫರ್ ಮಾಡಿ ಅದನ್ನೆಲ್ಲ ಒಂದು ಕಡೆ ನಿಮ್ಗೆ ಯಾವುದು ಕರೆಂಟ್ ಅಫೇರ್ಸ್ ಅನಿಸುತ್ತೆ ಕ್ವಶನ್ ಬರ್ತಿರ್ತದೆ ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ ಕರೆಂಟ್ ಅಫೇರ್ಸಿಗೆ, ಓಕೆ. ಆಲ್ರೆಡಿ ಓದ್ಕೊಂತ ಬಂದಿದ್ರೆ ಮ್ಯಾಗ್ಝಿನ್ಸ್ಗಳನ್ನ ಕಂಟಿನ್ಯೂ ಮಾಡಿ. ಇಲ್ಲ ಸರ್ ನಾ ಏನು ಮ್ಯಾಗ್ಝಿನ್ ಓದಿಲ್ಲ ಹೊಸದಾಗಿದ್ದೀನಿ ಅಂತಂದಾಗ ಆ ಥರದವರಿದ್ದರೆ ಕರೆಂಟ್ ಅಫೇರ್ಸ್ಗೆ ಏನು ಮಾಡಿ, ಈ ಇನ್ಸ್ಟಿಟ್ಯೂಟ್ ಕ್ವಶನ್ ಪೇಪರ್ ಇರ್ತವೆ, ಇನ್ಸ್ಟಿಟ್ಯೂಟ್ ಕ್ವಶನ್ ಪೇಪರಲ್ಲಿ ಏನು ಸ್ಟಾರ್ಟಿಂಗ್ ಒಂದು 6 ಮಂತ್ಸ್ ಕ್ವಶನ್ ಪೇಪರ್ ತೊಗೊಂಡಾಗ, ಪ್ರಿಂಟ್ ತೊಗೊಂಡಾಗ ಏನಾಗುತ್ತೆ, ಅಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ ಆಯಾ ವೀಕ್ ಕೊಟ್ಕೊಂತ ಆಯಾ ಮಂತ್ ಕೊಟ್ಕೊತ ಬಂದಿರ್ತಾರೆ. ಒಂದು 5-6 ಇನ್ಸ್ಟಿಟ್ಯೂಟ್ನೇ ತೊಗೊಂಬಿಟ್ಟು ಆ ಎಲ್ಲ ಕ್ವಶನ್ಗಳು 6 ತಿಂಗಳದ್ದು 4-6 ಇನ್ಸ್ಟಿಟ್ಯೂಟ್ದು ತೊಗೊಂಬಿಟ್ಟು ಬರ್ಕೊಂತ ಹೋಗ್ಬಿಟ್ರೆ ಒಂದು ಲೆವೆಲ್ಗೆ ನಿಮ್ಗೆ ನೋಟ್ಸ್ ರೆಡಿ ಆಗುತ್ತೆ ಪಿ ಸಿಗೆ. ಓನ್ಲಿ ಕರೆಂಟ್ ಅಫೇರ್ಸ್ ಕೊಟ್ಕೊಂಡು ಹೇಳ್ತಾರೆ, ಅಥವಾ ಯಾರಾದರೂ ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಯಾರಾದರೂ ಕಂಪೈಲೇಷನ್ ಮಾಡಿ ಬಿಡ್ಬೋದು. ಆ ಕಂಪೈಲೇಷನ್ ಮಾಡಿ ತೊಗೊಂಡು ಒಂದೇ ಒಂದು ಓದ್ಕೊಳ್ಳಿ, ಜಾಸ್ತಿ ಓದೋಕ್ಕೆ ಹೋಗ್ಬೋದು, ಓಕೆ. ಕರೆಂಟ್ ಅಫೇರ್ಸ್ ಯಾಕಂದರೆ ಕೆ ಇದು ತುಂಬ ವಾಸ್ಟ್ ಆಗಿ, ಅದನ್ನು ನೋಬಡಿ ಕ್ಯಾನ್ ಪ್ರೆಡಿಕ್ಟ್ ಇಟ್. ನಾ ಇದೇ ಬರುತ್ತಂತ ಹೇಳಿದ್ರೆ ಅದು ಮುಟ್ಟಾಗ್ತಾನೆ, ಯಾರೇ ಆಗಿರ್ಬೋದು, ನಾನೇ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಕರೆಂಟ್ ಅಫೇರ್ಸ್ನ ಯಾರು ಗೆಸ್ ಮಾಡೋಕ್ಕಾಗಲ್ಲ, ಓಕೆ. ಇದು ರಿಯಾಲಿಟಿ. ಇನ್ನು ಸಬ್ಜೆಕ್ಟ್ ಬರೋಣ ಅಂತ, ನಮ್ಮ ಕೈಲಿರೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಎಲ್ರಿಗೂ ಹೇಳ್ತೀನಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆ, ಐ ಸಿ ಮೂಲಭೂತ ಹಕ್ಕು, ಏನು ಸಮಾನತೆ ಹಕ್ಕು ಅಂದ ತಕ್ಷಣ ಏನು ಹೇಳ್ತೀನೋ ಆರ್ಟಿಕಲ್ 14 ಏನು ಹೇಳ್ತದೆ, ಆ ಸಮಾನ ಅವಕಾಶವನ್ನು ಎಲ್ರಿಗೂ ಕೊಡುವಂಥ ಒಂದು ಸಬ್ಜೆಕ್ಟ್ ಅಂದರೆ ಐ ಸಿ. 12-15 ಕ್ವಶನ್ ಬಂದಿದ್ದಾವೆ ಅಂದರೆ ಯೂಶುವಲ್ ಆಗಿ ಮ್ಯಾಕ್ಸಿಮಮ್ ಯಾರು ಸೀರಿಯಸ್ ಕ್ಯಾಂಟ್ ಇದ್ದೀರಾ 12 ಕ್ವಶನ್ ಆರಾಮಾಗಿ ಮಾಡ್ತೀನಿ. 15 7-3 ಹೇಳೋಕ್ಕಾಗಲ್ಲ, ಗೆಸ್ ಎಜುಕೇಷನ್ ಮಾಡ್ಬೋದು. ಸೊ 12 ಕ್ವಶನು ನಿಮಗೆ ರಾಂಗ್ ಆಗಬಾರ್ದು, ಅಂದರೆ ನಿಮ್ಮದು ಅರೌಂಡ್ 80% ಎಫಿಷಿಯನ್ಸಿ ಐ ಸಿಲಿ ಇರಬೇಕು, ಇದು ನೆನಪಿಟ್ಟುಕೊಳ್ಳಿ. ಎಕನಾಮಿಕ್ಸ್ ಅರೌಂಡ್ 8-10 ಕ್ವಶನ್ಗಳು ಬರ್ತಾ ಇದ್ರಲ್ಲಿ, ಕರೆಂಟ್ ಅಫೇರ್ಸ್ ಲೆಕ್ಕ ಹಿಡಿದ್ರೆ ಒಂದು 12-15 ಕ್ವಶನ್ ಬರ್ತದೆ, ಟೋಟಲ್ ಆಗಿ 8-13 ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಒಂದು 4 ಕ್ವಶನ್ ಬರ್ತವೆ. ಆ ಕಾನ್ಸೆಪ್ಟ್ ಮತ್ತು ಫ್ಯಾಕ್ಟ್ ಅಂದರೆ ಟೋಟಲ್ ಆಗಿ 4 ಸಬ್ಜೆಕ್ಟ್ ಅಂತ ನೀವು ಕೇಳ್ತೀವಿ. ಆ 5 ಕ್ವಶನ್ಗಳು 4-5 ಕ್ವಶನ್ಸ್ ಇದ್ರೆ ನೀವು ಮಾಡಬೇಕಾಗುತ್ತೆ, ಅದನ್ನು ಒಪ್ಕೊಳ್ಳಿ, ಓಕೆ. ಅದೇ ರೀತಿಯಾಗಿ ಒಂದು ವೇಳೆ ಜಿಯೋಗ್ರಫಿ ಅಂತ ಬಂದರೆ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಆಮೇಲೆ ಫಿಸಿಕಲ್ ಜಿಯೋಗ್ರಫಿ, ಈ 4 ಸೆಕ್ಷನ್ ಇದ್ದಾವೆ. ಇಲ್ಲಿ ಅವ್ನು ಕೇಳುವಂಥ ರೀತಿ ನೋಡ್ಕೊಳ್ಳಿ. ವರ್ಲ್ಡ್ ಜಿಯೋಗ್ರಫಿ ಅಂದಾಗ ಮ್ಯಾಪಿಂಗ್ ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ವರ್ಲ್ಡ್ ಜಿಯೋಗ್ರಫಿ ಜಾಸ್ತಿ ಫೋಕಸ್ ಮಾಡೋದು ಮ್ಯಾಪ್ ಬಗ್ಗೆ, ಅಟ್ಲಾಸ್ ತಗೊಳ್ಳಿ,

ಸಮುದ್ರ, ಯಾವ ಸಾಗರ, ಯಾವ ಒಂದು ದೇಶದ ಯಾವ ಗಡಿಗಳು, ಯಾವ ಒಂದು ದೇಶದ ನಡುವದ, ಆಮೇಲೆ ಸ್ಟ್ರೇಟ್ ಅಂತ ಕರಿತೀವಿ, ಸಾಗರ ಪ್ರವಾಹಗಳಂತ ಕರಿತೀವಿ, ಜಲಸಂಧಿ, ಭೂಸಂಧಿ. ಹೌದಾ, ರೀಸೆಂಟ್ ಆಗಿ ಇಶ್ಯೂ ಆಗತ್ತವ, ಆ ಇಶ್ಯೂ ಆಗುವಂತಹ ಪ್ಲೇಸ್ಗಳು ಎಲ್ಲಿವಿದಾವೆ, ದ್ವೀಪನ ಏನಿದೆ ಅದು, ಆ ಬಂದರನ, ಆ ಒಂದು ಕ್ವಶನ್ಗಳು, ಮ್ಯಾಪ್ ಬೇಸ್ಡ್ ಕ್ವಶನ್ಗಳು ವರ್ಲ್ಡ್ ಜಿಯೋಗ್ರಫಿಲಿ ಜಾಸ್ತಿ ಬರುತ್ತೆ. ಇಂಡಿಯನ್ ಜಿಯೋಗ್ರಫಿ ಅಂತ ಬಂದಾಗ ಒಂದು ಏನ್ ಮಾಡ್ತಾನೆ, ಭಾರತದ ಪ್ರಾಕೃತಿಕ ಲಕ್ಷಣ ಅಂತಲ್ಲ, ಆ ಪ್ರಾಕೃತಿಕ ಲಕ್ಷಣಗಳಲ್ಲಿ ಕಾನ್ಸೆಪ್ಟ್ ಫ್ಯಾಕ್ಟ್. ಫಾರ್ ಎಕ್ಸಾಂಪಲ್, ಈ ಕಾನ್ಸೆಪ್ಟ್ ಅಂದಾಗೇನು, ಹಿಮಾಲಯ ಯಾವ ರೀತಿಯಾಗಿ ರಚನೆ ಆಯಿತು, ಪ್ರಸ್ತ ಭೂಮಿ ಬಗ್ಗೆ ರಚನೆ ಆಗಿರುವಂಥದ್ದು, ಈ ರೀತಿಯಾಗಿ ಕೇಳೋದು. ಉತ್ತರದ ಮಹಾ ಮೈದಾನಗಳು ಅಂತ ಏನು ಕರಿತೀವಿ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದನ್ನು ಕೇಳ್ತಾನೆ. ಆಮೇಲೆ ಅಲ್ಲಿ ಉಂಟಾಗಿರುವಂಥ ಸ್ವರೂಪಗಳು, ಭೂ ಸ್ವರೂಪಗಳು ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಕಂಕರ್ ಅಂತ ಅನ್ಕೊಳ್ಳಂತೆ, ಹೌದಾ, ಖಾದರ್ ಬಂಗಾರ ಅಂತ ಹೇಳೋಣಂತೆ, ಹೌದಾ. ಆ ಒಂದು ಏನಿದಾವೆ, ಆ ಒಂದು ಕ್ವಶನ್, ಆ ಕಾನ್ಸೆಪ್ಟ್ ಕ್ವಶನ್ ಬರ್ತವೆ. ಅದರ ಜೊತೆಗೆ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಲೆಫ್ಟ್ ರೈಟು, ರೈಟು ಲೆಫ್ಟ್, ಈಸ್ಟ್ ವೆಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ಇರುವಂಗ, ಯಾವ ರಾಜ್ಯದಾಗ ಕನಿಯ ಮಾರ್ಗಗಳು ಎಲ್ಲ ಕೂಡಿಸ್ತಾವ, ಈ ರೀತಿಯಂತ ಫ್ಯಾಕ್ಚುಯಲ್ ಕಂಟೆಂಟ್ಗಳು ಬರ್ತದೆ. ಇಂಡಿಯನ್ ಜಿಯೋಗ್ರಫಿ ಓಕೆ, ಅದೇ ಕರ್ನಾಟಕ ಅಂದಾಗ ನೆನಪಿಟ್ಕೊಳ್ಳಿ, ಟೋಟಲ್ ಆಗಿ ಓದ್ಬೇಕು, ಒಂದು ಪಕ್ಕ ಇರಬೇಕು ನಾವು. ಓಕೆ, ಇಲ್ಲಿ ನಾವು ಮಾಡಬೇಕಂತ ರೀತಿ ಹೆಂಗೆ, ಕಾನ್ಸೆಪ್ಟ್ಗಳು ಕರ್ನಾಟಕ ಜಿಯೋಗ್ರಫಿನ ನೀಟಾಗಿ ಓದ್ಕೊಳ್ಳಿ, ಕ್ವಶನ್ಗಳು ಜಾಸ್ತಿ ಬರ್ತವೆ. ಓಕೆ, ಇಲ್ಲಿ ಕೇಳುವಂಥ ರೀತಿ ಹೆಂಗಿರ್ತದೆ, ಒಂದು ಪ್ರಾಕೃತಿಕ ಲಕ್ಷಣಗಳನ್ನು ಕೇಳ್ತಾನೆ, ಅದೇ ರೀತಿಯಾಗಿ ಜಲ ಸಂಪನ್ಮೂಲ ಬಗ್ಗೆ ಕೇಳ್ತಾನೆ, ನದಿಗಳು, ಜಲಾಶಯ, ಡ್ಯಾಮ್ಗಳು, ಜಲಪಾತಗಳು, ಅದರ ಬಗ್ಗೆ ಕ್ವಶನ್ ಕೇಳುವಂಥದ್ದು. ಓಕೆ, ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಬಗ್ಗೆ ಕೇಳುವಂಥದ್ದು, ಯಾವ ಬೆಳೆ ಎಲ್ಲಿ ಬೆಳೀತಾರೆ, ಯಾವ್ದೊಂದು ಡಿಸ್ಟ್ರಿಕ್ಟ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೊಡಕ್ಟು, ಜಿ ಐ ಟ್ಯಾಗ್ಗಳು, ಪ್ರತಿಯೊಂದು ಕೂಡ, ನ್ಯಾಷನಲ್ ಪಾರ್ಕು, ಅವೆಲ್ಲ ಹೌದಾ, ಇವೆಲ್ಲ ಕ್ವಶನ್ಗಳನ್ನ ನೆನಪಿಟ್ಕೊಳ್ಳಿ. ಇವೆಲ್ಲ ಫ್ಯಾಕ್ಚುಯಲ್ ಕಂಟೆಂಟ್, ಜಿ ಕೆ ಕಂಟೆಂಟ್ ಅಂತ ಕರಿತೀವಿ ನಾವು ಕರ್ನಾಟಕ ಜಿಯೋಗ್ರಫಿ. ಆ ಥರ ಇರ್ತದೆ. ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದಾಗ ನಾರ್ಮಲ್ ಆಗಿ ಅವ್ನು ಕೇಳೋದು ಒಂದು ಭೂ ರಚನೆ ಬಗ್ಗೆ ಕಾನ್ಸೆಪ್ಟ್ಗಳು. ಓಕೆ, ಆಮೇಲೆ ನೆಕ್ಸ್ಟ್ ನಿಮಗೆ ಅದರೊಳಗೆ ಒಂದು ಕೇಳುವಂಥ ರೀತಿ ಅಂದರೆ ಭೂಕಂಪಗಳ ಬಗ್ಗೆ, ಭೂ ರಚನೆ, ಭೂಕಂಪಗಳು ಅಥವಾ ಅಂತರ್ಜಿತ ಶಕ್ತಿ ಅಂತ ಕರ್ತೀವಿ, ಅದು ಭೂ ಸ್ವರೂಪಗಳು. ಇಷ್ಟು ಓದ್ಕೊಳ್ಳಿ, ನಿಮ್ಗೆ ಇರುವಂಥ ಕಮ್ಮಿ ಟೈಮಲ್ಲಿ. ಓಕೆ, ಅದರ್ ಥಿಂಗ್ಸ್ ಬೇಡ. ಅದೇ ಇಂಡಿಯನ್ ಜಿಯೋಗ್ರಫಿ ಕಾನ್ಸೆಪ್ಟ್ ಅಂದಾಗ ಒಂದು ಮಾನ್ಸೂನ್ ಉಂಟು, ಆಮೇಲೆ ಪ್ರಾಕೃತಿಕ ಲಕ್ಷಣ ಒಂದು ಚಾಪ್ಟರ್, ಯಾವುದಪ್ಪ ಭಾರತದ ಭೌಗೋಳಿಕ ಲಕ್ಷಣಗಳು ಏನಿದೆ ಒಂದು ಚಾಪ್ಟರ್ ನೀಟಾಗಿ ಒಪ್ಪಿಕೊಳ್ಳಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು, ಆಮೇಲೆ ಮಾನ್ಸೂನ್ ಫಿನಾಮಿನಾ, ಈ ಕಾನ್ಸೆಪ್ಟ್ ಹೇಳುವಂಥದ್ದು ಈ ಪ್ರಶ್ನೆ ಬರ್ತದೆ. ಕರ್ನಾಟಕ ಜಿಯೋಗ್ರಫಿ ಇದೆ, ಟೋಟಲ್ ಆಗಿ ಓದಲೇಬೇಕು, ಅನಿವಾರ್ಯ, ಯಾಕಂದ್ರೆ ಕೇಳೋನ್ ಕರೆಕ್ಟ್. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದ್ದಾಗ ನಾಲ್ಕನೇ ಇದೆ, ಒಂದು ಸಬ್ಜೆಕ್ಟ್ ಆದರೂ ನಾವು ಪಕ್ಕ ಇರಬೇಕು, ಆ ಒಂದು ಸಬ್ಜೆಕ್ಟ್ ಯಾವುದು, ಐ ಸಿ. ಓಕೆ, ಎಕನಾಮಿಕ್ಸ್ ಅಂತ ಬಂದಾಗ ಎಲ್ಲ ಓದಕ್ಕಾಗ್ತದೆ, ಅದು ಬಿಟ್ಟು ಯಾವ ರೀತಿಯ ಕ್ವಶನ್ ಬರ್ತದೆ, ಒಂದು ರಾಷ್ಟ್ರೀಯ ಆದಾಯ. ಓಕೆ, ಅದೇ ರೀತಿಯಾಗಿ ರಾಷ್ಟ್ರೀಯ ಆದಾಯ ಆದ ತಕ್ಷಣ ಬಡತನ ಮತ್ತು ನಿರುದ್ಯೋಗ, ಇಷ್ಟು ಇದು ಕಾನ್ಸೆಪ್ಟ್ ಓರಿಯಂಟೆಡ್ ಬೇಕಾಗ್ತದೆ ನಿಮಗೆ. ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ಆರ್ ಬಿ ಐ, ಹಣದುಬ್ಬರ. ಓಕೆ, ಅದೇ ರೀತಿಯಾಗಿ ಇನ್ನೊಂದು ವಿದೇಶಿ ವ್ಯಾಪಾರ, ಎಫ್ ಡಿ ಐ, ಎಫ್ ಐ ಐ, ಅದರ ಬಗ್ಗೆ ಇರುವಂಥದ್ದು, ಇದರ ಮೇಲೆ ಕ್ವಶನ್ಗಳು ರೈಸ್ ಆಗುತ್ತೆ. ಕಾನ್ಸೆಪ್ಟ್ ಓರಿಯೆಂಟೆಡ್ ಆಸ್ ಯೂಶುವಲ್ ಫ್ಯಾಕ್ಚುವಲ್, ಫ್ಯಾಕ್ಟ್ ಮತ್ತು ಕಾನ್ಸೆಪ್ಟ್ ಎರಡು ಕೇಳೋದು, ಇದು ಬಿಟ್ಟು ಓನ್ಲಿ ಫ್ಯಾಕ್ಟ್ ಕೇಳುವಂಥ ಯಾವುದು, ಪಂಚವಾರ್ಷಿಕ ಯೋಜನೆ ಯಾವ ಒಂದು ಮಾದರಿ ಇದೆ, ಹೌದಾ, ಆ ರೀತಿಯಂಥ ಕ್ವಶನ್ಗಳು. ಆಮೇಲೆ ಅಂತಾರಾಷ್ಟ್ರೀಯ, ವರ್ಲ್ಡ್ ಬ್ಯಾಂಕು, ಐ ಎಮ್ ಎಫ್, ಡಬ್ಲ್ಯೂ ಟಿ ಒ, ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬರ್ತಾ ನಾಲ್ಕೈದು, ಅದು ಯಾವುದಕ್ಕೆ ಸಂಬಂಧಪಟ್ಟದ, ಸ್ಥಾಪನೆ ಆಗಿರೋದು, ಹೆಡ್ ಕ್ವಾರ್ಟರ್ಸ್ ಏನು, ಈ ರೀತಿಯಂಥ ಕ್ವಶನ್ಗಳು ರೈಸ್ ಆಗುತ್ತೆ ಎಕನಾಮಿಕ್ಸಲ್ಲಿ. ಓಕೆ, ಸೊ ಇನ್ನು ಜಿಯೋಗ್ರಫಿ ಆಯಿತು, ಎಕನಾಮಿಕ್ಸ್ ಆಯಿತು, ಐ ಸಿ ಆಯಿತು. ಹಿಸ್ಟ್ರಿ ಅಂತ ಬಂದಾಗ ಮೇನ್ ಚಾಪ್ಟರ್ ಫಸ್ಟಿಗೆ ಹೇಳ್ಬಿಡ್ತೀನಿ ನಾನು ನಿಮಗೆ, ಎಲ್ಲ ಟೋಟಲ್ ಆಗಿ ಸಿಂಧು ನಾಗರಿಕತೆ, ವೇದ ಕಾಲದ ನಾಗರಿಕತೆ, ಮೌರ್ಯರು, ಹೌದಾ, ಗುಪ್ತರಂತ ಬಂದಾಗ ಗುಪ್ತರ ವಿಜ್ಞಾನದ ಬಗ್ಗೆ, ಗುಪ್ತರ ಕಾಲದ ವಿಜ್ಞಾನದ ಬಗ್ಗೆ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಇದಾದ್ಮೇಲೆ ಒಮ್ಮೆ ಡೈರೆಕ್ಟ್ ಆಗಿ ಬಾದಾಮಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಟೋಟಲ್ ಚಾಪ್ಟರ್ ಓದ್ಬೇಕಾಗತ್ತೆ. ಓಕೆ, ರಾಷ್ಟ್ರಕೂಟರ ವಾಸ್ತುಶಿಲ್ಪ ಬಗ್ಗೆ ಓದ್ಬೇಕಾಗತ್ತೆ. ಓಕೆ, ಹೊಯ್ಸಳರ ವಾಸ್ತುಶಿಲ್ಪದ ಬಗ್ಗೆ ಓದ್ಬೇಕಾಗತ್ತೆ, ಇದು ನಾರ್ಮಲ್ ಆಗಿರುವಂಥದ್ದು. ಆಮೇಲೆ ನೆಕ್ಸ್ಟ್ ದೆಹಲಿ ಸುಲ್ತಾನರು, ಮೊಘಲರು, ಆಮೇಲೆ ಮಾಡರ್ನ್ ಹಿಸ್ಟ್ರಿ ಆಲ್ಮೋಸ್ಟ್ ಎಲ್ಲ ಓದ್ಬೇಕಾಗತ್ತೆ. ಇನ್ನು ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯ, ಇವು ಕೂಡ ಎಲ್ಲ ಚಾಪ್ಟರ್ಗಳನ್ನ ಓದ್ಬೇಕು, ಇದು ಟೋಟಲ್ ಆಗಿ ಓದುವಂಥದ್ದು. ಇನ್ನು ಶಾರ್ಟ್ ಶಾರ್ಟ್ ಅಂದರೆ ನಾವು ಫೋಕಸ್ ಮಾಡುವಂಥ ರೀತಿ ಹೆಂಗದ, ಕದಂಬರು ಮತ್ತು ಗಂಗರು ಅಂತ ಬಂದಾಗ ನಾರ್ಮಲ್ ಆಗಿ ರೀಸೆಂಟ್ ಕೆ ಇ ಅಂತ ಅಂದ್ಕೊಂಡಾಗ ಸ್ವಲ್ಪ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡುತ್ತೆ ನಾವು ಕರ್ನಾಟಕ ಹಿಸ್ಟ್ರಿ ಅಂತ ಅಂದ್ಕೊಂಡಾಗ. ಈ ಸಣ್ಣ ಸಟ್ಟ ಒಂದು ಈ ಡೈನೆಸ್ಟಿಗಳಿದ್ದಾವೆ, ಶಾಸನಗಳು, ವಾಸ್ತುಶಿಲ್ಪ, ಶಿಲ್ಪಕಲೆ, ಸಾಹಿತ್ಯ, ಇದ್ರ ಬಗ್ಗೆ ಫೋಕಸ್ ಮಾಡಿ. ರಾಜರ ಸಡಿಗಿನಂತ ಮನೆ ಇದು ಇರುವಂಥದ್ದು, ಇಷ್ಟೇ ಓದ್ಕೊಳ್ಳಿ. ಎಷ್ಟಾಗತ್ತೆ ನಮ್ಮ ಕೈಲಿ ಮ್ಯಾಕ್ಸಿಮಮ್ ಲಿಮಿಟ್ ಮಾಡ್ಕೊಳ್ಳಿ, ಯಾಕಂದರೆ ಇರುವಂಥ ಟೈಮ್ ಲಿಮಿಟ್ ಅದ, ಇದನ್ನು ನೋಡ್ಕೊಳ್ಳಿ. ಓಕೆ, ಇನ್ನು ಮಾಡರ್ನ್ ಹಿಸ್ಟ್ರಿ ಅಂದಾಗ ಆಲ್ ಟುಗೆದರ್ ಎಲ್ಲ ಕೇಳ್ತಾನೆ. ಅದೇ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಅಂತಂದಾಗ ನಿಮಗೆ ಯಾವಾಗ ಬರ್ತದೆ, ಮೈಸೂರು ಒಡೆಯರು, ಆಮೇಲೆ ದಿವಾನರು, ಒಂದು ಓದ್ಕೊಳ್ಳಿ. ಆಮೇಲೆ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಏಕೀಕರಣ ಹೋರಾಟ, ಇವೆರಡನ್ನು ಟಾಪಿಕ್ಗಳನ್ನು ನೀಟಾಗಿ ಓದ್ಕೊಳ್ಳಿ, ಇದು ಹಿಸ್ಟ್ರಿ ಇರುವಂಥದ್ದು. ಸೈನ್ಸ್ ಅಂತ ಬಂದಾಗ ಸೈನ್ಸ್ ನೋಡಿ, ಒಂಥರ ಅವ್ನು ಕಾನ್ಸೆಪ್ಟ್ ಓರಿಯೆಂಟೆಡ್, ಈಗ ಒಂದು ಸಣ್ಣ ಸಣ್ಣದು, ಈಗ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು, ನಾವು ಹೆಂಗೆ ಓದಿರ್ತೀವಿ, ಅಸ್ಟಿಕ್ ಆಮ್ಲ ಎಲ್ಲದ, ಸಿಟ್ರಿಕ್ ಆಮ್ಲ ಯಾವ್ದ್ರಾಗದ, ಫಾರ್ಮಿಕ್ ಆಮ್ಲ ಯಾವ್ದ್ರಾಗದ, ಇಂಥ ಕ್ವಶನ್ಗಳನ್ನ ಓದಿರ್ತೀವಿ. ಅವ್ನು

ಕೇಳಂಗಿಲ್ಲ. ಅವನು ಏನ್ ಕೇಳ್ಬಿಡ್ತಾನೆ, ಸ್ಟೇಟ್ಮೆಂಟ್ ವೈಸ್ ಕೇಳ್ಬಿಡ್ತಾನೆ. ಆಮ್ಲಗಳು ಹುಳಿ ರುಚಿ ಹೊಂದಿವೆ, ಹೌದಾ ಇಲ್ಲ? ಆಮ್ಲಗಳು ಹುಳಿ ರುಚಿ ಹೊಂದಿವೆ. ಸೆಕೆಂಡ್ ಸ್ಟ್ರಿಂಗ್ ಬಂದಾಗ ಆಮ್ಲಗಳು ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಅಥವಾ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಈ ರೀತಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೇಳ್ತಾನೆ. ಅಂದ್ರೆ ಕಾನ್ಸೆಪ್ಟ್ ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರಿ ಆ ಕ್ವಶನ್ ಗಳನ್ನ ಕೇಳ್ತಾನೆ. ಇಲ್ಲ ಏನ್ ಮಾಡ್ತಾನೆ, ಒಂದು ಸಂಯುಕ್ತ ಅಥವಾ ಒಂದು ದ್ರಾವಣ, ಏನಂತಾರೆ, ಒಂದು ದ್ರಾವಣ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಬಣ್ಣಕ್ಕೆ ಪರಿವರ್ತಿಸಿದರೆ ಅದರ pH ವ್ಯಾಲ್ಯೂ ಎಷ್ಟಾಗಿದೆ ಬೇರೆ ಅಂತ ಕೇಳ್ಕೊಡ್ತಾನೆ. 0-7 ಅಥವಾ 7-14 7 ವಾಟ್ ಎವರ್ ಅಲ್ಲಿ ಕೊಡ್ತಾನೆ, ಒಂದೊಂದೆ ಅಂಕಿ ಸಂಖ್ಯೆ ಕೊಡ್ತಾನೆ. ಅದನ್ನ ಕೊಟ್ಬಿಟ್ಟು ಇದು ಮಾಡುವಂಥದ್ದು. ಸೊ ಇಲ್ಲಿ ಎಲ್ಲ ನೆನಪಿಟ್ಕೋಗತ್ತಂದ್ರೆ ನೆನಪಿಟ್ಕೋದಲ್ಲ ಕಾನ್ಸೆಪ್ಟ್. 0-7 ಆಮ್ಲ, 7-14 ಪ್ರತ್ಯಾಮ್ಲ, ಆಸಿಡ್ ಮತ್ತು ಬೇಸಸ್, ಹೌದಾ? ಯಾವ ರೀತಿ ಕೇಳ್ತೀವಿ ಅರ್ಥ ಮಾಡ್ಕೋತೀವಿ ಅದು ಮ್ಯಾಟರ್. ಈ ರೀತಿಯಂಥ ಕ್ವಶನ್ಗಳು ಜನರಲ್ ಆಗಿ ಯಾವ್ದು ಮ್ಯಾಗ್ಝಿನ್ ಕೇಳ್ತಾನಂತ ಒಂದು ಜನರಲ್ ಐಡಿಯಾ ಹೇಳ್ತೀನಿ ನಿಮಗೆ. ಫಸ್ಟ್ ಅನ್ಕೊಳ್ಳೋಣ, ಫಸ್ಟಿಗೆ ಜೀವಶಾಸ್ತ್ರ ಅನ್ಕೊಳ್ಳುತ್ತೆ. ಜೀವಶಾಸ್ತ್ರ ಅಂದಾಗ ಫಸ್ಟಿಗೆ ಜೀವಕೋಶದ ಬಗ್ಗೆ, ಅಂದರೆ ಕೋಶ ವಿಭಜನೆ ಆಗಿರ್ಬೋದು, ಕೋಶಗಳಾಗಿರ್ಬೋದು, ಸೆಲ್ಸ್ ಏನಿದೆ ಅದಕ್ಕೆ ಟೋಟಲ್ ಆಗಿ ಪ್ರೊಸೆಸ್ ಅಂಗಾಂಶಗಳಿಂದವೆ, ಅದರ ಬಗ್ಗೆ ಕಂಬೈನ್ಡ್ ಆಗಿ ಕ್ವಶನ್, ಏನೋ ಮೈನ್ಯೂಟ್ ಕ್ವಶನ್ಗಳನ್ನ ಕೇಳ್ತಾನೆ. ಏನೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಮೆನ್ಷನ್ ಮಾಡ್ತು, ಇದು ಯಾವ್ಯಾವ ಕೆಲಸ ಮಾಡ್ತದೆ, ಮೈಟೊಕಾಂಡ್ರಿಯಾ ಕೇಳ್ಬಿಟ್ಟಿದ್ದಕ್ಕೆ ಏನಂತ ಕರೀತಾರೆ, ಹೆಂಗೆ ಕ್ವಶನ್ ಕೇಳುವಂಥದ್ದು, ಇದು ಒಂದು ರೀತಿಯಾಗಿ. ಆಮೇಲೆ ಜೀವನ ಕ್ರಿಯೆಗಳು, ಇವನು ಫೇವ್ರೇಟ್ ಅದು ಜೀವನ ಕ್ರಿಯೆಗಳು ಅಂದರೆ ಡೈಜೆಷನ್ ಸಿಸ್ಟಮು, ಉಸಿರಾಟದ್ದಾಗಿರ್ಬೋದು, ಆಮೇಲೆ ವಿಸರ್ಜನಾಂಗ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲವನ್ನ ಏನ್ ಮಾಡ್ತಾನೆ ಸ್ಟೆಪ್ ಬೈ ಸ್ಟೆಪ್ ನೆನ್ಪಿಟ್ಕೊಳ್ಳಿ. ಅದೇನು ಒಂಥರ ಓದ್ಬಿಟ್ಟು ಮುಗಿತು ಯಾವ ರೀತಿ ಇರ್ತದೆ, ಬಟ್ ಅಲ್ಲಿರುವಂತಹ ಪಾರ್ಟ್ಗಳನ್ನ, ಫಾರ್ ಎಕ್ಸಾಂಪಲ್ ಈಗ ವಿಲ್ಲೈ ಅಂತ ರಚನೆ ಬರ್ತವೆ, ಅದು ಸಣ್ಣ ಕೇಳುವಂತ ಸಣ್ಣದಂತ ರಚನೆಗಳು, ಏನ್ ಮಾಡ್ತಪ್ಪ ಈ ಕೆಲಸ ಅಂತ ಸಡನ್ ಆಗಿ ಕೇಳ್ಬಿಡ್ತಾನೆ, ಅಥವಾ ಎಲ್ಲಿದೆ ಅಂತ ಕೇಳ್ಬಿಡ್ತಾನೆ ವಿಲ್ಲೈ ರಚನೆಗಳು, ಅಥವಾ ನೆಫ್ರಾನ್ ಬಗ್ಗೆ ಕೇಳ್ಬಿಡ್ತಾನೆ. ಸೊ ಹಂಗ ಆ ಜೀವನ ಕ್ರಿಯೆಯಲ್ಲಿ ಕೇಳ್ತಾನೆ. ಆಮೇಲೆ ನರವ್ಯೂಹ ವ್ಯವಸ್ಥೆ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳೋಕೆ ಆಗಿರುವಂಥದ್ದು. ಆಮೇಲೆ ನೆಕ್ಸ್ಟ್ ನಿಮಗೆ ಜೀವಶಾಸ್ತ್ರದಾಗ ಗ್ರಂಥಿಗಳ ಬಗ್ಗೆ ಕ್ವಶನ್ ಗಳನ್ನ ರೈಸ್ ಮಾಡ್ತಾನೆ. ಆಮೇಲೆ ನೆಕ್ಸ್ಟ್ ಆಹಾರ ಮತ್ತು ಪೋಷಣೆ ಅಂತ ಕರಿತೀವಿ ನಾವು. ಆಹಾರ ಮತ್ತು ಪೋಷಣೆ ಅಂದಾಗೇನು ಕಾರ್ಬೋಹೈಡ್ರೇಟ್ಸು, ಮೇದಸ್ ಆಗಿರ್ಬೋದು, ಇವುಗಳನ್ನು ಅವು ಯಾವ ರೀತಿಯಾಗಿ ಜೀವಸತ್ವದ ಕೊರತೆಯ ಒಂದು ಕಾಯಿಲೆಗಳಿದಾವೆ ಎಲ್ಲದ, ಆಮೇಲೆ ಅದರ ರಾಸಾಯನಿಕ ಹೆಸರೇನು, ಇದರ ಮೇಲೆ ಕ್ವಶನ್ಗಳು ರೈಸ್ ಆಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಜೀವಿ ಸಾಮ್ರಾಜ್ಯ ಮತ್ತು ಜೀವ ಜಗತ್ತು. ಇಲ್ಲಿ ಪ್ರತಿಯೊಂದನ್ನು ಕೂಡ, ಇಲ್ಲಿ ನಾರ್ಮಲ್ ಆಗಿ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೇಳೋದು ನೀವು ಕಮ್ಮಿ ಕೇಳ್ಬೋದು. ಸೊ ಇಲ್ಲಿ ಕೇಳ್ತಾನೆ ನಮ್ಮ ಸಡನ್ ಆಗಿ ಏನು ಆರ್ಥೋಪೋಡ್ ಅಥವಾ ಸಂಧಿಪದಿಗಳ ಒಂದು ಲಕ್ಷಣ ಕೊಟ್ಬಿಡ್ತಾನೆ. ಕೈತಿನ ಒಂದು ದಪ್ಪದಂತ ಕಂಕಾಲ ವ್ಯವಸ್ಥೆ ಅಥವಾ ಕಂಕಾಲ ಕವರ ಯಾವ್ದಾದ್ರು ಕಂಡು ಬರ್ತಂತ ಕ್ವಶನ್ ಕೇಳ್ಬಿಡ್ತಾನೆ. ಸೊ ಅಲ್ಲಿ ಆ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಯಾವುದು ಜೀವಿ ಸಾಮ್ರಾಜ್ಯದ ಬಗ್ಗೆ. ಆಮೇಲೆ ಇನ್ನೊಂದು ಸಂತಾನೋತ್ಪತ್ತಿ, ಈ ಚಾಪ್ಟರ್ ಓದ್ಕೊಳ್ಳಿ. ಅದೇ ಒಂದು ವೇಳೆ ನಿಮಗೆ ರಸಾಯನಶಾಸ್ತ್ರ ಅಂದಾಗ ಒಂದು ಫಸ್ಟಿಗೆ ಬೇಸಿಕ್ ಥಿಂಗ್ ದ್ರವ್ಯ ಅಂತ ಕರಿತೀವಿ ನಾವು, ದ್ರವ ಅಲ್ಲ ದ್ರವ್ಯ, ವಸ್ತುವಿನ ಸ್ಥಿತಿಗಳು ಅಂತ ಬರ್ತೀವಿ, ಘನ ದ್ರವ ಅನಿಲ ಮತ್ತು ಪ್ಲಾಸ್ಮಾ, ಅವುಗಳ ಲಕ್ಷಣಗಳನ್ನು ತಿಳ್ಕೊಳ್ಳಿ. ಹೈಡ್ರೋಕಾರ್ಬನ್ನು, ಆಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ಲವಣಗಳು, ಆಮೇಲೆ ನೆಕ್ಸ್ಟ್ ಇವನ್ ಫೇವ್ರೇಟ್ ಅಂದರೆ ನೀರಿನ ಬಗ್ಗೆ ಕೇಳುವಂಥದ್ದು, ಇವುಗಳನ್ನು ನೆನ್ಪಿಟ್ಟು. ಭೌತಶಾಸ್ತ್ರ ಅಂದಾಗ ಇವನೊಂದು ಫೇವ್ರೇಟು ಬೆಳಕು, ಬೆಳಕು ಅದೇ ರೀತಿಯಾಗಿ ನಿಯಮಗಳು ಬರ್ತಾವೆ, ಚಲನೆ ಶಕ್ತಿ ಮತ್ತು ಶಬ್ದ, ಆಮೇಲೆ ವಿದ್ಯುತ್ ಶಕ್ತಿ ಬಗ್ಗೆ ಕೇಳುವಂಥದ್ದು. ಇದು ಮೇಜರ್ ಅಂತ ಕ್ವಶನ್ಗಳು, ಇದಾದ್ಮೇಲೆ ಮತ್ತೆ ಬೇರೆ ಬೇರೆ ಬರ್ತವೆ, ಮೇನು ಇದಿರುವಂಥದ್ದು ಸೈನ್ಸ್ ಬಗ್ಗೆ. ಸೊ ಹಾಗಿದ್ರೆ ಗೊತ್ತಾಯ್ತು ಅನ್ಕೋತೀನಿ, ಆಲ್ಮೋಸ್ಟ್ ಯಾವ ಟಾಪಿಕ್ಕು ಎಷ್ಟು ಓದಬೇಕು ಎಲ್ಲ ಹೇಳಿದ್ದೀನಿ ನಿಮಗೆ. ಇದ್ರ ಮೇಲೆ ಕರೆಂಟ್ ಅಫೇರ್ಸ್ ಅಂದಾಗ ಆದಷ್ಟು ಯಾವ ರೀತಿ ಫೋಕಸ್ ಮಾಡ್ಕೊಳ್ಳಿ, ರೀಸೆಂಟ್ ಆಗಿರುವಂಥ ಅಪಾಯಿಂಟ್ಮೆಂಟ್ಸ್ ಏನಿದಾವೆ, ಅವಾರ್ಡ್ಸ್ಗಳೇನಿದಾವೆ, ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ನೋಡಿದಾಗ ನಿಮಗೆ ಇದಾಗತ್ತೆ. ಬರೀ ಒಂದು 20 ಮಿನಿಟ್ಸಲ್ಲಿ ಎಲ್ಲ ಹೇಳೋದ್ರೆ ಹೇಳೋಕ್ಕಾಗಲ್ಲ, ಏನು ಓದಬೇಕು ನೆನಪಿಟ್ಕೊಳ್ಳಿ, ಓಕೆ? ಆಮೇಲೆ ಈ ಒಂದು ಎಕ್ಸಾಮ್ಸ್ ಅಂದಾಗ, ಈ ಎಕ್ಸಾಮ್ ಅಂದಾಗ ಏನು ನಾವು ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಚೆಕ್ ಮಾಡೋಣ ನೆನಪಿಟ್ಕೊಳ್ಳಿ. ಕೆ ಸ್ಪೆಷಾಲಿಟಿನೇ ಅದು, ಏನು ಎಷ್ಟು ಓದ್ತೀವಿ ಎಷ್ಟರ ಮಟ್ಟಿಗೆ ಗೊತ್ತು ಅನ್ನೋದಕ್ಕಿಂತ ಎಷ್ಟು ಗೊತ್ತು, ಯಾವ ರೀತಿ ಗೊತ್ತು, ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಅದರ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಒಂದು ವೇಳೆ ನೀವು ಬರೀ ಬೈಪಟ್ ಮಾಡ್ಕೊತ ಹೋದರೆ ಕೆ ಎಕ್ಸಾಮ್ಸ್ ಕ್ಲಿಯರ್ ಆಗಂಗಿಲ್ಲ. ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಹಲವಾರು ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಓಕೆ? ಕರೆಂಟ್ ಅಫೇರ್ಸ್ ಬೇಕಾ ಆಫೀಸರ್ಸ್ ಅಡ್ಡ ಸರ್ ಕ್ಲಾಸ್ ಇದೆ, ಹೌದಾ? ಸಬ್ಜೆಕ್ಟ್ಗಳು ಬೇಕಾ ಸಬ್ಜೆಕ್ಟ್ ವೈಸ್ ಒಬ್ಬರು ಸರ್ವು ಚೆನ್ನಾಗಿದ್ದಾರೆ. ಆಮೇಲೆ ಮೆಂಟಲ್ ಎಬಿಟಿ ಅಂದ ತಕ್ಷಣ ಮೆಂಟಲ್ ಎಬಿಟಿ ಇದ್ರ ಒಂದು ವಾಸ್ಟ್ ಇದೆ, ವಾಸ್ಟ್ ಅಲ್ಲ ವಾಸ್ಟ್ ಅಂದರೆ ಜಾಸ್ತಿ ಇದೆ. ಇಲ್ಲಿ ಕಾನ್ಸೆಪ್ಟ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಎಲ್ರಿಗೂ ಮ್ಯಾಥ್ಸ್ ಚೆನ್ನಾಗಿರ್ತದಲ್ಲ, ಇಂಜಿನಿಯರಿಂಗಿದ್ರು ಮ್ಯಾಥ್ಸ್ ಚೆನ್ನಾಗಿರ್ತದೆ, ಹಿಸ್ಟ್ರಿ ಚೆನ್ನಾಗಿರೋಂಗಿಲ್ಲ, ಆರ್ಟ್ಸ್ ಅವ್ರದ್ದು ಹಿಸ್ಟ್ರಿ ಚೆನ್ನಾಗಿರ್ತದೆ ಮ್ಯಾಥ್ಸ್ ಚೆನ್ನಾಗಿರೋಂಗಿಲ್ಲ. ಸೊ ಪ್ರತಿಯೊಬ್ಬರಿಗೂ ವೀಕ್ನೆಸ್ ಇದ್ದಿದ್ದೆ. ಮ್ಯಾಥ್ಸಲ್ಲಿ ನಿಮಗೆ ಎಲ್ರಿಗೂ ಬರುವಂಥ ಕೆಲವೊಂದಿಷ್ಟು ಟಾಪಿಕ್ಗಳಿದ್ದಾವೆ, ಅವುಗಳನ್ನಾದರೂ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಹೆಂಗಂದರೆ ಎಲ್ಲವನ್ನ 100 ಕ್ರೆಡಿ ಆಗಬಹುದು, ಎಲ್ಲವನ್ನ 60 ಕ್ರೆಡಿ ಆಗಿ ಎಲ್ಲ ಸಬ್ಜೆಕ್ಟನ್ನು ಅಟ್ಲೀಸ್ಟ್ ಅದರ ಒಂದು 40 ಮಾಡಿದ್ರೆ ನೀವು ಆರಾಮಿನ ಆಗಿಬಿಡ್ತೀರಿ. 40 ಅನ್ಸಸ್ 40 ಮಾರ್ಕ್ಸ್ ಅಲ್ಲ, 40% ನೀವು ಕೊಟ್ಬಿಟ್ಟಾರೆ. ಸೊ ಅದಕ್ಕೆ ನೀಟಾಗಿ ಓದ್ಕೊಳ್ಳಿ, ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಓದಿ, ರಿವಿಷನ್ ಮಾಡಿ. KSP ಯೂಸ್ ಆಗತ್ತಾ ಸರ್?
ಯೂಸ್ ಆಗುತ್ತೆ. ಅಟ್ಲೀಸ್ಟ್

0: ಈ ಕ್ವಶನ್ ಪೇಪರ್ ಓದಿರ್ತೀಯಲ್ಲ ಓದು, ಈಗ ಎಕ್ಸ್ಪ್ಲನೇಷನ್ ಎಲ್ಲ ಓದ್ಕೊಂತ ಕೂರ್ಬಿಡ, ಯಾಕಂದ್ರೆ ಟೈಮ್ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ಓನ್ಲಿ ಕ್ವಶನ್ ಆನ್ಸರ್ ಏನಿದೆ ಅದ್ ನೋಡ್ಕೊಳ್ಳಿ. ಇಲ್ಲ ನಿಮಗೆ ಎರಡು ರೀತಿಯ ಟ್ರಿಕ್ಸ್ ಮಾಡ್ಬೋದು. ಒಂದು, ಎಲ್ಲವನ್ನ ಓದಿ ಅರ್ಥ ಮಾಡ್ಕೊಕ್ ಟ್ರೈ ಮಾಡಿ. ಇಲ್ವಾ, ಯಾವ್ದು ನಿಮಗ್ ಬರಂಗಿಲ್ಲ ನಾನು ನಿಮಗೆ ಇಲ್ಲೇ ಹೇಳ್ತಾ ಇದ್ದೀನಿ, ಯಾವುದೇ ಸಬ್ಜೆಕ್ಟ್ ಇರಲಿ ಈ ಟಾಪಿಕ್ ನಂಗೆ 10 ಸಲ ಓದಿದ್ರೂ ಬರಂಗಿಲ್ಲ ಅಂತ ಅನ್ಸುತ್ತಲ್ಲ, ಅದನ್ನೇನು ಮಾಡಿ ಟಾಪಿಕ್ ಸ್ಕಿಪ್ ಮಾಡಿ ಅವನೊಂದು ಕಡೆ ಬರ್ಕೊಳ್ಳಿ. ಆ ಒಂದು ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದಾವೆ, PC to DC ಎಕ್ಸಾಮ್ಸ್ ಅಲ್ಲಿ ಯಾವ ಕ್ವಶನ್ ಬಂದಿದೆ ಆ ಟಾಪಿಕ್ ಮೇಲೆ. ಫಾರ್ ಎಕ್ಸಾಂಪಲ್, ಈಗ ಬೆಳಕು ಚಾಪ್ಟರ್ ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಳ್ಳೋಣ. ಆ ಬೆಳಕು ಚಾಪ್ಟರ್ ಮೇಲೆ ಏನೇ ಒಂದು 10 ಸಲ ಯಾರೇ ಹೋದ್ರು ಕೂಡ ಬೆಳಕನ್ನು ಕನ್ನಡದಂತ ದೇವರೇ ಬಂದು ಹೇಳಿದ್ರು ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡ್ರೆ, ಅವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪಡ್ಕೊಳ್ಳಿ. ನೀಟಾಗಿ ಅದರ ಮೇಲೆ ಏನೆಲ್ಲ ಕ್ವಶನ್ ರೈಸ್ ಆಗಿದ್ದಾವೆ ಒಂದು 10 ಸಲ ಓದ್ಕೊಳ್ಳಿ. ಅಟ್ಲೀಸ್ಟ್ 3-4 times ಎಷ್ಟು ಟೈಮ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ರಿವೈಸ್ ಮಾಡಿ. ಈ ರೀತಿಯಾಗಿ ಅಲ್ಟ್ರೇಟ್ ಮಾಡ್ಕೊಳ್ಳಿ. ಒಂದು 50% ನೀಟಾಗಿ ಓದ್ಕೊಳ್ಳೋದು, ಒಂದು 50% ಈ ರೀತಿಯಾಗಿ ಓದ್ಕೊಳ್ಳೋದು, ಯಾಕಂದ್ರೆ ಇರೋ ಟೈಮು ತುಂಬ ಕಮ್ಮಿ ಇದೆ, ಶಾರ್ಟೇಜ್ ಇದೆ, ಅದಕ್ಕೋಸ್ಕರ ಹೇಳುವಂಥದ್ದು. ಸೊ ಹಾಗಿದ್ರೆ ಓದ್ತೀರಿ. ಅದಷ್ಟೇಳು, ಎಕ್ಸಾಮ್ ಮುಂದಾಗತ್ತಾ ಇಲ್ಲ ಎಕ್ಸಾಮ್ ಮುಂದಾಗಲ್ಲ ತಲೆಗೆ ಶೊಕ್ಕುಬಡಿ. ಬಹಳ ಜನಕ್ಕೆ ಡೌಟ್ಸ್ ಇರುವಂಥದ್ದು, ಕೇಳಿದವನು ಆನ್ ದ ಟೈಮ್ ಮಾಡುವಂಥ ಚಾನ್ಸಸ್ ತುಂಬ ಇದೆ, ಯಾಕಂದ್ರೆ ಅವ್ರು ಫೇಲ್ ಆಗಿದ್ದೇ ಇಲ್ಲ ಆಟ ಹತ್ರ. ಕ್ವಶನ್ ಪೇಪರು ನಾರ್ಮಲ್ PC ಟಫ್ ಇದ್ದೇ ಇರ್ತದೆ. ಮೊನ್ನೆ ಎಷ್ಟೇ ಬಂತಲ್ಸ್ ರಾತ್ರಿ ಇರ್ತದೆ, ಅದಕ್ಕಿಂತ ಒಂದು 10% ಕಮ್ಮಿ ಇರ್ತದೆ, ನೆನಪಿಟ್ಕೊಳ್ಳಿ. ಓಕೆ, ಯಾಕಂದ್ರೆ ಅಲ್ಲಿದ್ದಂಥ ಟಾಪಿಕ್ಗಳು ಬೇರೆ ಇದ್ದಾವೆ, ಕ್ವಶನ್ಗಳು ಬೇರೆ ಬೇರೆ ರೀತಿ ರೈಸ್ ಆಗ್ತದೆ, ಅವುಗಳನ್ನ ನೆನಪಿಟ್ಕೊಳ್ಳಿ. ಆದಷ್ಟು ನಿಮ್ಮ ಸೋರ್ಸ್ಗಳನ್ನ ಲಿಮಿಟ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ, ರಿಪೀಟ್ ಮಾಡಿ, ರಿವಿಷನ್ ಮಾಡಿ. ಯಾರು ಹಳಬರು ಇದ್ದೀರಾ, ಯಾರು ಹೊಸಬರು ಇದ್ದೀರಾ, ಒಂದು ನೋಡ್ಕೊಳ್ಳಿ. ಒಂದು 2 subjects ಪಕ್ಕ ಆಗಿ, ಉಳಿದದ್ದು ಕ್ವಶನ್ ಆ್ಯಂಡ್ ಆನ್ಸರ್. ಎಷ್ಟಾಗತ್ತಷ್ಟು ಶಾರ್ಟಾಗಿ ಓದೋಕ್ಕೆ ಟ್ರೈ ಮಾಡಿ. ಯಾವ್ದಾರು ನೋಟ್ಸ್ ಇದ್ರೆ ಏನೇ ಇದ್ರು ಕೂಡ ಗೈಡೆನ್ಸ್ ತೊಗೊಂಡು ಓದ್ಕೊಳ್ಳಿ. ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸಮಾಧಾನ ಓದಿದ್ರೆ PC ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಓದೋಂಗೆ ಜಾಬ್ ಆಗೋದು ಕಟ್ಟಿಟ್ಟ ಬುದ್ಧಿ. ಯಾಕಂದ್ರೆ 4,000 ಪೋಸ್ಟ್ಗಳು ಹೆಚ್ಚು ಜನ. ಸೊ 4,000 ನೀವು ಒಬ್ರು ಕಾಕಿ ಧರಿಸುವಂತ ವ್ಯಕ್ತಿಯಾಗ್ರಿ, ನಿಮ್ಮ ಮನೆಗೆ ನೀವು ಸ್ಟಾರ್ ಆಗಿ. ಓಕೆ, ಸೊ ಹಾಗಿದ್ರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ, ಚೆನ್ನಾಗಿ ಓದ್ಕೊಳ್ಳಿ. ಅದೇ ರೀತಿಯಾಗಿ ಇದೊಂದೇ ಅಂತಲ್ಲ, ನಾನು ಯಾಕೆ ಓದೋದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಫೈರ್ ಸ್ಟೇಷನ್ ಕೂಡ 10th PC ಕ್ವಶನ್ಗಳು ಇದು ಜಾಬ್ ಕರೀತಾ ಇದ್ದಾರೆ. ಫಾರೆಸ್ಟ್ ಗಾರ್ಡ್ ಕರೀತಾ ಇದ್ದಾರೆ, ಫಾರೆಸ್ಟ್ ವಾಚರ್ ಕರೀತಾ ಇದ್ದಾರೆ. ಯಾರ್ದು ಹೈಟ್ ಇದೆ ಆಕ್ಚುಲಿ ಅವ್ರಿಗೆ ಹಬ್ಬ ಸದ್ಯಕ್ಕೆ. ಹೈಟ್ ಇಲ್ಲರಿಗೂ FDSC ಕನ್ಫರ್ಮ್ ಆಗುತ್ತೆ, ಬಟ್ ಕಂಪೇರಿಟಿವ್ಲಿ ಹೈಟ್ ಇದ್ದವರಿಗೆ ಸಿಕ್ಕಾಪಟ್ಟೆ ಜಾಬ್ ಸದ್ಯಕ್ಕೆ ಕನ್ಫರ್ಮ್ ಆಗುವಂಥದ್ದು. ಆಮೇಲೆ ಟೀಚರ್ ಪೋಸ್ಟ್ಗಳು ಕನ್ಫರ್ಮ್ ಆಗ್ತಾ ಇದ್ದಾವೆ, ಅವರು ಕೂಡ ಓದ್ಕೊಳ್ಳಿ. ಟಚ್ಚಲ್ಲಿರಿ, ಆ ಒಂದು ಟಚ್ ಹೋಗ್ಬಿಟ್ರೆ ನಿಮ್ಮದೊಂದು ಆ ಗೋಲ್ಡನ್ ಫಸ್ಟ್ ಮಿಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೀಟಾಗಿ ಓದಿ, ಕರೆಕ್ಟಾಗಿ ಓದಿ, ಅನಾಲಿಸಿಸ್ ಮಾಡಿ, ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ ಆದರೆ ನಿಮ್ಮ ಫ್ರೆಂಡ್ಗೆ ತಿಳಿಸಿ ಹೇಳಿ. ಓಕೆ, ಒಬ್ರಿಗಿಂತ ಇಬ್ಬರ ಮೇಲೆ ಅಂತಾರಲ್ಲ ಹಾಗೆ, ಬಟ್ ಕನ್ಫ್ಯೂಸ್ ಮಾಡ್ಕೊಕ್ ಹೋಗ್ಬೇಡಿ. ಓಕೆ, ಆಮೇಲೆ ನೀವು ಕನ್ಫ್ಯೂಸ್ ಆಗಿ ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಆ ಥರನೂ ಇರ್ತದೆ, ಯಾರನ್ನ ಕೇಳ್ತೀವಿ, ಯಾರ ಹತ್ರ ಕೇಳ್ತೀವಿ, ಯಾರ ಹತ್ರ ಗೈಡೆನ್ಸ್ ತಗೋತೀವಿ, ಅದು ಮ್ಯಾಟ್ರ್ ಆಗ್ತದೆ. ಆದಷ್ಟು ನೆಗೆಟಿವ್ ವ್ಯಕ್ತಿಗಳಿಂದ ದೂರ ಇರಿ. ಈ ಟೈಮ್ ಅವನಾಗಲ್ಲ ಅಂದ್ರೆ ಆವತ್ತಪ್ಪ ನಂದಾಗಲ್ಲ ತೊಗೊ, ನೀನು ಹಾಗೆ ಸುಮ್ಮನೆ ಓದನ್ ಟೈಮ್ ಪಾಸ್ ಹಿಡ್ಕೊಂಡು ಬಂದ್ಬಿಡಿ ಅಷ್ಟೇ. ಇಂಥ ಜನನೇ ಜಾಸ್ತಿ ಇರ್ತಾರೆ, ಕಾಲೇಜವ್ರು ಜಾಸ್ತಿ ಇರ್ತಾರೆ. ಏ 4 ಓದೋನು ಒಂದೇ ಆಗಿಲ್ಲ, ನಿಮ್ದೇನಾಗತ್ತೆ, 4 ತಿಂಗಳ ಮ್ಯಾಟ್ರ್ ಲಗರು ಎಕ್ಸಾಮ್ ದಿನ ಹೆಂಗೆ ಮಾಡ್ತೀವಿ ಅದು ಮ್ಯಾಟ್ರ್ ಆಗುತ್ತೆ. ಎಷ್ಟು ಓದಿದಿ, ಎಷ್ಟು ಅರ್ಥ ಮಾಡ್ಕೊಂಡು, ಹೆಂಗೆ ಅರ್ಥ ಮಾಡ್ಕೊಂಡು, ಹೆಂಗೆ ಅಲ್ಲಿ ರೆಡಿ ಆಗಿ ಹೋಗಿ ಎಕ್ಸಾಮ್ ಬರ್ದಿ, ಅದ ಮ್ಯಾಟ್ರ್ ಆಗೋದು. ಅದು ಬಿಟ್ಟು ಬೇರೆ ಏನೂ ಆಗಂಗಿಲ್ಲ. ಅದಕ್ಕೆ ಹೇಳ್ತೀನಿ, ಕರೆಕ್ಟಾಗಿ ಓದ್ಕೊಡ್ರಿ, ಕರೆಕ್ಟಾಗಿ ಓದ್ಕೊಡ್ರಿ, ಸ್ವಲ್ಪ ಓದ್ಕೊಡ್ರಿ. ಸ್ವಲ್ಪ ಅಂದ್ರೇನೋ ಎಲ್ಲ ಹುಚ್ಚರಂಗಿಲ್ಲ, ಓದಕ್ಕೆ ಹೋಗ್ಬಿಡ್ರಿ. ಕ್ರಿಸ್ಪ್ ಅಂತ ಕರಿತೀವಿ ನಾವು, ಕರೆಕ್ಟಾಗಿ ಓದ್ಕೊಡ್ರಿ, ಕ್ರಿಸ್ಪಾಗಿ ಓದ್ಕೊಡ್ರಿ, ಚಾಲೆಂಜ್ ಮಾಡ್ಕೊಳ್ರಿ, ಇರುವಂಥ ಟೈಮನ್ನು ಏನು ಕರೆಕ್ಟಾಗಿ ಕನ್ಸೈಸ್ ಮಾಡ್ಕೊಳ್ಳೋ ಓದ್ಕೊಡ್ರಿ. ಕನ್ಸೈಸ್ ಅಂದರೆ ಸಂಕ್ಷಿಪ್ತ ಮಾಡ್ಕೊಂಡು ಓದ್ಕೊಡ್ರಿ. ಓಕೆ, ಇವೆಲ್ಲ ಅಂಶಗಳನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಜಾಬ್ ಕೂಡ ನಿಮ್ದಾಗ್ತದೆ, ನೀವು ಕೂಡ ಕಾಫ್ ಆಗ್ತಿರೋದು, COP ಕಾಫ್. ಓಕೆ, ಅದಕ್ಕೆ ಬೇಕಾಗಿರೋದೇನು, ಏನು ಬೇಕಾಗಿದ್ರೆ ಅಪಾರ್ಚುನಿಟಿ ಬೇಕಾ, ಅಪಾರ್ಚುನಿಟಿ ಸಿಗುತ್ತೆ. ಪಿ, ಪೇಷನ್ಸ್ ಮತ್ತು ಪರ್ಸಿಸ್ಟೆನ್ಸ್ ಬೇಕು, ತಾಳ್ಮೆ ಮತ್ತು ಸಂಯಮ ಬೇಕು, ಕಂಟಿನ್ಯೂಟಿ ಬೇಕು, ಅದಿದೆಯಾ? ಎಸ್. ಫಸ್ಟ್ ಒನ್ ಏನು, ಕರೇಜ್ ಬೇಕು, ಧೈರ್ಯ ಬೇಕು. ಅದಿಲ್ಲ ಅಂದರೆ ಎಲ್ಲ ಹೋಯ್ತು. ಕರೇಜು, ಕಾನ್ಫಿಡೆನ್ಸ್ ನೋಡಿ ಎಷ್ಟು ಚೆಂದ. COP ಕರೇಜ್, ಕಾನ್ಫಿಡೆನ್ಸ್. ಓ ಫಾರ್ ಅಪಾರ್ಚುನಿಟಿ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ. ಪಿ ಫಾರ್ ಪೇಷನ್ಸ್ ಅಂಡ್ ಪರ್ಸಿಸ್ಟೆನ್ಸ್, ಹೌದಾ? COP ಹೌದಾ? ಮಾಡ್ತೀರ ಹಾಗಿದ್ರೆ COP ಆಗಿ ನಮಗೆ ಬಂದು ಮೀಟ್ ಆಗಿ. ಸೊ ಹಾಗಿದ್ರೆ ಸಿಗೋಣ. ದಿಸ್ ಇಸ್ ಶಿವಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.

ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು 2026 ಅಧಿಸೂಚನೆಗಳು ಹಾಗೂ ಪರೀಕ್ಷಾ ಸಿದ್ಧತೆಯ ತಯಾರಿ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀ ಶಿವಕುಮಾರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಗಿರಿಜನರ ಮಕ್ಕಳ ಪೋಷಣೆಯ ಕುರಿತು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಪ್ರಕೃತಿ ಫುಡ್ ಪ್ರಾಡಕ್ಟ್ನ ಸದಸ್ಯರಾದ ಎಚ್

0: ಶ್ರೀಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಸರಸುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆಹಾರ ಪದ್ಧತಿಯ ಬಗ್ಗೆ ಒಂದಿಷ್ಟು ವಿಚಾರವನ್ನು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಪ್ರಕೃತಿ ಫುಡ್ ಪ್ರಾಡಕ್ಟ್ನ ಸದಸ್ಯರಾದ ಶ್ರೀಮತಿ ಸರಸುರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಸರಸುರವರೇ, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ.
4: ಥ್ಯಾಂಕ್ ಯು ಮೇಡಮ್, ಸ್ವಾಗತ.
3: ಈಗ ಮೊದಲಿಗೆ ನಾವು ಈಗ ಮಕ್ಕಳ ಆರೋಗ್ಯ ಪದ್ಧತಿ ಅಥವಾ ಮಕ್ಕಳ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಹೇಳ್ತೀರಾ ನೀವು?
4: ಮಕ್ಕಳ ಆಹಾರ ಪದ್ಧತಿ ಅಂದರೆ ನಾವು ಮನೇಲಿ ಚೆನ್ನಾಗಿರೋವಂಥ ಆಹಾರ, ಬಿಸಿಯಾಗಿರೋದನ್ನ ನಾವು ಮನೇಲಿ ಸ್ಟಾರ್ಟಿಂಗಲ್ಲಿ ಏನೇ ಮಾಡಿಕೊಟ್ರೂ ತಂಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಒಂಚೂರು ಬಿಸಿ ಬಿಸಿಯಾಗಿ ಕೊಡೋವಂಥದ್ದು. ಒಳ್ಳೆ ಆಹಾರ ಕೊಡಬೇಕು ಮಕ್ಕಳಿಗೆ. ಒಂದು ಬೇಸಿಗೆ ಅಲ್ವ, ಈಗ ನೀರು ಜಾಸ್ತಿ ಕುಡಿಸಬೇಕು ಮಕ್ಕಳಿಗೆ. ಸಣ್ಣ ಮಕ್ಕಳಿಗೆ ಅಂದರೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆಮೇಲೆ ಆಹಾರನೂ ಅಷ್ಟೇ, ಆಹಾರ ಬಾಳೆಹಣ್ಣುಗಳು ಇಂಥವನ್ನೆಲ್ಲ ಕೊಡ್ತಾ ಇರಬೇಕು.
3: ಹಣ್ಣುಗಳನ್ನ
4: ಜಾಸ್ತಿ ಕೊಡಬೇಕು. ಅವರು ಊಟದ ಪದ್ಧತಿಯಲ್ಲಿ ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂದ್ರೆ ನಾವು ನೀರು ಸ್ವಲ್ಪ ಜಾಸ್ತಿಗೆ ಕೊಡಬೇಕು. ಮತ್ತೆ ಆಹಾರನೂ ನೀಟಾಗಿರ್ಬೇಕು. ನೊಣ, ಈ ಬೇಸಿಗೆಯಲ್ಲಿ ನೊಣ ಜಾಸ್ತಿ, ನೊಣಗಳು ಆಹಾರದಲ್ಲಿ ಕುಂತ್ಕೊಳ್ಳೋದೇ ಇರೋ ಥರ ನೋಡ್ಕೊಳ್ಬೇಕು. ಚೆನ್ನಾಗಿ ಮುಚ್ಚಿಟ್ಟು ಮಕ್ಕಳಿಗೆ ಅದನ್ನ ತಿನ್ಸ್ಕೋಬೇಕು. ಅವರ ಆರೋಗ್ಯನೂ ಕಾಪಾಡ್ಕೊಳ್ಬೋದು.
3: ಹಾಗಿದ್ರೆ ಈಗ ಇಂದಿನ ಕಾಲದಲ್ಲಿ ಕಾಡಿನಲ್ಲಿ ಮಕ್ಕಳ ಆರೋಗ್ಯನ ಹೇಗೆ ನೋಡ್ಕೋತಾ ಇದ್ರು?
4: ಹಿಂದಿನ ಕಾಲದಲ್ಲಿ ಅಂದರೆ ಅವರು ಅಂದರೆ ಅಷ್ಟೇನೂ ಚೆನ್ನಾಗಿ ನೋಡ್ಕೊಳಕ್ಕೆ ಅವ್ರಿಗೆ ಬರ್ತಾ ಇರಲಿಲ್ಲ. ಆದರೂ ಗೆಡ್ಡೆ ಗಣಸುಗಳನ್ನೆಲ್ಲ ಕೊಟ್ಕೊಂಡು ಅವರು ನಾಟಿ ಔಷಧಿಗಳನ್ನ ಕೊಟ್ಕೊಂಡು ಅವರು ನೋಡ್ಕೊಳ್ತಾ ಇದ್ರು. ನಾವು ನಾಗರಿಕತೆಗೆ ಬಂದಮೇಲೆ ಈಗ ಮೆಡಿಸಿನ್ಗಳಿಗೆ ನಾವು ಅವಲಂಬಿಸರಾಗಿದ್ದೀವಿ.
3: ಈಗ ಹೇಳಿದ್ರಿ ಮೆಡಿಸಿನ್ಗಳೆಲ್ಲ ಹಿಂದಿನ ಕಾಲದಲ್ಲಿ ಅವರೇ ಮಾಡ್ಕೋತಾ ಇದ್ರು, ಆಸ್ಪತ್ರೆಗಳಿರಲಿಲ್ಲ ಅಂತ. ಯಾವ್ಯಾವ ರೀತಿ ತೊಂದರೆಗಳು ಬಂದಾಗ ಮಕ್ಕಳಿಗೆ ಯಾವ್ಯಾವ ರೀತಿ ಮೆಡಿಸಿನ್ಗಳನ್ನ ತಯಾರು ಮಾಡ್ತಾ ಇದ್ರು?
4: ಅವರು ಜ್ವರ ಬಂದಾಗ ಅವರೇ ಏನೋ ಬೇರ್ಗಳನ್ನ ಇದು ಮಾಡ್ಕೊಂಡು ಕಷಾಯ ಥರ ಮಾಡ್ಕೊಂಡು ಕೊಡ್ತಿದ್ರು. ಆಮೇಲೆ ಬೇದಿ ಆದಾಗ ಅದು ಅಷ್ಟೇ, ಮರದ ಬೇರ್ಗಳು ಚಕ್ಕೆಗಳು ಇರ್ತಾವಲ್ಲ ಅದನ್ನ ಕೆತ್ಕೊಂಡು ತೇದು ಮಕ್ಕಳಿಗೆ ಅದನ್ನ ಕುಡಿಸ್ತಾ ಇದ್ರು. ಈ ಥರ ಎಲ್ಲ ಅವರು ಕಾಪಾಡ್ಕೊಳ್ತಿದ್ರು.
3: ಅವಾಗ ಮಕ್ಕಳ ಆರೋಗ್ಯನ ಕಾಪಾಡ್ತಾ ಇದ್ರು. ಇವಾಗ ಆಸ್ಪತ್ರೆ ವ್ಯವಸ್ಥೆ ಇದೆ, ಅವಾಗ ಇರಲಿಲ್ಲ. ಅಂದರೆ ನೀವೀಗ ಪ್ರಕೃತಿ ಫುಡ್ ಪ್ರಾಡಕ್ಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಯಾವ್ಯಾವ ಥರ ಪದಾರ್ಥಗಳನ್ನ ತಯಾರು ಮಾಡ್ತಾರೆ?
4: ನಾವಿಲ್ಲಿ ಈಗ ರಾಗಿಯಿಂದನೇ ತಯಾರಾಗುವಂಥದ್ದಂದರೆ ರಾಗಿನ ಮೊಳಕೆ ಕಟ್ಟಿ ನಾವು ನೆನೆಸಿ ಮೊಳಕೆ ಕಟ್ತೀವಿ. ಮೊಳಕೆ ಕಟ್ಟಿ ಅದನ್ನ ಕ್ಲೀನ್ ಮಾಡಿ ಅದನ್ನ ಮೊಳಕೆ ಎಲ್ಲ ತೆಗೆದು ಅದನ್ನ ಪೌಡ್ರ್ ಮಾಡಿ ಶಿಶು ಪೋಷಣ ಅಂತ ಮಾಡ್ತೀವಿ. ಸ್ಟೇಜ್ 1 ಅಂತ ಮಕ್ಕಳಿಗೆ, ಸ್ಟೇಜ್ 1 ಅಂತ ಮಾಡ್ತೀವಿ. ಆಮೇಲೆ ಸ್ಟೇಜ್ 2 ಎರಡೂ ಮಾಡ್ತೀವಿ. ಅದು ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಾಗುತ್ತೆ.
3: ಯಾವ್ಯಾವ ಥರ ಪ್ರಾಡಕ್ಟ್ ಮಾಡ್ತೀರಾ?
4: ನಾವಿಲ್ಲಿ ರಾಗಿ ಮಾಲ್ಟು ಮತ್ತು ರಾಗಿ ಉರಿಟ್ಟು, ರಾಗಿ ಶಿಶು ಪೋಷಣ, ರಾಗಿ ಸ್ಟೇಜ್ 1 ಸ್ಟೇಜ್ 2 ಆಗಿ ಇರುತ್ತೆ. ಆಮೇಲೆ ಉರಿಟ್ಟು ಅಷ್ಟೇ, ಅದು ಲೆಸ್ಸು ಮತ್ತು ಎರಡು ಇರುತ್ತೆ. ಹೌದು. ಆಮೇಲೆ ರಾಗಿ ಮೊಳಕೆ ಇಟ್ಟು, ರಾಗಿ ಇಟ್ಟು, ರಾಗಿ ಹಪ್ಪಳ, ರಾಗಿ ಮಿಕ್ಸರು, ರಾಗಿ ಮುರುಕು, ಹಂಗೆ 9 ಥರ ಪದಾರ್ಥಗಳನ್ನ ನಾವಿಲ್ಲಿ ಮಾಡ್ತೀವಿ.
5: ಹೆಚ್ಚು ಬೇಡಿಕೆ ಇರುವಂತ ಪದಾರ್ಥ ಅಂದ್ರೆ ಯಾವ್ದು? ಇಲ್ಲಿ
4: ನಮ್ಗೆ ಹೆಚ್ಚು ಬೇಡಿಕೆ ಇರೋದಂದ್ರೆ ಮಾಲ್ಟು ಮತ್ತೆ

0: ಕೊಪ್ಪಳ. ಮಾಲ್ಟ್ ನಮಗೆ ಮುಂಬೈಗೆ ಹೋಗುತ್ತೆ. ಅದರಲ್ಲಿ ತಿಂಗಳಿಗೆ 2 ಲಕ್ಷದಿಂದ 1.5 ಲಕ್ಷ ತನಕನೂ ರೀಚ್ ಆಗುತ್ತೆ ನಮಗೆ.
1: ಅದ್ರ ತಯಾರಿಕೆ ಎಲ್ಲ ಹೇಗೆ ನಡೆಯುತ್ತೆ?
0: ತಯಾರಿಕೆ ಎಲ್ಲ ಚೆನ್ನಾಗೇ ನಡೆಯುತ್ತೆ.
1: ಅಂದರೆ ಹೇಗೆ ಮಾಡ್ತೀರಾ ಅದನ್ನು?
0: ತಯಾರಿಕೆ ಅಂದರೆ ನಾವು ಫಸ್ಟು ರಾಗಿ ರೈತರಲ್ಲಿ ಕೊಂಡ್ಕೋತೀವಿ. ಕೊಂಡ್ಕೊಬಂದು ಅದನ್ನ ಕ್ಲೀನ್ ಮಾಡ್ಕೋತೀವಿ. ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅದನ್ನ ನೆನೆ ಹಾಕ್ತೀವಿ. ನೆನೆ ಹಾಕಿ ಆಮೇಲೆ ಅದನ್ನ ಚೆನ್ನಾಗಿ ತೊಳೆದು 4-5 ಸರಿ ತೊಳಿಬೇಕದು. ತೊಳೆದು ಆಮೇಲೆ ಮೊಳಕೆ ಕಟ್ತೀವಿ. ಮೊಳಕೆ ಕಟ್ಟಿ ಒಣಗಿಸಿ ಆಮೇಲೆ ಅದನ್ನ ತಂದು ಪುನಃ ಕ್ಲೀನ್ ಮಾಡಿ ಪಾಲಿಶ್ ಮಾಡಿ ಆಮೇಲೆ ಪೌಡ್ರ್ ಮಾಡ್ಕೋತೀವಿ. ಪೌಡ್ರ್ ಮಾಡ್ಕೊಂಡು ಆಮೇಲೆ ಮಾಲ್ಟ್ ತಯಾರು ಮಾಡ್ತೀವಿ ನಾವು.
1: ಇವಾಗ ಹೇಳಿದ್ವಿ ರಾಗಿ ಮಾಲ್ಟ್ ಬಗ್ಗೆ, ಅದರಿಂದ ಮಕ್ಕಳಿಗೆ ಆಗುವಂತಹ ಉಪಯೋಗಗಳಂದ್ರೆ ಏನು?
0: ರಾಗಿ ಮಾಲ್ಟ್ನಿಂದ ಮಕ್ಕಳಿಗೆ ಅಂದರೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬೇಕು, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ಅದರಿಂದ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅದು ಗಂಜಿ ಥರ ಆಗುತ್ತೆ. ನಾವು ಸಕ್ಕರೆ ಹಾಕೊಂಡು ಕೊಡೋದಾದರೆ ಸಕ್ಕರೆ ಹಾಕೊಂಡೆ ಕೊಡ್ಬೋದು, ಇಲ್ಲಾಂದರೆ ಬೆಲ್ಲ ಹಾಕೋದಾದರೂ ಬೆಲ್ಲ ಹಾಕೊಂಡು ಕೊಡ್ಬೋದು. ಹಂಗೆ ಕೊಡ್ಬೋದ್ರೂ ಕೊಡ್ಬೋದು. ಅದನ್ನ ಅದು ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ, ಯಾಕಂದರೆ ರಾಗಿ ಮೊಳಕೆ ಕಟ್ಟಿ ಮಾಡಿರೋಂಥದ್ದಾಗಿರೋಲ್ಲ, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ.
1: ಹಾಗಿದ್ರೆ ಮಕ್ಕಳಿಗೆ ಇದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿದ್ರಿ.
0: ದೊಡ್ಡವ್ರಿಗೂ ಆಗುತ್ತೆ.
1: ಹಾಗಿದ್ರೆ ಕಾಡಿನಲ್ಲಿ ಹೇಗೆ ಮಕ್ಕಳ ಪೋಷಣೆ ನಡೀತಾ ಇತ್ತು?
0: ಬಾಣ್ತಿಗೆ ಅಂದರೆ ಅವರು ಬಾಣ್ತಿಗೆ ಏನು ಮಾಡ್ತಿದ್ರು ಅಂದರೆ ಗೆಡ್ಡೆ ಗೆಣಸು, ಇಂಥ ಗೆಡ್ಡೆ ಗೆಣಸು ತಿನ್ಬೋದು, ಇಂಥ ಹರ ತಿನ್ಬೋದು ಅಂತ ಹೇಳ್ತಿದ್ರು. ಆ ಗೆಡ್ಡೆ ಗೆಣಸಲ್ಲಿ ಅದು 5-6 ಥರ ಇರುತ್ತೆ. ಅದರಲ್ಲಿ ಯಾವುದು ಕೊಡಬೇಕು ಅನ್ನೋದು ಅವರು ನೋಡ್ಕೋತಿದ್ರು. ನೋಡ್ಕೊಂಡು ಅದನ್ನ ಕೊಡ್ತಿದ್ರು.
1: ಅವ್ರಿಗೆ ಊಟ ಎಲ್ಲ ಏನು ಕೊಡ್ತಾಯಿದ್ರು?
0: ಊಟ ಅಂದರೆ ಈ ಮುದ್ದೆನೇ ಜಾಸ್ತಿ. ಆಗ ಜಮೀನು ಮಾಡ್ತಿರ್ತಿದ್ರು. ಕಾಡಲ್ಲಿ ಕೆತ್ತನೆಯಿಂದ ಮುದ್ಲಿಂದ ಕೆತ್ಕೊಂಡು ರಾಗಿ ಬಿತ್ತಿದ್ರು. ಅದರಲ್ಲಿ ಬಂತಂತದನ್ನ ಅವ್ರಿಗೆ ಆಹಾರವಾಗಿ ಕೊಡ್ತಿದ್ರು. ರಾಗಿನೇ ಜಾಸ್ತಿ ಆಗ.
1: ಅಂದರೆ ಮಕ್ಕಳಿಗೆ 1 ವರ್ಷ ಮಗುನ ಹೇಗೆ ನೋಡ್ಕೋತಾ ಇದ್ರು ಅವಾಗ ಕಾಡಿನ ಜನಗಳು?
0: ಅವ್ರು ಅಂದರೆ ಆಗ್ರು ಜಾಸ್ತಿ ಸ್ಟಾರ್ಟಿಂಗ್ ಹುಟ್ಟದಾಗಿಂದನು 3 ವರ್ಷ ತನಕೂ ಅವರು ಜಾಸ್ತಿ ಹಾಲಲ್ಲೇ ಇದು ಮಾಡ್ತಿದ್ರು. ತಾಯಿ ಹಾಲಲ್ಲೇ ಅವರು ಜಾಸ್ತಿ ಬೆಳೆಸ್ತಿದ್ರು. ಊಟಕ್ಕಿಂತ ಜಾಸ್ತಿಯಾಗಿ ಹಾಲಲ್ಲೇ ಇದು ಮಾಡ್ತಿದ್ರು. ಆಮೇಲೆ 1 ವರ್ಷ ಮೇಲ್ಪಟ್ಟು ಅವರು ಅದೇ ಗಂಜಿ ಅಂಬಲಿ ಈ ಥರ ಮಾಡ್ಕೊಂಡು ಕೊಡ್ತಿದ್ರು.
1: ನಾವಿವಾಗ ಅಂದರೆ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಆಗಿನ ಕಾಲದಲ್ಲಿ ಕಾಡಿನಲ್ಲೇ ಬೆಳ್ಕೋತಾ ಇದ್ರು, ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ. ಇವಾಗ ಬಳಸ್ತಾ ಇದ್ದಾರೆ, ಅವ್ರಿಗೆ ಎಲ್ಲ ಹಾಳಾಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ?
0: ಹೌದು, ಈಗಲೂ ನಾವು ಎಚ್ಚೆತ್ಕೊಂಡು ಈಗ ನಾವು ಜಮೀನು ಮಾಡ್ತೀವಿ ಅಂದ್ಕೊಂಡ್ರೆ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ನಮ್ಮ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕೊಂಡು ಬೆಳೆಗಳನ್ನ ಬೆಳೆಸ್ಕೊಂಡು ಅದನ್ನ ನಮ್ಮ ಆರೋಗ್ಯದ ಬಗ್ಗೆನೂ ಗಮನಿಸ್ಕೊಂಡು ಮಕ್ಕಳನ್ನು ನೋಡ್ಕೊಂಡು ಹೋಗ್ಬೋದು, ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಳ್ಬೋದು.
1: ಆಗಿನ ಕಾಲದಲ್ಲಿ ಅಂದರೆ ಕಾಡಿನಲ್ಲೇ ಬೆಳೀತಿದ್ದಂಥ ಪದಾರ್ಥ ತಿಂದವರು ತುಂಬ ಗಟ್ಟಿ ಇರ್ತಿದ್ರು. ಈಗಿನ ಕಾಲದವ್ರಿಗೆಲ್ಲ ಆರೋಗ್ಯ ಕೆಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ಅಂದರೆ ಅವರು ಅಂದರೆ ಗೆಡೆ ಗೆಣಸು ತಿನ್ಕೊಂಡು ಅವರು ಆರೋಗ್ಯ, ಆಗಿನ ಕಾಲದಲ್ಲಿ ಕಾಡಲ್ಲಿ ಏನು ಸಿಗುತ್ತೆ ಅದನ್ನ ತಿನ್ಕೊಂಡು ಅವ್ರು ಬೆಳೆದಿದ್ರು. ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಬಳಸಿ ತಿಂತಿದ್ದೀವಿ, ನಮ್ಗೆ ಅದು ಊಟ ಆಹಾರದಲ್ಲಿ ಸೇರ್ಕೋತದೆ, ನಮ್ಮ ಶರೀರದೊಳಗೂ ಸೇರ್ಕೋತದೆ. ಅದರಿಂದ ನಮ್ಮ ಆರೋಗ್ಯಗಳು ಅದಗಿಟ್ಕೊಂಡು ಹೋಯ್ತಾ ಇದೆ. ಈಗ ಬಿ ಪಿ, ಶುಗರು, ಆಮೇಲೆ ಸ್ಟೋಕು ಈ ಥರ ಎಲ್ಲ ಆಗ್ತಾ ಇರ್ತದೆ.
1: ಅಂದರೆ ಕಾಡಿನಲ್ಲಿ ಹೇಗೆ ಜೀವನ ನಡೀತಾ ಇತ್ತು, ಅವ್ರು ಯಾವ್ಯಾವ ಥರ ಊಟ ಮಾಡ್ತಾ ಇದ್ರು?
0: ಅವ್ರ ಕಾಡಲ್ಲಿ ಜಾಸ್ತಿ ಅಂದರೆ ಈ ಮುಳ್ಳುಗೆಣಸು ಜಾಸ್ತಿ ತಿಂತಿದ್ರು. ಆಮೇಲೆ ನಾರೆಗೆಣಸು ಇಂಥವನ್ನ ಜಾಸ್ತಿ ತಿನ್ಕೊಂಡು ಬೆಳೆದಿದ್ದಾರೆ. ಅವ್ರು ಒಂದು ಟೈಮ್ ಊಟ, ಈಗ ಕೆತ್ತನೆ ಮಾಡಿ ಬೆಳೆದಂಥ ರಾಗಿನ ಒಂದು ಟೈಮ್ ನೈಟ್ ಒಂದು ಟೈಮ್ ತಿಂತಿದ್ರು, ಬಾಕಿ ದಿನಗಳಲ್ಲಿ ಹಗಲೊತ್ತೆಲ್ಲ ಗೆಡ್ಡೆ ಗೆಣಸು ಇದು ಮಾಡ್ಕೊಂಡು ತಿಂತಿದ್ರು. ಅದರಿಂದ ಅವರು ಚೆನ್ನಾಗಿ ಗಟ್ಟಿಮುಟ್ಟು ಆಗಿದ್ರು.
1: ಅಂದರೆ ನೀವೆಷ್ಟು ಓದಿದ್ದೀರಾ?
0: ನಾನು 7ನೇ ಕ್ಲಾಸ್ ಓದಿದ್ದೀನಿ.
1: ಇದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾಯಿದ್ರಿ?
0: ನಾನು ಇದಕ್ಕಿಂತ ಮುಂಚೆ ಕೊಡಗು ಕೇರಳ ಆ ಕಡೆ ಕೆಲಸಕ್ಕೆ ಹೋಗ್ತಾಯಿದ್ದೆ, ಮಕ್ಕಳನ್ನ ಕರ್ಕೊಂಡು ಹೊಂಟೋಯ್ತಿದ್ದೆ. ಆಮೇಲೆ ನಮಗೆ ಇಲ್ಲಿ ಮಕ್ಕಳಿಗೆ ಎಜುಕೇಷನ್ ಕಷ್ಟ ಆಗ್ತಿತ್ತು. ಆಮೇಲೆ ಬಿಟ್ಬಿಟ್ಟು ಇಲ್ಲೇ ಅಕ್ಕಪಕ್ಕದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಅದು ತಿಂಗಳಲ್ಲಿ 1-5 ಕೆಲಸ 6 ಕೆಲಸ ಸಿಕ್ತಿತ್ತು. ಅದು ಬಿಟ್ಟರೆ ನಮಗೇನು ಕೆಲಸನೇ ಇರಲಿಲ್ಲ. ಆಮೇಲೆ ನಾನು ಅಲ್ಲಿ ಕೂಲಿ ಗುತ್ತಿಗೆ ಜಮೀನು ತಗೊಂಡು ಜಮೀನೆಲ್ಲ ಮಾಡ್ತಾಯಿದ್ದೆ.
1: ಹೌದು,
0: ಮಾಡ್ತಾಯಿದ್ದೆ. ಆಮೇಲೆ ನನಗೆಲ್ಲೂ ಜಮೀನು ಸಿಕ್ಕಿಲ್ಲ. ಆಗ ನಾನು ಇಲ್ಲಿಗೆ ಸೇರ್ಕೊಂಡೆ, ಪ್ರಕೃತಿ ಕೊಟ್ಟಿಗೆ ಸೇರ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ವಿ. 5 ವರ್ಷ ಆಗಿದೆ.
1: ಎಷ್ಟು ಖುಷಿ ಇದೆ ನಿಮಗೆ?
0: ತುಂಬ ಖುಷಿ ಆಗುತ್ತೆ, ಯಾಕಂದರೆ ಆವಾಗ ಇರೋದಕ್ಕಿಂತ ಈಗ ಚೆನ್ನಾಗಿ ಬೆಳೆ

0: ಇದ್ದ ಕೆಲ್ಸದಿಂದನೇ ಸಾಧ್ಯ.
1: ಈಗ ನಿಮ್ಮ ಮಕ್ಕಳೆಲ್ಲ ಎಷ್ಟು ಓದಿದ್ದಾರೆ?
0: ನಮ್ಮ ಮಕ್ಕಳು SLC ಓದಿದ್ದಾರೆ.
1: ನೀವು ಓದ್ತಿರ್ಬೇಕಾದ್ರೆಲ್ಲ ಶಾಲೆಗಳೆಲ್ಲ ಇತ್ತ?
0: ಹೌದು, ನಾನು ಓದ್ತಿದ್ದಾಗ ನಾನು ಕೊಡಗಲ್ಲಿ ಓದಿದ್ದು. ನಾನು 7ನೇ ಕ್ಲಾಸ್ ತನಕ ಇದ್ದೆ, ಓದಿದೆ. ನಂತರದಲ್ಲಿ ನನ್ನ ಶಾಲೆ ಬಿಡಿಸ್ಬಿಟ್ಟು ಮನೇಲೇ ಬಿಟ್ಟರು.
1: ಯಾವ ವಿಷಯವಾಗಿ ನೀವು ಓದೋಕ್ಕಾಗಲಿಲ್ಲ ಆಗಿದ್ರೆ?
0: ಅಂದರೆ ನಮಗೆ ಫೀಸ್ ಕಟ್ಟೋದಿರಲಿ, ಒಂದು ಮನೆಯಲ್ಲಿ ನಮ್ಮ ತಾಯಿ ಒಬ್ಬಳೇ ನನಗೆ ಎಲ್ಲ ಮಾಡಬೇಕಾಗಿತ್ತು. ನಮ್ಮ ತಂದೆ ಜಾಸ್ತಿ ಕುಡಿತಿದ್ರು, ಏನೂ ಕೊಡ್ತಿತ್ತಿಲ್ಲ. ಅದರಿಂದ ನಾನು ನಮ್ಮ ತಾಯಿಗೆ ಒಂದೇ ಕೈ ಇರೋದು, ಒಂದು ಕೈಯಲ್ಲೇ ಅವರು ಎಲ್ಲ ಇದು ಮಾಡಿ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಬಿಡಿಸಿದ್ರು.
1: ನಿಮ್ಮ ಮಕ್ಕಳು ಓದಿಸೋದಕ್ಕೆ ನೀವೆಷ್ಟು ಕಷ್ಟಪಟ್ಟಿದ್ದೀರ ಹಾಗಿದ್ರೆ?
0: ನಾನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಹೊಸಳ್ಳಿ ಸ್ಕೂಲಲ್ಲೇ ಓದಿಸಿರೋದು ನಮ್ಮ ಮಕ್ಕಳನ್ನ. ಚೆನ್ನಾಗಿ ಓದಿಸಿದ್ದೀನಿ. ಒಟ್ಟಿನಲ್ಲಿ ಅವರು ಮುಂದಿನ ಎಜುಕೇಷನ್ಗೆ ಹೋಗ್ಲಿಲ್ಲ ಅಷ್ಟೇ.
1: ನಿಮ್ಗೆ ಯಾವಾಗ್ಲಾದ್ರೂ ಅನಿಸಿದ್ಯಾ ನಾನು ಓದಬೇಕಾಗಿತ್ತು ಅನ್ನೋದು?
0: ನನಗೆ ಈಗ ಅನಿಸ್ತದೆ, ನಾನು ಓದಿದ್ರೆ ಚೆನ್ನಾಗಿರ್ತಿತ್ತು.
1: ಅದ್ರ ಬಗ್ಗೆ ಎಷ್ಟು ಬೇಜಾರಿದೆ?
0: ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಒಂದು 2 ಅಕ್ಷರ ಓದ್ರೇ ಅದಕ್ಕೊಂದು ಬೆಲೆ ಅಂತ ಈಗ ಗೊತ್ತಾಗಿದೆ.
1: ಇವಾಗ ಪೋಷಕರು ಅಂದರೆ ಕಾಡಿನಲ್ಲಿ ಜೀವನ ಮಾಡಿ ಮತ್ತೆ ಈಗ ನಾಡಿನಲ್ಲಿ ಬದುಕ್ತಾ ಇರೋರು ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ, ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾ ಇಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರಿಗೆ ಏನಾದರೂ ಸಲಹೆ ಕೊಡಬೇಕು ಅಂದರೆ ಏನು ಹೇಳ್ತೀರಾ?
0: ಸಲಹೆ ಕೊಡಬೇಕು ಅಂದರೆ ನಾನು ಈಗ ಮೊದಲಷ್ಟು ದುಡ್ಡು ಕಾಸಲ್ಲಿ ಏನು ಈಗ ಇದಕ್ಕೆ ಕೊರತೆ ಇಲ್ಲ. ಯಾಕೆಂದರೆ ಎಲ್ಲ ಕಡೆ ಕೂಲಿ ಚೆನ್ನಾಗಿದೆ. ಅದರಿಂದ ನಾನು ಹೇಳೋದೇನೆಂದರೆ ಮಕ್ಕಳಿಗೆ ಜಾಸ್ತಿ ಒತ್ತು ಕೊಟ್ಟು ಮಕ್ಕಳನ್ನು ಓದ್ಸೋಕ್ಕೆ ಇಷ್ಟಪಡ್ತೀವಿ, ಮಕ್ಕಳನ್ನು ಜಾಸ್ತಿ ಓದಿಸ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಇವಾಗ ಮಕ್ಕಳಿಗೆ ಜಾಸ್ತಿ ಅಂದರೆ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಅಭ್ಯಾಸ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಪೋಷಕರ ಗಮನನೇ ಇರೋಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
0: ಹೌದು, ಅವರು ಯಾವುದ್ರಲ್ಲಿ ಇಷ್ಟ ಇರುತ್ತೆ ಅದ್ರ ಬಗ್ಗೆ ಅವರು ಅದು ತಿಳ್ಕೊಂಡು ನಿಮಗೇನು ಯಾವುದ್ರಲ್ಲಿ ನೀನು ಮುಂದುವರ್ಕ ಹೋಗೋಕ್ಕೆ ಇಷ್ಟಪಡ್ತೀಯ ಅದರಲ್ಲಿ ನೀನು ಸೇರ್ಕೊಂಡು ನಿನ್ನ ಭವಿಷ್ಯನ ರೂಪಿಸ್ಕೊಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.
1: ಅಂದರೆ ಇವಾಗ ಬರೀ ಓದಿನಲ್ಲಿನೇ ಮುಳುಗೋಗ್ಬಿಡೋದಕ್ಕೆ ಹೇಳ್ತಾರೆ ಪೋಷಕರು. ಅಂದರೆ ಈಗ ಸ್ಪೋರ್ಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಚಿತ್ರಕಲೆ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಮಾಡಲಿ ಅಂತ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನೀವೇನು ಹೇಳ್ತೀರಾ?
0: ಅಂದರೆ ನಾವು ಅವ್ರ ಮಕ್ಕಳನ್ನ ನಾವು ಅರ್ಥಕೋಬೇಕು. ನಾವು ಅವ್ರನ್ನ ತಮ್ಮ ತಂದೆ ತಾಯಿ ಮಕ್ಕಳನ್ನ ಯಾವ ಥರ ನಾವು ಅವ್ರನ್ನ ಕೇಳ್ಕೊಂಡು ನಿನಗೇನು ಇಷ್ಟಪ್ಪ ಇಂಥದ್ದು ಯಾವುದು ಇಷ್ಟ ಯಾವ್ದಕ್ಕೆ ಸೇರ್ಕೊತಿದ್ಯ ಅಂತ ಕೇಳ್ಕೋಬೇಕು. ಆಮೇಲೆ ಸ್ಕೂಲಲ್ಲೂ ಮಕ್ಕಳ ಎಜುಕೇಷನ್ ಬಗ್ಗೆ ಯಾವ ಥರ ಓದ್ತಾ ಇದ್ದಾನೆ ಯಾವುದರಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ.
1: ಹಾಗಿದ್ರೆ ಮನೇಲಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳ್ತೀರಾ ನೀವು?
0: ಮನೇಲಿ ಮಕ್ಕಳನ್ನ ನಾವು ಮಕ್ಕಳು ಜಾಸ್ತಿ ಮೊಬೈಲ್ ಯೂಸ್ ಮಾಡಬಾರ್ದು, ಅದನ್ನು ನಾವು ಗಮನಿಸ್ಕೋಬೇಕು. ಮಕ್ಕಳಿಗೆ ಜಾಸ್ತಿ ಮೊಬೈಲ್ನೇ ಕೊಡಬಾರ್ದು, ಯಾಕಂದರೆ ಮಕ್ಕಳು ಮೊಬೈಲಿಂದ ಸುಮಾರು ಹಾಳಾಗ್ತಾವ್ರೆ. ಮತ್ತು ಅವರು ಹೋಗೋದು ಬರೋದನ್ನ ನಾವು ಗಮನಿಸ್ಕೋಬೇಕು. ಈಗ ಕುಡಿತ ಚಟಕ್ಕೂ ಬಲಿ ಆಗ್ತಾ ಇದ್ದಾರೆ. ಆಮೇಲೆ ಏನು ಗಾಂಜಾ ಗುಟ್ಕ ಅದೇನೇನೋ ಬೆಳೆಸ್ಕೊಳ್ತಾವ್ರೆ. ಅದಕ್ಕೆ ಅದ್ರ ಬಗ್ಗೆ ಅವರು ಜಾಸ್ತಿ ತಂದೆ ತಾಯಿಗಳು ಒತ್ತು ಕೊಡಬೇಕು. ಒತ್ತು ಕೊಟ್ಕೊಂಡು ನಮ್ಮ ಮಕ್ಕಳನ್ನ ಯಾವ ಥರ ನಾವು ಬೆಳೆಸ್ಬೇಕು ಅನ್ನೋದು ಅವರು ತಿಳ್ಕೋಬೇಕು.
1: ಈಗ ಓದಿಗೆ ಮನೆ ವಾತಾವರಣ ಅಂತಂದ್ರೆ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡಬೇಕು ಮಕ್ಕಳಿಗೆ? ಕುಟುಂಬ ಹೇಗಿರಬೇಕು ಮಗುವಿನ ಓದಿಗೆ?
0: ಮನೇಲಿ ನಮ್ಮ ಮನೇಲಿ ಅಂದರೆ ನಾವು ಸುತ್ತಮುತ್ತ ವಾತಾವರಣದಲ್ಲಿ ಜನ ಯಾವ ಥರ ಬೆಳೀತಾರೆ ನೋಡ್ಕೊಂಡು ನಾವು ಕಲಿಬೇಕು. ಯಾಕಂದರೆ ಈಗ ಒಂದು ಮನೇಲಿ ನಾವು ಗಂಡ ಹೆಂಡತಿ ಜಗಳ ಆಡೋದು ಇಂಥವಲ್ಲೆಲ್ಲ ಜಾಸ್ತಿ ಇಟ್ಕೋಬಾರ್ದು, ಯಾಕಂದರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅದು. ಅದಕ್ಕೋಸ್ಕರ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ನಾವು ಇದು ಮಾಡಬೇಕು.
1: ಒಂದೊಳ್ಳೆ ಸಲಹೆ ಕೊಟ್ರಿ. ಅಪ್ಪ ಅಮ್ಮ ಹೇಗಿರಬೇಕು ಮನೇಲಿ, ಮನೆ ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ ಮಕ್ಕಳನ್ನ ಓದಿಗೆ ಅಂತ. ಈಗಿನ ವಾತಾವರಣದಲ್ಲಿ ಅಂದರೆ ಬೇಸಿಗೆಯಲ್ಲಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಅವ್ರನ್ನ ಸುರಕ್ಷತೆ ಮಾಡೋದು ಹೇಗೆ ಅಂತ ಹೇಳಿ.
0: ಹೌದು, ಬೇಸಿಗೆಯಲ್ಲಿ ಮಕ್ಕಳನ್ನ ನಾವು ಸ್ನಾನ ಚೆನ್ನಾಗಿ ಮಾಡಿಸ್ಕೋಬೇಕು, ದಿನ ಸ್ನಾನ ಮಾಡಿಸ್ಕೋಬೇಕು. ಯಾಕಂದರೆ ಈಗ ಬೆವರು ಜಾಸ್ತಿ, ಅದರಿಂದ ನಾವು ಮಕ್ಕಳಿಗೆ ಆರೋಗ್ಯ ಕೆಡುತ್ತೆ. ಅದು ದಿನ ಸ್ನಾನ ಮಾಡಿಸ್ಕೊಂಡ್ರೆ ಮಕ್ಕಳು ಸ್ವಲ್ಪ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಅವ್ರ ಊಟದ ಪದ್ಧತಿನೂ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂಡ್ರೆ ಮಕ್ಕಳು ಚೆನ್ನಾಗಿರೋಕೆ ಸಾಧ್ಯ. ಒಂದು ತಲೆನೋವು ಏನೋ ಬಂತು, ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸ್ಕೊ ಬಂದ್ಕೊಂಡು ಮೆಡಿಸಿನ್ ಏನಾದರೂ ತಂದು ಆ ಡಾಕ್ಟ್ರ್ ಏನು ಕೊಡ್ತಾರೆ ಅದನ್ನ ಮಕ್ಕಳಿಗೆ ದಿನ ಟೈಮ್ ಪ್ರಕಾರ ಕೊಟ್ಟರೆ ಮಕ್ಕಳು ಚೆನ್ನಾಗಿರ್ತಾರೆ.
1: ಅಂದರೆ ಈಗಿನ ಮಕ್ಕಳು ಅಂದರೆ ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ, ಯಾವಾಗಲೂ ಮೊಬೈಲು ಅಥವಾ ಈ ಥರ ಜಾಲತಾಣಗಳಲ್ಲಿ ಮುಳುಗಿದ್ದಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಾ?
0: ನಾನು ಅವ್ರಿಗೆ ಹೇಳೋದೇನಂದರೆ ಜಾಸ್ತಿ ಮೊಬೈಲ್ನ ಬಳಸೋದೇನೆ,

0: ಓದಿನ ಕಡೆ ಗಮನ ಕೊಟ್ಟು ತಂದೆ ತಾಯಿಗಳ ಮಾತು ಕೇಳ್ಕೊಂಡು, ತಂದೆ ತಾಯಿ ಕೆಡಕ್ ಹೇಳಲ್ಲ, ಚೆನ್ನಾಗಿ ಇರಿ ಅಂತ ಹೇಳೋದು. ಅದಕ್ಕೆ ಅವ್ರ ತಂದೆ ತಾಯಿ ಮಾತು ಕೇಳ್ಕೊಂಡು ಚೆನ್ನಾಗಿ ಬೆಳೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಈಗ ಈ ಸಂಸ್ಥೆ ನಿಮಗೆ ಒಂದು ಕೆಲಸ ಅಂತ ನೀಡಿದೆ ಅಥವಾ ಇಷ್ಟೆಲ್ಲ ಅವಕಾಶಗಳನ್ನ ಕೊಡ್ತಾ ಇದೆ, ನಿಮ್ಮ ಸಂಸ್ಥೆಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ನಾನು ಸಂಸ್ಥೆನ ತುಂಬ ಹೆಮ್ಮೆಯಿಂದ ಹೊಗಳ್ತೀನಿ. ಯಾಕೆಂದರೆ ನನಗೆ ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಇಲ್ಲಿ ಕೆಲಸ ಮಾಡಬೇಕಂದ್ರೆ ತುಂಬ ಕೆಲಸ ಶ್ರಮ ಪಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಯಾಕೆಂದರೆ ನಾನು ಸಂಸ್ಥೆನ ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ತಾಯಿ ಸ್ಥಾನದಲ್ಲಿದೆ, ನನಗೆ ನನ್ನ ತಾಯಿ ಸ್ಥಾನದಲ್ಲಿದೆ. ನನಗೆ ಸಂಸ್ಥೆನ ನಾನು ಜಾಸ್ತಿ ಇಷ್ಟಪಡ್ತೀನಿ. ಯಾಕೆಂದರೆ ಏನೇ ಒಂದು ಬಂದರೂ, ಒಂದು ಹಾಸ್ಪಿಟ್ಲ್ ಆದರೂ ನಾವು ತೋರಿಸ್ಕೊಳ್ಳೋಕೆ ಒಂದು ಅನುಕೂಲ ಇದೆ. ಹೌದು. ಆಮೇಲೆ ಮಕ್ಕಳಿಗೆ ಓದ್ಸೋಕ್ಕಂದರೆ ದೂರ ಅಷ್ಟು ಕಳ್ಸೋಕ್ಕಾಗಲ್ಲ, ಅಂಥವ್ರಿಗೆ ನಮ್ಮ ಸಂಸ್ಥೆ ನಮಗೆ ಒಂದು ಸ್ಕೂಲು ಅವಕಾಶ ಮಾಡಿಕೊಟ್ಟಿದೆ. ಇದರಿಂದ ಒಂದು ಕೆಲಸಕ್ಕಾದರೂ ಅಷ್ಟೇ, ಆಮೇಲೆ ಒಂದು ಸ್ಕೂಲ್ ಎಜುಕೇಷನ್ ಮಕ್ಕಳಿಗೆ, ಒಂದು ಹಾಸ್ಪಿಟ್ಲು ಎಲ್ಲ ಇದ್ರ ಇರೋದ್ರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗೆ ತುಂಬ ಧನ್ಯವಾದ ಹೇಳ್ತೀನಿ ನಾನು ಸಂಸ್ಥೆನ ಮಾತ್ರ.
1: ತುಂಬ ಖುಷಿಯಾಯಿತು ನಿಮ್ಮನ್ನ ಮಾತಾಡಿಸಿ. ಮಕ್ಕಳ ಆರೋಗ್ಯನ ಹೇಗೆ ನೋಡ್ಕೋಬೇಕು ಅಥವಾ ಮಕ್ಕಳ ಆಹಾರ ಪದ್ಧತಿ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ.
0: ಥ್ಯಾಂಕ್ ಯು ಮ್ಯಾಮ್.
2: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರಸೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA

0: ಬಿಲ್ ಮಾಡಿದೀಯಾ?
1: ಇಲ್ವಲ್ಲ. 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್: ಕರ್ನಾಟಕ @2026 #safe.
2: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. 3rd, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಈ ಸಮಯ ಆನಂದಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ವೀಣಾ ಶೇಷಾದ್ರಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಹಾರಿಸಿ ಬರೋಣ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.

0: ಹಾಕ್ಸಿದ್ದಣ್ಣ, ಇಷ್ಟೊಂದು ಕೆಮ್ತಿದ್ದೀರಾ, ಡಾಕ್ಟರ್ ತೋರ್ಸತ್ತಾನೆ.
1: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬುಕ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇರೋದ್ರಿಂದನೆ ನಿನಗೆ ಕೆಮ್ಮ ಬಂದಿರೋದು.
1: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
0: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900531119. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/6/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾ ತುಷಾರರವರು ಕಿವಿ ಮೂಗು ಹಾಗೂ ಗಂಟಲು ರೋಗ ತಜ್ಞರು, ಡಾ ಸ್ವಾಮಿನಾಥನ್ ಜೀರವರು ಮಾನಸಿಕ ರೋಗ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯ

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರು ತಾಲೂಕಿನ ಹಳಿಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆಯಿತಲ್ಲ ಪಾವನ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮ

80 ರೂಪಾಯಿ, ಪೆನ್ಸಿಲ್ ಪೆನಿಸ್ 80 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಚಿನ್ನತ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷವನ್ನ ನೋಡುವುದಾದರೆ ಗುಫೇರಾರವರ ಜನ್ಮ ದಿನಾಚರಣೆ ಹಾಗೂ ವಿಶ್ವ ರಕ್ತದಾನಿಗಳ ದಿನ. ಇಂದು ಜೆ ಗುಫೇರಾರವರ ಜನ್ಮ ದಿನಾಚರಣೆ. ಈಗಿನ ಕಾಲದ ಯುವ ಜನತೆಗೆ ಈತನ ಬಗ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ. ಜೆ ಗುಫೇರಾ 1928 ಅರ್ಜೆಂಟೀನಿಯಾದ ರೊಸಾರಿಯಾದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಜೆ ಗುಫೇರಾ ವೃತ್ತಿಯಲ್ಲಿ ವೈದ್ಯರಾಗಿದ್ದರು. 33ನೇ ವಯಸ್ಸಿನಲ್ಲಿ ಅವರು ಕ್ಯೂಬಾದ ಕೈಗಾರಿಕಾ ಮಂತ್ರಿಯಾಗಿದ್ದರು. ಆದರೆ ಇವರನ್ನು ಜನ ಹೋರಾಟಗಾರನಾಗಿ ಕ್ರಾಂತಿಕಾರಿಯಾಗಿ ನೆನಪಿಸಿಕೊಳ್ಳುತ್ತಾರೆ. ಅಂದಹಾಗೆ ಲ್ಯಾಟಿನ್ ಅಮೆರಿಕ ಕ್ರಾಂತಿಗೊಳಿಸಿದ ಗೆರಿಲ್ಲಾ ಯುದ್ಧದ ನಾಯಕನಾಗಿ ಅವರು ಪ್ರಪಂಚದಾದ್ಯಂತ ನೆನಪಿಸಿಕೊಳ್ಳುತ್ತಾರೆ. ಜೆ ಗುಫೇರಾ ಅಂದ್ರೆ ಈತ ಹಿಡಿದಿದ್ದ ಮಾತ್ರ ಕ್ರಾಂತಿಕಾರಿ ಹಾದಿಯನ್ನ. ಕ್ಯೂಬಾದಲ್ಲಿ ಮಂತ್ರಿಯಾಗಿ ಅಥವಾ ಉನ್ನತ ಸ್ಥಾನಕ್ಕೇರಿ ತನ್ನ ಜೀವನವನ್ನ ಹಾಯಾಗಿ ಕಳೆಯಬಹುದಿತ್ತು. ಬದಲಾಗಿ ಲ್ಯಾಟಿನ್ ಅಮೆರಿಕದ ಇತರೆ ದೇಶಗಳಲ್ಲಿ ಕ್ರಾಂತಿಗೆ ಸಹಾಯ ಮಾಡಲು ಮುಂದಾಗಿದ್ದರು. ಆದರೆ ಕೆಲ ದಿನ ಬಳಿಕ ಇವರನ್ನ ಹತ್ಯೆ ಮಾಡಲಾಯಿತು. ಆದರೂ ಇಂದಿಗೂ ಜಗತ್ತು ಅವರನ್ನ ಇನ್ನು ದೊಡ್ಡ ಮತ್ತು ಶ್ರೇಷ್ಠ ಕ್ರಾಂತಿಕಾರಿ ಎಂದು ನೆನಪಿಸಿಕೊಳ್ಳುತ್ತದೆ. ಅಮೆರಿಕದ ಜೆ ಗುಫೇರಾರವರನ್ನು ತನ್ನ ದೊಡ್ಡ ಶತ್ರು ಎಂದು ಪರಿಗಣಿಸಿತು. ಗುಫೇರಾ ಕೂಡ ಅಮೆರಿಕನ್ನು ಶತ್ರುಗಳಂತೆ ನೋಡುತ್ತಿದ್ದರು. 50 ಮತ್ತು 60ರ ದಶಕಗಳಲ್ಲಿ ಅಮೆರಿಕಾಗೆ ಎದೆಯೊಡ್ಡಿ ಸವಾಲು ಹಾಕಿದರು. ಇವರನ್ನು ಹಿಡಿಯೋಕೆ ಅಮೆರಿಕ ಹಾಗಲಿರಲು ಶ್ರಮಿಸುತ್ತಿತ್ತು. ವೈದ್ಯನಾದ ನಂತರ ಅವರು ತನ್ನ ದೇಶದ ಅರ್ಜೆಂಟೀನಿಯಾದ ರಾಜಧಾನಿ ಬ್ಯೂನಸ್ ಐರಿಶ್ನಲ್ಲಿ ಆರಾಮಾಗಿ ಬದುಕಬಹುದಿತ್ತು. ಇಂದಿಗೂ ಕ್ಯೂಬಾದಲ್ಲಿ ಮಕ್ಕಳು ಜೆ ಗುಫೇರಾರವರನ್ನ ಪೂಜಿಸುತ್ತಾರೆ. ವಾಸ್ತವವಾಗಿ ಇವರು ಇಡೀ ಜಗತ್ತಿನಲ್ಲಿ ಭರವಸೆಯನ್ನ ಪ್ರೇರೇಪಿಸುವ ಹೆಸರು ಮಾತ್ರವಲ್ಲ, ಬದಲಾವಣೆಯ ಸಂಕೇತವೂ ಹೌದು. ಚೇರವರು ವ್ಯವಸ್ಥೆಯ ವಿರುದ್ಧ ಯುವಕರ ಕೋಪದ ಸಂಕೇತ, ಅದರ ಆದೇಶಗಳ ಹೋರಾಟ. ಅವರ ಚಿತ್ರವು ಪಾಕಿಸ್ತಾನದಿಂದ ಜಪಾನ್, ವಿಯೆಟ್ನಾಂ, ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಟ್ರಕ್ಗಳ ಹಿಂದೆ ಕಂಡುಬರುತ್ತದೆ. 37ನೇ ವಯಸ್ಸಿನಲ್ಲಿ ಜೆ ಗುಫೇರಾ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಕ್ರಾಂತಿಯ ಸಂದೇಶವನ್ನ ಹರಡಲು ನಿರ್ಧರಿಸತೊಡಗಿದರು. ಅವರು ಕಾಂಗೋದಲ್ಲಿ ಬಂಡುಕೋರರಿಗೆ ಗೆರಿಲ್ಲಾ ಹೋರಾಟದ ವಿಧಾನವನ್ನ ಕಲಿಸಿದರು. ನಂತರ ಬೋಲ್ವಿಯಾದಲ್ಲಿ ಬಂಡುಕೋರರಿಗೆ ತರಬೇತಿ ನೀಡಲು ಆರಂಭಿಸಿದರು. ಅಮೆರಿಕದ ಗುಪ್ತಚರ ಏಜೆಂಟರು ಜೆ ಗುಫೇರಾರವರನ್ನು ಹುಡುಕುತ್ತಲೇ ಇದ್ದರು. ಅಂತಿಮವಾಗಿ ಬೋಲಿವಿಯನ್ ಸೇನೆ ಸಹಾಯದಿಂದ ಚೇರವನ್ನ ಹಿಡಿದು ಕೊಲ್ಲಲಾಯಿತು. 1967 ಜೆ ಗುಫೇರಾರವರನ್ನು ಹತ್ಯೆ ಮಾಡಲಾಯಿತು. ಕೇಳುಗರೆ, ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಇಂದು ವಿಶ್ವ ರಕ್ತದಾನಿಗಳ ದಿನ. ಬರೀ ರಕ್ತವಲ್ಲ, ಇದು ಜೀವ ನೀಡುವ ದ್ರವ್ಯ. ವಿಶ್ವ ಆರೋಗ್ಯ ಸಂಸ್ಥೆಯು ರಕ್ತದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಜೂನ್ 14 ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಿಸುತ್ತದೆ. ಯಾರಿರಲಿ ಎಂತಿರಲಿ, ಎಲ್ಲಾ ದೇಹದಲ್ಲೂ ಇರುವ ರಕ್ತ ಒಂದೇ ಅಲ್ಲವೇ? ಜಗತ್ತಿನೆಲ್ಲೆಡೆ ಪ್ರತಿ ಕ್ಷಣ ಲೆಕ್ಕವಿಲ್ಲದಷ್ಟು ಮಂದಿ ರಕ್ತದ ಅಗತ್ಯದಲ್ಲಿರುತ್ತಾರೆ.

ಸಾವಿರಾರು ಮಂದಿ ತಮಗೆ ಬೇಕಾದವರಿಗೆ ಬೇಕಿರುವ ರಕ್ತವನ್ನು ಹೂಡಿಕೊಂಡು ಆತಂಕದಿಂದ ಅಲೆಯುತ್ತಿರುತ್ತಾರೆ. ರಕ್ತ ಅಕ್ಷರಶಃ ಜೀವದ್ರವ್ಯ. ಈ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಿಸುತ್ತದೆ. ಈ ಬಾರಿ ಇತರಿಗಾಗಿ ಬದುಕಿ ರಕ್ತ ನೀಡಿ ಜೀವನವನ್ನೇ ಹಂಚಿಕೊಳ್ಳಿ ಎಂಬ ಸಂದೇಶದೊಂದಿಗೆ ಆಚರಣೆ ಮಾಡಲಾಗುತ್ತಿದೆ. ಅಪಘಾತ, ಕ್ಯಾನ್ಸರ್, ಹೃದಯ ಸಂಬಂಧಿ ಸಮಸ್ಯೆಗಳು, ಹೆರಿಗೆ ಸಂಬಂಧಿ ಚಿಕಿತ್ಸೆಯ ವೇಳೆ ವ್ಯಾಪಕವಾಗಿ ರಕ್ತ ಬೇಕಾಗುತ್ತದೆ. ಆದರೆ ಭಾರತವೂ ಸೇರಿದಂತೆ ಇಡೀ ವಿಶ್ವದಾದ್ಯಂತ ಬೇಡಿಕೆಗೆ ತಕ್ಕಂತೆ ರಕ್ತದ ಪೂರೈಕೆ ಇಲ್ಲ. ಹೀಗಾಗಿ ಬದುಕುವ ಎಲ್ಲ ಅವಕಾಶಗಳಿದ್ದರೂ ಎಷ್ಟೋ ಜೀವಗಳು ರಕ್ತದ ಕೊರತೆಯಿಂದಾಗಿ ಆಸ್ಪತ್ರೆಗಳಲ್ಲಿ ಹಸು ನೀಗಿವೆ. ಈ ಹಿನ್ನೆಲೆಯಲ್ಲಿ ವಿಶ್ವದ ಬಹುತೇಕ ರಾಷ್ಟ್ರಗಳ ಸರ್ಕಾರಗಳು, ಅಂತಾರಾಷ್ಟ್ರೀಯ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ರಕ್ತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಯತ್ನಿಸುತ್ತಿವೆ. ರಕ್ತದಾನ ಮಾಡಲು ದುಡ್ಡು ಬೇಕಿಲ್ಲ, ಅದಕ್ಕೆ ಬೇಕಾಗಿರುವುದು ಒಂದು ಜೀವಕ್ಕೆ ಮಿಡಿಯುವ ದೊಡ್ಡ ಮನಸ್ಸಷ್ಟೇ. ಈ ದಿನದ ಮೂಲಕ ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತದೆ. ಜೊತೆಗೆ ಅಗತ್ಯವಿರುವ ರೋಗಿಗಳಿಗೆ ನಿರಂತರ ರಕ್ತದಾನ, ಅದರ ಸುರಕ್ಷತೆ ಮತ್ತು ಎಲ್ಲೆಡೆ ರಕ್ತ ಲಭ್ಯತೆ ಇರುವಂತೆ ನೋಡಿಕೊಳ್ಳುವುದು ಈ ದಿನದ ಮಹತ್ವವಾಗಿದೆ. ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವುದು ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಉದ್ದೇಶವಾಗಿದೆ. ರಕ್ತದಾನಿಗಳಿಂದ ಪ್ರತಿ ವರ್ಷ ಕೋಟ್ಯಾಂತರ ಜನರು ಬದುಕನ್ನು ಕಂಡುಕೊಂಡಿದ್ದಾರೆ. ಈ ವರ್ಷದ ದಿನಾಚರಣೆಯಲ್ಲಿ ರಕ್ತದಾನದ ಮೂಲಕ ಮತ್ತೊಬ್ಬರಿಗೆ ಜೀವ ನೀಡುವವರನ್ನು ಗುರುತಿಸುವುದು, ನಿಯಮಿತ ರಕ್ತದಾನಕ್ಕೆ ಪ್ರಚೋದಿಸುವುದು, ರಕ್ತದಾನಕ್ಕೆ ಮುಂದಾಗದ ಯುವಕರಿಗೆ ರಕ್ತದಾನದಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂಬ ಅಂಶ ತಿಳಿಹೇಳಿಸುವುದು ಈ ದಿನದ ಮಹತ್ವವಾಗಿದೆ. 2018ರ ದಿನಾಚರಣೆಯ ವಿಶ್ವ ಆರೋಗ್ಯ ಸಂಸ್ಥೆಯು ರಕ್ತದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಿಸುತ್ತದೆ. ಅಲ್ಲದೆ ಆಸ್ಟ್ರೇಲಿಯಾ ವೈದ್ಯ ಕಾರ್ಲ್ ಲ್ಯಾಂಡ್ ಸ್ಟೇನರ್ ರವರು ಮಾನವನ ರಕ್ತದ ಮೊದಲು 3 ಗ್ರೂಪ್ಗಳನ್ನು ಸಂಶೋಧಿಸಿದರು. ಈ ಹಿನ್ನೆಲೆಯಲ್ಲೂ ಅವರ ಜನ್ಮದಿನವಾದ ಜೂನ್ 14ನ್ನು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಭಾರತದಲ್ಲಿ ಅಕ್ಟೋಬರ್ 1ನ್ನು ಪ್ರತಿ ವರ್ಷ ರಾಷ್ಟ್ರೀಯ ರಕ್ತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಯಾರು ರಕ್ತದಾನ ಮಾಡಬಹುದು ಮತ್ತು ಮಾಡಬಾರದು ಎಂಬ ಬಗ್ಗೆ ವಿಸ್ತೃತ ವರ್ಗೀಕರಣವನ್ನು ರೂಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಜೊತೆಗೆ ಬ್ಲಡ್ ಬ್ಯಾಂಕ್ಗಳು ಬ್ಲಡ್ ಸೆಂಟರ್ ಎಂದು ಮರುನಾಮಕರಣ ಮಾಡಲಾಯಿತು. ಹೊಸ ನಿಯಮಗಳ ಪ್ರಕಾರ ಹೇರಿಕೆಯಾದ 11 ದಿನಗಳಲ್ಲಿ ಮಹಿಳೆ ರಕ್ತದಾನ ಮಾಡುವಂತಿಲ್ಲ. ಗರ್ಭಪಾತದ ನಂತರದ 6 ತಿಂಗಳು ಮತ್ತು ಋತುಮತಿಯಾದಾಗಲೂ ರಕ್ತದಾನ ಮಾಡುವಂತಿಲ್ಲ. ಮಲೇರಿಯಾ, ಡೆಂಗಿ ಮತ್ತು ಚಿಕನ್ ಗುನಿಯಾದಿಂದ ಗುಣಮುಖರಾದವರು ಕ್ರಮೇಣವಾಗಿ 3ರಿಂದ 6 ತಿಂಗಳು ರಕ್ತದಾನ ಮಾಡುವಂತಿಲ್ಲ. ಹಾಗೆಯೇ ಜೈಕಾ ವೈರಸ್ ಪೀಡಿತದಿಂದ ಗುಣಮುಖರಾದವರು 4 ತಿಂಗಳವರೆಗೂ ರಕ್ತದಾನ ಮಾಡುವಂತಿಲ್ಲ. ಇನ್ನು ಅನೇಕ ಹೊಸ ನಿಯಮಗಳನ್ನು ಸೇರಿಸಲಾಗಿದೆ. ಈ ಕುರಿತು ಕೇಂದ್ರ ಸರ್ಕಾರ ಶೀಘ್ರವೇ ಅಧಿಸೂಚನೆಯನ್ನು ಹೊರಡಿಸಲಿದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 44 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃ

0: ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿವಿಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕುರುಡನ್ ಇನ ಚಂದ್ರರನು,
1: ಕುರುಡನ್ ಇನ ಚಂದ್ರರನು,
0: ಕಣ್ಣಿಂದ ಕಾಣುವನೆ,
1: ಕಣ್ಣಿಂದ ಕಾಣುವನೆ,
0: ಅರಿಯುವಂ ಸೋಂಕಿಂದೆ,
1: ಅರಿಯುವಂ ಸೋಂಕಿಂದೆ,
0: ಬಿಸಿಲು ತಣಿವುಗಳ,
1: ಬಿಸಿಲು ತಣಿವುಗಳ,
0: ನರನುಂ ಅಂತೆಯೇ ಮನಸ್ಸಿನ್,
1: ನರನುಂ ಅಂತೆಯೇ ಮನಸ್ಸಿನ್,
0: ಅನುಭವದಿ ಕಾಣುವನು,
1: ಅನುಭವದಿ ಕಾಣುವನು,
0: ಪರಸತ್ವ ಮಹಿಮೆಯನು ಮಂಕುತಿಮ್ಮ,
1: ಪರಸತ್ವ ಮಹಿಮೆಯನು ಮಂಕುತಿಮ್ಮ.
0: ಸೊ ಈಗ ಅನುಭವದ ಮಹತ್ವವನ್ನ ನಾವು ತಿಳ್ಕೊಂಡ್ವಿ. ಬರೀ ಅಳತೆ, ಬರೀ ಮುಟ್ಟುವಿಕೆ, ಬರೀ ನೋಡುವಿಕೆ ಅಷ್ಟರಿಂದ ನಮಗೆಲ್ಲವೂ ಗೊತ್ತಾಗಲ್ಲ. ತರ್ಕದಿಂದ ನಮಗೇನು ಪ್ರಯೋಜನ ಇಲ್ಲ. ಅನುಭವದಿಂದಲೇ ಸತ್ಯದ ಪ್ರಮಾಣ ನಮಗೆ ಗೊತ್ತಾಗಬೇಕು ಅಂತ ಒಂದನ್ಕೊಂಡು, ಆದರೆ ಆ ಅನುಭವವನ್ನು ನಾವು ಸರಿಯಾದ ರೀತಿಯಲ್ಲಿ, ಯಥಾರ್ಥವನ್ನು ಗ್ರಹಿಸುವ ರೀತಿಯಲ್ಲಿ ನಾವು ಪಡ್ಕೋಬೇಕು ಅಂತಂದರೆ ತಿಳಿಮನ ಇರಬೇಕು ಅಂತಲೂ ನಾವು ನೋಡ್ಕೊಂಡ್ವಿ. ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಅನುಭವ ನಮಗೆ ಎಲ್ಲಿಂದ ಬರುತ್ತೆ, ಅನುಭವವನ್ನು ನಾವು ಯಾವ ರೀತಿಯಲ್ಲಿ ಗ್ರಹಿಸ್ತಾ, ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಅದರ ಆಧಾರದ ಮೇಲೆ ಮೇಲಕ್ಕೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಡಿ ವಿ ಜಿಯವರು ವರ್ಣಿಸ್ತಾರೆ. ಇಲ್ಲಿ ನಾವು ಯಾವಾಗಲೂ ಮಾತಾಡೋ ಹಾಗೆ, ಯಾವಾಗಲೂ ನೋಡೋ ಹಾಗೆ, ನಮ್ಮೆಲ್ಲ ಅನುಭವಗಳ ಮೂಲ ನಮ್ಮ ಇಂದ್ರಿಯಗಳು. ನಮಗೆ ಕಣ್ಣಿದ್ದರೆ ನಾವು ನೋಡ್ತೀವಿ, ಕಿವಿ ಇದ್ದರೆ ನಾವು ಕೇಳ್ತೀವಿ. ಸೊ ಹಾಗೆ ನಮ್ಮ ಪಂಚ ಇಂದ್ರಿಯಗಳೇನಿದೆ, ಜ್ಞಾನೇಂದ್ರಿಯಗಳು, ಆ ಜ್ಞಾನೇಂದ್ರಿಯಗಳು ನಮಗೆ ಸುತ್ತಮುತ್ತಲಿನ ಜಗತ್ತಿನ ವಸ್ತುಸ್ಥಿತಿಯನ್ನು ತಿಳಿಸ್ತಾ ಬರ್ತವೆ. ಅದಕ್ಕೆ ತಕ್ಕಂತೆ ನಮ್ಮ ಕರ್ಮೇಂದ್ರಿಯಗಳು ಕೆಲವು ಪ್ರತಿಕ್ರಿಯೆಗಳನ್ನು ಕೊಡ್ತವೆ. ಸೊ ನಾವು ಯಾವ ನೋಟವನ್ನು ನೋಡ್ತೀವೋ ಆ ನೋಟಕ್ಕೆ ತಕ್ಕಂಥ ಪ್ರತಿಕ್ರಿಯೆ ನಮ್ಮ ಕರ್ಮೇಂದ್ರಿಯಗಳಿಂದ ಬರುತ್ತೆ, ಕೈ ಕಾಲು ಇತ್ಯಾದಿಗಳಿಂದ ಬರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲ ಇಂದ್ರಿಯಗಳು ಕೂಡ ನಮಗೆ ನೀಡಬಲ್ಲಂತಹ ಇನ್ಪುಟ್ ಜ್ಞಾನ ಅದೇನಿರುತ್ತೆ ಅಂತಂದರೆ ಅದು ಒಂದು ರೀತಿಯಲ್ಲಿ ಸೀಮಿತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ದೃಷ್ಟಿಶಕ್ತಿ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ನಾವು ವಸ್ತುಗಳನ್ನು ಕಾಣೋದಕ್ಕೆ ಸಾಧ್ಯ. ಇವಾಗಿನ ಜೀವ ಜಗತ್ತಿನಲ್ಲಿ ನಾವು ನೋಡಿದಾಗ ಕೆಲವು ಪ್ರಾಣಿಗಳ ದೃಷ್ಟಿಶಕ್ತಿ ಬಹಳ ಚೆನ್ನಾಗಿರುತ್ತೆ, ಬಹಳ ತೀಕ್ಷ್ಣವಾಗಿರುತ್ತೆ. ಉದಾಹರಣೆಗೆ ಕೆಲವು ಪಕ್ಷಿಗಳು, ಹದ್ದಿನ ಕಣ್ಣು ಅಂತ ನಾವು ಕನ್ನಡದಲ್ಲಿ ಒಂದು ಇದನ್ನು ಉಪಮೆಯನ್ನು ಕೂಡ ಬಳಸ್ತೀವಿ. ಯಾರಿಗೆ ಬಹಳ ಚುರುಕಾದಂಥ ಕಣ್ಣಿರುತ್ತೋ ಅವರಿಗೆ ಹದ್ದಿನ ಕಣ್ಣು ಅಂತ ಹೇಳ್ತೀವಿ. ಯಾಕೆ, ಹದ್ದಿನ ಕಣ್ಣು ಬಹಳ ಸಣ್ಣ ವಸ್ತುವನ್ನು ಬಹಳ ದೂರದಿಂದಲೇ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಹದ್ದಿನ ಕಣ್ಣಿಗೆ ಹೋಲಿಸಿದರೆ ಮನುಷ್ಯನ ಕಣ್ಣು ಅಷ್ಟು ಶಕ್ತಿಯುತವಾದಂಥದ್ದು ಅಲ್ಲ. ಈಗ ಸಪೋಸಿಂಗ್ ಆ ಶಕ್ತಿಯುತವಲ್ಲವಾದಂಥ ಮನುಷ್ಯನ ಕಣ್ಣು ಇನ್ನಷ್ಟು ಕ್ಷೀಣವಾಗೋಯಿತು ಅಂತ ಅನ್ಕೊಳ್ಳೋಣ. ಆಗ ಆ ವ್ಯಕ್ತಿಗೆ ದೃಷ್ಟಿ ದೋಷವಿದೆ, ಅವನಿಗೆ ಹೊರಗಡೆದೇನು ಕಾಣಿಸಲ್ಲ. ಕಾಣಿಸ್ತೇ ಇದ್ರೂ ಕೂಡ ಅವನಿಗೆ ಬಿಸಿಲು ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಅದು ಯಾಕೆ ಗೊತ್ತಾಗತ್ತೆ? ಬರೀ ಕಣ್ಣಿಂದ ಅಲ್ಲ, ಅವನು ಚರ್ಮದಿಂದ ಆ ಒಂದು ಸ್ಪರ್ಶ ಏನಾಗುತ್ತೋ, ಬಿಸಿಲಿನ ಸ್ಪರ್ಶ ಏನಾಗುತ್ತೆ, ಆ ಬಿಸಿಲಿನ ಸ್ಪರ್ಶದಿಂದ ಅವನಿಗೆ ಗೊತ್ತಾಗತ್ತೆ, ಓ ಇಲ್ಲಿ ಸೂರ್ಯ ಇದ್ದಾನೆ. ತಂಪಾದಂಥ ಒಂದು ಸಂದರ್ಭದಲ್ಲಿ ಆ ಚರ್ಮ ಅವನಿಗೆ ಹೇಳುತ್ತೆ, ಇಲ್ಲಿ ಸೂರ್ಯ ಇವಾಗ ಇಲ್ಲಪ್ಪ, ಇವಾಗ ಚಂದ್ರ ಇದ್ದಾನೆ. ಸೊ ಹಾಗೆ ಇಂದ್ರಿಯಗಳಿಂದ ನಾವು ಗ್ರಹಿಸುವಂತಹ ಕೆಲವು ಅಂಶಗಳು ನಮಗೆ ಕೆಲವು ವಿಷಯಗಳನ್ನು ಖಂಡಿತ ತಿಳಿಸಿಕೊಡುತ್ತೆ. ಆದರೆ ಇಂದ್ರಿಯಗಳು ಗ್ರಹಿಸದೇ ಹೋದಾಗ ಬೇರೆ ರೀತಿಯಲ್ಲಿ ನಾವು ವಿಷಯಗಳನ್ನು ಸಂಗ್ರಹಿಸಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಇದು ನಮ್ಮ ನಿತ್ಯ ಜೀವನದ ಅನುಭವ. ಅದೇ ರೀತಿಯಲ್ಲೇ ಇಂದ್ರಿಯ ಗ್ರಾಹ್ಯವೇ ಅಲ್ಲದಂತಹ ಯಾವುದೋ ಒಂದು ವಸ್ತು ಇದೆ ಅಂತಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅಂತಂದರೆ ಸಾಧ್ಯವಿದೆ, ಆದರೆ ಅದು ಇಂದ್ರಿಯಗಳಿಂದ ಅಲ್ಲ. ಹೇಗೆ ಕಣ್ಣು ಕಾಣದ ಒಬ್ಬ ವ್ಯಕ್ತಿ ಕಣ್ಣಿನ ಮೇಲೆ ಈಗ ಅವನು ಡಿಪೆಂಡ್ ಆಗಿಲ್ಲ, ಬೇರೊಂದರ ಮೇಲೆ ಡಿಪೆಂಡ್ ಆಗಿ ಅನುಭವದ ಮೂಲಕ ತಿಳ್ಕೊಳ್ತಾ ಇದ್ದಾನೋ, ಹಾಗೆ ಎಲ್ಲ ಇಂದ್ರಿಯಗಳನ್ನೂ ಮೀರಿದಂತಹ ಯಾವುದೋ ಒಂದು ವಸ್ತು ಇದೆ ಅಂತಂದರೆ ಆ ವಸ್ತುವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಭವಗಳು

0: ನಮಗೆ ಸಹಾಯಕ್ಕೆ ಬರ್ತವೆ. ಸ ಹಾಗೆ ನರನುಂ ಅಂತೆಯೇ ಮನಸ್ಸಿನ ಅನುಭವದಿಂದ ಕಾಣ್ತಾನಂತೆ ಏನನ್ನ ಪರಸತ್ವ ಮಹಿಮೆಯನ್ನ. ಪ್ರಾರಂಭದ ನುಡಿಗಳಿಂದ ನಾವು ನೋಡ್ತಾ ಬರ್ತಿದ್ದೀವಿ, ಭಗವಂತ ನಮಗೆ ಕಾಣಿಸ್ತಾ ಇಲ್ಲ. ನಮಗೆ ಕಾಣಿಸ್ತಾ ಇರುವಂಥದ್ದು ಬರೀ ಅಲ್ಲೆಲ್ಲೋ ಒಂದು ಮರ, ಇಲ್ಲೆಲ್ಲೋ ಒಂದು ಬೆಟ್ಟ, ಇವನು ಯಾರೋ ಒಬ್ಬ ಓಡಾಡ್ತಿದ್ದಾನೆ, ಅಲ್ಲೆಲ್ಲೋ ಒಂದು ಕೋತಿ, ಅಷ್ಟು ಮಾತ್ರ ನಮಗೆ ಕಾಣಿಸ್ತಾ ಇದೆ. ಎಲ್ಲಿದೆ ಪರಸತ್ವ ಅಂತಂದಾಗ ಅರ್ಥ ಮಾಡ್ಕೊಳ್ಬೇಕಾದಂಥದ್ದೇನು ಇಲ್ಲಿ ಅಂತಂದರೆ, ಇಂದ್ರಿಯಗಳು ನಮಗೆ ಕೆಲವೊಂದು ಅಂಶಗಳನ್ನು ಮಾತ್ರ ತಿಳಿಸಿಕೊಡ್ತವೆ, ಇಂದ್ರಿಯಗಳಿಗೆ ಮೀರಿದಂತಹ ಕೆಲವು ಅನುಭವಗಳು ನಮಗಿರುತ್ತೆ. ತಿಳಿ ಮನದಿಂದ ನಾವು ಅನುಭವಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಇಂದ್ರಿಯಗ್ರಾಹ್ಯವಾದ ವಸ್ತುಗಳಿಗೆ ಮೀರಿದ ಅಂಶಗಳು ನಮಗೆ ಕಾಣಿಸುತ್ತವೆ. ಅದೇ ನೋಟ, ಆದರೆ ನಮಗೆ ಬರ್ತಾ ಇರುವಂತಹ ಆಲೋಚನೆಗಳು, ನಮಗೆ ಆಗ್ತಾ ಇರುವಂತಹ ಅನುಭವ ಸಂಪೂರ್ಣವಾಗಿ ವ್ಯತ್ಯಾಸದ ಒಂದು ಅನುಭವವಾಗ್ತಾ ಇರುತ್ತೆ. ಅದು ಪರಸತ್ವ, ಅದು ಪರತತ್ವ. ಆ ಒಂದು ಶಕ್ತಿಯನ್ನು ನೋಡಬೇಕಾದ್ರೆ ಕೇವಲ ಇಂದ್ರಿಯಗಳು ಮಾತ್ರ ಅಲ್ಲ, ಆ ಇಂದ್ರಿಯಗಳಿಂದ ನಮಗೆ ಸಿಕ್ಕಂಥ ವಸ್ತುಗಳನ್ನು ನಾವು ಹೇಗೆ ವಿಶ್ಲೇಷಿಸಿ ಹೇಗೆ ಅನುಭವಿಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಅನುಭವದ ಮಹಾತ್ಮೆಯನ್ನು, ಅನುಭವದ ವಿಶೇಷತೆಗಳನ್ನು ಡಿ ವಿ ಜಿ ಅವರು ಮುಂದುವರಿಸ್ತಾ ಹೋಗ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 44 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.

ಈ ಸಮಯ ಆನಂದಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ವೀಣಾ ಶೇಷಾದ್ರಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಹಾರಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 80 ರೂಪಾಯಿ, ಪೆನ್ಸಿಲ್ ಬೀನಿಸ್ 80 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/6/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ತುಷಾರರವರು ಕಿವಿಮೂಗು ಹಾಗೂ ಗಂಟಲು ರೋಗ ತಜ್ಞರು, ಡಾಕ್ಟರ್ ಸ್ವಾಮಿನಾಥನ್ ಜೀರವರು ಮಾನಸಿಕ ರೋಗ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9686666638. ಧನ್ಯವಾದಗಳು. ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 3 ಕುರಿತು ಡಾಕ್ಟರ್ ಗುರುರಾಜ್

ಈ ನಾವು ರಾಮಕೃಷ್ಣರ ಜೀವನವನ್ನು ನೋಡುವಾಗ ಅಥವಾ ಶಾರದಾ ಮಾತೆಯ ಜೀವನ ನೋಡುವಾಗ ಅನೇಕ ಘಟನೆಗಳು ಬರ್ತವೆ, ನಂಬಕ ಅಸಾಧ್ಯವಾದಂಥ ಘಟನೆಗಳು, ಅವೆಲ್ಲ ನಂಬಿಕೆ ಮೂಲವಾದದ್ದು. ಒಂದಿನ ಸುಧೀರಾಮ್ ಕೆಲಸಕ್ಕೆ ಹೋಗಿದ್ದಾರೆ ಪಕ್ಕದ ಹಳ್ಳಿಗೆ, ಮರಳಿ ಬರುವಾಗ ಆಯಾಸ ಆಯಿತು ಅಂತ ಅಲ್ಲಿ ಮರದ ಕೆಳಗೆ ಮಲ್ಕೊಂಡಿದ್ದಾರೆ. ಗಾಢ ನಿದ್ರೆ, ಆಗೊಂದು ಕನಸು, ಮಧ್ಯಾಹ್ನ ಕನಸು, ಕನಸಿನಲ್ಲಿ ರಾಮಚಂದ್ರ ಬಂದ ಅಂತ. ಬಹುಶಃ ನನಗೆ ಅನಿಸುತ್ತೆ ಯಾವುದನ್ನು ತುಂಬ ಆಳವಾಗಿ ಚಿಂತೆ ಮಾಡ್ತಿರೋ ಅದು ಕನಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಬರೀ ರಾಮಚಂದ್ರ ಬಗ್ಗೆ ಧ್ಯಾನ ಮಾಡ್ತಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಮಧ್ಯಾಹ್ನ ಮಲ್ಕೊಂಡಾಗ ಕನಸಲ್ಲಿ ರಾಮಚಂದ್ರ ಬಂದ. ವಿಶೇಷ ಏನು ಅಂದರೆ ರಾಮಚಂದ್ರ ಒಂದು ಮಗು ರೂಪದಲ್ಲಿ ಬಂದ, ಬಾಲರಾಮಚಂದ್ರ ರೂಪದಲ್ಲಿ ಬಂದ. ಬಂದ್ಬಿಟ್ಟು ಇವನು ಹೇಳ್ತಾನೆ, ಖುಷಿದರಾಮನಿಗೆ ಹೇಳ್ತಾನೆ, ನಾನು ಇಲ್ಲಿ ಬಹಳ ದಿವಸ ಅನ್ನ ನೀರಿಲ್ಲದೆ ಬಿದ್ದಿದ್ದೇನಪ್ಪ. ರಾಮಚಂದ್ರ ಹೇಳೋದು ಖುಷಿದರಾಮನಿಗೆ, ನಾನು ಬಹಳ ವರ್ಷಗಳಿಂದ ಅನ್ನ ನೀರು ಇಲ್ಲದೆ ಬಿದ್ದಿದ್ದೇನೆ, ನನ್ನನ್ನು ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ತಾನು ಅತ್ಯಂತ ಮೆಚ್ಚಿದಂಥ ಆರಾಧ್ಯ ದೈವವಾದಂಥ ರಾಮನನ್ನು ಮನೆ ಕರ್ಕೊಂಡು ಹೋಗು ಅಂದರೆ ಏನು ಮಾಡಬೇಕು, ಇವನು ಸಂತೋಷ ಬರಬೇಕಲ್ವಾ. ಸುಧೀರಾಮಗೆ ಆತಂಕ ಆಗ್ಬಿಡ್ತಂತೆ. ಆತಂಕ ಯಾಕಾಯಿತು ಅಂದರೆ, ರಾಮಚಂದ್ರ ನನ್ನಲ್ಲಿ ಭಕ್ತಿ ಜ್ಞಾನ ಎರಡೂ ಇಲ್ಲ, ಅಲ್ಲದೆ ನಾ ಬಡವ, ನನ್ನ ಗುಡಿಸಲದಲ್ಲಿ ಯಾವ ಅನುಕೂಲನೂ ಇಲ್ಲ. ಈಗ ದೊಡ್ಡವ್ರನ್ನ ಕರೆಯೋದು ಭಾಳ ಚಂದ, ಮನೆಗೆ ಅವ್ರು ನಿಭಾಯಿಸ್ಬೇಕಲ್ಲ ಅವ್ರನ್ನ. ಬಹಳ ದೊಡ್ಡವ್ರು ಬಂದ್ಬಿಟ್ರೆ ನನಗೊಂದು ನೆನಪಿದೆ, ಹೆಸರು ಹೇಳೋದು ಬೇಡ, ನಮ್ಮ ಮನೆಗೆ ಒಬ್ಬರನ್ನ ಕರೆದಿದ್ವಿ ಸ್ವಾಮಿಗಳನ್ನ, ತುಂಬ ದೂರದಿಂದ ಬಂದಿದ್ರು. ಅವ್ರು ಬಂದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇರ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. ಯಾಕಂದ್ರೆ ಸಾಮಾನ್ಯವಾಗಿ ಸ್ವಾಮಿಗಳು ಅಂದ್ರೆ ಎಲ್ಲ ಬಿಟ್ಟವ್ರು ಅಲ್ವಾ. ಆದ್ರೆ ಅವ್ರು ಬರ್ತಾರೆ ಅಂತ ಗೊತ್ತಿದ್ರೆ ಮೂರು ದಿವಸ ಮೊದಲು ವ್ಯಾನ್ನಲ್ಲಿ ಒಂದು 20 ಜನ ಬಂದ್ರು. ನಾವು ಮನೆಯಿಂದ ಹೊರಗೆ ಹೋಗಲಾರ್ದಿದ್ದೆ ಪುಣ್ಯ ನಮ್ದು, ನೀವೆಲ್ಲೂ ಬರಬಾರ್ದು ಹಾಗಿರ್ಬೇಕು ಅಂತ. ಅಡುಗೆ ಮನೆಯಿಂದ ಅವರೇ ಹೋಗೋದು, ಅಡುಗೆ ಮಾಡೋದು ಅವರೇನು, ಯಾಕಂದ್ರೆ ಸ್ವಾಮಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅವರಿಗೆ ಅಂಥೇಳಿ. ಒಂದು 3 ದಿವಸ ಇದ್ದರೆ ನಮ್ಮ ಮನೆ ತಲೆ ಕೆಳಗಾಗಿ ಹೋಗಿತ್ತು ಪೂರ್ತಿ. ಆಗ ಅನಿಸ್ತಿತ್ತು ಪ್ರೈಮ್ ಮಿನಿಸ್ಟರ್ ಹಿಡ್ಕೋಬೋದೇನೋ, ಇವ್ರು ಹಿಡ್ಕೊಳ್ಳೋದು ಕಷ್ಟ ಅನಿಸ್ಬಿಡ್ತಿತ್ತು. ಹಾಗೆ ಇವರು ರಾಮಚಂದ್ರನೇ ಬರ್ತೀನಿ ಅಂದರೆ ಇನ್ನೇನು ಗಾಬರಿ ಆಗಲ್ವ ಅವನಿಗೆ, ಅದು ಹೇಳ್ಬಿಟ್ರಂತೆ ಅವರು, ನೋಡಪ್ಪ ನನ್ನ ಮನೆಯಲ್ಲಿ ಯಾವ ಅನುಕೂಲ ಗುಡಿಸಲಲ್ಲಿ ಇರೋನು ನಾನು, ಹೀಗಾಗಿ ನೀನು ಸೇವೆ ಸರಿಯಾಗಿ ಮಾಡದೆ ಹೋದರೆ ಮತ್ತೆ ಪಾಪಕ್ಕೆ ಗುರಿ ಆಗ್ತೇನೆ ನಾನು, ಅದಕ್ಕೆ ನೀನು ಇಲ್ಲೇ ಇರು ಅಂದ್ರಂತೆ. ರಾಮಚಂದ್ರ ಹೇಳ್ದ, ಮಾರೆ ನನ್ನ ಸ್ಥಿತಿ ನಿನಗಿಂತ ಏನು ಚೆನ್ನಾಗಿಲ್ಲ, ನೀನು ಮನೆ ಆದರೂ ಇದೆ, ನನಗೆ ಅದೂ ಇಲ್ಲ, ಹೊರಗಡೆ ಬಿದ್ದಿದ್ದೀನಿ, ಕರ್ಕೊಂಡು ಹೋಗಿ ಮನೆಗೆ, ನಿನ್ನಿಂದ ಯಾವ ಅಪಚಾರ ಆಗೋದಿಲ್ಲ, ಆಗಲಾರ್ದಂಗೆ ನಾನು ನೋಡ್ಕೋತೀನಿ, ಕರ್ಕೊಂಡು ಹೋಗು ಅಂತ ಹೇಳ್ದ. ಈ ರಾಮಚಂದ್ರನ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗ್ತದೆ, ಎಚ್ಚರಾಯ್ತು. ಕಣ್ತೇರದ್ ನೋಡ್ತಾರೆ, ಎದ್ದು ಕೂತು ಬಲಗಡೆ ನೋಡಿದರೆ ಕನಸಲ್ಲಿ ಯಾವ ದೃಶ್ಯ ಬಂದಿತ್ತಲ್ಲ ಅದೇ ದೃಶ್ಯ ಅಲ್ಲಿದೆ, ಅದೇ ಮರಗಳು, ಅದೇ ಬದುವು, ಅಲ್ಲೇ ಭತ್ತದ ಗದ್ದೆ, ಹಿಂಗೇನೆ ಕಾಣಿಸಿರ್ಬೇಕು. ಎದ್ದು ಹೋದರು, ಯಾವ ಜಾಗ ಅಂತ ಕಾಣಿಸಿತ್ತಲ್ಲ ಕನಸಲ್ಲಿ, ಅಲ್ಲಿ ಹೋದರೆ ಒಂದು ಶಾಲಿಗ್ರಾಮ ಶಿಲೆ ಇದೆ, ಆ ಶಾಲಿಗ್ರಾಮ ಶಿಲೆ ಮೇಲೆ ಒಂದು 4 ರಾಮ ಹೆಳೆ ತಕೊಂಡು ಕೂತಿದೆ. ಈಗ ಸುಧೀರಾಮ್ ಅಲ್ಲಿ ಹೋದ ತಕ್ಷಣ ಮತ್ತೊಬ್ಬರು ವಸ್ತುವನ್ನು ಒಪ್ಪಿಸಿ ಹೋಗೋ ಹಾಗೆ ಆ ಹಾವು ಸರ ಸರ ಸರ ಸರ ಬಿಲ್ಲದಲ್ಲಿ ಹೋಗ್ಬಿಡ್ತು. ಇವ್ರು ಅನ್ಕೊಂಡ್ರು, ಓಹೋಹೋ ಈ ಶಾಲಿಗ್ರಾಮ ರಕ್ಷಣೆಗೋಸ್ಕರನೇ ಅದು ಸರ್ಪ ಇರಬೇಕು ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಜಯ ರಘುವೀರ್ ಅಂತ ಜೋರಾಗಿ ಆವೇಶದಿಂದ ಕೂಗ್ತಾ ಆ ಶಾಲಿಗ್ರಾಮ ಶಿಲೆಯನ್ನು ತಗೊಂಡ್ರು. ಅದಕ್ಕೆ ರಘುವೀರ ಶಾಲಿಗ್ರಾಮ ಅಂತ ಹೆಸರಿಟ್ಕೊಂಡ್ರು. ಮನೆಗೆ ತಂದು ಅದನ್ನು ಶುದ್ಧ ಮಾಡಿ ಅದನ್ನು ಮನೆಯ ಕುಲದೈವ ಅಂತ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಸುಧೀರಾಮ್. ರಘುವೀರನ ಪೂಜೆ ತೃಪ್ತಿ ಏನೋ ಸಿಕ್ತು, ಆದರೆ ಸುಧೀರಾಮನ ಕಷ್ಟಗಳು ಮಾತ್ರ ಕಡಿಮೆ ಆಗಲಿಲ್ಲ, ಆ ಬಡತನ ಏನೂ ಕಮ್ಮಿ ಆಗಲಿಲ್ಲ. ರಾಮಚಂದ್ರ ಅಷ್ಟೇ ಹೇಳಿದ, ಪೂಜೆ ಎಲ್ಲ ಆಯಿತು, ಆದರೆ ಇವನಿಗೇನು ಬಡತನ ಕಮ್ಮಿ ಆಗಲಿಲ್ಲ. ಉಪವಾಸ ವನವಾಸ ಅಂತೂ ಅಭ್ಯಾಸ ಆಗಿ ಹೋಗಿತ್ತು ಅವರಿಗೆ. ಈಗಾಗಲೇ ಕಾಮಾರಪುಕ್ಕೂರಿಗೆ ಬಂದು 6 ವರ್ಷ ಆಗಿದೆ, ಮಗ ರಾಮಕುಮಾರನಿಗೆ 16 ವರ್ಷ. ಇದು ಗಮನಿಸಿ ಭಾಳ ಚೆನ್ನಾಗಿರುವಂಥದ್ದು ಬ್ಯಾಕ್ಗ್ರೌಂಡ್ ಇದು. 16 ವರ್ಷ ರಾಮಕುಮಾರ್ಗಾಗಿದೆ. ಆಮೇಲೆ ಮಗಳ ಕಾತ್ಯಾಯಿನಿಗೆ 11 ವರ್ಷ. ಆಗಲೇ ಮದುವೆ ತಡ ಆದದ್ದು, ಹುಡುಗಿಗೆ 11 ವರ್ಷ ಅಂದ್ರೆ ಬಹಳ ತಡ ಆಯ್ತು ಮದುವೆ, ಇವನಿಗೆ 16 ವರ್ಷ ಅಂದ್ರೆ ಇನ್ನೂ ತಡ ಆಯ್ತು ಮದುವೆ, ಲೇಟ್ ಆಯ್ತಲ್ಲ ಅಂತ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ್ರು. 2 ಮೈಲ್ ದೂರದಲ್ಲಿ ಆನೂರು ಅಂತ ಒಂದು ಊರು, ಅಲ್ಲಿ ಕೇನಾರಾಮ್ ಅಂತ ಮನುಷ್ಯ, ಕೇನಾರಾಮ್ ವಂದೋಪಾಧ್ಯಾಯ ಅಂತ ಚಿತ್ರ ಅದು, ನಾನು ಕೇಳಿರಲಿಲ್ಲ, ಬಂಡೋಪಾಧ್ಯಾಯ ಕೇಳಿದ್ದೆ, ವಂದೋಪಾಧ್ಯಾಯ ಅಂತ, ಕೇನಾರಾಮ್ ವಂದೋಪಾಧ್ಯಾಯ ಅಂತ. ಅವ್ರ ಮನೆಯಲ್ಲಿ ಹುಡುಗ ಇದ್ದಾನೆ ಕೇನಾರಾಮ್ ಅಂತಿದ್ದಾನೆ, ಅವ್ರ ಮನೆಗೆ ಹೋದರು ಮಾತಾಡಿ ಕೇನಾರಾಮನ್ನ ತಂಗಿಯನ್ನ ರಾಮಕುಮಾರಿಗೆ ಮದುವೆ ಮಾಡಿಕೊಂಡ್ರು. ಆನಂತರ ಒಳಗೆ ಆಮೇಲೆ ಕೇನಾರಾಮನ್ ತಂಗಿ ರಾಮಕುಮಾರಿಗೆ ಮದುವೆ ಮಾಡಿದರು. ಹುಡುಗಿನ ಕಾತ್ಯಾಯಿನಿಯನ್ನು

ಕೇನಾರಾಮ ಕೊಟ್ರು, ಮಗಳನ್ನ ಕೇನಾರಾಮ ಕೊಟ್ರು, ಕೇನಾರಾಮನ್ ತಂಗಿಯನ್ನ ರಾಮಕುಮಾರ್ ಮದುವೆ ಮಾಡಿಕೊಟ್ರು. ಸಾಮಾನ್ಯ ಹಾಗೆ ಇತ್ತು ಅವಾಗ, ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದ್ದಂಗ, ನಿಮ್ಮನೆಗೆ ನಾವು ಕೊಡ್ತೀವಿ, ನಮ್ಮನೆ ನೀವು ಕೊಡಿ ಅಂತ ಹೇಳಿ ಹಾಗೆ ಮದುವೆ ಮಾಡ್ಕೊಂಡ್ಬಂದ್ರು. ರಾಮಕುಮಾರ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತಾ ಇದ್ದ, ಚೆನ್ನಾಗಿ ಕಲ್ತಿದ್ದ. ಅವನಿಗೆ ಪೌರೋಹಿತ್ಯ ಮಾಡುವ ಹಾಗೆ ಜೀವನ ನಡೀಬೇಕಲ್ಲ, ಯಾವುದೋ ಅಂತ ಆಗ್ಬೇಕಲ್ಲ, ಪೌರೋಹಿತ್ಯ ಕಲಿಬೇಕು ಅಂತ ಕಲಿತಿದ್ದ, ಚೆನ್ನಾಗಿ ಕಲಿತಾ ಇದ್ದ. ಅದ್ರ ಜೊತೆ ಕೆಲವು ಅಲೌಕಿಕ ಅನುಭವಗಳಾಗ್ತಿತ್ತಂತೆ ರಾಮಕುಮಾರ್ಗೆ. ಅದು ವಿಚಿತ್ರ, ಅದು ಎಷ್ಟೋ ಸಲ ಆತ ಭಾವಾವೇಶಕ್ಕೊಳಗಾದಾಗ ಏನೋ ಹೋದಾಗ ಅವನು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡ್ತಿತ್ತು ಅಂತ, ಅವನು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡ್ತಿತ್ತಂತೆ. ಜನ್ಮನೆ ತುಂಬ ಬರ್ತಾ ಇತ್ತು ಅವನಿಗೆ, ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಯ್ತು. ಅಲ್ಲೊಂದು ತಮಾಷೆ ಆಗತ್ತೆ, ಕೇನಾರಾಮನ್ ಇವ್ದು ಇವ್ರು ಮದುವೆ ಆಯ್ತಲ್ಲ, ಕುಮಾರಂದು ಇದು ರಾಮಕುಮಾರ್ ಮದುವೆ ಆದ್ಮೇಲೆ ಆ ಹೆಂಡತಿ ಬಂದ್ಮೇಲೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗೋಕೆ ಶುರು ಆಯ್ತಂತೆ. ಪೌರೋಹಿತ್ಯ ಜಾಸ್ತಿ ಬರೋಕೆ ಶುರು ಆಯಿತು, ಹಣ ಬರೋಕೆ ಶುರು ಆಯಿತು. ಅಂದರು ಆ ಹುಡುಗಿ ಕಾಲ್ಗುಣ ತುಂಬ ಚೆನ್ನಾಗಿದೆ, ಅದರಿಂದ ಸ್ವಲ್ಪ ಶ್ರೀಮಂತಿಕೆ ಬಂತು, ಇವರಿಗೆ ದುಡ್ಡು ಬಂತು ಅಂತ ಅನಿಸ್ತಂತೆ. ಎಲ್ಲರೂ ಹೊಗಳಕ್ಕೆ ಶುರು ಮಾಡಿದ್ರಕ್ಕೆ, ನೀನಂತೂ ನಮ್ಮ ಮನೆಗೆ ಲಕ್ಷ್ಮಿ ಕರ್ಕೊಂಬಂದಂಗೆ ಆಯಿತು ಅಂತ ಹೇಳ್ತಾ ಇದ್ರು. ಭಾಳ ಹೊಗಳಿದಾಗ ಕೋಡ್ ಬರ್ತಾಳೆ, ಹಾಗೆ ಹಾಗೆ ಆಯಿತು ಅಂತ ತುಂಬ ಹೊಗಳಕ್ಕೆ ಶುರು ಮಾಡಿದ್ರು ಎಲ್ಲರೂ. ನಿನ್ನಿಂದ ಅಮ್ಮ ನಾವು ಸ್ವಲ್ಪ ಹಣ ಕಾಣ್ತಾ ಇದ್ದೀವಿ, ನಿನ್ನಿಂದ ಸ್ವಲ್ಪ ಮನೆ ಒಳ್ಳೇದಾಯಿತು ಅಂತಂದಾಗ ಆಕೆ ಮೊಂಡತನ ಬಂತು, ಹಠ ಬಂತು, ಆಮೇಲೆ ಮೊಂಡತನ ಪ್ರತಿಯೊಂದಕ್ಕೂ ಮಾತಾಡೋದು ಶುರು ಆಯಿತು. ನಮ್ಮ ರಾಮಕುಮಾರ್ ತಡ್ಕೋತಾ ಇದ್ದ ಅದನ್ನು. ಮದುವೆ ಆದ್ಮೇಲೆ ಆತ ಒಂದು ಕಾಗದಲ್ಲಿ ಬರೆದಿಟ್ಟ, ನನ್ನ ಹೆಂಡತಿ ಹೀಗಿದ್ದಾಳೆ, ಮುಂದೆ ಹೀಗಾಗ್ತದೆ ಅಂತ ಭವಿಷ್ಯ ಬರೆದಿಟ್ಟಿದ್ದ. ಬರೆದು ಮನೇಲಿ ಇಟ್ಟಿದ್ದಾನೆ, ಅದು ಯಾರ ಮುಂದೆ ಹೇಳಲಿಲ್ಲ. ಒಂದು ಸಲ ಕಲ್ಕತ್ತಾಗ ಹೋಗಿದ್ದ ರಾಮಕುಮಾರ್, ಕಲ್ಕತ್ತಾ ಗಂಗಾ ನದಿಗೆ ಸ್ನಾನ ಮಾಡಬೇಕು ಅಂತ ಹೋಗಿ ನೀರಲ್ಲಿ ಇಳಿದಿದ್ದಾನೆ. ಆಗ ಒಂದು ದೃಶ್ಯ ಆಯಿತು, ಇದು ಬಹಳ ವಿಚಿತ್ರವಾದಂಥ ದೃಶ್ಯ ಇದು. ಒಂದು 15-20 ಜನ ಗುಂಪು ಬಂತು ಒಂದೇ ಸಲ ಅಲ್ಲಿ. ಗುಂಪು ಬಂದಾಗ ಒಂದು ಪಲ್ಲಕ್ಕಿಯಲ್ಲಿ ಹುಡುಗಿ ಕೂತಿದ್ದಾಳೆ, ಆಗಲ್ಲ ಪಲ್ಲಕ್ಕಿ ಹೊತ್ಕೊಂಡು ಬರಬೇಕಲ್ಲ. ಆ ಹೆಣ್ಮಗಳು ಸಣ್ಣ ವಯಸ್ಸಿನವಳು, ಅತ್ಯಂತ ಶ್ರೀಮಂತನ ಹೆಂಡತಿ ಆಕೆ. ಆ ಗಂಡ ಶ್ರೀಮಂತನು ಅಲ್ಲೇ ಬಂದಿದ್ದಾನೆ, ಸ್ನಾನ ಮಾಡೋಕೆ ಬಂದಿದ್ದಾಳೆ ಆಕೆ. ಆಕೆ ಶ್ರೀಮಂತಿಕೆ ಟಿವಿ ಹೇಗಿತ್ತು ಅಂದರೆ, ಆಕೆ ಸ್ನಾನ ಮಾಡೋದನ್ನು ಯಾರೂ ನೋಡಬಾರದು ಅಂತ ಹೇಳಿ ಆ ಗಂಡ ಶ್ರೀಮಂತ ಏನು ಮಾಡಿದ್ದ ಅಂದರೆ, ಪಲ್ಲಕ್ಕಿ ಹೊತ್ಕೊಂಡಿದ್ರಲ್ಲ ಅವ್ರು ಹೊತ್ಕೊಂಡವ್ರು ಹಾಗೆ ನೀರಲ್ಲಿ ಹೋಗ್ಬೇಕು, ಅವರು ಪಲ್ಲಕ್ಕಿ ಸಮೇತ ಪಲ್ಲಕ್ಕಿ ನೀರಿಗೆ ಸ್ವಲ್ಪ ಇಳಿಸ್ಬೇಕು, ಯಾಕಂದ್ರೆ ಒಳ ಪಲ್ಲಕ್ಕಿಯಲ್ಲಿ ಕೂತೇ ಸ್ನಾನ ಮಾಡಬೇಕು, ಯಾರಿಗೂ ಕಾಣಿಸ್ಬಾರ್ದು, ಆಮೇಲೆ ಹಾಗೆ ಹೊರಗೆ ಬರ್ ಕರ್ಕೊಂಡು ಹೋಗೋದು. ಹಿಂಗೇನು ಮಾಡ್ತಿದ್ರಂತ ಈತ ರಾಮಕುಮಾರ್ ನೋಡ್ದ, ಇದುವರೆಗೂ ಹಂಗೆ ನೋಡಿರಲಿಲ್ಲ ಅವನು, ಇದೇನು ವಿಚಿತ್ರ ಇದು ಹೀಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಣ್ಣು ಮುಚ್ಚಿ ವಿಚಾರ ಮಾಡ್ದಾಗ ಏನು ಅನಿಸ್ಬಿಡ್ತು ಅಂದ್ಬಿಟ್ಟ ಜೋರಾಗಿ. ಜನ ಸುತ್ತಮುತ್ತಲು ಅಲ್ಲೇ ಇದ್ದಾರೆ ಅವರು, ಹೆಣ್ಮಗಳು ಗಂಡ ಕೂಡ ಶ್ರೀಮಂತ ಅಲ್ಲೇ ಇದ್ದಾನೆ, ಪರಿವಾರದವರಲ್ಲಿ ಅಲ್ಲೇ ಇದ್ದಾರೆ. ರಾಮಕುಮಾರ್ ಅಂದೇ ಬಿಟ್ಟನಂತೆ, ಇವತ್ತು ಇಷ್ಟು ಕಾಳಜಿ ಮಾಡ್ತದೆ ದೇಹ ಇದು, ಯಾರೂ ಕಾಣಿಸ್ಬಾರ್ದು ಅಂತ ಮಾಡ್ತದಲ್ಲ, ನಾಳೆ ಬೆಳಗ್ಗೆ ಹೆಣ ಆಗಿ ಇದೇ ಗಂಗಾ ನದಿ ದಂಡಿ ಮೇಲೆ ಬಿದ್ದಿರುತ್ತೆ, ಶವ ಸ್ನಾನ ಆಗ್ತದೆ ನಾಳೆ ಅಂದ್ಬಿಟ್ಟಂತೆ. ನಾಳೆ ಮುಂದೆಲ್ಲವಲ್ಲ ನಾಳೆ ಅಂದ ತಕ್ಷಣ ಅವನು ಕೋಪ ಬರಲ್ವ ಗಂಡನಿಗೆ, ಇಷ್ಟು ಏರು ಜವನೇ ಆದಂಥ ಹೆಂಡತಿ ಆರೋಗ್ಯವಾಗಿರುವಂಥವಳು ಇವನು ಹೆಂಗೆ ಹೇಳ್ತಾನೆ ಇವನು ಅಂತ ಹೇಳೋದು ಕಟ್ಟು ಹಾಕಿದ್ರು. ಮನೆ ಕರ್ಕೊಂಡು ಹೋದ್ರು. ಅವನು ಹೇಳಿದ್ರು, ನಾನು ಯಾಕೆ ಹೇಳಿದೆ ನನಗೆ ಗೊತ್ತಿಲ್ಲ, ಹೇಳಿಬಿಟ್ಟೆ ನಾನು, ಹಿಂಗೆ ಆಗ್ಬೋದೇನೋ ಅಂದ. ಇನ್ನೂ ಸಂಕಟ ಆಯ್ತು ಅವರಿಗೆ, ಮನೇಲಿ ಇಟ್ಕೊಂಡ್ರು ಅವರು. ವಿಚಿತ್ರ ಅಂದರೆ ಅವತ್ತು ರಾತ್ರಿ ಆಕೆಗೆ ಏನಾಯ್ತೋ ಸತ್ತೋಗ್ಬಿಡ್ಲಕ್ಕೆ. ಆ ಗಂಡನಿಗೆ ಗಾಬರಿ, ಇವನು ಏನು ಹಿಡಿದು ಜೈಲಿಗೆ ಹಾಕ್ಬೇಕಾ ಹೊಡಿಬೇಕಾ ಏನು ಮಾಡೋದು, ಇವನು ಪಂಡಿತ ಅಂತ ಬಿಟ್ಬಿಡ್ಬೇಕಾ ಅಥವಾ ಮುಂದಿನ ದೂರದರ್ಶಿ ಅನ್ಬೇಕಾ ಏನನ್ಬೇಕು, ಬಿಟ್ಬಿಟ್ರಂತ ಹೋಗಪ್ಪ ಮರಾಯ ನಿಮ್ಮ ಮಹಾತ್ಮ ಕಾಣಿಸ್ತೀಯ ನೀನು ಹೋಗ್ಬಿಡು ಅಂತ. ಮನೆಗೆ ಬಂದ್ಮೇಲೆ ಹಿಂಗಾಯ್ತು ಅಂತ ಹೇಳ್ದ. ಅದು ಯಾಕೆ ಹೇಳೋಕೆ ಹೋದ್ಯ ಅಂದ್ರೆ, ನಾನು ಹೇಳಬೇಕು ಅಂದಿಲ್ಲ, ಆ ಕ್ಷಣಕ್ಕೆ ಹಂಗೆ ಬಂತು ಹೇಳಿಬಿಟ್ಟೆ ಅಂದಂತ ರಾಮಕುಮಾರ್. ಇನ್ನೊಂದು ಹೇಳ್ತೀನಿ ಕೇಳಿ ಅಂದ್ಬಿಟ್ಟ ಮನೆಗೆ ಬಂದು, ಇನ್ನೊಂದು ಅನಾಹುತ ಅದು ಏನು ಅಂದರೆ, ನನ್ನ ಹೆಂಡತಿ ಮಂಡು ಗಿಂಡು ಅಂತ ಹೇಳ್ತಿರಲ್ಲ, ಏನೂ ಚಿಂತೆ ಮಾಡಬೇಡಿ, ಆಕೆ ಮಂಡುತನ ಎಲ್ಲ ನಡೆಯೋದು ಎಲ್ಲಿವರೆಗೂ ಅಂದರೆ, ಮೊದಲನೇ ಮಗು ಹುಟ್ಟೋವರಿಗೆ, ಮಗು ಹುಟ್ಟಿದ ತಕ್ಷಣ ಸತ್ತೋಗ್ತಾಳೆ ಆಕೆ ಅಂತ. ಇದೊಳ್ಳೆ ಕರ್ಮ ಬರೆದುಕೊಳ್ಬಿಡೋದು ಈಗಾಗತ್ತೆ ಅಂತ, ಅದು ಹಾಗೆ ಆಗ್ತದೆ ಅಂತ ಹೇಳ್ಬಿಟ್ಟ. ಆಮೇಲೆ ಕ್ಷುದಿರಾಮ್ ಈ ಕಡೆಗೆ 1835 ಗಯಾಗೆ ಹೋದರು, ಗಯಾಕ್ಕೆ ಬುದ್ಧ ಗಯಾಕ್ಕೆ ಹೋಗಿ ಅಲ್ಲಿ ತರ್ಪಣ ಕೊಡಬೇಕು ಅಂತ ಹೋದರು. ಆಗ ಅವ್ರಿಗೆ 60 ವಯಸ್ಸು ಕ್ಷುದಿರಾಮಿಗೆ. ಇದು ಏಜ್ ಭಾಳ ಯಾಕೆ ಮೇಲೆ ಮೇಲೆ ಹೇಳ್ತಿದ್ದೆ ಅಂತ ಕಾರಣ ಇದೆ, 60 ಗಯೆಯಲ್ಲಿ 1 ಇದ್ರಂತ. ಅಲ್ಲೆಲ್ಲ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡಿ ಎಲ್ಲ ಕ್ರಿಯೆಗಳನ್ನು ಮುಗಿಸಿದ್ರು. ಅವತ್ತು ರಾತ್ರಿ ಮಲ್ಕೊಂಡಾಗ ಒಂದು ಸ್ವಪ್ನ ಏನು ಅಂದರೆ, ಗಯೆಯದಲ್ಲಿ ಗದಾಧರ ಅಲ್ಲಿರೋದು, ಗದಾಧರ ಈ ಮುಂದೆ ಬಂದಂತೆ ಕೆಳಗಿನ ಮೇಲಿಂದ ಕೆಳಗಿಳಿದ ಸಿಂಹಾಸನದ ಕಾಣುತ್ತದೆ ಅವನಿಗೆ. ಗದಾಧರ ಮೇಲೆ ಕೂತದ್ದು, ಸಿಂಹಾಸನ ಕೆಳಗಿಳಿದು ಬಂದು, ನೀನು ಅಸಾಧಾರಣ ಭಕ್ತಿಯನ್ನು ಕಂಡು ಬಹಳ ಸಂತೋಷ ಪಟ್ಟಿದ್ದೇನೆ, ನಾನು ನಿನಗಾಗಿ ನಿನ್ನ ಮಗನಾಗಿ ಬರ್ತೇನೆ ಅಂದ್ಬಿಟ್ಟಂತೆ. ಇವರಿಗಿದ್ದು ಪಜೀತಿ, ಹಿಂದ್ಕೊಂಬ ರಾಮಚಂದ್ರ ಬಂದು ಕೇಳಿದ್ದಾನೆ, ಅವಾಗಲೂ ಬೇಡ ಅಂದ ಮನುಷ್ಯ ಆಯ್ತ, ಬೇಡ ಮರಾಯ ನಿಮ್ಮ ನಿಭಾಯಿಸೋದು ಕಷ್ಟ ಅಂತಿದ್ದು. ಈ ಗದಾಧರ ಬಂದು ಕೇಳಿದ ತಕ್ಷಣ ಕ್ಷುದಿರಾಮನ ಸಂತೋಷ ಆಯಿತು, ಗಾಬರಿನೂ ಆಯಿತು. ಭಗವಂತ
ನನ್ನ ಮನೆಯಲ್ಲಿ ನೋಡ್ಕೊಳಕ್ ಅವಕಾಶ ಇಲ್ಲ ಮಾರಾಯ.

ನೀ ಬಂದು ಏನ್ ಮಾಡ್ತಿ ನನಗೆ, ರಾಮ ನೋಡ್ಕೊಳ್ಳದೆ ಕಷ್ಟ ಆಗಿದೆ ನನಗೆ, ನೀ ಬರಬೇಡ, ನಿಭಾಯಿಸೋದಾಗುತ್ತಾ ನನ್ನ ಕಡೆಯಿಂದ? ಗದಾಧರ ಹೇಳಿದಂತೆ ನಿನ್ನ ಮನೆ ದೊಡ್ಡದಾಗೋದು, ಜಗತ್ತಿಗೆ ಗೊತ್ತಾಗೋದು ನನ್ನಿಂದಾನೆ, ಅದಕ್ಕೆ ನಿನಗೆ ಬರಬೇಕಾಗಿದೆ, ನಾನು ಬರ್ತೀನಿ ಅಂತ ಹೇಳಿದಂತೆ. ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ, ಆಗಲಿ ಅಂದ. ಆ ಕನಸು ಎಷ್ಟು ಗಾಢವಾಗಿತ್ತು ಅಂತ ಕೃದಿರಾಮಂದು, ಮರುದಿನ ಬೆಳಗ್ಗೆ ಆದರೂ ಕೂಡ ಅವತ್ತಿನ ಎಲ್ಲೋ ತೇಲಾಡ್ದಂಗೆ ಅನುಭವ, ವಿಚಿತ್ರ ಅನುಭವ ಅದು. ಅವನಿಗೆ ಎಲ್ಲಿದ್ದೀನಿ, ಎಷ್ಟೊತ್ತು ಮಲ್ಕೊಂಡಿದ್ದೀನಿ ಅಂತ ಕಲ್ಪನೆ ಕೂಡ ಇಲ್ಲ. ಕೃದಿರಾಮ್ ಗಯೆಯಲ್ಲಿ ಒಂದು ತಿಂಗಳಿದ್ದು ವಾಪಸ್ ಕಾಮಾರ್ಪುಕ್ಕೂರಿಗೆ ಬಂದಾಗ ಹೆಂಡತಿ ನೋಡಿದ, ಏನೋ ಬದಲಾವಣೆ ಆದಂಗೆ ಕಾಣಿಸ್ತು, ಆಕೆ ಮುಖದಲ್ಲಿ ಒಂದು ವಿಶೇಷ ಕಾಂತಿ ಬಂದಿದೆ ಅನ್ನಿಸ್ತು. ಸಂಬಂಧಿಕರು ಹೇಳ್ತಾ ಇದ್ರಂತೆ, ಇತ್ತೀಚೆಗೆ ಚಂದ್ರಮಣಿ ಚಂದ್ರಮಣಿ ಪೂರ್ತಿ ಬೇರೆ ಆಗಿಬಿಟ್ಟಿದ್ದಾಳೆ, ಬೇರೆ ಕಾಣಿಸ್ತಾಳೆ ಅಂತ ಅನ್ನೋದು. ಆಕೆಗೂ ಸುಮಾರು ಅವಾಗ 40 ವರ್ಷ ಮೇಲೆ ಇರಬೇಕು, ಇಷ್ಟು ಬೇರೆ ಕಾಣಿಸ್ತಾಳೆ ಆಕೆ ಅಂತ. ಪೂಜೆ ಮೇಲೆ ಹೆಚ್ಚು ಆಸ್ತೆ ಬಂತು, ಆಕೆಗೊಂದೆರಡು ವಿಚಿತ್ರ ಅನುಭೂತಿ ಆಗಿತ್ತು ಅಂತ ಹೇಳ್ತಿದ್ದು. ಈತ ಗಯ ಅನುಭವ ಹೇಳಲಿಲ್ಲ, ಆಕೆ ತನಗಾದಂಥ ಅನುಭವ ಹೇಳಿದ್ದು. ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ತಕ್ಷಣ ಎಚ್ಚರ ಆಯಿತು, ಪಕ್ಕದಲ್ಲಿ ಯಾರೋ ಮಲ್ಕೊಂಡಂಗೆ ಅನಿಸ್ತಾ ಇತ್ತು ನನಗೆ. ಅವನು ಮನುಷ್ಯ ಮಲ್ಕೊಂಡಿದ್ದಾನೆ, ಮನುಷ್ಯ ಅಲ್ಲ ಅವನು, ದೇವತೆ, ಬರೀ ಬೆಳಕು, ಬರೀ ಬೆಳಕಿನ ಮನುಷ್ಯ ಕಾಣಿಸ್ತಾನೆ. ನಾನು ಬೆಳಗಿನವರೆಗೆ ಹುಚ್ಚಿಡ್ದಂಗೆ ಆಗ್ಬಿಡ್ತು, ಯಾರು ಅವನು, ಯಾರು ಬಂದರು, ಮನೆಯವರಿಗೆಲ್ಲ ಹೇಳ್ಕೊಂಡೆ ಮನೆಯವರಂತ ಹುಚ್ಚಿಡ್ದಿದ್ಯಾ, ಯಾರು ಬರ್ತಾರೆ ಇಲ್ಲಿ, ಯಾರು ಬಂದಿಲ್ಲ, ಅದು ಮನುಷ್ಯ ಅಲ್ಲ, ದೇವತೆ ಥರ ಬೆಳಕಿನ ಮಲ್ಕೊಂಡಂಗೆ ಮಲ್ಕೊಂಡಂಗೆ ಆಗಿತ್ತು. ಮುಂದೆ ಎರಡು ದಿವಸ ಬಿಟ್ಟು ಶಿವ ದೇವಾಲಯದ ಮುಂದೆ ಹೋಗಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಆ ಶಿವಲಿಂಗದಿಂದ ಒಂದು ಮಹಾ ಜ್ಯೋತಿ ಬಂದಂಗೆ ಆಯ್ತಂತೆ, ದೇವಾಲಯವನ್ನೆಲ್ಲ ತುಂಬ್ಕೊಂಡ್ಬಿಡ್ತು, ತುಂಬ್ಕೊಂಡು ಹೊರಗೆ ಹಾಗೆ ಓವರ್ಫ್ಲೋ ಆದ ಹಾಗೆ ಅಲೆ ಅಲೆ ಅಲೆಯಾಗಿ ಬರ್ತಾ ಇತ್ತಂತೆ. ಬಂದು ಚಂದ್ರಮಣಿಯನ್ನು ಸುತ್ತುವರಿತು, ಸುತ್ತುವರೆದು ಸರ್ರನ್ನು ಸುತ್ತಾಕಿದಂಗಾಗಿ ಅವ್ರ ದೇಹದಲ್ಲಿ ಹೋದಂಗೆ ಆಗ್ಬಿಡ್ತು. ಆಕೆ ಹೇಳಿದಂತೆ, ಎರಡು ಘಟನೆ ನನಗೆ ಅರ್ಥವೇ ಆಗೋದಿಲ್ಲ, ಯಾಕೆ ಹಿಂಗಾಯಿತು ಅಂತ ಗೊತ್ತಾಗಲಿಲ್ಲ ಅಂತ. ಆಗ ಕ್ಷುದಿರಾಮ್ ಹೇಳ್ತಾನೆ, ನೀನು ಒಂದೇ ಅಲ್ಲ, ನನಗೂ ಆದದ್ದು ಅನುಭವ ಹೀಗೆ. ಗದಾಧರ ನನಗೆ ಮಾತು ಕೊಟ್ಟಿದ್ದಾನೆ, ನಾನು ಮಗನಾಗಿ ಬರ್ತೀನಿ ಅಂತಾನೆ, ಏನು ನನಗೆ ಗೊತ್ತಾಗಲಿಲ್ಲ, ನನಗೆ 60 ವರ್ಷ ಈಗಾಗಲೇ, ಮಗು ಬೆಳೆದ್ರೆ ಬೆಳೆಸೋದು ಹೇಗೆ ಅದನ್ನು ಅಂತ ಚಿಂತೆ ಮಾಡ್ತಿದ್ರು. ಹಾಗಂದಾಗ ಹೇಳ್ತಾನೆ, ಇಷ್ಟು ಚಂದದ ಮಾತಿದ್ರು, ಭಗವಂತ ನನ್ನ ಮಗ ಆಗಿ ಬರೋದೇ ಆದರೆ ಇದೊಂದು ಯಾವುದೋ ಮಹಾನ್ ಶಕ್ತಿಯ ಅವತರಣದ ಸೂಚನೆ ಇದು, ಅದಕ್ಕೆ ನಾವು ಕಾರಣ ಆಗ್ತಿದ್ದೀವಿ, ಆದ್ದರಿಂದ ಇನ್ನು ಮೇಲೆ ನಮ್ಮ ಬದುಕನ್ನು ಇನ್ನಷ್ಟು ಶುದ್ಧವಾಗಿ ಇನ್ನಷ್ಟು ಸಂಪನ್ನವಾಗಿ ಭಗವದ್ಭಕ್ತಿಯಿಂದ ನಡೆಸಬೇಕು, ಯಾಕಂದ್ರೆ ನಾವು ಕಾರಣ ಆಗ್ತಿದ್ದೀವಿ ಈಗ ಇದಕ್ಕೆ. ನಾಳೆ ಹುಟ್ಟುವಂಥ ಮಗು ಭಗವಂತನ ಅವತರಣ ಆದರೂ ಕೂಡ ಅದಕ್ಕೆ ನಾವು ಕಾರಣ ಆಗ್ತಿರೋದ್ರಿಂದ ನಮ್ಮ ಜೀವನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಮುಂದೆ ನವಮಾಸ ತುಂಬಿ ಪ್ರಸವದ ಕ್ಷಣದವರೆಗೂ ಚಂದ್ರಮಣಿಗೆ ಯಾವ ತೊಂದರೆಯೂ ಆಗಲಿಲ್ಲ, ಗುಡಿಸಲು ಇರೋದು, ಅದ್ರ ಪಕ್ಕದ ಇನ್ನೊಂದು ಗುಡಿಸಲು ಕಟ್ಟಿದ್ದಾರೆ, ಅದು ಎದಕ್ಕಂದ್ರೆ ಭತ್ತ ಕೊಟ್ಟೋದಕ್ಕೆ ಅಂತಿರೋದು, ಭತ್ತ ಕೊಡೋದು ಗುಡಿಸಲು. ಆ ಗುಡಿಸಲೇ ಪ್ರಸವದ ಕೋಣೆ, ಮನೆಯಲ್ಲಿ ಒಬ್ಬರು ಧನಿ ಅಂತ ದಾಯಿ, ಧನಿ ಅಂತಕ್ಕೆ ಆಕೆ ಕರ್ಕೊಂಡು ಹೋದ್ಲಂತೆ ಚಂದ್ರಮಣಿನ ಬೆಳಗ್ಗೆ ಆಗೋದಕ್ಕಿಂತ ಒಂದು 15 ದಿವಸ ಮೊದಲು ಕರ್ಕೊಂಡು ಹೋದ್ಲು. ಅವ್ರು ಎಷ್ಟು ಚಂದ ಹೇಳ್ತಾ ಬರೀತಾರೆ, ನೋವಿಲ್ಲದ ಹೆರಿಗೆ ಆಯ್ತು ಆಕೆಗೆ ಅಂತ, ಚಂದ್ರಮಣಿಗೆ ನೋವೇ ಇಲ್ಲದೆ ಹೆರಿಗೆ ಆಯ್ತು. ಮಗುವನ್ನು ಆ ಮೊರದಲ್ಲಿ ಮಲಗಿಸಿ ತಾಯಿಗೆ ಆರೈಕೆ ಮಾಡ್ತಾ ಇದ್ಲು ಆ ಧನಿ. ತಾಯಿಗೆ ಆರೈಕೆಯನ್ನು ಮಾಡಿ ಏನು ಮಗು ಶುದ್ಧ ಮಾಡ್ಬೇಕಲ್ಲ ಅಂತ ನೋಡಿ, ಮಗು ಇಲ್ಲ, ಆ ಮೊರದಲ್ಲಿ ಮಲಗಿಸಿದ್ದಾಳೆ, ಮಗು ಇಲ್ಲೇ ಇಲ್ಲ, ಅಯ್ಯೋ ಕರ್ಮವೇ, ಮಗು ಎಲ್ಲಿ ಹೋಯ್ತು, ನಡ್ಕೊಂಡು ಹೋಗಕ್ಕೆ ಸಾಧ್ಯ ಇದೆಯಾ, ಹುಟ್ಟಿದ ಮಗು ನೋಡಿದ್ರೆ ಗುಡುಗುಡು ಉಳ್ಕೊಂಡು ಹೋಗಿದೆ, ಅದು ಉಳ್ಕೊಂಡು ಹೋಗಿ ಅಲ್ಲಿ ಒಲೆ ಇದೆ, ಭತ್ತ ಕೊಟ್ಟು ಒಲೆ ಇವತ್ತೇನು ಯೂಸ್ ಮಾಡ್ತಾ ಇಲ್ಲ ಅದನ್ನ, ಆದ್ರೆ ಬೂದಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಮೈ ಎಲ್ಲ ಬೂದಿ, ಅಳ್ತಾ ಇಲ್ಲ ಬೂದಿ ಬಂದರೂ ಕೂಡ. ಏಕೆ ಹೋಗಿ ಧನಿ ಹೋಗಿ ಆ ಮಗುವನ್ನು ತೊಳೆದ್ಲಂತೆ, ಅದಕ್ಕೆ ಹೇಳ್ತಾರೆ, ಇದು ಏನು ಸಂಕೇತ ಅನ್ನೋ ಗೊತ್ತಿಲ್ಲ, ಜಗದ ನಶ್ವರತೆಯನ್ನು ತೋರಿಸುವಂತ ಸಂಕೇತ ಇದು ಅಂತ ಬೂದಿಯೊಳಗೆ ಮಲ್ಕೊಂಡ್ಬಿಟ್ಟಿತ್ತು ಮಗು, ಅತ್ತೇ ಇಲ್ಲ ಅದು. ಅಷ್ಟಾದ್ರೂ ನೋಡ್ತಾಳೆ ಸುಂದರವಾದ ಮಗು, ತುಂಬ ಬೆಳೆದು ಬಿಟ್ಟಿದೆ, ಕೇಳ್ತಾಳಂತೆ 6 ಮಗು ಇದ್ದಂಗಿದೆ ಇದು, ಆ ಥರದ ಮಗು. ಕ್ಷುದಿರಾಮ ಜಾತಕ ನೋಡಿದ, ಜಾತಕ ನೋಡಿ ಈ ಮಗು ಮಹಾಪುರುಷನ ಲಕ್ಷಣ ಇದೆ, ಇದಕ್ಕೆ ಹುಟ್ಟಿದ ದಿನಾಂಕವನ್ನು ನಮೂದು ಮಾಡಿದ, ನಮಗೆ ಪ್ರಯೋಜನ ಆಗಲಿ ಅಂತ ನಮೂದು ಮಾಡಿದ್ದು. ಅದು ಕ್ರಿಸ್ತಶಕ 1836 ಇಸ್ವಿ February 18 ತಾರೀಕು ಬುಧವಾರ. ಹಿಂದೂ ಪಂಚಾಂಗದ ಪ್ರಕಾರ 1757 ಶಕವರ್ಷ ಫಾಲ್ಗುಣ ಮಾಸದ 6 ದಿವಸ, ಸೂರ್ಯೋದಯಕ್ಕೆ 12 ಮೊದಲು ಜನನ. ಅಂದು ಶುಕ್ಲಪಕ್ಷದ ದಿದಿಗೆ, ಪೂರ್ವ ಭಾದ್ರಪದ ನಕ್ಷತ್ರ, ಸಿದ್ಧಿಯೋಗ, ಕುಂಭರಾಶಿ, ಇದನ್ನೆಲ್ಲ ಬರೆದಿಟ್ಟ. ಅವನು ಜ್ಯೋತಿಷಿಗೆ ಬರ್ತಿತ್ತಲ್ಲ, ಬರೆದಿಟ್ಟ. ಜಾತಕವನ್ನು ಪರೀಕ್ಷೆ ಮಾಡಿದ್ಮೇಲೆ ಬೇರೆ ಜ್ಯೋತಿಷಿಗಳು ಹೇಳಿದ್ರಂತೆ, ಜಾತಕ ನೋಡಿ ಈ ಹುಡುಗ ಅತ್ಯಂತ ಗುಣಾಢ್ಯನಾಗ್ತಾನೆ, ಎಲ್ಲರಿಂದ ಗೌರವಿಸಲ್ಪಡ್ತಾನೆ, ಅವನ ಹೆಸರಿನ ಸಂಸ್ಥೆ ತಲೆ ತಲಾಂತರ ಉಳ್ಕೊಳ್ಳುತ್ತೆ ಅಂತ. ನೋಡಿ ಹೇಗಿದೆ ಅಂತ, ಇದನ್ನು ದಯವಿಟ್ಟು 1836 ಇಸ್ವಿ ಹೋಗಿ ನೆನೆಸ್ಬೇಕು ನಾವು. ಆಗ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಮಗುವಿನ ಜ್ಯೋತಿಷಿ ಹೇಳೋದು.

ಬರೆದು ಈತ ದೊಡ್ಡವನಾಗ್ತಾನೆ ಅಡ್ಡಿ ಇಲ್ಲ. ಸಾಮಾನ್ಯ ಎಲ್ಲ ನಮ್ಮೆಲ್ಲ ಜಾತಕದಲ್ಲಿ ಹಾಗೆ ಬರೀತಾರೆ ಜ್ಯೋತಿಷಿಗಳು ಅಲ್ಲ, ಯಾರು ಜಾತಕದಲ್ಲಿ ಇವನು ಕೆಟ್ಟ ಹೋಗ್ತಾನೆ ಅಂತ ಯಾರೂ ಬರೆದು ನೋಡಿಲ್ಲ ಇದುವರೆಗೆ ನಾನು. ಚೆನ್ನಾಗಿರ್ತಾನೆ, ಭವಿಷ್ಯದಲ್ಲಿ ಚೆನ್ನಾಗಿ ಬೆಳೀತಾನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವ್ರು ಹೇಳೋದು ಇವನ ಹೆಸರಿನಿಂದ ಸ್ಥಾಪನೆ ಆಗುವಂಥ ಸಂಸ್ಥೆ ತಲೆ ತಲಾಂತರ ಉಳ್ಕೊಳ್ಳುತ್ತೆ ಅಂತ. ಅಂದರೆ ಹಾಗೆ ಮಗು ಹುಟ್ಟಿದಾಗ ಇವನೊಂದು ಸಂಸ್ಥೆ ಹುಟ್ಟಿಗೆ ಕಾರಣ ಆಗ್ತಾನೆ, ಅದು ಉಳ್ಕೊಳ್ಳುತ್ತೆ ಅಂತ ಬರೆದಿದ್ರಂತೆ. ಇವನೇ ನಾರಾಯಣನ ಅವತಾರ ಅಂತ ಜನ ಪೂಜೆ ಮಾಡ್ತಾರೆ ಇವನ್ನ ಅಂತ ಹೇಳಿದ್ರಂತೆ. ಈಗ ಕ್ಷುದಿ ರಾಮಚಂದ್ರಮಣಿಯವರ ಜವಾಬ್ದಾರಿ ತುಂಬ ಹೆಚ್ಚಾಯಿತು. ಯಾಕಂದರೆ ಇದು ಕಾರಣ ಪುರುಷ, ಇಂಥ ಹುಟ್ಟಿದ್ದಾನೆ, ಆ ಮಗುವನ್ನು ತುಂಬ ಎಚ್ಚರದಿಂದ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದರು. ಮಗು ಹೆಸರಿಡಬೇಕಲ್ಲ, ಇನ್ನು ನಾಮಕರಣ. ಸಕಾಲದಲ್ಲಿ ನಾಮಕರಣ ಸಂಸ್ಕಾರವನ್ನು ಮಾಡಿದರು. ಶಿಶುವಿನ ರಾಶಿ ನಾಮದ ಪ್ರಕಾರ ಶಂಭುಚಂದ್ರ ಅಂತ ಹೆಸರಿಟ್ರು ಮಗುಗೆ. ಶಂಭುಚಂದ್ರ ಅಂತ ರಾಶಿ ನಾಮದ ಪ್ರಕಾರ. ಆಮೇಲೆ ಗಯೆಯಲ್ಲಿ ತನಗಾಗಿತ್ತಲ್ಲ ಅನುಭವ, ಅನುಭವವನ್ನು ನೆನೆದ್ಬಿಟ್ಟು ಮಗುವನ್ನು ಗದಾಧರ ಅಂತ ಹೆಸರಿಟ್ರು. ಆದರೆ ಬಂಗಾಲಿ ಭಾಷೆಯಲ್ಲಿ ಗದಾಯೆ ಅಂತ ಕರೀತಾರೆ, ಮನೆ ಭಾಷೆ. ಮನೆಯಲ್ಲಿ ನಮ್ಮ ಕಡೆ ಹಂಗೆ ಮಾಡ್ತೀವಿಲ್ಲ, ಹೆಸರಿಡೋದೊಂದು ಕರೆಯೋದೊಂದು. ನಾವು ಹೆಸರು ಪೂರ್ತಿ ಹೆಸರಿಂದ ಕರೆಯೋದೇ ಇಲ್ಲ ಯಾರೂ ಅಲ್ವಾ, ಶಾರ್ಟ್ ಮಾಡಿ ಕರಿತೀವಿ. ಹಾಗೆ ಗದಾಧರ ಇದ್ದದ್ದು ಮನೆಯಲ್ಲಿ ಗದಾಯೆ ಅಂತ ಬಂಗಾಲಿ ಭಾಷೆಯಲ್ಲಿ ಆಯಿತು. ಮನೆ ದೇವರು ರಾಮಚಂದ್ರ, ಮತ್ತು ಎಲ್ಲರ ಹೆಸರಲ್ಲಿ ರಾಮ ಬರಲೇಬೇಕು ಅಂತ ಇರೋದ್ರಿಂದ ಹುಡುಗನಿಗೆ ರಾಮಕೃಷ್ಣ ಅಂತ ಹೆಸರಿಟ್ರು. ಆದರೆ ಮನೆಯಲ್ಲಿ ಹೆಸರು ಉಳಿದದ್ದು ಗದಾಯೆ ಅಂತ ಉಳ್ಕೊಂಡ್ಬಿಡ್ತದೆ ಬಂಗಾಲಿ ಮನೆಯಲ್ಲಿ. ಮಗು ಬೆಳೆದಂಗೆ ಒಂದು ವಿಶೇಷ ಗುಣವನ್ನು ಕಂಡ್ರು. ಆ ಹುಡುಗನ ಸ್ಮರಣ ಶಕ್ತಿ ಅದ್ಭುತವಾದಂಥದ್ದು. ಯಾವ್ಯಾವುದೋ ಘಟನೆ ಅವನು ಒಂದು ವರ್ಷ ಆಗಿದ್ದಾಗ ನೆನಪಿಟ್ಕೊಳ್ಳೋದು, ಹಂಗಾಯ್ತು ಹಿಂಗಾಯ್ತು ನೆನಪಿಟ್ಕೊಂಡು ಹೇಳ್ತಿದ್ದಂತೆ. ಗದಾಧರ 4-5 ವರ್ಷ ಆಗಿದ್ದಾಗ ಆಡೋ ಹುಚ್ಚು, ವಯಸ್ಸು ತಾನೇ ಅದು 4-5 ವಯಸ್ಸು, ಆಡೋ ಹುಚ್ಚು. ಶಾಲೆಗೆ ಹೋಗೋ ವಿಷಯದಲ್ಲಿ ಮಾತ್ರ ಆಸಕ್ತಿ ತೋರಿಸ್ಲಿಲ್ಲ, ಬುದ್ಧಿವಂತರು, ಶಾಲೆಗೆ ಹೋಗೋ ಬಗ್ಗೆ ಆಸಕ್ತಿ ತೋರಿಸ್ಲಿಲ್ಲ. ಆಟದಲ್ಲಿ ಹುಚ್ಚು, ಗೆಳೆಯರ ಜೊತೆ ಓಡಾಡಬೇಕು, ಹಠ ಹೆಚ್ಚು. ಹಠ ಎಂದ್ರೆ ಏನು ಅಂತ ವಿಚಿತ್ರ ಹೇಳಬೇಕಿದ್ದು ನಾನು. ಈಗಿನ ಹುಡುಗರು ಹಾಗೇ ಇದ್ದಾರೆ, ಪ್ರಶ್ನೆ ಕೇಳ್ತಾರೆ, ತುಂಬ ಪ್ರಶ್ನೆ ಕೇಳ್ತಾರೆ ಹುಡುಗರು. ನಮ್ಮ ತಲೆಮಾರಿನಲ್ಲಿ ನಾವು ಪ್ರಶ್ನೆ ಕೇಳ್ತಿರ್ಲಿಲ್ಲ. ಅದೊಂದು ಆರ್ಟಿಕಲ್ ಬರೆದಿದ್ದೆ, ಮೈ ಜನರೇಷನ್ ಇಸ್ ದ ಲಾಸ್ಟ್ ಜನರೇಷನ್ ಅಂತ. ನೀದರ್ ವಿ ಹ್ಯಾವ್ ದಿ ಅಗ್ರೆಷನ್ ಆಫ್ ದ ನೆಕ್ಸ್ಟ್ ಜನರೇಷನ್ ನಾರ್ ದಿ ಕಮಿಟ್ಮೆಂಟ್ ಆಫ್ ದ ಪ್ರೀವಿಯಸ್ ಜನರೇಷನ್, ಎರಡೂ ಇಲ್ಲ. ನಮ್ಮ ಅಪ್ಪ ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಾನೆ ಇರಲಿಲ್ಲ, ನಾವು ಕೇಳೋದೇ ಇಲ್ಲ, ಬೇಡ ಅಂದಿದ್ದಲ್ಲ ಇನ್ನೇನು ಕೇಳೋದು ತಿರುಗಮ್ಮರ್ಗ ಅಂತ. ಈ ಹುಡುಗರು ಹಾಗಲ್ಲ, ಇವತ್ತಿನ ಹುಡುಗರು ಕೇಳಿ ನೋಡಿ ಎಷ್ಟು ಪ್ರಶ್ನೆ ಕೇಳ್ತಾರೆ, ಸಿಕ್ಕಾಪಟ್ಟೆ ಪ್ರಶ್ನೆ. ನನಗಂತೂ ನಮ್ಮ ಮನೆಯಲ್ಲಿ ಒಂದು ಸ್ಯಾಂಪಲ್ ಇದೆ, ಮೊಮ್ಮಗಳಿದ್ದಾಳೆ, ಬರೋದು ಅಜ್ಜಾ ಒಂದು ಪ್ರಶ್ನೆ ಅಂತ ಬರ್ತಾಳೆ, ಬಂತಪ್ಪ ಮತ್ತೆ ಪ್ರಶ್ನೆ ಅಂತ. ದಿನಾಲು ಒಂದು 15 ಪ್ರಶ್ನೆ ಆದರೂ ಇರಬೇಕು, ಮತ್ತು ಆಕೆಗೆ ಸಮಾಧಾನ ಆಗದಿದ್ರೆ ಬಿಡೋಲ್ಲ. ರಾಮಕೃಷ್ಣರ ಬಗ್ಗೆ ಅವಾಗ ಹೇಳ್ತಾರೆ, ಪ್ರತಿಯೊಂದಕ್ಕೂ ಕಾರಣ ಕೊಡಬೇಕು. ನೀವು ಸುಮ್ಮನೆ ಉಡಾಫಿ ಮಾತಾಡಿ, ಸುಮ್ಮನೆ ಕೇಳಬೇಡ, ನಂಬ್ಕೊಂಡಿರು, ಹೇಳ್ದಂಗೆ ಮಾಡು ಅಂದ್ರೆ ಮಾಡಲ್ಲ. ಕಾರಣ ತಿಳಿಸಿದ್ರೆ ತಕರಾರು ಇಲ್ಲ, ಕಾರಣ ತಿಳಿಸಿದರೆ ಆಜ್ಞೆ ಅಂತ ಕೊಟ್ಟರೆ ಖಂಡಿತ ಪಾಲಿಸ್ತಿರ್ಲಿಲ್ಲ ಅಂತ ರಾಮಕೃಷ್ಣರು. ಒಂದು ಉದಾಹರಣೆ ಬರೀತಾರೆ, ಭಾಳ ಚೆನ್ನಾಗಿರುವಂಥದ್ದು. ಊರ ಪಕ್ಕ ಒಂದು ಕೆರೆ, ಹಾಲ್ದಾರ್ ಪುಕ್ಕೂರ್ ಅಂತ ಒಂದು ಹಳ್ಳಿ. ಒಂದೊಂದು ಪುಕ್ಕೂರ್ ಅಂದ್ರೆ ಹಳ್ಳಿ ಅಂತ ಅರ್ಥ, ಹಾಲ್ದಾರ್ ಹಳ್ಳಿ ಅಂತ, ಹಾಲ್ದಾರ್ ಪುಕ್ಕೂರ್ ಅಂತ. ಅಲ್ಲಿ ಕೆರೆಗಳಿದ್ದು ಅಂತ ಎರಡು, ಸ್ನಾನಕ್ಕೂ ಅದೇ, ಬಳಕೆಗೂ ಅದೇ ನೀರೇ. ಅವಾಗೆಲ್ಲ ಹಾಗೆ ತಾನೇ, ಒಂದೇ ಕೆರೆ ಎಲ್ಲದಕ್ಕೆ ಇರೋದು. ನಮ್ಮೂರಲ್ಲಿ ನೋಡಿದ್ದೀವಲ್ಲ ನಾವು, ಆ ಕಡೆ ದನ ಮೈ ತೊಳಿಬೇಕು, ಈ ಕಡೆ ಮನುಷ್ಯರು, ಅದೇ ನೀರು ತಂದು ಮನೆಯಲ್ಲಿ ಕುಡಿಬೇಕು, ಒಂದೇ ಕೆರೆ ಅವಾಗೆಲ್ಲ ಇರೋದು. ಅಲ್ಲಿ ಸ್ನಾನಘಟ್ಟಗಳನ್ನೇ ಬೇರೆ ಮಾಡಿದ್ರಂತೆ. ಹೆಣ್ಮಕ್ಳಿಗೊಂದು ಸ್ನಾನಘಟ್ಟ ಬೇರೆ ಅಂದರೆ ಸ್ನಾನದ ಕೆರೆ ಬೇರೆ, ಗಂಡಸರಿಗೊಂದು ಬೇರೆ ಸ್ನಾನದ ಕೆರೆ ಮಾಡಿದರು. ಆದರೆ ಈ ಹುಡುಗರೆಲ್ಲ 4-5 ವರ್ಷ ಹುಡುಗರು, ಇವ್ರು ಎರಡು ಕಡೆಗೆ ಹೋಗ್ತಿದ್ರು ಸ್ನಾನಕ್ಕೆ, ಗಲಾಟೆ ಗಲಾಟೆ. ಹುಡುಗರು ಅಂತ ಅಡ್ಡಿಯಲ್ಲಿ ಬಿಡಿ, ಎಲ್ಲಿ ಹೋಗ್ತಾರೆ ಅಂತ. ಈ ಹುಡುಗರು ಒಂದ್ಸಲ ಈ ಹೆಣ್ಮಕ್ಳು ಸ್ನಾನ ಮಾಡೋ ಜಾಗಕ್ಕೆ ಹೋಗ್ಬಿಟ್ರು, ಸ್ನಾನಘಟ್ಟಕ್ಕೆ ಹೋದ್ರು. ಓ ಒಂದು ಕುಡಿದಾಡ್ತಾರೆ, ಮರಗೆ ನೀರು ಎರಿಸ್ತಾರೆ, ಗದ್ದಲ ಮಾಡ್ತಾರೆ, ಕಿರ್ಚಾಡ್ತಾರೆ. ಅಲ್ಲಿ ಹೆಣ್ಮಕ್ಳು ಸ್ನಾನ ಮಾಡಿದ ದೊಡ್ಡವ್ರು ವಯಸ್ಸಾದವ್ರು ಬಂದು ಕೂತ್ದಂಡೆ ಭಜನೆ ಧ್ಯಾನ ಮಾಡ್ತಿದ್ರಂತೆ. ಇವ್ರು ಮತ್ತವ್ ನೀರು ಎರಚುವಾಗ ಅವ್ರಿಗೂ ಸಿಡಿತಂತೆ, ಸಿಡಿದಾಗ ಬಜ್ಜಿ ಜೋರಾಗಿ ಬೈದ್ಬಿಟ್ರು, ಬುದ್ಧಿ ಇಲ್ಲ ನಾವು ಗದಾಯ ನಿನಗೆ, ಹೆಣ್ಮಕ್ಳು ಸ್ನಾನ ಮಾಡುತ್ತೆ ಅಲ್ಲಿ ಬರಬಾರ್ದು ಅಂತ ಗೊತ್ತಿಲ್ಲ ನಿನಗೆ, ಅಲ್ಲಿ ಹೋಗು, ಆ ಕಡೆ ಹೋಗು, ನೀನು ನೀರು ಎರಿಸ್ತೀರಿ, ನೀವು ನೋಡಬಾರ್ದು ಹಾಗೆಲ್ಲ, ಹೆಣ್ಮಕ್ಳು ಸ್ನಾನ ಮಾಡೋದು ನೋಡಬಾರ್ದು, ಏನಾಗ್ತದೆ ಅಂತ ಕೇಳಿದ್ರು ಹುಡುಗ, 5 ವರ್ಷ ಹುಡುಗ. ಏನಾಗ್ತದೆ, ದೇವ್ರು ಶಾಪ ಕೊಡ್ತಾನೆ ನಿನಗೆ, ಶಾಪ ಕೊಡ್ತಾನೆ ಅಂತಂದೆ. ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು, ಶಾಪ ಕೊಡ್ತಾನೆ ನೋಡ್ಬೇಕಾದ ಹೆಂಗೆ ಶಾಪ ಕೊಡ್ತಾನೆ ಅಂತ. 3 ದಿವಸ ಆಯ್ತಂತೆ, 4-ನೇ ದಿವಸ ಅಜ್ಜಿ ಕಡೆ ಹೋಗ್ತಾರೆ ಗದಾಯಿ, ಹೋಗ್ಬಿಟ್ಟು ಹೇಳ್ತಾನೆ, ಅಜ್ಜಿ ಒಂದು ವಿಷಯ ಹೇಳಬೇಕು, ನೀನು ಹೇಳಿ ಕಳಿಸ್ದೆ ಅಲ್ಲ ಅವತ್ತು, ನಾನು ಮರದ ಬಾರಿಯಾಗಿ ನಿಂತು 3 ದಿವಸ ನೋಡಿದ್ದೆ, ಹೆಣ್ಮಕ್ಳ ಸ್ನಾನಘಟ್ಟ ನೋಡಿದ್ದೆ, 1ನೇ ದಿವಸ 3 ಜನ ನೋಡಿದೆ, 2ನೇ ದಿವಸ 4 ಜನ ನೋಡಿದೆ, 3ನೇ ದಿವಸ 8 ಜನ ನೋಡಿದ್ದೀನಿ, ನಾನು ಯಾವ ಶಾಪನೂ ಬರಲಿಲ್ಲ ಯಾಕೆ ಅಂತ. ಆಕೆ ಅಜ್ಜಿ ಬಂದು ಅಮ್ಮನಿಗೆ ಹೇಳಿದ್ಲ ಅಂತ, ಅಮ್ಮನಿಗೆ ಏನು ಚಂದ್ರಮಣಿ ನಿನ್ನ ಮಗ ಅಮ್ಮ ಇವನು ಹಿಂಗೆ ಮಾತಾಡ್ತಾನೆ ಇವನು ಅಂತ. ಅಮ್ಮ ರ್ಯಾಷನಲ್ ಕೊಡೋದು ಹೇಗಿದೆ ನೋಡಿ, ಅಂದರೆ ಕನ್ವಿನ್ಸಿಂಗ್ ಆನ್ಸರ್ ಕೊಟ್ಟರೆ ಮಕ್ಕಳು ಒಪ್ಕೋತಾರೆ ಅಂತ. ಚಂದ್ರಮಣಿ ಹೇಳ್ತಾಳೆ, ನೋಡು ಹಾಗೆ ಮಾಡಬಾರ್ದು ಗದಾಯ್, ಯಾಕೆ ಗೊತ್ತಾ, ನಿನಗೇನು ಆಗಲ್ಲ ಕಣೋ,

ನೀನ್ ಹೋದ್ರೆ ಅವ್ರಿಗೆ ನಾಚಿಕೆ ಆಗುತ್ತೆ, ಅವಮಾನ ಆದಂಗಾಗುತ್ತೆ, ಅವ್ರಿಗಾದ್ರೆ ನನಗೂ ಆದಂಗಲ್ಲೇನೋ, ಅದ್ರದಾಗ ಹೋಗ್ಬಾರ್ದಪ್ಪ. ಇಷ್ಟು ಹೇಳಿದ್ರೆ ಸಾಕು, ಮುಂದೆ ನೆಕ್ಸ್ಟ್ ಟೈಮ್ ಹೋಗ್ಲಿಲ್ಲ ಅವನು. ಅಂದ್ರೆ ಎಲ್ಲಿವರೆಗೂ ಸ್ವಭಾವ ಹೇಗಿತ್ತು ಅಂದ್ರೆ, ಮನಸ್ಸಿನಲ್ಲಿ ಬಂದಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕರೆ ಒಪ್ಕೋಬೇಕು, ಇದ್ರ ಒಪ್ಕೊಳ್ಳಲ್ಲ. ಈ ಗದಾದನ 7 ವರ್ಷ ವಯಸ್ಸಾಯಿತು, ಆರೋಗ್ಯ ತುಂಬಾ ಚೆನ್ನಾಗಿತ್ತು, ನೋಡ ತುಂಬಾ ಚಂದ ಹುಡುಗ, ಮುಖ ಎಲ್ಲ ಕೆಂಪು ಹುಡುಗ.

ಯಾಕಾಗ್ತದೆ ಯಾವಾಗತ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಹಳ ಅಪರೂಪವಾದಂಥ ಗುಣ ಅದಾಗಿತ್ತಂತೆ. ಮೊಟ್ಟ ಮೊದಲನೇ ಸಲ ಒಂದು ಘಟನೆ ಆಗುತ್ತೆ. ಇದು ಮುಂದೆ ರಾಮಕೃಷ್ಣ ಜೀವನದಲ್ಲಿ ಯಾವಾಗಲೂ ಪುನರುವೃತ್ತಿ ಆಗ್ತಾ ಇರುವಂಥ ಘಟನೆ. ಒಂದ್ಸಲ ಮಳೆಗಾಲ, ಇವರು ಒಂದು ಚೀಲದಲ್ಲಿ ಯಾವಾಗಲೂ ತಿನ್ನಬೇಕು ಚುರುಮುರಿ ಅಂತೀವಲ್ಲ ನಾವು, ಪುರಿ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ತಿಂತಾ ತಿಂತಾ ಹೊಲದಲ್ಲಿ ಓಡಾಡ್ತಾ ಇದ್ದಾರೆ. ತಮ್ಮ ಕಣ್ಮುಂದೆ ಚಿತ್ರ ಬರ್ತದೆ, ಭತ್ತದ ಗದ್ದೆ ಹೋಗ್ತಿದ್ದಾರೆ, ಎಲ್ಲ ಕಡೆ ಹಸಿರು, ಮಳೆ ಆಗಿದೆ, ತುಂಬ ಎಲ್ಲ ಕಡೆ ಹಸಿರಿದೆ. ಇವರು ಆ ಚುರುಮುರಿ ಹಾಕ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ತಿಂತಾ ಓಡಾಡ್ತಾ ಇದ್ದಾರೆ. ಹೋಗುವಾಗ ಆಕಾಶದಲ್ಲಿ ಒಂದು ಕಪ್ಪು ಮೋಡ ಬಂತು, ದೊಡ್ಡ ಕಪ್ಪ ಮೋಡ ಬಂದು ಇಲ್ಲಿ ಹೆಪ್ಪಗಟ್ಟಿಬಿಡ್ತು, ಒಂಥರ ನಿಂತ್ಕೊಂಡಂಗೆ ಆಗ್ಬಿಡ್ತು. ಈ ಮಳೆ ಬರ್ಬೇಕಾದ್ರೆ ಹಾಗೆ ಆಗ್ತಾರೆ, ಹೆಪ್ಪಗಟ್ಟಬೇಕು ಅದು ಮಾಡು. ಅದು ಕಪ್ಪು ಮೋಡ ಬಂದು ಹೆಪ್ಪಗಟ್ಟಂತೆ. ಆಗ ಒಂದು 15-20 ಅತ್ಯಂತ ಬಿಳಿ ಬಿಳಿಯಾದಂಥ ಈ ಬೆಳ್ಳಕ್ಕಿಗಳು ಒಂದು ಬರ್ತಾವಲ್ಲ ಹಕ್ಕಿಗಳು, ಬೆಳ್ಳಕ್ಕಿ ಹಾರ್ಕೊಂಡು ಹೀಗೆ ಹೋಯ್ತಂತೆ. ಈ ದಿಕ್ಕಿನಿಂದ ಮೋಡ ಬಂದರೆ ಈ ದಿಕ್ಕಿನಿಂದ ಬೆಳ್ಳಕ್ಕಿಗಳು ಮೋಡನ್ನು ದಾಟಿ ಹೋಯ್ತಂತೆ. ಆ ದೃಶ್ಯ ನೋಡಿದ ತಕ್ಷಣ ಈ ಹುಡುಗನಿಗೆ ಏನಾಯ್ತೋ ಗೊತ್ತಿಲ್ಲ, ಕಣ್ಣು ಮುಚ್ಚಿ ದಪ್ಪ ಅಂತ ಬಿದ್ದುಬಿಟ್ಟ. ಎಚ್ಚರವೇ ಇಲ್ಲ, ಒಂದು ತಾಸಲ್ಲ 4-5 ತಾಸು ಎಚ್ಚರ ಇಲ್ಲ. ಯಾರು ಹೋಗ್ತಿರೋ ರೈತರು ನೋಡಿದ್ರಂತೆ ಹುಡುಗ ಬಿದ್ದಿದ್ದಾನೆ ಅಂತ ಎತ್ಕೊಂಡು ಮನೆಗೆ ತಂದು ಹಾಕಿದ್ರು, ಎಚ್ಚರನೇ ಇಲ್ಲ ಹುಡುಗನಿಗೆ. 6 ತಾಸು ಆದ್ಮೇಲೆ ಎಚ್ಚರ ಬಂತಂತೆ. ಅಂದ್ಕೊಂಡ್ರೆ ಜನ ಮೂರ್ಛೆ ರೋಗ ಬಂದಿರಬೇಕು ಅವನಿಗೆ, ಅದಕ್ಕೇನು ಔಷಧಿ ಕೊಡಿಸ್ಬೇಕು ಅಂದರು, ಏನೋ ತೊಂದರೆ ಆಗಿರಬೇಕು ಅಂತ ಔಷಧಿ ಔಷಧಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದರು. ಎಚ್ಚರ ಆದಮೇಲೆ ಏನಾಗಿತ್ತು ನಿನಗೆ ಅಂತ ಕೇಳಿದ್ರಂತೆ. ನನಗೇನೂ ಆಗಿಲ್ಲ ಅಂದ. ಸಾಮಾನ್ಯವಾಗಿ ಮೂರ್ಛೆ ರೋಗ ಇಂಥ ಏನಾದರೂ ಬಂದರೆ ಎಚ್ಚರ ಬಂದಾಗ ದೇಹ ಸುಸ್ತಾಗ್ಬಿಟ್ಟಿರುತ್ತೆ, ಬಹಳಷ್ಟು ಎನರ್ಜಿ ಹೋಗ್ಬಿಟ್ಟಿರುತ್ತೆ, ಬಹಳ ಸುಸ್ತಾದಂಗೆ ಅನಿಸ್ತದೆ. ಇವು ಏನೂ ಆಗಿಲ್ಲ, ಆರಾಮಾಗಿದ್ದಾನೆ ಇಲ್ಲ ಹೇಳಿದ. ನನಗೆ ಅದು ನೋಡಿದ ತಕ್ಷಣ ಬಹಳ ಆನಂದ ಆಗ್ಬಿಡ್ತು. ಹೊರಗಡೆ ನನಗೆ ಎಚ್ಚರ ಇರಲಿಲ್ಲ ಅಷ್ಟೇ, ಆದ್ರೆ ಮನಸ್ಸಿನೊಳಗೆ ತುಂಬ ಆನಂದ ತುಂಬಿಕೊಂಡಿತ್ತು. ಆನಂದದಲ್ಲೇ ಇದೆ, ನನಗೇನು ನಷ್ಟ ಆಗಲಿಲ್ಲ ಅಂತ ಹೇಳಿದ್ದೆ. ವಿಚಿತ್ರ ಅನಿಸ್ಬಿಡುತ್ತೆ ಎಲ್ಲರಿಗೂ. ಹೀಗಾದಾಗ ಮತ್ತೆ ತೊಂದರೆ ಆಗಬಾರ್ದು ಅಂತ ಕೆಲವು ದಿವಸ ಶಾಲೆಗೆ ಕಳಿಸೋದು ಬಿಡಿಸಿದ್ರಂತೆ. ಎಂಥ ಒಳ್ಳೆ ಕೆಲಸ ಮಾಡಿದ್ರು, ಹೋಗ್ತಿದ್ದ ಇನ್ನು ಶಾಲೆಗೆ ಹೋಗ್ಬೇಡ ಅಂತ ಬಿಡಿಸಿಬಿಟ್ರಂತೆ. ಅವಾಗ ಇವ್ರು ಪ್ರತಿಷ್ಠ ಖುಷಿಯಾಗಿ ತಮಾಷೆಯಿಂದ ಫ್ರೆಂಡ್ ಜೋಡಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರು. ನನಗೆ ಅನಿಸೋ ಮಟ್ಟಿಗೆ ಬಹಳ ದೊಡ್ಡವರಾದವ್ರು ಹಂಗಿರ್ತಾರೆ. ನನಗೊಂದು ನೆನಪಿದೆ, 2002-2003 ಇಸ್ವಿಗೆ ಒಂದು ಸರ್ವೆ ಮಾಡಿದ್ರು ಪ್ರಪಂಚದಾದ್ಯಂತ. ಸರ್ವೆ ಮಾಡಿ ಮಕ್ಕಳು ಕಲಿಯೋಕೆ ಹೇಗಿದೆ ಅಂತ. ಅದ್ರ ಪ್ರಕಾರ ಆಟ್ ದಿ ಏಜ್ ಆಫ್ 6 ಇಂಡಿಯನ್ ಚೈಲ್ಡ್ ಈಸ್ ನಂಬರ್ 1 ಇನ್ ದ ವರ್ಲ್ಡ್. ಕಲಿಕೆ ಒಳಗೆ ಇಂಡಿಯನ್ ಚೈಲ್ಡ್ ಈಸ್ ನಂಬರ್ 1 2002-2003. ಭಾರತದ ಮಗು ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿ 6 ವರ್ಷಕ್ಕೆ. ಆದರೆ 16 ವರ್ಷ ಬರೋ ಹೊತ್ತಿಗೆ ಅವನು 26ನೇ ಸ್ಥಾನದಲ್ಲಿದ್ದಾನೆ ಅಂತ. 6 ವಯಸ್ಸಿಗೆ 1ನೇ ಸ್ಥಾನದಲ್ಲಿದ್ದವನು 16ನೇ ವಯಸ್ಸಿಗೆ 26ನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂತ. ಅದಕ್ಕೆ ಆರ್ಟಿಕಲ್ ಅಲ್ಲಿ ಬರೆದಿದ್ರು, ಭಾಳ ಚಂದ ಇತ್ತದು. ದಿ ಸ್ಟ್ರಕ್ಚರ್ಡ್ ಎಜುಕೇಷನ್ ಎ ಸಕ್ಸಸ್ಫುಲಿ ಕಿಲ್ಡ್ ದ ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ಆಫ್ ದ ಚೈಲ್ಡ್ ಅಂತ. ಇವ್ರು ಶಾಲೆಗೆ ಹೋಗಲಿಲ್ಲ, ಅಲ್ಲಿ ಉಳ್ಕೊಂಬಿಟ್ರು. 1843 ದುರ್ಗಾ ಪೂಜೆ, ನಿಮ್ಗೆ ಗೊತ್ತಿದೆ ಕಲ್ಕತ್ತಾದಲ್ಲಿ ಬಂಗಾಳದಲ್ಲಿ ದುರ್ಗಾ ಪೂಜೆ ಭಾಳ ದೊಡ್ಡ ಹಬ್ಬ, ಅದು ದೊಡ್ಡ ಹಬ್ಬ, ವರ್ಷಕ್ಕೊಂದು ಭಾಳ ದೊಡ್ಡ ಹಬ್ಬ. ಅವತ್ತಿನ ದಿವಸ ವಿಜಯದಶಮಿ ದಿವಸ ರಾತ್ರಿ ಶುದಿರಾಮ್ ತೀರ್ಕೊಂಬಿಟ್ರು ತಂದೆ. ಏಕಾಏಕಿ ಒಂದು 2-3 ದಿವಸ ಸ್ವಲ್ಪ ತೊಂದರೆ ಆಗಿ ತೀರ್ಕೊಂಬಿಟ್ರು. ಈಗ ಮನೆ ಜವಾಬ್ದಾರಿ ಎಲ್ಲ ರಾಮ್ಕುಮಾರ್ ಮೇಲೆ ಬಂತು. ಇದನ್ನು ಗಮನ ಇಡಬೇಕು. ಆ ಹುಡುಗ ಮದುವೆ ಆಗಿದ್ದಾನೆ, ಅಪ್ಪ ತೀರ್ಕೊಂಬಿಟ್ರು. ಸಣ್ಣ ಮಗ, ತನ್ನ ತಮ್ಮ ಸಣ್ಣವನು, 7 ವರ್ಷದವನು, ಇವನಿಗಾಗಲೇ 20-22 ವರ್ಷ, ಅಷ್ಟು ಸಣ್ಣ ವಯಸ್ಸು. ಗದಾಧರಗೆ 9 ವರ್ಷ ಆದಾಗ ರಾಮ್ಕುಮಾರ್ ಇವನು ಉಪನಯನ ಮಾಡಬೇಕು ಅಂತ ವಿಚಾರ ಮಾಡಿದ. ಉಪನಯನ ಮಾಡಬೇಕು, ಆಗ ಒಂದು ಘಟನೆ ಆಗುತ್ತೆ. ಮನೆಯಲ್ಲಿ ದಾದಿ ಇದ್ಲಲ್ಲ ಧನಿ ಅಂತ, ದಾಯಿ ಚಂದ್ರಮಣಿಗೆ ಹೆರಿಗೆ ಮಾಡಿಸ್ತವಳು, ಮನೆಯಲ್ಲಿದ್ದವಳು ಆಕೆನೆ, ಮನೆ ಭಾಗ ಒಂದು. ಇವ್ರು ಹೇಳಿದಂತೆ ಉಪನಯನ ಅಂದರೆ ಏನು ಆಕೆಯನ್ನು ಕೇಳ್ತಾನೆ. ಆ ಧನಿ ಹೇಳ್ತಾಳೆ, ಇಲ್ಲಪ್ಪ ನೀನು ಇವತ್ತು ಮೇಲೆ ಜನಿವಾರ ಹಾಕ್ತಾರೆ ನಿನಗೆ, ನೀನು ದ್ವಿಜ ಅದೆ, ಇನ್ಮೇಲೆಲ್ಲ ಧರ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ ನೀನು, ಅವತ್ತಿನ ದಿವಸ ಏನು ಮಾಡ್ತಾರೆ ಅಂತ ಕೇಳಿದ. ಏನಿಲ್ಲ, ಶಿಕ್ಕೆ ಬಿಡ್ತಾರೆ ನಿನಗೊಂದು, ಜನಿವಾರ ಹಾಕ್ತಾರೆ, ಮಾತೃಭೋಜನ ಅಂತ ಇರ್ತದೆ ಅಂತ ಹೇಳಿದ್ರಂತೆ. ಏನು ಮಾತೃಭೋಜನ ಅಂದರೆ, ದಿನ ಕೊಡ್ತಾಳಲ್ಲ ಅಮ್ಮ ಊಟಕ್ಕೆ ನನಗೆ ಅಂತ. ಇಲ್ಲ, ನಿನ್ನ ಕೈಯಿಂದ ಕಾಕಿ ಕೈಯಿಂದ ನೀನು ತುತ್ತು ಮಾಡಿ ತಿನ್ನಿಸೋದಿದೆಯಲ್ಲ ಅದು ಕಡೆಸಲ, ಅದು ಇನ್ನು ಮುಂದೆ ಮಾಡೋಕ್ಕಾಗಲ್ಲ ನಿನಗೆ. ಮಾತೃಭೋಜ ಅಂದರೆ ಕಡೆಸಲ, ತಾಯಿ ಮಗುಗೆ ತುತ್ತು ಮಾಡಿ ತಿನ್ನಿಸೋದು, ಆಮೇಲೆ ತಿನ್ನಿಸುವಂಗಿಲ್ಲ, ಯಾಕಂದ್ರೆ ಒಟುವಾದ ಅಂತ ತಿಳ್ಕೊ, ಅದು ಕಡೆ ಮಾತೃಭೋಜನ ಮಾವೆಲ್ಲ ಹಾಕಬೇಕಾಗತ್ತೆ ಅಂತ. ನೀ ಹಾಕ್ತೀಯಾ ನನಗೆ ಅಂತ ಕೇಳ್ದ. ಆ ಧನಿ ಯಾಕೆ ಇವು ಆಗಿನ ಕಾಲದಲ್ಲಿ ಕೀಳು ಜನಕ್ಕೆ ಸೇರಿದವು, ಕೀಳು ಮಂತನಕ್ಕೆ ಸೇರಿದವಳು, ಆಕೆ ನನಗೆ ಹಾಕೋಕ್ಕಾಗಲ್ಲಪ್ಪ, ಅಮ್ಮ ಹಾಕಬೇಕು, ನಾವೆಲ್ಲ ಹಾಕೋಂಗಿಲ್ಲ ಅಂತ. ಅವನು ಅದು ಯಾಕೆ ಹಾಕ್ಬಾರ್ದು ನೀನು, ಅಲ್ಲ ನೀ ಹಾಕ್ಬೋದು. ಇಲ್ಲಪ್ಪ, ಸಂಪ್ರದಾಯದ ಪ್ರಕಾರ ನಾನು ಹಾಕೋಂಗಿಲ್ಲ, ಅಮ್ಮ ಹಾಕಬೇಕು, ನಾವೆಲ್ಲ ಹಾಕೋಂಗಿಲ್ಲ ಅಂತ. ಹುಡುಗ ಆಟ ಹಿಡ್ದ, ಈಗ ನೋಡು ನೀನೆಲ್ಲ ಮಾಡ್ತೀಯ ನನಗೆ, ಅದು ನಡೀತದೆ, ಮಾತೃಭೋಜನ ಯಾಕೆ ಹಾಕೋಲ್ಲ, ನಾನು ಮೊದಲನೇ ಮಾತೃಭೋಜನ ನಿನ್ನಿಂದಾನೇ ತಗೊಳ್ಳೋದು.
ಆಮೇಲೆ ಅಮ್ಮನ ಕಡೆಯಿಂದ.

ನೋಡಿ ಹಠ ಆಗಲಿ. ರಾಮಕುಮಾರ ಹೇಳ್ದ, ಅಣ್ಣ ಹಿಂಗೆ ಮಾಡ್ತೀನಿ ಅಂತ. ಅಣ್ಣ ಹೇಳ್ದೆ, ಬೇಡಪ್ಪ ಹಂಗಾಗೋಲ್ಲ, ಸಂಪ್ರದಾಯದ ಜನ ಬೇಜಾರು ಮಾಡ್ಕೋತಾರೆ, ಮೊದಲು ಅಮ್ಮನ ಕಡೆ ತಗೋ ಆಮೇಲೆ ನೋಡೋಣ ಬೇರೆಯವ್ರ ಕಡೆಯಿಂದ ಅಂತ. ಅವ್ನು ಹೇಳ್ದೆ, ಸಾಧ್ಯವೇ ಇಲ್ಲ, ನಾನು ಉಪನಯನ ಮಾಡ್ಕೊಳ್ಳಲ್ಲ ಹಾಕೋದಿದ್ರೆ. ಹಠ ಆಯ್ತಪ್ಪ ಮಾರೆ, ಉಪನಯನ ಮಾಡ್ಕೊ ಅಂಥೇಳಿ ಉಪನಯನ ಮಾಡಿಸ್ಕೊಂಡಾಗ ಆಕೆ ಕಡೆಯಿಂದಾನೆ ಮೊದಲನೇ ಸಲ ಒಂದು ಮಾತೃಭಿಕ್ಷೆ ತಗೊಂಡ. ಅಲ್ಲಿಂದ ಹೇಗೆ ಬರ್ತದೆ ಅಂದರೆ, ಜಾತಿ ಮತ ಪಂಥ ಯಾವುದೂ ಆಗಲಿಲ್ಲ ಹುಡುಗನಿಗೆ, ಆ ಸಣ್ಣ ವಯಸ್ಸಿಂದಾನೆ ಬಂದ್ಬಿಡ್ತು ಕರ್ಕೊಂಬರೋದು. ಮರು ವರ್ಷ ಒಂದು ಘಟನೆ ಆಗ್ತದೆ, ಅದನ್ನು ಹೇಳಿ ನಿಲ್ಲಿಸ್ಬೇಕು ನಾನು. ಭಾಳ ಚಂದದ ಘಟನೆ ಅದು. ಯಾಕಂದರೆ ಮುಂದೆ ರಾಮಕೃಷ್ಣರ ಜೀವನದಲ್ಲಿ ಒಂದೊಂದು ಭಾವೋದ್ರೇಕ ಆದಾಗ ಹೆಂಗೆ ಹೆಂಗೆ ಆಗ್ತಿತ್ತು, ಯಾವ ಸಂದರ್ಭಕ್ಕೆ ಆಗ್ತಿತ್ತು ಅಂತ. ಮರು ವರ್ಷ ಶಿವರಾತ್ರಿ ಹಬ್ಬ, ಒಂದು ವಿಶೇಷ ಕಾರ್ಯಕ್ರಮ, ರಾತ್ರಿ ಎಲ್ಲ ಹೆಸರು ಕೊಡಬೇಕಲ್ಲ, ಅದಕ್ಕೊಂದು ಏನೋ ನಾಟಕ ಮಾಡೋರು, ರಾತ್ರಿ ಎಲ್ಲ ನಾಟಕ ಆಗಬೇಕು. ಒಂದು ನಾಟಕ ಕಂಪನಿ ಬಂದಿತ್ತು, ಆ ನಾಟಕದಲ್ಲಿ ಶಿವನ ಪಾತ್ರ ವಹಿಸುವಂಥವನೊಬ್ಬ, ಅವನಿಗೇನೋ ಅನಾರೋಗ್ಯ ಆಗಿಬಿಟ್ಟು ಅವನು ಬರೋಲ್ಲ ಅಂತಾಯ್ತು. ಶಿವನ ಪಾತ್ರ ಯಾರು ಮಾಡಬೇಕೀಗ, ಅದೇನು ಶಿವನ ಜಾಸ್ತಿ ಕೆಲಸ ಇಲ್ಲ, ಅದ್ರಿ ಭಕ್ತರದ ಕೆಲಸ ಜಾಸ್ತಿ, ಅದಕ್ಕೆ ಶಿವನ ಪಾತ್ರ ಯಾರು ಮಾಡಬೇಕು. ನೋಡಿದ್ರಂತೆ ಇವನು ಗದಾಧರ ಚೆನ್ನಾಗಿದ್ದಾನೆ, ನೋಡೋದು ಸ್ಮಾರ್ಟ್ ಆಗಿದ್ದಾನೆ ಹುಡುಗ, ಎತ್ತರಾಗಿದ್ದಾನೆ, ಮತ್ತು ಅವನ ಮೇಕಪ್ಪು ಚೆನ್ನಾಗಿ ಹೊಂದುತ್ತೆ, ಶಿವನ ಪಾತ್ರ ಹಾಕಿದರೆ ಹಾಕೋಣ ಅಂತ. ಇವು ಆಗಲ್ಲ ಅಂದ್ಬಿಟ್ಟ, ನಾನು ಮಾಡಲ್ಲ, ಯಾಕಂದರೆ ನಾನು ರಾತ್ರಿ ಶಿವಪೂಜೆ ಮಾಡ್ಬೇಕಂತ ಕೂತಿದ್ದೀನಿ ಅವತ್ತು ಶಿವರಾತ್ರಿ, ಮತ್ತು ಇಲ್ಲಿ ನಾಟಕ ಮಾಡಿದರೆ ಶಿವಪೂಜೆ ಹೆಂಗೆ ಮಾಡಲಿ ಅಂತ. ಅವರೆಲ್ಲ ಸ್ನೇಹಿತರು, ಆ ನಾಟಕ ಕಂಪನಿಯ ಮ್ಯಾನೇಜರ್ ಇದ್ದಾನೆ, ಅವನು ಒಪ್ಪಿಸಿದಂತೆ, ಮಹಾರಾಯ ಶಿವನ ಡ್ರೆಸ್ ಹಾಕ್ಕೊಳ್ಳೋ ಶಿವಪೂಜೆ ಮಾಡಿದಂಗೆ, ನೀನೇ ಶಿವ ಆಗ್ತಿ, ಮತ್ತಿನ್ನೇನು ಶಿವಪೂಜೆ ಅಂತ ಹೇಳಿ ಒಪ್ಪಿಸಿದ್ರಂತೆ. ಆಯಿತು ಅಂತಾಯಿತು. ನಾಟಕದ ಡ್ರೆಸ್ ಹಾಕಿದ್ರು, ಭಾಳ ಚಂದ ಶಿವನ ಹಾಗೆ ಅಲಂಕಾರ ಮಾಡಿದರು, ಥೇಟ್ ಶಿವಕಣ್ಣ, ಇದೊಂದು ವಿಚಿತ್ರ, ಥೇಟ್ ಶಿವಕಣ್ಣಂಗೆ ಕಾಣಿಸ್ತಿದ್ದ ಅಂತ ಹೇಳೋದು ಕಷ್ಟ. ಶಿವನ್ ನೋಡಿದವ್ರು ಯಾರು ಅಲ್ವಾ, ನಾವೆಲ್ಲ ಕ್ಯಾಲೆಂಡರ್ ನೋಡೇ ಬದುಕಿದವರು. ಅದರಿಂದ ಶಿವನ ಹಾಗೆ ಕಾಣಿಸ್ತಿದ್ದ, ಶಿವನ ಚಿತ್ರ ಏನು ನಾವು ನೋಡಿದೀವಿ ಅದ್ರ ಹಂಗೆ ಕಾಣಿಸ್ತಾ ಇದ್ದ, ತುಂಬ ಚಂದ ಕಾಣಿಸ್ತಿದ್ದಂತೆ, ಪರ್ಸ್ನಾಲಿಟಿನೂ ಚೆನ್ನಾಗಿತ್ತು, ಎಲ್ಲರೂ ಖುಷಿಯಾಯಿತು. ನಾಟಕದಲ್ಲಿ ಇವ್ರ ಪಾತ್ರ, ಅವನು ಹೇಳಿದ್ರಂತೆ, ಹೆಂಗೂ ಇವನಿಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ, ಅದ್ಭುತವಾಗಿ ಹಾಡು ಹೇಳಬೇಕು, ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ, ಮತ್ತು ಎಲ್ಲ ಶಿವ ಸ್ತೋತ್ರಗಳು ಬರ್ತಾವೆ ಬಾಯಿಗೆ, ಇವನೇನಿಲ್ಲ ನಿಂತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ರೆ ಸಾಕು, ಉಳಿದವರೆಲ್ಲ ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರಂತೆ. ಆಯಿತು, ನಾಟಕ ಕರ್ಕೊಂಡೋದ್ರು, ಶಿವ ಮಧ್ಯದಲ್ಲಿ ನಿಂತ್ಕೊಂಡ, ನಿಂತ್ಕೊಂಡು ಪರದೆ ಸರದ ತಕ್ಷಣ ಮಂದಿಗೆಲ್ಲ ಸಂತೋಷ, ಶಿವ ನಿಂತಂಗೆ ಆಗ್ಬಿಡ್ತಾ ಎಲ್ಲರಿಗೂ ಭಾಳ ಖುಷಿಯಿಂದ, ಎಲ್ಲರೂ ಜನರೆಲ್ಲ ಹೋ ಹೋ ಶಿವ ಶಿವ ಶಂಭೋ ಶಿವ ಶಿವ ಅಂತ ಕೂಗೋಕೆ ಶುರು ಮಾಡಿಬಿಟ್ರು. ಅಲ್ಲಿ ಬಂಗಾಳದಲ್ಲಿ ಒಂದು ಸ್ಟೈಲ್ ಇದೆ, ತಾವು ನೋಡಿದರೆ ಗೊತ್ತಿರುತ್ತೆ, ಕಲ್ಕತ್ತಾದಲ್ಲಿ ಹೆಣ್ಮಕ್ಕಳೆಲ್ಲ ದೇವ್ರ ಮುಂದೆ ಮಂಗಳಾರತಿ ಮಾಡುವಾಗ, ಆರತಿ ಮಾಡುವಾಗ ವಿಚಿತ್ರವಾದ ಧ್ವನಿ ಮಾಡ್ತಾರೆ ಅವರು, ನಮಗೆ ವಿಚಿತ್ರ ಅನಿಸುತ್ತೆ, ಅವ್ರಿಗೆ ಸರಿ ಅದು, ಉಲು ಉಲು ಉಲು ಉಲು ಅಂತಾರೆ ಅವರು. ನೀವು ನೋಡಿದರೆ ಗೊತ್ತ, ಅನುಗು ಅಂತೂ ಗೊತ್ತಾಗಲಿಲ್ಲ, ಮೊದಲೇ ಸಲ ದುರ್ಗಾ ಪೂಜೆ ನೋಡಿದ ಕಲ್ಕತ್ತಾದಲ್ಲಿ, ಹಾಂ ಬಾಯಿಂದ ಲುಲುಲುಲು ಹಿಂಗೆ ಮಾಡ್ತಾರೆ ಬೆರಳು ಮಾಡಿ, ಅದು ನಮಗೊಂಥರ ಹೆದರಿಕೆ ಬರೋಂಗಾಗ್ತದೆ ಮೊದಲು ನೋಡಿದಾಗ, ಆಮೇಲೆ ಅಭ್ಯಾಸ ಆಗುತ್ತೆ ಇದು ಅಂತ, ಹಿಂಗೆ ಬೆರಳು ಇಟ್ಕೊಂಡು ಉಲುಲುಲುಲುಲುಲು ಅಂತಾರೆ. ಅವರೆಲ್ಲ ಉಲು ಉಲು ಅಂತ ಹೆಣ್ಮಕ್ಳು ಅನ್ನೋದು, ಶಂಭೋ ಚಂಬೋ ಶಂಭೋ ಶಂಕರ ಅಂತ ಇವರು ಅನ್ನೋದು ಒಂಥರ ವಾತಾವರಣ ಸೃಷ್ಟಿಯಾಗ್ಬಿಡ್ತು. ಆದ ತಕ್ಷಣ ಆ ಕ್ಷಣಕ್ಕೆ ಆ ಡ್ರೆಸ್ ಹಾಕ್ಕೊಂಡಂಥ ರಾಮಕೃಷ್ಣರಿಗೆ ಭಾವೋದ್ವೇಗ ಆಗ್ಬಿಡ್ತು. ನಿಂತ್ಕೊಂಡು ಅಲ್ಲಿ ನಿಶ್ಚಲ, ಕಲ್ಲಿದ್ದಂಗೆ ನಿಂತ್ಕೊಂಡ್ಬಿಟ್ರು, ಮಾತಿಲ್ಲ, ಕತೆ ಇಲ್ಲ, ಸ್ತೋತ್ರ ಇಲ್ಲ, ಏನೂ ಇಲ್ಲ. ಅವ್ರು ಹೇಳು ಅಂತಿದ್ದಾರೆ ಮರೆ ಸೈಡಲ್ಲಿ ನಿಂತ್ಕೊಂಡು, ಒಂದು ಸ್ತೋತ್ರ ಹೇಳು ಅಂತಾರೆ, ಏನು ಎಚ್ಚರನೇ ಇಲ್ಲ. ಹತ್ರ ಬಂದು ನೋಡಿದರೆ ನಿಂತ್ಕೊಂಡಿದ್ದಾನೆ, ಹಾಗೆ ಬ್ಯಾಲೆನ್ಸ್ ಇದೆ, ಮೈ ಮೇಲೆ ಎಚ್ಚರ ಇಲ್ಲ, ಕೊರಡು, ದೇಹ ಕೊರಡಿದ್ದಾಗೆ ಕಲ್ಲು. ಅಯ್ಯೋ ಮಗು ಹುಡುಗನ ಮೂರ್ಛೆ ಬಂದ್ಬಿಟ್ಟಿದೆ ಅವನಿಗೆ ಅಂತ ಎತ್ಕೊಂಡು ಹೋದ್ರಂತೆ. ನಾಟಕ ಮುಗಿದೋಯ್ತು, ಅಲ್ಲಿಗೆನೆ ಎತ್ಕೊಂಡು ಹೋದ್ರು, ಬೆಳತನಕ ಎಚ್ಚರ ಇಲ್ಲ, ರಾತ್ರಿ ಆದದ್ದಿದ್ದು ಬೆಳಗಿನವರೆಗೂ ಎಚ್ಚರ ಇಲ್ಲ. ಯಾರು ಹೇಳಿದ್ರಂತೆ, ಅವನಿಗೆ ಶಿವಭಾವ ಬಂದ್ಬಿಟ್ಟಿದೆ, ಶಿವ ಸ್ತೋತ್ರ ಕಿವಿಯಲ್ಲಿ ಹೇಳಿ ಅಂದ್ರಂತೆ. ಏನು ಸ್ತೋತ್ರ ಹೇಳಿದ್ರು ಬರ್ತಾ ಇಲ್ಲ ಬೆಳಗಿನವರೆಗೂ. ಅಂದರೆ ಹೇಳ್ತಾರೆ, ಬೆಳಗಿನವರೆಗೂ ಶಿವ ಪೂಜೆ ಆಯ್ತು, ಕರೆಕ್ಟ್ ಆಯ್ತು ಒಂದು ಅಂತ, ಶಿವ ಆಕಾರದಲ್ಲೇನೆ ಶಿವ ರೂಪದಲ್ಲೇನೆ ಶಿವ ಜಾಗರಣೆ ಮಾಡಿದಂಗಾಯ್ತು. ಮರುದಿನ ಬೆಳಗ್ಗೆ ಆ ಉನ್ಮಾದದ ಸ್ಥಿತಿ ಇಳಿತು. ಇಳಿದ್ಮೇಲೆ ಕೇಳಿದ್ರಂತೆ, ಏನು ಹೆಂಗ್ಯಾಕೆ ಮಾಡಿದೆ ನೀನು ಅಂತ. ನನಗೇನು ತೊಂದರೆ ಇಲ್ಲ ಅಂತ ಅವನು, ನನಗೇನು ತೊಂದರೆ, ನನಗೇನೂ ತೊಂದರೆ ಆಗಿಲ್ಲ, ಆ ಕ್ಷಣದಲ್ಲೇ ನಾನು ಶಿವ ಅಂತ ಅನ್ಕೊಂಡ್ಬಿಟ್ರಲ್ಲ, ನೀನು ಶಿವಹೋಮ್ ಶಿವಹೋಮ್ ಅಂದ್ರಿ, ಶಂಭೋ ಶಂಕರ ಅಂದ್ರಿ, ಅವ್ರು ಉಲು ಉಲು ಅಂದರು, ಅವ್ರು ನನಗೆ ಅನಿಸ್ತು ಶಿವ ಬಂದ್ಬಿಟ್ಟ ಅಂಥೇಳಿ, ನನ್ನ ಮೈಯಲ್ಲಿ ಶಿವ ಬಂದಿದ್ದಾನೆ ಅಂತ ಅನಿಸ್ಬಿಡ್ತು, ನನಗೆ ಪ್ರಪಂಚ ಮರೆತು ಹೋಗ್ಬಿಡ್ತು, ನನಗೇನು ಗೊತ್ತಾಗಲಿಲ್ಲ, ನೀವೇನು ಹೇಳ್ತೀರಿ, ನಾನು ಆನಂದದಲ್ಲೇ ಇದ್ದೆ, ಬೆಳಗಿನವರೆಗೂ ಸಂತೋಷವಾಗಿಯೇ ಇದ್ದೆ ಅಂತ ಹೇಳಿದಂತೆ. ಈ ಘಟನೆ ನಂತರ ಈ ಥರದ ಉನ್ಮಾದ ಸ್ಥಿತಿ ಮೇಲಿಂದ ಮೇಲೆ ಆಗೋಕೆ ಶುರು ಆಯಿತು. ದೇವದೇವಿಯರ ಹಾಡು ಬಂದರೆ, ದೇವತೆಗಳ ಬಗ್ಗೆ ಮಾತು ಬಂದರೆ, ತಕ್ಕಂತ ಧ್ಯಾನಕ್ಕೆ ಹೋಗ್ಬಿಡೋದು, ಮೈ ಮರೆತು ಬಿಡೋದು. ಎಚ್ಚರಾದ ಕೇಳಿದ್ರೆ, ನನಗೇನಿಲ್ಲ, ಆನಂದವಾಗೇ ಇದ್ದೆ ಅಂತ ಹೇಳೋದು. ಜನರಿಗೊಂಥರ ಇದು ವಿಚಿತ್ರ ಅನಿಸ್ಬಿಡ್ತು. ದಿನ ಕಳೆದ ಹಾಗೆ ಶಾಲೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ತುಂಬ ಕಮ್ಮಿ ಆಯಿತು. ಆದರೆ ರಾಮಾಯಣದ ಮಹಾಭಾರತದ ಕಥೆಗಳು ಬಾಯಿಗೆ ಬರ್ತಾ ಇತ್ತು, ದೇವದೇವಿಯರ ಕಥೆಗಳು, ಹಾಡುಗಳು, ಲಾವಣಿ ಧ್ವನಿ ಮಾತ್ರ ತುಂಬ ಚಂದ, ಅಷ್ಟು ಚಂದ ಹಾಡಬೇಕು ಆ ಹಾಡು ಬರ್ತಿತ್ತು. ಅಣ್ಣ ರಾಮಕುಮಾರನ ಹೆಂಡತಿ ಗರ್ಭಿಣಿಯಾದ,

ಆಗ ರಾಮ್ಕುಮಾರ್ ಬರೆದಿದ್ದನ್ನು ತೋರಿಸ್ತಾನೆ, ಹೆಂಡತಿ ಮಾತ್ರ ತೋರಿಸಲ್ಲ, ತೋರಿಸ್ತಾನೆ ಎಲ್ಲರಿಗೂ ನೀನು ಬರೆದಿಟ್ಟಿದ್ದೀನಿ ಅಂತ. ಭವಿಷ್ಯದ ಹಾಗೆ ಆಕೆ ಗಂಡು ಮಗುವಿಗೆ ಜನ್ಮ ಕೊಟ್ಟು ತೀರಿ ಹೋಗ್ತಾಳೆ. ಆ ಮಗುಗೆ ಅಕ್ಷಯ ಕುಮಾರ ಅಂತ ಹೆಸರಿಡ್ತಾರೆ. ಅವನು ಹೇಗಾಗಿತ್ತು ನೋಡಿ, ಮದುವೆ ಆದ್ಮೇಲೆ ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇತ್ತು, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇತ್ತು, ಆಕೆ ಸತ್ತ ಮೇಲೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಹೋಯ್ತು. ಅದೇನೋ ಕಾಲ್ಗುಣನೋ ಏನಂತೀವೋ ಗೊತ್ತಿಲ್ಲ, ಬಹಳ ಕಷ್ಟ ಆಯ್ತು. ಮನೆ ಖರ್ಚು ನಿಭಾಯಿಸ್ಬೇಕಲ್ಲ, ಈ ಜನ ನಿಭಾಯಿಸ್ಬೇಕಲ್ಲ, ಏನ್ ಮಾಡ್ಬೇಕು? ಹಾಗಾದ್ರೆ ಇಲ್ಲಿದ್ರೆ ಆಗೋಲ್ಲ, ನಾನು ವಾಪಸ್ಸು ಕಲ್ಕತ್ತೆಗೆ ಹೋಗ್ತೀನಿ, ಮನೆಗೆ ತಾನು ಇರಬೇಕು, ಮನೆಗೆ ದುಡ್ಡು ಕಳಿಸ್ಬೇಕಲ್ಲ, ಏನ್ ಮಾಡ್ಬೇಕು? ಕಲ್ಕತ್ತೆಗೆ ಹೋಗಿ ಒಂದು ಸಂಸ್ಕೃತ ಪಾಠಶಾಲೆ ನಡೆಸ್ತೀನಿ, ಒಂದಿಷ್ಟು ದೊಡ್ಡ ದೊಡ್ಡವ್ರ ಮನೆ ಪೂಜೆ ಮಾಡ್ತೀನಿ, ಆ ದುಡ್ಡು ಬಂದದನ್ನು ಕಳಿಸ್ತೇನೆ, ಸಂಸಾರ ನಡೆಸೋಣ ಅಂತ ಹೇಳಿ ಆತ ಆ ಪುಟ್ಟ ಮಗುವನ್ನ ಅಕ್ಷಯ ಕುಮಾರನನ್ನ ಅಜ್ಜಿ ಚಂದ್ರಮಣಿ ಕಾಳಜಿಗಿಟ್ಟು ರಾಮಕುಮಾರ್ ಕಲ್ಕತ್ತೆಗೆ ಹೋದ, ಅಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಶುರು ಮಾಡೋದು ಅನ್ನೋದಕ್ಕೆ ಇದು ನಿಲ್ಲಿಸೋಣ, ನಾಳೆ ಮುಂದುವರ್ಸೋಣ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ

ಎಚ್ ಮೈಟ್ ಅಂದರೆ ಸರ್ಕೋಫೈಟ್ ಸ್ಕೇಬಿಸ್ ಎಂಬ ಪರಾವಲಂಬಿ ಕ್ರಿಮಿಯಿಂದ ಚರ್ಮಕ್ಕೆ ಬರುವ ಒಂದು ಬಗೆಯ ತುರಿಕೆ ಕಜ್ಜಿ ಸಾಮಾನ್ಯವಾಗಿ ಕಂಡುಬರುವ ಚರ್ಮದ ಸಮಸ್ಯೆಗಳಲ್ಲಿ ಒಂದು. ಹಾಗೆಯೇ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಚರ್ಮದ ಸಮಸ್ಯೆಯೂ ಹೌದು. ಒಬ್ಬರಿಂದ ಒಬ್ಬರಿಗೆ ಬಹು ಸುಲಭವಾಗಿ ವೇಗವಾಗಿ ಹರಡುವುದರಿಂದ ನಿಯಂತ್ರಣ ತುಸು ಕಷ್ಟ. ಕೇವಲ 20 ನಿಮಿಷಗಳ ಸಮಯದ ಸಂಪರ್ಕ ಮಾತ್ರದಿಂದಲೇ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಶಾಲೆಯಲ್ಲಿ ಮಕ್ಕಳಿಂದ ಮಕ್ಕಳಿಗೆ ಹರಡಿ ಮನೆಯಲ್ಲಿರುವ ಎಲ್ಲರಿಗೂ ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಪ್ರಪಂಚದಾದ್ಯಂತ ಕಾಣಿಸಿಕೊಳ್ಳುವ ಈ ಸಮಸ್ಯೆ ಬಿಸಿ ಉಷ್ಣವಲಯದಲ್ಲಿ ಜನಸಂಖ್ಯಾ ಸಾಂದ್ರತೆ ಹೆಚ್ಚು ಇರುವಲ್ಲಿ, ಹೆಚ್ಚು ವಸತಿ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಆಶ್ರಮಗಳಲ್ಲಿ, ಜೈಲುಗಳಲ್ಲಿ ಕಂಡುಬರುತ್ತದೆ. ಯಾವ ವಯಸ್ಸಿನವರಿಗಾದರೂ ಈ ಸಮಸ್ಯೆ ಕಾಡಬಹುದು. ಸ್ಕೇಬಿಸ್ ಎಂಬ ಪರಾವಲಂಬಿ ಕ್ರಿಮಿ 8 ಕಾಲುಗಳನ್ನು ಹೊಂದಿರುವ

ಮನುಷ್ಯರ ಚರ್ಮದ ಹೊರಪದರದಲ್ಲಿ ಬೆಳೆಯುವ ಸೂಕ್ಷ್ಮ ಜೀವಿ. ಹೆಣ್ಣು ಕ್ರಿಮಿ ಮೊಟ್ಟೆ ಇಟ್ಟು 3-10 ದಿನಗಳ ಬಳಿಕ ಮೊಟ್ಟೆ ಹೊಡೆದು 1-2 ವಾರದಲ್ಲಿ ಲಾರ್ವವಾಗಿ ವಯಸ್ಕ ಹುಳುವಾಗಿ ಬೆಳೆಯುತ್ತದೆ. ಈ ಹುಳು ಮತ್ತೆ ಚರ್ಮದ ಬೇರೆ ಭಾಗಕ್ಕೆ ಅಥವಾ ಇನ್ನೊಬ್ಬರಿಗೆ ಹರಡುತ್ತದೆ. ವಯಸ್ಕ ಕ್ರಿಮಿ ಚರ್ಮದ ಹೊರಪದರದಲ್ಲಿ ಬಿಲವನ್ನು ಕೊರೆದು ಮತ್ತೆ ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. 3-4 ವಾರ ದೇಹದಲ್ಲಿ ಜೀವಿಸುವ ಈ ಕ್ರಿಮಿ ದೇಹದಿಂದ ಹೊರಬಂದರೆ 24-36 ಗಂಟೆಗಳಲ್ಲಿ ಸಾಯುತ್ತದೆ. ಚರ್ಮದ ಒಳಗೆ ಪ್ರವೇಶಿಸಿದ 4-6 ವಾರಗಳ ಕಾಲ ನಂತರ ಕೀಟ ಕಡಿದಂತೆ ಕಾಣುವ ಸಣ್ಣ ಸಣ್ಣ ಕೆಂಪು ಉಬ್ಬುಗಳು ದದ್ದುಗಳು ಮೊದಲು ಕಾಣಿಸಿಕೊಳ್ಳುತ್ತವೆ. ಅಲ್ಲಿ ಕಿರಿಕಿರಿಯನ್ನು ಉಂಟು ಮಾಡುವುದಲ್ಲದೆ ವಿಪರೀತ ತುರುಕಿ ಉಂಟಾಗುತ್ತದೆ. ತುರುಕಿ ರಾತ್ರಿಯ ಸಮಯದಲ್ಲಿ ವಿಪರೀತವಾಗಿ ಕಾಣಿಸಿಕೊಳ್ಳುತ್ತದೆ. ವಯಸ್ಕ ಕ್ರಿಮಿ ಚರ್ಮದ ಮೇಲ್ಪದರದಲ್ಲಿ ಬಿಲವನ್ನು ಕೊರೆದು ಮತ್ತೆ ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. ಚರ್ಮದಿಂದ ಚರ್ಮಕ್ಕೆ ನೇರ ಸಂಪರ್ಕದಿಂದ ಕ್ರಿಮಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮಕ್ಕಳು ಬಳಸುವ ಪೆನ್ನು, ಪೆನ್ಸಿಲ್, ಸ್ಕೇಲ್, ಎರೇಸರ್, ಪುಸ್ತಕಗಳ ಮೂಲಕ ಕ್ರಿಮಿಯು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಸಿಗೆಯನ್ನು ಹಂಚಿಕೊಂಡಾಗಲೂ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮೊದಲ ಬಾರಿಗೆ ಸ್ಕೇಬಿಸ್ ಸಂಪರ್ಕಕ್ಕೆ ಬಂದು ಕಾಯಿಲೆಯ ಸೂಚನೆ ಕಾಣಿಸಿಕೊಳ್ಳಲು 4-6 ವಾರ ತೆಗೆದುಕೊಂಡರೆ ಎರಡನೇ ಬಾರಿ ಸಂಪರ್ಕಕ್ಕೆ ಬಂದಾಗ 1-2 ವಾರಗಳ ಕಾಲ ತುರುಕಿ ಆರಂಭವಾಗಬಹುದು. ಇದರಲ್ಲಿ ಸಾಕಷ್ಟು ವಿಧಾನಗಳಿವೆ. ಅದರಲ್ಲಿ 1ನೆಯದು ಸಾಮಾನ್ಯ ವಿಧ. ಬೆರಳ ಸಂದುಗಳಲ್ಲಿ ತುರುಕಿ ಆರಂಭವಾಗುತ್ತದೆ. ಸಣ್ಣ ನೀರಿನ ಗುಳ್ಳೆಗಳು ಮೊದಲಿಗೆ ಕಾಣಿಸಿಕೊಳ್ಳುತ್ತವೆ. ಮತ್ತೆ ತುರಿಸುವುದರಿಂದ ಆ ಗುಳ್ಳೆಗಳು ಒಡೆದು ಚರ್ಮದಲ್ಲಿ ಗಾಯವಾಗುತ್ತದೆ. ಗಾಯಗಳು ಹುಣ್ಣುಗಳಾಗಿ ಬದಲಾಗುತ್ತವೆ. ನಂಚು ಆಗಿ ರಸಿಕೆ ಉಂಟಾಗಬಹುದು. ಕ್ರಿಮಿಯು ಚರ್ಮದ ಕೆಳಗೆ ಓಡಾಡಿದ ಸ್ಥಳದಲ್ಲಿ ಸಣ್ಣ ಗಿರಿಗಳು ಕಾಣಿಸಿಕೊಳ್ಳುತ್ತವೆ. ದೇಹದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಲು ಸುಮಾರು 10-15 ಕ್ರಿಮಿಗಳೇ ಅಷ್ಟೇ ಸಾಕು. ಹಾಗೆ ಗಂಟಲುಗಳಲ್ಲಿ ಕಾಣಿಸಿಕೊಳ್ಳುವುದು ಕೈಬೆರಳು, ಕಾಲು ಬೆರಳು, ಕಾಲು ನಡುವೆ, ಚರ್ಮದ ಹೊದಿಕೆಗಳಲ್ಲಿ, ಮಣಿಕಟ್ಟು, ತೋಳುಗಳಲ್ಲಿ, ಸೊಂಟದ ಕೆಳಭಾಗ, ತೊಡಿಸಂದುಗಳಲ್ಲಿ ಕಜ್ಜಿ ಮತ್ತು ತುರುಕಿಗಳ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಕ್ರಸ್ಟೆಡ್ ಸ್ಕೇಬಿಸ್ ಅಂದರೆ ತೀವ್ರ ರೂಪದ ಸ್ಕೇಬಿಸ್. ಈ ಸಂದರ್ಭದಲ್ಲಿ ಲಕ್ಷಾಂತರ ಕ್ರಿಮಿಗಳು ದೇಹದಲ್ಲಿದ್ದು ಚರ್ಮದ ಹೊರಪದರ ದಪ್ಪವಾಗಿ ಪುಡುಪುಡಿಯಾಗಿ ಉದುರಬಹುದು. ಹಾಗಾದರೆ ಇದಕ್ಕೆ ಚಿಕಿತ್ಸೆ ನೋಡುವುದಾದರೆ ಮನೆಯಲ್ಲಿರುವ ಎಲ್ಲರೂ ಏಕಕಾಲದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಕ್ರಿಮಿಯನ್ನು ನಾಶಪಡಿಸುವ ಮಾತ್ರೆಗಳು ಐವರನ್ ಮೆಟ್ಟಿನ್ ಈಗ ಲಭ್ಯವಿದೆ. ಕ್ರಿಮಿನಾಶಕ ಲೋಷನ್ ಅನ್ನು ಅಂದರೆ ಪ್ರೇಮ್ತೀನ್ ಸ್ನಾನದ ಬಳಿಕ ದೇಹವನ್ನು ಮೃದುವಾದ ಬಟ್ಟೆಯಲ್ಲಿ ಒರೆಸಿದ ಬಳಿಕ ಕುತ್ತಿಗೆಯಿಂದ ಕೆಳಗೆ ಪೂರ್ತಿಯಾಗಿ ಹಚ್ಚಬೇಕು. 12 ಗಂಟೆಗಳ ನಂತರ ಮತ್ತೆ ಸ್ನಾನವನ್ನು ಮಾಡಬೇಕು. 3 ದಿನಗಳ ಹಿಂದೆ ಉಪಯೋಗಿಸಿದ ಬಟ್ಟೆ, ಟವಲ್, ಹಾಸಿಗೆ ಬಟ್ಟೆ ಎಲ್ಲವನ್ನ ಬಿಸಿ ನೀರಿನಲ್ಲಿ ತೊಳೆಯಬೇಕು. ಬಿಸಿಲಿನಲ್ಲಿ ಒಣಗಿಸಬೇಕು. ಹಾಸಿಗೆ, ದಿಂಬು ಇತ್ಯಾದಿಗಳನ್ನ ಬಿಸಿಲಿನಲ್ಲಿ ಇಡಬೇಕು. ಔಷಧಗಳು ಕ್ರಿಮಿಯನ್ನ ನಾಶಪಡಿಸುವುದರಿಂದ ಮೊಟ್ಟೆಗಳು ಹಾಗೆ ಉಳಿದಿರುತ್ತವೆ. ಒಡೆದ ಮೊಟ್ಟೆಯಿಂದ ಬಂದ ಕ್ರಿಮಿಗಳನ್ನ ನಾಶ ಮಾಡುವ ಸಲುವಾಗಿ 1 ವಾರದ ಬಳಿಕ ಮತ್ತೆ ಔಷಧಿಯನ್ನು ಸೇವಿಸುವುದು ಅತ್ಯಗತ್ಯವಾಗಿದೆ. 1 ವಾರದ ಬಳಿಕ ಮತ್ತೊಮ್ಮೆ ಔಷಧವನ್ನು ದೇಹಕ್ಕೆ ಹಚ್ಚುವುದು ಅಗತ್ಯ. ಮಾತ್ರೆಯನ್ನು ತೆಗೆದುಕೊಂಡು 14 ದಿನದ ಬಳಿಕ ಮತ್ತೊಮ್ಮೆ ಮೈಯನ್ನು ತೊಳೆದುಕೊಳ್ಳುವುದು ಒಳ್ಳೆಯದಾಗಿದೆ. ಸ್ಕೇಬಿಸ್ ಇದ್ದಾಗ ಮಕ್ಕಳನ್ನ ಶಾಲೆಗೆ ಕಳುಹಿಸದೇ ಇರುವುದು ಒಳ್ಳೆಯದು. ಚಿಕಿತ್ಸೆ ಪ್ರಾರಂಭಿಸಿದ 24 ಗಂಟೆಗಳ ಬಳಿಕ ಶಾಲೆಗೆ ಕಳುಹಿಸಬಹುದು. ಹಿರಿಯರು ಕೂಡ ಚರ್ಮಕ್ಕೆ ಕಾಯಿಲೆ ಬಂದಾಗದಿಂದ ಹೊರಗಿನ ಕೆಲಸಕ್ಕೆ ಹೋಗದೇ ಇರುವುದು ಒಳ್ಳೆಯದು. ಹಾಗಾದರೆ ಇದಕ್ಕೆ ಚಿಕಿತ್ಸೆ ಸಿಗದಿದ್ದರೆ ತುರುಕಿಯಿಂದ ಒಡೆದ ಚರ್ಮದ ಗಾಯಗಳಲ್ಲಿ ಬ್ಯಾಕ್ಟೀರಿಯಾದಿಂದ ನಂಜು ಉಂಟಾಗಬಹುದು. ಚರ್ಮದ ಒಳಪದರಗಳಿಗೆ ನಂಜು ಹರಡುವುದು ಸರ್ವೇ ಸಾಮಾನ್ಯವಾದ ಲಕ್ಷಣವಾಗಿದೆ. ನಂಜು ಶರೀರದಲ್ಲಿ ಹರಡುವುದು ಸ್ಟೆಪಿಸೀಮಿಯಾ ಮೂತ್ರಪಿಂಡದ ಸಮಸ್ಯೆ ಉಂಟಾಗಬಹುದು. ಕಾಲಾನಂತರದಲ್ಲಿ ಹೃದಯದ ಕಾಯಿಲೆಯನ್ನು ಉಂಟು ಮಾಡಬಹುದು. ಈ ಥರದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವುದರಿಂದ ಸ್ಕೇಬಿಸ್ ಕಾಯಿಲೆಗೆ ಸಕಾಲದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡುವುದು ಅತ್ಯಗತ್ಯವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ

0: ಇಡಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾನಸಿಕ ಒತ್ತಡ ನಲುಗದಿರಲಿ ಮನಸ್ಸು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮುಂಜಾನೆಯ ಮಂಜು ಹಸಿರು ಎಲೆಯ ಮೇಲೆ ಗಾಳಿಯ ಅತ್ತಿತ್ತ ಸರಿಯುವಂತೆ ಇಂದು ಮನುಷ್ಯನ ಮನಸ್ಸು ಬದುಕಿನ ಒತ್ತಡಗಳ ನಡುವೆ ನಲುಗುತ್ತಿದೆ. ಹೊರಗೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸಿದರೂ ಒಳಗೆ ಆತಂಕ, ಅನಿಶ್ಚಿತತೆ, ಸ್ಪರ್ಧೆ ಮತ್ತು ನಿರೀಕ್ಷೆಗಳ ಸುಳಿಗಾಳಿ ಬೀಸುತ್ತಲೇ ಇರುತ್ತದೆ. ಆ ಸುಳಿಗಾಳಿಯ ಹೆಸರೇ ಮಾನಸಿಕ ಒತ್ತಡ. ಅದನ್ನು ನಿರ್ಲಕ್ಷಿಸಿದರೆ ಅದು ಆರೋಗ್ಯ ಕದಡುತ್ತದೆ. ಅರ್ಥ ಮಾಡಿಕೊಂಡು ನಿರ್ವಹಿಸಿದರೆ ಬದುಕಿಗೆ ಸಮತೋಲನವನ್ನು ಒದಗಿಸುತ್ತದೆ. ಬದುಕಿನ ಓಟದಲ್ಲಿ ನಾವು

ಅನೇಕ ಬಾರಿ ಸಮಸ್ಯೆಗಳನ್ನು ಪರಿಹರಿಸುವ ಬದಲಾಗಿ ಅವುಗಳ ಬಗ್ಗೆಯೇ ಚಿಂತಿಸುತ್ತಾ ಮನಸ್ಸಿನಲ್ಲಿ ಭಾರವನ್ನು ಒತ್ತಿಕೊಳ್ಳುತ್ತೇವೆ. ಇದೇ ಭಾರ ಕ್ರಮೇಣ ಮಾನಸಿಕ ಒತ್ತಡವಾಗಿ ರೂಪುಗೊಳ್ಳುತ್ತದೆ. ಈ ಒತ್ತಡ ಅರ್ಥ ಮಾಡಿಕೊಂಡು ಸಮರ್ಥವಾಗಿ ನಿರ್ವಹಿಸುವುದು ಇಂದಿನ ಅಗತ್ಯ ಜೀವನ ಕೌಶಲ್ಯವಾಗಿದೆ. ಇಂದಿನ ವೇಗದ ಬದುಕಿನಲ್ಲಿ ಮಾನಸಿಕ ಒತ್ತಡ ಎಂಬುದು ಬಹುತೇಕ ಎಲ್ಲರ ಜೀವನದ ಭಾಗವಾಗಿದೆ. ವಿದ್ಯಾರ್ಥಿಯಿಂದ ಹಿಡಿದು ಉದ್ಯೋಗಿಯವರೆಗೆ, ರೈತನಿಂದ ಹಿಡಿದು ಉದ್ಯಮಿಯವರೆಗೆ, ಗೃಹಿಣಿಯಿಂದ ಹಿಡಿದು ಮಕ್ಕಳವರೆಗೆ ಪ್ರತಿಯೊಬ್ಬರೂ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಸರಿಯಾದ ನಿಯಂತ್ರಿಸದ ಒತ್ತಡ ದೈಹಿಕ ಆರೋಗ್ಯ, ಮಾನಸಿಕ ಸಮತೋಲನ, ಕುಟುಂಬ ಸಂಬಂಧಗಳು ಹಾಗೂ ವೃತ್ತಿ ಜೀವನದ ಮೇಲೆ ಗಂಭೀರ ಪರಿಣಾಮವನ್ನು ಬೀರಬಹುದು. ಒತ್ತಡವೆಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಬೇಡಿಕೆಗಳು, ನಿರೀಕ್ಷೆಗಳು ಅಥವಾ ಸವಾಲುಗಳು ಎದುರಾದಾಗ ಮನಸ್ಸು ಮತ್ತು ದೇಹ ತೋರಿಸುವ ಪ್ರತಿಕ್ರಿಯೆ ಒತ್ತಡ. ಸ್ವಲ್ಪ ಪ್ರಮಾಣದ ಒತ್ತಡ ವ್ಯಕ್ತಿಯನ್ನು ಹೆಚ್ಚು ಜಾಗೃತವನ್ನಾಗಿ ಮಾಡಬಹುದು. ಆಯಾಸ, ಸುಸ್ತು, ತಲೆನೋವು, ನಿದ್ರಾಹೀನತೆ, ಕೋಪ, ಅಸಹನೆ, ಆತಂಕ, ಏಕಾಗ್ರತೆಯ ಕೊರತೆ, ಹಸಿವಿಲ್ಲದಿರುವುದು, ರಕ್ತದೊತ್ತಡ ಮುಂತಾದ ಲಕ್ಷಣಗಳು ಒತ್ತಡದ ಸೂಚನೆಗಳಾಗಿವೆ. ಒತ್ತಡದಿಂದ ಹೊರಬರುವ ಮೊದಲ ಹೆಜ್ಜೆಯೇ ಅದರ ಮೂಲವನ್ನು ಗುರುತಿಸುವುದು. ಕೆಲವರಿಗೆ ಆರ್ಥಿಕ ಸಮಸ್ಯೆ, ಕೆಲವರಿಗೆ ಉದ್ಯೋಗದ ಒತ್ತಡ, ಕೆಲವರಿಗೆ ಶೈಕ್ಷಣಿಕ ಸ್ಪರ್ಧೆ, ಮತ್ತೊಬ್ಬರಿಗೆ ಕುಟುಂಬದ ಕಲಹಗಳು ಒತ್ತಡದ ಕಾರಣವಾಗಿರಬಹುದು. ಸಂದರ್ಭ ಯಾವುದೇ ಇರಲಿ, ಸಮಸ್ಯೆಯನ್ನು ನಿರಾಕರಿಸುವ ಬದಲು ಅದರ ಬಗ್ಗೆ ಪ್ರಾಮಾಣಿಕವಾಗಿ ಯೋಚಿಸುವುದು ಅಗತ್ಯ. ನನಗೆ ಒತ್ತಡ ಏಕೆ ಉಂಟಾಗುತ್ತಿದೆ ಎಂಬ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ಕಾರಣ ತಿಳಿದಾಗ ಪರಿಹಾರದ ದಾರಿ ಸುಲಭ. ಎಲ್ಲ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡುವ ಪ್ರಯತ್ನ ಮನಸ್ಸಿನ ಮೇಲೆ ಅನಗತ್ಯ ಒತ್ತಡವನ್ನು ಉಂಟು ಮಾಡುತ್ತದೆ. ಇಂದು ಮಾಡಬೇಕಾದದ್ದು ಏನು, ನಾಳೆಗೆ ಮುಂದೂಡಬಹುದಾದದ್ದು ಏನು ಎಂಬ ಸ್ಪಷ್ಟತೆ ಇದ್ದರೆ ಆತಂಕ ಕಡಿಮೆಯಾಗುತ್ತದೆ. ಆರೋಗ್ಯಕರ ದೇಹವು ಆರೋಗ್ಯಕರ ಮನಸ್ಸಿಗೆ ಆಧಾರ. ಸಮರ್ಪಕ ನಿದ್ರೆ, ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ಒತ್ತಡ ನಿರ್ವಹಣೆಯ ಪ್ರಮುಖ ಅಂಶಗಳಾಗಿವೆ. ವ್ಯಾಯಾಮದ ಸಮಯದಲ್ಲಿ ದೇಹದಲ್ಲಿ ಬಿಡುಗಡೆಯಾಗುವ ರಾಸಾಯನಿಕಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಭಾರತೀಯ ಪರಂಪರೆಯ ಅಮೂಲ್ಯ ಕೊಡುಗೆಯಾದ ಯೋಗ ಮತ್ತು ಧ್ಯಾನ ಒತ್ತಡ ನಿರ್ವಹಣೆಗೆ ಅತ್ಯಂತ ಪರಿಣಾಮಕಾರಿ ಸಾಧನಗಳಾಗಿವೆ. ಧ್ಯಾನ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಉಸಿರಾಟದ ವ್ಯಾಯಾಮಗಳು ಆತಂಕವನ್ನು ನಿಯಂತ್ರಿಸಲು ನೆರವಾಗುತ್ತವೆ. ಪ್ರತಿದಿನ ಕೆಲವೇ ನಿಮಿಷಗಳ ಧ್ಯಾನವು ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡಬಲ್ಲದು. ಔಷಧಿಗಳಿಲ್ಲದೆ ಮನಸ್ಸನ್ನು ಸಮತೋಲನಗೊಳಿಸುವ ಸರಳ ವಿಧಾನಗಳಲ್ಲಿ ಯೋಗ ಪ್ರಮುಖವಾಗಿದೆ. ಒತ್ತಡದ ಸಮಯದಲ್ಲಿ ಅನೇಕರು ಏಕಾಂಗಿತನವನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದು ಒತ್ತಡವನ್ನು ಕಡಿಮೆ ಮಾಡುವ ಪರಿಣಾಮಕಾರಿ ಮಾರ್ಗವಾಗಿದೆ. ಕೆಲವೊಮ್ಮೆ ಪರಿಹಾರಕ್ಕಿಂತ ಹೆಚ್ಚಾಗಿ ಯಾರಾದರೂ ನಮ್ಮ ಮಾತನ್ನು ಕೇಳುವುದೇ ಮನಸ್ಸಿಗೆ ದೊಡ್ಡ ಸಮಾಧಾನವನ್ನು ನೀಡುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಮಾಧ್ಯಮಗಳು ಅನೇಕ ಜನರ ಒತ್ತಡಕ್ಕೆ ಕಾರಣವಾಗಿವೆ. ಇತರರ ಸಾಧನೆಗಳು, ಐಷಾರಾಮಿ ಜೀವನ ಶೈಲಿ ಅಥವಾ ಯಶಸ್ಸನ್ನು ನಿರಂತರವಾಗಿ ನೋಡುವುದು ಹೋಲಿಕೆಯ ಮನೋಭಾವವನ್ನು ಬೆಳೆಸುತ್ತದೆ. ಮುಖ್ಯವಾಗಿ ನಾವು ಪ್ರತಿಯೊಬ್ಬರ ಜೀವನವು ವಿಭಿನ್ನವಾಗಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಸಾಮಾಜಿಕ ಮಾಧ್ಯಮಗಳನ್ನು ಮಾಹಿತಿ ಮತ್ತು ಸಂವಹನದ ಸಾಧನವಾಗಿ ಬಳಸಬೇಕು, ಜೀವನದ ಮಾನದಂಡವಾಗಿ ಅಲ್ಲ. ಪರಿಪೂರ್ಣತೆಯ ನಿರೀಕ್ಷೆ ಅನಗತ್ಯ ಒತ್ತಡವನ್ನು ಸೃಷ್ಟಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ವೈಫಲ್ಯಗಳು ಸಹಜ. ಸೋಲನ್ನು ಅಂತ್ಯವೆಂದು ನೋಡುವ ಬದಲು ಪಾಠವೆಂದು ಪರಿಗಣಿಸಬೇಕು. ಜೀವನದಲ್ಲಿ ಎಲ್ಲವೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮನೋಭಾವ ಬೆಳೆಸಿಕೊಂಡಾಗ ಒತ್ತಡದ ತೀವ್ರತೆ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಒತ್ತಡವು ಸಾಮಾನ್ಯ ಮಟ್ಟವನ್ನು ಮೀರಿ ದೈನಂದಿನ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಬಹುದು. ಅಂತಹ ಸಂದರ್ಭಗಳಲ್ಲಿ ಮನೋವೈದ್ಯರು ಅಥವಾ ಆಪ್ತ ಸಮಾಲೋಚಕರ ನೆರವು ಪಡೆಯುವುದು ದುರ್ಬಲತೆಯಲ್ಲ, ಅದು ಜವಾಬ್ದಾರಿಯುತ ನಿರ್ಧಾರವಾಗಿದೆ. ಏಕೆಂದರೆ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ.
ಒಟ್ಟಿನಲ್ಲಿ ಮಾನಸಿಕ

ಒತ್ತಡವನ್ನು ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ತಪ್ಪಿಸುವುದಲ್ಲ, ನಿರ್ವಹಿಸುವುದೇ ಬದುಕಿನ ಕಲೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಾನಸಿಕ ಒತ್ತಡ ನಲುಗುತ್ತಿರಲಿ ಮನಸ್ಸು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಮಾನಸಿಕ ಒತ್ತಡ ನಲುಗದಿರಲಿ ಮನಸ್ಸು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000 ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ವಿರುದ್ಧ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು, ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ 12 ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟುಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ್ರ

0: ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟುಕುವಂತೆ ಮಾಡಿವೆ. ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟುಕುವಂತಾಗಿವೆ. ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು. ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ. ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ. ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ. ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000 ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11 ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. April 18 ಮತ್ತು 19 ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 ನವೆಂಬರ್ನಿಂದ 2026 ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು.

ಮಾಡಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಘೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚುಸೆಟ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
1: ಅಲ್ಲ ನರೇ ಗುರು ನಗರ

ಮಾಯವಂತೆ ತಾಳಲ್ವೈ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿ.

0: ಅಂತೆ.
1: ಏನು ಸರ್, ನನಗೇನು ಗೊತ್ತಿಲ್ಲ.
0: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
1: ಸರ್ ದಯವಿಟ್ಟು.
2: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು. ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರು ತಾಲೂಕಿನ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ರೇಖಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶ್

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸ್ತುತ ದಿನಗಳಲ್ಲಿ

ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ

0: ಹುಣಸೂರಿನ ಶ್ರೀಮತಿ ರೇಖಾರವರು ಇಂದು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್
1: ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೇಖಾ ಅಂತ. ನಾನು ಸ್ವಾಮಿ ವಿವೇಕಾನಂದ ಯುವ ಸಂಸ್ಥೆಗೆ ಜಾಯಿನ್ ಆಗಿ 3 ತಿಂಗಳು ತರಬೇತಿ ಪಡೆದಿದ್ದೆ. ಅಲ್ಲಿ ತರಬೇತಿ ಪಡ್ಕೊಂಡು ನಾನು ಇವಾಗ ದುಡಿತಾ ಇದ್ದೀನಿ. ಯಾರ ಮೇಲೂ ಅವಲಂಬನೆ ಆಗೋ ಇದ್ರಿಲ್ಲ. ಮನೆ ಕಷ್ಟಕ್ಕೂ ಅಲ್ಲಿ ಯಾವ್ದಕ್ಕೆ ಅಲ್ಲಿ ನಾನು ದುಡಿತೀನಿ, ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯ ಬಂದಿದೆ ಇವಾಗ ನನಗೆ.
0: ಮೂಲತಃ ಎಲ್ಲಿವರು ಮೇಡಮ್ ನೀವು?
1: ನಾವು ಕಲ್ಲಳ್ಳಿ, ಹುಣಸೂರಿಂದ 25 ಕಿಲೋಮೀಟ್ರ್ ಬರ್ಬೇಕ ಕಲ್ಲಳ್ಳಿ ಅಂತ ಒಂದು ಹಳ್ಳಿ. ಅಲ್ಲಿಂದ ನಾನು ಒಂದ್ ಬೇರೆ ಯಾರ ಕಡೆಯಿಂದನು ಒಂದು ಅಲ್ಲೊಂದು ಸಂಸ್ಥೆ ಐತೆ, ನನಗೆ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ತುಂಬಾ ಸರಿಯಾದ ರೀತಿ ಅವಕಾಶ ಸಿಗ್ತಾ ಇರ್ಲಿಲ್ಲ. ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ. ಬಟ್ ಫಿನಿಶಿಂಗ್ ಬೇಕು, ಕಲಿಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ನಾನು ಯಾರೋ ಹೇಳಿದ್ರು ಅಂದ್ಬಿಟ್ಟು ಹೋಗಿ ಅಲ್ಲಿ ಭೇಟಿ ಕೊಟ್ಟು ಕೇಳಿದಾಗ ರಾಜು ಸರ್ ನೋಡಣ ಸ್ಕ್ರೀನಿಂಗ್ ಆಗ್ಬೇಕು ಅಂತ ಹೇಳಿದ್ರು. ಸೆಲೆಕ್ಟು ಅದು 3 ತಿಂಗಳು ಗೀತಾ ಮೇಡಮ್ ತುಂಬಾ ಚೆನ್ನಾಗಿ ತರಬೇತಿ ಕೊಟ್ರು. ಅದೇ ರೀತಿ ನಾವು ಮನಸ್ಸಿಟ್ಟು ಕಲ್ತಿ ಇವಾಗ ನಾವು ದುಡಿತಾ ಇದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಈಗ ನಾನು ಬ್ಲೌಸ್ ಹೊಲಿಯೋದ್ರಿಂದ ಒಂದು ಬ್ಲೌಸ್ ಇನ್ನು ಏನೇನೋ ಮಾಡ್ಬೇಕು ಅನ್ನೋ ಇದು ಜಾಸ್ತಿ ಆಯ್ತು. ಸ್ವಲ್ಪ ಸ್ಯಾರಿಗಳೆಲ್ಲ ತಂದಿಟ್ಕೊಂಡು ಬಂದವ್ರಿಗೆ ಕೊಟ್ಟು ಮತ್ತೆ ನನ್ನ ಹತ್ರನೇ ಬ್ಲೌಸ್ಗೂ ಕೊಡ್ತಾರೆ. ಅದ್ರಿಂದ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ದೀನಿ ಮೇಡಮ್, ಕೆಲಸ ಮಾಡ್ತಾ ಇದ್ದೀನಿ.
0: ಓಕೆ, ಈಗ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನ ಪಡೆದು ಇನ್ನಷ್ಟು ಒಂದು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್ ನಿಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಸೊ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ ಮೇಡಮ್?
1: ನಾನು, ನನ್ನ ಮಕ್ಕಳು, 2 ಹೆಣ್ಮಕ್ಳು, 1 ಮಗ. ನಮ್ಮ ಮನೆಯವರು 2 ಹೆಣ್ಮಕ್ಳು ಓದ್ತಾ ಇದಾರೆ, ಮಗನೂ ಓದ್ತಾನೆ. ನಮ್ಮನೆ ವ್ಯವಸಾಯ ಮಾಡೋದು, ನಾನು ವ್ಯವಸಾಯ ಮಾಡ್ತಾ ನಮ್ಮನೆ ಮಾಡ್ತಾ ಇದ್ರು. ನಂಗೆ ಆಗ್ತಿರ್ಲಿಲ್ಲ ಮಾಡಕ್ಕೆ, ಹೆಂಗ್ ಮಾಡೋದು, ಬಿಸಿಲಲ್ಲೆಲ್ಲ ಒಂದ್ ಹತ್ರ ಮಾಡಕ್ ಆಗಲ್ಲ, ಏನಾದ್ರೂ ಮಾಡ್ಬೇಕು, ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಇದೊಂದು ಉದ್ಯೋಗ ಕಲ್ತ್ಕೊಂಡ ಮೇಡಮ್.
0: ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾನು PUC ಮಾಡಿದ್ದೀನಿ ಮೇಡಮ್.
0: PUC ಮಾಡಿದ ನಂತರ ಒಂದು ತರಬೇತಿ ಪಡಿಬೇಕು ಅಂತ ಆಸಕ್ತಿ ಮೊದಲಿಂದನೂ ಇತ್ತು, ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ ನಿಮಗೆ.
1: ಹಾಗೆ ಅವಕಾಶ ಸಿಕ್ಕಿರಲಿಲ್ಲ. ಇವಾಗ ವಿವೇಕಾನಂದ ಸಂಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಅಂದ್ರೆ ಏನಾದ್ರು ಮಾಡ್ಬೋದು ಮಹಿಳೆಯರು ಅನ್ನೋದೊಂದು ತೋರ್ಸ್ಕೊಟ್ರು. ಗುರಿ ಇಟ್ಟು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೊಂದು ತೋರ್ಸ್ಕೊಟ್ರು. ಈಗ ಮನೇಲೆ ಕೂತಿ ಹೊರಗಡೆ ಹೋಗಿ ಬಂದು ಮಾಡಕ್ಕಿಂತ ಮನೇಲೆ ಇದ್ದು ಸಂಪಾದನೆ ಮಾಡ್ಬೋದು, ಮನೆಯವ್ರ ಕಷ್ಟಕ್ಕೆ ಕೈ ಗೂಡಿಸ್ಬೋದು ಅನ್ನೋದೊಂದು ಇದ್ ತಲುಪಿಸಿದ್ರು. ಅದೇ ರೀತಿ ಇವಾಗ ನಾನು ಮಾಡ್ತಾ ಇದ್ದೀನಿ, ಬ್ಲೌಸ್ಗಳು ಬರ್ತಾ ಇದೆ, ಹೊಲಿತಾ ಇದ್ದೀನಿ. ಅದ್ರ ಜೊತೆ ಬೇರೆ ಅದೇ ಹೇಳಂದಾನೆ ಇವಾಗ ಮೇಡಮ್, ಆ ರೀತಿನೂ ಮಾಡ್ತಾ ಇದ್ದೀನಿ.
0: ಅಂದ್ರೆ ಈಗ 3 ತಿಂಗಳ ತರಬೇತಿ ಆಗಿತ್ತು ನಿಮಗೆ ಇದು?
1: ಮೂರು.
0: ಏನೇನೆಲ್ಲ ಕಲ್ತ್ರಿ ಮೇಡಮ್? ಬೇಸಿಕ್ ಇಂದ ಮತ್ತೆ
1: ಬೇಸಿಕ್ ಇಂದ ಕಲ್ತ ಮೇಡಮ್, ಬೇಬಿ ಜಬ್ಲ, ಸಿವಿಕ್ಸ್, ಸ್ಕೂಲ್ ಯೂನಿಫಾರ್ಮ್, ಶರ್ಟ್, ಅಂಬ್ರೆಲಾ ಫ್ರಾಕು, ಚೂಡಿದಾರ್ ಎಲ್ಲಾ ಕಲ್ತಿದೀವಿ. ಉಪಯೋಗಿಸ್ಕೋತಿರೋದು ಡ್ರೆಸ್, ಪ್ಲಾಜಾ ಪ್ಯಾಂಟು, ಅಂಬ್ರೆಲಾ ಫ್ರಾಕು, ಬ್ಲೌಸ್ ಜಾಸ್ತಿ ಓಡ್ತಾ ಇದೆ ಮೇಡಮ್. ಅದೆಲ್ಲ ಹೊಲಿತಾ ಇದೀವಿ. ಏನಾರು ಡೌಟ್ಸ್ ಇದ್ರೆ ಫೋನ್ ಮಾಡ್ತೀವಿ, ಹೋಗಿದ್ ಬರ್ತೀವಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಮಾಡ್ತೀವಿ. ಮತ್ತೆ ಅವರು ಹೇಳಿದ್ದಾರೆ, ಮಂದಿ ವಿಚಾರಿಸ್ಕೊಂಡು ಹೋಗ್ತಾರೆ ಅವಾಗವಾಗ, ಹೆಂಗ್ ಮಾಡ್ತಿದ್ರಿ, ಏನು ಏನಾದ್ರು ನಮ್ ಕಡೆಯಿಂದ ನಿಮ್ಗೆ ಇದಾಯ್ತು, ಹೆಲ್ಪ್ ಬೇಕಾದ್ರೆ ಕೇಳಿ ಅಂತೆಲ್ಲ ಹೇಳ್ತಾರೆ ಸಂಸ್ಥೆ ಕಡೆಯಿಂದ. ಅದರಿಂದ ಏನ್ ತೊಂದ್ರೆ ಇಲ್ಲ.
0: ಅಂದ್ರೆ ಈಗ ತರಬೇತಿಯಲ್ಲೇ ನೀವು ಒಂದು ಮಿಷನ್ ನ ತಗೊಂಡಿದ್ದ, ತದನಂತರದಲ್ಲಿ
1: ತರಬೇತಿಗೆ ಹೋಗೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮಿಷನ್, ಮತ್ತೆ ಜಿಗ್ ಜಾಗ್ ಮಿಷನ್ ಎಲ್ಲ ತಗೊಂಡೆ ಮೇಡಮ್. ಸಂಪಾದ್ಮೇಲೆ ಜಿಗ್ ಜಾಗ್ ಮಿಷನ್ ತಗೊಂಡೆ. ಇದನ್ನ ಮನೆಯವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ತಗಸ್ಕೊಂಡೆ.
0: ಅಂದ್ರೆ ನೀವು ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
1: ಅದೇ 3 ತಿಂಗಳು ಆದ್ಮೇಲೆ ಮೇಡಮ್, ಇವಾಗ 3 ತಿಂಗಳು ತರಬೇತಿ ಆದ್ಮೇಲೆ ಮಾಡಿದ್ದು.
0: ಮನೆ ಮಟ್ಟದಲ್ಲಿ ಮಾಡ್ತಾ ಇರೋದ? ಮನೆಯಲ್ಲಿ
1: ಮನೆ ಮಟ್ಟದಲ್ಲಿ ಅಂಗಡಿ ಏನು ಇನ್ನೂ ವ್ಯವಸ್ಥೆ ಇಲ್ಲ ಮೇಡಮ್. ಮಾಡ್ಬೇಕು ಅಂತ ಹೇಳ್ತಿದ್ದೀನಿ, ಸರಿಯಾದ ರೀತಿ ಅವಕಾಶ ಇಲ್ಲ. ಅಂದ್ರೆ ಮಕ್ಕಳುಗಳೆಲ್ಲ ಓದ್ತಾವ್ರೆ, ಸಮಸ್ಯೆಗಳು ಇದೆ ಅಂದ್ಬಿಟ್ಟು ನೋಡೋಣ ಮಾಡ್ತಾ ಇರೋ ಅಂತ ಹೇಳ್ತಾರೆ.
0: ಇವಾಗ ಪ್ರಸ್ತುತ ಒಂದು ಟೈಲರಿಂಗ್ ಮಿಷನ್ ಇರ್ಬೋದು ಅಥವಾ ಜಿಗ್ ಜಾಗ್ ಮಿಷನ್ ಇರ್ಬೋದು, ಇದು ನೀವು ಸಂಪಾದನೆ ತಗೊಂಡು ಸೊ ಮನೆ ಮಟ್ಟದಲ್ಲಿ ನೀವು ಒಂದು ಬಿಸ್ನೆಸ್ ನ ಆರಂಭ ಮಾಡಿದಿರಿ?
1: ಆರಂಭ ಮಾಡಿದೀವಿ, ಚೆನ್ನಾಗಿ ನಡೀತಾ ಇದೆ.
0: ಏನೇನೆಲ್ಲ ಸರ್ವಿಸ್ ನ ಕೊಡ್ತಾ ಇದೀರಿ ನೀವು ಜನಗಳಿಗೆ?
1: ಬ್ಲೌಸ್ ಹೊಲಿತೀವಿ, ಡ್ರೆಸ್ ಗಳು ಅಲ್ಲಿ ಕೊಡ್ತಾ ಇದೀವಿ, ಮತ್ತೆ ಫ್ರಾಕು, ಲಂಗ, ಬ್ಲೌಸ್ ಎಲ್ಲ ಕೊಡ್ತಾ ಇದೀವಿ. ತೀರಾ ಅಂದ್ರೆ ಅವ್ರಿಗೆ ಇದ್ ಮಾಡಕ್ಕೆ ಆಗಲ್ಲ ಅನ್ನೋರ್ಗೆ ಅಲ್ಪ ಸ್ವಲ್ಪ ಬಿಟ್ಟಿ ಬೇಡ ಬಿಡಿ ಏನಂತ, ವಯಸ್ಸಾದವ್ರು, ಅಜ್ಜಿಂದ್ರು, ಬಡ ಇದ್ರಲ್ಲಿರೋರ್ಗೆಲ್ಲ ಫ್ರೀ ಆಗಿ ಇದ್ ಮಾಡ್ಕೊಡ್ತೀನಿ. ಅಂದ್ರೆ ಅವ್ರ ಕೈಲಿ ಆಗಲ್ಲ ಅನ್ನೋರ್ಗೆ, ತೀರಾ ಕೊಡೋ ಕಷ್ಟ ಅನ್ನೋರ್ಗೆ ಹಂಗೂ ಅವ್ರು ಕೊಡಕ್ ಬರ್ತಾರೆ, ಕೊಡಿರಿ ಬಿಡಿ ನಿಮ್ಮ ನೋಡಿ ಅಂತ ಎಲ್ಲ ಹೇಳ್ತೀವಿ. ತೀರಾ ಆಗಲ್ಲ ಅಂದವ್ರಿಗೆ, ಅವ್ರಿಗೆ ಕೊಡೋ ಪರಿಸ್ಥಿತಿ ಕಷ್ಟ ಅದೇ ಅಂದವ್ರಿಗೆ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತೀವಿ. ನಮ್ಮ ಮನೆ ಜಮೀನ್ ಕೆಲಸ ಬರೋರ್ಗೆಲ್ಲ ಬ್ಲೌಸ್ ಹೊಲ್ ಕೊಟ್ರೆ ಅದ್ರಲ್ಲೂ ಕೂಡ ಸಂಪಾದನೆ ಮಾಡಿದ್ರು. ನಮ್ಮನೆವ್ರಿಗೂ ಕೈ ಜೋಡಿಸ್ತಾ ಇದೀವಿ, ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಡ್ತೀವಿ. ಜಮೀನ್ ಕೆಲಸದಲ್ಲೂ ಜೊತೆ ಹೋಗಿ ನೋಡೋದು, ಕೊಡೋದು, ಊಟ ಕೊಡೋದು ಇದೆಲ್ಲ ಮಾಡಿ ಮನೆ ಕೆಲಸನೂ ಮಾಡ್ತಿದ್ವಿ ಮೇಡಮ್.
0: ಮನೆ ಕೆಲಸದ ಜೊತೆಗೆ ಟೈಲರಿಂಗ್ ವೃತ್ತಿಯನ್ನ ಆರಂಭ ಮಾಡಿದ ಜೊತೆಗೆ ವ್ಯವಸಾಯದಲ್ಲೂ
1: ಸಹಾಯ
0: ಮಾಡ್ಕೊಂಡಿದ್ದೀರಿ. ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಹೇಗಿದ್ದೀರಿ ಮೇಡಮ್?
1: ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಮಧ್ಯಮ ವರ್ಗದಲ್ಲಿ ಇದ್ವಿ, ಅತಿ ಇದು ಅಲ್ಲ, ಅತಿ ಮೇನ್ ಮಾಡ್ತಾನಲ್ಲ.

0: ನಮ್ ಮಧ್ಯಮ ವರ್ಗದಲ್ಲಿ ಇದೀವಿ, ಸಾಕಷ್ಟು ಮನೆಗೆ ಈಗ ಮಕ್ಕಳಿಗೊಂದು ಏನಾರು ಅಮೌಂಟ್ ಫೀಸ್ಗೆ ಕಂಪ್ಯೂಟರ್ ಕ್ಲಾಸ್ಗೆ ಏನಾರು ಕೇಳಿದಾಗ ಹಾಕೊಡ್ತೀವಿ ಅಲ್ಪ ಸ್ವಲ್ಪ. ಮನೇಲಿ ಏನಾರ ಸಮಸ್ಯೆ ಅಂದಾಗ ಸಣ್ಣ ಪುಟ್ಟದೆಲ್ಲ ನಾವೇ ತಗೋತಿದೀವಿ, ಅವ್ರನ್ನೇನ್ ಕೇಳ್ತಿಲ್ಲ ತರ್ಕಾರಿ ಅಲ್ಲಿ ಇನ್ನೊಂದಲ್ಲಿ ಆ ರೀತಿ ತೊಡಗಿಸ್ಕೊಂಡಿದ್ವಿ. ಇನ್ನೂ ಆರ್ಥಿಕವಾಗಿ ಬೆಳಿಬೇಕು ಮಾಡಬೇಕು ಅನ್ನೋ ಇದ್ರೆ ಗುರಿಲಿದ್ದೀವಿ. ನೋಡೋದ ಮೇಡಮ್, ಮಕ್ಕಳಿಗೆಲ್ಲ ಓದಿಸ್ಬೇಕು ಚೆನ್ನಾಗಿ, ಅವ್ರನ್ನೊಂದು ಅಂತ ಗುರಿ ಮುಟ್ಟಿಸ್ಬೇಕು. ಅವ್ರು ಏನ್ ಮಾಡ್ತೀನಿ ಅಂತಾರೆ ಅದ್ರದ ಗುರಿ ಮುಟ್ಟಿಸ್ಬೇಕು ಅನ್ನೋದೊಂದು ಐತೆ. ಒಬ್ಬರಿಂದಲೇ ಆಗಲ್ಲ, ನಾನು ಏನಾದ್ರೂ ಮಾಡ್ಬೇಕು ಅವ್ರ ಜೊತೆ ಅನ್ನೋದೊಂದು ಇದರಲ್ಲಿ ಗುರಿಲಿ ಮಾಡ್ತಿದ್ವಿ.
1: ಓಕೆ, ಅಂದ್ರೆ ಈ ಒಂದು ಟೈಲರಿಂಗ್ ತರಬೇತಿಯನ್ನ ಪಡೆಯೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರು ಮೇಡಮ್?
0: ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ದೆ.
1: ಪ್ರಸ್ತುತ ಈ ಉದ್ಯೋಗ ಎಲ್ಲ ಹೇಗ್ ನಡೀತಾ ಇದೆ?
0: ಚೆನ್ನಾಗಿ ನಡೀತಾ ಇದೆ ಮೇಡಮ್, ಸ್ಯಾರಿದು ನಡೀತಾ ಇದೆ. ನನಗೆ ಮೊದ್ಲಿಂದನೂ ಒಂದು ಐಡಿಯಾ ಇತ್ತು ಸ್ಯಾರಿ ತರಬೇಕು ಇಲ್ಲಿ. ನಾನು ಹಂಗೆ ತಂದು ಕೊಡ್ತಿದ್ದೆ ಅಂದ್ರೆ, ನಾನು ಮೈಸೂರು ಅಲ್ಲಿ ಹೋದಾಗ ಕೇಳದವ್ರಿಗೆ ಹಂಗೆ ತಂದು ಕೊಡ್ತಿದ್ದೆ ಮೇಡಮ್. ಹಂಗ ಇಷ್ಟು ವರ್ಷ ಅದು ಐಡಿಯಾ ಬರ್ಲಿಲ್ಲ. ಇವಾಗ ನಾನು ಟೈಲರಿಂಗ್ ತರಬೇತಿ ಪಡ್ಕೊಂಡು ಬಂದ್ಮೇಲೆ ಏನೇನವೆಲ್ಲ ಮಾಡ್ಬೋದು ಗುರಿ ಅಂತ ಅಲ್ಲಿ ತರಬೇತಿ ಕೊಟ್ಮೇಲೆ ನಂಗೊಂದು ಐಡಿಯಾ ಬಂತು. ಓ, ಇದನ್ನು ಮಾಡಿದ್ರೆ ಹೆಂಗಿರ್ತದೆ ಅಂದ 50-20 ಇದು ಮಾಡ್ಕೊಂಡು ಸೇವ್ ಮಾಡಿದ್ರೆ ನಮಗೂ ಅನುಕೂಲ ಆಯ್ತದೆ. ಅವ್ರಿಗೂ ಹೊರಗಡೆ ಹೋಗಕ್ಕಾಗದಿರೋರಿಗೆಲ್ಲ ತಗೋತಾರೆ ಹಬ್ಬಗಳಲ್ಲಿ, ಹಿಂಗೆ ಪೂ ಏನಾರು ಇದ್ದಾಗೆಲ್ಲ ತಗೋತಾರೆ. ನೋಡೋಣ ಅನ್ಬಿಟ್ಟು ಸ್ವಲ್ಪ ತಂದೆ ಮೇಡಮ್ ಸ್ಟಾರ್ಟಿಂಗು, ಎಲ್ಲ ಖಾಲಿ ಅದು. ಮತ್ತೆ ಇನ್ವೆಸ್ಟ್ ಮಾಡಿದೆ ಇನ್ನೊಂದು ಸ್ವಲ್ಪ, ಇವಾಗ ಸ್ಟಾರ್ಟ್ ಮಾಡಿದ ಹೋಟೆಲ್ ಚೆನ್ನಾಗಿ ನಡೀತಾ ಇದೆ. ಹಾಗೆ ಬ್ಲೌಸ್ ಹೊಲಿಯಕ್ ಬಂದಾಗ ನೋಡ್ತಾರೆ, ಇಷ್ಟ ಆದ್ರೆ ಎತ್ಕೋತಾರೆ, ಇಲ್ಲ ಅಕ್ಕಪಕ್ಕದವ್ರಿಗೆ ಹೇಳ್ತಾರೆ ಹೋಗಿ, ಅವ್ರು ಬಂದು ಎತ್ಕೋತಾರೆ. ಮತ್ತೆ ಇಲ್ಲೇ ಅದರಿಂದ ನನ್ಗೆ ಇನ್ನೊಂದ್ ಏನ್ ಉಪಯೋಗ ಅಂದ್ರೆ, ಬ್ಲೌಸ್ ಹೊಲಿಯಕ್ ಇಲ್ಲೇ ಕೊಡ್ತಾರೆ ಮೇಡಮ್, ಇದು ಇಲ್ಲೇ ಹೊಲ್ಕೊಡಿ ಅಂತ ಕೊಟ್ಬಿಟ್ಟು ಹೋಯ್ತಾರೆ.
1: ಅಂದ್ರೆ ಸೀರೆ ತಗೊಳ್ಳೋದ್ರ ಜೊತೆಗೆ ಬ್ಲೌಸ್ ಇಲ್ಲೇ
0: ಇಲ್ಲೇ ಕೊಡ್ತಾ ಇದಾರೆ.
1: ನಿಮ್ಗೆ ಎರಡು ಅನುಕೂಲಗಳಾಗ್ತಾ ಇದೆ,
0: ಅನುಕೂಲಗಳಾಗ್ತಾ ಇದೆ.
1: ಸೊ ಇವಾಗೆಲ್ಲ ಕಾಂಪಿಟೇಷನ್ ಇದೆ ಮೇಡಮ್, ಅದಕ್ಕೆ ತಕ್ಕಂಗೆ ನೀವು ಏನೆಲ್ಲ ಬದಲಾವಣೆಗಳನ್ನ ನಿಮ್ಮ ಒಂದು ಸ್ವ ಉದ್ಯೋಗದಲ್ಲಿ ಮಾಡ್ಕೊಂಡಿದ್ದೀರಿ?
0: ಅಂದ್ರೆ ನಾನು ಬೇರೆಯವ್ರಿಗಿಂತ 20-30 ರೂಪಾಯಿ ಕಮ್ಮಿನೇ ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತು ಆಗಲ್ಲ ನನ್ಗೆ ಅಂದ್ರೆ, ನಾನು ತೀರಾ ಟೈಮು ಕೊಡಕ್ಕಾಗಲ್ಲ, 2 ದಿವಸ ಟೈಮ್ನು ಕೊಡ್ತೀನಿ ಅವ್ರಿಗೆ, 4 ದಿವಸ ಹಿಂಗೆಲ್ಲ. ಅದೇ ರೀತಿ ಅವರು ನಾವು ಬಿಟ್ಕೊಡ್ತಿದ್ದಿರಲ್ಲ ಅಂತ ಅವ್ರವೇ ಅದೇ ತಕ್ಕಂಗೆ ನಡ್ಕೋತಾರೆ ಮೇಡಮ್ ಇಲ್ಲಿ ತನಕ. ಹಿಂಗೆಲ್ಲ ಟೈಮ್ ಕೊಡ್ತಾರೆ, ಬೇರೆಯವ್ರಂಗೆ ಬೇಕೇ ಬೇಕು ಅನ್ನಲ್ಲ. ಮತ್ತೆ ಏನಂದ್ರೆ, ನಾನು ಬೇರೆಯವ್ರಿಗೆ ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ ಮೇಡಮ್ ಇವಾಗ ಇದು ಮಾಡ್ತಿರೋದು ಅಂದ್ಬಿಟ್ಟು. ನಾನು ಅವಾಗ ಊರಲ್ಲಿ 350 ನಡೀತಾ ಅಂದ್ರೆ ನಾನು 300 ತಗೋತಿದ್ದೀನಿ, ಆ ರೀತಿ ಮಾಡ್ತಿದ್ದೀನಿ ಮೇಡಮ್.
1: ಯಾವ ರೀತಿ ಸರ್ವಿಸ್ ನ ಕೊಡ್ತಾ ಇದ್ರಿ ಜನಗಳಿಗೆ, ಚೆನ್ನಾಗಿದೆಯಾ? ಹೀಗೆ
0: ಸರ್ವಿಸ್ ಚೆನ್ನಾಗೈತೆ ಮೇಡಮ್, ತೊಂದ್ರೆ ಏನಿಲ್ಲ. ಎಲ್ಲರೂ ಫಸ್ಟ್ ಸ್ಟಾರ್ಟಿಂಗ್ ಒಂದೊಂದು ನನ್ನ ಕ್ಲಾಸ್ ತರಬೇತಿ ಬ್ಲೌಸ್ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಕೊಟ್ಟಿದ್ದೆ. ಆವಾಗ್ಲಿಂದ ಎಲ್ಲೂ ಹೋಗ್ತಾ ಇಲ್ಲ, ನೀವು ಕರೆಕ್ಟ್ ಆಗಿ ಹೊಲಿತೀರಿ, ಪರ್ಫೆಕ್ಟ್ ಆಗಿ ಕೂತ್ಕೋತಂದ್ರೆ ನೀವೇ ಹೊಲ್ಕೊಡಿ, ಒಂದು 15 ದಿವಸ ನಿಧಾನ ಆದ್ರೂ ಪರವಾಗಿಲ್ಲ, ನೀವೇ ಹೊಲ್ಕೊಡ್ಬೇಕು ಅಂತ ಕೇಳ್ತಾರೆ ಮೇಡಮ್.
1: ಸೊ ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್?
0: ಮೇಡಮ್, ನಾವು ತುಂಬಾ ಎದುರಿಸಿದ್ವಿ, ನಮ್ಗೆ ಸಪೋರ್ಟ್ ಯಾರು ಇರ್ಲಿಲ್ಲ, ನಮ್ಮ ಮನೆ ಅತ್ತೆ ಮಾವನ್ ಸಪೋರ್ಟ್ ಇರ್ಲಿಲ್ಲ. ಆರ್ಥಿಕವಾಗಿ ಅವ್ರು ಚೆನ್ನಾಗವ್ರೆ, ಬಟ್ ನಮಗ್ ಸಪೋರ್ಟ್ ಇರ್ಲಿಲ್ಲ, ಮನೆ ವ್ಯವಸ್ಥೆ ಇರ್ಲಿಲ್ಲ. ಇವಾಗ್ಲೂ ನಮ್ಗ್ ಮನೆ ವ್ಯವಸ್ಥೆ ಇಲ್ಲ, ಸ್ವಲ್ಪ ಚಿಕ್ಕದಾಗಿ ಬೇರೆನಲ್ಲಿದ್ದೀವಿ. ತುಂಬಾನೇ ಸಮಸ್ಯೆ ಎದುರಿಸಿದೀವಿ ಮೇಡಮ್. ಮಕ್ಕಳು ಓದಿಸ್ಬೇಕು ಅಂದ್ರೆ, ನಿಮ್ಗೆ ಇವಾಗ ಇದ್ರಲ್ಲಿ ಗೊತ್ತಲ್ಲ, ಮಗಳಿಗೆ ಗೌರ್ಮೆಂಟ್ ಸೀಟ್ ಆಗೈತೆ MBBS, ಅವಳಿಗೂ ನಾನು ಒಡವೆ ಇಟ್ಕೊಂಡು ಆ ಕಡೆ ಈ ಕಡೆ ರೊಟೇಷನ್ ಮಾಡ್ಕೊಂಡು ಬೇರೆ ಸಹಾಯ ಪಡ್ಕೊಂಡು
1: MBBS
0: ಸೀಟ್ ಆಗಿದೆ ಮೇಡಮ್ ಮಗಳಿಗೆ.
1: ಅಭಿನಂದನೆಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಎಲ್ಲರೂ ಸಪೋರ್ಟ್ ಮಾಡಿದ್ರು, ನಾನ್ ಕೊಡ್ತೀನಿ ಎದುರ್ಕೋಬೇಡ ಅಂತ. ಅಪ್ಪ ಅಮ್ಮ ಆರ್ಥಿಕವಾಗಿ ಚೆನ್ನಾಗಿದ್ರು, ನಮ್ಗೆ ಹೆಲ್ಪ್ ಏನ್ ಮಾಡ್ಲಿಲ್ಲ ಇದುವರೆಗೂ, ನಮ್ಗೆ ಏನೋ ಇನ್ನು ಜಮೀನು ಕೂಡ ನಮ್ಮ ಹೆಸರಿಗಾಗಿಲ್ಲ ಏನೇನು. ಆದ್ರೂ ನಾನು ಚಾಲೆಂಜ್ ತಗೊಂಡು ನಾವು ಮಾಡ್ಲೇಬೇಕು, ಅವ್ರು ಕೊಟ್ಟಿದ್ದೆ ಇರಲ್ಲ, ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದ್ಬಿಟ್ಟು ಆ ಕಡೆ ಈ ಕಡೆ ರೊಟೇಷನ್ ಮಾಡ್ಕೊಂಡು. ಮತ್ತೆ ಕೆಲವರು ಹೆಲ್ಪ್ ಅಂದ್ರೆ ಸಹಾಯ ಅಂದ್ರೆ ದುಡ್ಡು ಮಾಮೂಲಿ ಕೊಡ್ತಾರೆ, ಇಂಟ್ರೆಸ್ಟ್ ಇಸ್ಕೋತಾರೆ, ಈ ರೀತಿ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ತಿದ್ದೀನಿ ಮೇಡಮ್. ಮಗಳದ್ ಇವಾಗ PU ಮುಗಿತು, ಇಂಜಿನಿಯರಿಂಗ್ ಮಾಡ್ಸಾನ ಅನ್ಕೊಂಡು, ಅವಳು ಫಿಸಿಯೋಥೆರಪಿ ಮಾಡ್ತೀನಿ ಅಂತ ಹೇಳಿ, ನನ್ನೊಬ್ಳು ಚಿಕ್ಕಳು ಮಗ 10th ಈಗ, ಅವನು 3 ಅರ್ಜಿ ಸ್ಕೂಲ್ಗೆ ಹಾಕಿದೀವಿ, ನೆಕ್ಸ್ಟ್ ಹಾಕ್ಬೇಕು. ಹಿಂಗ್ ಮಾಡ್ಕೊಂಡು ಓದಿಸ್ತಾ ಇದೀವಿ ಮೇಡಮ್, ತುಂಬಾನೇ ಎದುರಿಸಿದೀವಿ, ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅದೆಲ್ಲ ಇದ್ ಮಾಡಿ ದಾಟಿ ಮಕ್ಕಳನ್ನೊಂದು ದಡಸ್ಬೇಕು ಅನ್ನೋದೊಂದು ಗುರಿಲಿ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ ಮಾಡ್ಬೇಕು ಅಂತ.
1: ಸಾಕಷ್ಟು ಸವಾಲುಗಳ ಮಧ್ಯೆ ಈ ಒಂದು ತರಬೇತಿಯನ್ನ ಪಡ್ಕೊಂಡು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದೀರಿ.
0: ಹೌದು ಮೇಡಮ್, ಆಗಲ್ಲ ಅಂದ್ರು ನಮ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ರು ನಾನು ಮಾಡ್ಬೇಕು, ನನ್ನ ಮಕ್ಕಳ ಮುಂದೆ ತರಬೇಕು ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀವಿ.

0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ?
1: ತುಂಬಾ ಚೆನ್ನಾಗಿದೆ ಮೇಡಮ್, ಅವ್ರು ಸಪೋರ್ಟ್ ಮಾಡ್ತಾರೆ, ಮಕ್ಕಳು ಸಪೋರ್ಟ್ ಮಾಡ್ತಾರೆ, ಅದ್ರಿಂದ ನನ್ಗೆ ಜಾಸ್ತಿ ತೊಂದರೆ ಏನ್ ಅನ್ಸ್ತಿಲ್ಲ. ಎಲ್ಲ ಸಪೋರ್ಟ್ ಆಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಮೇಡಮ್.
0: ಈಗ ನಿಮ್ಮೂರಿಂದ ಈ ಹುಣಸೂರಿಗೆ ಬಂದು 25 ಕಿಲೋಮೀಟರ್ ದೂರದಿಂದ ಬಂದು ಈ ಒಂದು ತರಬೇತಿಯನ್ನ ಪಡಿತಾ ಇದ್ರಿ, ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮೇಡಮ್?
1: ಅಂದ್ರೆ ಮೇಡಮ್, ದೂರ ಆದ್ರೂ ಪರವಾಗಿಲ್ಲ, ನಾನು ಕಲಿಬೇಕು ಅನ್ನೋದೊಂದು ಗುರಿ ಇಟ್ಕೊಂಡಿದ್ರಿಂದ ಬಸ್ ಇರ್ತಿತ್ತು, ಬಸ್ ವ್ಯವಸ್ಥೆ, ಈ ಟೈಮಿಂಗ್ಸ್, ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕಾರಲ್ಲ, ಆದ್ರೂ ಕಲಿಲೇಬೇಕು ಅನ್ನೋದೊಂದು ಗುರಿ ಇರೋದ್ರಿಂದ ಕಷ್ಟಪಟ್ಟು ಬಸ್ಗೆ ಹೋಗಿ ಅಲ್ಲಿ ಕರೆಕ್ಟ್ ಟೈಮ್ಗೆ ಹೋಯ್ತದೆ, ಮಾತ್ರ ಒಂದ್ ದಿವಸ ಮಿಸ್ ಮಾಡ್ಕೋತಿರ್ಲಿಲ್ಲ, ಅಬ್ಸೆಂಟ್ ಆಗಿಲ್ಲ, 2-3 ದಿವಸ ಅಷ್ಟೇ ಅಬ್ಸೆಂಟ್ ಆಗಿದ್ದೆ ನಾನು. ಗುರಿ ಇರ್ಲಾಗಿ ಎಲ್ಲರೂ ಅಬ್ಸೆಂಟ್ ಆದ್ರೂ ನಾನು ಒಂದ್ ದಿವಸನೂ ಅಬ್ಸೆಂಟೇ ಆಗಿರ್ಲಿಲ್ಲ, 2-3 ದಿವಸ ಅದು ಏನೋ ಬೇರೆ ಕಷ್ಟ ಸಮಸ್ಯೆ ಇದ್ದಾಗ ಮಾತ್ರ. ಅಲ್ಲಿ ಹೋದ್ರು ಅಷ್ಟೇ ಟೈಮ್ ವೇಸ್ಟ್ ಮಾಡ್ಬೇಕು ಈ ತರ, ಅದ್ರ ಸರ್ ಒಂದ್ಸಲ ಹೇಳ್ತಾ ಇದ್ರು ನನ್ಗೆ, ನಾನು ನಿಮ್ನ ಅಬ್ಸರ್ವ್ ಮಾಡಿದೆ, ನೀವು ಯಾವ ಕಡೆಗೆ ಹೋಯ್ತಿಲ್ಲ, ಕಲಿಬೇಕು ಅನ್ನೋದೊಂದು ಗಮನ ಬಿಟ್ಟಿ ಅಂತ. ಅದ್ರ ತಕ್ಕಂತೆ ಗೀತಾ ಮೇಡಮ್ ತುಂಬಾ ಸಪೋರ್ಟ್ ಮಾಡಿ, ಕಲಿತೀನಿ ನೀನು ಮಾಡೋ ಧೈರ್ಯ ತಕೊಳೋ, ಏನಾಗಲ್ಲ ಒಲಿಯೋ ಅನ್ನೋದೊಂದು ಇದು ತುಂಬಿಸಿ ನನಗೆ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೀತಾ ಇದ್ದೀನಿ ಅಂದ್ರೆ ಆ ಸಂಸ್ಥೆನೆ ಕಾರಣ, ಗೀತಾ ಮೇಡಮ್ ಅವರು ಅದು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಇವತ್ತೊಂದು ನಾನು ದುಡಿತೀನಿ, ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯ ಬರ್ಬೇಕಾದ್ರೆ ವಿವೇಕಾನಂದ ಸಂಸ್ಥೆನೆ ಕಾರಣ ಮೇಡಮ್.
0: ಅಂದ್ರೆ ಮನೆ ಮಕ್ಕಳು ಅಂತ ಸಂಸಾರ ಅಂತ ಇದ್ದಂತವ್ರು ತರಬೇತಿನ ಪಡ್ಕೋಬೇಕು ಅಂತ ಮುಂದಾಗಿ, ಸೊ ತರಬೇತಿಯಲ್ಲಿ ಯಶಸ್ಸನ್ನ ಪಡ್ಕೊಂಡು
1: ಮೇಡಮ್ 8:30 ಬಸ್ ಅಂದ್ರೆ ನನ್ನ ಮಗಳಿಗೆ ತಿಂಡಿ ಮಾಡಿ ಹೊಲದ ಹತ್ರ ಜಮೀನ್ ಹತ್ರ ಬಂದಿರೋ ಕೆಲಸದವ್ರಿಗೆ ಹತ್ತಾಳ್ ಬರ್ತಿದ್ರು, ಆಳ ಇದಾಳ ಹತ್ತಾಳ ಹಿಂಗೆ ಹೊಗೆ ಸೊಪ್ಪು ಅಂದ್ರೆ ಅಷ್ಟ ಆಳ್ ಬೇಕೇ ಬೇಕು. ಅವ್ರಿಗೆಲ್ಲ ಅಡ್ಗೆ ಮಾಡಿಟ್ಟು ಮಧ್ಯಾಹ್ನದ ವ್ಯವಸ್ಥೆ ಮಾಡಿ ನಾನು ಹೋಗಿ ಬಸ್ ಟೈಮ್ ಪಿಕ್ ಮಾಡಿ ಹೋಗಿ ಇದ್ ಮಾಡ್ತಿದ್ದೆ ಮೇಡಮ್. ಕಲಿತಾ ಇದೆ.
0: ಹಾಗಿದ್ರೆ ನೀವು ಬೆಳಿಗ್ಗೆ ಎಷ್ಟು ಬೇಗ ಇಳ್ತಿದ್ರಿ ಮ್ಯಾಮ್?
1: 5:45 ಹಿಂಗೆಲ್ಲ ಇಳ್ತದೆ ಮೇಡಮ್. ಮನೆ ಕೆಲಸ ಮುಗಿಸಿ ಬೆಳಿಗ್ಗೆ ತಿಂಡಿ ಮಗಳ ಕಾಲೇಜ್ ಕಳಿಸಿ ಮತ್ತೆ ಮಧ್ಯಾಹ್ನಕ್ಕೆ ಆಳ್ಗಳಿಗೆ ಅಡ್ಗೆ ಮಾಡಿ ಎಲ್ಲ ಮಾಡಿ ಮನೆ ರೆಡಿ ಕ್ಲೀನ್ ಮಾಡಿ ಹೋಗ್ಬೇಕು ಅಂದ್ರೆ 8:30 ಅಷ್ಟೊಳಗೆ ಬಸ್ ಹತ್ತದೆ. 10 ಗಂಟೆ ಕ್ಲಾಸ್ ಇದ್ರೆ 10:00 ನಮ್ಗೆ ಇಲ್ಲಿ ಬಸ್ ಹತ್ತು 8:30-9:00 ಒಳಗೆ. ಅಷ್ಟೆಲ್ಲ ಮಾಡಿ ಹೋಗ್ತಾ ಇದ್ದು ಅದ್ನೇ ಅಂತಿದ್ರು, ಅಷ್ಟೊಂದು ಹಿಂಸೆ ದೂರ ಇದ್ರು ಟೈಮ್ ಕರೆಕ್ಟ್ ಆಗಿ ಬರ್ತಿದೀನಿ ನೀನು ಅಂತ. ನನ್ನ ಅಟೆಂಡೆನ್ಸ್ ಇದಾಕ್ಬೇಕಂದ್ರೆ ನಾನು ಅಷ್ಟು ಮುಂಚೆ ಇರ್ತಿದ್ದೆ ಅಲ್ಲಿ, 10:30-10:30 ಹೋಗಿ ಕ್ಲಾಸ್ ಅಲ್ಲಿ ಕೂತ್ಕೋತಿದ್ದೆ.
0: ಅಷ್ಟೊಂದೆಲ್ಲ ಆಸಕ್ತಿ ಬರೋದಿಕ್ಕೆ ಹೇಗೆ ಸಾಧ್ಯ ಆಯ್ತು ಮೇಡಮ್?
1: ಅದೇ ಪರಿಸ್ಥಿತಿ ಮೇಡಮ್, ಪರಿಸ್ಥಿತಿಗೆ ಏನಾರು ಇನ್ ಬೇರೆ ಏನು ಮಾಡಕ್ ಆಗಲ್ಲ. ನಾನು ಓದಿದ್ದೆ, ಪಿ ಯು ಮಾಡಿದ್ದೆ, ನರ್ಸಿಂಗ್ ಹೋಗ್ಬೇಕು ಅಂತ ಹೋಗಿದ್ದೆ, ಅದೆಲ್ಲ ಆಗ್ಲಿಲ್ಲ, ಅದು ಮುಗ್ದೋಯ್ತು, ಇವಾಗ ಮಾಡಕ್ ಆಗಲ್ಲ. ಇದ್ನ ಮಾಡ್ಬೋದು, ಇದ್ರಿಂದ ನಾನು ಬೆಳಿಬಹುದು ಅನ್ನೋದೊಂದು ಇದ್ ಬಂತು, ಅಂಬಲ ಬಂತು ಮೇಡಮ್, ಅದ್ರಿಂದ ಮಾಡ್ಬೇಕು ಅಂತ
0: ಮಾತಾಡ್ತಾ ಹೇಳಿದ್ರಿ. ಅಂದ್ರೆ ನಿಮ್ಮ ಆಸೆಗೆ ಮೆಟ್ಟಿಲಾಗಿ ನಿಲ್ತು ಸಂಸ್ಥೆ ನನಗೆ ಅಂತ ಹೇಳಿದ್ರಿ. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಕೆಂಚನಹಳ್ಳಿ ಆಗಿರ್ಬೋದು ಅಥವಾ HD ಕೋಟೆ ಆಗಿರ್ಬೋದು ಅಥವಾ ಸರ್ವೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿರದೇನೆ, ಹುಣಸೂರು ತನಕ ಬಂದು ನಿಮಗೆ ಈ ಒಂದು ತರಬೇತಿಯನ್ನ ಕೊಟ್ಟಿದ್ದು ಮಹಿಳೆಯರಿಗೆ ಅಥವಾ ಸ್ಥಳೀಯ ಯುವಕ ಯುವತಿಯರಿಗೆ ಎಷ್ಟು ಅನುಕೂಲ ಆಯ್ತು ಮೇಡಮ್?
1: ತುಂಬಾನೇ ಅನುಕೂಲ ಆಗದೆ ಮೇಡಮ್. ಈಗ ಕೆಲವರು ಅಲ್ಲಿ ಬಂದವರು ನನ್ನ ತರ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ಕೊಂಡ್ರು, ನನ್ಗಿಂತ ತುಂಬಾ ಕಷ್ಟ ಇರೋರೆಲ್ಲ ಇದ್ರು. ಆಗ ಅನಿಸ್ತು ಇದೊಂದು ಸಂಸ್ಥೆಯಿಂದ ಎಷ್ಟೋ ಜನ ಬೆಳೀತಾರೆ, ಅವ್ರ ಕಷ್ಟಗಳು. ಈಗ ಚಿಕ್ಕ ವಯಸ್ಸಿಗೆ ಗಂಡ ಕಲ್ಕೊಂಡಿರೋರೆಲ್ಲ ಬಂದಿದ್ರು, ಈಗ ಅವ್ರಿಗೆಲ್ಲ ಒಂದ್ ಕಲ್ತಿರೋ ಒಂದ್ ದಾರಿ, ಒಂದ್ ಅನ್ನ ತಿನ್ಬೋದು, ಮಕ್ಳು ಸಾಕ್ಬೋದು. ಆಗ ಅನಿಸ್ತು ನನ್ಗೆ ಈ ಸಂಸ್ಥೆ ತುಂಬಾನೇ ಉಪಯೋಗ. ನನ್ನೇ ಹೆಚ್ಚು ಅಂದ್ರೆ ನನ್ಕಿಂತ ತೀರಾ ಇದ್ರ ಪರಿಸ್ಥಿತಿಲಿ ಇರೋರ್ಗೆಲ್ಲ ಒಂದು ಆಧಾರ ಇದು. ಅವ್ರು ನಾನ್ ದುಡಿತೀನಿ, ಒಂದ್ ನಮ್ಮ ಇದ್ರಲ್ಲಿ ಕಲಾವತಿ ಅಂತ ಅವ್ರು ತುಂಬಾ ಕಷ್ಟದಲ್ಲಿ ಬಂದಿರು ಮೇಡಮ್. ಅವ್ರಿಗೆ ಪೆಟ್ಲಿಂಗ್ ಮಾಡೋಕು ಬರ್ತಿತ್ತಿಲ್ಲ, ಇವತ್ತು ಅವ್ರೊಂದು ದುಡಿತಾವ್ರೆ ಅಂದ್ರೆ ಈ ಸಂಸ್ಥೆನೇ ಕಾರಣ. ಆ ತರ ಅದೇ ತರ ಇನ್ನು ಎಷ್ಟೋ ಮಕ್ಕಳು ಮಹಿಳೆಯರಿಗೆ ಇದು ಆಧಾರ ಆಯ್ತದೆ ಅನ್ನೋದೊಂದು ನನ್ನ ಅಭಿಪ್ರಾಯ ಮೇಡಮ್.
0: ಏನು ಬರದೇ ಇರೋಂತವ್ರು ಬಂದು
1: ಕಲ್ತಿವತ್ತು ದುಡಿತಾ ಇದಾರೆ, ನಾನು ದುಡಿತಾ ಇದೀನಿ ಸಂಪಾದನೆ ಮಾಡಿ, ಇಲ್ಲಿ ಅಲ್ಲಿಗೆ ಬಂದ ಮೇಲೆ ಪೆಟ್ಲಿಂಗ್ ಮಾಡಕ್ ಬರ್ದೇ ಇರೋರು ಕೂಡ ಇವತ್ತು ಸ್ಟಿಚ್ ಮಾಡಿ ನಾನು ಸಂಪಾದನೆ ಮಾಡ್ತೇನೆ ಅಂತ ಇದ್ ಮಾಡ್ತಾವ್ರೆ. ಅಂತವ್ರಿಗೆಲ್ಲ ಒಳ್ಳೇದ ಅನುಕೂಲ ಆಯ್ತದೆ. ಅವರು ಈಗ ಅವ್ರಿಗೊಂದು ಧೈರ್ಯ, ನಾನು ನಾನು ಯಾರು ಇಲ್ದಿರೋರು ಗಂಡ ಇಲ್ದಿರೋರು ಕೂಡ ಇದಾರೆ ಮೇಡಮ್ ಬರ್ತಿದ್ರಲ್ಲಿ, ಚಿಕ್ಕ ವಯಸ್ಸು ಚಿಕ್ಕ ಚಿಕ್ಕ ಮಕ್ಕಳು. ಅವ್ರಿಗೆಲ್ಲ ಏನು ಅಂದ್ರೆ ಈಗ ನಾನು ಇದ್ದು ಕಲ್ತ್ರೆ ಮನೇಲಿ ಈಗ ಹೊರಗಡೆ ಹೋಗಿ ಮಾಡಿದ್ರೆ ಅವ್ರಿಗೆ ಒಂಥರ ಏನೋ ಇದ್ ಮಾಡ್ತಾರೆ, ಇದು ಆದ್ರೂ ಮಾಡ್ಬೋದಲ್ವಾ, ದುಡಿಬೋದಲ್ವಾ, ಮಕ್ಕಳು ಸಾಕೊಂಡು ಹೋಗ್ಬೋದಲ್ವಾ ಅನ್ನೋದೊಂದು ನನ್ನಲ್ಲಿ ಇದಾಯ್ತು ಮೇಡಮ್. ಅದು
0: ಅಂದ್ರೆ ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ
1: ಮಕ್ಕಳು ನೋಡ್ಕೊಂಡು ಹೊರಗಡೆ ಹೋಗಕ್ಕೆಲ್ಲ ಆಗಲ್ಲ, ಅವ್ರು ಓದಿರಲ್ಲ, ಹೊರಗಡೆ ಕೆಲಸ ಮಾಡಕ್ ಆಗಲ್ಲ, ಅಂತವ್ರಿಗೆಲ್ಲ ಇದೊಂದು ಅನುಕೂಲ ಅಂತ ನನಗ ಅನಿಸ್ತು ಮೇಡಮ್.
0: ಖಂಡಿತ ಮೇಡಮ್. ಅಂದ್ರೆ ಈ ಒಂದು ತರಬೇತಿಯಲ್ಲಿ ನಿಮ್ಗೆ ಈ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಮಾತ್ರ ಅಲ್ಲದೆ ಹೊರತುಪಡಿಸಿ ನಿಮ್ಮ ಒಂದು ಸ್ವ ಬೆಳವಣಿಗೆಗೂ ಹೆಚ್ಚು ಒತ್ತು ಕೊಟ್ರ?
1: ಹೌದು ಮೇಡಮ್. ಮೇಡಮ್ ಅದು ಒಂದ್ ಶಿಸ್ತು, ಮೊದ್ಲು ಇದೆಲ್ಲ ತಕೋತೀವಿ ಅನ್ನೋದಕ್ಕಿಂತ ಮುಂಚೆ ಒಂದ್ ಶಿಸ್ತು ಅಂದ್ರೆ ನಮ್ಗೆ ಟೈಮಿಂಗ್ಸ್ ಹೆಂಗೆ ಪಿಕ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಕಲ್ತ್ಕೊಳಕ್ಕೆ. ಈಗ ನಾವ್ ಒಂದ್ ಮಾಡ್ಲೇಬೇಕು ಒಂದ್ ಗುರಿ ಇಟ್ಕೊಂಡ್ರೆ ಇದೆಲ್ಲ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಮೇಡಮ್ ಇದ್ ಮಾಡಕ್ಕಾಗದು. ಯಾವಾಗ್ಲೂ ಹೇಳ್ತೀವಿ, ಯಾವಾಗ್ಲೂ ಹೋಗ್ತಿವಿ ಅಂದ್ರೆ ಅವೆಲ್ಲ ನಾವು ಮಾಡಕ್ ಹೋಯ್ತಿರ್ಲಿ, ಅವತ್ ಕಲಿಯಕ್ ಹೋಯ್ತಿರ್ಲಿಲ್ಲ. ಅದೆಲ್ಲ

0: ಪಾಲಿಸ್ಕೊಂಡಿದ್ಕೆ ನಾವು ಇದ್ ಮಾಡ್ಲೇಬೇಕು, ಈ ಟೈಮ್ಗೆ ಇದಾಗ್ಲೇಬೇಕು ಅಂತ ಪಾಲಿಸ್ಕೊಂಡಿದ್ಕೆ ಇವತ್ತು ನಾವು ಜೀವನದಲ್ಲಿ ಮುಂದೆ ಬರೋ ಪ್ರಯತ್ನ ಪಡ್ತಾ ಇದೀವಿ. ಅದೆಲ್ಲ ಇಲ್ಲದಿದ್ರೆ ಈಗ ಅವೇ ಟೈಮ್ ಹೇಳೋದು ಹೋಗೋದು ಅಂದ್ರೆ ಕಲಿಯಕ್ ಆಯ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಾನು ಇವಾಗ್ಲೂ ಅಷ್ಟೇ, ಒಂದ್ ಹತ್ರ ಕೆಲಸ ಮಾಡ್ತಿದ್ರೆ ಬೇಗ ಇದ್ದು ಮನೆ ಕೆಲಸ ಮುಗಿಸ್ತೀವಿ, ಅಡುಗೆ ಮಾಡ್ತೀವಿ, ಅದ್ರ ಜೊತೆಗೆ ಬಟ್ಟೆಗಳ್ನು ಒಂದು ಗ್ಯಾಪ್ ಗ್ಯಾಪ್ ಅಲ್ಲಿ 5 ನಿಮಿಷ ಅಡುಗೆ ಗಿಡಿಗೆ ಬೈತಾರೆ, ಕೆಲ ಮನೆ ಇದ್ನು ಬಟ್ಟೆನು ಸ್ಟಿಚ್ ಮಾಡ್ತೀವಿ. ಅದೆಲ್ಲ ನಾವು ಅಳವಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಮೇಡಮ್. ನಾವ್ ಹೆಂಗ್ ಮಾಡ್ಲೇಬೇಕು ಅನ್ನೋದೊಂದ್ ಗುರಿ ಇದ್ರೆ ಆಟೋಮೆಟಿಕ್ ಆಗಿ ನಾವು ಎಲ್ಲ ನಮ್ಮನ್ನ ತೊಡಗಿಸ್ಕೋತೀವಿ, ಇಂಥದ್ದು ಇಂಥ ಟೈಮ್ಗೆ ಆಗ್ಬೇಕು ಹಿಂಗಾಗ್ಬೇಕು ಅಂತ ನನ್ನ ಅಭಿಪ್ರಾಯ.
1: ಓಕೆ, ಅಂದ್ರೆ ಇವಾಗ ಒಂದ್ ದಿನಕ್ಕೆ ಎಷ್ಟು ಬ್ಲೌಸ್ ಅಥವಾ ಬಟ್ಟೆನ ಹೊಲಿತೀರಿ, ಎಷ್ಟು ಸಂಪಾದನೆ ಮಾಡ್ತೀರಿ?
0: ಮೇಡಮ್ ಮೊದ್ಲು ಮೂರು ತನಕ ಹೊಲಿತಿದ್ದೆ, ಇವಾಗ ಜಮೀನ್ ಹತ್ರ ಸ್ವಲ್ಪ ಕೆಲಸ, ಅವಾಗ ಸೊಪ್ಪಿನ ಕೆಲಸ, ಒಂದು ಎರಡು ಹಿಂಗ್ ಹೊಲಿತಿದ್ದೀನಿ ಮೇಡಮ್. ಈಗ ಬೆಳಿಗ್ಗೆ ಒಂದ್ ಅರ್ಧ ಏನಾದ್ರೂ ಫ್ರೀ ಆಗಿದ್ರೆ, ಇವಾಗ ಹೊಲ್ದ ಹತ್ರ ಕೆಲಸ ಇಲ್ಲ ಅಂದ್ರೆ 2 ಬ್ಲೌಸ್ ಹೊಲಿತೀನಿ. ಇವಾಗ ಬೆಳಿಗ್ಗೆ 6-7 ಆಳು ಬಂದವ್ರೆ, ಟೀ ತಿಂಡಿ ಊಟ ಕೊಟ್ಟಿ ಮನೆ ಕೆಲಸ ಮುಗಿಸಿ ಮಧ್ಯಾಹ್ನ ಮೇಲೆ ಕೂತ್ಕೊಂಡ್ರೆ ಒಂದ್ ಹೊಲಿತೀನಿ. ನೈಟ್ ಮೇಡಮ್ ನಾನು ಅಡ್ಗೆ ಮಕ್ಳಿಗೆಲ್ಲ ಅಡ್ಗೆ, ಈಗ ಮಕ್ಳೆಲ್ಲ ಹೊರಗಡೆ ಹೋಗ್ತಾ ಇದಾರೆ, ಅವ್ರಿಗೆಲ್ಲ ಅಡ್ಗೆ ಮಾಡ್ಕೊಟ್ಟಿ ನೈಟ್ ಒಂದ್ 9-9:30 ಕೂತ್ಕೊಂಡ್ರೆ 12 ಗಂಟೆ ಹೊತ್ತು 1 ಬ್ಲೌಸ್ ಹೊಲಿತೀನಿ, 2 ಬ್ಲೌಸ್ ಹೊಲಿತೀನಿ ಒಟ್ಟ ದಿವಸ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ? ನಿಮ್ ಮಕ್ಳು ಎಷ್ಟು ಖುಷಿಯನ್ನ ಪಡ್ತಾರೆ? ನೀವು 4 ಲಕ್ಷ ಸಂಪಾದನೆ ಮಾಡಿ ಕುಟುಂಬಕ್ಕೆ ಆರ್ಥಿಕವಾಗಿ
0: ಖುಷಿ ಪಡ್ತಾರೆ ಮೇಡಮ್, ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಕೊಡು, ನನ್ಗೆ ಅದಕ್ಕೆ ಬೇಕು ಕೊಡು, ನಿನ್ ದುಡ್ಡೆ ಬೇಕು ಕೊಡು ಅಂತೆಲ್ಲ ಕೇಳ್ತಾರೆ. ಸಪೋರ್ಟ್ ಕೂಡ ಮಾಡ್ತಾರೆ. ಈಗ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ನನ್ ಮಗಳು ಅದನ್ನ ಮುಡ್ಸೋದಲ್ಲಿ, ನಾನು ಯಾಕೆ ಮಾಡ್ಬೇಕು ನಿಂದ ಅನ್ನಲ್ಲ, ಅವ್ರಿಗೆ ಮಾತಾಡೋದಲ್ಲಿ, ಅದೆಲ್ಲ ಬರ್ಕೊಡಪ್ಪ ಅಂದ್ರೆ ಅದೆಲ್ಲ ಇದ್ ಮಾಡೋದಲ್ಲಿ, ಅದೆಲ್ಲದಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾಳೆ ಮೇಡಮ್. ಅದೇ ಅಂತ ಇದ್ದೇನೆ, ನೀನ್ 2 ತಿಂಗಳು ಇರ್ತೀಯಲ್ಲಪ್ಪ, ನನ್ಗೆ ಯಾರು ಇದೆಲ್ಲ ಮಾಡ್ಕೊಡೋದು ಅಂತ, ನೀನೇ ಮಾಡ್ಬೇಕು ಬೇಗ ಬೇಗ ಇದೆಲ್ಲ ಮುಗಿಸ್ಕೊ ಮಾಡ್ಕೊ ಅಂತ ಹೇಳ್ತಾ ಇದ್ದು. ನಂದು ಎಲ್ಲ ಮಾಡ್ತಾರೆ ಮೇಡಮ್.
1: ಈಗ ಮಗಳಿಗೆ MBBS ಸೀಟ್ ಸಿಕ್ಕಿದೆ ಅಂತ ಹೇಳಿದ್ರಿ, ಸೊ ಅದೆಷ್ಟು ಖುಷಿಯನ್ನ ತಂದಿದೆ ನಿಮಗೆ?
0: ಅದು ನನ್ ಕನಸು ಮೇಡಮ್, ಖುಷಿ. ನಾನು ತುಂಬಾ ಅಂದ್ರೆ ನನ್ಗೆ ಏನಂದ್ರೆ, ನಾನು ಹೇಳದ್ನಲ್ಲ ಇಲ್ಲಿ ಅನುಕೂಲ ವ್ಯವಸ್ಥೆ ಏನು ಇಲ್ದೇನೆ ನಾನು ಮಾಡಿಸ್ಲೇಬೇಕು ಅಂತ ಒಂದ್ ಗುರಿ ಇಟ್ಕೊಂಡು ನಮ್ಮ ಮನೆಯವ್ರ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಒಳಗ ಆಯ್ತು, ಗೌರ್ಮೆಂಟ್ ಸೀಟ್ ಸಿಕ್ತು, ತುಂಬಾ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಅಷ್ಟು ಖುಷಿ. ಅದ್ ನನ್ ಕನಸು,
1: ಡಾಕ್ಟರ್ ಮಾಡ್ಬೇಕು
0: ಅನ್ನೋದೊಂದ್ ಕನಸು. ಯಾಕಂದ್ರೆ ನಾನು ಏನು ಮಾಡಕ್ ಆಗ್ಲಿಲ್ಲ, ನಾನು ನರ್ಸಿಂಗ್ ಫೀಲ್ಡ್ ಅಲ್ಲಿ ಹೋಗಿ ನಂಗ್ ಆಗಲ್ಲ ಅಂತ ಬಂದ್ಬಿಟ್ಟೆ. ಅದ್ರಿಂದ ನನ್ಗ ಆಗ್ದಿರೋದ್ನ ಅವಳ ಕೈಲಿ ಸಾಧಿಸೋರ್ಸ್ಬೇಕು, ಅವಳಿಂದ ಒಂದು 4 ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದೊಂದು ನನ್ನ ಆಸೆ ಮೇಡಮ್. ಚಿಕ್ಕೊಂಡ್ ನೆಕ್ಸ್ಟ್ ಈಗ 3 ತಿಂಗಳ ಅಡ್ಮಿಷನ್ ಆಗ್ಬೇಕು, ಈ ಮಕ್ಳಿಗೆ ಈ ತರ ಆಗ್ಬೇಕು ಅನ್ನೋದು ನನ್ ಕನಸು. ಈಗ ಅವಳಗ್ ಡಾಕ್ಟರ್ ಆಯ್ತು, ನೀನ್ ಇಂಜಿನಿಯರಿಂಗ್ ಮಾಡಪ್ಪ ಅಂದೆ, ಇಲ್ಲಮ್ಮ ಅದು ಬೇಡ, ನಾನು ಫಿಸಿಯೋಥೆರಪಿ ಹೋಯ್ತೀನಿ ಅಂದು. ಆಯ್ತು ಮಾಡಪ್ಪ ಅಂತ ಸಪೋರ್ಟ್. ಹಂಗೆ ನೀವ್ ಏನಾದ್ರೂ ಮಾಡಿ ಒಳ್ಳೇದಾಗ್ಬೇಕು, ಓದ್ಬೇಕು, ಚೆನ್ನಾಗಿ ಹೆಸರು ಕೊಡ್ಬೇಕು, ನಾವ್ ಎಷ್ಟೇ ಕಷ್ಟ ಆದ್ರೂ ನಾವ್ ನೋಡ್ಕೋತೀವಿ ಅಂತ ಲೋನ್ ಮಾಡಿಸ್ ಕಳಿಸ್ತಾ ಇದ್ವಿ ಮೇಡಮ್ ಇಬ್ರಿಗೂ.
1: ಈಗ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್, ಸ್ವಉದ್ಯೋಗದಲ್ಲಿ?
0: ಅದೇ ಮೇಡಮ್, ನಂದು ಮುಂದಿನ ಗುರಿ ಅಂದ್ರೆ ಇದೇ ರೀತಿ ಇನ್ನು ಇವಾಗ ಕೊಡ್ತಿರೋದೇ ದೊಡ್ಡದಲ್ಲ, ಇನ್ನೂ ಚೆನ್ನಾಗಿ ಹೊಲಿಬೇಕು, ಇನ್ನು ನಮ್ ನಂಬಿ ಕೊಡೋಂತವ್ರಿಗೆ ಇನ್ನು ಚೆನ್ನಾಗಿ ಹೊಲ್ಕೊಡ್ಬೇಕು ಅನ್ನೋದೇ ನನ್ ಗುರಿ. ಅದ್ರ ಜೊತೆ ನಾನು ಬೆಳಿಬೇಕು, ಸಂಪಾದನೆ ಮಾಡ್ಬೇಕು, ಮನೆ ಕಷ್ಟಕ್ಕೆ ಮಕ್ಕಳಿಗೆಲ್ಲ ಒಂದು ಆಧಾರವಾಗಿ ನಿಲ್ಬೇಕು ಅನ್ನೋದು ನನ್ ಗುರಿ ಮೇಡಮ್.
1: ನಿಮ್ ತರನೇ ಹಲವಾರು ಮಹಿಳೆಯರು ಯಾವ್ದಾದ್ರು ಒಂದು ತರಬೇತಿಯನ್ನ ಪಡೆದು ಸ್ವ ಉದ್ಯೋಗವನ್ನ ಆರಂಭ ಮಾಡಿ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರುವಂತ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಂದೇಶವನ್ನ ತಿಳಿಸೋದಾದ್ರೆ ಮೇಡಮ್?
0: ನನ್ ಕಿವಿ ಮಾತು ಅಂದ್ರೆ, ಯಾರೇ ಆದ್ರೂ ಅಷ್ಟೇ, ಫಸ್ಟ್ ಗುರಿ ಇಟ್ಕೊಳ್ಳಿ, ಗುರಿ ಇಟ್ಕೋಬೇಕು. ಸಾಧನೆ ನಾನು ಏನಾದ್ರೂ ಸಾಧಿಸ್ತೀನಿ ಅನ್ನೋದೊಂದು ಮನಸ್ಸಲ್ಲಿ ಛಲ ಬಂದ್ರೆ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನೊಂದು ಹಳ್ಳಿಯಿಂದ ಬಂದಿ, ನಾನು ಏನು ಗೊತ್ತಿಲ್ದೇನೆ ಇವತ್ತು ನಾನೊಂದು ಸಂಪಾದನೆ ಮಾಡ್ತಾ ಇದ್ದೀನಿ. ಇವತ್ತು ದಿವ್ಸಕ್ಕೆ 500,000 ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ ಮಾಡ್ಬೋದು, ಒಳ್ಳೆ ರೀತಿಲಿ ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಂಡು ಮಾಡಿ ಸಂಪಾದನೆ ಮಾಡ್ಬೋದು, ಚೆನ್ನಾಗಿರ್ಬೋದು, ನಿಮ್ ಕುಟುಂಬ ಚೆನ್ನಾಗಿ ನೋಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ಹೇಳಿದ್ರಿ ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಸಲಹೆಯನ್ನ ತಿಳಿಸೋದತ್ರಿ ಮೇಡಮ್?
0: ಜನತೆಗೆ ಹೇಳೋದಾದ್ರೆ ಮೇಡಮ್ ಅಷ್ಟೇ, ಆದಷ್ಟು ಒಳ್ಳೇದ್ ಬಯಸ್ಬೇಕು ಸ್ವಲ್ಪ ಅಂದ್ರೆ, ಈಗ ಕಷ್ಟದಲ್ಲಿ ಇರೋರಿಗೆ ಒಂದ್ ಏನೇ ಆದ್ರೆ ಯಾವ್ದೇ ರೀತಿಯಲ್ಲಿ ಒಂದ್ ಹೊರಗಡೆ ಅಲ್ಲಿ ಮಕ್ಕಳುಗಳಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆಲ್ಲ ಮಕ್ಕಳುಗಳನ್ನ ಚುಡಾಯಿಸೋದಲ್ಲಿ, ಇಲ್ಲ ಕಣ್ ಕಾಣದೇ ಇರೋ ಯಾರು ಸಿಕ್ತಾಗ ಅವ್ರನ್ನ ರೋಡ್ ಕ್ರಾಸ್ ಮಾಡಿಸೋದಲ್ಲಿ ಒಳ್ಳೆ ಅಭ್ಯಾಸಗಳು ತೊಡಗಿಸ್ಕೊಳ್ಳಿ. ಮತ್ತೆ ಮಕ್ಕಳುಗಳಿಗೆ, ಹೆಣ್ಮಕ್ಳುಗಳಿಗೆ ಗೌರವ ಇದ್ಕೊಡೋಂಥದ್ದು ಜನಗಳು ಯಾರೇ ಹೆಂಗ್ಸರಲ್ಲಿ ಗಂಡಸಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಅವ್ರನ್ನ. ಮತ್ತೆ ಸಂಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ 2 ಮಾತಿಲ್ಲ ಮೇಡಮ್. ತುಂಬಾ ಒಳ್ಳೆ ಸಂಸ್ಥೆ, ಅದೊಂದೇ ಅಲ್ಲ, ಟೈಲರಿಂಗ್ ತರಬೇತಿ ಒಂದೇ ಅಲ್ಲ, ಪ್ರತಿಯೊಂದ್ ತರಬೇತಿಗೂ ಒಂದು ಹಾಸ್ಪಿಟ್ಲದಲ್ಲಿ ಬೇರೆ ಯಾವ್ದೇ ಅಲ್ಲಿ ಇದೊಂದು ಸಂಸ್ಥೆ ಎಲ್ರಿಗೂ ಹೇಳಕ್ಕಿಂತ ನಾವ್ ಮಾತಾಡೋಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಸ್ಥೆ ತರಬೇತಿ ಕೊಡ್ತಾ ಇದೆ ಮೇಡಮ್, ಅನುಕೂಲ ಕೊಡ್ತಾ ಇದೆ. ಇನ್ ಮುಂದೆ ಹಂಗೆ ನಡ್ಕೊಂಡು ಹೋಗ್ಲಿ. ಈ ಸಂಸ್ಥೆಯಿಂದ ಯಾವ್ಯಾವ ರೀತಿ ತರಬೇತಿ ಟೈಲರಿಂಗ್ ಫ್ಯಾಷನ್

0: ನಿಂಗೋ ಸ್ಪೋಕನ್ ಯಾವ್ದೇ ತರಬೇತಿ ಪಡ್ಕೊಂಡು ಉಪಯೋಗಿಸಿ ನಾಲ್ಕ್ ಜನಕ್ಕೆ ಒಳ್ಳೇದು ಆಗ್ಬೇಕು, ನಾವು ದುಡಿಬೇಕು, ನಾವು ಸಂಪಾದನೆ ಮಾಡ್ಬೇಕು, ಆ ರೀತಿ ನಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್.
1: ಬಹಳ ಸಂತೋಷ ಮೇಡಮ್, ನಮ್ಮ ಒಂದು ಜನಧ್ವನಿ ಕೇಳುಗರಿಗೆ ಜನತೆಗೆ ಒಳ್ಳೆ ಸಂದೇಶನ ತಿಳಿಸೋದ್ರ ಜೊತೆಗೆ ಸಂಸ್ಥೆಗೆ ನೀವು ಆಭಾರಿಯಾಗಿರೋದಕ್ಕೆ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.
1: ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ಒಂದು ಸ್ವ ಉದ್ಯೋಗದ ಕುರಿತು ಒಂದಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ನಾನು ಅದನ್ನೇ ನಿಮಗೂ ಅಷ್ಟೇ ಮೇಡಮ್. ಈಗ ನಮ್ಮ ವಿಚಾರಿಸಿ ನಮ್ಗೀಗೊಂದು ಮನಸ್ಸಲ್ಲಿರೋ ಭಾರಗಳನ್ನ ಇಳಿಸೋ ರೀತಿ ಅಂದ್ರೆ ನಮ್ ಅನುಕೂಲನೂ ಆಗ್ಬೇಕು, ನಮಗೂ ಒಂದು ಗುರಿ ಬರ್ಬೇಕು ಅಂತ. ನಿಮಗೂ ಧನ್ಯವಾದ, ಸಂಸ್ಥೆಗೂ ಧನ್ಯವಾದ ಹೇಳ್ತೀವಿ ಮೇಡಮ್ ನಾವು.
1: ಧನ್ಯವಾದಗಳು ಮೇಡಮ್.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ HD ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿರುವ ಹುಣಸೂರಿನ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ರೇಖಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.

0: ಇದೇನಪ್ಪ ಇದು, ಬೀದಿಲೋಗ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರದ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಾ ಪಂಡಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
3: ಸಿಗೋದಿಲ್ಲ,
2: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
4: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್ ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
5: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ

ಗಾಡಿ ಬೇಗ ಸಾಗಲಿ ದೂರದ ಊರ ಸೇರಲಿ, ಉಡೈತೆ ಹೊಸ ಬಂಡಿ ಹೊರಡೈತೆ ಹೊಸ ಗಂಡು.

ದೂರದ ಊರಲ್ಲಿ ಬಿಗರ ಮನೆಯಲ್ಲಿ ನೂರಾರು ಗರತಿಯರ ಜೊತೆಯಲ್ಲಿ ನೂರಾರು ಗರತಿಯರ ಜೊತೆಯಲ್ಲಿ ಹೊಸ ಹೆಣ್ಣು ಕುಂತೈತೆ ಹತ್ತಾಸೆ ಒತ್ತೈತೆ ಹೊಸ ಹೆಣ್ಣು ಕುಂತೈತೆ ಹತ್ತಾಸೆ ಒತ್ತೈತೆ.

ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಸುತ್ತಲೂ ಹಬ್ಬಿಹದು ಹಕ್ಕಿಯ ಹಾಡು, ಸುತ್ತಲೂ ಹಬ್ಬಿಹದು ಹಕ್ಕಿಯ ಹಾಡು. ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ, ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ.

0: ಕೃಷ್ಣ ಭಜನ.
1: ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ಮನೆ ಬಲು ಜೋರು, ನಮ್ಮಯ್ಯ ಬೀಗರು ಮನೆ ಬಲು ಜೋರು, ತುಂಬಿದೆ ಆನಂದ ನಿನ್ನ ನುಡಿ ಬಲು ಚಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್

ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ಆರ್ಐಎಸ್ಸಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ

0: ಭಾರತದಲ್ಲಿ 230,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯತ್ನಗಳಿಗಾಗಿ ಐಐಟಿ ಧಾರವಾಡ, ಐಐಟಿಎಂ ಚೆನ್ನೈ ಮತ್ತು ನಿವೇದಿ ಐಸಿಎಆರ್ ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92 ಕೋಟಿ 55 ಲಕ್ಷ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27ನೇ ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್. ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟ್ರಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ June 11 ಮತ್ತು 12ರಂದು ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ.

0: ಪ್ರಸಕ್ತ ವರ್ಷ ನಾಲ್ಕನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆ ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತಾನಂದರಾಜು ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೆಳಗರು ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕಾರ್ಯಕ್ರಮವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಮುದಾಯಾಧಾರಿತ ಕಾರ್ಯಕ್ರಮಗಳ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ
2: ಸರ್. ಮೊದಲನೇದಾಗಿ ಈ ಅನ್ವೇಷಣೆ ಅಂತಂದ್ರೇನು, ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಗುರಿ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಿಳಿಸ್ಬೋದು ಸರ್?
3: ಖಂಡಿತ. ಅನ್ವೇಷಣೆ ಕಾರ್ಯಕ್ರಮ ಇದು ಪ್ರಾರಂಭ ಆಗಿದ್ದು ಒಂದು 4 ವರ್ಷದ ಹಿಂದೆ, ನಮಗೆ ಕೋವಿಡ್ ಆಗಿತ್ತಲ್ಲ, ಅದಾದ ಮೇಲಿಂದ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ. ಮುಂಚೆ ಎಲ್ರಿಗೂ ತಿಳಿದಿರಂಗೆ NTSC ಅಂತ ಒಂದು ಪರೀಕ್ಷೆ ನಡೀತಾ ಇತ್ತು, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಇಡೀ ದೇಶದಲ್ಲಿ ಪರೀಕ್ಷೆ ನಡೀತಾ ಇತ್ತು. ಕೋವಿಡ್ ಆದ್ಮೇಲಿಂದ ಅದು ನಿಂತೋಗಿದೆ. ಅದು ನಿಂತೋದಾದ್ಮೇಲೆ ಸಂಸ್ಥೆಯಲ್ಲೇ ಯೋಚನೆ ಮಾಡ್ತಾ ಇದ್ದು, ಸೊ ನಮ್ಮ ಕರ್ನಾಟಕದಲ್ಲೇ ಈ ತರ ಟ್ಯಾಲೆಂಟೆಡ್ ಮಕ್ಕಳು ಇದ್ದಾರೆ, ಪ್ರತಿಭಾನ್ವಿತ ಮಕ್ಕಳುಗಳಿದ್ದಾರೆ, ಅವ್ರಿಗೆ ಯಾಕೆ ನಾವು ಗಣಿತ ಮತ್ತು ವಿಜ್ಞಾನದಲ್ಲಿ ಈ ತರ ಒಂದು ಅನ್ವೇಷಣೆ ಮಾಡಬಾರದು ಅಂತ. ಸೊ ನಾವು ಪ್ರತಿ ವರ್ಷನೂ ಇದು ಹಾಕೊಳ್ಳೋದೇನೆಂದ್ರೆ ಇಡೀ ಕರ್ನಾಟಕದಲ್ಲಿರುವಂತೆ ಎಲ್ಲಾ ಮಕ್ಕಳಿಗೂ ಮೂಲೆ ಮೂಲೆಯಲ್ಲೂ ಪ್ರತಿಭೆಗಳಿದ್ದಾರೆ, ಅವರು ಆಚೆಗೆ ಬರಬೇಕಾಗಿದೆ, ಅವ್ರಿಗೆ ಇದನ್ನು ಮುಟ್ಟಬೇಕಾಗಿದೆ ಅನ್ನೋ ಉದ್ದೇಶ ನಮ್ದು. ಸೊ ಅದಕ್ಕೆ ಅನ್ವೇಷಣೆ ಅಂತಾನೆ ಇದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ. ಸೊ ಆ ವಿದ್ಯಾರ್ಥಿಗಳನ್ನ ಎಲ್ಲಿ ಗ್ರಾಮಾಂತರದಲ್ಲಿದ್ದಾರೋ ಅಥವಾ ರೂರಲ್ ಅರ್ಬನ್ ಎಲ್ಲಿರ್ತಾರೋ ಅಲ್ಲೇ ಹೋಗಿ ಎಕ್ಸಾಮ್ ಸೆಂಟರ್ಗಳನ್ನ ಹುಡುಕಿ ಮಾಡಿ, ಸೊ ಆ ಮಕ್ಕಳನ್ನ ಆಯ್ಕೆ ಮಾಡಿ ಅವರ ಪ್ರತಿಭೆಗಳನ್ನ ರಾಜ್ಯಮಟ್ಟಕ್ಕೆ ನಾವು ತಲುಪಿಸೋದು ನಮ್ಮ ಉದ್ದೇಶ, ಈ ಅನ್ವೇಷಣೆ ಕಾರ್ಯಕ್ರಮದ ಉದ್ದೇಶ.
2: ಓಕೆ ಸರ್, ಈ ಒಂದು ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮತ್ತು ಕ್ವಾಲ್ಕಾಮ್ ಸಂಸ್ಥೆಗಳು ಯಾವ ಉದ್ದೇಶವನ್ನು ಇಟ್ಕೊಂಡು ನಡೆಸ್ತಾ ಇದೆ ಸರ್ ಎರಡು ಸಂಸ್ಥೆಗಳು?
3: ಕ್ವಾಲ್ಕಾಮ್ ಅನ್ನೋದು ನಮ್ಮ ದಾನಿಗಳು. ಸೊ ಇದು ಉದ್ದೇಶ ಬಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟೇ ಹುಟ್ಟಾಕಿರುವಂಥ ಈ ಒಂದು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತಲೇ ಹೇಳ್ಬೋದು. ಸೊ ಉದ್ದೇಶ ಆಗಲೇ ಹೇಳಿದಾಗ ಇದು ನೇರವಾಗಿದೆ. ಸೊ ಒಂದು ಹಳ್ಳಿಯಲ್ಲಿರ್ಬೋದು ಅಥವಾ ಗ್ರಾಮದಲ್ಲಿ ಇರ್ಬೋದು ಅಥವಾ ಪಟ್ಟಣದಲ್ಲಿ ಇರ್ಬೋದು, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ಇದ್ದಾರೆ, ಪ್ರತಿಭಾವಂತರ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅವ್ರನ್ನ ಗುರುತಿಸೋದು ಮೊದಲನೇ ಉದ್ದೇಶ. ಎರಡನೇದು ಅವ್ರಿಗೆ ಒಂದಷ್ಟು ವಿಜ್ಞಾನಿಗಳು ಅಥವಾ ಶೈಕ್ಷಣಿಕದಲ್ಲಿ ಹೆಸರು ಮಾಡಿರುವಂತ ಒಂದು ಪ್ರತಿಭೆಗಳು, ಒಂದು ವ್ಯಕ್ತಿಗಳ ಜೊತೆ ಸಂದರ್ಶನಗಳು ಆಗ್ಬೇಕಾಗಿ. ಸೊ ಅವ್ರನ್ನ ಜೊತೆ ಒಡನಾಟದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು, ಮತ್ತೆ ಒಂದಷ್ಟು ಎಕ್ಸ್ಪೋಜರ್ ಅಂತ ಕರಿತೀವಿ. ಸೊ ಪ್ರಾಯೋಗಿಕವಾಗಿ ಆಕ್ಟಿವಿಟಿಗಳನ್ನ ಮಾಡೋದು, ಸೈನ್ಸ್ ಹ್ಯಾಂಡ್ಸ್ ಆನ್ಸ್ಗಳು ಮಾಡೋದು. ಸೊ ಇದು ಮುಖ್ಯ ಗುರಿ ಮತ್ತು ಉದ್ದೇಶ. ಈಗ ನಾವು ಎಲ್ಲ ಶಾಲೆಗಳಲ್ಲಿ ನೋಡ್ತು ಅಂದ್ರೆ ಥಿಯರಿ ಜಾಸ್ತಿ ಮಾಡ್ತಾರೆ, ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಪ್ರಾಕ್ಟಿಕಲ್ ಆಗಿ ಮಾಡೋದು ಮಕ್ಕಳುಗಳಿಗೆ ಸ್ವಲ್ಪ ಕೊರತೆ ಇದೆ. ಸೊ ನಮ್ಮ ಅನ್ವೇಷಣೆಯಲ್ಲಿ ಏನಂದ್ರೆ ಹಂತ ಹಂತವಾಗಿ ಮಕ್ಕಳು ಹೋಗ್ತಾ ಇದ್ದಂಗೆ ಪ್ರಾಯೋಗಿಕವಾಗಿ ಮಕ್ಕಳು ಅದನ್ನ ಪರೀಕ್ಷೆಯಲ್ಲಿ ಮಾಡಬೇಕಾಗಿದೆ. ಈಗ ನಾವೇನೋ ಒಂದು ಕ್ವಶನ್ ಕೊಡ್ತೀವಿ, ಅದನ್ನ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಪ್ರಯೋಗ ಮಾಡಿ ಉತ್ತರ ಬರಿಬೇಕು.

0: ಸೊ ಆ ಅನುಭವವನ್ನು ಪಡೀತಾರೆ. ಸೊ ವಿಜ್ಞಾನಿಗಳು ಈಗ ಕಳೆದ ಸಲ ನಾವು ನೋಡಿದಾಗ ಇಸ್ರೋ ಚೇರ್ಮನ್ ಅವರು ಬಂದಿದ್ರು, ರಿಟೈರ್ಡ್ ಆಗಿರುವಂತ ಚೇರ್ಮನ್ ಕಿರಣ್ ಕುಮಾರ್ ಅಂತ. ಸೊ ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಅಂತ ವಿಜ್ಞಾನಿಗಳ ಜೊತೆಯಲ್ಲಿ ಭೇಟಿ ಮಾಡುವಂತ ಒಂದು ಅವಕಾಶ ಅಥವಾ ಸಂದರ್ಭ ವಿದ್ಯಾರ್ಥಿಗಳಿಗೆ ಸೊ ಒಂದು ಲಭ್ಯವಿರುತ್ತದೆ.
1: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಏನು ಒಂದು ಸ್ವಾಮಿ ವಿವೇಕಾನಂದ ಮೂಮೆಂಟ್ ಮತ್ತು ಕ್ವಾಲ್ಕಾಮ್ ಸಂಸ್ಥೆಗಳ ಒಂದು ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಯಾವ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸರ್?
0: ಈ ಕಾರ್ಯಕ್ರಮ ಪರೀಕ್ಷೆ ಇರೋದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಪ್ರಸ್ತುತ 10ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಅವರು. ಸೊ ಯಾರೆಲ್ಲ 9th ಪಾಸ್ ಆಗಿ 10th ಬಂದಿರ್ತಾರೋ ಅಂತವ್ರಿಗೆ, ಕಂಪ್ಲೀಟ್ ಆದವ್ರಿಗೆ ಇರಲ್ಲ. ಸೊ ಆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ಬೋದು, ಅಥವಾ ಅನುದಾನಿತ ಶಾಲೆಯಲ್ಲಿ ಓದ್ತಾ ಇರ್ಬೋದು, ಅಥವಾ ವಸತಿ ಶಾಲೆಗಳಲ್ಲಾದರೂ ಓದ್ತಾ ಇರ್ಬೋದು. ಸೊ ಇದಕ್ಕೆ ಯಾವುದೇ ಮಾನದಂಡ ಅಂತ ಇಲ್ಲ. ಸೊ ಯಾವುದೇ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅವರು ಈ ಪರೀಕ್ಷೆಗೆ ಬರೋಕ್ಕೆ ಅನುಕೂಲ ಇರ್ತದೆ.
1: ಓಕೆ, ಅಂದ್ರೆ ಈ ವರ್ಷ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೀಬಹುದು ಅಂತ ಹೇಳಿದ್ರಿ. ಹೇಗೆ ಸರ್, ಯಾವ ತರ ಒಂದು ಪರೀಕ್ಷೆಗಳು ಇರ್ತವೆ, ಯಾವ ಹಂತದಲ್ಲಿ ಇರುತ್ತವೆ, ಯಾವ ಮಟ್ಟದಲ್ಲಿ ಇರುತ್ತೆ, ಏನು ಸರ್ ಈ ಒಂದು ಪರೀಕ್ಷೆಗಳ ವಿಧಾನ ಹೇಗೆ?
0: ಸೊ ಈ ಪರೀಕ್ಷೆಯಲ್ಲಿ ನಾವು 3 ಹಂತಗಳನ್ನ ಮಾಡಿದ್ದೀವಿ. ಸೊ ಮೊದಲನೇ ಹಂತ ಶಾಲೆ ಹಂತ ಅಂತಾನೆ ಕರಿತೀವಿ. ಸೊ ಅದು ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಮತ್ತು ಭಾಷೆ ಇಂಗ್ಲಿಷ್ ಅಂತ ಕರಿತೀವಿ. ಸೊ ಅದರ ಆಧಾರಿತವಾಗಿ ಅವ್ರದ್ದು 8th, 9th, 10th ಸಿಲೆಬಸ್ಗಳಿಗೆ ಅನ್ನೋದು ಆ ರೀತಿಯಲ್ಲಿ ಹೋಲಿಸಿ ನಾವು ಮಕ್ಕಳಿಗೆ ಕ್ವಶನ್ ಕೊಟ್ಟಿರ್ತೀವಿ.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ಯಾವ ವಿಷಯದ ಬಗ್ಗೆ ಎಕ್ಸಾಮ್ ಅಂತನಾ? ಸರಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ತಮ್ಮ ಹೆಸರು ಗೊತ್ತಾಗಿಲ್ಲ.
1: ಓಕೆ, ದೀಪಿಕಾ, ಮೊದಲೇ ಕರೆ ಮಾಡಿದ್ರಲ್ಲ ನೀವಲ್ವಾ? ಸರಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ಓಕೆ. ಸೊ ಇದು 10ನೇ ತರಗತಿಯಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳಿಗಿದೆ. ಸೊ ನಿಮಗೆ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ನಿಮಗೆ ಪರೀಕ್ಷೆ ಇರ್ತದೆ. ಸೊ ಇದರಲ್ಲಿ 8th ಮತ್ತು 9th ಸಿಲೆಬಸ್ ಮತ್ತು 10th ಆಧಾರಿತವಾಗಿ ಪ್ರಶ್ನೆಗಳಿರ್ತದೆ ನಿಮಗೆ. ಸೊ ಇದರಲ್ಲಿ 3 ಹಂತಗಳಿರುತ್ತೆ. ಮೊದಲನೇದು ಆಬ್ಜೆಕ್ಟಿವ್ ವೈಸ್, ಅಂದರೆ ABCD ಕೊಟ್ಟಿರ್ತೀವಿ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಬೇಕಾಗಿದೆ. ಸೊ ಆ ಥರ ಪ್ರಶ್ನೆ ಉತ್ತರ ಇರುತ್ತೆ, ಅದು ಮೊದಲನೇ ಹಂತ. ಸೊ ಎರಡನೇ ಹಂತ ಬಂದು ನೀವು ಡಿಸ್ಕ್ರಿಪ್ಟಿವ್, ಅಂದರೆ ಪ್ರಶ್ನೆಗೆ ಉತ್ತರಗಳು ಬರೀಬೇಕು. ಮೊದಲನೇದು ಬರೀ ಟಿಕ್ ಮಾಡೋದಿರುತ್ತೆ. ಸೊ ಎರಡನೇದು ಉತ್ತರ ಬರೀಬೇಕಾಗಿರುತ್ತೆ ನೀವು. ಸೊ ಮೂರನೇ ಹಂತ ಬಂದು ಅದು ಪ್ರಾಯೋಗಿಕವಾಗಿ ಮಾಡಬೇಕಾಗಿದೆ, ಹ್ಯಾಂಡ್ಸ್ ಆನ್ಸ್ ಅಂತ ಕರಿತೀವಿ. ಸೊ ಅದನ್ನು ಅಷ್ಟೇ, ಮ್ಯಾಥ್ ಮತ್ತು ಸೈನ್ಸ್ ರಿಲೇಟೆಡ್ ನಿಮಗೆ ಹ್ಯಾಂಡ್ಸ್ ಆನ್ಸ್ ಆಕ್ಟಿವ್ ಇರುತ್ತೆ. ಈ 3 ಹಂತದಲ್ಲಿ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ನಿಮಗೆ ತಾಂತ್ರಿಕ ತೊಂದರೆ ಇದ್ರೆ ದೀಪಿಕಾ, ನಿಮಗೆ ನಾವು ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಕಳಿಸ್ತೀವಿ. ಸೊ ನಮ್ಮದೇ ಆದಂಥ ವಾಟ್ಸಪ್ ಚಾನಲ್ಲು ಇದೆ, ಸೊ ಅನ್ವೇಷಣೆ ಅಂತ. ಸೊ ಅದು ನಿಮ್ಮ ಶಾಲೆಗೆ ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದ್ರಲ್ಲಿ ನೀವು ಜಾಯ್ನ್ ಆದರೆ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೂ ಅದರಲ್ಲಿ ಕೇಳ್ಬೋದು. ಅದಲ್ದಿರಂಗೆ ನಮ್ಮದು ಈ ಸಲ ಒಂದು ವೆಬ್ಸೈಟ್ ಮಾಡಿದ್ದೀವಿ, anveshane.svym.org ಅಂತ. ಸೊ ಅದರಲ್ಲಿ ನೀವು ರಿಜಿಸ್ಟರ್ ಆಯಿತು ಅಂದರೆ ನಿಮ್ಗೇನೇ ಡೌಟ್ಗಳು ಅಥವಾ ಗೊಂದಲ ಇತ್ತು ಅಂದ್ರೂ, ಸೊ ಅದರಲ್ಲಿ ಇಮೇಲ್ ಐ ಡಿ ಇದೆ, ಕಾಂಟ್ಯಾಕ್ಟ್ ನಂಬರು ಇದೆ. ಸೊ ಅದಕ್ಕೆ ನೀವು ಕರೆ ಮಾಡ್ಬೋದು, ಅಥವಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿಗೆ ಬೇಕು ಅಂದರೆ ತಿಳ್ಕೊಳ್ಬೋದು. ಅದಲ್ದಿರಂಗೆ ನಮ್ಮದು ಯೂಟ್ಯೂಬಲ್ಲಿ ಈ ಕ್ಲಾಸಸ್ಗಳು ಮಾಡ್ತಾ ಇದ್ದೀವಿ, ಆನ್ಲೈನ್ ಕ್ಲಾಸಸ್ ಅಂತ ಪ್ರೀ ರೆಕಾರ್ಡಿಂಗೇ ಮಾಡಿ. ಸೊ ಅದರಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಏನೆಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ಆ ಮಕ್ಕಳಿಗೆ ಪ್ರಶ್ನೆ ಉತ್ತರಗಳು ಬರುತ್ತೋ, ಸೊ ಆ ಮಕ್ಕಳಿಗೂ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕು, ಅದ್ರ ಮೇಲೇ ಅವ್ರಿಗೆ ಪ್ರಶ್ನೆಗಳನ್ನು ಸಹ ಈ ಒಂದು ಅನ್ವೇಷಣೆ ಪರೀಕ್ಷೆಗಳಲ್ಲಿ ನಡೆಯುತ್ತೆ.
1: ಓಕೆ, ಧನ್ಯವಾದಗಳು ದೀಪಿಕಾ ಅವರೇ. ಕಾರ್ಯಕ್ರಮ ಕೇಳ್ತಾ ಇರಿ, ನಿಮ್ಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಹಾ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಅಂದ್ರೆ ಎಕ್ಸಾಮ್ ಯಾವ್ಯಾವ ಲೆವೆಲಲ್ಲಿ ಬಂದ್ರೆ ಯಾವ್ಯಾವ ಹಂತದಲ್ಲಿ ಆಗುತ್ತೆ ಅಂತ ಹೇಳಿದ್ರಿ, ಹೇಗೆ ಸರ್ ಈ ಒಂದು ಎಕ್ಸಾಮ್ ಅಥವಾ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂದ್ರೆ ಯಾವ ಥರ ಅವರು ದಾಖಲಾತಿಯನ್ನು ಮಾಡ್ಕೊಳ್ಬೇಕು ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾ, ಅದರ ಪ್ರಕ್ರಿಯೆ ಹೇಗೆ ಸರ್?
0: ಓಕೆ, ಸೊ ಮೊದಲನೇದಾಗಿ ನಾವೊಂದು ಲಿಂಕನ್ನು ಕಳಿಸಿರ್ತೀವಿ ಅವ್ರಿಗೆ. ಸೊ ಆಗಲೇ ಹೇಳಿದಾಗೆ ನಮ್ಮದು ಈ ಸಲ ವೆಬ್ಸೈಟ್ ಒಂದು ಕ್ರಿಯೇಟ್ ಮಾಡಿದ್ದೀವಿ, anveshane.svym.org ಅಂತ. ಸೊ ಅದರಲ್ಲಿ ಲಾಗಿನ್ ಆದರೆ ಅವರು ಮೊದಲು ಅವರು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಅವರು ಈ ಸಲ ಏನು ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಆಧಾರ್ ನಂಬರನ್ನು ಕಡ್ಡಾಯ ಮಾಡಿದ್ದೀವಿ. ಯಾಕೆ ಆಧಾರ್ ನಂಬರ್ ಕಡ್ಡಾಯ ಮಾಡಿದೀವಿ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಸೊ ಈಗ ಒಂದು ವಿದ್ಯಾರ್ಥಿ ರಿಜಿಸ್ಟರ್ ಆದ್ರೆ ಅದೇ ವಿದ್ಯಾರ್ಥಿ ಇನ್ನೊಂದ್ಸಲಿ ರಿಜಿಸ್ಟರ್ ಆಗ್ತಾ ಇದಾರ ಆಗ್ತಾ ಇಲ್ವ ಅಂತ ಗೊತ್ತಾಗೋ ಸ್ವಲ್ಪ ಕಷ್ಟ ಇದೆ. ಸೊ ಒಂದ್ಸಲಿ ವಿದ್ಯಾರ್ಥಿ ರಿಜಿಸ್ಟರ್ ಆದ್ರೆ ಅವ್ರದ್ದು ಆಧಾರ್ ನಂಬರ್ ಅಲ್ಲಿ ಮತ್ತೆ ಇನ್ಯಾರು ರಿಜಿಸ್ಟರ್ ಆಗಕ್ ಆಗಲ್ಲ. ಇಲ್ಲಾಂದ್ರೆ ನಮ್ಗೆ ಕಳೆದ ಸಲ ಗೊಂದಲಗಳು ಏನಾಗ್ತಾ ಇತ್ತು ಅಂದ್ರೆ ರಿಜಿಸ್ಟ್ರೇಷನ್ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ಆದ್ರೆ ಅವರೇನೆ ಬೇರೆ ಬೇರೆ ಹೆಸರಲ್ಲೂ

0: ರಿಜಿಸ್ಟರ್ ಆಗಿರ್ತಾರೆ. ಸೊ ಅದು ತಡೆಯೋದಕ್ಕೋಸ್ಕರ ಆಧಾರ್ ಮ್ಯಾಂಡೇಟರಿ ಅಂತ ಮಾಡಿದೀವಿ. ಸೊ ಅವ್ರ ಆಧಾರ್ ನಂಬರ್ ಕೊಟ್ಟು ಒಂದು ಅವರೇ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಕ್ರಿಯೇಟ್ ಮಾಡಾದ್ಮೇಲೆ ಅದ್ರೊಳಗೆ ಲಾಗಿನ್ ಪೇಜ್ ಅಂತ ಹೋಗ್ಬೇಕು. ಪೇಜ್ ಅಂತ ಹೋದ್ಮೇಲೆ ಅವ್ರದ್ದು ಡೀಟೇಲ್ ಗಳು ಕೊಡ್ಬೇಕು, ಅವ್ರು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಎಷ್ಟನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ, ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಮತ್ತೆ ಅವ್ರದ್ದು ಸ್ಕೂಲ್ ವಿಳಾಸ ಮತ್ತು ಮನೆ ವಿಳಾಸ. ಸೊ ಇದಾದ್ಮೇಲೆ ಮೂರನೇ ಹಂತದಲ್ಲಿ ಅವ್ರ ಎಕ್ಸಾಮ್ ಅಪ್ಲೈ ಮಾಡೋ ಟೈಮಲ್ಲಿ ಏನ್ ಮಾಡಿದೀವಿ, ನಾವು ಮೂರು ಆಪ್ಷನ್ ಅನ್ನು ಕೊಟ್ಟಿದ್ದೀವಿ. ಅವರ ಪರೀಕ್ಷೆ ಯಾವ ತಾಲೂಕಲ್ಲಿ ಅವ್ರು ಬರೀತಾರೆ ಅಂತ ಪ್ರಿಫರೆನ್ಸ್ ಕೊಡಬೇಕು. ಈಗ ಉದಾಹರಣೆಗೆ ನಾನು ಕೋಟೆಯಲ್ಲಿ ಇದ್ದೀನಿ, ಸೊ ನಾನು ಕೋಟೆಯಲ್ಲಾದ್ರೂ ಬರೀಬಹುದು, ಸರ್ಗೂರಲ್ಲಾದ್ರೂ ಬರೀಬಹುದು, ಮೈಸೂರಲ್ಲಾದ್ರೂ ಬರೀಬಹುದು. ಸೊ ಅವ್ರು ಆಯ್ಕೆ ಮಾಡ್ಕೊಳ್ಬೇಕು, ಸೊ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ನಾನು ಬರೀತೀನಿ ಅಂತ. ನಾವು ಮೊದಲನೇ ಆದ್ಯತೆ ಮಕ್ಕಳು ಎಲ್ಲಿ ಕೊಟ್ಟಿರ್ತಾರೋ ಸೊ ಅಲ್ಲಿ ನಾವು ಸೆಂಟರ್ ಅನ್ನ ತಗೊಳಕ್ಕೆ ಪ್ರಯತ್ನ ಪಡ್ತೀವಿ. ಆ ಮಕ್ಕಳಿಗೆ ನಾವು ಆಲ್ ಟಿಕೆಟ್ ಅನ್ನು ಕೊಡ್ತೀವಿ. ಆಲ್ ಟಿಕೆಟ್ ತಗೊಂಡೋಗಿ ಮಕ್ಕಳು ಎಕ್ಸಾಮ್ ಸೆಂಟರ್ಗೆ ಹೋಗಿ ಅಲ್ಲಿ ನಾವು ಆಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಯಾವ ಸೆಂಟರ್ಗೆ ಅವ್ರು ಹೋಗಿ ಎಕ್ಸಾಮ್ ಬರೀಬೇಕು, ಆ ಸೆಂಟರ್ ಅಡ್ರೆಸ್, ಮತ್ತೆ ಅಲ್ಲಿ ಸೆಂಟರ್ ಅಲ್ಲಿ ಇನ್ಚಾರ್ಜ್ ಯಾರಿರ್ತಾರೆ ಅವ್ರದೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಅವರು ಅಲ್ಲಿ ಹೋಗಿ ಮಾತಾಡಿ ಎಕ್ಸಾಮ್ ಅನ್ನ ಬರೀಬಹುದು. ಇನ್ನೊಂದು ವಿಶೇಷ ಹೇಳಬೇಕಾಗಿದೆ ಇದು ಮುಂಚೆನೆ. ಸೊ ಎಕ್ಸಾಮ್ ಪರೀಕ್ಷೆ ಇರೋದು ನಾವು ಎರಡು ಭಾಗವಾಗಿ ಮಾಡಿದೀವಿ, ಒಂದು ದಕ್ಷಿಣ ಕರ್ನಾಟಕದವ್ರಿಗೆ ಒಂದು ದಿನ, ಉತ್ತರ ಕರ್ನಾಟಕದವ್ರಿಗೆ ಒಂದು ದಿನ. ದಕ್ಷಿಣ ಕರ್ನಾಟಕದವ್ರಿಗೆ ಇರೋದು 12 July, ಅದು ಭಾನುವಾರ ಇರುತ್ತೆ. ಸೊ ಭಾನುವಾರ ಅವ್ರಿಗೆ ಎರಡು ಹಂತಗಳು ಪರೀಕ್ಷೆನೂ ಭಾನುವಾರನೇ ನಡೆಯುತ್ತೆ. ಸೊ ಮೊದಲನೇ ಹಂತ ಬೆಳಗ್ಗೆ 10-12 ಗಂಟೆವರೆಗೂ, ಎರಡನೇ ಹಂತ ಪರೀಕ್ಷೆ 2-4 ಗಂಟೆವರೆಗೂ ಪರೀಕ್ಷೆ ನಡೆಯುತ್ತೆ. ಸೊ ಮೂರನೇ ಹಂತ ಬಂದು ಅದು ಡೇಟ್ಸ್ಗಳು ಬೇರೆ ಇದೆ, ಅದು ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ. ಈ ಎರಡು ಹಂತದಲ್ಲಿ ಯಾರು ಆಯ್ಕೆ ಆಗಿರ್ತಾರೋ ಸೊ ಅವ್ರಿಗೆ ಒಂದು ರಾಜ್ಯ ಶಿಬಿರ, ವಸತಿ ಶಿಬಿರ ಅಂತ ಕರಿತೀವಿ ರಾಜ್ಯ ಮಟ್ಟದ್ದು. ಸೊ ಅಲ್ಲಿಗೆ ಬರುವಂತ ಅವಕಾಶ ಅವ್ರಿಗಿರುತ್ತೆ.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಏನು ಆನ್ಲೈನ್ ರಿಜಿಸ್ಟರ್ ಆಗಬೇಕು ಮತ್ತು ಎರಡು ಹಂತದ ಒಂದು ಎಕ್ಸಾಮ್ಗಳಿರುತ್ತೆ ಅಂತ ಹೇಳಿದ್ರೆ, ಅದಾದ ನಂತರ ರಾಜ್ಯ ಮಟ್ಟದ ಒಂದು ಎಕ್ಸಾಮ್ ಇರುತ್ತೆ. ಹೇಗೆ ಸರ್ ಈಗ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಒಂದು ಎಕ್ಸಾಮ್ನ ಬರೀಬೇಕಾಗುತ್ತೆ, ಅದಕ್ಕೇನಾದ್ರು ತರಬೇತಿಗಳ ಅವಶ್ಯಕತೆ ಇದೆ ಅಥವಾ ನೀಡಲಾಗುತ್ತೆ ಹೇಗೆ ಸರ್?
0: ಖಂಡಿತ, ಈಗ ಈ ಎರಡು ಹಂತದಲ್ಲಿ ಮುಖ್ಯ ಒಂದೇ ದಿನದಲ್ಲಿ ನಡೆಯುವಂಥದ್ದು ಪರೀಕ್ಷೆ, ಮೊದಲನೇ ಹಂತ ಎರಡನೇ ಹಂತ. ಈ ಎರಡು ಹಂತಗಳಿಗಿಂತ ವಿಭಿನ್ನವಾಗಿರೋದು ನಮ್ಮ ರಾಜ್ಯ ಮಟ್ಟದ ಶಿಬಿರ. ನಮ್ಮ ಶಿಬಿರದಲ್ಲಿ ಏನು ಅಂದರೆ ಎರಡು ಹಂತಗಳು ಅದರೊಳಗೆ ನಾವು ಮಾಡ್ಕೊಂಡಿರ್ತೀವಿ. ಸೊ ಉದ್ದೇಶಗಳು ಅಂತ ಹೇಳ್ಬೋದು. ಸೊ ಎರಡು ಉದ್ದೇಶ ಏನಂದರೆ, ಒಂದು ಮಕ್ಕಳಿಗೆ ಅವರು ಏನು ಕಲ್ತಿದ್ದಾರೆ ಅಂತ ಚೆಕ್ ಮಾಡೋದು ಒಂದಾದರೆ, ಎರಡನೇ ಉದ್ದೇಶ ಈ ಮಕ್ಕಳಿಗೆ ಏನಾದ್ರು ನಾವು ಹೇಳ್ಕೊಡ್ಬೇಕಾಗಿದೆ. ಸೊ ಕೆಲವು ಟೈಮು ಮಕ್ಕಳು ಮೊದಲನೇ ಸಲ ಅವರು ಪ್ರಯೋಗಗಳನ್ನ ಮಾಡೋದು, ಅವ್ರಿಗೆ ಈ ಪ್ರಾಯೋಗಿಕ ಅಂದ್ರೆ ಉದಾಹರಣೆಗೆ ಟೆಸ್ಟ್ ಟ್ಯೂಬ್ಗಳೇ ಫಸ್ಟ್ ಟೈಮ್ ನೋಡಿರ್ತಾರೆ, ಅಥವಾ ಯಾವ್ದಾದ್ರು ಕೆಮಿಕಲ್ ದ್ರವಗಳನ್ನ ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು, ಈ ಪ್ರಾಯೋಗಿಕವಾಗಿ ಅವರು ಹ್ಯಾಂಡ್ಸ್ ಆನ್ಸ್ ಅನ್ನ ಯಾವ ರೀತಿ ಮಾಡಬೇಕು ಅಂತಾನೆ ಅವ್ರಿಗೆ ತರಬೇತಿನ ಕೊಡ್ತೀವಿ. ಅದು ಕಲಿಬೇಕು ಅವರು. ಈಗ ಅವರು ಬರೀ ಪರೀಕ್ಷೆ ಮಾಡೋದು ಎಷ್ಟು ಮುಖ್ಯನೋ, ಈ ಹ್ಯಾಂಡ್ಸ್ ಆನ್ ಅವ್ರು ತಿಳ್ಕೊಂಡಿದ್ದೀನಿ ಅಂತನೂ ಅರ್ಥ ಆಗ್ಬೇಕು ಅವ್ರಿಗೆ. ಈ ಎಕ್ವಿಪ್ಮೆಂಟ್ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗಿದೆ ಅನ್ನೋದನ್ನು ಕಲಿಬೇಕು. ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಇವರೆಲ್ಲ ಮುಂದೆ ಸೈನ್ಸ್ ಸ್ಟ್ರೀಮಿಗೆ ಹೋಗ್ಬೋದು. ಸೊ ಹೋದಾಗ ಅವರು ಪ್ರಾಕ್ಟಿಕಲ್ ಆಗಿ ಕ್ಲಾಸಸ್ಗಳು ಅಟೆಂಡ್ ಆಗಿರ್ತಾರೋ ಆಗಿರಲ್ವೋ, ಆದ್ರೆ ಒಂದು ಅನುಭವ ಅವರು ಪಡಿಬೇಕು ಅನ್ನೋ ಉದ್ದೇಶ ಈ ಕ್ಯಾಂಪ್. ಅದಲ್ದಿರಂಗೆ ನಾನು ಮುಂಚೆನೆ ಹೇಳ್ದಾಗೆ ಸುಮಾರು ಜನ ಈ ವಿಜ್ಞಾನಿಗಳು ಬರೋ ಅಲ್ಲಿಗೆ ಬರ್ತಾರೆ. ಸೊ ಅಥವಾ ಎಕ್ಸ್ಪರ್ಟೀಸ್ ಅಂತ ಕರಿತೀವಿ, ಶಿಕ್ಷಣದಲ್ಲಿ ಯಾರು ಉನ್ನತ ಸ್ಥಾನದಲ್ಲಿ ಇರೋರು ಅಧಿಕಾರಿಗಳು ಅವರು ಸಹ ಬರ್ತಾರೆ. ಅವ್ರ ಜೊತೆ ಭೇಟಿ ಆಗುವಂತ ಒಂದು ಅವಕಾಶ ಮಕ್ಕಳಿಗೆ ಸಿಗುತ್ತೆ, ಅವ್ರ ಜೊತೆ ಮಾತಾಡುವಂತ ಅವಕಾಶ ಸಿಗುತ್ತೆ. ಆಗ್ಲೇ ಹೇಳ್ತಾ ಇದ್ದಾಗೆ ಇಸ್ರೋ ರಿಟೈರ್ಡ್ ಚೇರ್ಮನ್ ಅವರು ಬಂದಿದ್ರು, ಕಿರಣ್ ಕುಮಾರ್ ಅಂತ. ಸೊ ಅವ್ರನ್ನ ಭೇಟಿ ಆಗೋ ಅವಕಾಶ ಎಲ್ರಿಗೂ ಸಿಗಲ್ಲ. ಸೊ ಇಂಥ ಕ್ಯಾಂಪ್ಗಳಿಗೆ ಬಂದಾಗ ಮಕ್ಕಳಿಗೆ ಅವ್ರಿಗೂ ಭೇಟಿ ಆಗುವಂತ ಅವಕಾಶ ಸಿಗುತ್ತೆ. ಸೊ ಈ ಉದ್ದೇಶಗಳಲ್ಲಿ ನಾವು ಒಂದು ರಾಜ್ಯ ಮಟ್ಟದ ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಇದು 4 ದಿನ ಶಿಬಿರ ಇರುತ್ತೆ. ಸೊ 2 ದಿನ ಅವ್ರಿಗೆ ಅಸೆಸ್ಮೆಂಟ್ ಇರುತ್ತೆ, ಇನ್ನು 2 ದಿನ ಅವ್ರಿಗೆ ವರ್ಕ್ಶಾಪ್ ಅಥವಾ ಏನಾದ್ರು ಅವರು ಕಲಿಬೇಕು ವಿಜ್ಞಾನ ಮತ್ತು ಗಣಿತದಲ್ಲಿ, ಕಲಿಯೋದಕ್ಕೋಸ್ಕರನೇ ಅವ್ರಿಗೆ ಈ ಕ್ಯಾಂಪ್ ಅನ್ನು ಮಾಡಿರ್ತೀವಿ.
1: ಸರ್, ಇದು ಆಯ್ಕೆ ಪ್ರಕ್ರಿಯೆ ಹೇಗೆ ಸರ್? ಈಗ 3 ಹಂತಗಳನ್ನು ಮುಗಿದ ನಂತರ ಯಾವ ತರ ಒಂದು ಆಯ್ಕೆಗಳನ್ನು ಮಾಡಲಾಗುತ್ತೆ? ಮೊದಲನೇ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಎರಡನೇ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಮತ್ತೆ ಕೊನೆಯ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಆ ಥರದ ಏನಾದ್ರು ಆಯ್ಕೆ ಪ್ರಕ್ರಿಯೆ ಇದೆ? ಸೊ ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಈ ಒಂದು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಸರ್?
0: ಓಕೆ, ನಾನು ನಿಮಗೆ ಅಂಕಿಅಂಶ ಹೇಳಬೇಕಂದ್ರೆ ಕಳೆದ ವರ್ಷದ ಅಂಕಿಅಂಶಗಳು ನಾನು ಹೇಳಬಲ್ಲೆ. ಸೊ ನಮಗೆ ಕಳೆದ ವರ್ಷದಲ್ಲಿ ಒಂದು 20,000ಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್ಗಳಾಗಿತ್ತು. ಸೊ ಅದರಲ್ಲಿ ಮೊದಲನೇ ಹಂತದಲ್ಲಿ ಬರೆದಿರೋದು ಒಂದು 14,500 ವಿದ್ಯಾರ್ಥಿಗಳು ಮೊದಲನೇ ಹಂತ ಪರೀಕ್ಷೆ ಬರೆದಿದ್ರು.

0: ಸೊ ಆ ಪರೀಕ್ಷೆ ಬರೆದವ್ರು ಎಲ್ಲರೂ ಎರಡನೇ ಹಂತ ಪರೀಕ್ಷೆ ಬರೀಬೇಕಾಗಿದೆ. ಸೊ ಯಾಕಂದ್ರೆ ಒಂದೇ ದಿನದಲ್ಲಿ ಮೊದಲನೇ ಹಂತ ಎರಡನೇ ಹಂತ ಪರೀಕ್ಷೆ ಮುಗಿಸ್ಕೊಳ್ತೀವಿ, ಮತ್ತೆ ಇವರು ಎಕ್ಸಾಮ್ ಬಂದು ಬರೆಯ ಅವಶ್ಯಕತೆ ಇರಲ್ಲ. ಸೊ ಆ ಡಿಸ್ಕ್ರಿಪ್ಟಿವ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ಟಾಪ್ 5000 ಸ್ಟೂಡೆಂಟ್ಸ್ ಯಾರು ಇರ್ತಾರೋ, ಸೊ ಅವರ ಒಂದು ಕ್ವಶನ್ ಪೇಪರ್ಸ್ ನ ಎರಡನೇ ಹಂತದಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಆ ಎರಡನೇ ಹಂತದಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರೋ, ಸೊ ನಾವು ಅವ್ರಿಗೆ ಒಂದು 130 ಜನಕ್ಕೆ ನಾವು ಆಯ್ಕೆಯನ್ನ ಕಳಿಸ್ತೀವಿ. ಉದಾಹರಣೆಗೆ ಒಂದು ಹೆಚ್ಚಾದ ಭಾಗ ಒಂದು ಹೆಣ್ಣು ಮಕ್ಕಳಿಗೆ ಆದ್ಯತೆ ಇದೆ. ಸೊ 100 ಹೆಣ್ಣುಮಕ್ಕಳು, ಸೊ 25 ಗಂಡು ಮಕ್ಕಳು, ಸೊ ಮತ್ತೆ ಇನ್ನೊಂದು 10 ಜನ ವೇಟಿಂಗ್ ಲಿಸ್ಟ್ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಇದು ಯಾವುದು ಅಂದ್ರೆ ಟಾಪ್ ಸ್ಟೂಡೆಂಟ್ಸ್ ಯಾರು ಬಂದಿರ್ತಾರೋ, ಟಾಪ್ 100 ಸ್ಟೂಡೆಂಟ್ಸ್, ಟಾಪ್ 125 ಸ್ಟೂಡೆಂಟ್ಸ್, ಸೊ ಇವ್ರನ್ನ ನಾವು ಆಯ್ಕೆ ಪಟ್ಟಿ ಅಂತ ನಾವು ಮಾಡಿ ಬಿಡುಗಡೆ ಮಾಡ್ತೀವಿ. ಸೊ ಅದರಲ್ಲಿ ವಿಭಿನ್ನ ಶಾಲೆಗಳಲ್ಲೂ ಇರ್ಬೋದು, ಸೊ ಪ್ರೈವೇಟ್ ಶಾಲೆಯವರು ಇರ್ಬೋದು, ಗೌರ್ಮೆಂಟ್ ಶಾಲೆಗಳು ಇರ್ಬೋದು. ಇದ್ರಲ್ಲಿ ನಮಗೆ ನೋಡುವಂಥದ್ದು ಏನು ಸಿಗುತ್ತೆ ಅಂದರೆ, ಎಲ್ಲ ಮಕ್ಕಳಲ್ಲೂ ಡೈವರ್ಸ್ ಇದೆ. ಏನು ಇದು ಬರೀ ಪ್ರೈವೇಟ್ ಸ್ಕೂಲ್ ಅವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ಗೌರ್ಮೆಂಟ್ ಸ್ಕೂಲ್ ಅವ್ರು ಚೆನ್ನಾಗಿ ಮಾಡಲ್ಲ ಅಂತ ಏನಿಲ್ಲ. ಸೊ ಎಲ್ಲಾ ತರದಲ್ಲೂ ಮಕ್ಕಳು ಟ್ಯಾಲೆಂಟೆಡ್ ಇದ್ದಾರೆ. ಸೊ ನಮ್ದು ಲಾಸ್ಟ್ ಕಳೆದ ಸಲ ನಾವು ನೋಡೋದಾದ್ರೆ, ಸೊ ಸರ್ಕಾರಿ ಶಾಲೆಯಲ್ಲೇ ಟಾಪರ್ ಬಂದವರು ಇದ್ದಾರೆ, ಸೊ ಸ್ಟೇಟ್ ಲೆವೆಲ್ ಟಾಪರ್ಸ್ ಬಂದವರು. ಸೊ ಅವ್ರಿಗೂ ಆದ್ಯತೆಗಳು ಹೆಚ್ಚಾಗಿ ಸಿಗುತ್ತೆ. ಸೊ ಆಯ್ಕೆ ಪ್ರಕ್ರಿಯೆ ಈ ರೀತಿ ನಾವು ಮಾಡ್ತೀವಿ. ಮತ್ತೆ ಇದ್ರ ಅಲ್ದಿರಂಗೆ ರಾಜ್ಯ ಮಟ್ಟದ ಶಿಬಿರದಲ್ಲೂ ಈ 125 ಮಕ್ಕಳು ಯಾರು ಬಂದಿರ್ತಾರೋ, ಸೊ ಅಲ್ಲಿ ಯಾರು ಟಾಪ್ 5 ಸ್ಟೂಡೆಂಟ್ಸ್ಗೆ ನಾವು ಅಲ್ಲಿ ಒಂದು ನಗದು ಬಹುಮಾನವನ್ನು ಕೊಡ್ತೀವಿ, ಒಂದು 20,000 ರೂಪಾಯಿ ಅವರು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅನ್ನೋದಕ್ಕೆ. ಸೊ ಇದೇನು ಅವರು ನಾವೇನು ಅವ್ರ ಪ್ರತಿಭೆಗೆ ಅಂತ ಕೊಡ್ತಾ ಇಲ್ಲ, ಬಟ್ ಅವರ ಶಿಕ್ಷಣಕ್ಕೆ ಸಹಾಯ ಆಗಲಿ ಅಂತ ಒಂದು ಬಹುಮಾನ ರೀತಿಯಲ್ಲಿ ನಾವು ಅದನ್ನ ಕೊಡ್ತಾ ಬಂದಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಯಾರು ಉನ್ನತವಾಗಿ ಟಾಪ್ 5 ವಿದ್ಯಾರ್ಥಿಗಳು ಇರ್ತಾರೋ ಅಂತವ್ರಿಗೆ.
1: ಓಕೆ ಸರ್, ಈಗ ತಾವು ಹೇಳಿದ್ರೆ ಒಟ್ಟು 125 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, 130 ವಿದ್ಯಾರ್ಥಿಗಳಿಗೆ.
0: ಹಾಂ, 125 ನಾವು ಆಯ್ಕೆ ಮಾಡ್ತೀವಿ. ಸೊ ಇನ್ನೊಂದು 10 ವಿದ್ಯಾರ್ಥಿಗಳು ವೇಟಿಂಗ್ ಲಿಸ್ಟ್ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಸೊ ಫಸ್ಟ್ ಆದ್ಯತೆ ಇರೋದು 125, ಸೊ ಅದರಲ್ಲಿ 100 ಹೆಣ್ಣು ಮಕ್ಕಳು, 25 ಗಂಡು ಮಕ್ಕಳು.
1: ಓಕೆ ಸರಿ ಸರ್, ಈಗ ಆಯ್ಕೆಯಾದಂತಹ ಒಂದು ವಿದ್ಯಾರ್ಥಿಗಳಿಗೆ ಏನೇನು ಶೈಕ್ಷಣಿಕ ಚಟುವಟಿಕೆಗಳು ಅಥವಾ ಏನೇನು ಶೈಕ್ಷಣಿಕ ಸೇವೆಗಳು ಸಿಗುತ್ತೆ, ಎಲ್ಲಿ ಅವರುಗಳಿಗೆ ಈ ಒಂದು ವ್ಯವಸ್ಥೆಗಳೆಲ್ಲ ಆಗುತ್ತೆ ಸರ್?
0: ಸೊ ಒಂದು ಇದರಲ್ಲಿ ಅವ್ರಿಗೆ ಶೈಕ್ಷಣಿಕವಾಗಿ ಅಂದರೆ ಆಗಲೇ ಹೇಳಿದಾಗೆ ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ, ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ಬರೆಯುವ ಅನುಭವಗಳು ಸಿಗುತ್ತೆ. ಸೊ ಎರಡನೇದಾಗಿ ಅವ್ರಿಗೆ ಈ ನಗದು ಬಹುಮಾನ ಉನ್ನತ ಸ್ಟಡೀಸ್ಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಮೂರನೇದಾಗಿ ಇವ್ರಿಗೆ ಒಂದು ಅವಕಾಶ ಏನು ಅಂದರೆ, ಸೊ SVM ಸಂಸ್ಥೆ ನಡೆಸಿರುವಂಥ ಒಂದು ಕಾಲೇಜಲ್ಲಿ ಸೇರುವಂಥ ಅವಕಾಶ ಸಿಗ್ಬೋದು, ಆದರೆ ಎಲ್ಲರೂ ಅಲ್ಲೇ ಬರಬೇಕು ಅನ್ನೋ ಅವಕಾಶನೂ ಇಲ್ಲ. ಸೊ ಯಾರು ವಿಜ್ಞಾನ ತಗೊಳ್ತಾರೋ ಅವ್ರಿಗೆ ಒಂದು ಆಯ್ಕೆ ಇರುತ್ತೆ, ಈ ಕಾಲೇಜಲ್ಲಿ ನಾನು ಓದ್ಬೋದು ಅಂದರೆ, ಸೊ ಅವರು ಸ್ಕಾಲರ್ಶಿಪ್ಪಲ್ಲಿ ಅದನ್ನು ಓದ್ಬೋದು. ಅದು ಪ್ರಕ್ರಿಯೆನೇ ಬೇರೆ ಇದೆ. ಸೊ ಇದು ಬರೀ ಟ್ಯಾಲೆಂಟ್ ಸರ್ಚ್ ಮಾತ್ರ ನಾವೀಗ ಮಾಡ್ತಾ ಇದ್ದೀವಿ. ಸೊ ಆ ಸ್ಕಾಲರ್ಶಿಪ್ ಅವ್ರು ತಗೊಳ್ಬೇಕು ಅಂದರೆ ಅದಕ್ಕೆ ಇನ್ನೊಂದು ತಂಡ ಇದೆ. ಸೊ ಅದು ಮನೆ ಭೇಟಿ ಮಾಡಿ ಅವ್ರ ಆರ್ಥಿಕ ಪರಿಸ್ಥಿತಿನೆಲ್ಲ ವ್ಯಾಲ್ಯೂಯೇಟ್ ಮಾಡಿ, ಸೊ ಅದಕ್ಕೆ ಸ್ಕಾಲರ್ಶಿಪ್ ಸಿಗಬೇಕು ಅಂದರೆ ಅದೇ ಇನ್ನೊಂದು ಹಂತದಲ್ಲಿ ನಡೆಯುತ್ತೆ. ಆದರೆ ಸರ್ಗೂರಲ್ಲಿ ವಿವೇಕ PU ಕಾಲೇಜಿಗೆ ಸೇರಬೇಕು ಅಂದರೆ ಈ ಅನ್ವೇಷಣೆ ಪರೀಕ್ಷೆ ಬರೆಯೋದಂತೂ ಕಡ್ಡಾಯ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರಿಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ತೆ ಸರ್, ಈ ಪ್ರತಿಭಾ ಅನ್ವೇಷಣೆಯಲ್ಲಿ ಏನೆಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ?
1: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮ್ಮ ಶ್ರುತಿ ಅಂತ ತುಮಕೂರಿಗೆ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮ್ ನಮಸ್ತೆ ಮೇಡಮ್. ಇದರಲ್ಲಿ 8ನೇ ಮತ್ತು 9ನೇ ತರಗತಿ 10ನೇ ತರಗತಿಯ ಗಣಿತ ವಿಜ್ಞಾನ ಸಂಬಂಧಪಟ್ಟ ವಿಷಯಗಳಿಗೆ ನಾವು ಮಕ್ಕಳಿಗೆ ಪರೀಕ್ಷೆಗಳನ್ನ ಕೊಡ್ತಾ ಇದೀವಿ ಮೇಡಮ್. ಸೊ ಇದರಲ್ಲಿ ನಾವು ಇನ್ನೊಂದು ಏನ್ ಮಾಡಿದೀವಿ ಅಂದ್ರೆ, ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ಗಳು ಸಹ ಮಾಡ್ತಾ ಇದೀವಿ. ಆನ್ಲೈನ್ ಕ್ಲಾಸ್ ಅಂದ್ರೆ ರೆಕಾರ್ಡೆಡ್, ಪ್ರೀ ರೆಕಾರ್ಡೆಡ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸೊ ಅನ್ವೇಷಣೆ ಅಂತ ಅವರು ಹೋದ್ರೆ ಅನ್ವೇಷಣೆ 2026 ಅಂತ ಪ್ಲೇಲಿಸ್ಟ್ ಇದೆ ಅದರಲ್ಲಿ. ಸೊ ಅದರಲ್ಲಿ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇದೀವಿ ವಿಡಿಯೋ. ಸೊ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ಸ್ಗಳು ಮಕ್ಕಳಿಗೆ ನಾವು ಹೇಳ್ತಾ ಇದೀವಿ ಮೇಡಮ್.
1: ಓಕೆ ಓಕೆ, ಬೇರೆ ಪ್ರಶ್ನೆ ಇದೆಯಾ? ಸರ್ಕಾರಿ ಶಾಲೆ ಮಕ್ಕಳಿಗೆ?
0: ಹಾಂ ಹೌದು, ಸರ್ಕಾರಿ ಶಾಲೆ ಮಕ್ಕಳನ್ನು ಬರೀಬೋದು. ಸೊ 10ನೇ ತರಗತಿಯಲ್ಲಿ ಯಾರೆಲ್ಲ ಓದ್ತಾ ಇದ್ದಾರೋ ಈ ವರ್ಷದಲ್ಲಿ, ಸೊ ಎಲ್ಲ ಮಕ್ಕಳಿಗೂ ಬರೆಯೋ ಅವಕಾಶ ಇದೆ.
1: ಪ್ರಶ್ನೆ ಇದೆಯಾ? ಓಕೆ ಓಕೆ, ಧನ್ಯವಾದಗಳು.

0: ಸರಿಗೆ ತಾವು ಮಾತನಾಡ್ತಾ ಹೇಳಿದ್ರಿ, ಒಂದು ಸ್ಕಾಲರ್ಶಿಪ್ ಪಡೆದುಕೊಳ್ಳೋದ್ ಬಗ್ಗೆ ಹೇಳಿದ್ರೆ, ಇನ್ನೊಂದು ವಿವೇಕ ಪಿಯು ಕಾಲೇಜಿಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಅದೆರಡುದಕ್ಕೂ ಕೂಡ ಒಂದೇ ಎಕ್ಸಾಮ್ ಇರುತ್ತೆ ಅಥವಾ ಬೇರೆ ಬೇರೆ ಇರುತ್ತೆ ಹೇಗೆ ಸರ್?
1: ಸೊ ಪರೀಕ್ಷೆ ಇದೊಂದೇನೆ, ವಿವೇಕ ಪಿ ಯು ಕಾಲೇಜಲ್ಲಿ ಎಂಟ್ರೆನ್ಸ್ ತಗೊಳ್ಬೇಕು ಅಂದರೆ ಈ ಪರೀಕ್ಷೆ ಬರೆಯೋದು
0: ಅನ್ವೇಷಣೆ ಕಡ್ಡಾಯ,
1: ಅನ್ವೇಷಣೆ ಪರೀಕ್ಷೆ. ಯಾವಂತನಾದರೂ ಸರಿ ಒಂದೇ ಅಂತ ಎರಡನೇ ಅಂತ ಅವರು ಬರೀಲೇಬೇಕು. ಸೊ ಅದು ರಾಜ್ಯ ಮಟ್ಟದಲ್ಲಿ ಅವರು ಬರ್ತಾರೋ ಅಥವಾ ಬರಲ್ವೋ ಅದಕ್ಕೆ ಸಂಬಂಧ ಇಲ್ಲ. ಸೊ ಅಂತೂ ಪರೀಕ್ಷೆ ಅವರು ಬರೆದಿರಬೇಕು, ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಬೇಕು ಅಂತ.
0: ಸರ್, ಈ ಒಂದು ಅನ್ವೇಷಣೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಹೇಗೆ ಪ್ರಯೋಜನಕಾರಿಯಾಗಿದೆ ಸರ್?
1: ಸೊ ಗ್ರಾಮೀಣ ಶಾಲೆಗಳಲ್ಲಿ ಅಂತ ನಾವು ನೋಡಿದಾಗ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಮುಂಚೆ ನೋಡಿದಾಗ ಈ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ಶಿಕ್ಷಕರ ಕೊರತೆಗಳು ಇರ್ತಾ ಇತ್ತು. ಸೊ ಆದ್ರೂ ಅಲ್ಲಿ ಪ್ರತಿಭೆಗಳು ಅಷ್ಟೇ ಇದ್ದಾರೆ. ಸೊ ಅಲ್ಲೇನು ವಿದ್ಯಾಭ್ಯಾಸ ಏನು ಕೊರತೆ ಆಗ್ತಾ ಇದೆ ಅಂತ ಇಲ್ಲ. ಸೊ ನೀವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಲ್ಲಿ ನೋಡಿದ ಹಾಗೆ ಸರ್ಗೂರು ಮತ್ತೆ ಕೋಟೆ ಭಾಗದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧ ಆಗಿ. ಅದು ಅಲ್ದಿರಂಗೆ ನಮ್ಮ ಶಾಲಾ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲೇನೆ ಸೊ ಒಂದು ಸಂಚಾರಿ ಪ್ರಯೋಗಾಲಯ ಅಂತಾನೆ ಶಾಲೆಗಳಿಗೆ ಹೋಗಿ ಪ್ರಯೋಗಗಳನ್ನ ಮಾಡ್ತಾರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅಲ್ಲಿ ನಾವು ನೋಡಿದಾಗೆ ಆ ಮಕ್ಳಿಗೂ ಸುಮಾರು ಸಾಕಷ್ಟು ಶಿಕ್ಷಣದ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ ಅರಿವು ಇದೆ. ಸೊ NMMS ಅಂತ ಪರೀಕ್ಷೆ ನಡೆಯುತ್ತೆ, ಅದರಲ್ಲೂ ಭಾಗವಹಿಸ್ತಾರೆ. ಸೊ ರಾಜ್ಯಮಟ್ಟದಲ್ಲಿ ಸುಮಾರು ಮಕ್ಕಳು ಈ ರೀತಿ ಪ್ರಯೋಗಗಳಿಗೆ ಹೋಗೋದು. ಸೊ ಇದೆಲ್ಲ ತುಂಬಾ ಪಸರಿಸಿದೆ ಸೊ ಮಾಹಿತಿಗಳು. ಸೊ ಅದೇ ರೀತಿಯಾಗಿ ಈ ಅನ್ವೇಷಣೆಯನ್ನು ಸಹ ನಮಗೆ ಹೆಚ್ಚಾಗಿ ಒಂದು 40% 50% ಮಕ್ಕಳು ರಿಜಿಸ್ಟರ್ ಆಗದೇನೆ ಈ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ.
0: ಸರ್, ಇದರ ಜೊತೆಗೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಮೂಲಕ ಆ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಲು ಹೇಗೆ ಸಹಕಾರ ಆಗುತ್ತೆ ಸರ್?
1: ಒಂದು ಮಕ್ಕಳು ಸುಮಾರು ಟೈಮ್ ಏನು ಮಾಡಿರ್ತಾರೆ, ಈ ಪಠ್ಯಪುಸ್ತಕ ಓದಿರ್ತಾರೆ, ಆದರೆ ಅವರು ಪ್ರಾಯೋಗಿಕವಾಗಿ ಮಾಡಿರ್ತಾರ ಅರ್ಥ ಆಗಿದೆಯಾ ಅಂದರೆ ಗೊತ್ತಿರಲ್ಲ. ಸೊ ನಾವು ಇದನ್ನ ಏನು ಮಾಡ್ತೀವಿ ಅಂದರೆ ಹ್ಯಾಂಡ್ಸ್ ಆನ್ಸ್ ಅಂತ ಕರಿತೀವಿ. ಸೊ ತಮ್ಮ ಅನುಭವ ಆಗಿ ಅವ್ರು ಏನು ಕಲಿತಾರೋ ಅದು ತುಂಬ ಮನಸ್ಸಿಗೆ ಉಳ್ಕೊಳ್ಳುತ್ತೆ. ಸೊ ಆ ಪ್ರಾಯೋಗಿಕವಾಗಿ ಮಾಡುವಂಥ ಅವಕಾಶನೇ ಈ ಒಂದು ಅನ್ವೇಷಣೆ. ಸೊ ಒಂದು ಎರಡು ಹಂತದಲ್ಲಿ ಸಿಗಲ್ಲ, ಬಟ್ ರಾಜ್ಯ ಹಂತದಲ್ಲಿ ಅಂತ ಬಂದಾಗ ಪ್ರತಿ ವಿದ್ಯಾರ್ಥಿಗಳನ್ನು ಏನೆಲ್ಲ ಎಕ್ಸ್ಪೆರಿಮೆಂಟ್ಸ್ಗಳು ನಾವು ಇಟ್ಟಿರ್ತಾರೋ ಎಲ್ಲನೂ ಅವರು ಮಾಡಲೇಬೇಕು. ಸೊ ಟೈಮ್ ಎಷ್ಟು ತಗೊಳತ್ತಾರೋ ಅದು ಎರಡನೇ ಪ್ರಶ್ನೆ. ಸೊ ಆದರೆ ಎಲ್ಲ ವಿದ್ಯಾರ್ಥಿಗಳು ತಾವು ಏನ್ನ ಇನ್ಸ್ಟ್ರಕ್ಟ್ ಮಾಡಿರ್ತೀವೋ ಅದು ಕೊನೆವರೆಗೂ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶನೂ ಕೂಡ. ಸೊ ಅದರಿಂದ ಅವರು ಸುಮಾರು ವಿಷಯ ಕಲಿತಾರೆ, ನನಗಿದು ಗೊತ್ತಿದ್ದಿಲ್ಲ, ನಾನು ಸ್ಕೂಲಲ್ಲಿ ನೋಡಿದ್ದೆ, ಇವತ್ತು ನಾನು ಮಾಡಿದೆ, ಇನ್ನೊಂದು 4 ಮಕ್ಳಿಗೂ ಹೇಳ್ತಾರೆ ನನಗೆ ಈ ಥರ ಅನುಭವ ಆಯಿತು. ಇನ್ನೊಂದೇನಂದರೆ ಸುಮಾರು ಜನ ಅನ್ಕೊಳ್ಳೋದು ವಿಜ್ಞಾನ ಅಂದರೆ ಕಷ್ಟ ಅಥವಾ ಭಯ ಅಂತ. ಈ ತರ ಪ್ರಯೋಗಗಳನ್ನ ಮಾಡಿದಾಗ ಸಿಂಪಲ್ ಅನ್ಸುತ್ತೆ, ಸೊ ಇಂಟ್ರೆಸ್ಟಿಂಗ್ ಅಂತ ಆಗುತ್ತೆ, ಅವ್ರಿಗೂ ಆಸಕ್ತಿ ಮೂಡುತ್ತೆ, ನಾನು ಮಾಡಬೇಕು ಇದ್ರಲ್ಲಿ ಇನ್ನೂ ಏನೋ ಇದೆ ಕಲಿಬೇಕು. ಪ್ರಶ್ನೆಗಳು ತುಂಬಾ ಕೇಳ್ತಾರೆ, ಮಾಡುವಾಗ ಉತ್ತರ ಬಂದಿಲ್ಲ ಅಂದ್ರೆ ಏನಕ್ಕೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಈ ಒಂದು ಆಸಕ್ತಿ ಆಗ ನಮ್ಗೇನು ಅಂದ್ರೆ ಈ ವಿಜ್ಞಾನದಲ್ಲಿ ಹೋಗುವಂತ ಭಯ ಕಡಿಮೆ ಆಗುತ್ತೆ. ಒಂದೇ ಒಂದು ಅವ್ರದಲ್ಲಿ ಚಾಲೆಂಜ್ ಏನಾಗ್ಬೋದು ಅಂದ್ರೆ ಈ ಟರ್ಮ್ಸ್. ಸೊ ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಸೊ ಅದಕ್ಕೊಂದು ಕಷ್ಟ ಆಗ್ಬೋದು, ಬಟ್ ಅವ್ರಿಗೆ ಕುತೂಹಲ ಮೂಡಿಸೋದ್ರಲ್ಲಿ ಅಥವಾ ಆಸಕ್ತಿ ಬರೋದ್ರಲ್ಲಿ ಇದ್ರಲ್ಲಿ ಯಾವುದು ಸಂಶಯ ಇಲ್ಲ. ಈ ಪ್ರಾಯೋಗಿಕವಾಗಿ ಮಾಡೋದ್ರಲ್ಲಿ ಅವರು ವಿಜ್ಞಾನಕ್ಕೆ ತುಂಬಾ ಆಸೆ ಪಡೋದು ಅಥವಾ ಇಷ್ಟಪಡೋದ್ರಲ್ಲಿ ಮುಂದಾಗ್ತಾರೆ.
0: ಓಕೆ ಸರ್, ಈಗ ತಾವು ಹೇಳ್ದಂಗೆನೆ ಈಗ ವಿವೇಕ ಪಿ ಯು ಕಾಲೇಜ್ಗಿರ್ಬೋದು ಅಥವಾ ಬೇರೆ ಕಾಲೇಜ್ಗಳಿಗಿರ್ಬೋದು, ಅಂದರೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಲ್ಲಿ ಏನೇನು ಒಂದು ವ್ಯವಸ್ಥೆಗಳು ಸಿಗುತ್ತೆ ಸರ್?
1: ಸರಿ, ಇದರಲ್ಲಿ ಪಿ ಯು ಕಾಲೇಜ್ಗೆ ಅಂತ ನಾವು ಯಾವುದು ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ, ಆದರೆ ಅವರು ಉನ್ನತ ಶಿಕ್ಷಣಕ್ಕೋಸ್ಕರ ಅಂತ ನಾವು ಟಾಪ್ ಯಾರು ಬಂದಿರ್ತಾರೋ ಅಂಥವ್ರಿಗೆ ಕ್ಯಾಶ್ ಪ್ರೈಸ್ ಅಲ್ಲೇ ಅವತ್ತೇ ಶಿಬಿರ ಕೊನೆ ದಿನದಲ್ಲೇ ಅವ್ರಿಗೆ ಕೊಡ್ತೀವಿ. ಸೊ ಅದ ನಂತರ ಅವ್ರಿಗೆ ನಾವು ಸಪೋರ್ಟ್ ಅಂತ ನೋಡೋದಾದ್ರೆ, ಸೊ ನಮ್ದು ಪಿ ಯುಗೆ ನಾವು ಏನು ಆನ್ಲೈನ್ ಕ್ಲಾಸಸ್ಗಳಂತ ಹೇಳಿದ್ನಲ್ಲ, ಸೊ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಅವ್ರು ಎಲ್ಲೇ ಇದ್ರು, ಸೊ ನಮ್ದು 11th 12th ಏನನ್ನ ಪಾಠಗಳು ನಾವು ಮಾಡ್ತೀವೋ ಅಥವಾ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನು ಅವೈಲಬಲ್ ಇರ್ತದೋ ಅದೆಲ್ಲ ಮಕ್ಕಳಿಗೆ ಲಭ್ಯ ಇರುತ್ತೆ.
0: ಓಕೆ ಸರ್, ಈಗ ಒಂದು ವೇಳೆಗೆ ನಮ್ಮ ಈಗ ಅನ್ವೇಷಣೆ ಎಕ್ಸಾಮ್ ಅನ್ನ ಬರೆದ್ಬಿಟ್ಟು ವಿವೇಕ ಪಿ ಯು ಕಾಲೇಜ್ ಸರ್ಗೂರ್ಗೆ ದಾಖಲಾದಂಥ ಮಕ್ಕಳಿಗೆ ಇಲ್ಲಿ ಯಾವ ಥರ ಒಂದು ವ್ಯಾಸಂಗಗಳು ಅಥವಾ ಇದಿರುತ್ತೆ ಸರ್, ಹೇಗೆ?
1: ಸರ್, ಇಲ್ಲಿ ಪಿ ಯು ಕಾಲೇಜಲ್ಲಿ ಅಂತ ಕೇಳೋದಾಯ್ತು ಅಂದರೆ

0: ಕೆಲರಿಗೆ ಅವ್ರಿಗೆ ಸಿಇಟಿಗೆ ತರಬೇತಿಗಳನ್ನ ಕೊಡ್ತಾರೆ, ನೀಟ್ಗೆ ತರಬೇತಿಗಳನ್ನ ಕೊಡ್ತಾರೆ, ಜೆ ಡಬಲ್ಇ ಸೊ ಅದನ್ನು ಅಷ್ಟೇ ಒಂದು ಪರೀಕ್ಷೆ ನಡೆಸಿ ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಸೊ ಅಂಥವ್ರಿಗೆ ಜೆ ಡಬಲ್ಇ ಟ್ರೈನಿಂಗ್ ಅನ್ನು ಸಹ ಅವ್ರಿಗೆ ಕೊಡ್ತಾರೆ. ಅದಲ್ದಿರಂಗೆ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿ ಅವರೊಂದು ಪರೀಕ್ಷೆ ನಡೆಸ್ತಾರೆ ಅವ್ರದ್ದು ಉನ್ನತ ಶಿಕ್ಷಣಕ್ಕೋಸ್ಕರ ಸ್ಕಾಲರ್ಶಿಪ್ ಆಗಿ, ಆ ಎಕ್ಸಾಮ್ಸ್ಗಳಿಗೂ ಅವ್ರಿಗೆ ಅಟೆಂಡ್ ಮಾಡುವಂಥ ಅವಕಾಶಗಳು ಸಿಗುತ್ತೆ ಇಂಥ ಸೌಲಭ್ಯಗಳು. ಮತ್ತು ಸರ್ಗೂರಲ್ಲಿರುವಂಥ ಕಾಲೇಜು ರೆಸಿಡೆನ್ಷಿಯಲ್ ಸೊ ಅಲ್ಲೇ ಉಳ್ಕೊಂಡು ವಸತಿಯಾಗಿ ಅವರಲ್ಲಿ ಸ್ಟಡಿ ಮಾಡಬೇಕಾಗಿರುತ್ತೆ.
1: ಅಂದರೆ ಫ್ರೀ ವ್ಯವಸ್ಥೆ ಇರುತ್ತಾ ಅಥವಾ ಹೇಗೆ ಸರಿ?
0: ಅವ್ರಿಗೆ ಈ ಪ್ರಕ್ರಿಯೆಯಲ್ಲಿ ಅವರು ಬಂತು ಅಂದರೆ ಸೊ ಅವ್ರಿಗೆ ಉಚಿತ ಶಿಕ್ಷಣ ಇರುತ್ತೆ, ಆದರೂ ಸ್ವಲ್ಪ ಅಮೌಂಟು ಸ್ಟೂಡೆಂಟ್ ಕಾಂಟ್ರಿಬ್ಯೂಷನ್ ಅಂತ ಕೊಡಬೇಕಾಗಿರುತ್ತೆ, ಅದೊಂದು 10% ಆಗಿರ್ಬೋದು ಅಥವಾ 15% ಆಗಿರ್ಬೋದು. ಸೊ ಓವರ್ಆಲ್ ಫೀಸಲ್ಲಿ ಸ್ಟೂಡೆಂಟ್ ಕಾಂಟ್ರಿಬ್ಯೂಷನ್ ಸ್ವಲ್ಪ ಭಾಗದಲ್ಲಿ ಇರುತ್ತೆ.
1: ಓಕೆ ಸರ್, ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆಗಿ ಭಾಗಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳೊಂದು ಹಳೆಯ ವಿದ್ಯಾರ್ಥಿಗಳೇನಾದರೂ ಯಶೋಗಾದಿಗಳ ಅನುಭವಗಳನ್ನು ತಾವು ಹಂಚಿಕೊಳ್ಬೋದ ಸರ್ ಆ ಒಂದು ಕಾರ್ಯಕ್ರಮದ ಬಗ್ಗೆ?
0: ಖಂಡಿತ. ಈ ಪ್ರಕ್ರಿಯೆ ಆಗಲೇ ಹೇಳಿದಾಗೆ ಕೋವಿಡ್ ನಂತರ ಪ್ರಾರಂಭ ಆಗಿದ್ದು. ಸೊ ಈಗ ಇನ್ನೊಂದು ಖುಷಿ ವಿಚಾರ ಎಂದರೆ ಕಳೆದ ವರ್ಷಗಳೆಲ್ಲ ಈ ಹಳೆ ವಿದ್ಯಾರ್ಥಿಗಳೇ ನಮ್ಮ ಕೈ ಜೋಡಿಸಿ ಪರೀಕ್ಷೆಗಳಲ್ಲಿ ನಡೆಸುವಂತೆ ಪ್ರಕ್ರಿಯೆಗಳಲ್ಲಿ ಅವರು ಸರಾಸರಿ ಭಾಗಿಯಾಗಿದ್ದಾರೆ. ಸೊ ಒಂದು ರಿಜಿಸ್ಟ್ರೇಷನಿಂದ ಹಿಡಿದು ಸೊ ಅವರು ಎಕ್ಸಾಮ್ ವ್ಯಾಲ್ಯುಯೇಷನ್ ಮಾಡೋವರೆಗೂ ಅವರು ಸಂಸ್ಥೆ ಜೊತೆಲೇ ಇದ್ದು ವಾಲಂಟಿಯರ್ ಆಗಿ ಅವರು ಬಂದು ಇದರಲ್ಲಿ ಭಾಗಿಯಾಗಿ, ನಮ್ಗೆ ಖುಷಿ ವಿಚಾರ ಏನಂದ್ರೆ ಅವ್ರು ಜೂನಿಯರ್ಸ್ನ ಸೆಲೆಕ್ಟ್ ಮಾಡೋದು ಸೀನಿಯರ್ಸೇ ಆಗ್ತಾ ಇದ್ದಾರೆ. ಸೊ ಅದೊಂದು ಹೆಮ್ಮೆಯ ವಿಚಾರ. ಸೊ ಈಗ ಅದೇ ಅಲುಮ್ನೈ ಸ್ಟೂಡೆಂಟ್ಸ್ಗಳೇ ಸೇರಿ ಒಂದು ವಿವೇಕ ಸೇವಾದಳ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ. ಈಗ ನಿನ್ನೆ ಒಂದು ಗೂಗಲ್ ಮೀಟ್ ಒಂದು ಹಾಕೊಂಡಿದ್ರು. ಸೊ ಅದೇನಂದ್ರೆ ಈಗ ಸಿಇಟಿ ರಿಸಲ್ಟ್ ಬಂತು, ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ಅವ್ರ ಆಪ್ಷನ್ ಎಂಟ್ರಿಗಳು ಯಾವ ರೀತಿ ಮಾಡ್ಬೇಕು, ಕಾಲೇಜ್ ಆಯ್ಕೆಗಳು ಯಾವ ರೀತಿ ಮಾಡ್ಬೇಕು ಅಂತ ಸುಮಾರು ಮಕ್ಳಿಗೆ ಗೊಂದಲಗಳಿರುತ್ತೆ. ಸೊ ಅದಕ್ಕೆ ಈ ಸೀನಿಯರ್ಸೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಯಾರು ಇದು ವಿ ಎಸ್ ಪಿ ಅಥವಾ ವಿವೇಕ ಸ್ಕಾಲರ್ ಪ್ರೋಗ್ರಾಮ್ ಅಡಿಯಿಂದ ಯಾರೆಲ್ಲ ಓದ್ಕೊಂಡು ಹೋದ್ರು ಸೊ ಅಂತ ವಿದ್ಯಾರ್ಥಿಗಳಿಗೆ ಒಂದು ಗುಂಪನ್ನು ಮಾಡಿಕೊಂಡು ಅವ್ರ ಜೂನಿಯರ್ಸ್ಗಳಿಗೆ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದ್ರಲ್ಲಿ ನೋಡಿದ್ರೆ ನಮ್ಮ ಅನ್ವೇಷಣೆಗೆ ಅವರ ಭಾಗಿ ತುಂಬಾ ಹೆಚ್ಚಾಗಿದೆ. ಸೊ ರಿಜಿಸ್ಟ್ರೇಷನ್ ಇಂದ ಹಿಡಿದು ಎಕ್ಸಾಮ್ ಸೆಂಟರ್ಗಳಿಗೆ ಹೋಗಿ ಎಕ್ಸಾಮ್ ವ್ಯಾಲ್ಯೂಯೇಷನ್ ಇಂದ ಮಾಡೋದು, ಎಕ್ಸಾಮ್ ಕಂಡಕ್ಟ್ ಮಾಡೋದು, ಇವ್ಯಾಲ್ಯೂಯೇಷನ್ ಮಾಡೋದು, ಸೊ ಇದರಲ್ಲೆಲ್ಲ ಅವ್ರದ್ದು ಭಾಗಿ ಹೆಚ್ಚಿದೆ.
1: ಓಕೆ ಸರ್, ಈಗ ತಾವು ಮಾತನಾಡ್ತಾನೆ ಕೂಡ ಹೇಳಿದ್ರಿ ಅಂದರೆ ಸಾಮಾನ್ಯವಾಗಿ ಕೆಲವು ಮಕ್ಕಳಲ್ಲಿ ವಿಜ್ಞಾನ ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನೇನು ಭವಿಷ್ಯದ ಒಂದು ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ತಾವು ವಿದ್ಯಾರ್ಥಿಗಳಿಗೆ ಏನನ್ನು ತಿಳಿಸ್ಬೋದು ಸರ್ ಹೇಗೆ?
0: ಒಂದು ಅವಕಾಶ ಅಂದರೆ ವಿಜ್ಞಾನದಲ್ಲಿ ತುಂಬಾ ಇದೆ, ಅದಕ್ಕೊಂದು ಸಪ್ರೇಟಾಗಿ ಒಂದು ಕೆರಿಯರ್ ಗೈಡೆನ್ಸ್ ಅಂತ ಮಾಡಿದ್ರೆ ಒಳ್ಳೆಯದು. ಆದರೆ ಈಗ 10th ಮುಗಿಸಿದ ತಕ್ಷಣ ಅವ್ರಿಗೆ ಏನು ಸೌಲಭ್ಯ ಇದೆ ಅಂತ ಹೇಳ್ಬೋದು. ಸೊ ವಿಜ್ಞಾನ ಸಂಬಂಧಪಟ್ಟಂಗೆ ಅವ್ರಿಗೆ ಆಯ್ಕೆಗಳಲ್ಲಿ ಎರಡು ಮುಖ್ಯವಾಗಿ ಅವ್ರಿಗೆ PCMB ಅಥವಾ PCMC ಅಂತ ಆಪ್ಷನ್ಗಳು, ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಸೊ ಅಥವಾ ಬಯಾಲಜಿ. ಸೊ ಈ ಎರಡು ಕೋರ್ಸ್ಗಳಲ್ಲಿ ಅವರು ಎನ್ರೋಲ್ ಆಗ್ಬೋದು. ಸೊ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಆಸೆ ಏನಿರುತ್ತೆ ಅಂದರೆ ನಾನು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಂತ ಕನಸಿರುತ್ತೆ. ಸೊ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ಗಳು ಆಗಲ್ಲ, ಆದರೆ ಮುಖ್ಯವಾಗಿ ಏನು ಅಂದರೆ ಸ್ಕಿಲ್ ಅಂತೂ ಕಲಿಬೇಕು. ಸೊ ಯಾವುದೇ ಪ್ರೊಫೆಷನಲ್ ಹೋದ್ರೂ ಒಂದು ಕೌಶಲ್ಯ ಅಂತ ಅವ್ರಿಗೆ ಗೊತ್ತಿರಬೇಕು. ಸೊ ಅದಕ್ಕೆ ಆದ್ಯತೆಯನ್ನ ಹೆಚ್ಚು ಕೊಡ್ತೀವಿ. ಸೊ ಮುಂದೆ ಅವ್ರು ಹೋಗ್ತಾ ಹೋಗ್ತಾ ಇಂಜಿನಿಯರಿಂಗ್ ಅಲ್ಲಿ ಸುಮಾರು, ಅದರಲ್ಲೂ ನೀವು ನೋಡ್ತು ಅಂದ್ರೆ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇದೆ, EEE ಅಂತ ಇದೆ, ಈಗ AI ಅಂಡ್ ಮಿಷಿನ್ ಲರ್ನಿಂಗ್ ಅಂತಾನು ಇದೆ, ಸುಮಾರು ಕೋರ್ಸ್ಗಳು ಅದರಲ್ಲೂ ಡೈವರ್ಸ್ ಆಗುತ್ತೆ. ಸೊ ಮಕ್ಕಳಿಗೆ ನಾವು ಈ ಹಂತದಲ್ಲಿ ಹೇಳೋದು ಏನು ಅಂದ್ರೆ, ಸೊ ಅವ್ರ ಕೆರಿಯರ್ ಅಲ್ಲಿ PCMB ಅಥವಾ PCMC ಅದಕ್ಕೆ ಏನು ಎನ್ರೋಲ್ ಆಗಬೇಕು ಅನ್ನೋದನ್ನ ಅವರು ಫೋಕಸ್ ಮಾಡಬೇಕು. ಒಂದು ಕಂಪ್ಯೂಟರ್ ಸೈನ್ಸ್ ಅಥವಾ ಬಯಾಲಜಿ ಅದನ್ನ ಅವ್ರು ತಗೊಂಡು CET ಮತ್ತು NEET ಅವರು ಪ್ರಿಪೇರ್ ಆದ್ರೆ ಸಾಕು ಅಂತ.
1: ಓಕೆ ಸರ್, ಅದೇ ರೀತಿ ಈ ಒಂದು ವಿಜ್ಞಾನ ಪ್ರಾಜೆಕ್ಟ್ ಗಳನ್ನ ಆಯ್ಕೆ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ಒಂದು ವಿಷಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಸರ್?
0: ಒಂದು ಈಗ ಎಲ್ಲಾ ಕಡೆನೂ ನೋಡ್ತಾ ಇರೋದು ಕೌಶಲ್ಯದ ಬಗ್ಗೆ, ಅವ್ರಿಗೆ ಸ್ಕಿಲ್ ಅಂತ ಹೇಳ್ತೀವಿ. ಸೊ ಒಂದು ವರ್ಕಿಂಗ್ ಮಾಡೆಲ್ ಅಂತ ಒಂದು ಮಾಡಬೇಕು. ಸುಮಾರು ಟೈಮು ನಾವು ಈ ಒಂದು ವಿಜ್ಞಾನ ದಿನಗಳು ಅಂತ ಆಚರಣೆ ಮಾಡ್ತೀವಿ. ಆಚರಣೆ ಮಾಡಿದಾಗ ನಾವು ಅವ್ರಿಗೆ ಹೇಳ್ತೀವಿ ಒಂದು ವರ್ಕಿಂಗ್ ಮಾಡೆಲ್ ತರಬೇಕು ಅಂತ. ಸುಮಾರು ಟೈಮ್ ಅವ್ರು ಏನ್ ಮಾಡ್ತಾರೆ, ಯಾವುದೋ ಅಂಗಡಿಲಿ ಸಿಗುವಂತ ಮಾಡೆಲ್ಗಳು ವರ್ಕಿಂಗ್ ಮಾಡೆಲ್ ತರ ತಗೊಂಡು ಬರೋದಕ್ಕಿಂತ ಅದು ಎಷ್ಟು ವರ್ಕ್ ಆಗುತ್ತೋ ಇಲ್ಲೋ ಇವರೇ ಕೈಯಾರೆ ಅದನ್ನು ಮಾಡಿ ಡಿಸೈನ್ ಮಾಡಿ ಅದನ್ನ ತಂದಿಟ್ರೆ ಅವ್ರು

0: ಇವ್ರಿಗೆ ಹಿನ್ನೆಲೆ ಗೊತ್ತಿರುತ್ತೆ.
1: ಹೌದು.
0: ಸೊ ಯಾಕೆ ಬಲ್ಪು ವರ್ಕ್ ಆಗಲ್ಲ ಅಂತ ಹೆಂಗೆ ವಿಜ್ಞಾನಿಗೆ ಗೊತ್ತಾಯ್ತು, ಅದೇ ರೀತಿಗೆ ಇವ್ರಿಗೆ ಅರ್ಥ ಆಗುತ್ತೆ ಈ ನನ್ನ ಮಾಡೆಲ್ ವರ್ಕ್ ಆಗ್ತಾ ಇಲ್ಲ ಯಾಕೆ ಅನ್ನೋದು ಅವ್ರಿಗೆ ತಿಳುವಳಿಕೆಗೆ ಬರುತ್ತೆ. ಸುಮಾರು ಟೈಮು ನಾವು ತೀರ್ಪುಗಾರರಾಗಿ ಹೋದಾಗ ಗೊತ್ತಾಗುತ್ತೆ, ಮಕ್ಕಳಿಗೆ ಒಂದೆರಡು ಪ್ರಶ್ನೆಗಳು ಕೇಳಿದ್ರೆ ಆ ಮಾಡೆಲ್ ಬಗ್ಗೆ ಏನು ಪ್ರಶ್ನೆ ಉತ್ತರ ಗೊತ್ತಿರಲ್ಲ. ಸೊ ಯಾಕೆಂದ್ರೆ ಅವ್ರು ಪ್ರಾಯೋಗಿಕವಾಗಿ ಏನು ಮಾಡಿರಲ್ಲ. ಅದೇ ಕೆಲವು ವಿದ್ಯಾರ್ಥಿಗಳು ನೋಡಿದಾಗ ಅವ್ರದ್ದು ಏನೇ ಮಾಡೆಲ್ ಚಿಕ್ಕದಿತ್ತು ಅಂದ್ರೂ ಅವ್ರು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ತುಂಬಾ ಉತ್ಸಾಹ ಇರ್ತದೆ. ನಾನು ಹಿಂಗ್ ಮಾಡಿದೆ, ನಾನು ಈ ತರ ಮಾಡಿದೆ, ನನಗೆ ಇದ್ದು ಸಿಗ್ಲಿಲ್ಲ, ಅದಕ್ಕೆ ಕಾರ್ಡ್ ಬೋರ್ಡ್ ತಗೊಂಡೆ, ನಾನು ಈ ತರ ಕಟ್ ಮಾಡಿದೆ, ಏನೋ ಒಂದು ನಾನು ಜುಗಾಡ್ ಮಾಡಿ ಇದು ವರ್ಕಿಂಗ್ ಆಗಿದೆ ಅಂತ ಹೇಳೋದ್ರಲ್ಲಿ ಅವ್ರಿಗೆ ತುಂಬಾ ಖುಷಿ ಇರ್ತದೆ. ಅದು ಕಲಿಯೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇರಬೇಕು, ಯಾವ್ದು ರೆಡಿಮೇಡ್ ತಂದು ಮಾಡಿ ನಾನು ಪ್ರಯೋಗ ಮಾಡಿದೀನಿ ಅನ್ನೋದಕ್ಕಿಂತ.
1: ಸರ್, ಈ ಒಂದು ಸಾಲಿನಲ್ಲಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮಕ್ಕೆ ನೋಂದಣಿಯನ್ನು ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಯಾವ ಒಂದು ದಿನ ಕೊನೆಯ ದಿನವಾಗಿರುತ್ತೆ, ಮತ್ತೆ ಹೇಗೆ ಅಂದ್ರೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಈ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಅವರು ಪೂರ್ಣಗೊಳಿಸಬಹುದು ಸರ್?
0: ಓಕೆ, ಇದು ಪ್ರಾರಂಭ ಆಗಿದ್ದು ಜೂನ್ ತಿಂಗಳಲ್ಲೇನೆ, ಜುಲೈ 5ನೇ ತಾರೀಕು ಕೊನೆ ದಿನಾಂಕ ಇದೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ರಿಜಿಸ್ಟ್ರೇಷನ್. ಸೊ ಅದಾದ್ಮೇಲೆ ಅವ್ರಿಗೆ ನಾವು ಎಕ್ಸಾಮ್ ಸೆಂಟರ್ಗಳಂತ ಅಲಾಟ್ ಮಾಡ್ತೀವಿ. ಸೊ ಆಗ್ಲೇ ಹೇಳಿದಾಗೆ ಅವರು ಯಾವ ಪ್ರಿಫರೆನ್ಸ್ ಅನ್ನು ಕೊಟ್ಟಿರ್ತಾರೋ, ಆದ್ಯತೆಯನ್ನು ಕೊಟ್ಟಿರ್ತಾರೋ ಅಂತ ಸೆಂಟರ್ಗಳಿಗೆ ಅವ್ರಿಗೆ ಎಕ್ಸಾಮ್ ಬರೆಯುವಂತ ಅವಕಾಶಗಳು ಇರುತ್ತೆ. ಜುಲೈ 5ನೇ ತಾರೀಕು ಕೊನೆ ದಿನಾಂಕ.
1: ಓಕೆ, ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಏನಾದ್ರು ಶುಲ್ಕ ಆ ಥರ ಏನಾದ್ರು ಇದೆಯಾ ಅಥವಾ ಹೇಗೆ ಸರ್?
0: ಇದರಲ್ಲಿ ಶುಲ್ಕ ಯಾವುದೂ ಇಲ್ಲ, ಸೊ ಉಚಿತವಾಗೇ ಇದೆ. ಸೊ ಯಾರು ವಿದ್ಯಾರ್ಥಿಗಳು ಎಲ್ಲನೂ ದುಡ್ಡು ಕೊಡೋ ಅಂತ ಅಗತ್ಯ ಇಲ್ಲ. ಸೊ ಅವರೇ ನೇರವಾಗಿ ಗೂಗಲ್ ಹೋಗಿ ಅನ್ವೇಷಣೆ @svym ಅಥವಾ ಅನ್ವೇಷಣೆ @svym ಅಂತ ಹೊಡೆದ್ರೆ ಅಲ್ಲೇ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಾಂದ್ರೆ ನಾವೇ ಒಂದು QR ಕೋಡ್ ಅನ್ನು ಕೊಟ್ಟಿರ್ತೀವಿ, ಅಥವಾ ವಾಟ್ಸಪ್ ಚಾನಲ್ ಅಥವಾ ಲಿಂಕ್ ಅಲ್ಲಿ ಅವ್ರಿಗೆ ಸಿಕ್ತು ಅಂದ್ರೆ ಅದರಲ್ಲಿ ಅವರು ರಿಜಿಸ್ಟರ್ ಆಗ್ಬಹುದು. ಸೊ ಆದ್ರೆ ಕಡ್ಡಾಯವಾಗಿ ಅವರ ಆಧಾರ್ ಸಂಖ್ಯೆನ ಕೊಡಬೇಕಾಗುತ್ತೆ.
1: ಓಕೆ, ಈಗ ತಾವು ಮೊದಲೇ ಹೇಳ್ದಂಗೆನೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನೋಂದಣಿನ ಮಾಡ್ಕೊಳ್ಬೋದಾ, ಅಥವಾ ಅನುದಾನಿತ ಮತ್ತು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮಾತ್ರ ಅದರಲ್ಲಿ ನೋಂದಣಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ. ಹಾ, ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾನು ಶ್ರೀವಿದ್ಯಾ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು.
1: ಹಾ ಮೇಡಮ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ನನ್ನ ಪ್ರಶ್ನೆ ಏನಂತ ಅಂದ್ರೆ ಈ ಎಕ್ಸಾಮ್ ನ ಯಾವ ತರ ಕಂಡಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಯಾವ ಮಂತ್ ಅಲ್ಲಿ ಎಕ್ಸಾಮ್ ನ ನೀವು ನಡೆಸ್ತಾ ಇದ್ದೀರಾ, ಮತ್ತೆ ಈ ಎಕ್ಸಾಮ್ಗೆ ಏನ್ ಮಾನದಂಡ ಬೇಕು ಈ ಎಕ್ಸಾಮ್ ಬರೆಯೋದಕ್ಕೆ? ಕೆಲವೆಲ್ಲ ಕ್ರೈಟೀರಿಯಾಸ್ ಇರುತ್ತಲ್ವಾ, ಹಿಂಗೆ ಇರ್ಬೇಕು ಅಂತ, ಆತರ ಇದಕ್ಕೆ ಏನಾರ ಒಂದು ಮಾನದಂಡ ಇದೆಯಾ? ವಿದ್ಯಾರ್ಥಿಗಳು ಎಷ್ಟು ಬರೆಯಕ್ಕೆ ಇಚ್ಛೆಪಟ್ರೆ ಇದಕ್ಕೇನ್ ಮಾನದಂಡ ಇದೆ? ಯಾವ ಮಂತ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಾ ಅಂತ ತಿಳ್ಕೊಬೇಕಾಗಿತ್ತು, ಮತ್ತೆ ನೆಕ್ಸ್ಟ್ ಇದು ಯಾವ್ದು ಅಂತಲೂ ತಿಳ್ಕೊಬೇಕಾಗಿತ್ತು.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮೇಡಮ್.
0: ಅವ್ರದ್ದು ಎರಡನೇ ಪ್ರಶ್ನೆ ಅರ್ಥ ಆಗಿಲ್ಲ, ಮೊದಲನೇದು ಹೇಳ್ಬಿಡ್ತೀನಿ. ಸೊ ಅದಾದ್ಮೇಲೆ ಏನಾದ್ರು ಮಿಸ್ ಆಗಿದ್ರೆ ಮತ್ತೆ ಕೇಳಿ ಮೇಡಮ್ ನಿಮ್ಮ ಪ್ರಶ್ನೆ. ಸೊ ಈಗ ನಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಕೊನೆಯ ದಿನಾಂಕ ಬಂದು ಜುಲೈ 5ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಸೊ ಅದಾದ್ಮೇಲೆ ಜುಲೈ 6ನೇ ತಾರೀಕಿಂದ ಅವ್ರಿಗೆ ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡುವಂತ ಒಂದು ಸೌಲಭ್ಯ ಅವ್ರದ್ದು ಲಾಗಿನ್ ಆದಾಗ ಅಲ್ಲೇ ಗೊತ್ತಾಗುತ್ತೆ. ಸೊ ಅವ್ರದ್ದು ಯಾವುದು ಸೆಂಟರ್ಗೆ ಅವ್ರಿಗೆ ಆಯ್ಕೆ ಆಗಿದೆ ಅಂತ. ಸೊ ಪರೀಕ್ಷೆ ಬಂದು ದಕ್ಷಿಣ ಕರ್ನಾಟಕದಲ್ಲಿ 12ನೇ ತಾರೀಕು ಜುಲೈ ಭಾನುವಾರ ಸೊ ಪರೀಕ್ಷೆ ಇದೆ. ಹೌದು, 12ನೇ ತಾರೀಕು ಜುಲೈ ಭಾನುವಾರ ಇರುತ್ತದೆ. ಸೊ ಅದು ಪರೀಕ್ಷೆ 10 ಗಂಟೆಯಿಂದ 12 ಗಂಟೆವರೆಗೂ ಹಂತ ಒಂದು ಪರೀಕ್ಷೆ, 2ನೇ ಹಂತದ ಪರೀಕ್ಷೆ ಮಧ್ಯಾಹ್ನ ಇದೆ 2 ಗಂಟೆಯಿಂದ 4 ಗಂಟೆವರೆಗೂ. ಸೊ ಇನ್ನು ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ 19ನೇ ತಾರೀಕು ಇದೆ, 19ನೇ ತಾರೀಕು ಅದು ಮುಂದಿನ ಭಾನುವಾರ. ಸೊ ಅಂದ್ರೆ 12ನೇ ತಾರೀಕು ಆದ್ಮೇಲೆ ಅದ್ರ ಫಾಲೋವಿಂಗ್ ಸಂಡೇ ಅಂತ. ಸೊ ಅದನ್ನು ಅಷ್ಟೇ, ಅದು ಅದೇ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಸೊ ಈ ವಿದ್ಯಾರ್ಥಿಗಳಿಗೆ 8ನೇ ಮತ್ತು 9ನೇ ತರಗತಿಯ ಸೊ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ. ಮೊದಲನೇ ಹಂತದಲ್ಲಿ ಹೌದು. ಸೊ ಈ ವಿದ್ಯಾರ್ಥಿಗಳಿಗೆ ಈಗ ಕೆಲವು ಕ್ಲಾಸಸ್ಗಳು ಆಗಿರುತ್ತೆ, ಕೆಲವು ಆಗಿರಲ್ಲ, ಅದಕ್ಕೆ ನಾವೇ ಏನ್ ಮಾಡ್ತಾ ಇದೀವಿ, ಪ್ರತಿದಿನ ನಾವು ಪ್ರೀ ರೆಕಾರ್ಡೆಡ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಯಾವುದೇ ವಿದ್ಯಾರ್ಥಿಗಳು ನಾವು ವಾಟ್ಸ್ಆಪ್

0: ಚಾನಲಲ್ಲಿ ಜಾಯ್ನ್ ಆದರೆ ಸೊ ಅವ್ರಿಗೆ ಈ ಲಿಂಕ್ಗಳೆಲ್ಲ ಸಿಗುತ್ತೆ, ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಅನ್ವೇಷಣೆ ಅಂತ ಹೊಡೆದ್ರೆ ಅದರಲ್ಲಿ ಅನ್ವೇಷಣೆ 2026 ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸೊ ಅದರಲ್ಲಿ ಮಕ್ಕಳು ಎಲ್ಲ ಡೈಲಿ ಅವರು ವೀಕ್ಷಣೆ ಮಾಡ್ಬೋದು ಕ್ಲಾಸಸ್ಗಳನ್ನ. ಮತ್ತು ಪ್ರತಿ ಭಾನುವಾರ ಮಕ್ಕಳಿಗೆ ಏನೋ ಡೌಟ್ ಇತ್ತು ಅಂದರೆ ಸೊ ಲೈವ್ ನಾವು ಒಂದು ಡೌಟ್ ಕ್ಲಾರಿಫಿಕೇಶನ್ ಕ್ಲಾಸ್ ಅಂತ ಮಾಡ್ತೀವಿ. ಸೊ ಅದು ಪ್ರತಿ ಭಾನುವಾರ 10 ಗಂಟೆಯಿಂದ ಇದೆ, ನಾಡಿದ್ದು ನಡೆಯುತ್ತೆ. ಅದರ ಲಿಂಕನ್ನು ನಾವು ವಾಟ್ಸಪ್ ಚಾನಲಲ್ಲೇ ನಾವು ಅದನ್ನು ಶೇರ್ ಮಾಡ್ತಾ ಇದ್ದೀವಿ.
1: ಸಾಕಷ್ಟು ಅನುಕೂಲ ಕೊಡ್ತಾ ಇದ್ದೀರಾ ಸರ್. ನಾನು ಎರಡನೇ ಕ್ವೆಶ್ಚನ್ಗೂ ನಿಮ್ಮ ಹತ್ರ ಆನ್ಸರ್ ಕೇಳ್ತಿದ್ರಿ, ಅದು ಗಣಿತ ಮತ್ತೆ ವಿಜ್ಞಾನ ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ಇದ್ರೆ ಅದೇ ಒಂದು ಮಾನದಂಡ ಮಕ್ಕಳಿಗೆ.
0: ಮತ್ತೆ ಇದು ಇನ್ನೊಂದು ಹೇಳ್ತೀನಿ, ಅದು ಮಕ್ಕಳು ಇಂಗ್ಲಿಷ್ ಅಲ್ಲಾದ್ರೂ ಕನ್ನಡದಲ್ಲಾದ್ರೂ ಬೈಲಿಂಗ್ವಿಲ್ ಇರುತ್ತೆ,
1: ಎರಡರಲ್ಲೂ ಬರೆಯೋದು ಅವಕಾಶ ಇದೆ.
0: ಯಾವ್ದಾದ್ರು ಒಂದ್ರಲ್ಲಿ ಬರೀಬೇಕು ಅವರು, ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ.
1: ಅದೇ ಒಟ್ಟು ಎರಡು ಲ್ಯಾಂಗ್ವೇಜ್ ಆಪ್ಷನ್ ನೀವು ಕೊಡ್ತಾ ಇದ್ದೀರಾ, ಅವ್ರಿಗೆ ಯಾವ್ದು ಅನ್ಸಲನ್ನ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು.
0: ಹೌದು,
1: ಅದು ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಾ.
0: ಹೌದು, ಕನ್ನಡ ಮೀಡಿಯಂ ಅವರು ಬರೀಬಹುದು, ಇಂಗ್ಲಿಷ್ ಮೀಡಿಯಂ ಅವರು ಬರೀಬಹುದು.
2: ಬೇರೆ ಪ್ರಶ್ನೆ ಇತ್ತ ಮೇಡಮ್? ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈ ಒಂದು ಅನ್ವೇಷಣೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ ಅಂದ್ರೆ ಈಗ ಎಲ್ಲ ಮಕ್ಕಳು ಕೂಡ ಈ ಒಂದು ಅನ್ವೇಷಣೆಗೆ ಅಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮುಂಚೆಯಿಂದನೂ ಕೂಡ ಈ ತರ ಕ್ಲಾಸ್ಗಳಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಈ ಒಂದು ತರಬೇತಿಗಳು ತಾವು ಕೊಡ್ತಕ್ಕಂಥ ತರಬೇತಿಗಳನ್ನ ಅವರು ಹಾಲಿಸ್ಬೋದಾ ಹೇಗೆ ಸರ್?
0: ಹೌದು, ಇದೊಂಥರ ಪರ್ಮನೆಂಟ್ ಅವ್ರಿಗೆ ಅವೈಲಬಲ್ ಇದ್ದೇ ಇರ್ತದೆ. ಸೊ ಬರೀ ಈ ವರ್ಷದವರು ಅಂತಲ್ಲ, ಯಾವ ಸ್ಟೂಡೆಂಟ್ಸ್ ಬೇಕಾದರೂ ಅದನ್ನ ತಗೊಂಡು ಓದ್ಬೋದು.
2: ಓಕೆ,
0: ಸೊ ಯಾಕಂದ್ರೆ ಹೈಸ್ಕೂಲ್ ಕಾನ್ಸೆಪ್ಟ್ಸ್ಗಳೇ ನಾವು ಅಲ್ಲಿ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದು ಓಪನ್ ಟು ಆಲ್, ಸೊ ಅದಕ್ಕೆ ನಮ್ದು ಯಾರು ಬೇಕಾದ್ರೂ ಆಕ್ಸೆಸ್ಗೆ ಸಿಗುತ್ತೆ ಅದು. ಸೊ ಇಂಥವ್ರೆ ತಗೊಳ್ಬೇಕು ಅಂತಾನು ಇಲ್ಲ, ಅದನ್ನ ತಗೊಂಡು ಶಾಲೆಗಳಲ್ಲಾದ್ರೂ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಪ್ರಾಯೋಗಿಕವಾಗಿನೂ ತಗೊಂಡು ಯೂಸ್ ಮಾಡ್ಬೋದು. ಸೊ ಅದ್ರ ಯೂಟ್ಯೂಬಲ್ಲೂ ಇದೆ, ವಾಟ್ಸಪ್ಪಲ್ಲೂ ಲಿಂಕ್ನ ಶೇರ್ ಮಾಡ್ತಾ ಇರ್ತೀವಿ.
2: ಓಕೆ ಸರ್, ಈ ವರ್ಷದ ಅನ್ವೇಷಣೆ ಕಾರ್ಯಕ್ರಮದ ಏನಾದ್ರು ವಿಶೇಷತೆಗಳ ಬಗ್ಗೆ ಏನಾದ್ರು ತಿಳಿಸ್ಬೋದಾ, ಹೇಗೆ ಯಾವ ತರ ಅಂತ?
0: ಈ ವರ್ಷದ ವಿಶೇಷ ಅಂದ್ರೆ ನಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆನೆ. ಮುಂಚೆ ನಾವೇನ್ ಮಾಡ್ತಾ ಇದ್ದೋ ಅಂದ್ರೆ ಒಂದು ಗೂಗಲ್ ಲಿಂಕ್ ಅನ್ನ ಕಳಿಸಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ರು. ಸೊ ಈ ವರ್ಷ ನಾವು ಅದನ್ನ ವೆಬ್ಸೈಟ್ ಆಗಿ ತಂದು, ಸೊ ಅದರಲ್ಲೇ ಎಲ್ಲಾ ಮಕ್ಕಳನ್ನು ರಿಜಿಸ್ಟರ್ ಆಗಿನೇ ಬರೀಬೇಕಾಗಿದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಇದು ನಮ್ಗೆ ಯಾವಾಗ ಈ ರಿಜಿಸ್ಟ್ರೇಷನ್ ಹಂತಗಳು ಜಾಸ್ತಿ ಆಗ್ತಾ ಇದೆಯೋ, ಮಕ್ಕಳು ಸೀರಿಯಸ್ನೆಸ್ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಮ್ಗೆ 20,000 ರಿಜಿಸ್ಟ್ರೇಷನ್ಗಳಾಗ್ತಾ ಇದೆ. ಸೊ ನಾವು 14,000 ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ಸ್ ಪ್ರಿಂಟ್ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ಗಳು ಮಾಡಬೇಕಾಗಿದೆ. ಸೊ ಮಕ್ಕಳು ಅಷ್ಟೇ ಸೀರಿಯಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಆದ್ರೆ ಕೆಲವರು, ಈಗ ಉದಾಹರಣೆಗೆ ನಾನು ರಿಜಿಸ್ಟ್ರೇಷನ್ ಚೆಕ್ ಮಾಡ್ತಾ ಇದ್ದೆ, 10th ಮುಗಿಸಿರೋರು ರಿಜಿಸ್ಟರ್ ಆಗ್ತಾರೆ. ಸೊ ಅವ್ರಿಗೆ ನಾವೇನೇ ಡಿಸ್ಕ್ವಾಲಿಫೈಡ್ ಅಂತ ಫಸ್ಟ್ ಲೆವೆಲ್ ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲೇ ತೆಗೆದು ಬಿಟ್ಟಿರ್ತೀವಿ. ಸೊ ಅವ್ರು ಬಂದು ಬರೆಯಂಗಿಲ್ಲ. ಯಾರು ಈ ವರ್ಷ 10ನೇ ತರಗತಿ ಓದ್ತಾ ಇದಾರೋ ಅಂತ ವಿದ್ಯಾರ್ಥಿಗಳು ಮಾತ್ರ ಬರೆಯಕ್ಕೆ ಅವಕಾಶ. ಸೊ ಅವ್ರು ರಿಜಿಸ್ಟರ್ ಆಗಿದ್ರು ನಾವು ಫಿಲ್ಟರ್ ಮಾಡಿ ಅವ್ರಿಗೆ ಬರೀ ಆಪ್ಷನ್ ಇರಲ್ಲ, ಅವ್ರ ಆಲ್ ಟಿಕೆಟ್ ಜನರೇಟ್ ಆಗಲ್ಲ. ಸೊ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆದ್ರೂ, ಸೊ ಅವ್ರಿಗೆ ಎಕ್ಸಾಮ್ ಬರೆಯೋ ಅವಕಾಶ ಇರಲ್ಲ. ಸೊ ಇದು ನಮ್ಗೆ ಈ ವೆಬ್ಸೈಟ್ ಮಾಡಿದ್ರ ಮುಖಾಂತರ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಸೊ ಮತ್ತು ಈ ವಿದ್ಯಾರ್ಥಿಗಳು ಪರೀಕ್ಷೆ ಸೆಂಟರ್ಗೆ ಹೋಗುವಾಗ, ಸೊ ಅವ್ರದ್ದು ಒಂದು ಐಡಿ ಕಾರ್ಡ್, ಸ್ಕೂಲ್ ಐಡಿ ಕಾರ್ಡ್ ತಗೊಂಡು ಹೋಗ್ಬೇಕು, ಮತ್ತು ಆಲ್ ಟಿಕೆಟ್ ಸೊ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ತಗೊಂಡು ಹೋಗ್ಬೇಕು. ಸೊ ಇದ್ರ ಮುಖಾಂತರ ಇದೊಂದು ಹೊಸ ವಿಶೇಷತೆ ಅಂತಾನೆ ಈ ಸಲ ಪ್ರಾರಂಭ ಮಾಡಿದೀವಿ. ಸೊ ಯಾಕಂದ್ರೆ ಪ್ರತಿ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಂತ ಹೋದಾಗ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ಬಿಟ್ಟು ಹೋಗ್ತಾರೆ ಸೊ ವಿದ್ಯಾರ್ಥಿಗಳು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂದ.
2: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ನಮಸ್ತೆ ಸರ್, ಹೇಳಿ.
3: 8-9 ಪಠ್ಯಪುಸ್ತಕಗಳಲ್ಲಿ ಕ್ವೆಶ್ಚನ್ ಗಳನ್ನ ಕೇಳ್ತೀರಾ, ಬೇರೆ ಸಪರೇಟ್ ಆಗಿ ಏನಾದ್ರು ಕೇಳ್ತೀರಾ?
0: ಇಲ್ಲ ಸರ್, 8-9 ತರಗತಿಗೆ ಸಂಬಂಧಪಟ್ಟಂತೆ ಮಾತ್ರ. ಔಟ್ ಆಫ್ ಸಿಲೆಬಸ್ ಯಾವ್ದೇ ಇರಲ್ಲ. ಮತ್ತೆ ಇಂಗ್ಲಿಷ್ ವಿಷಯದಲ್ಲಿ ಕೇಳಿರ್ತೀವಿ, ಬಟ್ ಅದು ವೆರಿ ಲಿಮಿಟೆಡ್. ಸೊ ಹೆಚ್ಚಾಗಿ 8-9 10ನೇ ತರಗತಿನೂ ಇರ್ತದೆ. 10ನೇ ತರಗತಿಯಲ್ಲಿ ಈಗ ಎಲ್ಲಾನೂ ಕ್ಲಾಸಸ್ಗಳು ಸಿಲೆಬಸ್ ಮುಗಿಸಿರಲ್ಲ, ಅದಕ್ಕೆ ಅಂತಲೇ ನಾವು ಅವ್ರಿಗೆ ವೀಡಿಯೋಗಳನ್ನ ಮಾಡಿ ಶೇರ್ ಮಾಡ್ತೀವಿ. ಯಾಕಂದರೆ ಅದಕ್ಕೆ ಟಾಪಿಕ್ ಸಂಬಂಧಪಟ್ಟಕ್ಕೆ 8th ಇರ್ತದೆ, 9th ಇರ್ತದೆ.
2: ನಗರದವರೆ ಸ್ವಲ್ಪ ಸರಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಕಡೆ ಮಾತನಾಡಿ, ಸ್ವಲ್ಪ ಗಾಡಿ ಓಡಿಸ್ತಾ ಇದ್ದೀರ ಅಂತ ಅನ್ಸುತ್ತೆ. ಹೇಳಿ ಹೇಳಿ.
0: ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರೋರು ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರೋರು ಯಾರು ಬೇಕಾದ್ರೂ ಬರೀಬಹುದು.

0: ಯಾರು ಹುಡುಗಿರು ಸಿಕ್ಕ ಇರ್ಬೇಕು ಅಂತ ಏನಾರು ಇದೆಯ ಸರ್?
1: ಇಲ್ಲ, ಈ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಯಾವುದು ಇಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಬರೀಬಹುದು. ಯಾವುದು ಪಿ ಯು ಸಿ ಇದೆ ಸರ್? ಸರ್, ಪಿ ಯು ಸಿದು ಕಳೆದ ವರ್ಷ ನಮಗೆ 120 ಇತ್ತು ಸರ್. ಅಂದ್ರೆ ನಮ್ಮ ಸರ್ಗೂರು ಪಿ ಯು ಸಿಯಲ್ಲಿ 85 ಹಾಸ್ಟೆಲ್ದು ಫೆಸಿಲಿಟಿಗಳಿತ್ತು 85 ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಸೆಕೆಂಡ್ ಪಿ ಯು ಸಿ ಅವರು ಇರ್ತಾರೆ ಅಲ್ಲೇನೆ.
2: ಬೇರೆ ಪ್ರಶ್ನೆ ಇತ್ತ ನಾಗರಾಜ್?
1: ಅಂದ್ರೆ ಈ ಪರೀಕ್ಷೆ ನಡೆಸ್ತಾ ಇರೋದು ನಾವು ಬರೀ ಟ್ಯಾಲೆಂಟ್ ಸರ್ಚಿಗೆ ಮಾತ್ರ. ಸೊ ಪಿ ಯು ಸಿ ಅಂತದ್ದು ನಾವಿನ್ನು ಮುಂದುವರಿಸಬೇಕಾಗಿದೆ. ಆದ್ರೆ ಅಲ್ಲಿಗೆ ನೀವು ಪ್ರವೇಶ ತಗೊಳ್ಬೇಕು ಅಂದ್ರೆ ಈ ಪರೀಕ್ಷೆ ಬರೀಬೇಕು, ಬರೀತಿರ್ಬೇಕು.
2: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ.
1: ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು. ಸೊ ಕಳೆದ ಸಲ ನಮ್ಗೆ ಇದು ಅನುಭವ ಆಯ್ತು. ರಿಜಿಸ್ಟರ್ ಆಗಿರಲ್ಲ, ಆದ್ರೆ ಅವ್ರು ಎಕ್ಸಾಮ್ ಬಂದ್ಬಿಡ್ತಾರೆ. ಸೊ ಈಗ ಯಾವ್ದೇ ಸಿಇಟಿ ಅಥವಾ ನೀಟ್ ಪರೀಕ್ಷೆಗೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅವ್ರು ನೇರವಾಗಿ ಹೋಗಿ ಬರೀ ಅವಕಾಶ ಇರಲ್ಲ. ನಾವು ಅದೇ ಸೀರಿಯಸ್ನೆಸ್ ತಂದಿದೀವಿ ಈ ಸಲ. ಸೊ ಮಕ್ಕಳು ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ನೇರವಾಗಿ ಬರೆಯೋ ಪರೀಕ್ಷೆಗೆ ಅವಕಾಶ ಇರಲ್ಲ. ಸೊ ನಾನು ಡೈರೆಕ್ಟ್ ಸ್ಪಾಟ್ ಅಲ್ಲೇ ಬಂದು ನಾನು ರಿಜಿಸ್ಟರ್ ಆಗ್ತೀನಿ ಅಂದ್ರೆ ಅವಕಾಶ ಇರಲ್ಲ. ಸೊ ಅದಕ್ಕೆ ಯಾರೆಲ್ಲ ಬರಿಬೇಕು ಅಂತ ಆಸಕ್ತಿ ಇರ್ತಾರೋ ರಿಜಿಸ್ಟರ್ ಮಾಡೋದು ಕಡ್ಡಾಯ.
2: ಅಂದ್ರೆ ಈ ಒಂದು ಪರೀಕ್ಷೆ ಬರಿಬೇಕಾದ್ರೆ ಸಂಸ್ಥೆ ಕಡೆಯಿಂದ ಮಾತ್ರ ರೆಪ್ರೆಸೆಂಟ್ಗಳು ಇರ್ತಾರೆ ಅಥವಾ ಸರ್ಕಾರಿ ಶಾಲೆ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಹೇಗೆ ಸರ್?
1: ಸರ್, ಇದರಲ್ಲಿ ಎರಡು ಥರನೂ ಇದೆ. ಒಂದು ನಮಗೆ ಪ್ರಿಪ್ರೇಷನ್ಗೆ ಅಂತ ಹಂತಕ್ಕೆ ಬಂದಾಗ ಎಲ್ಲ ಸೇರಿನೇ ಮಾಡ್ತೀವಿ. ಸೊ ಇದು ನಮ್ಮ ಸಂಸ್ಥೆಯಲ್ಲೇ ಸುಮಾರು ವಿದ್ಯಾರ್ಥಿಗಳಿದ್ದಾರೆ, ಅಂದರೆ ಆಗಲೇ ಹೇಳಿದಾಗೆ ನಮ್ಮ ಅಲುಮ್ನೈಸ್ ಇದ್ದಾರೆ. ಸೊ ಅವರೇ ನಡ್ಸ್ಕೊಂಡು ಬರ್ತಾ ಇರೋಂಥ ಕಾರ್ಯಕ್ರಮ ಇದಾಗ್ತಾ ಇದೆ. ಸೊ ಅವರಲ್ಲೇ ಸುಮಾರು ಜನ RIE ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಅಜಿಂ ಪ್ರೇಮ್ಜಿಯಲ್ಲಿ ಓದ್ತಾ ಇದ್ದಾರೆ. ಸೊ ಅವ್ರು ಓದ್ತಾ ಇರೋಂಥ ಕೋರ್ಸ್ಗಳೇ ಇದು. ಸೊ ಅವರು ನಮ್ಮ ಜೊತೆಲಿ ಸೇರಿ, ಸೊ ಸಂಸ್ಥೆಯಲ್ಲಿರುವಂತಹ ಶಿಕ್ಷಕರು ಸೇರಿ ಈ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದೀವಿ.
2: ಸೊ ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ವಿ ಆಗಲಿ ಈ ಒಂದು ಶಿಕ್ಷಕರ ಪಾತ್ರ ಕೂಡ ಬಹಳ ಮುಖ್ಯ. ಹೇಗಿದೆ ಸರ್ ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆಯಲ್ಲಿ ಶಿಕ್ಷಕರ ಪಾತ್ರ ಹೇಗೆ?
1: ಹೌದು, ಶಿಕ್ಷಕರ ಪಾತ್ರ ತುಂಬಾ ಮುಖ್ಯನೇ. ಯಾಕಂದ್ರೆ ನಮ್ಗೆ ಮುಖ್ಯವಾಗಿ ಅವರು ಈ ಮಕ್ಕಳಿಗೆ ಎಷ್ಟು ವಿಷಯಗಳನ್ನ ತಿಳಿಸಿ, ಹೌದು ಈ ತರ ಪರೀಕ್ಷೆ ಇದೆ, ನೀವು ಬರೀರಿ, ಸೊ ಇಷ್ಟೊಂದು ಅವಕಾಶಗಳು ಆಗುತ್ತೆ, ಅಥವಾ ನೀವೊಂದು ಯಾವುದೋ ವಿಚಾರಗಳನ್ನ ಕಲಿತೀರಾ ಅಂತ ಪ್ರೋತ್ಸಾಹ ಕೊಟ್ರೇನೆ ಸೊ ಈ ವಿದ್ಯಾರ್ಥಿಗಳು ಮುಂದೆ ಬರೋದಕ್ಕೆ ಸಾಧ್ಯತೆ ತುಂಬಾ ಹೆಚ್ಚು. ಯಾಕಂದ್ರೆ ಪ್ರತಿ ವಿದ್ಯಾರ್ಥಿಗಳಿಗೂ ತಮ್ಮ ಫೇವರೇಟ್ ಒಂದು ಟೀಚರ್ ಇರ್ತಾರೆ.
2: ಖಂಡಿತ ಸರ್.
1: ಸೊ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯ. ಸೊ ಶಿಕ್ಷಕರು ಇದನ್ನ ಮಕ್ಕಳಿಗೆ ತಿಳಿಸೋದಕ್ಕೆ ತುಂಬಾ ಆಸಕ್ತಿ ವಹಿಸ್ತಾ ಇದ್ದಾರೆ. ಸೊ ನಮ್ಮ ಎನ್ರೋಲ್ಮೆಂಟ್ ಅಲ್ಲೂ ಅಷ್ಟೇನೆ. ಸೊ ಸುಮಾರು ಜನ ಏನ್ ಮಾಡಿದ್ದಾರೆ, ಒಂದು ಶಿಕ್ಷಕರು ತಮ್ಮ ನಂಬರೇ ಕೊಟ್ಬಿಟ್ಟು ರಿಜಿಸ್ಟರ್ಗಳು ಮಾಡ್ತಾ ಇರ್ತಾರೆ. ಸೊ ಈ ಸಲ ಅದನ್ನು ಸಹ ಸ್ವಲ್ಪ ಗಮನ ಹರಿಸ್ಬೇಕು ಅಂತಾನು ಹೇಳ್ತೀನಿ. ಸೊ ವಿದ್ಯಾರ್ಥಿಗಳದೇ ಆಧಾರ್ ನಂಬರ್ ಕೊಟ್ಟು ವಿದ್ಯಾರ್ಥಿಗಳ ಹೆಸರಲ್ಲೇ ಅವರು ರಿಜಿಸ್ಟರ್ ಮಾಡಬೇಕು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ದರ್ಶಿದ್ ನಾಯ್ಕ.
2: ದೊಡ್ಡ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಈಗ ಮಕ್ಕಳ ಅನ್ವೇಷಣೆ ಮಾಡಿ ಉಚಿತ ಶಿಕ್ಷಣ ಮಾಧ್ಯಮಕ್ಕೆ ಪ್ರಚೋದನೆ ಮಾಡತಕ್ಕಂತ ವಿವೇಕಾನಂದಕ್ಕೆ ನಾನೊಂದು ಹೃದಯಪೂರ್ವಕ ಅಭಿನಂದಿಸುತ್ತೇನೆ. ಪ್ರಸ್ತುತ ಪ್ರಪಂಚದಲ್ಲಿ ಮಕ್ಕಳ ಒಂದು ಜ್ಞಾನಾರ್ಜನೆ ಅದ್ಭುತವಾಗಿರ್ತಕ್ಕಂತ ಒಂದು ಕ್ರಿಯೆ ಇದೆ. ಆ ಕ್ರಿಯೆಯನ್ನ ಮೂಡಿಸ್ಲಿಕ್ಕೆ ನೀವು ಒಂದು ಚೈತನ್ಯ ತುಂಬಿರೋದಕ್ಕೆ ನಾನು ನಿಮಗೆ ಎಷ್ಟು ಹೃದಯಪೂರ್ವಕ ಅಭಿನಂದನೆ ಹೇಳಿದ್ದು ತೀರ್ದು. ಅದೇ ರೀತಿ ಸರ್ಕಾರದ ಇಲಾಖೆಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಮಕ್ಕಳ ಪ್ರಗತಿ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳಿದ್ರು.
1: ಧನ್ಯವಾದಗಳು ಸಿದ್ದನಾಯಕ್ ಅವರೇ, ನೀವು ಹೇಳಿದ್ದು. ಸೊ ನಮಗೂ ಅದು ಖುಷಿ ವಿಚಾರ. ಆದರೆ ಇನ್ನೊಂದು ಕಡೆಯಿಂದ ನಾವು ನೋಡಿದ್ರೆ ಎಲ್ಲನೂ ಸರ್ಕಾರನೇ ಮಾಡೋಕ್ಕಾಗಲ್ಲ. ಸೊ ನಮ್ಮಂಥ ಸಂಘ ಸಂಸ್ಥೆಗಳು ಮುಂದೆ ಬಂದು, ಈಗ ಪ್ರಾರಂಭದಲ್ಲೇ ನಾನು ಹೇಳಿದೆ ಸರ್ಕಾರನೇ ಒಂದು ನಡೆಸ್ತಾ ಇತ್ತು NTSC ಪರೀಕ್ಷೆ ಅಂತ. ಸೊ ಅವರು ನಿಲ್ಲಿಸಿದ್ರು ಅಂತ ನಾವೇನು ಸುಮ್ಮನೆ ಆಗಲಿಲ್ಲ. ಯಾಕಂದ್ರೆ ಪ್ರತಿಭೆಗಳಿದ್ದಾರೆ ಪ್ರತಿ ಜಿಲ್ಲೆಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ, ಪ್ರತಿ ಗ್ರಾಮದಲ್ಲೂ ಪ್ರತಿ

0: ವಿದ್ಯಾವಂತರು ಇದ್ದಾರೆ. ಸೊ ಆದ್ರೆ ಅದನ್ನ ಗುರುತಿಡಿಯೋರು ಬೇಕು. ಸೊ ಕೆಲವು ಶಿಕ್ಷಕರು ತಮ್ಮ ಹಂತದಲ್ಲೇ ಗುರುತಿಡಿತಾ ಇರ್ತಾರೆ, ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಸೊ ಕೆಲವು ಟೈಮು ಇದಕ್ಕೆ ಅಪ್ಲೈ ಮಾಡು, ಅದಕ್ಕೆ ಅಪ್ಲೈ ಮಾಡು, ನೀನು ಈ ಹಂತಕ್ಕೆ ಹೋಗ್ಬೇಕು, ಆ ಹಂತದಲ್ಲಿ ಪರೀಕ್ಷೆ ಬರೀಬೇಕು ಅಂತ ಶಿಕ್ಷಕರು ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಬಟ್ ಎಲ್ಲಾ ಶಿಕ್ಷಕರು ಆ ರೀತಿ ಮಾಡೋಕ್ಕಾಗುತ್ತಾ ಅಂದ್ರೆ ಸಾಮರ್ಥ್ಯ ಇರಲ್ಲ. ಕೆಲವು ನಾನು ಖುದ್ದಾಗಿ ಕೆಲವು ಶಿಕ್ಷಕರನ್ನ ಭೇಟಿ ಮಾಡಿದ್ದೀನಿ, ಅವರೇ ತಮ್ಮ ಸ್ವಂತ ಖರ್ಚೇ ಹಾಕ್ಬಿಟ್ಟು ಮಕ್ಕಳಿಗೆ ಕಳಿಸಿರ್ತಾರೆ. ಸೊ ಯಾವುದೇ ಪ್ರತಿಭೆಗಳು ಒಂಚೂರು ಹಿಂದೆ ಉಳಿಬಾರ್ದು ಅಂದ್ಬಿಟ್ಟು ಒಂದೆಜ್ಜೆ ಮುಂದೆನೆ ಹೋಗ್ತಾರೆ ಶಿಕ್ಷಕರು. ಸೊ ಅದರಲ್ಲಿ ನಮ್ಮದು ಒಂದು ಚಿಕ್ಕ ಕೊಡುಗೆ ಅಂತಲೇ ಹೇಳ್ಬೋದು. ಸೊ ಈ ಟ್ಯಾಲೆಂಟ್ ಸರ್ಚಲ್ಲಿ ಈ ಒಂದು ಪ್ರತಿಭಾನ್ವೇಷಣೆ ಪರೀಕ್ಷೆಗಳಲ್ಲಿ
1: ಈಗ ಅದಕ್ಕೆ ಸರ್ ಈಗ ಪ್ರತಿಭಾನ್ವೇಷಣ ಪರೀಕ್ಷೆಯನ್ನ ತಾವು ಮಾಡ್ತಾ ಇದ್ರಿ, ಒಂದು ಸರ್ಕಾರನು ಕೂಡ ಪ್ರತಿಭಾನ್ವೇಷಣೆ ಎಕ್ಸಾಮ್ ಮಾಡಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಜಿಲ್ಲೆ ಒಂದ್ಯಾರು ತೆರೆದು ಆ ಮಕ್ಕಳ ಪ್ರಗತಿಯನ್ನ ಮಾಡಬಹುದಲ್ಲ, ಇಷ್ಟು ನೀವು ಒಂದು ಮೆಮೊರೆಂಡಮ್ನ ಸರ್ಕಾರ ಕಳಿಸಬಹುದಲ್ಲ ಅಂತ ನನ್ನ ಒಂದು ಮನವಿ ಏನಿದೆ ಸಮರ್ಪಿಸ್ತಾ
0: ಇದ್ದೀನಿ. ಅದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ನಮ್ಮ ಹಂತದಲ್ಲಿ ಏನು ಸರ್ಕಾರಿ ಅವ್ರಿಗೆ ಗಮನಕ್ಕೆ ತರಬೇಕು, ಅದನ್ನ ಖಂಡಿತ ಮಾಡೋಣ.
1: ಅದ್ ಮಾಡಿದ್ರೆ ನಿಮ್ಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು
2: ಸಲ್ಲಿಸ್ತೇನೆ. ಓಕೆ, ಧನ್ಯವಾದಗಳು ದೊಡ್ಡ ಸಾಧನೆ ಕರೆ ಮಾಡಿದ್ದಕ್ಕೆ.
1: ಓಕೆ ಓಕೆ ಸರ್.
2: ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಹೇಗೆ ಬಳಸ್ಕೊಳ್ಬೋದು ಸರ್?
0: ನಾನು ಆಗಲೇ ಹೇಳಿದೆ, ಮಕ್ಕಳಿಗೆ ನಾವು ಈಗಾಗಲೇ 10ನೇ ತರಗತಿ ಮತ್ತು ಹೈಸ್ಕೂಲ್ ರಿಲೇಟೆಡ್ ಆಗಿ ಗಣಿತ ಮತ್ತು ವಿಜ್ಞಾನದಲ್ಲಿ ನಾವು ಈಗಾಗಲೇ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಇದು ಬರೀ ಇಷ್ಟೇ ಅಲ್ಲ, ನಾವು ಮುಂದುವರಿಸ್ಬೇಕು ಅಂತಾನು ಇದ್ದೀವಿ. PU ಹಂತದಲ್ಲೂ ಮಕ್ಕಳಿಗೆ ಈ ಸೌಲಭ್ಯಗಳು ಸಿಗಬೇಕು ಅಂತ. ಅಂದ್ರೆ ಬರೀ ಸರ್ಗೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ PUC ಮಕ್ಕಳು ಎಲ್ಲೇ ಓದ್ತಾ ಇದ್ರು ಅವ್ರಿಗೂ ಒಂದಷ್ಟು ಶೈಕ್ಷಣಿಕವಾಗಿ ಸೊ ಒಂದಷ್ಟು ವಿಷಯ ಆಧಾರಿತವಾಗಿ ಅವ್ರಿಗೆ ಸೌಲಭ್ಯಗಳು ಸಿಗಬೇಕು. ಈಗ ಉದಾಹರಣೆಗೆ ಒಂದು ವಿಚಾರಗಳು ಕೆಲವು ಬೇಸರ ಆಗುತ್ತೆ, ಕೆಲವು ಕಾಲೇಜ್ಗಳು ಮುಚ್ಚುತ್ತವೆ. ಈಗ ಉದಾಹರಣೆಗೆ ನಾವು ನೋಡಿದ್ರೆ ನಾ ಇಲ್ಲೇ ಹತ್ರದಲ್ಲಿಂತ ಭೀಮಟ್ಕೆರೆ KPS ಶಾಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ವು. ಸೊ ನಮ್ಗೂ ಸಹ ಡೋನರ್ ಸಮಸ್ಯೆಯಿಂದ ಅಲ್ಲಿ ಕಾರ್ಯಕ್ರಮ ಕೆಲವು ಮುಂದುವರೆಕ ಆಗಿದ್ದಿಲ್ಲ. ಈಗ ಅಲ್ಲಿ ಕಾಲೇಜ್ ಇದೆ, ಸೈನ್ಸ್ ಕಾಲೇಜ್. ಸೊ ಈಗ ಅದು ಮುಚ್ಚುವಂತ ಹಂತದಲ್ಲಿದೆ. ಸೊ ಅದಕ್ಕೆ ಅಲ್ಲಿರೋ ವಿಜ್ಞಾನ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ಬೇಕು ಅಥವಾ ಏನ್ ಮಾಡ್ಬೇಕು? ಸೊ ಅವ್ರಿಗೆ ಇಲ್ಲ ಅಂದ್ರೆ ಕೋಟೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಪ್ರೈವೇಟ್ ಕಾಲೇಜಿಗೆ ಸೇರ್ಬೇಕು. ಸೊ ಫೀಸ್ ಅಷ್ಟು ಕಟ್ಟಕ್ ಆಗುತ್ತೋ ಇಲ್ವೋ ಗೊತ್ತಿರಲ್ಲ, ಈಗ ಮನೆಯಲ್ಲಿ ಎಷ್ಟು ಚಾಲೆಂಜ್ ಇರುತ್ತೆ, ಆದ್ರೂ ಪ್ರತಿಭೆವಂತ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವ್ರಿಗೆ ಸೌಲಭ್ಯಗಳು ಸಿಗ್ಬೇಕು ಅಥವಾ PU ಹಂತದಲ್ಲಿ ಏನೆಲ್ಲ ಅವ್ರಿಗೆ ಸಿಗ್ಬೇಕು, ಸೊ ಕೊಡ ಪ್ರಯತ್ನದಲ್ಲಿ ನಮ್ಮ ಈ ಒಂದು ಅನ್ವೇಷಣೆ ಕಾರ್ಯಕ್ರಮವನ್ನು ಮಾಡ್ತಾ ಮುಂದೆ ಹೋಗೋಣ ಅನ್ನೋದ್ರಲ್ಲಿ ನಾವು ಇದ್ದೀವಿ.
2: ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತಾರೆ. ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಒಂದು ಪ್ರಮುಖ ಗುರಿ ಉದ್ದೇಶಗಳೇನು, ಹೇಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೋಂದಣಿಯನ್ನು ಮಾಡಿಕೊಳ್ಬೇಕು ಮತ್ತು ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಒಂದು ಇದನ್ನು ತಿಳಿಸಿದೆ ಸರ್. ಒಂದು ವೇಳೆ ಏನಾದರೂ ಅವರು ಅರ್ಜಿ ಸಲ್ಲಿಸುವಾಗ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಹೇಗೆ ಯಾರನ್ನು ಅವರು ಸಂಪರ್ಕ ಮಾಡಬೇಕು, ಯಾವ ಥರ ಒಂದು ಸಲಹೆಗಳನ್ನು ಅವ್ರು ಪಡ್ಕೊಳ್ಬೇಕು ಸರ್?
0: ಗಣಿತ, ಅದಕ್ಕೆ ಒಂದು 2 ನಂಬರನ್ನು ಸಹ ನಾವು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಸೊ ಇಬ್ರು ಅದಕ್ಕೇನೆ ಅಂತಲೇ ಡೆಡಿಕೇಟೆಡ್ ಆಗಿ ಸ್ಟಾಫ್ ಇರ್ತಾರೆ. ಸೊ ಅವ್ರದ್ದು ಏನೇ ಸಮಸ್ಯೆ ಬಂತು ಅಂದ್ರೂ ಅದನ್ನು ಬಗೆಹರಿಸೋದಕ್ಕೆ. ಸೊ ಒಂದು ಪುನೀತ್ ರಾಜ್ ಅಂತ ಅವ್ರದ್ದು ನಂಬರ್ ಹೇಳ್ತೀನಿ, 9686-461-495. ಸೊ ಈ ನಂಬರ್ಗೆ ಕರೆ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ಇನ್ನೊಬ್ರು ನಂಬರ್ ಅನ್ನು ಹೇಳ್ತೀನಿ, ಗೋವಿತ್ ಕಿರಣ್ ಅಂತ, 7892-12-83-54. ಈ ನಂಬರ್ಗೆ ಅವರು ಕರೆ ಮಾಡ್ಬೋದು. ಸೊ ಇದರಲ್ಲಿ ಏನೇ ಅವ್ರಿಗೆ ದಾಖಲಾತಿ ಸಮಯದಲ್ಲಿ ಅಥವಾ ಪರೀಕ್ಷೆಗೆ ಇನ್ನೇನೇ ಬೇಕಾದರೂ ಮಾಹಿತಿಗಳನ್ನ ಈ ನಂಬರ್ಗೆ ಅವರು ಕರೆ ಮಾಡಿದರೆ ಸೊ ಅವ್ರಿಗೆ ನಾವು ಏನೋ ಉತ್ತರಗಳನ್ನ ಕೊಡಬಹುದು.
2: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ. ಹಲೋ.
3: ಹಲೋ,
2: ಹಾಂ ನಮಸ್ತೆ.
3: ಗುಡ್ ಆಫ್ಟರ್ನೂನ್ ಸರ್.
2: ಹಾಂ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿ? BRS ಇಂದನ? ಯಾವ ಊರು ಬರುತ್ತೆ ಸ್ಕೂಲ್? ಒಂದೇ

0: ಏರ್ ಎಲ್ಸಲ್ಲಿ
1: ಹೇಳಿ
0: ತಮ್ಮ ಪ್ರಶ್ನೆ ಏನಂತ
2: ಹೇಳಿ
1: ಸಹನ ನೀವೀಗ ಹತ್ತನೇ ತರಗತಿಯಲ್ಲಿ ಇದ್ದೀರಾ. ಹತ್ತನೇ ತರಗತಿಯಲ್ಲಿ ನೀವು ಈಗ ಸುಮಾರು ವಿಷಯಗಳು ಗಣಿತ ಮತ್ತು ವಿಜ್ಞಾನಕ್ಕೆ ಒಂದು ಸುಮಾರು ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀರಾ. ಸೊ ಇನ್ನೊಂದೇನಂದ್ರೆ ಈ ಅನ್ವೇಷಣೆ ಬರೋದ್ರಿಂದ ಒಂದು ರಾಜ್ಯ ಹಂತದಲ್ಲಿ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ, ಎಷ್ಟು ಜನ ನಿಮ್ಮ ಜೊತೆಯಲ್ಲಿ ಕಾಂಪಿಟೇಟರ್ಗಳು ಇರ್ತಾರೆ, ಸೊ ನಿಮ್ಮ ಆಯ್ಕೆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಒಂದು ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ನಿಮ್ಮ ಎಸ್ ಎಲ್ ಸಿ ಪರೀಕ್ಷೆ ಬರೀತೀರಾ, ಎಷ್ಟು ವಿದ್ಯಾರ್ಥಿಗಳು ಬರೀತಾರೆ ರಾಜ್ಯದಲ್ಲಿ? ಲಕ್ಷಾಂತರ ವಿದ್ಯಾರ್ಥಿಗಳು ಬರೀತಾರೆ. ಸೊ ಈ ರೀತಿ ನಿಮಗೆ ಒಂದು ಅನುಭವ ಆಗುತ್ತೆ. ಸೊ ಟ್ಯಾಲೆಂಟ್ ಸರ್ಚ್ ಅನ್ನೋದಾದ ಅಂದರೆ ಈ ನಮ್ಮ ಪರೀಕ್ಷೆಯಲ್ಲಿ ನಾವು ನೋಡೋದಾದರೆ ಎಲ್ಲ ತರ ಶಾಲೆಗಳಲ್ಲೂ ಟಾಪರ್ಸ್ಗಳು ಆಯ್ಕೆ ಆಗ್ತಾರೆ. ಸೊ ಆ ಟಾಪರ್ಸ್ಗಳ ಜೊತೆಲಿ ನೀವು ಕಾಂಪೀಟ್ ಮಾಡ್ತೀರಾ. ಸೊ ಈ ಒಂದು ಸ್ಟೇಟ್ ಕ್ಯಾಂಪ್ ಅಂತ ನಾವು ನೋಡೋದಾಯ್ತು ಅಂದರೆ ಅಲ್ಲಿ ಬರೋದೆಲ್ಲನೂ ವಿದ್ಯಾರ್ಥಿಗಳು 600 ಅಂಕ ತಗೊಳ್ಳೋರು ಮೇಲೆ ಇರ್ತಾರೆ. ಸೊ ಆವಾಗ ನಿಮಗೆ ಆ ಕಾಂಪಿಟೇಷನ್ ಲೆವೆಲ್ ಅರ್ಥ ಆಗುತ್ತೆ. ಸೊ ನಾನು ಯಾವ ಹಂತದಲ್ಲಿದ್ದೀನಿ, ನಾನು ಎಲ್ಲಿವರೆಗೂ ತಿಳ್ಕೊಳ್ಬೋದು. ಸುಮಾರು ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೆ ಏನಂದರೆ ನನಗೆಲ್ಲ ಗೊತ್ತಿದೆ, ನಾನೇ ನಮ್ಮ ಸ್ಕೂಲ್ಗೆ ಟಾಪರ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಬೇರೆ ಸ್ಕೂಲಲ್ಲೂ ಟಾಪರ್ಗಳು ಇರ್ತಾರೆ ಅಂತಲೂ ಯೋಚನೆ ಮಾಡಬೇಕು. ಸೊ ಆ ಹಂತದಲ್ಲಿ ಅವರು ಸಿದ್ಧತೆಗಳು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದು ಒಂದು. ಎರಡನೇದು ಆಗಲೇ ನಾನು ಹಂಚ್ಕೊಳ್ತಾ ಇದ್ದೆ. ಸೊ ಸುಮಾರು ವಿಜ್ಞಾನಿಗಳು ಬರ್ತಾರೆ ಸೊ ಈ ಒಂದು ವಸತಿ ಶಿಬಿರಕ್ಕೆ, ಸ್ಟೇಟ್ ಲೆವೆಲ್ ಕ್ಯಾಂಪಿಗೆ. ಸೊ ಆ ಸೈಂಟಿಸ್ಟ್ಗಳ ಜೊತೆ ಮಾತಾಡುವಂಥ ಅವಕಾಶ ಸಿಗುತ್ತೆ, ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಸಿಗುತ್ತೆ. ಸೊ ಆ ಸದುಪಯೋಗಗಳನ್ನ ನೀವು ಪಡ್ಕೊಳ್ಬೋದು, ಅದೆಲ್ರಿಗೂ ಸಿಗಲ್ಲ. ಸೊ ಒಂದಷ್ಟು ಎಕ್ಸ್ಪೋಜರ್ಗಳು ನಿಮ್ಗೆ ಆಗುತ್ತೆ. ಸೊ ನಾನು ಯಾವ ಹಂತದಲ್ಲಿ ನಾನಿದ್ದೀನಿ, ನಾನು ಎಲ್ಲಿ ಗಂಟ ಹೋಗ್ಬೋದು. ಸೊ ಮತ್ತು ನಿಮ್ಮ ಹಿಂದೆ ನಿಮ್ಮ ಮನೆ ಪರಿಸ್ಥಿತಿ ಏನೇ ಇರ್ಬೋದು ಅದಕ್ಕೆ ಇದು ಯಾವುದು ಸಂಬಂಧ ಅಲ್ಲ. ಬರೀ ದುಡ್ಡಿರೋರು ಮಾತ್ರ ಅಲ್ಲಿಗೆ ಹೋಗ್ಬೋದೇನೋ, ಬರೀ ಸಿಟಿಯವ್ರು ಮಾತ್ರ ಹಿಂಗೆ ಮಾಡ್ಬೋದೇನೋ ಅಂತ ಅಲ್ಲ. ಯಾವುದೇ ವಿದ್ಯಾರ್ಥಿಗಳಿಗೂ ಟ್ಯಾಲೆಂಟ್ ಇದೆ ಅಂದರೆ ಎಲ್ಲಿ ಗಂಟನಾದರೂ ಹೋಗ್ಬೋದು ಅನ್ನೋದಕ್ಕೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮ.
0: ಬೇರೆ
3: ಇನ್ನೊಂದ್ಸಲ
0: ಹೇಳ್ತೀರಾ ಏನಂತ?
3: ಸೊ
1: ಯಾಕಂದ್ರೆ ಈಗ ಟೆಂತ್ ಇಂದನೇ ನೀವು ಪಿ ಯು ಸಿ ಮುಂದಿನ ಹಂತಕ್ಕೆ ಹೋಗ್ಬೇಕಾಗಿರೋದು.
2: ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೂ ಮತ್ತು ಜನಧ್ವನಿ ತಂಡಕ್ಕೂ.
0: ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು.
0: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
5: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
0: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
4: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
5: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
4: URL ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com.

0: ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿ

0: ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್: ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನಿಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ

0: ನೋಡಿ ನನಗೆ ಆಶ್ಚರ್ಯವಾಯ್ತು.
1: ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
0: ಜೀರೋ.
1: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ.
0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 43ರ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ತಿಳಿಯಾದ ಮನಸ್ಸು ಅನ್ನುವಂಥದ್ದು ಕೂಡ ಸ್ವಲ್ಪ ವಿಶ್ಲೇಷಣೆ ಕೊಟ್ಟಾಗ ಅದರು ಹೆಚ್ಚು ಅರ್ಥವಾಗುತ್ತೆ ಅಂತ ಅನಿಸುತ್ತೆ. ತಿಳಿಯಾದ ಮನಸ್ಸಿನಿಂದ ನಾವು ನೋಡಬೇಕು, ತಿಳಿಯಾದ ಕಣ್ಣಿನಿಂದ ಅಲ್ಲ, ತಿಳಿಯಾದ ಮನಸ್ಸಿನಿಂದ ನೋಡಬೇಕು. ನಮ್ಮ ಇಂದ್ರಿಯ ಕಣ್ಣು ವಸ್ತುಗಳನ್ನು ನೋಡುತ್ತೆ, ಮನಸ್ಸಿಗೆ ರವಾನಿಸುತ್ತೆ. ಕಣ್ಣು ತಿಳಿಯಾಗಿದ್ದಾಗ ಮಾತ್ರ ದೃಷ್ಟಿಗೆ ಸರಿಯಾದ ವಸ್ತು ಗೋಚರವಾಗುತ್ತೆ. ಮನಸ್ಸು ತಿಳಿಯಾಗಿಲ್ಲ ಅಂತಂದರೆ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರವಾದದ್ದೂ ಕೂಡ ಮನಸ್ಸಿಗೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಈ ತಿಳಿ ಮನಸ್ಸು ಅನ್ನೋದಕ್ಕೆ ಕೆಲವು ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮಲ್ಲಿ ಇರಬೇಕು. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ಮೊದಲನೇದಾಗಿ ಕಂಡದ್ದನ್ನು ಕಂಡಂತೆ ನೋಡುವ ಪ್ರಾಮಾಣಿಕತೆ. ಈಗ ಒಂದು ಒಂದು ವಸ್ತು, ಆವಾಗಲೇ ನಾವು ಜಾಮೂನಿನ ಒಂದು ಉದಾಹರಣೆ ತಗೊಂಡಿದ್ವಿ ಕಳೆದ ಸರ್ತಿ. ಆ ಜಾಮೂನು ನೋಡಿದಾಗ ಇದು ಜಾಮೂನು ಅಂತಷ್ಟೇ ನಾನು ಅಂದ್ಕೊಳ್ಬೇಕು. ಆ ಜಾಮೂನ್ ಥರ ಇರುವಂಥ ಇನ್ಯಾವುದೋ ಮಣ್ಣಿನ ಒಂದು ಹೆಂಟೆ, ಅದು ಪ್ರಾಮಾಣಿಕತೆ ಆಗಲ್ಲ. ಅದೇ ರೀತಿ ನಾವು ವ್ಯಕ್ತಿಗಳನ್ನು ನೋಡುವಾಗ ಕೂಡ ಆ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಮಾತ್ರ ನೋಡಬೇಕೇ ಹೊರತು ಆ ವ್ಯಕ್ತಿಯ ಬಗೆಗಿರೋಂಥ ನಮ್ಮ ಭಾವನೆಗಳಿಂದ ಅದು ಬಣ್ಣ ಬದಲಾಗಬಾರದು. ಪ್ರಾಮಾಣಿಕವಾಗಿ ಕಂಡದ್ದು ಕಂಡಂತೆ ನೋಡುವಂಥದ್ದು ಮೊದಲನೆಯ ಗುಣ. ಇನ್ನು ಎರಡನೆಯ ಗುಣ ಏನಪ್ಪ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು, ಪೂರ್ವಾಗ್ರಹಗಳು ಇರಬಾರ್ದು. ಆವಾಗ ಮಾತ್ರ ಪ್ರಾಮಾಣಿಕವಾಗಿ ನಾವು ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ವಿಚಾರವನ್ನಾಗಲಿ ಪರಿಸ್ಥಿತಿಯನ್ನಾಗಲಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನನ್ನ ಮನಸ್ಸಿನಲ್ಲಿರೋಂಥ ಅಶುದ್ಧತೆ, ಆ ಅಶುದ್ಧತೆ ಯಾವ ರೂಪದಲ್ಲಾದರೂ ಇರ್ಬೋದು, ಒಂದು ಭಯದ ರೂಪದಲ್ಲಿರ್ಬೋದು, ಕೋಪದ ರೂಪದಲ್ಲಿರ್ಬೋದು, ದ್ವೇಷದ ರೂಪದಲ್ಲಿರ್ಬೋದು, ಅಸೂಯೆಯ ರೂಪದಲ್ಲಿರ್ಬೋದು. ಅವನು ನನಗಿಂತ ಜಾಸ್ತಿ ಸಂಪಾದನೆ ಮಾಡಿಬಿಟ್ಟಿದ್ದಾನೆ, ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾನೆ ಇತ್ಯಾದಿಗಳು. ಆ ಪರಿಶುದ್ಧತೆ ನನ್ನ ಮನಸ್ಸಿನಲ್ಲಿ ಇಲ್ಲ ಅಂತಂದರೆ ಆ ವ್ಯಕ್ತಿಯ ಸತ್ಯತೆಯನ್ನು ಕಾಣುವಂಥ ತಿಳಿ ಮನ ನನ್ನಲ್ಲಿರಲ್ಲ. ಮೊದಲನೇದು ಇದ್ದದ್ದಿದ್ದಾಗೆ ಮಾತ್ರ ನೋಡಿ ಗ್ರಹಿಸುವಂಥ ಪ್ರಾಮಾಣಿಕತೆ ಇರಬೇಕು. ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಇರೋ ರೀತಿಯ ತಿಳಿಯಾದಂಥ ಶುದ್ಧವಾದಂಥ ಮನಸ್ಸು ನನ್ನಲ್ಲಿರಬೇಕು. ಅದಾದ ನಂತರ ನಾನು ನೋಡಿದ ನೋಟದಿಂದ ಅಥವಾ ನಾನು ಅನುಭವಿಸಿದ ಒಂದು ಸಂದರ್ಭದಿಂದ ನನ್ನ ಮನಸ್ಸಿನಲ್ಲಿ ಏರ್ಪೇರುಗಳು ಆಗದೇ ಇರೋ ರೀತಿ ನಾನು ಸ್ಥಿಮಿತದಲ್ಲಿ ಮನಸ್ಸನ್ನು ಇಟ್ಕೊಳ್ಬೇಕು. ಆಗ ಅದು ತಿಳಿಮನವಾಗುತ್ತೆ.
6: ಇದುವರೆಗೂ ನಾನು

ಸರಿಯಾಗಿ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡು ಹೋದೆ, ಆದರೆ ಆ ವ್ಯಕ್ತಿ ಏನೋ ಒಂದು ಹೇಳಿದರು ಅಂತಂದರೆ, ಸಡನ್ನಾಗಿ ನನ್ನಲ್ಲಿ ಕೋಪ ಬಂದ್ಬಿಡುತ್ತೆ ಅಂತಂದರೆ ತಿರ್ಗಾ ಆ ತಿಳಿ ಮನ ಹೊರಟೋಯ್ತು ನನಗೆ. ಸೊ ನಾನು ನನ್ನ ಕೋಪದ ಕನ್ನಡಕ ಹಾಕ್ಕೊಂಡು ಈ ಪರಿಸ್ಥಿತಿಯನ್ನು ವಿಶ್ಲೇಷಿಸ್ತಾ ಇದ್ದೀನಿ ಈಗ. ಆಗ ಸತ್ಯ ಮತ್ತೆ ಮರೆಮಾಚಿತು. ಸೊ ಈ ತಿಳಿ ಮನ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಪಾಠ ನಮಗೆಲ್ಲರಿಗೂ. ಬಹಳ ಕಷ್ಟ ಆ ಥರ ತಿಳಿ ಮನಸ್ಸು ಇಟ್ಕೊಳ್ಳೋವಂಥದ್ದು ಅಷ್ಟು ಸುಲಭ ಅಲ್ಲ. ನಮ್ಮ ಮನಸ್ಸನ್ನು ಅನೇಕ ಕವಿಗಳು ಒಂದು ನಿರ್ಮಲವಾದಂತಹ ಕೊಳದ ಜಲಕ್ಕೆ ಹೋಲಿಸ್ತಾರೆ. ಸುಂದರವಾದಂಥ ಒಂದು ನೀರಿನ ಕೊಳ ಇದೆ ಅಂತ ಅಂದ್ಕೊಳ್ಳೋಣ. ಆ ನೀರು ಯಾವುದೇ ಅಲೆಗಳಿಲ್ಲದೆ, ಯಾವುದೇ ಏರುಪೇರುಗಳಿಲ್ಲದೆ ತಿಳಿಯಾಗಿ ಸ್ಥಿರವಾಗಿ ನಿಂತಾಗ ಆ ನೀರು ಅತ್ಯಂತ ಪಾರದರ್ಶಕವಾಗಿರುತ್ತೆ. ಅದರ ತಳದಲ್ಲಿರುವಂಥ ಸರ್ವಸ್ವವೂ ಕೂಡ ಹೊರಗಿಂದ ನೋಡೋರಿಗೆ ಕಾಣಿಸ್ತಾ ಇರುತ್ತೆ. ಆದರೆ ಸಪೋಸಿಂಗ್ ಆ ನೀರಿನಲ್ಲಿ ಅಲೆಗಳು ಎದ್ದುವು ಅಂತ ಅನ್ಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿರುವಂಥ ಪೂರ್ವಾಗ್ರಹಗಳವು, ಆ ಅಲೆಗಳು ಕೆಳಗಡೆ ಇರುವಂಥ ಸತ್ಯವನ್ನು ಸರಿಯಾಗಿ ನೋಡೋದಕ್ಕೆ ಬಿಡಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಕೆಳಗೆ ಇರುವಂಥ ಅಥವಾ ನೀರಿನಲ್ಲಿ ಯಾವುದೋ ಒಂದು ಕಲ್ಮಶ ಸೇರಿಕೊಂಡಿತ್ತು ಅಂತಂದರೆ ತಿಳಿಯಾಗಿರಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಿರ ಪಾರದರ್ಶಕವಾಗಿರಲ್ಲ. ಮಣ್ಣು ಪೂರಿತವಾದಂತಹ ನೀರು ಮಣ್ಣಿನ ಬಣ್ಣವನ್ನೇ ಪಡ್ಕೊಂಡಿರುತ್ತೆ. ಸೊ ಹಾಗಾಗಿ ಆ ಕೆಳಗಡೆ ಏನಿದೆ ಅಂತ ನಮಗೆ ಕಾಣೋದೇ ಇಲ್ಲ, ಗೋಚರವೇ ಆಗೋದಿಲ್ಲ. ಸೊ ಹಾಗೆ ತಿಳಿಯಾದಂತಹ ಮನ ಇದೆ ನನಗೆ ಅನ್ನೋದಾದರೆ, ಈ ರೀತಿಯ ಗುಣಗಳು ನನ್ನ ಮನಸ್ಸಿನಲ್ಲಿ ನಾನು ಆವಿರ್ಭಾವ ಮಾಡಿಕೊಂಡಾಗ ಮಾತ್ರ ನಾನು ಸತ್ಯವನ್ನು ಯಥಾರ್ಥವಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸತ್ಯವನ್ನು ಯಥಾರ್ಥವಾಗಿ ನಾವು ಕಂಡುಕೊಳ್ಳುವಂಥದ್ದೇ ನಿಜವಾಗಿಯೂ ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಿದ್ಧಾಂತ ಅಥವಾ ತತ್ವ. ಸೊ ಹಾಗಾಗಿ ಈ ಅನುಭವ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಅನುಭವವನ್ನು ಸರಿಯಾಗಿ ನಾವು ಪಡ್ಕೊಳ್ಳೋದಕ್ಕೆ ತಿಳಿ ಮನ ಬಹಳ ಮುಖ್ಯ, ತಿಳಿ ಮನದಿಂದ ನೋಡುವಂಥದ್ದು ಬಹಳ ಮುಖ್ಯ. ಸೊ ಈ ತಿಳಿ ಮನಕ್ಕೆ ನಾವು ಈಗಷ್ಟೇ ಒಂದು ಉದಾಹರಣೆ, ಒಂದು ಕೊಳದ ಜಲದ ನೋಡಿದ್ವಿ. ನಿತ್ಯ ಜೀವನದಲ್ಲಿ ನಮಗೆ ಈ ಥರದ ಅನೇಕ ಗೋಚರ ಆಗುತ್ತೆ. ನಾವು ಬಹಳ ಸಿಂಪಲ್ಲಾಗಿ ನೋಡೋದು ಅಂತಂದರೆ ನಮ್ಮ ಕನ್ನಡಕ ನಮ್ಮ ದೃಷ್ಟಿದೋಷವನ್ನು ಸರಿಪಡಿಸಿ ಸರಿಯಾದ ದೃಷ್ಟಿಯನ್ನು ನಮಗೆ ತೋರಿಸುವಂಥದ್ದು. ಯಾರಿಗೋ ದೂರದೃಷ್ಟಿ ಸರಿ ಇಲ್ಲ ಅಂತಂದರೆ ಅವ್ರಿಗೊಂಥರ ಕನ್ನಡಕ ಕೊಡ್ತಾರೆ, ಇನ್ಯಾರಿಗೋ ಮಕ್ಕಳಿಗೆ ಹತ್ತಿರದ ದೃಷ್ಟಿ ಇದೆ ಅಂದರೆ ಅವ್ರಿಗೆ ಬೇರೆ ಥರ ಕನ್ನಡಕ ಕೊಡ್ತಾರೆ. ಆದರೆ ಸಪೋಸಿಂಗ್ ಆ ಕನ್ನಡಕದ ಮೇಲೆ ಏನೋ ಗಲೀಜು ಕೂತ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ. ಆಗ ಕನ್ನಡಕ ಹಾಕ್ಕೊಂಡಂಥ ವ್ಯಕ್ತಿಗೆ ಏನಿದೆ ಅಂತ ಕಾಣಿಸ್ತಾ ಇಲ್ಲ. ಅದು ಆ ವ್ಯಕ್ತಿದು ತಪ್ಪಲ್ಲ, ಆ ವಸ್ತುದು ತಪ್ಪಲ್ಲ, ಮಧ್ಯದಲ್ಲಿರುವಂಥ ಕನ್ನಡಕದ ತಪ್ಪು. ಆ ಕನ್ನಡಕವನ್ನು ಸರಿಯಾದ ಶುದ್ಧವಾದ ನೀರಿನಿಂದ ತೊಳೆದು ಸರಿಯಾಗಿ ಒರೆಸ್ಕೊಂಡು ತಿರ್ಗಾ ಅದೇ ಕನ್ನಡಕವನ್ನು ಹಾಕ್ಕೊಂಡ್ರೆ ಆ ವ್ಯಕ್ತಿಗೆ ಆ ವಸ್ತು ಸರಿಯಾಗಿ ಕಾಣಿಸುತ್ತೆ. ಸೊ ಹಾಗೆ ನಾವು ಪ್ರಪಂಚವನ್ನು ನೋಡುವಂಥ ಕನ್ನಡಕಗಳನ್ನು ಹಾಕ್ಕೊಂಡಿರ್ತೀವಿ. ಅದು ನಮ್ಮದೇ ಆದಂಥ ಕೆಲವು ಪೂರ್ವಾಗ್ರಹಗಳಿರ್ಬೋದು, ನೋಡಿದ ವಸ್ತುವಿನಿಂದ ನಮ್ಮಲ್ಲಿ ಉಂಟಾಗುವಂಥ ಉದ್ವೇಗಗಳಿರ್ಬೋದು, ಇದೆಲ್ಲವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳದೆ ಕನ್ನಡಕವನ್ನು ಹಾಕ್ಕೊಂಡು ನೋಡ್ತಿದ್ದೀವಿ ಅಂತಂದರೆ ಇವೆಲ್ಲವೂ ಕೂಡ ಕನ್ನಡಕದ ಮೇಲಿನ ಕೊಳೆಯಂತೆ. ಸೊ ವಸ್ತುವು ನಮಗೆ ಸರಿಯಾಗಿ ಕಾಣಿಸಲ್ಲ, ಏನೋ ಅಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅದು ನಮ್ಮ ಮನಸ್ಸಿನಲ್ಲಿ ಬೇರೆ ರೀತಿಯ ಅನುಭವವನ್ನು ಉಂಟು ಮಾಡಿ ಸತ್ಯದ ಯಥಾರ್ಥವನ್ನು ನಮಗೆ ತೋರಿಸ್ಕೊಡಲ್ಲ. ಹಾಗೆ ಈ ಮಕ್ಕಳು ಜಾತ್ರೆಗಳಲ್ಲಿ ಇದರಲ್ಲಿ ಬಣ್ಣದ ಕನ್ನಡಕ ತಗೋತಾರೆ. ಆ ಬಣ್ಣದ ಕನ್ನಡಕದ ಕತೆ ಕೂಡ ಹೀಗೆ, ನಾವೆಲ್ಲರೂ ಪ್ರಪಂಚವನ್ನು ನೋಡುವಾಗ, ಪ್ರಪಂಚ ಅಂದರೆ ಏನು, ನಮ್ಮ ಸುತ್ತಮುತ್ತ ಇರುವಂಥ ಜನರನ್ನು ನೋಡುವಾಗ, ಜನರ ಜೊತೆ ವ್ಯವಹರಿಸುವಾಗ ಈ ಥರದ ಬಣ್ಣದ ಕನ್ನಡಕಗಳನ್ನು ಹಾಕ್ಕೊಂಡು ಅವರನ್ನು ನೋಡ್ತಾ ಇರ್ತೀವಿ. ನಮ್ಮದೇ ಆದಂಥ ಕೆಲವು ಪೂರ್ವಾಗ್ರಹಗಳಿಂದ, ನಮ್ಮದೇ ಆದ ಕೆಲವು ಅಭಿಪ್ರಾಯಗಳಿಂದ, ತಪ್ಪು ಕಲ್ಪನೆಗಳಿಂದ ಅವರ ಬಣ್ಣವನ್ನು ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಿ. ತಪ್ಪು ಅವರದ್ದಲ್ಲ, ನಮ್ಮ ಕನ್ನಡಕದ್ದು. ಕನ್ನಡಕವನ್ನು ನಾವು ಸರಿಪಡಿಸ್ಕೊಂಡ್ರೆ ಆ ವ್ಯಕ್ತಿ ನಮಗೆ ಸರಿಯಾಗಿ ಕಾಣಿಸುವಂಥ ಸಾಧ್ಯತೆ ಜಾಸ್ತಿ. ಸೊ ಹಾಗೆ ಸರಿಯಾದ ತಿಳಿಯಾದ ನೋಟ ನಾವು ಪಡ್ಕೊಳ್ಬೇಕು, ನಾವು ಸಿದ್ಧಿ ಮಾಡಿಕೊಳ್ಬೇಕು, ಆಗ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಈ ವಸ್ತುಗಳು ನಮಗೆ ಕಾಣಿಸ್ಬೇಕು, ತಿಳಿಯಾದ ಮನಸ್ಸು ನಮಗಿರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ಆಲೋಚನೆ ಮಾಡಬಹುದು. ಯಾವುದೇ ವಸ್ತು ನಮಗೆ ಕಾಣಿಸ್ಬೇಕಾದ್ರೆ ಆ ವಸ್ತುವಿಗೂ ನಮಗೂ ಮಧ್ಯದಲ್ಲಿ ಇರುವಂಥ ಯಾವುದೇ

0: ವಸ್ತುವಾದರೂ ಕೂಡ ಅದು ಪಾರದರ್ಶಕವಾಗಿರಬೇಕು. ಈಗ ಉದಾಹರಣೆಗೆ, ಏನು ನಮಗೆ ಬಹಳ ಮೌಲ್ಯಯುತವಾದಂಥ ಒಂದು ವಸ್ತು ನೆಲದ ಮೇಲೆ ಬಿದ್ದೋಗಿದೆ ಅಂತ ಅಂದ್ಕೊಳ್ಳೋಣ. ಉಂಗುರ, ಉಂಗುರ ನೆಲದ ಮೇಲೆ ಬಿದ್ದೋಗಿದೆ, ನಮಗೆ ಕಾಣಿಸ್ತಾ ಇಲ್ಲ ಅದು ಅಂತಾಗ ನಾವು ಅದನ್ನು ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಹುಡುಕ್ತಾ ನಾವು ನೋಡಿದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ? ಬಹುಶಃ ಆ ಉಂಗುರ ಯಾವುದೋ ಒಂದು ಕಲ್ಲಿನ ಅಡಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಕಲ್ಲಿನ ಅಡಿಯಲ್ಲಿ ಸೇರಿಕೊಂಡಾಗ ನಮಗೆ ಕಾಣಿಸಲ್ಲ. ಯಾಕೆ? ಕಲ್ಲು ಪಾರದರ್ಶಕವಲ್ಲ, ಅದರ ಹಿಂದೆ ಏನಿದೆ ಅನ್ನೋದು ನಮಗೆ ಕಾಣಿಸಲ್ಲ. ಆದರೆ ಆ ಕಲ್ಲನ್ನು ನಾವು ಸರಿಸಿದ ತಕ್ಷಣ ಅದರ ಕೆಳಗೆ ಇರುವಂತಹ ಉಂಗುರ ನಮಗೆ ಸಿಕ್ತು. ಉಂಗುರ ಮೊದಲು ಎಲ್ಲಿತ್ತು? ಅಲ್ಲೇ ಇತ್ತು. ಅದೇನು ಈಗ ನಾನು ಕಲ್ಲು ಸರಿಸಿದ ಮೇಲೆ ಅಲ್ಲಿ ಸಡನ್ನಾಗಿ ಬಂದ್ಬಿಡ್ತಾ ಅಂದರೆ ಅಲ್ಲ, ಅದಲ್ಲೇ ಇತ್ತು. ಹುಡುಕ್ತಾ ಇದ್ದೆ ನಾನು ಬೇರೆ ಕಡೆ, ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ. ಬರೀ ಹುಡುಕಿದ್ರೆ ಸಾಕಾಗಲ್ಲ, ಅಡ್ಡವಾಗಿ ನನ್ನ ದೃಷ್ಟಿಗೆ ನಿಂತಿರೋಂಥ ಅಡ್ಡವಾಗಿ ನಿಂತಿರೋಂಥದ್ದನ್ನು ನಾನು ಸರಿಸಿದಾಗ ಅದರ ಅಡಿಯಲ್ಲಿ ಏನಿದೆ ಅನ್ನೋದು ನನಗೆ ಗೋಚರವಾಗುತ್ತೆ. ಅದು ಈ ತಿಳಿ ಮನದ ಮಹತ್ವ. ಇದ್ದದ್ದನ್ನು ಪ್ರಾಮಾಣಿಕವಾಗಿ ಇದ್ದ ರೀತಿಯಲ್ಲೇ ತಿಳ್ಕೊಳ್ಳೋದು ಒಂದು, ನನ್ನ ಪೂರ್ವಾಗ್ರಹಗಳನ್ನು ನಾನು ದೂರ ಇಟ್ಟು ಸಾಧ್ಯವಾದಷ್ಟು ನಿರ್ಮಲವಾದಂತಹ ದೃಷ್ಟಿ ಪಡ್ಕೊಳ್ಳುವಂಥದ್ದು ಒಂದು, ನನಗೂ ನಾನು ನೋಡ್ತಾ ಇರುವಂಥ ವಸ್ತುವಿಗೂ ಮಧ್ಯದಲ್ಲಿ ಬೆಳೆದಿರೋಂಥ ಅಡ್ಡಗೋಡೆಗಳನ್ನು ಸರಿಸಿ ನಿಷ್ಪಕ್ಷಪಾತವಾಗಿ ವಸ್ತುವನ್ನು ನೋಡುವಂಥ ದೃಷ್ಟಿಯನ್ನು ನನ್ನಲ್ಲಿ ನಾನು ಬೆಳೆಸ್ಕೊಳ್ಳುವಂಥದ್ದು ಒಂದು. ಅಷ್ಟೇ ಮುಖ್ಯವಾಗಿ ನಾನು ನೋಡಿದ ನೋಟದಿಂದ ಯಾವುದೇ ಉದ್ವೇಗಕ್ಕೆ ಒಳಗಾಗದಂತೆ ನಾನು ಸಮಸ್ಥಿತಿಯನ್ನು ಕಾಪಾಡಿಕೊಳ್ಬೇಕಾದಂಥದ್ದು ಮತ್ತೊಂದು. ಸೊ ಹೀಗೆ ಈ ಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ರೆ ಆಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಯಥಾರ್ಥವನ್ನು ಹುಡುಕೋದಿಕ್ಕೆ ಕಾಣೋದಿಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅದು ಅಮೆರಿಕದ ಓಕ್ಲಹೋಮ ನಗರ. ಆಕೆಯ ಹೆಸರು ಕ್ಲಾರಾ ಲೂಪರ್. ವೃತ್ತಿಯಿಂದ ಶಾಲಾ ಶಿಕ್ಷಕಿಯಾಗಿದ್ದ ಕ್ಲಾರಾಳಿಗೆ ಒಂದು ಸತ್ಯ ಚೆನ್ನಾಗಿ ಗೊತ್ತಿತ್ತು. ಮಕ್ಕಳನ್ನು ಅನ್ಯಾಯದಿಂದ ಮುಚ್ಚಿಟ್ಟು ರಕ್ಷಿಸಲು ಸಾಧ್ಯವಿಲ್ಲ. ಶಾಲೆಯ 4 ಗೋಡೆಗಳ ಮಧ್ಯೆ ಆ ಕಪ್ಪು ವರ್ಣದ ಮಕ್ಕಳು ಅಮೆರಿಕದ ಇತಿಹಾಸ, ಸಂವಿಧಾನ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಪಾಠಗಳನ್ನು ಕಂಠಪಾಠ ಮಾಡುತ್ತಿದ್ದರು. ದೇಶ ತಮಗೆ ನೀಡಿದ್ದ ಭರವಸೆಗಳ ಬಗ್ಗೆ ಹೆಮ್ಮೆಯಿಂದ ಓದುತ್ತಿದ್ದರು. ಆದರೆ ಶಾಲೆಯ ಕಂಠೆ ಬಾರಿಸಿ ಹೊರಗೆ ಬರುತ್ತಿದ್ದಂತೆ ಕ್ರೂರ ವಾಸ್ತವ ಅವರ ಮುಖಕ್ಕೆ ಅಪ್ಪಳಿಸುತ್ತಿತ್ತು. ಬೀದಿ ಬೀದಿಗಳಲ್ಲಿ ಬಿಳಿಯರಿಗೆ ಮಾತ್ರ ಎಂಬ ಬೋರ್ಡುಗಳು ರಾರಾಜಿಸುತ್ತಿದ್ದವು. ಅವರ ಹೆತ್ತವರನ್ನು ಹೋಟೆಲ್ಗಳಿಂದ ಹೊರ ದೂಡಲಾಗುತ್ತಿತ್ತು. ನೀವು ಈ ದೇಶದ ಪ್ರಜೆಗಳಾಗಿದ್ದರು, ಇಲ್ಲಿಗೆ ಸೇರಬೇಕಾದವರಲ್ಲ ಎಂದು ಸಮಾಜ ಪ್ರತಿ ಹೆಜ್ಜೆಯಲ್ಲೂ ನೆನಪಿಸುತ್ತಿತ್ತು. ಪುಸ್ತಕದ ಪಾಠಕ್ಕೂ ಬದುಕಿನ ಕಹಿ ಸತ್ಯಕ್ಕೂ ಇರುವ ಈ ದೊಡ್ಡ ಕಂದಕವನ್ನು ಕ್ಲಾರಾ ಗಮನಿಸಿದಳು. ಆ ಕಂದಕವನ್ನೇ ತನ್ನ ಮುಂದಿನ ಪಾಠವನ್ನಾಗಿ ಮಾಡಲು ನಿರ್ಧರಿಸಿದಳು. ಅನುಮತಿಗಾಗಿ ಕಾಯಬೇಡಿ, ಬದಲಾವಣೆಯನ್ನು ನೀವೇ ತನ್ನಿ ಎಂದು ತನ್ನ ವಿದ್ಯಾರ್ಥಿಗಳಿಗೆ ಕರೆ ನೀಡಿದಳು. ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಪ್ಲೋರಡ್ ಪೀಪಲ್, ಇದು ಅಮೆರಿಕದಲ್ಲಿ ಕಪ್ಪು ವರ್ಣೀಯರು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ

ನಾಗರಿಕ ಸಮಾನತೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಅತ್ಯಂತ ಹಳೆಯ ಮತ್ತು ಪ್ರಮುಖ ನಾಗರಿಕ ಹಕ್ಕುಗಳ ಸಂಸ್ಥೆಯ ಯುವ ಮಂಡಳಿಯ ಸಲಹೆಗಾರ್ತಿಯಾಗಿ ಆಕೆ ತನ್ನ ಪ್ರೀತಿಯ ಮಕ್ಕಳನ್ನು ಈ ಹೋರಾಟಕ್ಕೆ ಸಜ್ಜುಗೊಳಿಸಿದಳು. ಅದು ಸಾಮಾನ್ಯ ಸಿದ್ಧತೆಯಾಗಿರಲಿಲ್ಲ. ಸಿಟ್ಟು ನೆತ್ತಿಗೇರಿದಾಗಲೂ ಹೇಗೆ ಶಾಂತವಾಗಿರಬೇಕು, ಅವಮಾನಗಳು ಮೈಮೇಲೆ ಎರಗಿದಾಗಲೂ ಹೇಗೆ ಧ್ವನಿ ಎತ್ತರಿಸದೆ ತಾಳ್ಮೆಯಿಂದಿರಬೇಕು, ಕಣ್ಣುಗಳಲ್ಲಿ ಘನತೆಯನ್ನು ಕಾಪಾಡಿಕೊಂಡು ಹೇಗೆ ನೆಟ್ಟೆಗೆ ಕುಳಿತುಕೊಳ್ಳಬೇಕು ಎಂದು ಆಕೆ ಮಕ್ಕಳಿಗೆ ಅಹಿಂಸೆಯ ಕಠಿಣ ಪಾಠಗಳನ್ನು ಕಲಿಸಿದಳು. 1958 ಆ ಒಂದು ದಿನ ಕ್ಲಾರಾ ತನ್ನ ಮಕ್ಕಳನ್ನು ಕರೆದುಕೊಂಡು ಡೌನ್ ಟೌನ್ನಲ್ಲಿದ್ದ ಕಾರ್ಚ್ಡ್ರಗ್ ಸ್ಟೋರ್ ಎಂಬ ಹೋಟೆಲ್ಗೆ ಹೋದಳು. ಅಲ್ಲಿನ ಲಂಚ್ ಕೌಂಟರ್ನಲ್ಲಿ ಮಕ್ಕಳು ಸಾಲಾಗಿ ಕುಳಿತರು. ಅತ್ಯಂತ ವಿನಮ್ರವಾಗಿ ಕೇಳಿದರು, ನಮಗೆ ಸ್ವಲ್ಪ ಆಹಾರ ಬಡಿಸುತ್ತೀರಾ? ಅಲ್ಲಿಂದ ಬಂದ ಉತ್ತರ, ಇಲ್ಲ. ಕೆಲಸಗಾರರು ಮುಖ ತಿರುಗಿಸಿದರು. ಗ್ರಾಹಕರು ಕೆರಳಿ ಕೆಂಡವಾದರು. ನಮ್ಮ ಜಾಗದಲ್ಲಿ ಕುಳಿತುಕೊಳ್ಳಲು ಈ ಕಪ್ಪು ಮಕ್ಕಳಿಗೆ ಎಷ್ಟು ಧೈರ್ಯ ಎಂದು ಕೆಲವರು ಜಿಗುಪ್ಸೆಯಿಂದ ಹಂಗಿಸಿದರು. ಆದರೆ ಆ ಮಕ್ಕಳು ವಾದಿಸಲಿಲ್ಲ, ಕೂಗಾಡಲಿಲ್ಲ. ಜಾಗದಿಂದ ಕದಲದೆ ಸೂರ್ಯ ಮುಳುಗುವವರೆಗೂ ಅಲ್ಲೇ ಕುಳಿತರು. ಅದರ ಮರುದಿನವು ಬಂದರು, ವಾರಗಳೇ ಹೊರಳಿದವು. ಅವರ ಈ ಮೌನ ಸಮಾಜದ ಆತ್ಮಸಾಕ್ಷಿಯನ್ನು ಚುಚ್ಚಲಾರಂಭಿಸಿತು. ಹಸಿದ ಮಗುವಿಗೆ ಒಂದು ಸ್ಯಾಂಡ್ವಿಚ್ ನಿರಾಕರಿಸುವ ವರ್ಣಭೇದ ನೀತಿ ಎಷ್ಟು ಕ್ರೂರ ಮತ್ತು ಅಮಾನವೀಯ ಎಂಬುದು ಇಡೀ ನಗರಕ್ಕೆ ಅರ್ಥವಾಗತೊಡಗಿತು. ವ್ಯಾಪಾರಿಗಳು, ಗ್ರಾಹಕರು, ಇಡೀ ಓಕ್ಲಹೋಮ ನಗರವೇ ಆ ಮಕ್ಕಳ ಶಾಂತ ಕಣ್ಣುಗಳ ಎದುರು ಸೋಲೊಪ್ಪಿಕೊಂಡಿತು. ಕೊನೆಗೆ ಆ ಹೋಟೆಲ್ ಕಪ್ಪು ವರ್ಣದವರಿಗೂ ಬಾಗಿಲು ತೆರೆಯಿತು. ಇತಿಹಾಸದ ಪ್ರಸಿದ್ಧ ಹೋರಾಟಗಳಿಗಿಂತ ಮೊದಲೇ ಓಕ್ಲಹೋಮದಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು. ಯಾವುದೇ ಹಿಂಸೆಯಿಲ್ಲದೆ ಕೇವಲ ಮಕ್ಕಳು ಶಾಂತವಾಗಿ ಕುಳಿತುಕೊಳ್ಳುವ ಮೂಲಕ ಇತಿಹಾಸವನ್ನು ಬದಲಾಯಿಸಿದ್ದರು. ಕ್ಲಾರಾ ಲೂಪರ್ ಅಲ್ಲಿಗೆ ನಿಲ್ಲಿಸಲಿಲ್ಲ. ದಶಕಗಳ ಕಾಲ ಆಕೆ ಸಾವಿರಾರು ಯುವಕರಲ್ಲಿ ಧೈರ್ಯದ ಕಿಡಿಯನ್ನು ತುಂಬಿದಳು. ನಾಯಕತ್ವ ಎಂದರೆ ಮೈಕ್ರೋಫೋನ್ ಹಿಡಿದು ಕಿರಿಚುವುದಲ್ಲ. ಜಗತ್ತೇ ನಿಮ್ಮನ್ನು ಇಲ್ಲವಾಗಿಸಲು ಬಯಸಿದಾಗಲೂ ಮೌನವಾಗಿ, ದೃಢವಾಗಿ ಕದಲದು ನಿಲ್ಲುವುದು ಎಂದು ತೋರಿಸಿಕೊಟ್ಟಳು. ಕ್ಲಾರಾ ಲೂಪರ್ ಸದ್ದನ್ನು ಮಾಡಲಿಲ್ಲ, ಆದರೆ ಇತಿಹಾಸವನ್ನೇ ಸೃಷ್ಟಿಸಿದಳು. ಬದುಕಿನಲ್ಲಿ ನಮ್ಮನ್ನು ಪರೀಕ್ಷಿಸುವ ಅನೇಕ ಘಟನೆಗಳು, ವ್ಯಕ್ತಿಗಳು ಎದುರಾಗುತ್ತಾರೆ. ಎಲ್ಲಕ್ಕೂ ಬಲ ಪ್ರಯೋಗದ ಅಗತ್ಯವಿರುವುದಿಲ್ಲ. ಶಾಂತಿ, ಸಮಾಧಾನ, ದೃಢ ಮನಸ್ಸು ಕೆಲವೊಮ್ಮೆ ವಜ್ರಕ್ಕಿಂತ ಕಠಿಣವಾಗಿ ಪರಿಣಾಮ ಬೀರುತ್ತವೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರ, ಇದುವರೆಗೂ ಜ್ಞಾನ ಸುಧಾ ಕಾರ್ಯಕ್ರಮದಲ್ಲಿ ಶಾಂತಿಯಿಂದಲೇ ವರ್ಣಭೇದವನ್ನು ಮಣಿಸಿದ ಶಿಕ್ಷಕಿ ಕ್ಲಾರಾ ಲೂಪರ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್

0: ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕು ವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಕೂರು ತಾಲೂಕಿನ ಎತ್ತಿಗೆಯ ಹಾಡಿಯ ಶ್ರೀಯುತ ಮಾದಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರ ತಾಲೂಕಿನ ಎತ್ತಿಗೆಹಾಡಿಯ ನಿವಾಸಿಗರಾದ ಶಿವತ ಮಾದಾರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಮಾದಾರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ ಸರ್.
1: ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
2: ನಮ್ಮ ಹಾಡೇ ಅಂದ್ರೆ ಎತ್ತಿಗೆ ಹಾಡಿ, ನಮ್ಮ ಹೆಸರು ಮಾದಾರ.
1: ಹಾಗೆ ಮಾದಾರವರೇ, ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ಕೊಂಡು ಬಂದ್ರಿ, ನಂತರದಲ್ಲಿ ತಾವೇ ಈ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ ಮಾದಾರವರೇ, ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ?
2: ಚೆನ್ನಾಗಿ. ನಮ್ಮ ಜೀವನ ಏನೇನೋ ಈಗ ಪ್ರಾಬ್ಲಮ್ ಇಲ್ಲ, ಎಲ್ಲ ನಮ್ಮ ಜೀವನ ಏನಿದ್ವಿ ಕೆಲಸ ಬಗ್ಗೆ ಅದು ಇದ್ದ ದುಡ್ಡು ಕಾದು ಅದು ಈಗ ಎಲ್ಲಿಗೆ ಹೋದ್ರು ಮಾಡ್ಕೊಂಡು ಬಂದಿಗೆ ಮನೇಲಿ. ಮೊದಲಿಗೆ ಹಂಗೆ ಇಲ್ಲ, ಎಣ್ಣೆ ಹೊಡಿತಾಗಿಯ ಯಾರು ಕಾಯ್ತಾರಂತೂ ಅಲ್ಲಿ ಹೋಯ್ತೀವಿ. ಒಂದು ಬೆಳಗ್ಗೆ ಸಾಯಂಕಾಲ ಹಿಂದೆ ಹಿಡಿದು 6-7 ಗಂಟೆ ಕಟ್ಟಿ ಕೊಡಗು ಹೋದ್ರು, ಎಲ್ಲ ಕೇಳಿಗೆ ಹೋದ್ರು, ಬರೀ ಎಣ್ಣೆ ಕಾಟಿಕೊಳದಲ್ಲಿ ಒಂದು ದಿವಸ ಮಾಡೋದು ಕೆಲ್ಸಕ್ಕೆ ಹೋಗಿ ಅದ ದುಡ್ಡು ತರ್ನಿಲ್ಲ, ವಾಪಸ್ಸು ಅದೇ ದುಡ್ಡು ಅವ್ರ ಕೈಲಿ ಬಸ್ ಏದ ಕಡೆ ಇತ್ತದ 100 ಬಸ್ ಏನು 1 ರೂಪಾಯಿ ತರ್ನಿಲ್ಲ.
1: ಅಂದ್ರೆ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕುಡಿತಕ್ಕೆ ಬಳಸ್ಕೊತಾರೆ.
2: ಎಲ್ಲ ಸಂಪಾದನೆ ಮಾಡಿರೋದಲ್ಲೇ ಕುಡುಕಿ ಕುಡಿದು ಕುಡಿದು ಕುಡಿದು ಕುಡಿದು ಎಲ್ಲ ಕಾರ್ಯ ಬರ್ತದೆ 1 ರೂಪಾಯಿ ಅದರಲ್ಲಿ ಅದೇ ಕಿಟ್ಟು.
1: ಏನ್ ಕೆಲಸ ಮಾಡ್ತಿದ್ರಿ ಮೊದಲು?
2: ಕೆಲಸ ಅಂದ್ರೆ ಕಾಫಿ ಕುಯ್ತಿನೂ, ಶುಂಠಿ ಕೆಲಸಕ್ಕೆ ಹೋಯ್ತಿನೂ, ಮೆಣಸು ಕುಯ್ತಿನೂ, ಹೋಗಿರೋಗಿಲ್ಲ ವಾಪಸ್ ದುಡ್ಡು ಬಂದು.
1: ಸಂಪಾದನೆ ಮಾಡ್ತಾ
2: ಒಂದು ಕನಿಷ್ಠ ಆದ್ರಿ 2-3 ತಿಂಗಳು ಮಾಡಿದ್ರಿ 40,000-50,000 ರೂಪಾಯಿ ದುಡ್ಡು ಮಾಡ್ತೀನಿ. ಆಗ ಮಾಡ್ತೇವೆ ಬರ್ತಾರೆ ಅದೇ ದುಡ್ಡಲಿ
1: ಕುಡಿದಿಕ್ಕೆ ಬಳಸ್ಕೊತಾ ಇದ್ರಿ?
2: ಎಲ್ಲ ಬಳಸ್ಕೊತ.
1: ಅಂದ್ರೆ ತಾವುಗಳು ಅಂದ್ರೆ ಹೊರ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗಲ್ಲಿ 2-3 ತಿಂಗಳು ಕೆಲಸವನ್ನ ಮಾಡಿ 40,000 ರೂಪಾಯಿ ಅವ್ರಿಗೆ ಕೂಡ ಸಂಪಾದನೆ ಮಾಡ್ಕೊಳ್ತಾ ಇದ್ರಿ. ಆ 40,000 ರೂಪಾಯಿನ ಕೂಡ ಸಂಪೂರ್ಣವಾಗಿ ತಮ್ಮ ಒಂದು ವೈಯಕ್ತಿಕವಾಗಿ ಈ ಕುಡಿದಿಕ್ಕೆ ಬಳಸ್ಕೊತಾ ಇದ್ರಿ?
2: ಎಲ್ಲ ಕುಡಿಯೋಕೆ ಬಳಸ್ಕೊಡ್ತೀನಿ.
1: ಇರ್ತಿ ನನ್ನ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕುಡಿದಕ್ಕೆ ಬಳಸ್ಕೊತಾ ಇದೀನಲ್ಲ, ಇದು ನಿಮ್ಗೆ ತಪ್ಪು ಅಥವಾ ಸರಿ ಅಂತ ಅನಿಸ್ತಿಲ್ಲ ಇವಾಗ?
2: ಏನು ಅನಿಸ್ತಿಲ್ಲ, ಯಾವಾಗಲೂ ಕುಡಿಯಕ್ಕೆ ಅನುಭವಿಸ್ತಿದ್ವ. ಎಷ್ಟು ದುಡ್ಡು ಇದ್ರಿ, 3,000 ಆಗಲಿ 4,000 ಆಗಲಿ ಎಲ್ಲ ಕುಡ್ತೀವಿ, ವಾಪಸ್ ಬರ್ತಿತ್ತಿಲ್ಲ. ಒಂದು ದಿನಕ್ಕೆ ಏನಂದ್ರೆ 2,000 ರೂಪಾಯಿ 3,000 ರೂಪಾಯಿ ಕಸಾಯಿ ಒಂದು ದಿನಕ್ಕೆ. ಮನೆ ಬಂದ್ರೆ ಏನಿಲ್ಲ, ಬರೀ 200 ರೂಪಾಯಿ 500 ರೂಪಾಯಿ ಬಿಸ್ಕೆಟ್ ಗಿಸ್ಕೆಟ್ ಐಕಿರ್ತ ಕೊಡ್ತಾ ಇದ್ರು.
1: ನಿಮ್ಮ ಕುಟುಂಬದ ರಚನೆ ಇದೆ ಹಾಗಾದ್ರೆ?
2: ನಮ್ಮ ಸರ್ 3 ಶೀಟು ಮಾಮೂಲಿ ಕುಡಿತಿದ್ದು ಒಂದು ದಿನಕ್ಕೆ. ಅವ್ರು ಈಗಲೂ ಕೆಲಸ ಮಾಡ್ತಾವ್ರ ಈಗ ಅಲ್ಲಿ.

0: ಇಲ್ಲೇ ಸೂಟಿ ಕತ್ತದ ಅವ್ರಿಗೆ ಒಂದು ದಿನ ಎಣ್ಣೆ ಕುಡಿತಿದ್ದಾಗ ನಾವು ಅವರು ಒಂದು ದಿನ ಏನೋ 5 ಸಾವಿರ ರೂಪಾಯಿ ದುಡ್ಡು 9 ಗಂಟೆಗೂ ಬರಲಿಲ್ಲ. 5 ಸಾವಿರ ರೂಪಾಯಿ ದುಡ್ಡು ಒಂದು ದಿನಕ್ಕೆ ಬೆಳಿಗ್ಗೆ 6 ಗಂಟೆಲಿ ಎದ್ದು ಹೊರಟದ್ರ ಅಲ್ಲಿಂದ ತುಂಬ ಬಂದು ಅಂತ ಕೂತ್ಕೊಬಿಟ್ರ ಇನ್ನು ಮುಗಿಯಕಟ್ಟ ಹೋಯ್ತು. ಅದು ಮುಗಿಸ್ಕೊಂಡು ಪುನಃ ಸಹಾಯಕ
1: ಪೂರ್ತಿ ದುಡ್ಡಿನ ಖರ್ಚು ಮಾಡಕಂಟು ಹೋಗ್ತಾ ಇರಲಿಲ್ಲ.

0: ಎಲ್ಲಿ ಬದುಕತ್ತೀನಿ, ಎಲ್ಲಿ ಇದ್ದು, ಯಾವ ಮೂಲಲ್ಲಿ ಇದ್ದು ಅಂತ ನಮಗೆ ಗೊತ್ತಾಯ್ತು. ಒಂದು ವರ್ಷದಲ್ಲಿ ಅದೇ ಚೇಂಜ್ ಗಿಂದ ಮಾಡ್ತಿದ್ರು. ಎಲ್ಲಿ ನಮ್ಮ ಪಕ್ಕ ಇತ್ತಾಳದಲ್ಲಿ ಒಬ್ಬರು ತಮ್ಮ ಇಲ್ದಿರು, ಇನ್ನೊಬ್ರು ತಂದೆ ದುಡಿಸ್ಕೊಯ್ತೀನಿ.
1: ಕುಡಿದಕ್ಕೆ ಸಾಲ ಮಾಡಿದ್ರು ಕೂಡ
0: ಇಸ್ಕೊಯ್ತೀನಿ. ಇನ್ನು ಕುಡಿಬೇಕಂದ್ರೆ ಸಾಲ ಮಾಡ್ಕೊಳ್ಳೋಕೆ ಕುಡಿಲೇಬೇಕು, ಅದು ಬೆಳಗ್ಗೆ ಅವ್ರದ್ದೇ ಕೆಲಸಕೋಬೇಕು. ಅದು ಹೋದ್ರಿ ಕೆಲಸ ಮಾಡಕ್ಕೆ ಹಾಕಿತ್ತಿಲ್ಲ, ಸಾಯಂಕಾಲ ಬೆಳಗ್ಗೆ ಕೊಟ್ಬಿಟ್ಟು ಅವ್ರು ಕೆಲಸ ಮಾಡಿಸ್ಬೇಕು. ಆ ಪರಿಸ್ಥಿತಿ ಇದ್ದು ಅದು ನಮ್ಗೆ ನಮ್ಗೆ 5 ವರ್ಷದಿಂದ ಬಿಟ್ಟಿದ್ದು ತೊಡಿದ. ಈಗ ಇದ್ರ ಬಗ್ಗೆ ನಮ್ಗೆ ಗಮನ ಇಲ್ಲ.
1: ಇವಾಗ ಸಂಪಾದನೆ ಮಾಡೋ ದುಡ್ಡಲ್ಲಿ ಇವಾಗ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ರಿ?
0: ಈಗ ನಾವು ಮಾಡೋ ಕೂಲಿ ಮಾಡೋದ ಇದರಲ್ಲಿ ಉಳಿತಾಯ ನಡೆಸ್ಕೊಳ್ತೇವೆ ನಮ್ಮಲ್ಲಿ. ಈಗ ಯಾವ ಪ್ರಾಬ್ಲಮ್ ಅಂತ ನಮ್ಗೆ ಇಲ್ಲ, ಕುಡಿಸ್ತಿದ್ರೆ ಮಾತ್ರ ಈ ಪ್ರಾಬ್ಲಮ್ ಇಲ್ಲ. ಇನ್ನಾಗ ಮಾಡೋ ಕೂಲಿ ಇಲ್ಲ, ಉಳಿಸ್ಕೊ ಮಾಡ್ಕೊಯ್ತಾವೆ.
1: ನಮ್ಮ ಮೊದಲೇ ಜೀವನ ಎನ್ಸ್ಕೊಂಡ್ರೆ ಇವಾಗ ಹೇಗೆ ಅನಿಸ್ತಿದೆ ನಿಮ್ಗೆ ಇವಾಗ ಮಾತಾಡಿದ್ರೆ?
0: ಮೊದಲಿನ ಜೀವನ ನೆನೆಸ್ಕೊಂಡ್ರೆ ನಮ್ಗೆ ಏನು ತಕ್ಕೋಗಿ ಮನೆಗೆ ಹಾಕಾಗಿತ್ತು. ಒಂದು ಎಣ್ಣ ಕುಡಿತಾ ಇದ್ದಾಗಲೇ ನಮ್ಮ ಒಂದು ಜೀವನ ರಕ್ತದಲ್ಲಿ ಹೆಂಗ್ ನಡೀತದೆ ಅಂದ್ರೆ, ನಮ್ಮ ಈಗ ಇದೇ ದುಡ್ಡ ಕೂಲಿ ಮಾಡ್ಕೊಂಡು ಬಂದ ಮಾಡ್ತೀವಲ್ಲ, ಅದಕ್ಕೆ ಎಣ್ಣೆ ಇನ್ನೊಬ್ರಿಗೆ ಮನೇಲಿ ಒಂದೆಲ್ಲ ಟೀ ಸೊಪ್ಪು ಯಾವುದು ತಕ್ಕೊಂಡು ಕೊಡೋಗಿಲ್ವಲ್ಲ, ಅಷ್ಟೊಂದು ಹೊಟ್ಟೆ ಹೊರಿತೀನಿ ಅದೇ ಕುಡಿತಿದ್ದಾಗಲೇ ಆ ಮಾತಾಡ್ತಾ ಕೂತೀನಿ. ಇದು ಅವರು ಇಲ್ಲೇ ಅವರ ಒಂದು ದಿನ ಇಬ್ರು ನಾವು ಹೋಗಿದ್ದಾಗ ಒಂದು ಬೆಳಿಗ್ಗೆ ಮುಖನೂ ತೊಳೆದಿಲ್ಲ, ಅಲ್ಲೂ ಇತ್ತಿಲ್ಲ, ಏನು ಪ್ರಾಬ್ಲಮ್ ಏನು ಮಾಡ್ಕೋ ಐತಿಲ್ಲ, ಇಲ್ಲಿ ಎದ್ದಷ್ಟೇ ಮುಖನೂ ತೊಳೆದ್ಮೇಲೆ ಒಯ್ತೇನು. ಒಂದು ದಿನ ಇವ್ರು ನಮ್ಮ ತಮ್ಮ ಕಷ್ಟಪಟ್ಟು ಬೇರೆ ಇರ್ತಾವ ಇಸ್ಕೊಬಂದು ನಾಳಕ್ಕೆ ಬರ್ತೀನಿ ಅಂದ್ಬಿಟ್ಟು ದುಡ್ಡಿಸ್ಕೊಂಬಿಟ್ರು. 3000 ರೂಪಾಯಿ ದುಡ್ಡು ಇಸ್ಕೊಂಬಂದು ನಾಳಕ್ಕೆ ಬರ್ತೀವಿ ಅಂದ್ಬಿಟ್ಟು, ಅದು ಬೇರೆ ಕಾಫಿಗೆ ಹೋಗ್ಬೇಕಂದ್ಬಿಟ್ಟು ಇಸ್ಕೋವಾಗಿ ಕುಡ್ಕೊಂಬಿಟ್ರು. ಬೆಳಿಗ್ಗೆ ಹೋದರು ರಾತ್ರಿ 8 ಗಂಟೆಯಲ್ಲಿ ಬಂದಿರು ಬಿಡಿ, ಅದು 3000 ರೂಪಾಯಿ ವಾಪಸ್ಸು ತನ್ನಿಲ್ಲದ ಬಿಡಿ ಕುಡ್ತೀವಿ ಆಗಬೇಕು. ಆ ಪರಿಸ್ಥಿತಿ ಇದ್ದು ನಾವು ಈಗ ಅದೇ ಪರಿಸ್ಥಿತಿ ಇನ್ನೊಬ್ರಿಗೆ ನಾವು ಹೇಳಕ್ ಹೋಯ್ತಾವಿ
1: ಬುದ್ಧಿ ಮಾತ್ರ ಹೇಳ್ತಾ ಇದ್ದೀರಾ.
0: ನಾವು ನೊಂದಿವಿ, ಅದು ಕುಡಿದು ಕುಡಿದು ಕುಡಿದು ನಾವು ಸಾಕಾಗಷ್ಟು ನೊಂದು ಬಿಟ್ಟು ಈಗ ಕುಡಿಯೋರಿಗೆ ಹೇಳ್ತಾವೆ. ಅದು ಕೇಳಿದ್ರಿ ಇನ್ನೊಬ್ರಿಗೆ ಹೇಳಕ್ ಹೋದ್ರಿ ನಮ್ಮ ಮಾತು ಕೇಳಲ್ಲ. ಈಗ ಅವರು ನಮ್ಮ ಇಲ್ಲಿ ಮಾಡ್ತಾರೆ ಒಚ್ಚಿ ಕುಡಿತೀರಿ ಕೇಳಬೇಕಾರ ಅವ್ರು ಅವ್ರಿಗೆ ಅದಕ್ಕೆ ಏನು ಇರ್ತೀರ. ಒಂದು ದಿನಕ್ಕೆ ಕೆಲಸ ಏನೋ ಮಾಡಿದ್ರಿ 1,000 2,000 ಅದೇ ಅದಕ್ಕೆ ಇರ್ತೀರ. ಈಗ ಶುಂಠಿ ಕೆಲಸ ಮಾಡ್ತೇ ಇದ್ದು ಈಗ 7 ವರ್ಷದಿಂದ ಮಾಡ್ತಾವ್ರ ಶುಂಠಿ ಕೆಲಸ ತೋಟದಲ್ಲಿ ಇಲ್ಲಿ ಪಕ್ಕದಲ್ಲಿ 7 ವರ್ಷ ಮಾಡ್ತಾ ಇದ್ದು ಈಗ ನೆನ್ನ ಇದೊಂದು ವರ್ಷದಲ್ಲಿ ಆ ದುಡ್ಡು ಗಾಡಿ ತಾಗಂಟ ಎಣ್ಣ ಸವಾಸ ಬಿಟ್ಬಿಟ್ಟು ಈಗ ಗಾಡಿ ತ ನಿಲ್ಸ್ಬಿಟ್ಟು ನಿಮ್ದಾಗಿ ಕೂಲಿ ಕೆಲಸ ಮಾಡ್ತಾರೆ.
1: ತಾವಳು ಕುಡಿತನ ಸಂದರ್ಭದಲ್ಲಿ ತಮ್ಮ ಒಂದು ಮನೆ ಜೀವನವನ್ನು ಯಾರು ನೋಡ್ಕೊಂಡು ಹೋಗ್ತಿದ್ರ? ಅವಾಗ
0: ನಮ್ಮ ಜೀವನ ಅಂತ ನಾವು ಕುಡಿತಿದ್ದೆ ದುಡ್ಡು ಯಾರು ನೋಡ್ತಿದ್ವಿ. ನಮ್ಮ ಹೋಗೋರು ಕೆಲಸಕ್ಕೆ ಹೋಯ್ತು, ಕೆಲಸಕ್ಕೆ ಹೋಗ್ಬಿಟ್ಟು ಎಲ್ಲೇ ಕೂಲಿ ಮಾಡ್ಕೊಬಂದು ಅದರಲ್ಲಿ 200 ರೂಪಾಯಿ ಮನೆ ತಗೋಬೇಕು. ನಮ್ಮ ಲೇಡೀಸ್ಗಳಿಗೆ ನಮ್ಮ ತಾವೆ ದುಡ್ಡು
1: ತಮ್ಮ ಮನೇಲಿರುವಂತ ಹೆಂಗಸರೇ ಕೂಲಿ ಮಾಡ್ಕೊಂಡು ಮನೆಯ ಸಂಸಾರವನ್ನು ನಡೆಸ್ಕೊಂಡು
0: ಮಾಡ್ಕೊತು. ಏನ್ ಬೇಕೆ ಅಂದ್ರೆ ಐಕ ಮಕ್ಕ ಏನಾದ್ರು ತರಬೇಕಾದ್ವಿ ಬಟ್ಟ ಗಿಟ್ಟ ಇಸ್ಕೂಲ್ ಗಿಸ್ಕಿಲ್ಲ ಕಳಿಸ್ಬೇಕ್ವಿ ಅವರೇ ಮಾಡ್ತಿದ್ರು. ನಮ್ಮ ತಾವ ಏನ ನಾವು ಮಾಡ್ತೀವಿ ಎಣ್ಣ ಇದ್ರಲ್ಲಿ ಮತ್ತ ಅದೇ ಅಷ್ಟೇ ಬಂದಿದ್ದ ಹೊಡ್ಲಿ ಇಲ್ಲೇ ಸುಳ್ಳುಗಳಾಡಕಲ್ಲ.
1: ಇದ್ರ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದ್ರು ತೊಂದರೆಗಳು ಉಂಟಾಗ್ತಿದ್ವ ಮಾತಾಡೋರೆ?
0: ನಮ್ಗಾದ್ರೆ ಆರೋಗ್ಯದ ಅಂದ್ಲು ಎಣ್ಣೆ ಇನ್ನು ಯಾವತ್ತೀವಿ ಬೇಕೇ ಬೇಕಾಯ್ತು. ಎಣ್ಣೆ ಇದ್ರೆ ಮಾತ್ರ ಕೇಳ್ತಿದ್ವು ಒಬ್ರು ತಾವ್ ಇಲ್ದಿರಿ ಸಾಲ ಮಾಡ್ಕೊಯ್ತೇವ ಇಷ್ಟ ಅಂಗಡಿ ಇತ್ತವ ಎಷ್ಟೇ ದಿನ ಒಂದು ಸಾಲ ಮಾಡ್ಕೊಂಡ್ರೆ ಏನಾಗ ಅವ್ರಿಗೆ ವಾಪಸ್ ಕಟ್ಟು. ಒಂದು ದಿನ ಒಂದು ವರ್ಷ ಮಾಡ್ತಿದ್ದಾಗ ಬಿಚ್ಚಿದಾಗ ಇವರು ಅವರೆಲ್ಲ ಇದ್ದೇ ಕುಡಿತಿದ್ದ ಒಬ್ರು ಅಂಗಡಿಲಿಯ 15,000 ರೂಪಾಯಿ ದುಡ್ಡು ಕಟ್ಟಿರೋದು 15,000 ರೂಪಾಯಿ ಇಬ್ಬರಿಗೆ ಕೂಲಿ ಮಾಡಕ್ ಹೋಗಿದ್ದೆ ದುಡ್ಡು ಕಟ್ಟಿರೋದು 10,000 15,000 ಲೆಕ್ಕ ಎಲ್ಲ ನಾವು ಒಂದು ತಿಂಗಳೊಳಗೆ ಎಲ್ಲ ಆ ರೀತಿ ಮಾಡಿ ಮಾಡಿ ಮಾಡಿ ಮಾಡಿ ತೀರಿಸ್ಕೊಂಡು ಲಾಸ್ಟ್ ಈ ಲೆವೆಲ್ ಬಂದು ನಿಂತೀವಿ. ತೊಂದರೆಗಳಲ್ಲಿ ಪ್ರಾಬ್ಲಮ್
1: ಇದ್ರೆ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಯಾವ್ದು ರೀತಿಯ ತೊಂದರೆ
0: ಏನು ತೊಂದರೆಗಳಿಲ್ಲ. ಈಗ ಕುಡಿಯೋಕೆ ಮಿಷಿನ್ ಇದ್ದೀವಿ ನಮ್ಗೆ ನಡೀತಿದ್ದು ಕಾಲು ಕೈ ಎದಾಗಿದೆ ಎಲ್ಲ ಫುಲ್ಲು ಕೊಡ್ತಿತ್ತು ನೋಡಿ ಕೊಡ್ತಿತ್ತು ಆಮೇಲೆ ಕೆಲಸ ಮಾಡೋಕ್ಕಾಯ್ತು. ಈಗೇನೋ ಪ್ರಾಬ್ಲಮ್ ಇಲ್ಲ. ಅದು ಕುಡಿಯೋಕೆ ಮುಂಚೆಯೇ ಏನಾದ್ರು ನಾವು ಬುಟ್ಟಿಗೆ 5 ವರ್ಷ ಆಯಿತು ಆದ್ರೂ ನಮಗೆ ಪ್ರಾಬ್ಲಮ್ ಇಲ್ಲ. ನಮ್ಮ ಕುಡಿಯುತ್ತಿದ್ದಾಗಲೇ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು. ಏಟು ಹೊಡಕ್ತಿದ್ದು ಯಾವ ಮೂಲಲ್ಲಿ ಬೀಳ್ತೀನೋ ಅಂತ ನಮಗೂ ಅರ್ಥ ಆಯ್ತೇ ಇಲ್ಲ. ಹೇಳಬೇಕಲ್ಲ ಸುಳ್ಳುಗಳ ನಾವು ಆಡ್ತಿತ್ತಲ್ಲ ಅದೇ ರೀತಿ ನಡಕ ಆಗ್ತಿತ್ತು. ನಿಮ್ಮ ಮಟಿಗೇರಿ ಅಲ್ಲಿ ಕ್ವಾಟಲ್ಲಿ ಬಿದ್ದು ನಾನು ಬಂದಿನಿ ಫುಲ್ಲು ಎಣ್ಣೆ ಹೊಡ್ಕೊಂಡು ಅದು ಬಸ್ ಸ್ಟ್ಯಾಂಡ್ಲಿಯ ಬಸ್ ಸ್ಟ್ಯಾಂಡ್ ಕುಡ್ಕೊಂಡು ಅಲ್ಲೇ ಬಿದ್ದು ಬೆಳಗ್ಗೆ ಎದ್ದು ಬಂದಿನಿ 20,000 ರೂಪಾಯಿ ಶುಂಠಿ ಕೆಲಸ ಕೊಡಕ್ಕೆ ಹೋಗಿದ್ದು ಅಲ್ಲೇ ಬಿದ್ದು ಕೇಳಿ ಹೋಗಡ ಇವರೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ರು ನಾನು ಅಲ್ಲೇ

0: ಪ್ರಿಯ ಕೇಳುಗರೆ, ಮಾದರ್ ಅವರ ಪತ್ನಿಯಾದ ಶ್ರೀಮತಿ ಸುಂದರಮ್ಮರ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಾದರ್ ಅವರು ಕುಳಿತಿರುವ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ಅವರ ಮೂಲಕ ತಿಳಿದು ಬರೋಣ. ಸುಂದರಮ್ಮ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೇನೆ. ನಮಸ್ಕಾರ. ಸುಂದರಮ್ಮರವರೇ, ತಮ್ಮ ಯಜಮಾನರಾದಂತಹ ಶಿವತ ಮಾದರ್ ಅವರು ಕುಳಿತ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು?
1: ಬಹಳ ಪರಿಸ್ಥಿತಿಯಲ್ಲಿದ್ದು ಏನು ಮನೆ ತತ್ತಿತ್ತಿಲ್ಲ. ಮಕ್ಕಳು ಸ್ಕೂಲ್ ಓದಿಸ್ತಿದ್ವು ಅಂದ್ರೆ ಕೂಲಿ ಕಂಬಳ ಮಾಡಿ ದುಡ್ದು ನಾನೇ ಸಾಕ್ತಿದ್ದೆ. ಅಂದ್ರೆ ಜ್ಞಾನ ಬರೋ ಟೈಮ್ಗೆ ತಂದು ಕೊಡ್ತಿದ್ರು, ಇಲ್ಲ ಅಂದ್ರೆ ಸುಮ್ಮನೆ ಜಗಳ ಮಾಡೋದು ಮನೇಲಿ, ಎಲ್ಲ ಕುಡ್ಕೊಂಬಂದು ಗಲಾಟೆ ಮನೆಯೊಳಗೆ, ಏನೇನ ಸಮಸ್ಯೆ ಭಾಳ ತೊಂದರೆ ಇಟ್ಟಿದ್ವು. ಈಗ ಏನೂ ಇಲ್ಲ, ಮಕ್ಕಳನ್ನ ಸ್ಕೂಲ್ ಓದಿಸ್ತು. ಒಬ್ಬನ ಎಡಲ್ ಕಾಕಿನು, ಅವ 9 ಗಂಟೆ ಓದಕ್ಕೆ ಸುರು ಮಾಡ್ದ. ಅವ ಬಟ್ಟೆ ಇಲ್ದಿರೋ ಗಂಟ ಅವ ಬಿಟ್ಬಿಟ್ಟ. ನಮ್ಮ ಅಪ್ಪ ಹಿಂಗೆ ಕುಡಿತಿದ್ದಲ್ಲ, ನಮ್ಮ ತಾಯಿ ಒಬ್ಬಳೇ ದುಡ್ಡು ಸಾಕ್ಬೇಕು, ತರ ಜೀಸಕ್ಕೆ ತಂದು ಕೊಡ್ತಿತ್ತು ಮನೆ ಸಮಾನ, ಇಲ್ಲ ಅಂಜಿಸಕ್ಕೆ ಇಲ್ಲ. ಅವ್ರು ಕುಡ್ದಿಗೆ ಅಂದಲ್ಲಿ ಏನೇನೋ ಗಲಾಟೆ ಮಾಡ್ತಾ ಇದ್ರು. ಆದ್ರೆ ಇದರಲ್ಲಿ ಒಬ್ಬ ಮುದುಕಿ ಹುಡುಗಿಯಲ್ಲಿ ಓದ್ತಿದ್ದ, ಅವಳಿಗೂ ಸಮಸ್ಯೆ ಆಗ್ಬಿಟ್ಟು ಹಿಂಗೆ 10th ಕ್ಲಾಸ್ ಓದ್ತಿದ್ದು. ಆಗ ನಮ್ಮ ಅಪ್ಪ ಹಿಂಗೆಲ್ಲ ಕುಡಿತದಲ್ಲ, ನಮ್ಮ ತಾಯಿಗೆ ಹಿಂಗೆ ಮಾಡ್ತಾ ಅಂದ್ಬಿಟ್ಟು ಅವಳು ಬಿಟ್ಟಾಕ್ತ. ಕೂಲಿ ಕಂಬಳ ಮಾಡಿ ಸಾಕು ಮಕ್ಕಳನ್ನ.
0: ಅದನ್ನು ಇವಾಗ ನಿಮ್ಮ ಯಜಮಾನರಾದಂಥ ಮಾದರ್ ಅವರು ಕುಡಿತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ಸೋಕೆ ನೀವೇ ತುಂಬಾ ಕಷ್ಟಪಡ್ತಾ ಇದ್ರಿ. ಅವಾಗ ಒಂದು ಮನೆ ಜೀವನ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಕೂಡ ನೀವೇ
1: ನಡೆಸ್ತಿತ್ತು.
0: ಕಷ್ಟ ಅನಿಸ್ತಿರೋಳು ಅವಾಗ
1: ತುಂಬಾ ಕೂಲಿ ಕಂಬಳ. ಆಗ 250 ರೂಪಾಯಿ ಕೂಲಿ.
0: ಈಗ ಮನೆ ಜೀವನ
1: ಮಕ್ಕಳಿಗೆ ಪುಸ್ತಕ ಬ್ಯಾಗು ಸೂ ಬಟ್ಟೆ ಎಲ್ಲ ತೆಗೆದು ಕೊಡ್ಬೇಕು 150 ರೂಪಾಯಿ. ದಿವಸ ದುಡಿಯಕ್ಕೆ ಹೋಗೋದು, ಏನ್ ಮಾಡಕ್ಕಾಯ್ತ? ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದೊತ್ತು ಮಾಡಂಗಿಲ್ಲ, ಇವ್ರಿಗೆ ಮಾಡಿದ್ರೆ ಇವರು ಊಟ ಮಾಡಂಗಿಲ್ಲ. ಕುಡ್ದಿಗೆ ಅಂತಲ್ಲಿ ಚೆಲ್ ಬಿಡೋದು, ಒಂದೇ ದಿವಸ ಒಂದೊಂದು ದಿವಸ ಊಟ ಮಾಡೋದು, ಒಂದೇ ದಿವಸ ಹಂಗೆ ಮನೆ ಕಳೋದು, ಹಿಂಗೆಲ್ಲ ಮಾಡಿ ಪರಿಸ್ಥಿತಿಗೆ ಬಂದು ತುಂಬಾ ಇಲ್ಲ. ಈಗ ಆರೋಗ್ಯಕ್ಕೆ ಮಕ್ಕಳೆಲ್ಲ ಮದುವೆ ಆಯ್ತು, ಅವ್ರಿಗ ಮಗನಿಗೆ 2 ಮಕ್ಕಳು, ಮಗಳಿಗೆ 2 ಎಲ್ಲ ಮದುವೆ ಆಗಿ ಅಚ್ಚುಕಟ್ಟಾಗಿದ್ದೀವಿ. ಈಗೆಲ್ಲ ಕುಡ್ತಾ ಬಿಟ್ಬಿಟ್ಟು ಅವರು ಆರೋಗ್ಯಕ್ಕಿದ್ರೆ ನಾವು ಆರೋಗ್ಯಕ್ಕಿದ್ದೀವಿ, ಎಲ್ಲ ಸಂತಸ ಆಗಿದ್ದೀವಿ.
0: ಇವಾಗ ಅವರು ಕುಡಿತವನ್ನ ಬಿಟ್ಬಿಟ್ಟು ಇವಾಗ ತುಂಬಾ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ರೆ ನಿಮ್ಮ ಯಜಮಾನರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸುಂದರಮ್ಮರವರೇ?
1: ಈಗೇನು ಇಲ್ಲ, ಸಂತೋಷ ನಮ್ಗೆ ಹಂಗ್ ಬಿಟ್ಬಿಟ್ಟಿರೋಕ. ಇದ್ರಲ್ಲಿ ಮಕ್ಕಳಿಗೂ ಸಂತೋಷ, ನಮಗೂ ಸಂತೋಷ ಅಲ್ವಾ?
0: ಈಗ ತಮ್ಮ ಅಡಿಯವರು ಮೊದಲು ಕುಡಿತ ಸಂದರ್ಭದಲ್ಲಿ ತಮ್ಮ ಯಜಮಾನರ ಬಗ್ಗೆ ಏನಾದ್ರು ಬೇರೆ ತರ ಮಾತಾಡ್ತಿದ್ರ? ಈಗ
1: ಅವ್ರ ಜಗಳ ಆಡ್ಕತ್ತಿದ್ರು, ಬಾಮೈಕ್ಳು ಅಣ್ಣ ತಮ್ಮಿದ್ರು ಯಾರು ಬಂದು ಕಿಣಕ್ ಕಿಣಕ್ ಬಿಟ್ರೆ ಅವ್ರ ಜೊತೆಲಿ ಜಗಳ ಮಾಡ್ತಿದ್ರು ಅಷ್ಟೇ. ಆಮೇಲೆ ಜಗಳ ಆಡ್ಬಿಟ್ಟು ಪುನಃ ಬೆಳಗ್ಗೆ ಮತ್ತೆ ಜೊತೆ ಸೇರ್ಕೊಂಡು ಪುನಃ ಹೋಗೋದು, ಅದೆಲ್ಲ ಮಾಡ್ತಿದ್ರು. ಈಗೇನಿಲ್ಲ, ಎಲ್ಲ ಅಣ್ಣ ತಮ್ಮಿದ್ರು ಕಂಡಾಗಿ ನೀಯತ್ತಾಗಿ ಹೋಗ್ತಿದ್ರು. ಈಗ ಮನೆ ಬಂದದ, ಮನೆನೆಲ್ಲ ಕಟ್ಟಿ ಅಚ್ಚುಕಟ್ಟಾಗಿ ಕೂಲಿ ಕಂಬಳ ಮಾಡ್ಕೊಂಡು ಜೀವನ ಸಾಕ್ತಾ ಇದೀವಿ. ಈಗೇನಿಲ್ಲ ತೊಂದ್ರೆ. ಮನೆನೆಲ್ಲ ಕಟ್ಟಿ ಇದ್ರೂ ಸಾಲ ಸಲ ಆಗ್ಬಿಡು, ಅಲ್ಲಿನೇ 4.5 ಲಕ್ಷಕ್ಕೆ ಬಂದಿತ್ತು ಮನೆ ಎಲ್ಲ ಕಟ್ಟಿ. ಏನ ಮುಗಿದ ಟೈಮ್ಲಿ ಏನೂ ಇಲ್ಲ ನಮ್ದೀಗ, ಎಲ್ಲ ಆರೋಗ್ಯಕ್ಕಿದ್ದೀವಿ. ಮಕ್ಕ ಮರಿ ಮೊಮ್ಮಕ್ಕಳು ಎಲ್ಲರೂ ಆರೋಗ್ಯಕ್ಕಿದ್ದೀವಿ, ಏನೂ ಇಲ್ಲ ನಮ್ಗೆ ತೊಂದ್ರೆ. ಅವರು ಆರೋಗ್ಯಕ್ಕಿದ್ದೀವಿ, ನಾವು ಆರೋಗ್ಯಕ್ಕಿದ್ದೀವಿ.
0: ಇವಾಗ ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿರ್ತೀರಾ, ಇವಾಗ ಹಬ್ಬಗಳಿಗೆ ನಿಮ್ಮ ಅತಿಥಿಗಳು ಬಾರ ಮಾಡ್ಕೊಳ್ತೀರಾ, ಇವರು ಕುಡಿಯಂತರ ಸಂದರ್ಭದಲ್ಲಿ ಒಂದು ಮನೆ ವಾತಾವರಣ ಹೇಗಿತ್ತು ಅವಾಗ ಸುಂದರಮ್ಮರವರೇ?
1: ಬಹಳ ಪರಿಸ್ಥಿತಿ ಇದು ಬಿಡಿ ಸರ್, ಪರಿಸ್ಥಿತಿ ಅವ್ರು ಒಂದ್ ದಿವಸ ಇರೋದೇ ಕಷ್ಟ ಆಗಿತ್ತು. ಈಗ ಒಂದ್ ವಾರ ಇದ್ರು ಇರ್ತೀವಿ ಅಂತ ಸಂತೋಷ ಪಡ್ತಾರ. ನಮ್ಮ ಅಣ್ಣ ಬಿಟ್ನಲ್ಲ, ನಮ್ಮ ಮಾವ ಬಿಟ್ಬಿಡ್ತಲ್ಲ ಅಂತ ಸಂತೋಷ ಪಡ್ತಾ ಇದ್ರೆ.
0: ಮೊದಲು ಕುಡಿತ ಸಂದರ್ಭದಲ್ಲಿ ನಿಮ್ಮ ಆಡಿಯವರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು ಯಾವುದೇ ರೀತಿಯ ಒಂದು ಗೌರವನ ಕೊಡ್ತಾ ಇರ್ಲಿಲ್ಲ?
1: ಕೊಡ್ತಿರ್ಲಿಲ್ಲ, ಕೊಡ್ತಿರ್ಲಿಲ್ಲ. ಹಂಗೆ ಯಾರ್ ಬಂದ್ ಕರೀಲಿ ಕೆಣಕ್ ಬಿಡ್ಲಿ, ಒಂಚೂರ ಹೋಯ್ತಾ ಇರೋದೇ ಜಗಳ. ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ರು, ನಾವು ಕೂಲಿ ಮಾಡತ್ತವಕ್ಕೆಲ್ಲ ಬಂದ್ಬಿಡ್ತಿದ್ರು ಓಡಿ ಓಡಿ. ಈಗೇನಿಲ್ಲ, ನಮ್ಮ ಅಣ್ಣು ಅಷ್ಟೇಯ, ಇವರು ಅಷ್ಟೇಯ, ಇಬ್ರಳವಿ.
0: ಇವಾಗ ಎಲ್ಲರೂ ಕೂಡ ಅನನ್ಯವಾಗಿ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
1: ಜೀವನ ಮಾಡ್ತಾವಿ, ಕುಡ್ದ ಇದ್ರಲ್ಲಿ ಯಾವ್ದ್ರಲ್ಲಿ ಹೊಡ್ಕೊಳ್ಳೋದು ತಾವಿ, ಎಲ್ಲರೂ ರಕ್ತ ಸುರಿಸ್ಕೊಳ್ಳೋದು, ಎಲ್ಲರೂ ಬಿತ್ಕೊಳ್ಳೋದು, ಅದೆಲ್ಲ ಆ ಪರಿಸ್ಥಿತಿಲಿದ್ದು. ಈಗೇನು ತೊಂದ್ರೆ ಇಲ್ಲ ನಮ್ಗೆ, ಆರೋಗ್ಯಕ್ಕಿದ್ದೀವಿ, ಎಲ್ಲ ಸಂತಸ ಆಗಿದ್ದೀವಿ.
0: ಇವಾಗ ಮಾದರ್ ಅವರು ಮೊದಲು ಹೆಚ್ಚು ಹೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ನಿಮ್ಮ ಆಡಿಯವರು ಏನಾದ್ರು ಅವ್ರ ಬಗ್ಗೆ ಏನಾದ್ರು ಬೇರೆ ತರ ಮಾತಾಡ್ಕೊಳ್ತಾ ಇದ್ರ?
1: ಇಲ್ಲ ಬಿಡಿ, ಏನು ಮಾತಾಡ್ತಿರ್ತಿಲ್ಲ. ಯಾವ ಜೀವ ಸಾಡವಂತಾನಿ ಅಂದ್ಬಿಟ್ಟತಕ ಸುಮ್ಮನೆ ಆಯ್ತಿರು. ಅಂದ್ರೆ ನಾವು 3 ಕುಳ ಇದ್ದದು, ಈಗ ಒಂದ್ 4-5 ಕುಳ ಆಗಿದ್ದೀವಿ ಮನೆ ಬತ್ತು. ಇದೀಗೆ ಅಲ್ಲಿ ಓಸಿ ಜನ ಇದ್ದಾರೆ ಮೇಲ್ ಮನೇಲಿ, ಈಚರಿ ಕೀಳ್ಗಡೆ ನಾವು ಇದ್ದೀವಿ, ಕೆಲಸ ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾವು ಈಚರಿದ್ದೀವಿ. ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ, ರೋಡ್ ಒಂದು ಸರಿ

0: ಇಲ್ಲ ಅಷ್ಟೇ ಅಂದ್ರೆ ಅದರಲ್ಲೇ ಜೀವನ ಮಾಡ್ತಾ ಹೋಗ್ತಾ ಇದ್ದೀವಿ. ಪಂಪ್ ಸೆಟ್ ನೀರು ತಕೊಂಡು ಏನು ಇಲ್ಲ, ಆರೋಗ್ಯಕ್ಕೆ ಇದ್ದೀವಿ, ಏನೂ ಇಲ್ಲ ನಮಗೆ.
1: ಈಗ ಮನೆಗೆ ಬೇಕಾದಂತಹ ತರಕಾರಿ ಸಾಮಾನುಗಳು ಇವಾಗ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಅವರು ಇವಾಗ ಹಣವನ್ನು ಕೊಡ್ತಾ
0: ಇದ್ದಾರೆ. ಎಲ್ಲ ಹಣ ನಮ್ಮ ಕೈಲಿಗೆ, ಬೇರೆ ಮಗ ಇದ್ರೆ ಮಗನ ಕೈಲಿಂದ ನನ್ನ ಕೈಲಿ ಎಲ್ಲ ಹಣನ ಕೊಟ್ಬಿಡ್ತಾರೆ. ತಾವು ಮಡಿಕೊಳ್ಳೋದೇ ಇಲ್ಲ, ಬೇಕಂದ್ರೆ ತಾವು ತಕ್ಕ ಇಸ್ಕೊಂಡು ಹೋಯ್ತಾರೆ. ಗಡಿಯಲ್ಲಿ ಗಡಿಯಲ್ಲಿ ಹೋಗ್ಬೇಕಾದ್ರೆ ಸಾಮಾನ್ ಗಿಮ್ಮ ತಕ್ಕ ಬರ್ಬೇಕಾರೆ ಅಷ್ಟೇ, ಎಲ್ಲ ಸಾಮಾನ ತಂದು ಹಾಕ್ತಾರ ಬಿಡಿ. ಈಗ ಏನು ಪ್ರಾಬ್ಲಮ್ ಇದೆ ನಿಮಗೆ? ಎಲ್ಲ ಸಂತೋಷ ಆಗಿದ್ದೀನಿ.
1: ಬಹಳ ಸಂತೋಷ ಅಮ್ಮ, ತಮ್ಮ ಯಜಮಾನರಾದಂತಹ ಶಿವತಮ್ಮ ಮಾಧವರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮಾಧವರವರೇ, ಇವಾಗ ತಾವುಗಳು ಹೆಚ್ಚು ಹೆಚ್ಚು ಕುಡ್ಕೊಂಡ ಸಂದರ್ಭದಲ್ಲಿ ಹೋಗುವ ಮೊದಲು ಜಾಸ್ತಿ ಕುಡಿತಿದ್ದಾಗ ಹಾಡಿಗಾಗಿರ್ಬೋದು ಮನೆಗಳು ಬರ್ತಾ ಇದ್ರಿ, ತಮ್ಮ ಹಾಡಿಯವರು ಏನಾದ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ?
2: ನನ್ನ ಬಗ್ಗೆ ಏನು ಅದ ಇಲ್ಲ ಸರ್, ನನ್ನ ಬಗ್ಗೆ ಏನು ಮಾತಾಡ್ತಿರ್ತಿಲ್ಲ. ಅದು ನಾ ಬರ್ರಾಗ ಮನ ಬೆಳಗ್ಗೆ ಯಾರು ಬರ್ತಿರ್ತಿಲ್ಲ, ಬರ್ತೀನಂದ್ರೆ ಜಗಕರ ಮನೆಯಿಂದ ಹೋಯ್ತೇ ಇರು ಲಟ್ ಮಾಡ್ತಾರ ಅಂತ ನಮ್ಮ ಮಕ್ಕಳಿಗೆ ಒಳಪಟ್ಟಿರ್ತಾರೆ. ನಾ ಬರ್ತೀನಿ ಕಂದ್ರೆ ಯಾರು ಅಲ್ಲಿ ಮನ ತವಿರ್ತಿಲ್ಲ, ನಾ ಇಲ್ದಿರ ಟೈಮ್ದೆ ಮನೇಲಿ ನಾ ಬಂದೆ. ಸಾಯಂಕಾಲ ಬೆಳಿಗ್ಗೆ ಬಂದು ಮನೆ ತಗ ಬಂದ್ರೆ ಅವ್ರು ಯಾರು ಇರ್ತಿರ್ತಿಲ್ಲ. ಇಷ್ಟು ಗಲಾಟೆ ಅಷ್ಟು ಮಾಡ್ತಿರ್ತಿವಿಲ್ಲ. ಆವಾಗ ಗಲಾಟೆ ಮಾಡ್ತಿದ್ದಾಗ ನಾನೇ ಒಂದು ಗಲಾಟೆಗೆ ಜಾಸ್ತಿ ಮಾಡ್ತಿದ್ರೆ ನಾನೇ ದೊಣ ತಗೋತೀನಿ. ಅಂದ್ರೆ ನಾವು ಒಡವಿನೇ ಇಲ್ಲ ಅಂತೀರ, ಒಂದು ಎರಡು ಮೂರು ಸೀಡ ಐಕಿದ್ವ ಹಂಗೆ ಒಡದ್ಬಿಟ್ಟಿರಿ. ಕುಡಿತಿದ್ದಾಗ ನನಗೆ ಅದು ಎಲ್ಲ ತೋರ್ತಿರ್ತಿರ.
1: ತಮಗೆ ಈ ಕುಡಿತವನ್ನ ಬಿಡಬೇಕು ಅಂತ ಏಕನಿಸ್ತು?
2: ನಮ್ಮನ್ನ ಕುಡಿಬೇಕಂದ್ರೆ ಒಂದು ದಿನ ಅಲ್ಲಿ ಇಬ್ರು ಹೋಗಿದ್ವು. ಒಂದು ದಿನ ಹೋಗಿ ನೈಟು ಮಧ್ಯಾಹ್ನ ಟೈಮ್ಲಿ ಒಂದು ವಾಲ್ತಂಬ ಮಡಿಕೊಂಡ ಎಷ್ಟೊಂದು 20 ಬಾಟಲ್ ತಂದು ಮಡಿಗಿದ್ರು. 20 ಕ್ವಾಟ್ರ್ ಕುಡ್ಕೊಂಡು ಅದಕ್ಕೆ ಬೆಳಗ್ಗೆ ಒಂದು 2 ಇರ್ಲೆ ಬಿಟ್ಟು ಮುಡಿಬಿಟ್ಟು ಹೊಂಟೋಗಿದ್ದೆ ಅಲ್ಲಿ. ಕುಡಿಯ ಹೋಗಿದ್ದಾಗ ಅದೊಂದು 20 ಬಾಟಲ್ ಕುಡಿದು ಬಿಟ್ಟು ಬಂದ ಸಹ ಅದನ್ನ ಲಾಸ್ಟ್ ಆ ವರ್ಷದಲ್ಲಿ ಕ್ಲಾಸ್ ಮಾಡ್ಬಿಟ್ಟು 5 ವರ್ಷ ಆಯ್ತು. ಅದೇ ಲಾಸ್ಟ್ ಇವ್ರು ಯಜಮಾನ್ರ ಇಬ್ಬರೇ ಹೋಗಿದ್ದಾವ, ಅವರು ನಾವೇ ಎಲ್ಲ ಒಂದೇ ದಿನ ಬಿಟ್ರು. ನಾವು 7 ಸಿಟ್ಟು ಬಿಟ್ಟಮೇಲೆ ನಮ್ಮ ಇವ್ರು ಬಿಟ್ಬಿಟ್ರು. ಅವರು ಮಧ್ಯೆ ಕುಡಿತಿದಾಗ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಲಾಸ್ಟ್ ಅವರು ಕೊನೆ. ಈಗ ಅವ್ರ ಪರಿಸ್ಥಿತಿನೂ ಹೇಳೋಕ್ಕಾಗ್ತಿಲ್ಲ ಸರ್. ಅವ್ರು ಎಲ್ಲಿ ಬರ್ತಿದ್ರು, ಎಷ್ಟು ಸಾಲ ಮಾಡ್ತಿದ್ರು, ಅವ್ರ ಇಲ್ಲಾಂದ್ರೆ ಇಲ್ಲಿ ಊರಲ್ಲಿ ಮಾತ್ರ ಯಾರು ಬಿಡ್ತಿದ್ರು ಇಲ್ಲಿ ಎದುರಲ್ಲಿ ಅವರ. ನಾವು ಕುಡಿಯೋರು ಮಾತ್ರ ಯಾರು ಬಿಡ್ತಿರ್ತಿಲ್ಲ. ಏನಿದ್ರಿ ಹೊರಗಡೆ ಇತ್ತು ಕುಡಿಯೋದು ಗೆಯೋದು ತಿನ್ನೋದು ಎಲ್ಲೆಲ್ಲ ಹಂಗೆ ಮಾಡ್ತಿದ್ರು. ಊಟ ಮಾಡ್ತಿದ್ದಿಲ್ಲ ಸಾಯಂಕಾಲ ಅಂತ ಬೆಳಿಗ್ಗೆ ಕಟ್ಟಿವಿ. ಊಟನ ಮಾತ್ರ ಏನಿದೆ ಎಣ್ಣನಿ
1: ಏನಾದರೂ ಕಾರಣಗಳು ಇತ್ತ ಈ ಕುಡಿಯೋದಕ್ಕೆ?
2: ಕಾರಣ ಹಿಂಗೆ ಪಕ್ಕದಲ್ಲಿ ಇರ್ತಿರಲ್ಲ ಅವರಿಂದ ನಾವು ಈಗ ಅವ್ರು ಕುಡಿತಾರೆ ನಾವು ಕುಡಿಬೇಕಲ್ಲ ಅಂದ್ಬಿಟ್ಟು ಎಲ್ಲರೂ ಸಾಲ ಸೋಲ ನಿಮ್ಮ ಯಾರ್ಯಾರು ತಯಾರಾಗ್ಬಿಟ್ಟು ಸಾಲ ಮಾಡ್ಕೋಗಿ ಕುಡಿತಿದ್ರು.
1: ಅಂದರೆ ಒಂದು ಸಹವಾಸ ದೋಷದಿಂದ ಒಳಗಾಗಿದೆ.
2: ಕುಡಿತಿದ ಮಾಡ್ತಿದ್ದ ಅಷ್ಟೇ ಕಷ್ಟಪಟ್ಟು ಅದ ಮರವಾಗಿ ಏನೇನು ಪ್ರಾಬ್ಲಮ್ ಆಗಿತ್ತಿಲ್ಲ. ಒಂದು ಬಟ್ಟೆ ಸಾಬ್ನು ತರಕ್ಕೂ ಏತಿತ್ತು, ಒಂದು ಸೋಪ್ ತಂದು ಐಕಿದ್ದು ಕೊಡ್ಬೇಕಂದ್ರೆ ಅದು ಇಲ್ಲ, ಎಲ್ಲ ಹೆಂಗಸ್ಗಳೇ ಮಾಡ್ತೀವಿ. ಒಂದು ನಮ್ಮ ಹುಡುಗ ಈಗ ಪುರ್ಸ್ಕಡಲ್ಲೋಣ ಅವನ್ನ ಸ್ಕೂಲ್ ಕಳಿಸ್ಬೇಕಾಗ್ಬಿಟ್ಟು ಒಂದು ಬಟ್ಟ ತರಕ್ಕೇ ಆಯ್ದೆ ಹೋಯ್ತು. ಯಾಕಂದ್ರೆ ನಾನು ಗೇದೆಲ್ಲ ಎಣ್ಣೆದು ಒಬ್ರು ಗೇದು ಇದು ಮನೆಗೆ ತಂದ್ರೆ ಬಟ್ಟೆನೇ ಹೊಲಿಸ್ತಾರ ಬ್ಯಾಗ್ ಯಾವುದು ಬಿಟ್ಟು ಆ ಪರಿಸ್ಥಿತಿ ನಾವು ಇದ್ದು ಬೆಳೆದು ಈಗ ಸದ್ಯ ನಮ್ಮ ಮನಸ್ಫೂರ್ತ ನಾವು ಬಿಟ್ಬಿಟ್ಟು ಈಗ ನಿಮ್ದಾಗಿ ಮನಲ ಅದು ಇನ್ನೊಬ್ರಿಗೆ ಆ ಪರಿಸ್ಥಿತಿ ಬರಬಾರ್ದು. ಕುಡಿದ್ರಿ ಒಂದು ದಿನ ನಮ್ಮ ಮನದ ಮನೆ ಕೇಳಿ ಒಂದು ನೈಟು ಇರೋ ದೇವಸ್ಥಾನ ನೈಟು 1 ಗಂಟೆ ರಾತ್ರಿ ಕಾಡಿನೊಳಗೆ ಮುಳುಗಿದ್ವಿ. ಯಾವ ಆನೆ ಆಗಲಿ ಉರಿಯ ಆಗಲಿ ಒಯ್ತಾ ಇದ್ದೀನಿ ಕುಡ್ಕೊಂಡು ಕುಡ್ಕೊಂಡು ಯಾವ ದೇವಸ್ಥಾನ ಇದ್ದು ಇಲ್ಲ ಯಾವ ದಂದು ಕೊಟ್ಟಗ ಇದ್ದು ಅಲ್ಲಿ ಮುಳುಗಿದ್ದು ಬರ್ತೀನಿ. ಅಂದ್ರೆ ಬೆಳಗ್ಗೆ ಟೈಮ್ ಮನೆ ಬರ್ತೈತಿಲ್ಲ ಇನ್ನೊಬ್ಬರ ತಗೊಂಡು ಸ್ಥಳ ಮಕ್ಕಳು ಪುನಃ ಕುಡಿಕೋ
3: ಆ ಪರಿಸ್ಥಿತಿ ಇದ್ದು ಈಗ ನೋಡಕ್ಕ ಈಗ ನಮ್ಮ ಊರೊಳಗೆ ನಿನ್ನಷ್ಟು ಕುಡಿಯೋದನ್ನ ಯಾರು ಇತ್ತಿಲ್ಲ ಕಳಿದ್ದು.
2: ಈಗ ಅವ್ರಿ ಅಂತಾರ ಈಗ ಅಷ್ಟು ಕುಡಿತೀನವ ಯಾವ ಮಟ್ಟದ ಈಗ ಬೇಕಾಗಿದ್ದಾನೋ ಈ ಗೇಕ ತಿಂತಾನೋ ಕೂಲಿ ಹೋಯ್ತಿದ್ದಾನೋ ಅವೆಲ್ಲ ಸಂಪಾದನೆ ಮಾಡ್ಕೊಂಡು ಈಗ ಸಂಘ ಪಂಗ ಹಿಂಗೆ ಎಲ್ಲ ಕಟ್ಕೊಂಡು ಮಾಡ್ಕೋಯ್ತಾವನ ಆ ಪರಿಸ್ಥಿತಿ ಇನ್ನೊಬ್ರಿಗೆ ಈಗ ನಾವು ಕುಡಿತಿದ್ದಾಗ ಇನ್ನೊಬ್ರಿಗೆ ಹೇಳಿದ್ರಿ ಅವ್ರು ತಿಳ್ಕೊಬೇಕು ಅದನ್ನ ತಿಳ್ಕೊಂಡು ಇನ್ನೊಬ್ರಿಗೆ ತಿಳಿಸ್ಬೇಕು ಹೇಳ್ಬೇಕು.
1: ಹಾಗೇನೆ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ ಮಾಧವರೇ, ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆ ಈ ಕುಡಿತಕ್ಕೆ ಒಳಗಾಗಿರುವ ಎಷ್ಟೋ ಕುಟುಂಬಗಳಿಗೆ ಕೊನೆಯದಾಗಿ ತಮ್ಮ ಒಂದು ಅನುಭವದ ಪ್ರಕಾರ ಏನಕ್ಕೆ ಮಾತಾಡಕ್ಕೆ ಇಷ್ಟಪಡ್ತೀರ ಅವ್ರಿಗೆಲ್ಲ?
2: ಅದೇ ನಾವು ಹೇಳ್ತೀರ ಅದು ನಾವು ಕುಡಿತಿದಾಗ ಇನ್ನೊಬ್ರು ಹಾಳಾಗಿಲ್ಲ ನಮ್ಮಂಗೆ ಅವರು ಚೆನ್ನಾಗಿರ್ಲಿ ಚೆನ್ನಾಗಿ ಬೆಳಲಿ ಕೂಲಿ ಮಾಡ್ಲಿ ಮನೇಲಿ ತಂದು ಹಾಕ್ಲಿ ಆ ಇದ್ರೆ ಈ ಕುಡಿಯೋದ್ರ ನಾನು ಹೋದ ನಾವು ಏನು ಮಾಡಕ್ಕ ಆಯ್ತಾ ನಮ್ಮ ಜೀವನ ನಾವೇ ಹಾಳು ಮಾಡ್ಕೋಬೇಕಾಯ್ತ. ಅದು ಇನ್ನೊಬ್ರು ತಿಳ್ಕೊಬೇಕಾದ ನಾವು ಕುಡಿದು ಬಿಟ್ಟಿರೋದ ಇನ್ನೊಬ್ರು ತಿಳ್ಕೊಂಡು ಬಿಟ್ಟು

0: ಅವರು ಜೀವನ ಒಳ್ಳೆದೇ
1: ಮಕ್ಕಳು ಸಂತೋಷ ಮತ್ತೆ ಹೆಡ್ತಿಯವ್ರಿಗೂ ಫ್ಯಾಮಿಲಿಗೂ ಸಂತೋಷ ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಒಂದು ತೆಗಿ ನಮ್ಮಂಗೆ ಅವ್ರು ಮೊದಲು ಪರಿಸ್ಥಿತಿ ಕಂಡಾಗ ಆಗ್ಲೇಬಾರ್ದು ನಾವ್ ಹೆಂಗಿದ್ದೀವಿ ಈಗ ಆ ಸಂತೋಷನೇ ನಾವು ಎಲ್ಲಾರನು ಕೇಳ್ಕೊತೀವಿ
2: ಬಹಳ ಸಂತೋಷ ಇಷ್ಟೊತ್ತು ನಮ್ಮೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಗೊಳ್ಳ ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು ಅದು ಆರ್ಥಿಕವಾಗಿರ್ಬೋದು ಕೌಟುಂಬಿಕವಾಗಿರ್ಬೋದು ಅಥವಾ ವೈಯಕ್ತಿಕ ಕೂಡ ಆಗಿರ್ಬೋದು ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತು ಬಂದು ತಾವೇ ಒಂದು ಮನ ಪರಿಸ್ಥಿತಿ ನೋಡಿ ಆಗಿರ್ಬೋದು ತಮ್ಮ ಒಂದು ಮಕ್ಕಳ ಭವಿಷ್ಯದ ಕುರಿತಾಗಿರ್ಬೋದು ಅದನ್ನೆಲ್ಲ ನೋಡಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ ಇದೇ ರೀತಿ ತಮ್ಮ ಒಂದು ಜೀವನ ಚೆನ್ನಾಗಿ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ ಧನ್ಯವಾದಗಳು ಮಾತಾರ ಅವರೇ
3: ನಮಸ್ಕಾರ ಸರ್
2: ಪ್ರಿಯ ಕೇಳುವರೆ ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗೆ ಅಡಿಯ ನಿವಾಸಿಗರಾದ ಶ್ರೀಯುತ ಮಾದರವರು ಹಾಗೂ ಅವರ ಪತ್ನಿಯಾದ ಶ್ರೀಮತಿ ಸುಂದರಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನ ಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
4: ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕು ವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಎತ್ತಿಗೆಯ ಹಾಡಿಯ ಶ್ರೀಯುತ ಮಾದಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
5: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
6: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್ ಇಮೇಲ್ ಬಳಸುತ್ತೇವೆ, ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
5: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
6: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
5: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
6: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
5: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
6: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
5: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.

ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM.gov.in ನಲ್ಲಿ.
5: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು

0: ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸುತ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಭಸ್ಮಯ ದೇಹದ ನಿರ್ಜಲಿತ್ವ ತಡೆಯಿರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಜಲಿತ್ವ ತಡೆಯಿರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಎಲ್ಲೋ ಒಂದೊಮ್ಮೆ ಸುರಿಬ ನಾಲ್ಕು ಹನಿ ಮಳೆಗೆ ಇಳೆ ಕಾದಿದ ಈ ಬಾರಿಯ ಮಳೆಗಾಲ ಬೇಗ ಶುರುವಾಗುತ್ತಿದೆ ಎನ್ನುವುದು ಹವಾಮಾನ ಇಲಾಖೆ. ಆದರೆ ರವಿಯ ತಾಪ ದಿನೇ ದಿನೇ ಏರುಮುಖ. ಈ ಕಾಲದ ಆಹಾರ ಕ್ರಮ ಹೀಗಿರಲಿ: ಹುಣಸೆ ಹಣ್ಣು ಕರಗಿಸಿಕೊಳ್ಳಿ, ಅದಕ್ಕೆ ಬೆಲ್ಲ ಕೂಡಿ ಸರಿರಿ ಎಂಬಂತೆ ನಿಂಬೆಯಂತೆ ಪಾನಕ ಸಿದ್ಧವಾಗಿದೆ. ಹಾಗೆಲ್ಲ ಬೆಲ್ಲದ ಪಾನಕವನ್ನ ಸೇವಿಸುತ್ತಿದ್ದರು. ಕಾಳುಮೆಣಸು ಪುಡಿಗೆ ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಶುದ್ಧ ನೀರನ್ನ ಬೆರೆಸಿ ರಾಸಾಯನಿಕ ರಹಿತ ಬೆಲ್ಲ ಕೂಡಿಸಿ ಶುದ್ಧ ನೀರಿನ ಪ್ರಮಾಣ ಅನುಗುಣಕ್ಕಾಗಿ ಸೇರಿಸಿ ಜಾತ್ರೆಯ ಜನಸಂದಿ ಇರಲಿ, ಮನೆಯ ಬಳಕೆಯ ಮಂದಿಗಾಗಲಿ ಕಡಿಮೆ ಖರ್ಚಿನ ದಿನ ದಿನದ ಪಾನಕ ಸಿದ್ಧವಾಗಿರುತ್ತಿತ್ತು. ಕಫದ ಕಾಯಿಲೆ, ಗ್ಯಾಸ್ಟ್ರಿಕ್ ಸಂಗಡ, ದಣಿವ ಕಿಡಿಸುವ ದ್ರವ ಆಹಾರ ಸಿದ್ಧವಾಗುತ್ತಿತ್ತು. ಕಬ್ಬಿನ ಹಾಲು ತಾಜಾ ಇರಲಿ, ತಕ್ಷಣಕ್ಕೆ ಎನರ್ಜಿ ಸಿಗುತ್ತದೆ, ಮೂತ್ರ ಪ್ರವೃತ್ತಿ ಸರಾಗವಾಗುತ್ತದೆ. ಹಾಗೆ ಖರ್ಜೂರವಾದಿ ಮಂತ, ಖರ್ಜೂರ, ದಾಳಿಂಬೆ, ಒಣದ್ರಾಕ್ಷಿ, ಹುಣಸೆ ಹುಳಿ, ಹಸಿ ನೆಲ್ಲಿಕಾಯಿ ಮಿಶ್ರದ ದ್ರವಹಾರ ಮಿಕ್ಸಿಗೆ ಹಾಕಿ ಸಿದ್ಧ ಮಾಡಿ ಕುಡಿಯುವುದರಿಂದ ಎಲ್ಲೂ ಸಿಗದಾದರೆ ಒಂದೊಂದು ದಿನ ಬಳಸಿ ಶಕ್ತವಾಗುತ್ತದೆ. ಎಲ್ಲ ಕೂಡಿಸಿದರೆ ಅಮೃತೋಮ ಎಂತಹ ಎಳೆಯ ಹಳೆಯ ಕಾಯಿಲೆಗೂ ಎಳೆಗೂಸಿನಿಂದ ವೃದ್ಧರವರಿಗೂ ಅತ್ಯಂತ ಚೇತೋಹಾರಿಯಾಗಿದೆ. ಹಾಗೆ ತಿಳಿಚೀವನ, ಕರಿಹೆಳ್ಳು, ಹಾಲಿನೊಡನೆ ಬೀಸಿದ ಜ್ಯೂಸ್ ಉತ್ತಮ ಶಕ್ತಿದಾಯಕ. ಎಳ್ಳಿನ ಕಷಾಯ ಸಹ ಇಂಥದ್ದೇ ದ್ರವಹಾರವಾಗಿದೆ. ತಣಿದ ಕಷಾಯಕ್ಕೆ ಬೆಲ್ಲ ಅಥವಾ ಜೇನನ್ನ ಬೆರೆಸಿ ತಿನ್ನುವುದು ಅತ್ಯಂತ ಸೂಕ್ತವಾಗಿದೆ. ಹಾಗೆ ತೆಂಗಿನಕಾಯಿ ಹಾಲು, ತಾಜಾ ಕಾಯಿ ತಿರುಳನ್ನ ರುಬ್ಬಿ ಹಾಲು ಹಿಂಡಿಕೊಳ್ಳುವುದರಿಂದ ಕುಡಿಯಲು ಬಹಳ ಸ್ವಾದಿಷ್ಟ. ಮಕ್ಕಳಿಗೆ ಹಿರಿಯರಿಗೆ ಮಲಪ್ರವೃತ್ತಿ ಸರಾಗವಾಗಿ ಆರೋಗ್ಯದಾಯವಾಗಿರುತ್ತದೆ. ಹಾಗೆ ಎಳೆನೀರು, ಬೇಸಿಗೆಯಲ್ಲಿ ಅತ್ಯಂತ ತುಟ್ಟಿಯಾಗುವ ತಾಜಾ ಎಳೆನೀರಿನ ಅಮೃತೋಮ ಜೇನುಗೂಡಿಸಿದರೆ ಕುಡಿದರೆ ಅನುಪಮ ಆರೋಗ್ಯ ಎಲ್ಲ ವಯಸ್ಸಿನವರೆಗೂ ಬಗ್ಗುವಂಥದ್ದು. ಹಾಗೆ ಆಮ್ರಾಸಲ, ಹಣ್ಣುಗಳ ರಾಜ ಮಾವು, ಹೃದಯದ ಟಾನಿಕ್ ಪಟ್ಟಿಯಲ್ಲಿ ದಾಳಿಂಬೆ, ಮುರುಗಲ, ಅಂಬಟ್ಟೆ, ದಾಳಿಂಬೆ ವಾಟೆ, ಕೌಳಿ ಹಣ್ಣು, ದ್ರಾಕ್ಷಿ ಹಣ್ಣು ಮುಂತಾದ 10 ಹಣ್ಣುಗಳಿವೆ. ಮೊದಲನೆಯ ಆಯ್ಕೆ ಮಾವು, ಮಾವಿನ ಕಾಯಿಯ ಬೇಯಿಸಿದ ಜ್ಯೂಸ್ ಉಪ್ಪೆ ಹುಳಿ ಹೆಸರಿನದು. ಹಣ್ಣಿನ ರಸಕ್ಕೆ ರಸಾಲ ಎಂಬುವರು. ಪಟ್ಟಿಯ ಉಳಿದ ಹಣ್ಣುಗಳು ಅಂತೆಯೇ ಉಪಕಾರಿ ಗುಣದವು. ಹೃದಯದ ಕಾಯಿಲೆ ತಡೆಯುವ ಶಕ್ತಿ ಇವಕ್ಕಿವೆ. ತಾಜಾ ರಸ ತಯಾರಿಸಿ ಕುಡಿಯುವ, ಗುಂಡಿಗೆಗೆ ಗಟ್ಟಿ ಮಾಡಿಕೊಳ್ಳುವ. ಹಾಗೆ ಸೋಗದೆ ಶರಬತ್ತು, ನಾಮದ ಬೇರು, ನನ್ನಾರಿ ನಾಮದ ಸೋಗದೆ ಎಂಬ ಹೆಸರಿನ ಅತಿ ಪರಿಮಳದ ಬೇರು ಬಳ್ಳಿ ತಿಳಿಯಿರಿ. ಇದು ಕಾಡಿನ ಮೂಲದ್ದು. ಇದರ ಕಷಾಯ ಸಕ್ಕರೆ ಪಾಕದಲ್ಲಿ ಬೆರೆಸಿದ ದ್ರವ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ. ಎಂತದೇ ಉಷ್ಣ, ಉರಿಮೂತ್ರವಿರಲಿ, ಚರ್ಮದ ಗಾದರಿ, ಕೆರೆತಗಳಿರಲಿ, ಬೇಸಿಗೆಯ ಉದ್ದಕ್ಕೂ ಕುಡಿಯುವ ಅನುಪಮ ದ್ರವಹಾರವಾಗಿದೆ. ಹಾಗೆ ಮಾಗದಿ ಫಲ ರಸಾಯನ, ಬರೋಬ್ಬರಿ ಕಿಲೋ ತೂಗಬಲ್ಲ ದೊಡ್ಡ ನಿಂಬೆ ಇದು. ಚಂಡಿಕಾಯಾಗದ ಪೂರ್ಣ ಹೊತ್ತಿಗೆ ಸಲ್ವ ಫಲ. ಮೂಲವ್ಯಾಧಿ ಉಪಟಳ ಬೇಸಿಗೆಯಲ್ಲಿ ಅತಿ ಹೆಚ್ಚು. ಗ್ಯಾಸ್ಟ್ರಿಕ್ ಎಂಬ ಶ್ರೀ ಸಾಮಾನ್ಯರ ಪೆಡಂಬೂತ ವಾಸ್ತವವಾಗಿ ಮೂಲವ್ಯಾಧಿಯ ಮೊದಲ ಲಕ್ಷಣ. ಇಂತಹ ತಾಜಾ ಹಣ್ಣಿನ ಪಾನಕ ತಯಾರಿಸಲಾದಿತ್ತು ನಿತ್ಯ ಸೇವನೆಗೆ ಅರ್ಹವಾಗಿದೆ. ನಿಂಬೆ ಶರಬತ್ ರೂಪದಲ್ಲಿ ಮಾಡಿಕೊಂಡು ಇದನ್ನ ದಿನನಿತ್ಯ ಸೇವಿಸುವುದರಿಂದ ನಿರ್ಜಲತ್ವ ದೂರವಿರುತ್ತದೆ. ಹಾಗೆ ಹೆಸರು ಪಾನಕ, ನೆನೆ ಹಾಕಿದ ಹಸಿರು ಹೆಸರು ಮಿಕ್ಸಿಯಲ್ಲಿ ರೂಪಿಕೊಳ್ಳುವುದರಿಂದ ತಾಜಾ ಪಾನಕ ಅತಿಕ್ಷಯ ಗುಣಕಾರಿಯಾಗಿದೆ, ಎಲ್ಲರಿಗೂ ಅತ್ಯಂತ ಪ್ರತ್ಯುತ್ತಮ. ಉದ್ದಿನ ಪಾನಕ,

0: ಶ್ರಮದ ಕೆಲಸ ಮಾಡುವ ಮಂದಿಗೆ ಇದು ಅತ್ಯಂತ ಅವಶ್ಯಕವಾಗಿದೆ. ಕ್ಯಾಲೋರಿ ಹೆಚ್ಚು ನೀಡುತ್ತದೆ. ಬೆಲ್ಲಗೂಡಿಸಿ ನೆನೆದ ಉದ್ದು ಬೀಸಿ ಸಿದ್ಧಗೊಳಿಸುವ ಉದ್ದಿನ ಪಾನಕ ಕುಡಿದರೆ ದೇಹಕ್ಕೆ ಬಲ ಮತ್ತು ಪುಷ್ಟಿಯಾಗಿದೆ. ಸಾಂಬಾರ ಸೌತೆಕಾಯಿ ಪಾನಕ, ಕರ್ಬೂಜ, ಕಲ್ಲಂಗಡಿ ಪಾನಕ ನಿಮಗೆ ತಿಳಿದಿದೆ. ಮದುವೆ ಮನೆಗಳಲ್ಲಿ ಪುದೀನಾ ಜ್ಯೂಸ್ನಂತಹ ಸ್ವಾಗತ ಡ್ರಿಂಕ್ಗಳನ್ನು ನೀವು ಕೇಳಿಯೇ ಇದ್ದೀರಿ. ಇದು ಸರ್ವೇ ಸಾಮಾನ್ಯ. ಕರಾವಳಿ ಮಂದಿಗೆ ಪರಿಚಿತವಾದ ಹಣ್ಣು ಸಾಂಬಾರ್ ಸೌತೆಕಾಯಿ ಪಾನಕ ಎಲ್ಲರಿಗೂ ಗೊತ್ತಿರುವ ಒಂದು ಹಣ್ಣು. ಬೀಜ ಸಿಪ್ಪೆ ಸುಲಿದು ಹಣ್ಣು ಸೌತೆಕಾಯಿಯನ್ನ ಕತ್ತರಿಸಿ ಹೋಳಾಗಿರಿಸಿ ಅಥವಾ ಅದನ್ನ ಉಡಿಯ ರೂಪದಲ್ಲಿ ತುರಿದುಕೊಂಡಾಗ ಅಲ್ಲಿ ಒಂದು ಎನರ್ಜಿ ಡ್ರಿಂಕ್ ಸಿದ್ಧವಾಗುತ್ತದೆ. ಹಾಗೆ ಬೇಲದ ಹಣ್ಣು ಕಾಶಿ ಬಿಲ್ಪತ್ರೆ ಹಣ್ಣು ಶರಬತ್ತು. ಗ್ರಾಮಾಂತರ ಪ್ರದೇಶದ ಕಾಡು ಮರ ಬೇಲ ಮತ್ತು ಬಿಲ್ವ ಅವನ ಬಳಸಿ ಸಿದ್ಧಪಡಿಸುವ ತಾಜಾ ಶರಬತ್ತನ್ನು ಸರ್ವ ರೋಗ ಸಂಜೀವಿನಿ ಎಂದು ಕರೆದರೆ ಅಚ್ಚರಿ ಇಲ್ಲ. ಕೋಲ್ಕತ್ತಾ ಪಾಟ್ನಾದಲ್ಲಿ ಬಿಲ್ಪತ್ರೆ ಫಲ ಗುಡ್ಡೆ ಗುಡ್ಡೆ ಹಾಕಿ ಮಾರುವವರಿದ್ದಾರೆ. ಅಂತಹ ಬೇಡಿಕೆಯ ಬೇಸಿಗೆ ಅಂತಹ ಬೇಡಿಕೆಯು ಬೇಸಿಗೆಯ ಪಾನೀಯ ಎರಡೂ ಸಹ ಉಪಯುಕ್ತವಾಗಿದೆ. ಹಾಗೆ ಸತ್ತು ಉತ್ತರ ಭಾರತದ ಉಷ್ಣಗಾಳಿ ತಡೆಗೆ ಬಡವರ ಪಾನಕ ಮಾದರಿ ಅರಿಯಿರಿ. ಒಂದು ಲೋಟ ನೀರಿಗೆ ಒಂದು ಚಮಚೆ ಕಡಲೆ ಹಿಟ್ಟು ಉಪ್ಪು ಸಕ್ಕರೆ ಕೂಡಿಸಿ ಕಡುಕೋಲಿನಿಂದ ಮಂತಿಸಿದರೆ ಲೋಟ ತುಂಬಾ ಕಡೆದರೆ ಹೊಟ್ಟೆ ತುಂಬುತ್ತದೆ. ಕಡಲೆ ಧಾನ್ಯಕ್ಕೆ ವಿಷಹರ ಗುಣ ಇದೆ ಎಂಬುದು ಕಂಡುಹಿಡಿದ ಮಹನೀಯ ವಿಷವೈದ್ಯ ಗ್ರಂಥಕಾರನ ಹೆಸರು ಮಂಗರಸ. ಮುಂಗುಳಿಪುರದ ಅಂದರೆ ಚಿಕ್ಕ ಮುಗುಳೂರು ಅರಸನೀತ. ಕನ್ನಡದ ಈ ವಿಷವೈದ್ಯ ಗ್ರಂಥವು ವಿಶ್ವದ ಪ್ರಪ್ರಥಮ ಸಂಪೂರ್ಣ ಗ್ರಂಥ. ಕಡಲೆಯ ಬೆಳೆಯ ಕೋಸಂಬರಿಯ ಬಳಕೆ ಬಹುಶಃ 800 ವರ್ಷಗಳು ಕಳೆದರೂ ಜನಸಾಮಾನ್ಯದಲ್ಲಿ ಹಬ್ಬದ ಅಡುಗೆಯಲ್ಲಿ ಉಳಿಯಲು ಈ ಗ್ರಂಥದ ಮಾಹಿತಿ ಮೌಖಿಕ ರೂಪದಲ್ಲಿ ಉಳಿದಿದ್ದು ಬೇಸಿಗೆಯ ವಿಷ ಅಥವಾ ಟಾನಿಕ್ಸ್ ಕಳೆಯಲು ಕಡಲೆ ಇಟ್ಟಿನ ಪಾನಕ ಕೋಸಂಬರಿಗಳನ್ನು ಬಳಸಲು ಮರೆಯದಿರಿ. ಹಾಗೆ ಕೊತ್ತಂಬರಿ ಕಷಾಯ ಮಲೆನಾಡಿಗರ ಮಳೆಗಾಲದ ಪಾನೀಯ ಎನಿಸಿತು. ಇನಿತು ಹಾಲಿಗೆ ನೀರು ಬೆರೆಸಿದರೆ ಧನಿಯಾ ಪುಡಿಗೂಡಿಸಿ ಕುದಿಸಿದ ಪಾನಕಕ್ಕೆ ಕಲ್ಲು ಸಕ್ಕರೆ ಬೆಲ್ಲಗೂಡಿಸಿ ಹದ ಮಾಡಿ ಕುಡಿದರೆ ದಾಹ ನೀಗಿಸುತ್ತದೆ, ನೀರಡಿಕೆ ನೀಗಿಸುತ್ತದೆ. ಸರ್ವಕಾಲಿಕ ಬಳಕೆಗೆ ಯೋಗ್ಯವಾದ ಬಿಸಿ ಪಾನೀಯ ಇದು. ಬಿಸಿಲುಗಾಲಕ್ಕೂ ಅಮೃತೋಮ, ಹೃದಯಕ್ಕೆ ಬಲ ಹಾಗೂ ದೇಹ ಆರೋಗ್ಯಕ್ಕೆ ಹಿತವಾಗಿರುತ್ತದೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ಪ್ರಶ್ನೆಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಚಲಿತ್ವ ತಡೆಗಿರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ದೇಹದ ನಿರ್ಜಲತ್ವವನ್ನು ತಡೆಯಿರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಪೆಟ್ಟಿಂಗ, ನಮ್ಗೆ ಚಾಲೆಂಜ್.
3: ಜಾಗ ಖಂಡಿತ ಸಿಗುತ್ತೆ.
4: ಸಿಗೋದಿಲ್ಲ,
3: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
7: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮದೇ

0: ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಗರ್ಜಗೀರ್ ಅವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಿಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಡಿ ವಿ ಗುಂಡಪ್ಪನವರಿಗೆ ಯಾವ ಪ್ರಶಸ್ತಿಯಲ್ಲೂ ಆ ಶಕ್ತಿ ಇರಲಿಲ್ಲ. ಯಾವುದು ಪ್ರಶಸ್ತಿ ಬೇಡ ಅಂತ ಹೇಳೋರು. ಅವರ ಜೀವನ ಧರ್ಮ ಯೋಗ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಅದಕ್ಕೆ ದಿಲ್ಲಿಗೆ ಹೋಗ್ಬೇಕು ಪ್ರಶಸ್ತಿ ತಗೊಳ್ಳೋದಕ್ಕೆ. ಇವ್ರು ಹೋಗಲ್ಲ ಅಂತ, ನಾನು ಪ್ರಶಸ್ತಿ ಬೇಡ, ನಾನು ಹೋಗಲ್ಲ. ಕೊನೆ ಎಲ್ಲಿ ಬಂತು ಅಂದರೆ ಆ ಸಾಹಿತ್ಯ ಅಕಾಡೆಮಿ ಸೆಕ್ರೆಟರಿ ಅವರು ದಿಲ್ಲಿಯಿಂದ ಮೂರು ಸಲ ಬಂದು ಹೋದರು, ತಗೊಳ್ಳಿ ಸ್ವಾಮಿ ನಿಮ್ಮ ಮನೆಗೆ ಬಂದು ಕೊಡ್ತೀವಿ ತಗೊಳ್ಳಿ ನೀವು ಅಂತ. ಬೇಡ ಅಂತ ಇವರು. ಈ ಕೇಳಕ್ಕೆ ನಂಬಕ್ಕಾಗತ್ತ? ಸಾಹಿತ್ಯ ಅಕಾಡೆಮಿ ಆಗಿನ ಕಾರ್ಯದರ್ಶಿ ಆಗಿದ್ದ ಡಾಕ್ಟರ್ ಜಾರ್ಜ್ ಅನ್ನೋರು 4 ಸಲ ಬಂದ್ರಂತೆ ದಿಲ್ಲಿಯಿಂದ ಇವ್ರನ್ನ ಒಪ್ಪಿಸೋದಕ್ಕೆ. ಕೊನೆಗೆ ಒಪ್ಪಿಸಿದ್ದು ಹೇಗೆ, ಎಲ್ಲಿ ಕೊಡ್ಬೇಕು ಅದನ್ನು? ನಾನು ಪ್ರತಿ ಭಾನುವಾರ ನನ್ನ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನಂದು ಉಪನ್ಯಾಸ ಇರ್ತದೆ, ವಿಶೇಷ ಕಾರ್ಯಕ್ರಮ ಮಾಡೋಂಗಿಲ್ಲ, ನಾನು ತರಗತಿ ತಗೋತಾ ಇರ್ತೀನಿ, ತರಗತಿ ಮುಗಿದ ತಕ್ಷಣ ಅಲ್ಲೇ ಅನೌಪಚಾರಿಕವಾಗಿ ಕೊಟ್ಟು ಹೋಗ್ಬಿಡ್ಬೇಕು. ಇದು ನೋಡಿ ಕರ್ಮ. ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ತಗೋಬೇಕಾದ್ರೆ ಗೋಖಲೆ ಇನ್ಸ್ಟಿಟ್ಯೂಟ್ 15 ಜನ ಇರ್ತಾರೆ, ಅಲ್ಲೇ ಕೊಟ್ಟು ಹೋಗಬೇಕು ಅಂತ. ಸುದ್ದಿಗೆ ಪ್ರಚಾರ ಸಿಗೋದು ಕಷ್ಟನ? ಎಲ್ಲ ಕಡೆ ಪ್ರಚಾರ ಆಯಿತು, ಯಾರಿಗೆ ಮುಟ್ಟಬೇಕು ಎಲ್ಲ ಮುಟ್ತು. ಅವ್ರು ಭಾನುವಾರ ದಿವಸ ಗುಡ್ಡಪ್ಪನವರು ಕಣ್ಣು ಮುಚ್ಕೊಂಡು ರಾಮಾಯಣದ ಪಾಠ ಮಾಡ್ತಿದ್ದಾರೆ. ಅದು 4-5 ಜನ ಬಂದರು. ಯಾರ್ಯಾರು ಬಂದರು? ನಿಜವಾದ ವಿದ್ವತ್ ಸಭೆ, ಜಾಸ್ತಿ ಜನ ಇಲ್ಲ ಅಲ್ಲಿ. ತೀತಾ ಶರ್ಮರು ಬಂದಿದ್ದರು, ಮಾಸ್ತಿ, ಗೋಕಾಕ್, ವಿ ಸಿ ರಾಜರತ್ನಂ ಎಲ್ಲರೂ ಬಂದಿದ್ದಾರೆ, ಕೂತಿದ್ದಾರೆ. ಫೋಟೋಗ್ರಾಫರ್ ಬಂದರು, ಸುದ್ದಿ ಹೋಗಿತ್ತಲ್ಲ. ಇವ್ರು ಕಣ್ಣು ಮುಚ್ಚಿ ಪಾಠ ಮಾಡ್ತಿದ್ರು ಗುಂಡಪ್ಪನವ್ರು ಹಾಗೇನೆ. ಆಮೇಲೆ ಕೊನೆ ಕಣ್ಣು ತೆಗೆದು ನೋಡ್ತಾರೆ, ಎಷ್ಟೊಂದು ಜನ ಕೂತಿದ್ದಾರೆ, ಯಾರೋ ಕ್ಯಾಮ್ರಾಮನ್ ಇದ್ದಾರೆ, ಯಾರ್ಯಾರು ಬಂದಿದ್ದಾರೆ. ಇವ್ರು ಜೋರಾಗಿ ಸಿಡುಕಿನಿಂದ ಕೇಳಿದ್ರಂತೆ, ಏನಪ್ಪ ಎಲ್ಲರೂ ಬಂದಿದ್ದೀರಿ ಇಲ್ಲಿ, ಏನು ಪ್ರಸ್ತಾವ ನಡೀತಿದೆಯಾ, ಯಾರು ಬಂದಿದ್ದೀರಿ ಇಲ್ಲಿ ಅಂತ ಕೇಳಿದ್ರಂತೆ. ಆದರೆ ಅವರು ಬಂದಿದ್ದರಲ್ಲ, ಹೇಗಾದರು ಜಾರ್ಜ್ ಬಂದಿದ್ದರು, ಪ್ರಶಸ್ತಿ ಕೊಟ್ಟು ಅಲ್ಲೇ ಅವರು ಸನ್ಮಾನ ಮಾಡಿ ಮುಗಿಸಿದ್ದಾಯಿತು. ಅತ್ಯಂತ ಮುಜುಗರದಿಂದ ಡಿ ವಿ ಜಿ ಸ್ವೀಕಾರ ಮಾಡಿದರು. ಮೈಸೂರು ಯೂನಿವರ್ಸಿಟಿ ಅವರಿಗೆ ಡಿಲಿಟ್ ಪ್ರಶಸ್ತಿ ಕೊಡ್ತು. ಇದೇ ಹಣೆಬರ, ಬೇಡ ನನಗೆ ಬೇಡ ಅಂತ. ಡಾಕ್ಟರ್ ನಿಕ್ಕಂ ಅನ್ನೋರು ವೈಸ್ ಚಾನ್ಸಲರ್ ಆಗಿದ್ದರು ಮೈಸೂರು ಯೂನಿವರ್ಸಿಟಿಗೆ. ಅವ್ರು 8 ಸಲ ಬೆಂಗಳೂರಿಗೆ ಬಂದರು, ಎಷ್ಟು ಕಡೆಯಿಂದ ಹೇಳಿಸಿದ್ರೋ ಗೊತ್ತಿಲ್ಲ. ಕೊನೆ ವಿ ಸಿ ಹಠ ಹಿಡಿದ್ರು, ತಗೋಬೇಕು ಪ್ರಶಸ್ತಿ ಇದನ್ನು ಅಂತೇಳಿ. ಇಷ್ಟೆಲ್ಲ ಒತ್ತಾಯಕ್ಕೆ ಮಣಿದು ಕೊನೆಗೆ ಡಿ ವಿ ಜಿ ಪ್ರಶಸ್ತಿ ಕೊರಳು ನೀಡಿದರು. ಅದ್ಭುತ ಸಮಾರಂಭ ಮೈಸೂರಲ್ಲಾಯಿತು. ಡಾಕ್ಟರ್ ನಿಕ್ಕಂ ಹೇಳಿದ ಮಾತು, ಇಂಥ ಗೌರವ ಪ್ರಶಸ್ತಿಗಳು ಡಿ ವಿ ಜಿ ಅವ್ರನ್ನ ಆಧರಿಸಿ ಅಲಂಕರಿಸೋದಕ್ಕೆ ಸಾಲುಗಟ್ಟಿ ನಿಂತಿದ್ದಾವೆ. ಆದರೆ ಪ್ರಶಸ್ತಿಯನ್ನು ಇಲ್ಲಿವರೆಗೆ ಬಂದು ಸ್ವೀಕಾರ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಗೌರವಿಸಿ ನಮ್ಮೆಲ್ಲರ ಕೃತಜ್ಞತೆಗೆ ಗುಂಡಪ್ಪದವರು ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರಂತೆ. ಈ ಅಭೂತಪೂರ್ವವಾದಂಥ ಸನ್ಮಾನ ಮುಗಿಸಿ ಹೊರಗೆ ಬರಬೇಕಾದ್ರೆ ಡಿ ವಿ ಜಿನ ಅಭಿನಂದಿಸೋಕ್ಕೆ ವಿ ಸಿ ಹೋದ್ರಂತೆ. ಆ ವಿ ಸಿ ತಮಾಷೆ ಮಾಡಬೇಕು, ಡಿ ವಿ ಜಿ ಹೆಂಗೆ ತಮಾಷೆ ಮಾಡಿದರು ಅಂದರೆ, ಬನ್ನಿ ಸೀತಾರಾಮಯ್ಯ ನಾನು ನಿಮ್ಮ ಜಾತಿಗೆ ಸೇರ್ಕೊಂಡಿದ್ದೀನಿ ಈಗ ಅಂದ್ರಂತೆ. ಏನು ನಮ್ಮ ಜಾತಿ ಅಂತ ಕೇಳಿದಂತೆ. ನಾನು ಸ್ನಾತಕ, ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿಲ್ಲ ಗೊತ್ತಲ್ಲ, ಗುಂಡಪ್ಪನವ್ರು ಪಾಸ್ ಆಗಿಲ್ಲ, ಆದರೆ ಈಗ ಡಾಕ್ಟ್ರೇಟ್ ಬಂತಲ್ಲ ಡಿಲಿಟ್, ಅದಕ್ಕೆ ನಾನು ನಿಮ್ಮ ಜಾತಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ, ಸ್ನಾತಕ ಆಗಿದ್ದೀನಿ, ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳೋ ಅರ್ಹತೆ ಪಡ್ಕೊಂಡಿದ್ದೇನೆ ಅಂತ ಹೇಳಿದ್ರಂತೆ. ಎಷ್ಟು ಹಗುರ ನೋಡಿ, ಒಂದು ಡಿಲಿಟ್ ಕೊಟ್ಟರೆ ಊರು ತುಂಬ ಹೇಳ್ಕೊಂಡ್ಬರ್ತೀವಿ ನಾವು ಬಂತು.

ಬಂತು ಬಂತು ಅಂತ. ಇಲ್ಲಿ ಬಂದ ಮನುಷ್ಯ ಇವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಬಿ ಸಿ, ಈ ಏರುಪೇರು ಕಾಲದಲ್ಲಿ ಅವ್ಯವಸ್ಥಿತವಾದ ರಾಜ್ಯದಲ್ಲಿ ಏನೇನು ಆಗಿ ಹೋಗ್ಬಿಡ್ತವೆ ಅಂದ್ಬಿಟ್ಟು ಹಂದಿ ಕೂಡ ಐರಾವತ ಆಗಿಬಿಡ್ತದೆ ಅಂತ ತೆಲುಗಿನಲ್ಲಿ ಒಂದು ಅಲ್ಲೇ ಪದ್ಯ ಕಟ್ಟಿ ಹಾಡ್ಬಿಟ್ರು. ಎಷ್ಟು ಹಗುರವಾಗಿ ಬದುಕೋದು ಅಂತ ಅನಿಸುತ್ತೆ ನನಗೆ. ಕೆಲವರನ್ನು ಕೇಳಿದರು ಸ್ನೇಹಿತರು ನನಗೆ, ಡಿ ವಿ ಜಿ ಜ್ಞಾನದ ಪರ್ವತ ಅಂತ ನೀವು ಹೇಳ್ತೀರಿ ಪ್ರತಿ ಸಲ ಕೇಳಿದಾಗ, ಜ್ಞಾನಪೀಠ ಪ್ರಶಸ್ತಿ ಯಾಕೆ ಬರಲಿಲ್ಲ ಡಿ ವಿ ಜಿಗೆ? ನಾನು ಹೇಳಿದ್ದೆ, ಹೋಗ್ಲಿ ಬಿಡಿ, ಅದು ಜ್ಞಾನಪೀಠದ ದುರ್ದೈವ ಅಷ್ಟೇ, ಡಿ ವಿ ಜಿ ದುರ್ದೈವ ಅಲ್ಲ. ಅಷ್ಟರ ಮಟ್ಟಿಗೆ ಅದು ಬಡವಾಯ್ತು. ನಾ ಯಾಕೆ ಇದನ್ನ ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ಅರ್ಜಿ ಹಾಕ್ಕೊಂಡು ಅವರಿವ್ರ ಕಡೆಯಿಂದ ಪ್ರಶಂಸಾ ಪತ್ರಗಳನ್ನು ಬರೆಸ್ಕೊಂಡು ರಾಜಕಾರಣಿಗಳು ಮನೆಗೆ ಓಡಾಡಿ ಓಡಾಡಿ ದುಂಬಾಲು ಬಿದ್ದು ಪ್ರಶಸ್ತಿ ಗಿಟ್ಟಿಸ್ಕೊಂಡು ಅದನ್ನೇ ತಮ್ಮ ಸಾಧನೆ ಅಂತ ಪ್ರಶಸ್ತಿ ಮಾಡುವವ್ರನ್ನ ಕಂಡಾಗ, ಡಿ ವಿ ಜಿ ಅಂಥವರ ಪ್ರಶಸ್ತಿಯ ಅನಾಸಕ್ತಿ ಯೋಗ ನನ್ನ ನಿಜವಾಗ್ಲೂ ಆಸಕ್ತಿ ತರಿಸ್ತದೆ ಅಂತ. ಅದ್ಭುತ ಅನಿಸಲ್ವಾ? ಈಗಿನ ಕಾಲದಲ್ಲಿ ಹುಡುಕಾಡ್ಕೊಂಡು ಪ್ರಶಸ್ತಿ ಕೊಡಿಸಿ ಅಂತ ಹೋಗ್ತೀವಿ, ಅಂಥದ್ರಲ್ಲಿ ಪ್ರಶಸ್ತಿ ಬಂದಾಗ ಬೇಡ ಅಂತ ಹೋಗುವಂಥ ಗುಂಡಪ್ಪನವ್ರು ನೆನೆಸ್ಕೋಬೇಕು ಸ್ವಾಮಿ ನಾವು. ಯಾಕಂದರೆ ಪ್ರಶಸ್ತಿಯಿಂದ ಜನ ದೊಡ್ಡವರಾದದ್ದನ್ನು ನಾನು ಕಾಣಲಿಲ್ಲ. ವ್ಯಕ್ತಿ ದೊಡ್ಡವನಾದಾಗ ಪ್ರಶಸ್ತಿಗೆ ಬೆಲೆ ಬರ್ತದೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗಿರವರು ಪ್ರಸ್ತುತ ಬಡಿಸುವ ಕರುಣಾಲೋಭ ಬೆಳಿಗ್ಗೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇರೋದಿಂದನೇ ನಿಮಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
2: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ

0: ಗಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ, ಸಾಸಿವೆಯಷ್ಟೋ ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ.

ಬಿಸಿಲಿಗೆ ನೆರಳಿನಂತೆ, ಈರುಳಿಗೆ ಬೆಳಕಿನಂತೆ, ಬಾಳಿಗೆ ಕಣ್ಗಳಂತೆ, ಮಗುವಿನ ಪ್ರೀತಿಯಂತೆ.

0: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಮನೆಯಲ್ಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಇರಿಗಾಲರವರು.
3: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

ಕೇಳುಗರ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದ್ದ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ, ಜೀವನಕ್ಕಾಗಿ ಶಿಕ್ಷಣ ಎಂಬ ವಿಷಯದ ಕುರಿತು ಹುಬ್ಬಳ್ಳಿಯ ತರಬೇತಿದಾರರು ಹಾಗೂ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲರವರೊಂದಿಗೆ ಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ನಮಸ್ಕಾರ. ನನಗೆ ಬಹಳ ಖುಷಿ ಸರ್ಕಾರಿ ಶಾಲೆ ಅಂದ್ರೆ, ಯಾಕಂದ್ರೆ ನಾನು ಕಲ್ತಿರುವಂತದ್ದು ಸರ್ಕಾರಿ ಶಾಲೆ ಒಳಗೆ. ಇವತ್ತಿನ ದಿವಸದೊಳಗ ಈ ಶಾಲಾ ಪದ್ಧತಿ ಮತ್ತು ಬೆಳೀತಾ ಇರುವಂತ ಶಾಲೆ ಬೇಡಿಕೆ, ಶಿಕ್ಷಣದ ಬೇಡಿಕೆ, ಅವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನಮ್ಮ ಹಿಮ್ಮೆಲ್ಲ ಒಂದು ಕ್ಷಣ ಮೆಲಕು ಹಾಕಿದಾಗ ನಾವು ಕಲಿತಾ ಇರುವಂತ ಶಾಲಾ ಪದ್ಧತಿಗಳು, ನಮ್ಮ ಒಂದು ಸಮವಸ್ತ್ರದ ವ್ಯವಸ್ಥೆ, ಆಮೇಲೆ ಶಾಲೆ ಹೆಂಗಿತ್ತು, ಹಂಚಿನ ಶಾಲೆ ಹೆಂಗಿತ್ತು, ಅಥವಾ ನಾವು ಕೂಡುವಂತ ಪಳಿ ಹೆಂಗಿರ್ತಿದ್ವು, ಆಮೇಲೆ ಸಿಮೆಂಟಿನ ಗೋಡೆ ಮೇಲೆ ಮಾಡಿರುವಂತಹ ಒಂದು ಬೋರ್ಡ್ ಯಾವ ರೀತಿ ಇರ್ತಿತ್ತು ಅದನ್ನೆಲ್ಲ ನೆನೆಸ್ಕೊಂಡು ಅಲ್ಲಿ ನಾವು ಶಾಲೆ ಕಲ್ತ್ವಿ. ಅಂಥಲ್ಲಿ ಶಾಲೆ ಕಲಿಯುವಂತ ನೀವೆಲ್ಲರೂ. ಆದ್ರೆ ಇವತ್ತು ಸಹ ಸರ್ಕಾರಿ ಶಾಲೆಯೂ ಸಹ ನೋಡಿದ್ರೆ ಸಾಕಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಆಗಿರೋದನ್ನ ನಾವು ನೋಡ್ಲಿಕ್ಕೆ ಖುಷಿ ಅನಿಸ್ತದೆ. ಆದ್ರೆ ಅಲ್ಲಿರುವಂತ ಶ್ರೀಗಂಧ, ಅಲ್ಲಿರುವಂತ ಆ ಸೊಗಡು ಬೇರೆ ನಮ್ಗೆಲ್ಲೂ ಇವತ್ತು ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂತ ಹೇಳ್ಬೋದು. ಯಾಕ್ರಿ ಅಂತ ಹೇಳ್ತೀನಿ ಅಂತಂದ್ರೆ, ಸಾಕಷ್ಟು ಇವತ್ತು ರಿಸರ್ಚ್ ನಡೀತಾ ಇದೆ. ಅಂದ್ರೆ ಎದುರೊಳಗಡೆ ನಮ್ಮ ಕಾರ್ಯಾಂಗ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು, ಈ ಕಾರ್ಯಾಂಗದಲ್ಲಿ ಅತಿ ಉನ್ನತವಾದಂತಹ ಹುದ್ದೆ ಮತ್ತು ಅದು ಪ್ರಾರಂಭದ ಹುದ್ದೆ. ಅದು ಏನಪ್ಪಾ ಅಂದ್ರೆ ಯು ಪಿ ಎಸ್ ಸಿ ಪಾಸ್ ಆದ್ಮೇಲೆ ಐ ಎ ಎಸ್ ಆಗೋದು. ಯಾವಾಗ ಅದು ಅದನ್ನ ರೀಚ್ ಆಗ್ತಾರೋ ಅದರೊಳಗಡೆ ನಮ್ಮ ದೇಶದೊಳಗಡೆ ಇರುವಂತಹ ಎಲ್ಲಾ ಐ ಎ ಎಸ್ ಆಫೀಸರ್ ಅನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡಿದಾಗ, ಇದು ನನ್ನ ಹೇಳಿಕೆ ಅಲ್ಲ, 2018 ಒಂದು ಸಮೀಕ್ಷೆ ಏನಂದ್ರೆ 94-96% ಐ ಎ ಎಸ್ ಆಫೀಸರ್ ನಮ್ಮ ದೇಶದಲ್ಲಿ ಎಲ್ಲರೂ ತಮ್ಮ ಮಾತೃಭಾಷೆ ಒಳಗಡೆ ಕಲಿತು ಬೆಳೆದಂತವ್ರು, ಅದು ವಿಶೇಷವಾಗಿ ಸರ್ಕಾರಿ ಶಾಲೆಯೊಳಗೆ ಕಲಿತಂತವ್ರು ಅಂತ. ನೀವೆಲ್ಲರೂ ಒಂದು ಇಂಥ ಕನಸು ಕಾಣಬಹುದು ಅಂದ್ರೆ, ದೇಶದ ಆಡಳಿತ ವ್ಯವಸ್ಥೆಯನ್ನ ನೀವು ನಿಮ್ಮ ಅಂಗೈಯಲ್ಲಿ ನೀವು ಪಡಿಬಹುದು ಅಂತ ನನಗೆ ನಂಬಿಕೆ. ಯಾಕಂದ್ರೆ ಅಲ್ಲಿ ಅಂತ ಒಂದು ವ್ಯವಸ್ಥೆ ಏನಿದೆ, ಯು ಪಿ ಎಸ್ ಸಿ ಕಲಿಯುವಾಗ ಏನು ಅವಶ್ಯಕತೆಗಳಿವೆ, ಅವೆಲ್ಲ ಅವಶ್ಯಕತೆಗಳು ಇವತ್ತು ನನಗೆ ತಿಳಿತದ. ಅದು ಅವೆಲ್ಲ ನೀವೇನ್ ಮಾಡ್ತಾ ಇದ್ದೀರಂದ್ರೆ ಶಾಲೆ ಒಳಗಡೆ ಕಲಿತಾ ಇರ್ತೀವಿ ನಾವು. ಅದ್ಯಾವುದು ಒಂದು ನಾಯಕತ್ವದ ಕೌಶಲ್ಯಗಳಿರ್ಬೋದು, ಅಥವಾ ನಮ್ಮ ದಿನಚರಿ ಆಗಿರ್ಬೋದು, ಕಲಿಯುವ ಪದ್ಧತಿಗಳಾಗಿರ್ಬೋದು, ಸರಳತೆ ಇರ್ಬೋದು, ಈ ರೀತಿ ನಮ್ಮ ಅಗೋಚರವಾಗಿ ಮಾನಸಿಕ ಹಾಗೂ ದೈಹಿಕವಾದಂತಹ ಕಲಿಕೆ ಈ ಸರ್ಕಾರಿ ಶಾಲೆಯಲ್ಲಿ ಸಿಗ್ತದೆ ಅಂತ. ಆದ್ರೆ ಇವತ್ತು ಈ ಒಂದು ಶಿಕ್ಷಣ ಮತ್ತು ಇವತ್ತಿನ ಜೀವನ ಮತ್ತು ಜೀವನ ಶೈಲಿ ಬಗ್ಗೆ ಒಂದಿಷ್ಟು ಸಣ್ಣ ಮೆಲಕು ಹಾಕ್ತೀವಿ ನೋಡ್ರಿ. ನಾವು ಶಿಕ್ಷಣ ಹೆಂಗಿದೆ ಅಂತ, ಶಿಕ್ಷಣ ನೋಡಿದ ತಕ್ಷಣ ನಾವು ಶಿಕ್ಷಣ ಅಂದ ತಕ್ಷಣ ನಮ್ ಕಣ್ಣಿಗೆ ಬರೋದೇನೆಂದ್ರೆ ಪುಸ್ತಕ ಮತ್ತು ಶಾಲಾ ಕಟ್ಟಡ, ಕಾಲೇಜ್ ಕಟ್ಟಡ ಹಾಗೂ ಯೂನಿವರ್ಸಿಟಿ, ದೊಡ್ಡ ದೊಡ್ಡ ಬೋರ್ಡ್ಗಳು ಅಂತ ಕಾಣಿಸ್ತಾ ಇರ್ತದೆ. ಸೊ ಶಿಕ್ಷಣ ಅನ್ನೋದು ನೀವು ಕಲ್ಪನೆ ಮಾಡ್ಕೊಂಡಿರೋದು ನಿಜವಾಗ್ಲೂ ಸರಿ. ಶಿಕ್ಷಣ ಅಂತಂದ್ರು ಇದೊಂದು ಬೃಹದಾಕಾರವಾಗಿರುವಂತಹ ಅಂಬ್ರೇಲಾ ಅಂತ ಹೇಳ್ಬೋದು, ಅಥವಾ ಬೃಹದಾಕಾರವಾಗಿರುವಂತಹ ಆಲದ ಮರ ಅಂತ ಹೇಳ್ಬೋದು.

ಹೋಗ್ಬೋದು. ಆಲದ ಮರಕ್ಕೆ ಎಷ್ಟು ರೀತಿಯ ಬೇರುಗಳು ಜೋತಾಡ್ತಾ ಇರ್ತಾವೆ ಅಂತ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇವು ಎಲ್ಲಾ ಆಲದ ಮರಕ್ಕೆ ಅಂಟಿಕೊಂಡಿರುವಂತಹದ್ದು ಅನ್ನೋದು ಒಂದಾದ್ರೆ, ಎಲ್ಲವೂ ಆಲದ ಮರದ ಒಂದು ಪ್ರತಿಬಿಂಬ ಅಥವಾ ಒಂದು ಬೇರಾಗಿರ್ತದೆ. ಪ್ರತಿಯೊಂದು ರೆಂಬೆ ಕೊಂಬೆಗಳು ಆಲದ ಮರದ ಆಸ್ತಿ ಆಗಿರ್ತದೆ, ಮತ್ತು ಆಲದ ಮರಕ್ಕೆ ಒಂದು ಮೆರಗನ್ನ ಕೊಡ್ತಿರ್ತದೆ. ಹಂಗೆ ನಮ್ಮ ಶಿಕ್ಷಣವೂ ಸಹ. ಈಗ ಶಿಕ್ಷಣ ಯಾವ ರೀತಿ ಇದೆ, ಶಿಕ್ಷಣ ಅಂದ್ರೇನು ಅಂತ ನಾನು ಕೇಳ್ತಾ ಇದ್ದಾಗ, ಶಿಕ್ಷಣ ಏನಪ್ಪ ಅಂತಂದ್ರೆ, ಯಾವ ಒಬ್ಬ ವ್ಯಕ್ತಿ ಜೀವನಕ್ಕಾಗಿ ಅಂದರೆ ಬದುಕನ್ನು ಸುಧಾರಿಸಿಕೊಳ್ಳಲು ಜೀವನದಲ್ಲಿ ಸುಖ ಸಂತೋಷ ಅಂದ್ಕೊಂಡಿರುವಂತಹ ಗುರಿಯನ್ನ ಸಾಧನೆ ಮಾಡಿ ಬದುಕನ್ನ ಸಂಪೂರ್ಣತೆಯಿಂದ ಬದುಕುವುದು ಶಿಕ್ಷಣದಿಂದ ಸಾಧ್ಯ ಅಂತ ಹೇಳ್ತೀವಿ ನಾವು. ಇವತ್ತು ನೀವು ನೋಡ್ತಿರ್ಬೋದು ಸರ್ವ ಶಿಕ್ಷಣ ಅಭಿಯಾನ ಅಂತ 2014 ಬಹಳ ಪ್ರಚಲಿತವಾಗಿ ಪ್ರತಿಯೊಬ್ಬರೂ ಶಾಲೆ ಕಲಿಬೇಕು ಅಂತ ನಾವು ನಮ್ಮ ದೇಶದ ಒಂದು ನಾಣ್ಣುಡಿಯಾಗಿದೆ. ಕೇರಳ ನಮ್ಮ ದೇಶದ ಒಂದು ರಾಜ್ಯ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಶಿಕ್ಷಿತರು ಅಥವಾ ಶಿಕ್ಷಿತರು ನಮ್ಮಲ್ಲಿ ನಮ್ಮ ದೇಶದ ಆ ಒಂದು ರಾಜ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಶೇಷ ಜ್ಞಾನ. ಆದ್ರೆ ನಾನಿವತ್ತು ಹೇಳಬೇಕಾಗಿರುವಂತಹದ್ದು ಶಿಕ್ಷಣ ಎಷ್ಟು ಮಹತ್ವಪೂರ್ಣವಾಗಿದೆ, ಮತ್ತೆ ನಮ್ಮ ಜೀವನದಲ್ಲಿ ಅದನ್ನ ನಾವು ಹೆಂಗೆ ಸಂಪೂರ್ಣವಾಗಿ ಸ್ವೀಕರಿಸಬೇಕು ಅಂತ. ನೋಡ್ರಿ ಮಕ್ಕಳೇ, ನೀವೆಲ್ಲರ ಚಿಕ್ಕ ಚಿಕ್ಕವರು, ನಿಮ್ಮೊಳಗೆಲ್ಲ ಈ ಅಭೂತಪೂರ್ವವಾದಂತ ಆಸಕ್ತಿ, ನಿಮ್ಮಲ್ಲಿರುವಂತ ಆಸಕ್ತಿಯನ್ನ ನೋಡಿದ ನನಗೊಂದು ರೀತಿ ಖುಷಿಯಾಗಿತ್ತು. ಯಾಕೆ ಹೇಳ್ತೀನಿ, ಇದೇ ನಮ್ಮ ಶಿಕ್ಷಣಕ್ಕೆ ಮೂಲ ಬುನಾದಿ. ಏನಪ್ಪಾ ಅಂದ್ರೆ ಆಸಕ್ತಿ. ಸೊ ಯಾವ ವ್ಯಕ್ತಿ ಈ ಆಸಕ್ತಿಯಿಂದ ಕಲಿಯಬೇಕು, ಆಸಕ್ತಿಯಿಂದ ವಿಷಯಗಳನ್ನ ಅರಿತುಕೊಳ್ಬೇಕು, ಮತ್ತು ನಾನು ಅಲ್ಲಿ ಬೆಳಿಬೇಕು ಅಂತ ಇದ್ದವನೇ ನಾಳೆ ಈ ಒಂದು ಶಿಕ್ಷಣದಲ್ಲಿ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡು ಬೆಳೆಯಲಿಕ್ಕೆ ಸಾಧ್ಯ. ಇನ್ನ ಈ ಶಿಕ್ಷಣದಲ್ಲಿ ಎರಡು ಬಗೆಯ ಶಿಕ್ಷಣಗಳನ್ನ ನೋಡ್ತೀವಿ ನಾವು. ಒಂದೇದ್ದು ಔಪಚಾರಿಕ ಶಿಕ್ಷಣ, ಎರಡನೇದ್ದು ಅನೌಪಚಾರಿಕ ಶಿಕ್ಷಣ ಅಂತ. ಇನ್ನ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಈಗ ನಿಮ್ ಟೀಚರ್ ಶಾಲೆ ಒಳಗಡೆ ಪಾಠ ಮಾಡ್ಲಿಕ್ಕೆ ಬಂದಿರ್ತಾರಲ್ಲ, ಅವರೆಲ್ಲ BA, BSc, BEd, BCom, BEd, BEd, TET ಅವೇನ್ ಎಕ್ಸಾಮ್ ಎಲ್ಲ ಬರೀತಾರಲ್ಲ, ಅದರೊಳಗಡೆ ಅವ್ರು ಬಹಳಷ್ಟು ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣದ ಮೇಲೆ ಸಾಕಷ್ಟು ಕಲ್ತ್ಕೊಂಡು ಬಂದಂತ ಟೀಚರ್ ಆಗಿರ್ತಾರೆ. ಇನ್ನ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು? ಔಪಚಾರಿಕ ಶಿಕ್ಷಣ ಅಂದ್ರೆ ನಿಮಗೆ ಇವತ್ತು ಶಾಲೆಯಲ್ಲಿ ಒಂದು ಪಠ್ಯ ಪುಸ್ತಕ ಇದೆ, ಒಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಹೇಳ್ತೀವಿ ನಾವು. ಆ ಪಠ್ಯ ಪುಸ್ತಕದಲ್ಲಿ ಸರ್ಕಾರ ಏನ್ ಮಾಡಿರ್ತದೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಜನ ಇರ್ತಾರೆ, ಅವರು ನಿಮ್ಮ 1ನೇ ತರಗತಿಗೆ ಏನ್ ಕಲಿಬೇಕು, 2ನೇ ತರಗತಿಗೆ ಏನ್ ಕಲಿಬೇಕು, 10ನೇ ತರಗತಿಯವರು ಏನ್ ಕಲಿಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ರೂಢಿ ಮಾಡಿರ್ತಾರೆ, ಒಂದು ಸೆಟ್ ಮಾಡಿರ್ತಾರೆ. ಆ ಒಂದು ವ್ಯವಸ್ಥೆಗೆ ಸಿಲೆಬಸ್, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಕರೀತಾರೆ. ಸೊ ನೀವೆಲ್ಲ ಏನ್ ಮಾಡ್ತೀರಿ, 1ನೇ ತರಗತಿಗೆ ಶಾಲೆ ಒಳಗೆ ಅಡ್ಮಿಷನ್ ಮಾಡಿಸ್ತೀರಿ. ಅಲ್ಲಿ ನಲಿ ಕಲಿ ಅನ್ನುವಂತ ಒಂದು ಪ್ರಾಸೆಸ್ ನಿಂದ 4ನೇ ತರಗತಿವರೆಗೂ ನೀವು ಕಲಿತಾ ಆಟ ಆಡ್ತಾ ಕಲಿತಾ ಬೆಳೀತಾ ಇರ್ತೀರಿ. ಇನ್ನ 5ನೇ ತರಗತಿಗೆ ಬರ್ತೀರಿ, 5ನೇ ತರಗತಿಗೆ 6ನೇ ತರಗತಿಗೆ ಬಂದಾಗ ನಿಮ್ಮ ಹೆಚ್ಚಿನ ಗಮನ ನೀವು ಕಲಿತಾ ಇರುವಂತಹ ಸಿಲೆಬಸ್ ಮೇಲೆ, ಮತ್ತೆ ನೀವು ಕಲಿತಾ ಇರುವಂತಹ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಮೇಲೆ. ಅಲ್ಲಿ ಏನಾಗ್ತದೆ, ನೀವು ಹಂತ ಹಂತವಾಗಿ ಕಲಿತಾ ಬೆಳೀತಾ ಹೋಗ್ತೀರಿ. ಯಾವಾಗ ಅ ಅರಸ, ಎ ಫಾರ್ ಆಪಲ್ ಅಂತ ಏನು ಕಲಿಯುವಂತಹದ್ದಿದೆ, ಅಥವಾ 2+2=4 ಅಂತ ಏನ್ ಕಲಿತೀರಿ, ಇದಕ್ಕೆ ನಾವು ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಔಪಚಾರಿಕ ಶಿಕ್ಷಣದ ಇನ್ನೊಂದು ಮಹತ್ವ ಹೇಳ್ಬೇಕು ನಾನು ನಿಮಗೆ. ಏನಪ್ಪಾ ಅಂದ್ರೆ, ಈ ಔಪಚಾರಿಕ ಶಿಕ್ಷಣ ಪ್ರಪಂಚದಲ್ಲಿ ಎಲ್ಲೂ ಬದಲಾಗೋದಿಲ್ಲ. ನಾನು ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡ್ರು ಎ ಫಾರ್ ಆಪಲ್ ಅ ಅರಸ, ಮೈಸೂರಲ್ಲಿ ಕೂತ್ಕೊಂಡ್ರು ಎ ಫಾರ್ ಆಪಲ್ ಅ ಅರಸಾನೇ, ಮತ್ತೆ ನವಲಗುಂದಲ್ಲಿದ್ರು ಸಹ ಅಲ್ಲಿಯೂ ಸಹ 2+2=4 ನೋಡ್ರಿ. ಔಪಚಾರಿಕ ಶಿಕ್ಷಣ ಇದು ಎಲ್ಲಾ ಕಡೆ ಸಮವಾಗಿ ಇರುವಂತಹದ್ದು. ಸರಿಸಮನಾಗಿ ಇರುವಂತಹ ಶಿಕ್ಷಣಕ್ಕೆ ಔಪಚಾರಿಕ ಶಿಕ್ಷಣ ಅಂತ ಕರೀತಾರೆ. ಇಲ್ಲಪ್ಪ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ, ನಮ್ಮ ರಾಜ್ಯದ ರಾಜಧಾನಿ ಅದು,

ಅಲ್ಲಿ ವಿಷಯ ಬೇರೆ ಇರ್ತದೆ. ಎ ಫಾರ್ ಆಪಲ್ ಇಲ್ಲ ಅಂತ ಹಂಗೇನಾದ್ರೂ ಇದೆಯಾ? ಹಂಗಿಲ್ಲ. ಸೊ ಔಪಚಾರಿಕ ಶಿಕ್ಷಣ ಅಂದ್ರೆ ಪ್ರತಿಯೊಂದು ಭಾಗದಲ್ಲಿಯೂ ಅದು ಸಮಾನ ಆಗಿರ್ತದೆ. ಇನ್ನು ಔಪಚಾರಿಕ ಶಿಕ್ಷಣದಲ್ಲಿ ಯಾರಾದ್ರೂ ಪರಿಣಿತಿ ಹೊಂದಿದ್ರೆ, 10ನೇ ತರಗತಿ ಮುಗಿಸಿದ್ರು, ಆಮೇಲೆ ಪ್ರಿ ಯೂನಿವರ್ಸಿಟಿ ಕೋರ್ಸ್ ಮಾಡಿದ್ರು, PUC ಅಂತ ಹೇಳ್ತೀವಿ, ಯಾವುದೇ ಸ್ಟ್ರೀಮ್ ಒಳಗೆ ಮಾಡ್ಬೋದು, ಅದಾದ್ಮೇಲೆ ಡಿಗ್ರಿ ಅಂತ ಮಾಡಿದ್ರು, ಆಮೇಲೆ ಒಳ್ಳೆ ಕೆಲಸ ಸಿಕ್ತು ಅಂತ ತಿಳ್ಕೊಡ್ರಿ. ಈಗ ಯಾರೋ ಒಬ್ರು ಕಾಮರ್ಸ್ ಮಾಡಿದ್ರು, ಕಾಮರ್ಸ್ ಆದ್ಮೇಲೆ ಅವ್ರಿಗೆ BCOM ಮಾಡಿದ್ರು, ಒಂದು ಒಳ್ಳೆ ಕಂಪನಿಯಲ್ಲಿ ಅಕೌಂಟೆಂಟ್ ಅಂತ ಜಾಬ್ ಸಿಕ್ತು. ಉದಾಹರಣೆಗೆ ಅಕೌಂಟೆಂಟ್ ಜಾಬ್ ಸಿಕ್ಕಾಗ ಮೊದಲನೇ ತಿಂಗಳ ಅವ್ರಿಗೆ ಸ್ಯಾಲ್ರಿ ಬಂದಿದ್ದು 15,000. ಆ 15,000 ಅವ್ರ ಖರ್ಚಿಗೆ ವೆಚ್ಚಕ್ಕೆ ಸರಿಯಾಗಿ ಹೋಯ್ತು, ಖುಷಿನೂ ಪಟ್ರು. ಒಬ್ಬ ವ್ಯಕ್ತಿಗೆ ಅವನು ಕಲ್ತಿರೋ ಶಿಕ್ಷಣದ ಮೇಲೆ ಕಂಟಿನ್ಯೂಸ್ ಆಗಿ ಅವನು 32 ವರ್ಷ ಕಲ್ತಾಗ, ಫಾರ್ ಎಕ್ಸಾಂಪಲ್ ಪ್ರಾರಂಭದಲ್ಲಿ 15,000 ಸಿಕ್ತವನು, ಅವರು ರಿಟೈರ್ಮೆಂಟ್ ಟೈಮ್ನಲ್ಲಿ 2.5 ಲಕ್ಷ ರೂಪಾಯಿ ಸ್ಯಾಲರಿ ಸಿಗ್ಬೋದು. ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಕೇಳ್ಕೊಂಡು, ಬಹಳ ಇಂಪಾರ್ಟೆಂಟ್ ವಿಷಯ. 15,000 ಮೊದಲೇ ತಿಂಗಳಲ್ಲಿ ಸಿಕ್ತು, ಅವನ ಖರ್ಚು ವೆಚ್ಚ ಆಯಿತು. ಇನ್ನೇನು ರಿಟೈರ್ಮೆಂಟ್ ಅಂತ ಹತ್ರ ಬಂದಾಗ 2.5 ಲಕ್ಷ ಸ್ಯಾಲರಿ ಬಂತು, ಆವಾಗ್ಯೂ ಸಹ ಅದು ಖರ್ಚು ವೆಚ್ಚಕ್ಕೆ ಸೀಮಿತವಾಗಿರ್ತದೆ. ಅಂದ್ರೆ ನಾವು ತಿಳ್ಕೊಂಡ್ವಿ, ಇಲ್ಲ ಸಾವಿರ 15 ಅಂದ್ರೆ 2.5 ಲಕ್ಷದಲ್ಲಿ 2,35,000 ಉಳಿತದೆ ಅಂತ. ಇಲ್ಲ, ಆವಾಗ ಇನ್ಫ್ಲೇಷನ್ ಅಂತ ಕರಿತೀವಿ ನಾವು, ಅದೇನ್ ಮಾಡ್ತದೆ, ಹೆಚ್ಚಾಗ್ತಾ ಇರ್ತದೆ. ಆ ನಮ್ಮ ಬದುಕಿಗೆ ಬದುಕಲಿಕ್ಕೆ ಸಹಾಯ ಮಾಡೋದು ಔಪಚಾರಿಕ ಶಿಕ್ಷಣ. ಸೊ ಈ ಔಪಚಾರಿಕ ಶಿಕ್ಷಣ ನಮಗೆ ಊಟ, ವಸತಿ, ವಸ್ತ್ರ, ಬದುಕನ್ನ ಕೊಡುವಂತಹದ್ದು, ಇಷ್ಟೇ ಕೊಡುವಂತಹದ್ದು, ಇದು ಔಪಚಾರಿಕ ಶಿಕ್ಷಣ. ಇನ್ನು ಅನೌಪಚಾರಿಕ ಶಿಕ್ಷಣ ಹೆಂಗಿರ್ತದೆ ನೋಡ್ರಿ. ನೀವೆಲ್ಲ ಇಲ್ಲಿ ಕಲ್ತಂಥವ್ರು 9ನೇ ತರಗತಿ ಇದ್ದೀರಿ, 7ನೇ ತರಗತಿ ಇದ್ದೀರಿ, 4ನೇ ತರಗತಿಯವರು ಇದ್ದೀರಿ, ನೀವೆಲ್ಲರೂ ಬೇರೆ ಬೇರೆ ತರಗತಿಯಲ್ಲಿ ಕಲಿತಾ ಇದ್ದೀರಿ. ನಾನು ನಿಮಗೊಂದು ಮಾತು ಕೇಳ್ತೀನಿ, ಇಷ್ಟು ಬೇರೆ ಬೇರೆ ತರಗತಿಯಲ್ಲಿ ಇದ್ದಂಥವ್ರು ನೀವು, ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಯಾವ ಟೆಕ್ಸ್ಟ್ ಬುಕ್ನಲ್ಲಿ ನೀವು ನಗ್ನಗ್ತಾ ಖುಷಿ ಖುಷಿಯಿಂದ ಇರಬೇಕು ಅಂತ ಯಾವ ತರಗತಿಯಲ್ಲಿ ಹೇಳಿದ್ದಾರೆ ಅಥವಾ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿದ್ದಾರೆ? ಇಲ್ಲಿಲ್ಲ. ಅಪ್ಪ ಅಮ್ಮನಿಗೆ ಬೆಳಿಗ್ಗೆ ತಕ್ಷಣ ನಮಸ್ಕಾರ ಮಾಡಬೇಕು, ಅವರಿಗೆ ದುಃಖ ಕೊಡಬಾರ್ದು, ನಾವು ಅವ್ರ ಜೊತೆ ಯಾವತ್ತೂ ಇರಬೇಕು, ಅವರು ಹೇಳಿದ ಮಾತನ್ನ ಕೇಳಿಸ್ಕೋಬೇಕು ಅಂತ ಯಾವ ಟೆಕ್ಸ್ಟ್ ಬುಕ್ಕಲ್ಲಿದೆ? ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಇಲ್ಲ. ಮೌಲ್ಯಾಧಾರಿತವಾಗಿರುವಂತಹ ವಿಚಾರಗಳು ಕೆಲವೊಂದಿಷ್ಟು ಸಂದರ್ಭದಲ್ಲಿ 1, 2, 3ನೇ ತರಗತಿಯಲ್ಲಿ ಕೊಟ್ಟಿರಬಹುದು. ಆದ್ರೆ ನಗಬೇಕು, ಸಂತೋಷದಿಂದ ಬದುಕಬೇಕು, ಬೇರೆದವರಿಗೆ ಸಹಾಯ ಮಾಡಬೇಕು, ಆಮೇಲೆ ಕೊಡೋದ್ರಿಂದ ಹೆಚ್ಚು ನಾವು ಬೆಳಿತೀವಿ, ಈ ಕೆಲವೊಂದಿಷ್ಟು ಮೌಲ್ಯಗಳೇನಿದೆ ಜೀವನದಲ್ಲಿ, ಆ ಮೌಲ್ಯಗಳು, ಸಿದ್ಧಾಂತಗಳು, ಆ ಒಳ್ಳೆ ವಿಚಾರಗಳು, ಇವಕ್ಕೆ ನಾವೇನಂತೀವಂದ್ರೆ ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ನೀವು ಕೇಳಬಹುದು, ಸಾರ್ ಅನೌಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ನಾನು ಅದಕ್ಕೊಂದು ಮಾತು ಹೇಳ್ತೀನಿ. ಔಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ? ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ನಮ್ಮ ಸ್ಕೂಲಲ್ಲಿ, ಯೂನಿವರ್ಸಿಟಿಯಲ್ಲಿ, ಕಾಲೇಜ್ನಲ್ಲಿ ಸಿಗ್ತದೆ. ಅದಕ್ಕೇನು ಹೇಳ್ತೀವಿ? ಔಪಚಾರಿಕ ಶಿಕ್ಷಣ ಅಂತೀವಿ. ಇನ್ನು ಅನೌಪಚಾರಿಕ ಶಿಕ್ಷಣ, ನಾನು ಯಾವ್ಯಾವ ಜಾಗ ಹೇಳಿದೆ ಅದನ್ನು ಹೊರತುಪಡಿಸಿ ಎಲ್ಲ ಕಡೆ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಅಂದ್ರೆ ಅಲ್ಲಿ ಮಾರ್ಕೆಟ್ನಲ್ಲಿ, ಗುಡಿಯಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ, ಸ್ನೇಹಿತರ ಜೊತೆಗೆ, ಚಿಕ್ಕಮ್ಮನ ಜೊತೆಗೆ, ಬೇರೆದವ್ರ ಜೊತೆಗೆ, ವಾತಾವರಣ, ಪರಿಸರ, ಎಲ್ಲಾ ಕಡೆ ಗಿಡ, ಎಲ್ಲಾ ಕಡೆ ನೋಡಿದಾಗ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಪ್ರತಿಯೊಂದು ಜಾಗದಲ್ಲಿನೂ ಸಹ ನಿಮಗೆ ಕಲೀಲಿಕ್ಕೆ ಸಿಗ್ತಿರ್ತದೆ. ಏನಪ್ಪ ಗಿಡ ನೋಡಿದ್ರಿ ಏನ್ ಸರ್ ಕಲೀಲಿಕ್ಕೆ ಸಿಗ್ತದೆ ಅಂತ ನೀವು ಕೇಳ್ಬೋದು. ನೋಡ್ರಿ, ಗಿಡ ಎಷ್ಟು ಒಳ್ಳೆ ಕೆಲಸ ಮಾಡ್ತದೆ ಹೇಳ್ಬೇಕು ನಾನು ನಿಮಗೆ. ನಾವು ಗಿಡ ಇದ್ದದ್ದಕ್ಕೆ ನಾವೆಲ್ಲರೂ ಇವತ್ತು ಖುಷಿಯಾಗಿ ಆರಾಮಾಗಿ ಉಸಿರಾಡಿಸ್ತಾ ಆರಾಮಾಗಿರ್ಲಿಕ್ಕೆ ಕಾರಣ ಗಿಡ. ಹೆಂಗೆ ಗಿಡ? ನಾವು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಾಗ ಗಿಡಕ್ಕೆ, ಗಿಡ ನಮಗೆ ಉಸಿರಾಡಿಸ್ಲಿಕ್ಕೆ ಆಕ್ಸಿಜನ್ ಕೊಡ್ತಾ ಇದೆ. ಸೊ ಹಂಗಿದ್ದಾಗ ಗಿಡದಿಂದ ಏನ್ ಕಲಿಬೇಕು ಅಂದ್ರೆ ಕೊಡೋದು ಅನ್ನೋದನ್ನ ಕಲಿಬೇಕು. ಸೊ ಇದು ಅನೌಪಚಾರಿಕ ಶಿಕ್ಷಣ. ಸೊ ಹಾಗಿದ್ರೆ ಹೊರಗಡೆ ನಾವು ನೋಡ್ತಿರ್ತೀವಿ, ಯಾರೋ ಒಬ್ರು ಆ ಪೊಲೀಸರ ಕಡೆ ಸಿಕ್ಕಾಕೊಂಡಿರ್ತಾರೆ, ಸಣ್ಣ ಮಕ್ಕಳು ಬಡಿಸ್ಕೊತಿರ್ತಾರೆ, ವಯೋ ಮಿತಿಗೆ ಬಂದಂತವ್ರು,
ಯಾಕಪ್ಪ ಹಂಗಾಯ್ತು ಅಂತಂದ್ರೆ ನಮ್ಗೆ ಅಲ್ಲಿ

ಕಲೀಲಿ ಏನ್ ಸಿಗ್ತದೆ ಅಂದ್ರೆ, ತಪ್ಪು ಕೆಲಸ ಸಮಾಜದಲ್ಲಿ ಮಾಡಬಾರದು ಅಂತ. ಸೊ ಇಲ್ಲಿ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಸೊ ಔಪಚಾರಿಕ ಶಿಕ್ಷಣ ಏನ್ ಕೊಡ್ತದೆ? ಊಟ, ವಸತಿ, ವಸ್ತ್ರ ಕೊಟ್ರೆ ಅನೌಪಚಾರಿಕ ಶಿಕ್ಷಣ ಸಂತೋಷ, ಬದುಕು, ಆಮೇಲೆ ಸ್ನೇಹ, ಆನಂದ, ಉತ್ಸಾಹ, ಹುರುಪು, ಇದನ್ನ ಕೊಡೋದು ಅನೌಪಚಾರಿಕ ಶಿಕ್ಷಣ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಅದ್ಭುತವಾಗಿರುವಂತಹ ವಾಕ್ಯ, ಅದನ್ನ ನಿಮ್ಗೆ ಗಿಡಿಸಿ ಹೇಳ್ತೀನಿ, ಆಮೇಲೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿನೂ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಆ ಪುಸ್ತಕದ ಹೆಸರು ಬ್ಯಾಕ್ ಟು ಬೇಸಿಕ್ ಅಂತ ಪುಸ್ತಕದಲ್ಲಿ ಒಂದು ಬಂದಂತ ವಾಕ್ಯ, ಫಾರ್ಮಲ್ ಎಜುಕೇಶನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್, ಸೆಲ್ಫ್ ಎಜುಕೇಶನ್ ವಿಲ್ ಫ್ಲೆಚ್ ಯು ಫಾರ್ ಫಾರ್ಚೂನ್ ಅಂತ. ಏನ್ ಸಾರಿಂಗ್ ಅಂದ್ರೆ, ಫಾರ್ಮಲ್ ಎಜುಕೇಶನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್, ನಾನಾಗ್ಲಿ ಹೇಳಿದ್ದೇನೆ, ಈಗ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರೋದಷ್ಟೇ. ಔಪಚಾರಿಕ ಶಿಕ್ಷಣ ನಮಗೆ ಕೇವಲ ಒಂದು ಬದುಕನ್ನ ಕೊಡ್ತದೆ, ಅನೌಪಚಾರಿಕ ಶಿಕ್ಷಣ ಮನುಷ್ಯನಿಗೆ ಅದೃಷ್ಟ ಕೊಡ್ತದೆ ಅಂತ. ಫಾರ್ಚೂನ್ ಅಂದ್ರೆ ಅದೃಷ್ಟ. ಸೊ ನಮಗೆ ನಮ್ಮ ಜೀವನಕ್ಕೆ ಅದೃಷ್ಟವಂತರಾಗಿರ್ಬೇಕು ಅಂದ್ರೆ ಈ ಎರಡೂ ಶಿಕ್ಷಣವನ್ನ ಕಲಿಬೇಕು. ಹಾಗಂದ್ರೆ ಎಲ್ಲಿ ಸಿಗ್ತದೆ ಅಂತ ಹೇಳಿದೆ, ಇನ್ನ ಯಾರು ಸರ್ ಇದಕ್ಕೆ ಗುರುಗಳು ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಔಪಚಾರಿಕ ಶಿಕ್ಷಣ ಕಲಿಸೋರು ನಮ್ಮ ಶಾಲೆಯಲ್ಲಿರುವಂತ ಗೌರವಾನ್ವಿತ ಗುರುಗಳು. ಅವರಿಗೆ ನಾವು ಶರಣಾಗತಿಯಿಂದ ಅವ್ರ ಕಡೆ ಕಲ್ತರೆ ನಮ್ಮ ಜೀವನ ಸದೃಢವಾಗ್ತದೆ. ಇದು ಔಪಚಾರಿಕ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದ ಸಾರ್ ಅಂತ ಕೇಳಿದ್ರೆ, ಅಪ್ಪ ಅಮ್ಮನಿಂದ ಸಿಗ್ತದೆ. ನಾವು ಅಪ್ಪ ಅಮ್ಮನ ಮಾತು ಸರಿ ಕೇಳೋದೇ ಇಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಪುಟ್ಟ ನೀನು ಆಟ ಆಡು, ಮನೆಯಲ್ಲಿರುವಂತ ರೊಟ್ಟಿ ತಿನ್ನು, ಮುದ್ದೆ ತಿನ್ನು, ಗಟ್ಟಿಯಾಗು ಅಂತ ಹೇಳ್ತಾರೆ. ಇಲ್ಲ ಅಮ್ಮ, ನನಗೆ 50 ರೂಪಾಯಿ ಕೊಡು, ನಾನು ಆ ಬಣ್ಣ ಬಣ್ಣ ಮಂಚೂರಿಯನ್ ತಿನ್ಬೇಕು ಅಂತೀವಿ. ಅದು ತಿಂದ್ರೆ ಕೆಮ್ಮು, ಗಂಟ್ಲ, ಹೊಟ್ಟೆ ನೋವು, ಮತ್ತೊಂದು ಮುಗಿದೊಂದು ಆದ್ಮೇಲೆ ಡಾಕ್ಟ್ರಿಗೆ ಒಂದು ಸೊಂಟಕ್ಕೆ ಇಂಜೆಕ್ಷನ್ ಚುಚ್ಚಿದ ಮೇಲೆ ನಾವು ಸಣ್ಮುಖ ಮಾಡಿ ಕೂತ್ಕೊಂಡಿರ್ತೀವಲ್ಲ, ಆವಾಗ ಅಮ್ಮ ಅಂತಾಳೆ, ನಾನು ಹೇಳಿದ್ದಿಲ್ಲನೋ ಅದನ್ನ ತಿನ್ಬೇಡ ಅಂತ. ಹ್ಞೂ ಅಮ್ಮ, ಮತ್ತೆ ತಿನ್ನಂಗಿಲ್ಲ ಅಂತೀವಿ. ನೋಡ್ರಿ, ಅಮ್ಮ ಹೇಳ್ಕೊಟ್ಟಿದ್ದನ್ನ ನಾವು ಮೊದ್ಲೇ ಪಾಲಿಸಿದ್ದೆ ಆದ್ರೆ ಅನುಭವಿಸೋದು ಕಡಿಮೆ ಆಗ್ತದೆ. ಅಪ್ಪ ಹೇಳ್ತಾರೆ, ನೀನು ಹೋಗಿ ಹೊಲಕ್ಕೆ ಹೋಗಿ ಅದನ್ನೊಂದು ಕೆಲಸ ಮುಗಿಸ್ಕೊಂಬಾ ಅಂತ. ನಾವು ಇಲ್ಲ, ನಾನು ಹೋಗಂಗಿಲ್ಲ, ಇಲ್ಲೇ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀವಿ ಅಂತ. ಸಪೋಸ್ ನಾವು ಹಂಗ್ ಮಾಡಿದ್ದೆ ಆದ್ರೆ ನಮ್ಮ ಕಾಲಲ್ಲಿ ಶಕ್ತಿ, ನರದಲ್ಲಿ ಶಕ್ತಿ, ಓಡಿ ಹೋಗಿ ಬಂದಾಗ ನಮ್ಮ ಸ್ನಾಯುಲ್ಲಿ ಶಕ್ತಿ, ಊಟ ಮಾಡಿದ್ದು ಒಳ್ಳೆ ಪಚನಾಗಿ ಮೆದುಳಿಗೆ ರಕ್ತ ಸಂಚಲನವಾಗಿ ಅಲ್ಲಿ ಏನಾಗ್ತದೆ, ನಮ್ಮ ಜಾಣ್ಮೆ ಹೆಚ್ಚಾಗ್ತದೆ. ನೋಡಿ, ಅಪ್ಪ ಅಮ್ಮ ನಮಗ್ ಗೊತ್ತಿಲ್ದಂಗೆನೆ ಒಂದಿಷ್ಟು ವಿಚಾರಗಳನ್ನ ನಮಗೆ ಕಲಿಸ್ಕೊಡ್ತಿರ್ತಾರೆ. ಅದಕ್ಕೆ ನಾವು ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಏನ್ ತಿಳ್ಕೋಬೇಕು, ಶಿಕ್ಷಕರಿಂದ, ನಮ್ಮ ಗುರುಗಳಿಂದ ನಮಗೆ ಸಿಗೋದು ಔಪಚಾರಿಕ ಶಿಕ್ಷಣ, ಅಪ್ಪ ಅಮ್ಮನಿಂದ ಸಿಗೋದು ಅನೌಪಚಾರಿಕ ಶಿಕ್ಷಣ. ಸೊ ನಾವಿಬ್ರು ಕಡೆಯಿಂದ ಕಲ್ತಾಗ ನಮ್ಮ ಜೀವನ ಹೆಚ್ಚು ಸಮಯ ಸಂತೋಷದಿಂದ ಆರಾಮದಾಯಕವಾಗಿ ಅದು ನಮಗೆ ಬದುಕಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನ ಈ ಶಿಕ್ಷಣ ಏನ್ ಮಾಡ್ತೀವಿ ನಾವು, ಏನಾಗ್ತಿರ್ತದೆ ಅಂತ. ನಮ್ಮಲ್ಲಿ ಕೆಲವೊಂದಿಷ್ಟು ಮಕ್ಕಳು, ಈ ಒಂದು ಶಿಕ್ಷಣ ಏನ್ ಮಾಡ್ತದೆ ನೋಡಿ, ನಾನೊಂದು ಇಂಗ್ಲಿಷ್ನೊಳಗೆ ಒಂದು ಮಾತು ಹೇಳ್ತೀನಿ, ಮಾತು ಹೇಳಿ ಆಮೇಲೆ ಮತ್ತೆ ಅದನ್ನ ಕನ್ನಡಕ್ಕೆ ಹೇಳ್ತೀನಿ. ಪೇ ನೌ, ಪೇ ಪ್ಲೇ ಲೇಟರ್, ಪ್ಲೇ ನೌ, ಪೇ ಲೇಟರ್ ಅಂತ. ಈ ಶಿಕ್ಷಣ ಏನಾಗ್ತದೆ, ಪೇ ನೌ ಪ್ಲೇ ಲೇಟರ್ ಅಂದ್ರೆ, ಈಗ ಶಾಲೆಗೆ ಹೋಗ್ಬೇಕು, ಅಭ್ಯಾಸ ಮಾಡ್ಬೇಕು, ಹೋಮ್ವರ್ಕ್ ಮಾಡ್ಬೇಕು, ಮಗ್ಗಿ ಬಾಯ್ ಹಾರ್ಟ್ ಮಾಡ್ಬೇಕು, ಅಕ್ಷರ ದುಂಡು ಬರಿಬೇಕು, ಟೀಚರ್ ಕೊಟ್ಟಿರುವಂತ ಚಿತ್ರ ಬಿಡಿಸ್ಬೇಕು, ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಬೇಜಾರ್. ಯಾಕೆ, ಟಿವಿ ಒಳಗಡೆ ಒಳ್ಳೆ ಸೀರಿಯಲ್ ಬರ್ತಾ ಇದೆ, ಮೊಬೈಲ್ ನಲ್ಲಿ ರೀಲ್ಸ್ ಬರ್ತಾ ಇದೆ, ಅಲ್ಲಿ ಒಬ್ಬ ಗೆಳೆಯ ಮತ್ತೊಂದು ಆಟ ಆಡುಬಾ ಅಂತ ಕರಿತಾ ಇದ್ದಾನೆ, ಆಟ ಆಡ್ಲಿಕ್ಕೆ ನಾನು ಬೇಡ ಅಂತಿಲ್ಲ. ಹಿಂಗೆ ನಮಗೇನಾಗ್ತಿರ್ತದೆ ಈ ವಯಸ್ಸಿನಲ್ಲಿ, ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅಡೆತಡೆಗಳು ಬರ್ತಾ ಇರ್ತದೆ. ಸೊ ಅವರು ನಿಮಗೆ ಸ್ನೇಹಿತರು ತಿಂತಾರೆ, ಬಾರಯ್ಯ ನೀನೊಂದು 10 ರೂಪಾಯಿ ತಗೊಂಬ, ನಾನೊಂದು 10 ರೂಪಾಯಿ ತಗೊಂಡ್ಬರ್ತೀನಿ,
ಇಬ್ಬರದ್ದು ಸೇರಿದ್ರೆ

ಇಪ್ಪತ್ತು ರೂಪಾಯಿ ಆಯ್ತು, ಆ 20 ರೂಪಾಯಿ ಆಯ್ತು. ಬೈಟು ಪಾನಿಪುರಿ ತಿಂದ್ರು, ಆರು ಪಾನಿಪುರಿ ಕೊಡ್ತಾನೆ ಅವನು, ಪಾನಿಪುರಿ ಅಣ್ಣ ಅವನಿಗೆ 20 ರೂಪಾಯಿ ಕೊಟ್ರೆ ನೀನೂರು, ನಾನ್ ಮೂರು ತಿಂದು ಬಿಟ್ರೆ ಪಾನಿಪುರಿ ಕೆಲಸ ಮುಗೀತು, ನಾವಿಬ್ರು ಪಾನಿಪುರಿ ತಿನ್ನೋಣ ಅಂತ. ಸೊ ಅವಾಗ ನಾವೇನ್ ಮಾಡ್ತೀವಿ, ಸ್ವಾಭಾವಿಕವಾಗಿ ಆ ಪಾನಿಪುರಿ ತಿನ್ಲಿಕ್ಕೆ ಹೋಗ್ತೀವಿ, ಆ ಪಾನಿಪುರಿನ ತಿಂತೀವಿ. ಅವಾಗ ಏನಾಯ್ತು, ನಾನು ನಿಮಗೆ ಪಾನಿಪುರಿ ತಿನ್ನೋದು ಬಿಡೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಅವಾಗ ಆಗಿರೋದೇನ್ ಗೊತ್ತಾ, ಸಮಯದ ಪಾಸ್ ಆಯ್ತು. ದಿವಸ ದಿನ ಕಳೆದಂತೆ ಇದೇ ರೀತಿ ಒಂದೊಂದೇ ಒಂದೊಂದೇ ಮತ್ತೊಂದು, ಇದೇ ರೀತಿ ಹತ್ತು ಹಲವಾರು ವಿಚಾರಗಳು ನಮ್ಮ ಜೀವನದಲ್ಲಿ ಬರ್ತಾನೇ ಇರ್ತದೆ. ಹಿಂಗೆ ಬಂದಾಗ ಬಂದಾಗ ನಾವು ಅದಕ್ಕೆ ಕಾರಣ ಕೊಡ್ತಾ ಕಲಿಯೋದನ್ನ ಬಿಟ್ಟಿದ್ದೆ ಆದ್ರೆ ನಾಳೆ ಒಂದ್ ದಿವಸ ಏನಾಗ್ಬೋದು ಗೊತ್ತ, ಏನಾಗ್ಬೋದು ವಿಚಾರ ಮಾಡಿ, ಅದೇ ಪಾನಿಪುರಿ ಅಂಗಡಿ ನಾವು ಹಾಕ್ಬೋದು. ಯಾಕೆ, ಶಿಕ್ಷಣವನ್ನ ನಾವು ಕಲಿಯದೇ ಇದ್ರೆ ಅನಿವಾರ್ಯವಾಗಿ ಅಂತದ್ದೇ ಏನೋ ಒಂದು ಕೆಲಸ ಮಾಡೋ ಪ್ರಸಂಗ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ಪಾನಿಪುರಿ ತಿಂದು, ಪಾನಿಪುರಿ ಅಲ್ಲ, ಅಲ್ಲಿ ಹೋಗಿ ಹೋಗಿ ಅವನ ಜೊತೆ ಟೈಮ್ ಪಾಸ್ ಮಾಡಿ ಮಾಡಿ ಅವನ್ ಮಾಡೋ ಪದ್ಧತಿಯನ್ನ ನೋಡಿ ನೋಡಿ ನಾಳೆ ನಮ್ಮ ಶಾಲೆ ಒಳಗಡೆ ನಮ್ದು ಏನೋ ಬೆಳವಣಿಗೆ ಆಗದೇ ಇದ್ದಾಗ ನಾವೊಂದು ಪಾನಿಪುರಿ ಅಂಗಡಿ ತೆಗೆಯೋ ಪ್ರಸಂಗ ಬಂದಿದ್ದೋ ಏನೋ. ಯಾಕೆ ಅಂದ್ರೆ ಆ ಪಾನಿಪುರಿ ತಿನ್ಲಿಕ್ಕೆ ಹೋಗ್ತೀವಲ್ಲ, ಆ ಅಂಕಲ್ ಅನ್ನ ಕೇಳಿ, ಹಲೋ ಅಣ್ಣ ಪಾನಿಪುರಿ ಅಣ್ಣ ನೀನ್ ಏನಣ್ಣ ಕಲ್ತಿದ್ಯಾ ಅಂತಂದ್ರೆ ಅವನಂತಾನೆ, ನಾನು ಎಲ್ಲಿ ಕಲ್ತೀನಪ್ಪ, ಕಲ್ತಿದ್ರು ಇದನ್ನ ಯಾಕೆ ಮಾಡ್ತಿದ್ದೆ ಅಂತ ಉತ್ತರ ಕೊಡ್ತಾನೆ. ಅಷ್ಟ್ರ ಮೇಲೆ ನಾವು ತಿಳ್ಕೋಬೇಕು ಏನಾಯ್ತು ಪರಿಸ್ಥಿತಿ ಅಂತ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ, ಇವತ್ತು ಪೇ ನಾವು ಪ್ಲೇ ಲೇಟರ್ ಅಂದ್ರೆ ಇವತ್ತು ಸ್ವಲ್ಪ ಆಸಕ್ತಿಯನ್ನ ಹುಟ್ಟಾಕೋಬೇಕು. ನಾನು ಕಷ್ಟಪಡ್ರಿ ಅಂತ ಹೇಳ್ತಾ ಇಲ್ಲ, ಕಷ್ಟಪಡ್ಬೇಕಾಗಿಲ್ಲ ಅಭ್ಯಾಸ ಮಾಡ್ಲಿಕ್ಕೆ, ಆಸಕ್ತಿಯಿಂದ ಮಾಡಬೇಕು, ಉತ್ಸಾಹದಿಂದ ಮಾಡಬೇಕು, ಟೈಮ್ ಟೇಬಲ್ ಮಾಡ್ಕೋಬೇಕು. ಏನು ಒಂದ್ ತಾಸೋ ಎರಡು ತಾಸೋ ದಿವಸಕ್ಕೆ ಶಾಲೆಯಿಂದ ಬಂದ್ಮೇಲೆ ಅರ್ಧ ಗಂಟೆನ ಶಿಕ್ಷಣಕ್ಕೆ ನಾವು ಮಹತ್ವ ಕೊಟ್ಟದ್ದೇ ಆದ್ರೆ ನಮ್ಮ ಜೀವನದಲ್ಲಿ ಆ ಶಿಕ್ಷಣ ನಾಳೆ ಒಂದು ದಿನ ನಿಮಗೆ ಏನ್ ಮಾಡ್ತದೆ, ಒಳ್ಳೆ ಬದುಕನ್ನ ಕೊಡ್ತದೆ. ಶಿಕ್ಷಣ ಒಳ್ಳೆ ಬದುಕನ್ನ ಕೊಡ್ತದೆ ನಮಗೆ. ಇವತ್ತು ನೋಡಿ, ನೀವು ನಿಮ್ಮನ್ನು ಎತ್ಕೊಂಡು ಸುಸ್ತಾದಾಗ, ನಿಮ್ಗೆ ಜ್ವರ ಬಂದಾಗ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಕ್ಯೂ ಬೇರೆ, ಅವ್ರೊಂದು ಸ್ಟೆಥೋಸ್ಕೋಪ್ ಹಾಕೊಂಡು ನೋಡ್ತಿರ್ತಾರೆ. ಅವ್ರನ್ನ ಕೇಳಿ, ಅವ್ರ ಚಿಕ್ಕವರಿದ್ದಾಗ ಹೆಂಗಿತ್ತು ಪರಿಸ್ಥಿತಿ ಅಂತ. ಅವ್ರಂತಾರೆ, ಏನ್ ಪರಿಸ್ಥಿತಿ ಬಿಡಣ್ಣ, ನಮ್ಗೆಲ್ಲ ಊಟಕ್ಕೂ ಇರ್ತಿರ್ಲಿಲ್ಲ, ಚಪ್ಪಲಿ ಇರ್ತಿರ್ಲಿಲ್ಲ, ಆದ್ರೆ ನಾವು ಹೆಂಗೋ ಮಾಡಿ ಕಲ್ತೀವಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರನ್ನ ಕೇಳಿ, ಯಾವಾಗಾದ್ರೂ ನಿಮ್ ಚಿಕ್ಕವರಿದ್ದಾಗ ಹೆಂಗಿತ್ತು ಅಂತ. ಅವ್ರು ಹೇಳ್ತಾರೆ, ಅವನ ಪರಿಸ್ಥಿತಿ ಗಂಭೀರವಾಗಿತ್ತು. ಅಷ್ಟೇ ಏಕೆ, ನಿಮಗ್ ಪಾಠ ಕಲಿಸ್ತಾ ಇರುವಂತ ಗುರುಗಳ ಪರಿಸ್ಥಿತಿಯನ್ನ ಕೇಳಿ, ಚಿಕ್ಕವರಿದ್ದಾಗ ನೀವು ಹೆಂಗಿದ್ರು ಅಂತ. ಯಾರು ಚಿಕ್ಕವರಿದ್ದಾಗ ಎಲ್ಲವನ್ನೂ ಇಟ್ಕೊಂಡು ಬದುಕ್ತಿದ್ದಿಲ್ಲ, ಒಂದಿಲ್ಲ ಒಂದು ಕೊರತೆ ಇರ್ತಿತ್ತು. ಆ ಕೊರತೆಯನ್ನ ಮೆಟ್ಟಲು ಮಾಡಿಕೊಂಡು ನಾವು ಶಿಕ್ಷಣಕ್ಕೆ ಪ್ರೀತಿಯನ್ನ ತೋರಿಸಿದಾಗ ಜೀವನ ಸಂಜೀವನವಾಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನಮ್ಮ ಈ ಶಿಕ್ಷಣ ಅನ್ನೋದು ಜೀವನಕ್ಕೆ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ಮತ್ತಿನ್ನ ಪ್ಲೇ ನೌ ಪೇ ಲೇಟರ್ ಅಂದ್ರೆ ಏನರ್ಥ, ಪ್ಲೇ ನೌ ಇವತ್ತು ಅಭ್ಯಾಸ ಬಿಟ್ಟು ಆಟ ಆಡಿ ಹುಣ್ಸೆ ಹಣ್ಣು ಕುಟ್ಟಿ ತಿಂದು ಪಾಣಿಪುರಿ ತಿಂದು ಗೋಬಿ ಮಂಚೂರಿ ತಿಂದು ಅಲ್ಲಿ ಇಲ್ಲಿ ಅಮ್ಮನ ಮೊಬೈಲ್ ಕಿತ್ಕೊಂಡು ಪಾರ್ಕ್ನಲ್ಲಿ ಕೂತ್ಕೊಂಡ್ರು ಆಟ ಆಡಿ ಪಿಕ್ಚರ್ ನೋಡಿ ಹಂಗು ಹಿಂಗು ಕಳೆದು ಆಮೇಲೆ ಜೀವನ್ ಪರ್ಯಂತ ಅಂತದ್ದೇ ಒಂದು ಫೋನು ಇಟ್ಕೊಂಡು ಯಾರೋ ಒಬ್ರು ಸೇಲ್ ಮಾಡಂತಾರೆ, ಜಿಯೋ ಸಿಮ್ ಸೇಲ್ ಮಾಡೋ, ಗೋಬಿ ಮಂಚೂರಿ ಮಾಡೋ, ಅಥವಾ ಹೋಟೆಲ್ನಲ್ಲಿ ವೇಟರ್ ಆಗೋ, ಹೋಟೆಲ್ ತಟ್ಟೆ ತೊಳೆ ಕಪ್ಪು ಬಸಿ ತೊಳೆ ಅಂತ ಪ್ರಸಂಗ ಬರ್ಬೋದು. ನಮಗೆ ಯಾರಿಗೂ ಅಂತದ್ದಿಲ್ಲ, ಯಾಕಂದ್ರೆ ನಾವೆಲ್ಲ ಸ್ವಾಮಿ ವಿವೇಕಾನಂದ ಅವರ ಆದರ್ಶವನ್ನ ನಮ್ಮ ಜೀವನದಲ್ಲಿ ಆದರ್ಶವಾಗಿ ಇಟ್ಕೊಂಡು ಬದುಕ್ತಾ ಇರುವಂತವ್ರು. ಹಂಗಿದ್ದಾಗ ನಮ್ ಗಮನ ಎಲ್ಲಿರ್ಬೇಕು ಅಂದ್ರೆ, ಇವತ್ತು ನಾನೊಂಚೂರು ಆಸಕ್ತಿಯಿಂದ, ನಾ ಹೇಳೋದನ್ನ ಲಕ್ಷ್ಮಣ್ ಕೇಳಿಸ್ಕೊಳ್ಳಿ, ಕಲಿಕೆಗೆ ಬೇಕಾಗಿರೋದು ಆಸಕ್ತಿ, ಕಷ್ಟ ಬೇಕಾಗಿಲ್ಲ. ಯಾಕ್ರಿ ಕಷ್ಟ ಪಡ್ಬೇಕು, ನಮಗೆ ಆಸಕ್ತಿ ಬಂದ್ರೆ ಸಾಕಲ್ಲ, ಪ್ರೀತಿಯಿಂದ ಓದ್ರಿ ಪುಸ್ತಕ. ನನ್ನ ರೂಮ್ನಲ್ಲಿನೂ ಸಾಕಷ್ಟು ಪುಸ್ತಕ ಓದ್ತಿರ್ತೀನಿ, ಯಾಕೆ ಗೊತ್ತಾ, ನನಗೆ ಆಸಕ್ತಿ ಬರ್ತದೆ.
ನಾನೊಂದು ವಾರ 15 ದಿವಸ ಯಾವುದೋ ಕಾರಣದಿಂದ ಪುಸ್ತಕ ಓದದೇ ಇದ್ದಾಗ ನನಗೊಂದು ಭಾವನೆ, ಅಯ್ಯೋ ನಾನು ಓದ್ಬೇಕಲ್ಲ ಓದ್ಬೇಕಲ್ಲ ಅಂತ.

ಯಾಕೆ ಅದನ್ನು ಓದ್ಬೇಕು ಅನಿಸ್ತದೆ ಅಂದ್ರೆ ನಮಗೆ ಆ ಪುಸ್ತಕದ ಮೇಲಿರುವಂತ ಪ್ರೀತಿ ಹಾಗೂ ಆಸಕ್ತಿ. ಸೊ ಅದೇ ಆಸಕ್ತಿ ನಮ್ಮೊಳಗಡೆ ಇದ್ರೆ ನಾವೇನ್ ಮಾಡ್ಬೋದು, ಕಲಿಕೆ ಮತ್ತು ಆ ಒಂದು ಬದಲಾವಣೆಯನ್ನ ನಮ್ಮ ಬದುಕಿನಲ್ಲಿ ನಾವು ತರಬಹುದು. ಸೊ ಅದಕ್ಕೆ ಏನ್ ಮಾಡಬೇಕು, ಪೇ ನೌ ಪ್ಲೇ ಲೇಟರ್. ಇವತ್ತು ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿ, ಶಾಲೆಗೆ ಹೋಗು, ಅಭ್ಯಾಸ ಮಾಡು, ಓದು, ನಾಳೆ ಭವಿಷ್ಯದಲ್ಲಿ ಸುಂದರವಾದ ಬದುಕನ್ನ ಕಟ್ಕೊಂಡು ಖುಷಿ ಖುಷಿಯಿಂದ ಇರು ಅಂತ ಹೇಳೋದೇ ಶಿಕ್ಷಣ. ಅದರಲ್ಲಿಯೂ ಅನೌಪಚಾರಿಕ ಶಿಕ್ಷಣ ಜೊತೆಗೆ ಔಪಚಾರಿಕ ಶಿಕ್ಷಣ, ಇವೆರಡೂ ಅವಶ್ಯಕತೆ ಇದೆ. ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳಿದಾಗ ನಮಗೆ ಸಿಗೋದು ಅನೌಪಚಾರಿಕ ಶಿಕ್ಷಣ, ಶಾಲೆಯಲ್ಲಿ ಗುರುಗಳು ಹೇಳಿದ್ರೆ ಸಿಗೋದು ಔಪಚಾರಿಕ ಶಿಕ್ಷಣ. ಸೊ ಈ ರೀತಿ ಯಾವಾಗ ನಾವು ಕಲಿತೀವಿ ಆವಾಗ ಅದ್ಭುತವಾಗಿ ಬೆಳಿತೀವಿ. ಏನ್ ಸಾರ್ ಇದರಿಂದ ಲಾಭಗಳು ಅಂತ ನೀವು ಕೇಳ್ಬೋದು. ಲಾಭಗಳಲ್ಲಿ ಪ್ರಮುಖವಾಗಿ ಮೊದಲನೆಯ ಲಾಭ, ನಾವು ಯಾವಾಗ ಶಿಕ್ಷಣವನ್ನ ಕಲಿತೀವಿ, ಸುಶಿಕ್ಷಿತರ ಆಗ್ತೀವಿ, ಅಭ್ಯಾಸವನ್ನ ಮಾಡ್ತೀವಿ, ಆವಾಗ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಆಗ್ತದೆ ಅಂತ. ಎಂತ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಅಂತಂದ್ರೆ, ಜೀವನಕ್ಕೆ ಕೌಶಲ್ಯಗಳು ಅಂದ್ರೆ ಜ್ಞಾನ ಬೇರೆ, ಕೌಶಲ್ಯ ಬೇರೆ. ಈ ಜ್ಞಾನ ಯೂನಿವರ್ಸಿಟಿ ಕೊಡ್ತದೆ ನಮಗೆ ಟೆಕ್ಸ್ಟ್ ಬುಕ್ ಮುಖಾಂತರ, ಆದ್ರೆ ಆ ಕೊಟ್ಟಿರೋ ಜ್ಞಾನವನ್ನ ಉಪಯೋಗಿಸ್ಬೇಕಲ್ಲ. ಸೊ ಅದನ್ನ ಉಪಯೋಗಿಸ್ಲಿಕ್ಕೆ ನಾವು ಏನ ಪ್ರಯತ್ನ ಮಾಡ್ತೀವಿ, ಅಥವಾ ಉಪಯೋಗಿಸುವಾಗ ಬೇಕಾಗಿರುವಂತ ವಿಧಾನವೇ ಒಂದು ಕೌಶಲ್ಯ. ಈ ಕೌಶಲ್ಯ ಎಲ್ಲೆಲ್ಲಿ ಕಲೀಲಿಕ್ಕೆ ಸಿಗ್ತದೆ ಅಂದ್ರೆ ಶಾಲೆ ಒಳಗೆ ಸಿಗ್ತದೆ. ಶಿಕ್ಷಣವನ್ನ ಪಡೆಯುವಾಗ ಕೌಶಲ್ಯ ಸಿಗ್ತದೆ. ಹೆಂಗ್ ಸಾರ್ ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟೀಚರು ನಿಮಗೊಂದು ಕೆಲಸ ಕೊಡ್ತಾರೆ, ಆ ಕೆಲಸ ಹೇಳಿದ ತಕ್ಷಣ ಅಯ್ಯೋ ನನಗ್ ಬರೋದೇ ಇಲ್ಲ ಅಂತ ಅನ್ಕೋತೀರಿ ಅಂತ ತಿಳ್ಕೊಳ್ಳಿ, ಅಥವಾ ನನಗ್ ಗೊತ್ತಿಲ್ಲ ಅಂತ. ಆದ್ರೆ ಅವ್ರು ಹೇಳ್ತಾರೆ ನಾಳೆ ನೀವು ಮಾಡ್ಕೊಂಡು ಬರಲೇಬೇಕು, ಮಾಡ್ಕೊಂಡು ಬಂದ್ರೆ ನಿಮ್ಗೊಂದು ಸರ್ಪ್ರೈಸು ಅಂತ ಹೇಳ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತೀನಿ. ಅವಾಗ ಏನಾಯ್ತು, ನಮ್ ತಲೆ ಹುಡುಕಾಟ ಶುರು ಮಾಡ್ತದೆ. ಎಲ್ಲಿ ಸಿಗ್ತದೆ ಇದಕ್ಕೆ ಉತ್ತರ? ನಾನು ನಮ್ಮ ಅಕ್ಕನ ಕೇಳೋ, ನಮ್ಮ ಇನ್ನೊಬ್ಬ ಟೀಚರ್ ಕೇಳೋ, ನಮ್ಮ ಟ್ಯೂಷನ್ ಟೀಚರ್, ನಮ್ಮ ಮನೆ ಪಕ್ಕಕ್ಕೆ ಒಬ್ರು ಟ್ಯೂಷನ್ ಇರ್ತಾರೆ ಆಂಟಿ, ಅವ್ರನ್ನ ಕೇಳೋ, ನಮ್ಮ ಮಾಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನ ಅವ್ರಿಗೆ ಫೋನ್ ಮಾಡಿ ಕೇಳೋ, ಗೂಗಲ್ ಅನ್ನ ಕೇಳೋ. ಹಾ ನೋಡಿ, ಈ ತಲೆ ಓಡ್ಲಿಕ್ಕೆ ಶುರು ಮಾಡ್ತಲ್ಲ, ಇದು ಕೌಶಲ್ಯ. ಯಾವಾಗ ಓಡ್ತದೆ? ಯಾವಾಗ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಗೊತ್ತಿಲ್ಲದನ್ನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ, ಆವಾಗ ಕೌಶಲ್ಯಗಳು ವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾರು ಕಲಿದೇ ಇರಂಗಿಲ್ಲೋ, ಕಲಿಯಲೇ ಇಲ್ಲ, ಅವ್ರಿಗೆ ಅದು ಪ್ರಸಂಗನೇ ಬರೋದಿಲ್ಲ. ಬಂದ್ರೆ ಬಂತು, ಬಿಟ್ರೆ ಬಿಡ್ತು, ಗೊತ್ತಾದ್ರೆ ಆಯ್ತು, ಗೊತ್ತಾಗದೆ ಇದ್ರೆ ಇಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಪಾಣಿಪುರಿ ತಗೊಂಡ್ಬರ್ತಾರೆ, ಪುರಿ ಮಾಡ್ತಾರೆ, ನೀರ್ ಕಲಿಸ್ತಾರೆ, ಪಾಣಿಪುರಿ ಮಾಡ್ತಾರೆ. ಬಟ್ ನಾ ಕೆಲಸ ಕೆಟ್ಟಂತ ಇಲ್ಲ, ನಮ್ಗಿವತ್ತು ಸಿಕ್ಕಿರೋ ಅವಕಾಶವನ್ನ ಉಪಯೋಗಿಸ್ಕೋಬೇಕು ಅಂತ. ಆವಾಗ ನಿಮ್ಮಲ್ಲಿ ಏನಾಗ್ತದೆ, ಇಂಟೆಲಿಜೆನ್ಸಿ, ಕೌಶಲ್ಯಗಳು, ಸ್ಕಿಲ್ಸ್ ಹೆಚ್ಚಾಗ್ಲಿಕ್ಕೆ ಪ್ರಾರಂಭ. ಸೊ ಯಾವಾಗ ನಮ್ಮಲ್ಲಿ ಕೌಶಲ್ಯಗಳು ವೃದ್ಧಿ ಆಗ್ತದೋ ಆವಾಗ ನಮ್ಮ ಬೆಳವಣಿಗೆಯನ್ನ ನಾವು ಗಮನಿಸಬಹುದು, ಸಂತೋಷದಿಂದ ಇರಬಹುದು, ಮತ್ತೆ ಬೆಳೆಯಬಹುದು. ಆವಾಗ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಅವನು ಬಹಳ ಚೂಟಿ, ಬಹಳ ಕ್ರಿಯೇಟಿವ್ ಆಗಿದ್ದಾನೆ ಅಂತ. ಅವನ ಕ್ರಿಯೇಟಿವಿಟಿ ಅಂತಂದ್ರೆ ಶಿಕ್ಷಣದಿಂದ ಬರುವಂತಹದ್ದು. ಯಾವಾಗ ಇದು ಕ್ರಿಯೇಟಿವಿಟಿ ಅವಶ್ಯಕತೆ ಇರ್ತದೆ, ಟೀಚರ್ ಒಂದು ಮಾತು ಹೇಳಿದ್ರು, ನಿಮಗೊಂದು ಸಮಸ್ಯೆ ಬಂತು, ಅದಕ್ಕೆ ನೀವು ಪರಿಹಾರ ಹುಡುಕ್ತಾ ಇದ್ದೀರಿ. ಆವಾಗ ಇವತ್ತು ನೀವು ಒಂದು ಸಣ್ಣ ವಿಷಯಕ್ಕೆ ಪರಿಹಾರ ಹುಡುಕ್ತಾ ಇದ್ದೀರಿ. ನಾವೆಲ್ಲರೂ ದೊಡ್ಡವರು, ಇವತ್ತು ಅಪ್ಪ ಅಮ್ಮ, ನಮ್ಮ ಗುರುಗಳು, ಟೀಚರು, ಎಲ್ಲರೂ ಜೀವನದಲ್ಲಿ ಅವರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಆದ್ರೆ ಅವರ ಸಮಸ್ಯೆಗೆ ಪರಿಹಾರ ಸಿಗೋದು ಅವರಲ್ಲಿರುವ ಕ್ರಿಯಾಶೀಲತೆ, ಅದು ಸಿಗೋದು ಶಿಕ್ಷಣದಿಂದ. ಹಾಗಾದ್ರೆ ಮೊದಲೇ ಪಾಯಿಂಟ್ ಏನೋ, ಜೀವನದ ಕೌಶಲ್ಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ. ಇನ್ನ ಎರಡನೇದ್ದು ಮೌಲ್ಯ ಮತ್ತು ನೈತಿಕತೆ ಅಂತ. ಮೌಲ್ಯ ಮತ್ತು ನೈತಿಕತೆ ಹೆಂಗಿರ್ತದೆ ಇದು? ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ರು ಅಪರಿಚಿತರು ನಿಮ್ಮ ಮನೆಗೆ ಬರ್ತಾರೆ, ಅಪ್ಪನ ಹಳೆ ಸ್ನೇಹಿತರು ಅಥವಾ ಅಮ್ಮನ ದೂರ

ಸಂಬಂಧಿಕರು ಅಂತ ಬರ್ತಾರೆ ಅಂತ ತಿಳಿ. ಅವ್ರು ಬಂದಾಗ ನೀವೇನ್ ಮಾಡ್ತೀರಿ, ಅವ್ರು ಬಂದ ತಕ್ಷಣ ಒಂದು ನಮಸ್ಕಾರ ಮಾಡಿ ಒಳಗಿಂದ ಒಂದು ಗ್ಲಾಸ್ ನೀರು ಕೊಟ್ಟು ಫ್ಯಾನ್ ಹಚ್ಚಿ ಕೂತ್ಕೊಳ್ರಿ, ಅಮ್ಮ ಇಲ್ಲೇ ಬರ್ತಾರೆ ಅಂತ ಹೇಳಿದಾಗ ಅವ್ರು ಅಂತಾರೆ, ಏನಪ್ಪ ಪುಟ್ಟ ನಿನ್ನ ಹೆಸರು? ನೀವ್ ಹೇಳ್ತೀರಿ, ನನ್ನ ಹೆಸರು ಶ್ರೇಯಸ್, ನನ್ನ ಹೆಸರು ರೋಜಾ, ನನ್ನ ಹೆಸರು ಪುಷ್ಪಲತಾ, ನನ್ನ ಹೆಸರು ಪೂಜಿನೀತ್, ಅಥವಾ ನನ್ನ ಹೆಸರು ಮೈತ್ರಿ, ನನ್ನ ಹೆಸರು ಜಗದೀಶ್, ಶ್ರೀಕಾಂತ್, ಕುಶಾಲ್, ಸುನಂದ ಅಥವಾ ಶಿವರಾಜ್ ಅಂತ ಏನ್ ನಿಮ್ಮ ಹೆಸರು, ಜಯಮ್ಮ ಅಂತ, ನಂದಿನಿ ಅಂತ ಏನ್ ಹೆಸರು ಹೇಳ್ತೀರಿ? ಹೇಳಿದ ತಕ್ಷಣ ಅವ್ರು ಅಂತಾರೆ, ವಾವ್, ಏನೋ ಇಷ್ಟು ಪುಟ್ಟ ವಯಸ್ಸಿಗೆ ಇಷ್ಟೆಲ್ಲ ಜ್ಞಾನ ನಿನ್ಗೆ ಯಾರೋ ಕಲಿಸ್ಕೊಟ್ರು, ಬಂದ ತಕ್ಷಣ ಒಳ್ಳೆ ರೀತಿಯಿಂದ ಮಾತಾಡಿದೆ, ನೀರು ಕೊಟ್ಟೆ, ಅದಾದ್ಮೇಲೆ ಫ್ಯಾನ್ ನಿನ್ಗೆ ಹಚ್ಚಿ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದೆಯಲ್ಲಪ್ಪ, ಇದು ಯಾರಪ್ಪ ಕಲಿಸ್ಕೊಟ್ರು ಅಂತ ಕೇಳಿದಾಗ ಅದು ನಿಮ್ಮೊಳಗಿರುವಂತ ಮೌಲ್ಯವನ್ನ ತೋರಿಸ್ತದೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಅಮ್ಮ ಬಂದ್ರು ಅಥವಾ ಅಪ್ಪ ಬಂದ್ಮೇಲೆ, ನಿಮ್ ಮಗ ಬಹಳ ಸ್ಮಾರ್ಟ್ ಇದ್ದಾನ್ರಿ, ಒಳ್ಳೆ ರೀತಿಯಿಂದ ಮಾತಾಡಿದ, ಖುಷಿ ಅನಿಸ್ತು, ಅವನು ಬಹಳ ಒಳ್ಳೆ ಸಂಸ್ಕಾರ ಕೊಟ್ಟೀರಿ ಅಂತ. ಯಾವಾಗ ಒಬ್ಬ ವ್ಯಕ್ತಿ ಹತ್ರ ಇರುವಂತ ಮೌಲ್ಯಗಳು ಪರಿಚಯವಾಗ್ತದೆ, ಯಾವಾಗ ಅವನ ಹತ್ರ ಶಿಕ್ಷಣ ಇರ್ತದೆ ಅಂತ. ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ, ಪಾಲಕರಿದ್ದಂಥವ್ರು ಇಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ನಾನು ಹೇಳಿದ ತಕ್ಷಣ ಅರ್ಥ ಆಗ್ತದೆ. ಈ ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಏನ್ ಗೊತ್ತಾ, ತುಂಬಿರುವ ಗಿಡ ಬಾಗಿರ್ತದೆ ಅಂತ. ತುಂಬಿರುವ ಗಿಡ ಬಾಗಿರ್ತದೆ ಅಂತ ನೋಡಿ, ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಮಾವಿನ ಗಿಡದ ಹತ್ರ ಹೋದ್ರೆ ಆ ಗಿಡದಲ್ಲಿ ತುಂಬಿರುವಂತ ಮಾವಿನ ಹಣ್ಣು ಕೈಗೆ ಸಿಗ್ತಾ ಇರ್ತದೆ. ಯಾಕೆ, ವೇಟ್ಗೆ ಕೆಳಗಿಳಿದಿರ್ತದೆ, ಕೈ ಹರ್ಕೊಂಡ್ರು ಮಾವಿನ ಹಣ್ಣು ಸಿಕ್ಬಿಡ್ತದೆ. ಸೊ ಹೇಳೋ ತಾತ್ಪರ್ಯ ಉದ್ದೇಶ ಏನೇನೋ ಇದರಿಂದ, ಸೊ ನಮ್ಮೊಳಗಡೆ ಜ್ಞಾನ ತುಂಬಿದಾಗ ನಾವು ಬಾಗಿರ್ತೀವಿ ಅಂತ. ಸೊ ಅದಕ್ಕೆ ತುಂಬಿದ ಗಿಡ ಬಾಗಿರ್ತದೆ ಅಂತ. ಆವಾಗ ಮೌಲ್ಯ ಮತ್ತು ನೈತಿಕತೆ, ಏನ್ ನಾನು ಹೇಳ್ತಾ ಇದ್ದೀನಲ್ಲ, ಇವೆರಡು ಮೌಲ್ಯ ಮತ್ತು ನೈತಿಕತೆ ಇವೆರಡೂ ಬರದು ಯಾವಾಗ ಅಂದ್ರೆ ಆ ಒಂದು ಶಿಕ್ಷಣದಲ್ಲಿ. ಯಾವ ವ್ಯಕ್ತಿಗೆ ಈ ಮೌಲ್ಯ ಮತ್ತು ನೈತಿಕತೆ ಇರ್ತದೋ ಈ ವ್ಯಕ್ತಿ ಸಮಾಜದಲ್ಲಿ ಎಲ್ಲಾದರೂ ಬದುಕ್ತಾ ಇರ್ತಾನೆ. ಯಾಕಂದ್ರೆ ಇವನಿಗೆ ಗೊತ್ತು, ಸಮಾಜದಲ್ಲಿ ವ್ಯಕ್ತಿಗತವಾಗಿ ವ್ಯಕ್ತಿ ಜೊತೆಗೆ ಹೆಂಗಿರ್ಬೇಕು, ತೊಂದರೆಗಳನ್ನ ಯಾವ ರೀತಿ ಕ್ರಿಯಾಶೀಲತೆಯಿಂದ ಎದುರಿಸ್ಬೇಕು, ಯಾವ ರೀತಿ ನನ್ನ ಬದುಕನ್ನ ಗೆಲ್ಲಬೇಕು ಅಂತ ಆ ಒಂದು ಶಿಕ್ಷಣ ಅವರಿಗೆ ಕಲಿಸ್ತಾ ಇತ್ತು. ಸೊ ಅದಕ್ಕೆ ಹೇಳ್ಬೇಕು, ನೈತಿಕತೆ ಮತ್ತು ಮೌಲ್ಯ ಎಲ್ಲಿ ಸಿಗ್ತದೆ ಅಂದ್ರೆ ಆ ಶಿಕ್ಷಣದಲ್ಲಿ ಸಿಗ್ತದೆ. ಸೊ ಇನ್ನು ಮೂರನೇದು ವೃತ್ತಿ ಮತ್ತು ಜೀವನ ನಿರ್ವಹಣೆ ಸಿದ್ಧತೆ ಅಂತ. ಈ ವೃತ್ತಿ ಮತ್ತು ಜೀವನ ಅಂತಂದ್ರೆ ವೃತ್ತಿಪರ ಜೀವನ, ಪ್ರೊಫೆಷನಲ್ ಲೈಫ್, ಆರ್ಥಿಕ ಗ್ರೋತ್. ಎಸ್, ಈಗ ನೋಡಿ, ನಾವು ಇವತ್ತು ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲು ನೋಡ್ತಾ ಇರ್ತೀವಿ, ನಾವು ಎಷ್ಟೋ ಜನ ಅವರು ಶಾಲೆಯನ್ನ ಅರ್ಧ ಮರ್ಧ ಕಲಿತು, ನನಗೆ ಗೊತ್ತಿರೋರು ಸಾಕಷ್ಟು ಜನ ಅವರು ಡಿಗ್ರಿ ಗ್ರಾಜ್ಯುಯೇಷನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿ ಇವತ್ತು ಅವ್ರಿಗೆ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಬದುಕಿಗೆ ಅಂದ್ರೆ, ಸಣ್ಣ ಪುಟ್ಟ ವಿಷಯವನ್ನು ಅವರಿಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾನೇ ಇಲ್ಲ, ಬದುಕಿನ ಜೊತೆಗೆ ಒಂದು ದ್ವಂದ್ವ ನಡೆಸ್ತಾ ಇರ್ತಾರೆ. ಯಾಕೆ ಹಿಂಗಾಯ್ತು ಅಂತಂದ್ರೆ, ಅವರ ಬದುಕಿನಲ್ಲಿ ಅವರು ಆರ್ಥಿಕವಾಗಿ ತೊಂದರೆಯನ್ನ ಎದುರಿಸ್ತಾ ಇರ್ತಾರೆ. ಯಾಕೆ, ಅವರ ವೃತ್ತಿಪರ ಜೀವನ ಕುಂಠಿತವಾಗಿರ್ತದೆ, ಪ್ರೊಫೆಷನಲ್ ಲೈಫ್ ಅಷ್ಟು ಪವರ್ಫುಲ್ ಇರಂಗಿಲ್ಲ. ಅವರು ಬಿಸ್ನೆಸ್ ಮಾಡ್ತಿರ್ತಾರೆ, ಲಾಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅಲ್ಲೊಂದು ರೀತಿ ಬೆಳವಣಿಗೆ ಕುಂಠಿತವಾಗಿರ್ತದೆ, ಏನೇನೋ ತೊಂದರೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಜನ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ, ಯಾರೋ ಒಬ್ಬ ಕಾಕಾನೋ ಮಾಮಾನೋ ಅವರು ಒಳ್ಳೆ ರೀತಿಯಿಂದ ತೊಂದರೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತು, ಅವರಿಗೆ ಪ್ಯಾಂಟ್ ಇರಲಿಲ್ಲ, ಶರ್ಟ್ ಇರಲಿಲ್ಲ, ಚಪ್ಪಲಿ ಹಾಕೊಂಡದ್ದು ಯಾವಾಗಪ್ಪ ಅಂದರೆ ಡಿಗ್ರಿ ಮಾಡುವಾಗ ಚಪ್ಪಲಿ ತಗೊಂಡೆ ಅಂತ ಹೇಳಿ ಹೇಳಿ ಇವತ್ತು ನೋಡಿದರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಭವ್ಯವಾದಂಥ ಮನೆ ಇರ್ತದೆ, ಅಥವಾ ಬಿಜಾಪುರದಲ್ಲಿನೋ ಅಥವಾ ಮೈಸೂರಲ್ಲಿನೋ ಒಂದು ಒಳ್ಳೆ ಮನೆ ಕಟ್ಸ್ಕೊಂಡು ಒಳ್ಳೆ ಜಾಬ್ನಲ್ಲಿ ಸೂಪರಾಗಿ ಕೆಲಸ ಮಾಡ್ತಿರ್ತಾರೆ, ಮನೆ ಮುಂದೊಂದು ಕಾರ್ ಇರ್ತದೆ, ಅವರಿಗೆ ಒಂದಿಷ್ಟು ಕೆಲಸಗಾರ ಇರ್ತಾರೆ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಏನಪ್ಪ, ಇವನು ಚಿಕ್ಕವನಿದ್ದಾಗ ಇವನ ಹತ್ರ ಏನೂ ಇರಲಿಲ್ಲಲ್ಲ ಅಂತ ನಾವು ನೋಡ್ತೀವಿ. ಹೌದು, ಅವನು ಚಿಕ್ಕವನಿದ್ದಾಗ ಪಾಪ ಅವನ ಹತ್ರ ಏನೂ ಇರಲಿಲ್ಲ. ಆದರೆ ಶಿಕ್ಷಣವನ್ನ ಆಸಕ್ತಿಯಿಂದ, ನಾನು ಮತ್ತೆ ಹೇಳ್ತೀನಿ, ಕಷ್ಟಪಟ್ಟಲ್ಲ, ಆಸಕ್ತಿಯಿಂದ ಶಿಕ್ಷಣವನ್ನ ಕಲ್ತ ಮೇಲೆ ಇವತ್ತು ಬೆಳೀತಾ ಇರೋದು ಅದ್ಭುತವಾಗಿ ಬೆಳೀತಾ ಇದ್ದಾರೆ.

ಹಂಗೆ ನಮ್ಮ ವೃತ್ತಿಪರ ಜೀವನ ಪ್ರೊಫೆಷನಲ್ ಲೈಫ್ ಅಂತ ಏನಿದೆ ಅದು ಸೂಪರ್ ಡೈನಾಮಿಕ್ ಆಗಿರ್ತದೆ. ನಾಳೆ ನೀವು ಮತ್ತೆ ಇದೇ ಹಳೇದೊಂದು ಫೋನು, ಅದೇ ಅಜ್ಜ ಕಟ್ಸಿರೋ ಮನೆ, ಅಷ್ಟು ನೋವು ಅನುಭವಿಸ್ಬಾರ್ದಂದ್ರೆ ನಾವು ಬೆಳಿಬೇಕು. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹುಟ್ಟಿದಾಗ ನಾವು ಬಡವರಾಗಿದ್ವಿ ಓಕೆ, ಆದ್ರೆ ಕೊನೆಯವರೆಗೂ ನಾವು ಬಡವರಾಗಿರ್ಬಾರ್ದು, ಶ್ರೀಮಂತರಾಗ್ಬೇಕು. ಅದ್ ಹೆಂಗ್ ಸಾಧ್ಯ? ನಾವು ಕೆಲಸ ಮಾಡೋದ್ರಿಂದ ಹಣ ಗಳಿಸ್ಲಿಕ್ಕೆ ಸಾಧ್ಯ. ಕೆಲಸ ಮಾಡೋದ್ರಿಂದ ಹಣ ಗಳಿಸ್ತೀವಿ, ಹಣ ಗಳಿಸೋದ್ರಿಂದ ಶ್ರೀಮಂತಿಕೆ ಬರ್ತದೆ, ನಮ್ಮ ಅಪ್ಪ ಅಮ್ಮನ ಒಳ್ಳೆ ರೀತಿಯಿಂದ ನೋಡ್ಕೋಬಹುದು, ನಮ್ಮ ಸಮಾಜವನ್ನ ಬದಲಾವಣೆ ಮಾಡ್ಬೋದು, ಆಮೇಲೆ ನಮ್ಮ ಊರನ್ನ ಚೇಂಜ್ ಮಾಡ್ಬೋದು, ನಮ್ಮ ಶಾಲೆಗೆ ಹೊಸ ಒಂದು ಬೋರ್ಡ್ ಕಟ್ಟಿಸ್ಕೊಡ್ಬೋದು. ಇಷ್ಟೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ ಯಾವಾಗ? ಯಾವಾಗ ಹೆಂಚೋಗ್ನಲ್ಲಿ ಒಂದಿಷ್ಟು ಹಣ ಬರ್ತದೆ ಅವಾಗ. ಸೊ ನೀವೆಲ್ಲ ಅಂತಿರ್ತಿರಲ್ಲ, ಅಯ್ಯೋ ನಾನೊಂದು ಪ್ರಾಣಿಗಳು ಬಹಳ ರೋಡ್ ನಲ್ಲಿ ಬಿದ್ದು ಏನೇನೋ ಊಟ ಇಲ್ಲದೆ ಇರ್ತಾರೆ, ಅವಕ್ಕೆಲ್ಲ ಊಟಕ್ಕೆ ಹಾಕ್ಬೇಕು, ಆಕಳ ಸಾಕ್ಬೇಕು, ಆಕಳ ಪ್ರೀತಿ ಮಾಡುವಂತ ಮಕ್ಕಳೆಲ್ಲರೂ ನೀವೆಲ್ಲರೂ ಪ್ರೀತಿಯಿಂದ ಆಕಳ ಸಾಕ್ತಿರ್ತೀರ, ಆಕಳ ಮೇಲೆ ಬಹಳ ಪ್ರೀತಿ, ಅದಕ್ಕೆ ಊಟಕ್ಕೆ ಹಾಕ್ಬೇಕು ಅಂದ್ರೆ ನಿಮ್ ಜೋಬ್ನಲ್ಲಿ ಸಾಕಷ್ಟು ಹಣ ಇರಬೇಕು. ಆ ಹಣ ಇರಬೇಕು ಅಂದ್ರೆ ನೀವು ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣದಿಂದ ವೃತ್ತಿಪರ ಜೀವನ ಅದ್ಭುತವಾಗಿರ್ತದೆ ಅಂತ. ಇನ್ನ ಬಹುವಿಧವಾದ ಚಿಂತನೆ ಅಥವಾ ಆಯಾಮ ಅಂತ ನಾವು ಹೇಳ್ತೀವಿ. ಶಿಕ್ಷಣದಿಂದ ಸಾಕಷ್ಟು ಆಯಾಮಗಳು ಲೈಫ್ನಲ್ಲಿ ಕೆಲಸ ಮಾಡ್ತಾ ಇರ್ತವೆ ನೋಡಿ. ಅದ್ಯಾವ ರೀತಿ ಇಲ್ಲಿ ನನ್ನ ಜೊತೆಗೆ ಸಾಕಷ್ಟು ಜನ ನೋಡ್ಲಿಕ್ಕೆ ಸಿಗ್ತಿರ್ತಾರೆ. ಮುಂಬರುವ ದಿವಸದಲ್ಲಿ ಅತಿಥಿ ಉಪನ್ಯಾಸಕರಾಗಿರ್ಬೋದು ಅಥವಾ ಬಂದಂತ ಅತಿಥಿ ಉಪನ್ಯಾಸಕರಾಗಿರ್ಬೋದು, ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ಬಹಳಷ್ಟು ಆಯಾಮಗಳು ಅವರ ಜೀವನದಲ್ಲಿ ಕೆಲಸ ಮಾಡ್ತಿರ್ತಾವೆ. ಹಂಗಂದ್ರೆ ಯಾವ ಸಾರ ಆಯಾಮಗಳು? ನಂಬರ್ ಒನ್, ಅವ್ರ ವೃತ್ತಿಪರ ಜೀವನ ಚೆನ್ನಾಗಿರ್ತದೆ. ಉದಾಹರಣೆಗೆ ಅವರೊಬ್ರು ಟೀಚರ್ ಇದ್ದಾರೆ ಅಂತ ತಿಳಿದು, ಅವ್ರು ಕಾವ್ಯ ಕವನ ಬರೀತಿರ್ತಾರೆ, ಅವ್ರ ಕಾವ್ಯ ಕವನ ಜೊತೆಗೆ ಕತೆ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಟ್ಯೂಷನ್ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಮತ್ತೊಂದು ಸಮಾಜದಲ್ಲಿ ಗೌರವವನ್ನ ಗುರುತಿಸ್ಕೊಂಡಿರ್ತಾರೆ, ಅಥವಾ ಅವರು ರೋಟರಿ ಕ್ಲಬ್, ಇಂಟ್ರಾಕ್ಟ್ ಕ್ಲಬ್, ಮತ್ತೊಂದು ಮುಗಿದೊಂದೊಳಗೆಲ್ಲ ಹೆಂಗೆ ಗುರುತಿಸ್ಕೊಂಡಿರ್ತಾರೆ? ಯಾಕೆ ಅವ್ರು ಗುರುತಿಸ್ಕೊತಾರೆ ಅಂತಂದ್ರೆ, ಅವರು ಗುರುತಿಸ್ಕೊಳ್ಳಿಕ್ಕೆ ಕಾರಣ ಅವರಲ್ಲಿರುವಂತ ಜಾಣ್ಮೆ, ಬುದ್ಧಿಮಟ್ಟ. ಯಾವಾಗ ಎಲ್ಲರಿಗೂ ಇದಿರ್ತದೋ ಆವಾಗ ಅಲ್ಲಿ ಮಲ್ಟಿಪಲ್ ಗ್ರೋತ್ ಅಥವಾ ಬೆಳವಣಿಗೆ ಸಾಧ್ಯ. ಪ್ರತಿಯೊಂದು ಆಯಾಮಗಳು ಸರಿಯಾಗಿ ಕೆಲಸ ಮಾಡ್ತಾ ಇರ್ತವೆ. ಜೀವನದಲ್ಲಿ ಬಹುಮುಖ್ಯವಾದ ಆರು ಆಯಾಮಗಳನ್ನ ನಾನು ಹೇಳ್ತಿರ್ತೇನೆ. ಒಂದೇದ್ದು ದೈಹಿಕ, ಮಾನಸಿಕ, ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ, ಧಾರ್ಮಿಕ ಅಂತ. ಈ ಆರು ಆಯಾಮಗಳು ಪ್ರತಿಯೊಬ್ಬ ಜೀವನದಲ್ಲಿ ಸದೃಢವಾಗಿರ್ತದೆ. ಇಲ್ಲ ಅಂದ್ರೆ ಏನಾಗಿರ್ತದೆ, ನಿಮ್ಮ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಜನ ಒಂದು ಅವನು ಇನ್ಕಮ್ ಇರೋದಿಲ್ಲ, ಇನ್ಕಮ್ ಇಲ್ಲ ಅಂದ ತಕ್ಷಣ ಆರ್ಥಿಕ ತೊಂದರೆ, ಆರ್ಥಿಕ ತೊಂದರೆಯಲ್ಲಿ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ. ಯಾವಾಗ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ ಇರ್ತದೆ, ಆ ಕುಟುಂಬದಲ್ಲಿ ಅಸ್ತವ್ಯಸ್ತತೆ ಅಥವಾ ಏರುಪೇರಿನ ಕೌಟುಂಬಿಕ ಜೀವನ, ಹೀಗೆಲ್ಲ ಇರ್ಲಿಕ್ಕೆ ಕಾರಣ ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಣ ಸಿಕ್ಕಾಗ ಆ ವ್ಯಕ್ತಿ ಬೆಳೀತಾನೆ ಅಂತ ಹೇಳ್ಬೋದು. ಇನ್ನ ಕೊನೆಯದಾಗಿ ನೀವು ಸುಶಿಕ್ಷಿತರಾದಾಗ, ಶಿಕ್ಷಣವನ್ನ ಪಡೆದಾಗ ನೀವೆಲ್ಲ ಮುಂದಿನ ಸಮಾಜದ ನಾಯಕರು, ನೀವು ನಮ್ಮ ದೇಶದ ಉತ್ಸಾಹಿ ತರುಣರು, ನೀವು ನಮ್ಮ ದೇಶಕ್ಕೆ ನೀವು ಬೆಳಕು. ಅದು ಯಾವಾಗ ಸಾಧ್ಯ? ಯಾವಾಗ ನೀವು ಸುಶಿಕ್ಷಿತರಾಗಿರ್ತೀರಿ ಆವಾಗ ನೀವೆಲ್ಲ ಏನ್ ಗೊತ್ತಾ, ಭವಿಷ್ಯದ ಸಾಮಾಜಿಕ ನಾಯಕರು ನೀವು. ಹಾಗಾದ್ರೆ ನೀವು ನಾಯಕರಾದಾಗ ಈ ಒಂದು ಸಮಾಜಕ್ಕೆ ನೀವೊಂದು ಕಾಣಿಕೆ ಆಗ್ತೀರಿ. ಹಾಗಾದ್ರೆ ಕಾಣಿಕೆ ಆಗ್ತೀರಿ, ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವು ನಾಯಕರಾದಾಗ ಹೆಂಗ್ ಸಾಧ್ಯ ನೀವು ನಾಯಕರಾಗ್ಲಿಕ್ಕೆ? ನೀವು ಹೇಳಿರುವ ಮಾತನ್ನ ಸಮಾಜ ಕೇಳಲಿಕ್ಕೆ ಯಾವಾಗ ರೆಡಿ ಇರ್ತದೆ ಅಂತಂದ್ರೆ, ಯಾವಾಗ ರೆಡಿ ಇರ್ತದೆ ಅಂದ್ರೆ ನಿಮ್ಮ ಮಾತಿನಲ್ಲಿ ಶಕ್ತಿ ಇರ್ತದೆ. ಅವಾಗ ಆ ಮಾತಿನಲ್ಲಿ ಶಕ್ತಿ ಬರಬೇಕು ಅಂತ ಇದ್ರೆ ನಾವು ಸುಶಿಕ್ಷಿತರಾಗಿರಬೇಕು. ಯಾವಾಗ ನೀವು ಮಾತಾಡ್ತೀರಿ, ಆ ಶಿಕ್ಷಣ ನಮ್ಮ ಜೀವನವನ್ನ ಸಬಲೀಕರಣ ಮಾಡ್ತದೆ. ಅದಕ್ಕೆ ನಮ್ಮ ಶಿಕ್ಷಣ ನಮ್ಮ ಜೀವನಕ್ಕೆ ಬೇಕು. ಸೊ ಈ ರೀತಿ ನಮ್ಮ ಜೀವನಕ್ಕೆ ನಮ್ಮ ಶಿಕ್ಷಣ, ಈ ಜೀವನಕ್ಕೆ ಶಿಕ್ಷಣ ಬಹಳ ಪ್ರಮುಖವಾಗಿರುವಂತಹದ್ದು. ಸೊ ಅದಕ್ಕೆ ಅಡೆತಡೆಗಳು ಬರ್ತದೆ ಬಂಗಾರಿಗಳೇ ಪುಟ್ಟ, ನಿಮಗೆಲ್ಲರಿಗೂ ಅಡೆತಡೆಗಳು ಬರ್ತದೆ, ಅದನ್ನು ಮೆಟ್ಟಿ ನಿಂತಾಗ ನೀವೊಬ್ಬ ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವೆಲ್ಲ ನಾಯಕರಾದಾಗ ನಮಗೊಂದು ರೀತಿ ನಾಳೆ ಭವಿಷ್ಯದಲ್ಲಿ ಒಂದು ಖುಷಿ.

0: ಏನಪ್ಪ ಅಂದ್ರೆ ಸಮಾಜ ಸರಿಯಾದ ವ್ಯಕ್ತಿಯ ಕೈಯಲ್ಲಿದೆ ಅನ್ನುವಂತ ನಂಬಿಕೆ. ಅದ್ ಯಾವಾಗ ಸಾಧ್ಯ? ಯಾವಾಗ ಸುಶಿಕ್ಷಿತರ ಕೈಯಲ್ಲಿ ಸಮಾಜ ಇರ್ತದೋ ಆವಾಗ ಸಮಾಜ ಸಮೃದ್ಧಿಯಿಂದ ಇರ್ತದೆ. ಸೊ ನನಗೆ ನಂಬಿಕೆ ಇದೆ ನೀವೆಲ್ಲರೂ ಇನ್ ಮೇಲಿಂದ ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿತೀರಿ. ಕಷ್ಟಪಡೋದು ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಕಷ್ಟಪಡೋದು. ಆಸಕ್ತಿ ಬೇಕಲ್ಲ, ಯಾವುದೇ ಕೆಲಸ ನೀವು ಆಸಕ್ತಿಯಿಂದ ಯಾವಾಗ ಮಾಡ್ತೀರಿ ಆವಾಗ ಅಮೇಝಿಂಗ್ ರಿಸಲ್ಟ್ ಸಿಗ್ತಾ ಇರ್ತದೆ. ಒಂದು ಪಾಠ ಓದೋದಿರಲಿ, ಒಂದು ಪಾಠ ಹಾರಿಸೋದಿರಲಿ. ಸೊ ಯಾವಾಗ ಆಸಕ್ತಿ ಇರ್ತದೋ ಆವಾಗ ನೀವು ಅಮೇಝಿಂಗ್ ಆಗಿ ಬೆಳೀತಾ ಇರ್ತೀರಿ. ಸೊ ಆ ರೀತಿ ನೀವು ಬೆಳಿಬೇಕು, ಜೀವನವನ್ನ ಮಸ್ತ್ ಮಜಾ ಮಾಡಬೇಕು, ಸಂತೋಷ ಪಡಬೇಕು, ಖುಷಿಯಿಂದ ಇರಬೇಕು ಅಂದ್ರೆ ಇವತ್ತು ಆಗ್ತಾ ಇರುವಂತನ್ನ ಅನುಭವಿಸ್ಬೇಕು. ತೊಂದರೆ ಅನ್ಸಿದ್ರೆ ಬಿಡಬಾರದು, ಮತ್ತೆ ಮಾಡಬೇಕು. ಒಂದು ಅರ್ಧ ಗಂಟೆ ನಿಮಗೆ ಬೇಜಾರಾಯ್ತಪ್ಪ, ಓದಿ ಓದಿ ಇರ್ಲಿ, ಆಟ ಆಡ್ರಿ, ಮತ್ತೆ ಓದ್ರಿ. ಹೆಚ್ಚು ಆಟ ಆಡೋದ್ರಿಂದ ಹೆಚ್ಚು ಜಾಣರಾಗ್ತಾರೆ, ತಿಳ್ಕೊಡ್ರಿ. ಹೆಚ್ಚು ಆಟ ಆಡೋದ್ರಿಂದ ಎಲ್ಲಿ ಆಡಬೇಕು ಅದು ಇಂಪಾರ್ಟೆಂಟು, ಬಯಲಲ್ಲಿ ಆಟ ಆಡೋದ್ರಿಂದ ನಿಮ್ಮ ಕೈಯಲ್ಲಿರುವಂತ ಡಿವೈಸ್ ಇದೆಯಲ್ಲ ಅಲ್ಲಿ ಆಟ ಆಡೋದಲ್ಲ, ಎಲ್ಲಿ ಗ್ರೌಂಡ್ ಅಲ್ಲಿ ಹೆಚ್ಚಾಡ್ತಿರೋ ಅವರು ನಾಳೆ ಎತ್ತರಕ್ಕೆ ಬೆಳೀತಾರೆ. ನಾಯಕತ್ವದ ಕೌಶಲ್ಯ, ವ್ಯವಹಾರಿಕ ಕೌಶಲ್ಯ ಇವೆಲ್ಲವೂ ನಮಗೆ ಕಲೀಲಿಕ್ಕೆ ಸಿಗ್ತದೆ, ಹೌದಾ? ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇವತ್ತಿಂದ ಶಿಕ್ಷಣದಲ್ಲಿ ನಮ್ಮ ಆಸಕ್ತಿಯನ್ನ ಬೆಳೆಸ್ಕೊಂಡು ನಮ್ಮ ಜೀವನವನ್ನ ಸದೃಢವಾಗಿ ಸಮಾಜದ ಒಳಿತಿಗಾಗಿ ಬೆಳವಣಿಗೆಗಾಗಿ ನಾವು ಮಾಡಬೇಕು ಅಂತ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಜೀವನಕ್ಕಾಗಿ ಶಿಕ್ಷಣ ಎಂಬ ವಿಷಯದ ಕುರಿತು ಹುಬ್ಬಳ್ಳಿಯ ತರಬೇತಿದಾರರು ಹಾಗೂ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜುರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ

ಅಹಂಕಾರವನ್ನ ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನ ಬಾಳಬಹುದು ಅಂತಂತ ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನ ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋ

0: ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ, ಹೇಗೆ ಧ್ಯಾನ ಮಾಡಬೇಕು, ಅದನ್ನ ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನ ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೇ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೇ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರೆಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ, ಅಂತಂದರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ

0: ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ಧವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಖಾತ್ರಿ ಯೋಜನೆಗಳು ಶೇಕಡ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಅನುದಾನ ಮಂಜೂರು ಆಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಈ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 14 ಪ್ರಮುಖ ಕಾಮಗಾರಿ ಮೂಲಕ ವಿವಿಧೆಡೆ ಒಟ್ಟು 82.94 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಪಡಿಸಲಾಗುವುದು. ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡಬಿದರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು. ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ

0: ಪ್ಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15-6-26 ಏರ್ಪೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಟು ಮಾರ್ಕ್ ದ ಅಚೀವ್ಮೆಂಟ್ಸ್ ಅಂಡ್ ಏರ್ಪೋರ್ಟ್ಸ್ ಅಂಡ್ ಎಐ commitments to provide best travel experience and the world class services to all the passengers. Having successfully operated numerous routes under Udaan RCA scheme to 13 cities historically like Ahmedabad, Jaipur, Mumbai, Indore, Jodhpur, Jaipur, Kadapa, Mysore, Nagpur, Nasik, Pune, Surat and Tirupati, the airport now features stable daily commercial connectivity to 5 major economic centers.
0: ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ, ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 cm ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಆಲನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಿಕ್ಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50
3: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
5: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ

0: ಕುಮಟಾ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಆಳನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
1: ಸ್ವಾಗತ
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಸೋಮಪ್ಪ, ನಾನು ಹಾಲಹಳ್ಳಿ ಗ್ರಾಮಸ್ಥರು. ಒಂದು 25 ವರ್ಷದಿಂದ ಇಲ್ಲಿದ್ದೀನಿ, ಜಾಸ್ತಿ ಆದ ಹೋಟ್ಲಿ.
2: ನಮ್ಮ ಹೆಸರು ಸುರೇಶ್ ಅಂತ ಸರ್, ನಾವು ಹಾಲಹಳ್ಳಿ ಗ್ರಾಮದಲ್ಲಿ ಒಂದು 20 ವರ್ಷದಿಂದ ಇದ್ದೀವಿ.
0: ಸರ್, ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ, ಅಂದರೆ ತಮ್ಮ ಗ್ರಾಮಕ್ಕೆ ಹಾಲನಹಳ್ಳಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದು.
1: ಏನೂ ಗೊತ್ತಿಲ್ಲ, ಹೋಟ್ಲಿ ಹಾಲಹಳ್ಳಿ ಅಂತ ಕಟ್ಟಾರ. ಹಾಲಿನಲ್ಲಿ ಅಂದ್ರೆ ಮುಂದಿಂದ ಹಾಲು ಇದು ಜಾಸ್ತಿ ನಡೀತಿರುತ್ತ ಮುಂದ, ಅದರಿಂದ ಹಾಲಹಳ್ಳಿ ಅಂತ. ಹಾಲು ಸಾಗರ ಅಂತೂ ಹಾಲಹಳ್ಳಿ ಅಂತ ಕೇಳ್ತಾರೆ.
2: ಸರ್, ಹಾಲಹಳ್ಳಿ ಅಂತ ಇದು ಹಿರಿಕರು ಇಟ್ಟಿರೋಂಥ ಹೆಸರು, ಅದು ನಮಗೂ ಅಷ್ಟೊಂದು ಗೊತ್ತಿಲ್ಲ. ನಾವು ಈವಾಗ 20 ವರ್ಷದಿಂದ ಇರೋದಷ್ಟೇ. ನಾವು ಅದನ್ನು ಅದ್ರ ಬಗ್ಗೆ ನಾವು ಹೇಳೋಕ್ಕೂ ಆಗಲ್ಲ. ಸರ್, ಹಾಲಹಳ್ಳಿಲಿ ಸ್ವಲ್ಪ ಅಂದರೆ ಒಂದು 13-14 ಮನೆ ಇದೆ. 14 ಮನೆಯಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 80 ಓಟಿದೆ ನಮ್ಮ ಇದರಲ್ಲಿ. ಅಷ್ಟು ಜನ ಇದ್ದಾರೆ ಅಂದ್ರೆ ಮಕ್ಕಳೆಲ್ಲ ಸೇರಿಸ್ರೆ 100 ಜನ ಬರ್ತಾರೆ. ಮಕ್ಕಳೆಲ್ಲ ಸೇರಿಸಿ ಟ್ರೈಬ್ಸ್ ಬಿಡಿ ಸರ್, ಸೈಪ್ರು ಆ ಕಡೆ ಇದ್ದಾರೆ. ನಾವು ಹಾಲಹಳ್ಳಿದು ಹೇಳ್ತಾ ಇರೋದು, ಹಾಲಹಳ್ಳಿ ಹೇಳ್ತಾ ಇದ್ದಿದ್ದು. ಒಂದು 100 ಜನ ಬರ್ಬೋದೇನೋ, ಮಕ್ಕಳೆಲ್ಲ ಸೇರಿಸ್ರೆ 100 ಜನ ಬರ್ಬೋದು. ಒಂದು 13-14 ಮನೆ ಇದೆ, 14 ಜನ ಮನೆ ಇದ್ದಾರೆ ಅಷ್ಟೇ. ಹಾಲಹಳ್ಳಿ ಹಾಡಿ ಎರಡು ಒಟ್ಟಿಗೆ ಸೇರುತ್ತೆ.
0: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ.
2: ಸಂಪನ್ಮೂಲ ಅಂತ ಏನಂತಂದರೆ, ಎಲ್ಲ ನಮ್ಮ ಈ ಕಡೆ ಎಲ್ಲ ಒಂದು ಸ್ವಲ್ಪ ದೇವ್ರ ಕಾರ್ಯ ಎಲ್ಲನೂ ಮಾಡ್ತಾ ಇದ್ದೀವಿ. ನಮ್ಮ ಕುಡುಗಿ ಜಾತ್ರೆ ಅನ್ನೋದು ನಾವು ಇಲ್ಲೇ ಮಾಡ್ತೀವಿ. ನಾವು ಇಲ್ಲೇ ಮಾಡಿಕೊಂಡು ಎಲ್ಲ ಹಬ್ಬ ಹರಿದಿನಗಳೆಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೇನು ತೊಂದರೆ ಇಲ್ಲ. ಕಾಡೊಳಗಡೆ 2 ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ನಾವು ಹೋಗಿದ್ದು ಬರ್ತೀವಿ. ವರ್ಷಕ್ಕೆ ಒಂದೇ ಸತಿ ಹೋಗೋದು. ಬೇರೆ ಯಾವಾಗಲೂ ಹೋಗಿ ನಾವು ಪೂಜೆ ಮಾಡ್ಕೊಬಂತು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ಬಿಟ್ಕೊಡಲ್ಲ ಒಳಗಡೆಗೆ. ಆದ್ದರಿಂದ ನಾವು ವರ್ಷಕ್ಕೆ ಒಂದೇ ಸತಿ ಹೋಗೋದು. ಅದು ಅವ್ರ ಆದ್ಯತೆ ತೊಗೊಂಡು ಹೋಗೋದು ನಾವು ಒಳಗಡೆಗೆ. ಒಳಗಡೆ ಹೋಗ್ಬಿಟ್ಟು ನಾವು ಏನು ಬೇಕೋ ಅದನ್ನು ಪೂಜೆ ಮಾಡಿಕೊಂಡು ವಾಪಸ್ ಬರ್ತೀವಿ ಸರ್. ಸರ್, ನಮ್ಮ ಕಾಡು ಬಂದು ಬಂಡೀಪುರ ಫಾರೆಸ್ಟ್ ಅಂತ, ಅದು ಅಲ್ಲಿರೋದು ಬಂಡೀಪುರ ಇರೋದು ದೂರ. ಅಲ್ಲಿಗೆ ಅಟ್ಯಾಚ್ ಆಗಿರೋಂಥದ್ದು ಕಾಡಿದೆ. ಆ ಕಾಡು ಒಳಗಡೆ 2 ದೇವಸ್ಥಾನ ಇದೆ. ಆ 2 ದೇವಸ್ಥಾನಕ್ಕೂ ಹೋಗಿ ವರ್ಷಕ್ಕೆ ಒಂದು ಸತಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಷ್ಟೆ. ಅರಣ್ಯ ಹತ್ತಿರದಲ್ಲಿರೋದ್ರಿಂದ ಮಳೆ ಎಲ್ಲ ಚೆನ್ನಾಗಿ ಬೀಳ್ತೈತಿ, ಅದ್ರದ್ದೇನು ತೊಂದರೆ ಇಲ್ಲ. ಅಂದರೆ ಕಾಡು ಪ್ರಾಣಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ಕಾಡು ಪಕ್ಕದಲ್ಲೇ ನಾವಿದ್ದೀವಿ. ಇನ್ನು ಅವ್ರ ಪ್ರದೇಶಕ್ಕೆ ನಾವು ಸೇರ್ಕೊಂಡಿದ ಮೇಲೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಟ್ರಂಚ್ ಎಲ್ಲ ಹೊಡೆದಿದ್ದಾರೆ. ಆ ಟ್ರಂಚು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಟ್ರಂಚ್ ಎಲ್ಲ ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ಹೊಳೆ ಹತ್ರ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಹೊಳೆಯಲ್ಲಿ ಇಳಿದು ಆ ಕಡೆಯಿಂದ ಹಾನಿಗಳು ಬಂದ್ಬಿಡ್ತವೆ. ಅದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೇ. ರೈಲ್ವೆ ಕಂಬಿ ಮಾಡಿಕೊಡ್ಬೇಕು. ಅದು ಬಿಟ್ಟರೆ ಟ್ರಂಚೆಲ್ಲ ತೆಗೆದಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಷ್ಟೇ. ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಾವು ಸ್ವಲ್ಪ ಏನು ನಮಗೆ ಕಾಡು ಪ್ರಾಣಿಗಳದ್ದು ಅಭಾವ ಜಾಸ್ತಿ. ನಾವು ಬೇರೆ ಫಸ್ಲು ಏನು ಹಾಕೋಕ್ಕಾಯ್ತಿಲ್ಲ. ಹತ್ತಿ, ಹೊಗೆಸೊಪ್ಪು, ಮೆಣಸಿ ಇವು ಮೂರೇ ಹಾಕ್ತಿರೋದು. ಮೊದಲ ಥರ ಉದ್ದು, ಹಸಿರು, ಅಲಸಂದೆ, ತೊಗರಿ ಇವೆಲ್ಲ ಹಾಕೊಂಡು ಬೆಳೀತಿದ್ದೋ. ಈಗ ಅದನ್ನು ಹಾಕಕ್ಕೆ ಹಂದಿಗಳು ಪ್ರಾಬ್ಲಮ್, ಆನೆಗಳು ಹಂದಿಗಳದ್ದು ಸ್ವಲ್ಪ ಕಷ್ಟ. ಅವು ಎಲ್ಲ ನಾವು ಡೇ ಟೈಮು ಕೆಲಸ ಮಾಡಿ ನೈಟ್ ಟೈಮು ನಾವು ಕಾಯ್ಕೊಂಡು ಕುಂತ್ಕೊಳ್ಳೋದು ಅವೆಲ್ಲ ಕಷ್ಟ. ಹಂಗಾಗಿ
0: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ.
2: ಸರ್, ಮೂಲಭೂತ ಸೌಕರ್ಯಗಳು ಸ್ವಲ್ಪ ಸ್ವಲ್ಪ ಆಗಿದೆ. ಇನ್ನೂ ನಮಗೆ ಬೇಕಾಗಿರೋಷ್ಟು ಚರಂಡಿಗಳಾಗಬೇಕು, ಚರಂಡಿ ಕ್ಲೀನ್ ಮಾಡಿಸ್ಬೇಕು, ತೊಂಬಗಳೆಲ್ಲನೂ ಸ್ವಲ್ಪ ನೀಟಾಗಿ ತೊಳಿಸಿ ಇದು ಮಾಡ್ಕೊಂಡು ಒಂದು ಮಾಡಬೇಕು. ಅದನ್ನು ಸ್ವಲ್ಪ 1-2 ತಿಂಗಳಿಗೆ ಇದು ಮಾಡ್ತವ್ರೆ. ಆದ್ದರಿಂದ ನಮಗೂ ಅಷ್ಟೊಂದು ಟ್ಯಾಂಕು ಒಂದು ದೊಡ್ಡದಾಗಬೇಕು. ಅದು ಒಂದು 90 ಟ್ಯಾಂಕ್ ಕಟ್ಟೋಕ್ಕೆ ಒಂದು ಜಾಗನೂ ಕೊಟ್ಟಿದ್ದೀವಿ. ಅಲ್ಲಿ ಅರ್ಧಂಬರ್ಧಂ ಕೆಲಸ ಆಗಿ ನಿಂತುಬಿಟ್ಟೈತೆ. ಅದಕ್ಕೆ ಇನ್ನೇನು ಅನ್ನೋದೇ ಗೊತ್ತಿಲ್ಲ. ಅವರು ಎಲ್ಲೋದ್ರು, ಏನು ಬಂದರು, ಯಾರು ತೊಗೊಂಡ್ರು, ಯಾರು ಕಾಂಟ್ರಾಕ್ಟ್ ತೊಗೊಂಡ್ರು, ಯಾರು ಮಾಡ್ತಾಯಿದ್ರು ಅಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಹಾಲಹಳ್ಳಿಯವ್ರಿಗೆ ಗೊತ್ತಿಲ್ಲ ಅದು ಯಾರದಿಂದ ಬಂತೋ ಏನು ಅಂತ ಗೊತ್ತಿಲ್ಲ. ಅದು ಬಂದು ಅರ್ಧಂಬರ್ಧ ನಿಂತುಬಿಟ್ಟೈತೆ. ಅದಕ್ಕೆ ಅದರಿಂದ ಕನೆಕ್ಷನ್ ಏನೂ ಕೊಟ್ಟಿಲ್ಲ. ನಮ್ಮೇನೊಂದು ಕರೆಂಟ್ ಇದ್ದಾಗ ಮಾತ್ರ ನೀರು ಬರುತ್ತೆ, ಇಲ್ಲ ಅಂದರೆ ಕರೆಂಟ್ ಇಲ್ಲ ಅಂದರೆ ಈ ಥರ. ಈಗ ಬರೋದು ಮುಂಗಾರು ಮಳೆ. ಮುಂಗಾರು ಮಳೆಯಲ್ಲಿ ಮರ ಗಿರ ಏನಾದ್ರು ಬಿದ್ದು ಇದಾಗೋಯ್ತು ಅಂದರೆ

0: ಕರೆಂಟೇ ಇಲ್ಲ, ನಾವು ಕತ್ಲಲ್ಲಿ ಕೂತಿರ್ಬೇಕು. ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ವಿ, ಆ ಮಟ್ಟಕ್ಕೆ ಆಗೋಯ್ತದೆ ನಮ್ಮಲ್ಲಿ. ಆಮೇಲೆ ನಮಗೆ ಅಂತಂದರೆ ಇದು ಕರೆಂಟ್ ಇಲ್ಲ ಅಂತಂದರೆ ನಮಗೆ ಫ್ಯಾನ್ ಹಾಕಬೋದು, ಏನೋ ಮಾಡ್ಬೋದು. ಇದು ಮುಂಗಾರು ಮಳೆ ಅಲ್ವ, ಇದು ಮುಂಗಾರು ಮಳೆ ಆಗಿರೋದ್ರಿಂದ ಎಲ್ಲಿ ಕಂಬ ಬಿದೋಗುತ್ತೆ ಏನು ಅಂತ ಗೊತ್ತಿಲ್ಲ. ಆವಾಗ ನಾವು ಫೋನ್ ಮಾಡಿದ್ರೆ ಅವ್ರು ಬರೋದು ಒಂದು ದಿನವೆಲ್ಲ ಮಾಡ್ಕೊಬರ್ತಾರೆ. ನಮ್ಗೆ ಅವತ್ತಿನ ದಿನಕ್ಕೆ ನಮ್ಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಮೇನು ಕರೆಂಟ್ ಇದ್ರೆ ತಾನೇ ನೀರು ಬರೋದು. ಸೋಲಾರ್ ಎಫೆಕ್ಟ್ ಏನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಲ್ಲಿ ನಮಗೆ. ಸೋಲಾರ್ ಆಗಿದ್ದು ಮಾಡಿದ್ರೆ ಅದನ್ನಾರು ಆನ್ ಮಾಡ್ಕೋತಿದ್ದೋ, ಅದು ಮಾಡಿಕೊಂಡ್ರೆ ಅದು ನಮ್ಗೆ ಕುಡಿಯೋಕಾರು ನೀರು ಸಿಗೋದು, ಇಲ್ಲ ಅಂದ್ರೆ ನಾವು ಒಳಗೆ ಹೋಗಿ ಹೊತ್ಕೊಬರ್ಬೇಕು. ಆ ಮಟ್ಟಕ್ಕೆ ಆಗೋಯ್ತಿದ್ದೀವಿ. ನಮ್ಮ ಮೂಲ ಸೌಕರ್ಯಗಳು ಅದೊಂದು ಒಂದು ಎರಡು ಮೂರು ಬರಬೇಕಷ್ಟೆ. ನಮಗೆ ಅದೊಂದು ಬಿಟ್ಟರೆ ಇನ್ನು ಬಸ್ ಬರಬೇಕು, ಅದು ಬಿಟ್ಟರೆ ಬಸ್ ಬರಬೇಕು ಅಂದ್ರೂ ರೋಡ್ ಆಗಬೇಕು. ರೋಡ್ ಆಗಿಲ್ಲ ನಮಗೆ, ನಮಗೆ ರೋಡ್ ಆಗಬೇಕು ಮೇಯ್ನಾಗಿ ಅಲ್ಲಿ. ಆಮೇಲೆ ಇದೈತಲ್ಲ ಸೇತುವೆ, ಸೇತುವೆ ಹತ್ರ ಎಲ್ಲ ಗುಂಡಿ ಬಿದ್ಕೊಂಡೈತೆ, ಅದು ನಡ್ಕೊಂಡು ಹೋಗೋಕ್ಕೆ ಕಷ್ಟ ಮಳೆಗಳ ಜಾಸ್ತಿ ಬಿದ್ದುಬಿಟ್ರೆ. ಆದ್ರೂ ನಾವು ಸ್ವಲ್ಪ ನಮಗೆ ಕೂಲಂಕುಷವಾಗಿ ಮಾಡಿಕೊಟ್ರೆ ಒಳ್ಳೆಯದು, ಒಳ್ಳೆಯದು ಅಂತ. ಬೀದಿ ದೀಪಗಳದು ಸ್ವಲ್ಪ ಎಲ್ಲ ಒಂದು ನಾಲ್ಕು ನಾಲ್ಕು ಉರಿತಾವೆ ಅಷ್ಟೆ. ಇನ್ನು ಅವ್ರಿಗೆ ಹೇಳಿ ಹೇಳಿ ಪಂಚಾಯಿತಿ ಮೆಂಬರ್ಗಳಿಗೆ ಹೇಳಿದ್ರೆ ಅವರು ಬಂದು ಯಾವಾಗಲೂ ಹಾಕ್ತಾರೆ. ಬಿಡಲ್ಲ ಹಾಕ್ಕೊಡ್ತಾರೆ ಇಲ್ಲ ಅಂತಲೇ ಹೇಳ್ತಾ ಇಲ್ಲ, ಹಾಕ್ತಾರೆ. ಹಾಕಿ ಬಲ್ಬ್ ಕೊಡ್ತಾರೆ, ನಾವೇ ಹಾಕೋಬೇಕಂತೆ. ನಾವೇನು ಲೈನ್ ಮೆನ್ಗಳು ಆಗಲ್ಲ, ನಾವು ಹಾಕೊಳ್ಳೋಕ್ಕೂ ನಮ್ಗೆ ಆಗಲ್ಲ. ಮೇಲ್ಕತ್ತಕ್ಕೂ ಸರ್ವಿಸ್ ಬೇಕಲ್ವಾ, ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಹಾಕ್ಕೊಡ್ಬೇಕು ಅದನ್ನು. ಈಗ ಒಂದೊಂದೊಂದು ಎಲ್ಲೋ ಒಂದೊಂದು ಉರಿತಾವೆ, ಒಂದು ನಾಲ್ಕು ಉರಿತಾವೆ ಅಷ್ಟೇ. ನಮ್ಮಿಲ್ಲಿ ಟೋಟಲಾಗಿ ಒಂದು ಎಂಟು ಒಂಬತ್ತು ಬಲ್ಬ್ ಉರಿಬೇಕು ಲೆಕ್ಕ. ಬಲ್ಬ್ ಉರಿತು ಅಂದ್ರೆ ಊರೇ ಕಾಣುತ್ತೆ, ಅದಿಲ್ಲ ಅಂತಂದ್ರೆ ನಮ್ಗೆ ಊರೇ ಇಲ್ಲ ಅನ್ನಂಗೆ ಆಗುತ್ತೆ. ಇರೋದು ನಮ್ಮಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಮನೆನೋ ಇದೆ ಅಷ್ಟೇ. ಹದಿಮೂರು ಮನೆಗೂ ಆ ಥರ ಸೌಲಭ್ಯಗಳು ಇಲ್ಲ, ಕಮ್ಮಿ. ಬೀದಿ ದೀಪಗಳೇ ಇಲ್ಲ. ಒಂದು ಆಲ್ಟಿಗೆ ಒಂದು ಬಸ್ ಬರುತ್ತೆ, ಪಾಪ ಅವರು ಊಟ ಮಾಡ್ಕೊಂಡು ಕೈ ತೊಳಿಬೇಕು ಅಂದರೆ ಬರಬೇಕು, ತೊಂಬತ್ತರ ಬರಬೇಕು. ಅವ್ರಿಗೆ ಕತ್ಲೆ ಆಯಿತು ಅಂದರೆ ಕೆಳಕ್ಕೆ ಬೀಳಿಲ್ಲ ಅವರು. ಆಮೇಲೆ ನಮ್ಮ ಇಲ್ಲಿಯವರಲ್ಲ, ನಮ್ಮ ಇಲ್ಲಿಯವರಾಗಿದ್ದರೆ ಅವರು ಧೈರ್ಯವಾಗಿಯೇನೋ ಮಾಡ್ಕೋರು. ಅವರು ಬೇರೆ ಕಡೆಯವರು, ಇಲ್ಲಿ ಆನೆ ಬತ್ತವೆ ಹಂದಿ ಬತ್ತವೆ ಅನ್ನೋದು ಅವ್ರಿಗೆ ಎದುರ್ಕೋತಾರೆ ಇಳಿಯೋಕ್ಕೂ. ಬಸ್ ಒಂದು ಆಲ್ಟ್ ಆಗುತ್ತೆ, ಬಸ್ ಆಲ್ಟ್ ಆಗೋದು ಅವರು ಊಟ ತಿಂಡಿ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದು ಕೈಗೆ ತೊಳೆಯೋಕ್ಕೆ ತಟ್ಟೆ ತೊಳೆಯೋಕ್ಕೆ ತೊಂದರೆ ಇದೆ ಅವ್ರಿಗೆ ಪಾಪ. ಅದರಿಂದ ಕರೆಂಟು ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೆಯದು. ಶೌಚಾಲಯಗಳು ಎಲ್ರಿಗೂ ಕೊಟ್ಟಿದ್ದಾರೆ, ಕೊಡ್ತೀವಿ ಕೊಡ್ತೀವಿ ಅಂತವ್ರೆ, ಯಾರೂ ಕೊಟ್ಟಿಲ್ಲ. ಶೌಚಾಲಯಗಳು ಸ್ವಲ್ಪ ಇದೈತೆ, ಎಲ್ಲ ಬಯಲಿಗೆ ಬಯಲಿಗೆ ಹೋಗ್ತಾರೋದು ಈಗ. ಅಂದರೆ ಇರೋರು ಮಾಡ್ಕೊಂಡವ್ರೆ, ಇಲ್ಲ ಅಂತಲ್ಲ, ಶೌಚಾಲಯಗಳು ಮಾಡ್ಕೊಂಡಿದ್ದಾರೆ ಅವ್ರವ್ರ ದುಡ್ಡಲ್ಲೇ ಅವ್ರವ್ರು ಮಾಡ್ಕೊಂಡವ್ರೆ. ಸರ್ಕಾರದಿಂದ ನಮಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ.
1: ಸರ್, ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿ ಆಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಕಸದ್ದು ಇದುವರೆಗೂ ಬಂದಿಲ್ಲ, ಕಸ ಯಾರು ತಗೊಂಡು ಹೋಗಲ್ಲ, ಏನೂ ಇಲ್ಲ. ನಾವೇನು ಮಾಡ್ತೀವಿ, ತಗೊಂಡು ತಗೊಂಡು ಆ ಕಡೆ ಈ ಕಡೆ ಜಮೀನು ಕಡೆಲ್ಲೇ ಈಗ ಇಟ್ಕೋತಿದ್ವಿ. ಅದೇನು ತೊಂದರೆ ಇಲ್ಲ, ಅದು ಅವ್ರು ಯಾರು ಬಂದು ಕಸ ತಗೊಂಡು ಹೋಗೋದು ಮಾಡೋದು, ಅದಕ್ಕೆ ತಕ್ಕನಂಗೆ ಅದಕ್ಕೆ ಬಾಕ್ಸ್ಗಳು ಇವು ಬರ್ತಾವಲ್ಲ, ಒಣ ಕಸ ಮತ್ತು ಹಸಿ ಕಸ, ಅವು ಬಾಕ್ಸ್ಗಳು ಯಾರಿಗೂ ಕೊಟ್ಟಿಲ್ಲ ಇಲ್ಲಿ. ಅದು ಬಂದಿದೆ, ಪಂಚಾಯತಿಗೆ ಬಂದಿದೆ, ನಮ್ಮ ಇಲ್ಲಿಗೆ ಬಂದು ಹಂಚಿಲ್ಲ ಅವರು. ಅದು ನಮ್ಮ ಈ ಕಡೆಗೆ ಬಂದಿಲ್ಲ, ಅಲ್ಲಿ ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಕೊಟ್ಬಿಟ್ಟು ಹೋಗ್ತವ್ರೆ. ನಮ್ಮಿಲ್ಲಿ ಸ್ವಲ್ಪ ಅದು ಇದಾಗೈತೆ, ನಾವೆಲ್ಲ ಕಸ ತಗೊಂಡು ಹೊರಗಡೆ ಎಲ್ಲ ಜಮೀನ್ ಗಿಮಿನ್ಗೆ ಇಟ್ಕೊಂಡ್ರೆ ಅದು ಗೋಡಾಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ಕೊತಿದ್ವಿ. ಅದನ್ನೇನು ನಾವು ತಲೆ ಕೆಡಿಸ್ಕೊಂಡಿಲ್ಲ, ಅದು ಕೊಡಿ ಅಂತಲೂ ಕೇಳಿಲ್ಲ ನಾವು. ಅದು ಬಂದಿದೆ ಅಂತ ಬಂದು ನಮ್ಗೆ ಇಲ್ಲಿಗಂಟ ತಲುಪಿಲ್ಲ. ಅಲ್ಲೆಲ್ಲ ಸ್ವಲ್ಪ ಜನಕ್ಕೆ ತಲುಪಿದೆ ಆ ಕಡೆ, ಪಂಚಾಯತಿ ಅಕ್ಕಪಕ್ಕ ಯಾರು ಗೊತ್ತಿರುತ್ತೆ ಅವರು ತಗೊಂಡಿದ್ದಾರೆ. ನಮ್ಮ ಈ ಕಡೆ ಯಾವುದು ಬಂದಿಲ್ಲ, ಅದೆಲ್ಲ ನಾವೇ ಮಾಡ್ಕೋತೀವಿ ಸರ್. ಇರೋದು 12-13 ಮನೆ ಅಲ್ವಾ, ಅದರಿಂದ ನಾವೇ ಮಾಡ್ಕೋತಾ ಇದ್ದೀವಿ, ಕ್ಲೀನ್ ನಾವೇ ಮಾಡ್ಕೋತೀವಿ. ಅವ್ರನ್ನಂತೂ ಕಟ್ಕೊಂಡಿಲ್ಲ ನಾವು ಇದುವರೆಗೂ. ಈಗ ಏನಾದರೂ ಡ್ರೈನೇಜ್ ಪಕ್ಕ ಅಲ್ಲಿ ನೀರು ಹೋಗದೆ ಹೋದರೆ, ನೀರು ಏನಾದರೂ ನಮ್ಮ ಆ ಕಡೆ ಮಳ್ತು ಅಂತಂದರೆ, ನಾವು ಅಲ್ಲೇ ಎಲ್ಲಿ ಕೊಡ್ ತಗೊಂಡು ಕಿತ್ತಾಕಿ ಆಮೇಲಿಂದ ಕೆಳಕ್ಕೆ ಹೋಗೋಂಗೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದನ್ನು ನಮಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅದನ್ನು. ಆ ಕಡೆ ಒಂದು ಸ್ವಲ್ಪ ಈ ಕಡೆ ಇದನ್ನು ಎಲ್ಲ ಕ್ಲೀನ್ ಮಾಡಬೇಕು. ಅದು ಏನು ಎಷ್ಟೇ ಮಳೆ ಹೋದ್ರೂ ಚರಂಡಿ ಆ ಕಡೆ ಈ ಕಡೆ ಚರಂಡಿ ಇಲ್ಲಂತೂ ನೀರು ಹೋಗಲ್ಲ, ಎಲ್ಲ ರೋಡ್ಗೆ ಬಂದ್ಬಿಡ್ತದೆ. ಅದರಿಂದ ರೋಡ್ ಹೆಕ್ಕೊಟ್ಟೋಗ್ಬಿಡುತ್ತೆ. ಅದೊಂದು ರೋಡ್ ಮಾಡಿಕೊಡ್ಬೇಕು, ಮತ್ತು ಒಂದಷ್ಟು ಡ್ರೈನೇಜ್ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಅಷ್ಟೆ. ಕುಡಿಯೋ ನೀರದು ಅದು ದನದಕ್ಕೆ ತೊಟ್ಟಿ ಇಲ್ಲ, ಒಂದು ಕಟ್ಟಿದ್ರು ಅದು ಏನೋ ಒಂದು ಸ್ವಲ್ಪ ಇದಾಗ್ಬಿಟ್ಟು ಕಿತ್ತೋಯ್ತದು. ಆಮೇಲೆ ಇನ್ನೊಂದೇನಂತಂದರೆ ಅದು ಕ್ವಾಲಿಟಿಯಾಗಿ ಕಟ್ಟಲಿಲ್ಲ. ನೀರು ತುಂಬಿದ್ರೆ ಸಾಕು, ಇವತ್ತು ತುಂಬಿಟ್ರೆ ಇನ್ನೊಂದು ಅರ್ಧ ಗಂಟೆಗೆ ನೀರು ಇರ್ತಿರಲಿಲ್ಲ, ನೀರು ಖಾಲಿ ಆಗ್ಬಿಡೋದು. ಅದಕ್ಕೆ ಅದು ಈಗ ಹಂಗೆ ಪೆಂಡಿಂಗ್ ಇದ್ಬಿಟೈತೆ. ಕುಡಿಯೋ ನೀರದು ಅದೊಂದು ಬೇಕು ದನಗಳಿಗೆ, ನಮಗೇನಲ್ಲ, ನಮಗೂ ಐತೆ ಅಂದರೆ ಒಟ್ಟಲ್ಲಿ ನಮಗೆ ಸೋಲಾರ್ದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಕರೆಂಟ್ ಇದ್ರೆ ಮಾತ್ರ ನಾವು ನೀರು ತುಂಬೋದು. ಆಮೇಲೆ ಒಂದು ಟ್ಯಾಂಕ್ ಹೇಳಿದ್ನಲ್ಲ, ಒಂದು ಟ್ಯಾಂಕ್ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಟ್ರೆ ಒಳ್ಳೆಯದು.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಸಾರಿಗೆ ವ್ಯವಸ್ಥೆ ಎಲ್ಲ ಸುಮಾರಾಗಿ ಐತೆ ಸರ್, ತೊಂದರೆ ಇಲ್ಲ. ಒಂದೇ ಬಸ್ಸು ಮೂರು ಸತಿ ಬರುತ್ತೆ, ಮೂರು ಸತಿ ಹೋಗುತ್ತೆ, ಆ ಬಸ್ ಅದರದೇನು ತೊಂದರೆ ಇಲ್ಲ. ಇದು ಆರ್ಥಿಕವಾಗಿ ನಮ್ಮಿಲ್ಲಿ ಒಂದು ಅಂಗನವಾಡಿ ಒಂದು ಬೇಕು, ಅಂಗನವಾಡಿ ಇಲ್ಲ. ಅಂಗನವಾಡಿಗೆ ಏನಾದ್ರು ಮಕ್ಕಳನ್ನ ಕರ್ಕೊಂಡು ಬಿಡಬೇಕು ಅಂದ್ರೆ ಸ್ವಲ್ಪ ದೂರ ಕುರ್ಣಗಲ್ದಲ್ಲಿದೆ, ಕುರ್ಣಗಲ್ ತಗೊಂಡು ಹೋಗ್ಬಿಡ್ಬೇಕು. ಅಲ್ಲಿಂದ ಪುನಃ ಹೋಗಿ ಕರ್ಕೊಬರ್ಬೇಕು. ಮಕ್ಕಳಲ್ವ, ಸಣ್ಣ ಮಕ್ಕಳಲ್ವ, ಅವ್ರನ್ನೇ ಹೋಗಿ ಬರೋಕ್ಕೆ ಅದು ಕೆಪಾಸಿಟಿ ಇಲ್ಲ ಅವ್ರಿಗೆ, ಮಕ್ಕಳಿಗೆ. ನಮ್ಮ ಇಲ್ಲೇ ನಮ್ಮ

0: ಇಲ್ಲೇ ಒಂದು ಅದೊಂದು ಹಾಕ್ಬೇಕು, ಅದು ಬಿಟ್ಟರೆ ಇನ್ನೂ ಬೇರೆ ಏನೂ ತೊಂದರೆ ಇಲ್ಲ. ಇನ್ನೆಲ್ಲ ನಾರ್ಮಲ್ ಆಗಿದೆ, ಅದರಲ್ಲೇನು ತೊಂದರೆ ಇಲ್ಲ. ಬಸ್ ಫೆಸಿಲಿಟಿನೂ ಐತೆ, ತೊಂದರೆ ಇಲ್ಲ. ಹಾಲ್ಟ್ಗೊಂದು ಬಸ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಟೈಮು ಮೂರು ಟೈಮು ಬರುತ್ತೆ ಬಸ್, ಅದ್ರದ್ದೇನು ತೊಂದರೆ ಇಲ್ಲ. ಅಂದರೆ ಎಜುಕೇಷನ್ಗೆ ಅಂತಂದರೆ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ, ಅದು ಟೈಮಿಂಗ್ಸಲ್ಲಿ ಬರಲ್ಲ ಬಸ್ಸು. ಅದು ಬೆಳಿಗ್ಗೆ 8 ಗಂಟೆಗೆ ಬಂದುಬಿಡ್ತದೆ, ನಮ್ಮ ಮಕ್ಕಳು ಎದ್ದೇಳೋದೇ ಲೇಟು. ಎದ್ದು ಅವರು 8 ಗಂಟೆಗೆ ಏನು ತಿಂತಾರೆ? ತಿನ್ನಲ್ಲ, ಮಕ್ಕಳಲ್ವಾ ಏನೇಯಾದ್ರೂ ಎದ್ದೇಳಲ್ಲ. ಎದ್ದು ತಿನ್ನಬೇಕು ಅಂದ್ರೂ ತಿನ್ನಲ್ಲ, ಏನಿಲ್ಲ, ಒಂದು 4 ಗುಕ್ಕೆ ತಿಂತಾರೆ, ಓಡ್ಬಿಡ್ತಾರೆ ಬಸ್ಗೆ. ಪುನಃ ಅದು ಬರ್ಬೇಕಾದ್ರೆ ಆ ಕಡೆಯಿಂದ ಅಲ್ಲೆಲ್ಲ ಹೊಸ್ಕೊಂಡೆಲ್ಲ ಬರ್ತವೆ ಮನೆಗೆ. ಹಾಂ, ಅದೊಂದು ನಮಗೆ ಎಜುಕೇಷನಲ್ಲೂ ಏನು ತೊಂದರೆ ಇಲ್ಲ, ಅಕ್ಕಪಕ್ಕ ಸ್ಕೂಲ್ಗಳಿದೆ, ನಮ್ಮಿಲ್ಲೊಂದು ಆದರೆ ಹಾಕ್ಬೋದು. ಅಂದರೆ ನಾವು ಕೇಳೋಕ್ಕೂ ನಮ್ಮ ಹತ್ರ ಇದಿಲ್ಲ, ಏನು ಹೇಳಿ, ಇರೋದು 14 ಮನೆ, 14 ಮನೆಗೆ ಒಂದು ಕಾಲೇಜು ಸ್ಕೂಲು ಕಟ್ಟೋಕ್ಕಾಗಲ್ಲ. ಅದೇನು ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಇದು ಅಂಗನವಾಡಿ ಒಂದು ಬೇಕು ಅಷ್ಟೇ, ಮಕ್ಕಳಿಗೆ ಇದು ಮಾಡೋಕ್ಕೆ ಅಂಗನವಾಡಿ ಬೇಕು ಅಷ್ಟೇ. ಅದೆಲ್ಲ ಬೇಕು ಅಂತಂದ್ರೂ ಏನಾದ್ರು ಹುಷಾರಿಲ್ಲ ಅಂತಂದರೆ ಆ ಟೈಮ್ಗೆ ಬಸ್ ಇರಲ್ಲ. ನಮ್ಮ ಇದರಲ್ಲಿ ಬೈಕ್ಗಳವೆ ಇವಿವೆ, ಕರ್ಕೊಂಡು ಹೋಗ್ತೀವಿ, ಮುತ್ಕೊಂಡಿಲ್ಲ ಐತೆ ಆರೋಗ್ಯ ಇಲಾಖೆ, ಮುತ್ಕೊಂಡಿಲ್ಲ ಐತೆ. ಅದು ಬಿಟ್ಟರೆ ಈ ಕಡೆ ಭೀಮಟ್ಗೆ ಇರಲ್ಲ ಐತೆ, ಅದು ಬಿಟ್ಟರೆ ಬಡಗಲಪುರದಲ್ಲಿ ಐತೆ, ಅದೇನು ತೊಂದರೆ ಇಲ್ಲ. ಹಾಸ್ಪಿಟಲಲ್ಲೇನು ತೊಂದರೆ ಇಲ್ಲ, ಹಾಸ್ಪಿಟಲ್ಗೆ ಡಾಕ್ಟ್ರ್ಗಳೆಲ್ಲ ಬರ್ತಾರೆ, ಯಾವಾಗಲೂ ಬರ್ತಾ ಇರ್ತಾರೆ, ಒಂದು ದಿನವೂ ಮಿಸ್ ಇಲ್ಲ. ಗೌರ್ಮೆಂಟ್ ಹಾಲಿಡೇ ಇದ್ದರೆ ಅದೊಂದು, ಮತ್ತು ಸಂಡೇ ಸಾಟರ್ಡೇ ಅದೇನಾದ್ರು ಇದ್ದರೆ ರಜೆ ಹಾಕತ್ತಾರೆ, ರಜೆ ಇಲ್ಲ ಅಂದರೆ ಬೇರೆ ದಿನೆಲ್ಲ ಇರ್ತಾರೆ. ಅದು ಬಿಟ್ಟರೆ ನಮಗೆ 24 ಅವರ್ಸ್ ಅಂತಂದರೆ ವಿವೇಕಾನಂದಕ್ಕೆ ಬೇಕಾದ್ರೆ ಎಷ್ಟೊತ್ತು ರಾತ್ರಿ ಆದರೂ ಬೇಕಾದ್ರೆ ಕಾರ್ಗಿರಲ್ಲಿ ಹೋಗ್ಬೋದು, ಸರ್ಗೂರ್ಗೆ ಹೋದರೆ ವಿವೇಕಾನಂದಕ್ಕೆ ಅಲ್ಲೇ ನಮ್ಗೆ ನಡೀತದೆ, ತೊಂದರೆ ಇಲ್ಲ. ಇನ್ನೂ ಹತ್ತು ಮೀರಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದರೆ ಮೈಸೂರಿಗೆ ಕರ್ಕೊಂಡು ಹೋಗ್ಬೋದು ಅಷ್ಟೇ, ಅದಷ್ಟೇ ಹತ್ತಿರದಲ್ಲಿ ಅಂದರೆ ಬೇರೆದು ಭೀಮಟ್ಕೆರೆ, ಅದು ಬಿಟ್ಟರೆ ಮುತ್ಕೊಂಡು.
1: ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ಎಲ್ಲ ಎಜುಕೇಟೆಡ್ ಇದ್ದಾರೆ ಸರ್, ಎಜುಕೇಟೆಡ್ ಇದ್ದಾರೆ, ಅವರು ಅರ್ಥ ಮಾಡ್ಕೋತವ್ರೆ, ಎಲ್ಲ ಚೆನ್ನಾಗಿದ್ದಾರೆ ಹುಡುಗರು, ಹುಡುಗರೆಲ್ಲ ಹುಡುಗರೇ ಆಗಲಿ ಹೆಂಗಸ್ಕೊಂಡು ಮಕ್ಕಳೇ ಆಗಲಿ ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿ ಚೆನ್ನಾಗಿದ್ದಾರೆ, ಸಾಕ್ಷರತೆ ಅದೆಲ್ಲ ಚೆನ್ನಾಗಿದೆ. ಹ್ಞೂ.
1: ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದರೆ?
0: ಶುದ್ಧ ಕುಡಿಯುವ ನೀರು ಅಂತಂದರೆ ಸರ್, ಅದೇ ಇವಾಗ 90 ಇದೆ, ಅದನ್ನು 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ತೊಳಿತಾರೆ, ಅದನ್ನ ತೊಳಿದವರು ನಾವೇ ತೊಳ್ಕೊತೀವಿ, ಅದಲ್ಲ ಒಟ್ಲಿ ಅದರದ್ದು ತೊಂದರೆ ಇಲ್ಲ. ಅಂದರೆ ಕರೆಂಟ್ ಇದ್ರೆ ಮಾತ್ರ ನೀರು ಬರುತ್ತೆ, ಕರೆಂಟ್ ಇಲ್ಲ ಅಂತಂದ್ರೆ ನಾನು ಅದನ್ನೇ ಹೇಳಿದ್ನಲ್ಲ, ಮರ ಗಿರ ಏನಾದ್ರು ಬಿದ್ದು ಲೈನ್ ಏನಾದ್ರು ಹೋಯಿತು ಅಂತಂದರೆ ನಮಗೆ 2 ದಿನ ಆದರೂ ನೀರಿರಲ್ಲ, ಅದು ರೆಡಿ ಮಾಡೋ ತನಕೂ ಅವ್ರು ರೆಡಿ ಮಾಡಿದ್ರೆ ನಮ್ಗೆ ಕರೆಂಟ್ ಬರುತ್ತೆ, ಅದನ್ನು ತೊಂದರೆ ಇಲ್ಲ. ಇಲ್ಲ ಅಂದರೆ ನಾವು ಒಳಗೆ ಹೋಗಿ ನೀರು ತಗೋಬರ್ಬೇಕು, ಅದೊಂದು ನಮಗೆ ತೊಂದರೆ ಅಷ್ಟೆ, ಒಳೆಯದೇನು ತೊಂದರೆ ಇಲ್ಲ. ಒಳೆಯದು ಹತ್ರ ಐತೆ, ಹತ್ರ ಅಂದರೆ ಹತ್ರ ಏನಿಲ್ಲ, ಸ್ವಲ್ಪ ದೂರ ಐತೆ. ಹ್ಞೂ. ಅದು ಮನೆ ಮನೆ ಗಂಗೆ ಅಂತಂದ್ರೆ ಇವಾಗ ಅದೇ ಕರೆಂಟ್ ಇದ್ರೆ ಮಾತ್ರ ಮನೆ ಮನೆಗೆ ಬರುತ್ತೆ, ಬರುತ್ತೆ ಲೈನ್ ಮಾಡೋರೆ, ಇನ್ನೂ ಸರ್ವಿಸ್ ಕೊಟ್ಟಿಲ್ಲ ಅದಕ್ಕೆ. ಹ್ಞೂ, ಅದು ಇದಕ್ಕೆ ಮನೆ ಮನೆಗೆ ಇನ್ನೂ ಆಗಿಲ್ಲ, ಮಾಡಿದ್ದಾರೆ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ಟವ್ರೆ, ಅದು ಮನೆ ಮನೆಗೆ ಬತ್ತಾ ಇಲ್ಲ, ಮನೆ ಮನೆಗೆ ಲೈನ್ ಆಗೈತೆ, ಅಲ್ಲಿಗಂಟು ಬಂದೈತೆ, ಅಲ್ಲಿ ನಾವು ಟ್ಯಾಪ್ ಹಾಕ್ಕೊಂಡು ಇದು ಮಾಡಿಕೊಂಡು ಅದಕ್ಕೊಂದು ಏನೋ ಇದು ಮಾಡ್ಬೇಕಂತಲ್ಲ, ಅವರು ಏನೋ ಮೀಟ್ರ್ ಗೇಜು, ಆ ಮೀಟ್ರ್ ಗೇಜ್ ಎಲ್ಲ ಹಾಕಿ ಮನೆ ಮನೆಗೆ ಇದು ಮಾಡಬೇಕು, ಅದು ಇನ್ನೂ ಆಗಿಲ್ಲ, ಕಂಪ್ಲೀಟಾಗಿ ಆಗಿಲ್ಲ.
1: ಸರ್, ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆಯಾ, ಅದರ ಬಗ್ಗೆ ತಿಳಿಸೋದಾದರೆ?
0: ಅದು ಸ್ವಲ್ಪ ಆಗಿದೆ ಸರ್, ಏನು ತೊಂದರೆ ಇಲ್ಲ, ಅದು ಕೊಟ್ಟಿಗೆಗಳು ಕಟ್ಕೊಟ್ಟವ್ರೆ, ಅದಕ್ಕೆಲ್ಲ ನಾನು ಮಾಡಿಕೊಟ್ಟವ್ರೆ, ಅದರದ್ದೇನು ತೊಂದರೆ ಇಲ್ಲ. ಕೊಟ್ಟಿಗೆ ಬಂದವೆ ಎಲ್ಲ, ನಾವೇನು ಗೊತ್ತಾ, ಯಾರೂ ಬಂದು ನಮ್ಗೆ ಇಲ್ಲಿ ಕೇಳಲ್ಲ, ನಾವೇ ಹೋಗ್ಬಿಟ್ಟು ಅಲ್ಲಿ ವಿಚಾರ ಮಾಡಿ ನಾವು ಅದನ್ನೇ ಹೇಳಿಲ್ವಾ, ಈಗ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಎಲ್ಲ ಎಜುಕೇಷನಲ್ಲಿ ಒಂಥರ ಮೈಂಡು ಚೆನ್ನಾಗಿದೆ, ಎಲ್ಲರೂ ಇನ್ನೊಬ್ಬರನ್ನ ಇದು ಮಾಡೋಕ್ಕೆ ಹೋಗಲ್ಲ, ಬ್ಲೇಮ್ ಮಾಡಲ್ಲ, ಹೋಗ್ತಾರೆ ಅಲ್ಲೇ ಹೋಗ್ಬಿಟ್ಟು ಪಂಚಾಯತಿಲಿ ಏನು ಬಂದಿದೆ ಅದನ್ನು ಆಗಿದೆಯಾ ಇಲ್ವ ಕೇಳ್ಕೊತಾರೆ, ತಗೊಂಬಂದ್ಬಿಟ್ಟು ಅದನ್ನು ಅಲ್ಲಿಂದ ಸ್ಯಾಂಕ್ಷನ್ ಮಾಡಿ ಅದೆಲ್ಲ ಒಂದು ಸ್ವಲ್ಪ ಮಾಡಿಕೊಡ್ತಾರೆ, ಅದರಲ್ಲಿ ಅರ್ಧಂಬರ್ಧ ಮಾಡಿಕೊಡ್ತಾರೆ, ಇನ್ನು ಅರ್ಧಂಬರ್ಧ ನಮ್ಗೆ ಬೇಕಾಗಿರೋದು ನಾವು ಕಟ್ಕೊಂಡು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಂಡು, ಈ ಕಕ್ಸ್ ಮನೆ ಆಗ್ಬೋದು, ಸ್ನಾನ ಮನೆ ಆಗ್ಬೋದು, ಮತ್ತು ಕೊಟ್ಟಿಗೆಗಳಾಗ್ಬೋದು, ಇವೆಲ್ಲಕ್ಕೂ ದುಡ್ಡೇ ಕೊಡ್ಬೇಕು ಅವ್ರಿಗೆ, ದುಡ್ಡು ಕೊಟ್ಟರೆ ಮಾಡೋದು ಕೆಲಸ ಇಲ್ಲಾಂದ್ರೆ ಇಲ್ಲ, ಈ ಥರ ಅದು ಅರ್ಧಂಬರ್ಧ ಕೊಡ್ತಾರೆ. ಯಾವಾಗಲೂ ಹೋಗಿ ಯಾವಾಗಲೂ ನಾವು ಇದು ಮಾಡ್ಕೊಂಡು ನಾವೇ ಹೋಗ್ಬಿಟ್ಟು ನಾವೇ ತಿಳ್ಕೊಂಡು ಮಾಡೋಂಥದ್ದು, ಅದು ಆಗಿದೆ ಬಂದಿದೆ ಈ ಥರ ಅಂದ್ಕೊಂಡು ನಮ್ಗೆ ಇಲ್ಲಿಗೆ ಬಂದು ಯಾರೂ ಹೇಳಲ್ಲ. ಅದೊಂದು ಸರ್, ಜಮೀನ್ಗೆ ಹೋಗೋ ರಸ್ತೆ ಏನೂ ಎಲ್ಲೂ ಇಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಏನಂದ್ರೆ ಇನ್ನೊಬ್ರು ಹೊಲದ ಮೇಲೇ ನಾವು ನಡ್ಕೊಂಡು ನಡ್ಕೊಂಡು ಹೋಗೋದು, ಜಮೀನಿಗೆ ರಸ್ತೆ ಇಲ್ಲ. ಅದು ಬಿಟ್ಟರೆ
2: ಯಾರು ಮುಟ್ಟೋರಿಲ್ಲ,
0: ಯಾರು ಅದನ್ನ ಕ್ಲೀನ್ ಆಗಿಲ್ಲ, ನಡ್ಕೊಂಡು ಹೋಗೋಕೆ ಕಷ್ಟ, ಆ ಮುಟ್ಟಕ್ಕೈತೆ ರೋಡು, ಅದು ಚೆನ್ನಾಗಿಲ್ಲ,
2: ತಲೆಗಾಕತ್ತೆ ನೆಂಬರ್ಗಳವ್ರಲ್ಲ ಅವ್ರಿಗೆಲ್ಲ ಹೇಳಿ ತಲೆಗಾಕತ್ತೆ ಇಲ್ಲ, ಹಂಗೆ ಬಿದ್ದದು ಎಲ್ಲ ಕೋರದು, ಮಕ್ಕ ಊಟ ತರಬೇಕು ಅಂದ್ರೆ ಭಾಳ ಅಂಶ
0: ಎಷ್ಟೋ ಜನ ಇಟ್ಕೊ ಬಿತ್ಕೊಬಿಟ್ಟವ್ರೆ, ಇಟ್ಟು ಬಿತ್ಕೊಬಿಟ್ಟವ್ರೆ, ಇಟ್ಟು ತಲೆ ಮೇಲೆ ಹೊತ್ಕೊಂಡವ್ರೆ. ಅಲ್ಲಿ ಬಂದು ನಡ್ಕೊಂಡು ಹೋಗೋಕ್ಕಾಗಿಲ್ಲ ಪಾಪ, ಅವರು ತೇವ್ರಿ ಇಳಿಯೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಆ ಕಲ್ಗಿಲ್ಲಿರೋ ಸಿಕ್ತು ಅಂದರೆ ಡಬ್ಬಾಕೊಂಡು ಈ ಇಟ್ಕೊಂಡು ಬಿತ್ಕೊಂಡಿರೋ

0: ಸುಮಾರು ಜನ ಅವರೇ, ಸುಮಾರು ಜನ ಹೊಲದಲ್ಲಿರೋರೆಲ್ಲ ಅವರು ಹಸ್ಕೊಂಡು ಟೀ ಕುಡ್ಕೊಂಡು ಕಳಾಪುರಿ ತಿನ್ಕೊಂಡು ಉತ್ತಿರೋರವ್ರೆ. ಅದು ಆಗೈತೆ ಅಂದರೆ ಆಮೇಲೆ ಕೊಟ್ಟಿಗೆದೆಲ್ಲ ಇದೆಲ್ಲ ಬರುತ್ತೆ ಅಂತಂದ್ರೆ ಎಲ್ಲ ಕಕ್ಕಸ್ ಮನೆದು ಸ್ನಾನ ಮನೆ ಇವೆಲ್ಲ ಬಂದವೆ, ಅವೆಲ್ಲನೂ ಅವ್ರವ್ರ ದುಡ್ಡಲ್ಲಿ ಅವ್ರವರೇ ಮಾಡ್ಕೊಂಡವ್ರೆ, ಅವ್ರವರೇ ಮಾಡ್ಕೊಂಡವ್ರೆ ಅಷ್ಟೇ, ಸ್ವಂತ ಮಾಡ್ಕೊಂಡವ್ರೆ.
1: ಅವ್ರೇನು ಕೊಟ್ಟಿಲ್ಲ,
0: ಅವ್ರೇನು ಕೊಟ್ಟಿಲ್ಲ.
1: ನಮ್ಮಿಲ್ಲಿ ತಲನೇ ಹಾಕಿಲ್ಲ ನೀವು,
0: ಯಾರು ಬಂದು ಈ ಥರ ಅಂತ ಇದನ್ನೇ ಮಾಡಲ್ಲ. ನಮ್ಗೆ
1: 5 ವರ್ಷದಲ್ಲಿ ಒಬ್ಬ ನಿಂಬರ್ ಬಂದು ಒಂದು ಮನೆ ಆಗ್ತಾ ಮಾಡಿ ಒಂದು ಕೊಟ್ಟಿಗೆ ಮಾಡಿ ಅಂತ ಯಾವನು ಬಂದು ಹೇಳೋದಿಲ್ಲ. ಬಲ್ಪ್ ಇಲ್ಲೋ ಊರ್ಲಿ ಬಲ್ಪ್ ಹಾಕ್ಸಿ ಅಂತ ಕೊಡೋದಿಲ್ಲ. ನಾವಾಗಿ ನಾವು ಆಗರ್ಕೊಂಡು ಹೋಗಿ ನಗ್ ಬಲ್ಪ್ ಕೊಡಪ್ಪ ಹಂಗೆ ಹಿಂಗೆ ಹಾಕ್ಸ್ಕೊಬೇಕು ಕಟ್ದಾರ ಆನ ಭಯ ಹುಲಿ ಭಯ ಅಂದ್ಬಿಟ್ಟು ಹೋದ್ರೆ ಒಂದು 5 ಬಲ್ಪ್ ಕೊಡ್ತಾನೆ ಹಾಕ್ಸ್ಕೊಂಡ್ಬಿಟ್ಟು ಅಷ್ಟು ಬಿಟ್ಟು ಇನ್ನೇನು ಕೊಡಲ್ಲ ನಮ್ಗೆ ಇಷ್ಟೇ.
2: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದ್ರ ಬಗ್ಗೆ ತಿಳಿಸೋದಾದ್ರೆ?
3: ಅದೇ ನಮ್ಮ ಡ್ರೈನೇಜ್ಗಳು ಬಲ್ಪು ಯಾರು ಕೊಟ್ಟಿಗೆ ಇಲ್ಲ, ಕೊಟ್ಟಿಗೆ ಆಗ್ಬೇಕು, ಡ್ರೈನೇಜ್ ಆಗ್ಬೇಕು.
1: ಬಲ್ಪ್ ಇಲ್ಲಾಂದ್ರೆ ಬಲ್ಪ್ ಒಂದು ವ್ಯವಸ್ಥೆ ಮಾಡಬೇಕು. ಜಮೀನಿಗೆ ರಸ್ತೆ ಅದ, ಆ ರಸ್ತೆ ಒಂದು ಸ್ವಲ್ಪ ರೆಡಿ ಆಗ್ಬೇಕು. ನಮ್ಗೆ ಭಾಳ ತೊಂದರೆ ಆಗ್ಬಿಡೋದು ರಸ್ತೆ ಮಾತ್ರ.
0: ರಸ್ತೆನೂ ಆಗಬೇಕು, ಅದು ಬಿಟ್ಟರೆ ಡ್ರೈನೇಜ್ಗಳಾಗಬೇಕು, ರೋಡ್ ಆಗಬೇಕು, ಒಟ್ಟಲ್ಲಿ ರೋಡ್ ಆಗಬೇಕು, ಮತ್ತು ಅಂಗನವಾಡಿ ಒಂದು ಆಗಬೇಕು, ಅದು ಬಿಟ್ಟರೆ ಜಮೀನಿಗೆ ಹೋಗೋಕ್ಕೆ ರೋಡ್ ಆಗಬೇಕು, ಜಮೀನು ರಸ್ತೆ ಆಗಬೇಕು, ಡ್ರೈನೇಜ್ ಆಗಬೇಕು. ಅದು ಬಿಟ್ಟರೆ ಇನ್ನು ಅಂಥದ್ದೇನಿಲ್ಲ. ಇನ್ನು ಮನೆಯೇನೋ ಬೇಕು ಅಂದ ಇಲ್ದಿದ್ದವ್ರಿಗೆ ಮನೆ ಕೊಟ್ಟರೆ ಒಳ್ಳೆಯದು. ಇಲ್ಲ ನಮಗೆ ನಮ್ಮ ಹತ್ರ ಇದೆ, ನಾವು ಕೇಳಬಾರ್ದು ಅದನ್ನ. ಬೇರೆಯವ್ರು ಯಾರಿಗಿಲ್ಲ ಅಂಥವ್ರಿಗೆ ಒಂದು ಮನೆ ಕೊಟ್ಟರೆ ಒಳ್ಳೆಯದು, ಇಲ್ಲದವ್ರಿಗೆ ಮನೆ ಕೊಡಬೇಕು.
2: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ನಮ್ಮ ಗ್ರಾಮದಲ್ಲಿ ನಾವೇ ಅಭಿವೃದ್ಧಿ ಮಾಡಿಕೊಂಡು ನಾವೇ ಏನು ಹಬ್ಬ ಹರಿದಿನಗಳು ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀವಿ. ಅನ್ಯೋನ್ಯವಾಗಿದ್ದೀವಿ, ಮನೆಯವರೆಲ್ಲ ಅನ್ಯೋನ್ಯವಾಗಿದ್ದೀವಿ. ಏನೋ ಒಂದು ಊರಲ್ಲಿರೋರು, ಬೇರೆ ಊರವರು ಬಂದು ನಮಗೇನು ಮಾಡಲ್ಲ. ನಾವೇನಾದ್ರು ಮಾಡಬೇಕು ಅಂದರೆ ಒಂದು ತೆಂಗ್ಲಿಂದು ಅಲ್ಲಿ ಪರ ಮಾಡ್ತೀವಿ, ಆ ಪರ ಮಾಡಿದ್ರು ಎಲ್ಲರೂ ಹೇಳ್ತೀವಿ, ಅವ್ರಿಗೆ ಊಟ ಕೊಡ್ತೀವಿ, ಊಟ ಕೊಟ್ಟು ಮಾಡ್ಕೊಂಡು ನಮ್ಮ ಊರವ್ರು ಮಾತ್ರ ನಮ್ಮೂರವರೇ ಹೊರಿ ಹಾಕಿ ನಾವೇ ಮಾಡಿಕೊಂಡು ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಭಿವೃದ್ಧಿನೂ ಅಷ್ಟೇ, ನಮ್ಮ ಏನು ಬೇಕು ಈಗ ಏನಾದ್ರು ರೋಡಲ್ಲಿ ಏನಾದ್ರು ಇದಾಗಿದೆಯಾ, ಕಸ ಕಡ್ಡಿ ಬಿದ್ದಿದೆಯಾ, ಅದನ್ನ ಬೇಕಾದ್ರೆ ಗುಡಿಸ್ತೀವಿ. ಇಲ್ಲೇ ಮನೆ ಪಕ್ಕಲೇ ಇರುತ್ತಲ್ವ ರಸ್ತೆ, ಅದರಿಂದ ನಾವು ಇದನ್ನೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಸ್ ಅವರೆಲ್ಲ ಬರ್ತದೆ ಏನು ತೊಂದರೆ ಇಲ್ಲ, ಅಂದರೆ ಒಂದು ರೋಡ್ ಆಗಬೇಕಷ್ಟೆ. ರೋಡ್ ಬಿಟ್ಟರೆ ಇನ್ನು ನಮ್ಗೆ ಇನ್ನೇನು ಬೇಕಾಗಿಲ್ಲ. ರೋಡ್ ಒಂದು ಆದರೆ ನಮಗೆ ಅನುಕೂಲ ಆಗುತ್ತೆ. ಬಸ್ಸು ಈಗ ಒಂದೇ ಬಸ್ಸು 4 ಸತಿ 3 ಸತಿ ಬರ್ತೈತೆ, 3-4 ಸತಿ ಬರ್ತೈತೆ, ಅದರಿಂದ ತೊಂದರೆ ಇಲ್ಲ, ಬಸ್ಸಿಗೆ ಏನು ತೊಂದರೆ ಇಲ್ಲ. ಆಮೇಲೆ ನಾವು ಫೋನ್ ಮಾಡ್ತು ಅಂತಂದ್ರೆ ಆಂಬುಲೆನ್ಸು ಬರುತ್ತೆ, ಆಂಬುಲೆನ್ಸು ಸ್ವಾಮಿ ವಿವೇಕಾನಂದದ್ದು ಹಾಡಿಗೆ ಬರುತ್ತೆ, ವಾರಕ್ಕೊಂದ್ಸತಿ ಬರುತ್ತೆ ಅವ್ರದ್ದು. ಅದರಲ್ಲೂ ಏನು ತೊಂದರೆ ಇಲ್ಲ, ಅವ್ರು ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಒಂದು ಟ್ಯಾಬ್ಲೆಟ್ಸ್ ಕೊಡಿ ಕೊಡಿ ಅಂತಂದ್ರೆ ನಾವು ಇಸ್ಕೋಬೋದು, ಅದರಲ್ಲೂ ಏನು ತೊಂದರೆ ಇಲ್ಲ. ಅದೊಂದು ಆಂಬುಲೆನ್ಸ್ ಎಲ್ಲ ಬರ್ತವೆ, ನಾವು ಫೋನ್ ಮಾಡ್ಕೊಂಡು ನಾವು ಮಾಡ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತಿರೋದಿಲ್ಲ, ಇನ್ನು ಬೇರೆ ಯಾರೂ ಬಂದು ಮಾಡಿಲ್ಲ, ನಮ್ಮ ಅಭಿವೃದ್ಧಿ ನಾವೇ ಮಾಡ್ಕೊಂಡಿದ್ದೀವಿ ಇಲ್ಲಿ.
2: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಸರ್, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಎಲ್ಲ ಒಳ್ಳೆಯದೇ ಆಗ್ತೈತೆ, ಎಲ್ಲ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಹೆಂಗಿರ್ಬೇಕು ಹಂಗೆ ಇದ್ದು ಬಿಡಿ, ಹೆಂಗೆ ಅಲ್ಲಿ ಗಲಾಟೆ ಘರ್ಷಣೆ ಏನು ಮಾಡ್ಕೊಳಕ್ಕೆ ಬಿಡಿ, ಅವ್ರ ಜೊತೆ ಸ್ಪಂದಿಸಿ. ಈಗ ಯಾರೋ ಬಂತಾರೆ ಇವಾಗ ವಿವೇಕಾನಂದರು ಏನೋ ಒಂದು ಸಣ್ಣ ಪುಟ್ಟದ ಮಾಡ್ಬೋದು, ಅವ್ರಿಗೆ ಮಾಡಿದ್ಯಾ ನನಗೆ ಮಾಡು ಅದು ಮಾತು ಬರಬಾರ್ದು. ಏನಂದ್ರೆ ಅವ್ರಿಗೆ ಮಾಡಿದಾರ, ಹಾಂ ಓಕೆ, ಅವ್ರಿಗೆ ಮಾಡಿದರೆ ಅವ್ರಿಗೆ ಮಾಡಲಿ, ಅವ್ರ ಹತ್ರನೂ ನಾವು ಕಿತ್ಕೋಬಾರ್ದು ಅದನ್ನು. ನಮ್ಮ ನಮ್ಮ ಗ್ರಾಮನ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಅದೇ ಥರ ಎಲ್ಲ ಕಡೆಯೂ ಇಟ್ಕೊಂಡ್ರೆ ಒಳ್ಳೆಯದು. ನಮಗೆ ಅವ್ರ ಮೇಲೆ ಡಿಪೆಂಡಾಗಿ ನಾವು ಅವ್ರು ಬಂದು ಕಸ ಇಡ್ತಾರೆ, ಕಸ ಹಾಕ್ತಾರೆ, ರೋಡೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಮ್ಮನ್ನು ನಾವೇ ಮಾಡಿಕೊಂಡು ನಾವೇ ಇದು ಮಾಡಬೇಕು ಹೊರತು ಅವ್ರು ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಕಾಯೋ ತನಕ ನಾವು ಇಲ್ಲಿ ಸೊಳ್ಳೆಗಳು ಕಸಿದ್ರೆ ಸಾಯ್ಬೇಕಾಯ್ತದೆ, ಎಲ್ಲ ಕೊಳತು ಬಿಡ್ತದೆ. ಡ್ರೈನೇಜಲ್ಲಿ ಡ್ರೈನೇಜ್ ಇಲ್ಲ ಅಂತಂದರೆ ಡ್ರೈನೇಜಲ್ಲಿ ನೀರು ನಿಂತ್ಕೋತದೆ, ಅದನ್ನು ಸ್ವಲ್ಪ ಎಲ್ ಕೊಟ್ಟಲ್ಲಿ ಇದು ಮಾಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆಯದು ಅಷ್ಟೇ.
2: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
2: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಹಾಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸೋಮಪ್ಪ ಮತ್ತು ಸುರೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ.

0: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
1: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
0: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
1: ಹಾಗೂ ಭಾನುವಾರ ಸಂಜೆ 6:50
0: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
2: ಕೇಳುಗರ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಕೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಹಾಲನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಿಕ್ಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೆ ದೆ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ಧ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು

ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ

0: ಸಹಭಾಗಿತ್ವವು ಪರಸ್ಪರ ವಿಶ್ವಾಸ ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ

ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ಧತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಂಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನು 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನ್ನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ್ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಕೇಳುಗರೆ, ಇದುವರೆಗೂ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಬಾಲ್ಯ ವಿವಾಹದಿಂದ ಆಗುವ ಸಮಸ್ಯೆಗಳು, ಕಾನೂನಿನ ನೀತಿ ನಿಯಮಗಳು ಹಾಗೂ ಜರುಗಬಹುದಾದ ಶಿಕ್ಷೆಗಳ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ಈ ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಳೋವ. ನೋಡಿ, ನಮಗೆ ಈ ಒಂದು ಬಾಲ್ಯ ವಿವಾಹ ಅನ್ನೋದು ನಮ್ಮ ಒಂದು ದೇಶದಲ್ಲಿ ಪೂರ್ವಜರ ಕಾಲದಿಂದಲೂ ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕು, ನಿಲ್ಲಿಸಬೇಕು ಅಂತ ಎಷ್ಟೇ ಅರಿವು ಮೂಡ್ತಾ ಇದ್ರು ಸಹ ನಮ್ಮ ಕಣ್ಮುಂದೆ ಈಗಲೂ ಸಹ ನಡೀತಾ ಇದೆ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನೋಡಿ, ಪ್ರಸ್ತುತವಾಗಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಮೊದಲ ಬಂತು. ಸೊ ಅದರ ಪ್ರಕಾರ ನಾವು ಯಾವ ಒಂದು ಗಂಡು ಮಗ 21 ಒಳಗಿರಬೇಕು ಮತ್ತು 18 ಒಳಗಿನ ಒಂದು ಹುಡುಗಿಯ ಇವರಿಬ್ಬರ ನಡುವೆ ಮದುವೆ ಆದರೆ ಅದು ಬಾಲ್ಯ ವಿವಾಹ ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಹಿಂದೆ ಸುಮಾರು 1829 ಈ ಸಾರದ ಆ್ಯಕ್ಟ್ ಅಂತ ಅನ್ನೋ ಇತ್ತು. ಅದನ್ನು ನಾವು ಸ್ವಲ್ಪ ಬುಕ್ಸ್ ಕಡೆ ತಿರುಗಿ ನೋಡಿದ್ರೆ ಅವೆಲ್ಲ ಗೊತ್ತಾಗುತ್ತೆ ಇತಿಹಾಸ. ಈ 14 ಕೆಳಪಟ್ಟಂಥ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಿದ್ರು. ಹಾಗೆ ಈ ತೊಟ್ಟಿಲು ವಿವಾಹ ಅಂತ ಇತ್ತು. ಈ ಊಟದ ಪಾಪುಗೆ 9 ಮುಂಚಿತವಾಗಿ ತೊಟ್ಟಿಲು ಶಾಸ್ತ್ರ ಅಂತ ಹೇಳಿಬಿಟ್ಟು ಇಂಥ ಮಗಳು ಇಂಥ ಮಗನಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತೇಳಿ ಆಗಲೇ ಒಬ್ಬರು ಎಸ್ ಹೇಳ್ಬಿಡ್ತಾ ಇದ್ರು. ಈಗ ಅದು ಕಮ್ಮಿಯಾಗಿದೆ, ಅದು ನಮ್ಮ ಅದೃಷ್ಟ. ನೋಡಿ, ಈ ಬಾಲ್ಯ ವಿವಾಹನ ಯಾಕೆ ಜಾರಿಗೆ ತಂದರು ಅನ್ನೋದ್ರ ಬಗ್ಗೆ ಮೊದಲು ನೋಡೋಣ. ಮೊದಲನೇದು ತುಂಬ ಮುಖ್ಯವಾದದ್ದು, ಒಂದು ಹೆಣ್ಣು ಮಗಳಿಗೆ ದೈಹಿಕವಾಗಿ ಮತ್ತು ಆರೋಗ್ಯದ ಮೇಲೆ ಬೀರುವಂಥ ದುಷ್ಪರಿಣಾಮಗಳು. ಅಪ್ರಾಪ್ತ ವಯಸ್ಸಿನಲ್ಲಿ ಆ ಹೆಣ್ಮಗಳು ಗರ್ಭಿಣಿಯಾಗೋದ್ರಿಂದ ಆ ಗರ್ಭಕೋಶದ ಬೆಳವಣಿಗೆ

ಪೂರ್ಣಗೊಳ್ಳದೆ ಹೆರಿಗೆ ಸಮಯದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ. ಇದು ನಾವು ತುಂಬ ಮನದ ಇಟ್ಕೋಬೇಕಾಗಿರೋದು. ಅದರ ಜೊತೆಗೆ ಈ ಗರ್ಭಪಾತಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಗರ್ಭಕೋಶಕ್ಕೆ ಪೆಟ್ಟು ಬಿಡುತ್ತದೆ. ನಾವು ಕೇಳಿರ್ಬೋದು ಕೆಲವೊಂದು ಈ ಪ್ರಕರಣಗಳಲ್ಲಿ, ತಾಯಿನ ನಾವು ಉಳಿಸ್ಕೋಬೇಕು ಅಂತ ಆದರೆ ಮಗುನ ನಾವು ಕಳ್ಕೋಬೇಕಾಗತ್ತೆ, ಅಥವಾ ಮಗುನ ಉಳಿಸ್ಕೋಬೇಕು ಅಂತ ಆದರೆ ತಾಯಿನ ಕಳ್ಕೋಬೇಕಾಗತ್ತೆ. ಆದರೆ ಆ ಮನೆಗೆ ಇಬ್ಬರೂ ಸಹ ಮುಖ್ಯ ಆಗಿರ್ತದೆ. ಒಂದು ಎರಡನೇದು ಬಂದರೆ ಮಾನಸಿಕ ದುಷ್ಪರಿಣಾಮಗಳು. ಬಾಲ್ಯ ವಿವಾಹಕ್ಕೆ ಒಳಗಾದಂಥ ಮಕ್ಕಳು ಮಾನಸಿಕವಾಗಿ ದೌರ್ಬಲ್ಯತೆಗೆ ಒಳಗಾಗುತ್ತಾರೆ, ಮಾನಸಿಕವಾಗಿ ಧೈರ್ಯ ಕಳ್ಕೋತಾರೆ, ಭಯ ಬೀತರಿ, ಯಾವುದೋ ಒಂದು ರೀತಿಯ ಒಂದು ಭಯಭೀತವಾದಂಥ ವಾತಾವರಣ ಅವರೊಳಗೆ ಮೂಡುತ್ತೆ. ಯಾಕಂತಂದರೆ ಯಾವ ವ್ಯಕ್ತಿ ಅವನು ತುಂಬ ಚೆನ್ನಾಗಿ ವಿದ್ಯೆ ಕಲಿತು ಬುದ್ಧಿವಂತರಾಗಿ ಸಮಾಜದ ಆಗುಹೋಗು ಬಳಿಗೆ ತಿಳ್ಕೊಂಡಾಗ, ಕಾನೂನಾಗಲಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡಾಗ ಆ ವ್ಯಕ್ತಿಗೆ ಧೈರ್ಯ ಬರುತ್ತೆ. ಒಂದು ಮಗುವಿಗೆ ತಗೊಂಡೋಗ್ಬಿಟ್ಟು ಮದುವೆ ಅಂತ ಹೇಳಿ ಈ ಥರ ಬಾಲ್ಯವಿವಾಹಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಆ ಮೈನರ್ ಹೆಣ್ಣು ಮಗಳಿಗೆ ಏನಾಗ್ಬೋದು, ಎಲ್ಲಿ ಧೈರ್ಯ ಬರುತ್ತೆ? ಆಕೆಗೆ ಗಂಡ, ಆತನ ಸ್ಥಾನಮಾನ ಏನು, ಗಂಡನ ಮನೆಯಲ್ಲಿರುವಂಥ ಹತ್ತಿಗೆ ನಾತಿನಿಯರು, ಅತ್ತೆ ಮಾವ ಇವರ ಸ್ಥಾನಮಾನಗಳೇನು, ನಾನು ಬಂದಿರುವಂಥ ಸ್ಥಾನ ಯಾವುದು, ನಾನು ಮುಂದೆ ಹೇಗೆ ಜೀವನ ಮಾಡಬೇಕು, ಇವ್ರ ಜೊತೆ ಸಂಸಾರ ಅಂದರೆ ಏನು, ಇವುಗಳನ್ನು ನಾವು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾವ ಸಂದರ್ಭದಲ್ಲಿ? ಬಾಲ್ಯ ಮಾಡಿದಂಥ ಸಂದರ್ಭದಲ್ಲಿ. ಇನ್ನೊಂದು ಮೂರನೇದು ಸಾಮಾಜಿಕ ದುಷ್ಪರಿಣಾಮಗಳು. ಈ ಸಾಮಾಜಿಕ ದುಷ್ಪರಿಣಾಮಗಳು ಅಂತಂದರೆ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ಶಿಕ್ಷಣದಿಂದ ವಂಚಿತರಾಗೋದು ಅಂತಂದರೆ ಸಾಮಾನ್ಯವಾಗಿ ನಾವುಗಳೆಲ್ಲ ಓದುವಂಥ ಸಂದರ್ಭದಲ್ಲಿ ಸತ್ಯನ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಯಾವಾಗಲೂ ಒಂದು ಪ್ರೈಮರಿ ಓದುವಾಗ ಯಾವಾಗಲೂ ಗ್ರೂಪ್ ಲೀಡರ್ಗಳಾಗಲೇ ಇಲ್ಲ. ಯಾಕೆಂದರೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದ್ತಾಯಿದ್ರು, ನಮಗೆಲ್ಲ ಹೆಣ್ಮಕ್ಳೇ ಗ್ರೂಪಲ್ಲಿ ಲೀಡರ್ ಆಗ್ತಿದ್ರು. ಸೊ ತುಂಬ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ, ಅದು ತುಂಬ ಚೆನ್ನಾಗಿ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು ಹೆಣ್ಮಕ್ಳು. ಅಂಥವ್ರಿಗೆ ನಾವು ಬಾಲ್ಯ ಮಾಡಿಬಿಟ್ಟಾಗ ಅವರ ವಿದ್ಯೆ ಎಲ್ಲಿ ಹೋಗುತ್ತೆ, ಅವರ ಶಿಕ್ಷಣ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಅದು ವಂಚಿತರಾಗ್ತಾರೆ ಪಾಪ ಅವರು. ಈ ಮಕ್ಕಳು ಸಂಸಾರ ಈ ಥರ ಜಂಜಾಟದಲ್ಲಿ ಅವರು ಬದುಕಬೇಕಾಗತ್ತೆ. ಮತ್ತು ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ. ಬಾಲ್ಯ ವಿವಾಹ ಮಾಡಿದಾಗ ಶಾಲೆಗೆ ಏರ್ಪಡ್ತಾರೆ ಮಕ್ಕಳು, ಮದುವೆ ಆದ ನಂತರ ಓದಿಸೋದು ತ ಈಗಿದೆ. ಆದರೆ ಮೈನರ್ ಮಡುಗಿನ ಮದುವೆ ಮಾಡಿಕೊಂಡು ಓದಂಥ ನಂತರ ಶಾಲೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಲ್ವಾ? ಸೊ ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ನೋಡಿದ್ರೆ ಆ ಹೆಣ್ಣು ಮಗಳು ಕೆಲವೊಂದು ಅವಮಾನಗಳನ್ನು ಎದುರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ನಿರಂತರ ಕೌಟುಂಬಿಕ ದೌರ್ಜನ್ಯ ಮತ್ತು ನಿಂದನೆಗೆ ಒಳಗಾಗ್ತಾರೆ, ಈ ದೇಶದ ಅಭಿವೃದ್ಧಿಗೆ ಕುಂಠಿತವಾಗುತ್ತೆ. ಇಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಾದರೂ ಪ್ರತಿಯೊಂದು ಮನೆ ಮನೆಯಲ್ಲೂ ಈ ಬಾಲ್ಯಯೋಗ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಮೊದಲು ಅರಿವು ಮೂಡಿಸ್ಕೋಬೇಕು. ಬಾಲ್ಯ ವಿವಾಹನ ನಮ್ಮ ಕಾನೂನು ಯಾಕೆ ತಡೆ ಹಿಡಿತಾ ಇದೆ ಅಂತ ತಿಳ್ಕೊಬೇಕು ನಾವು. ಆದರೆ ನಮ್ಮ ಜನ ಬಾಲ್ಯ ವಿವಾಹಕ್ಕೆ ಯಾಕೆ ಮಾಡೋಕೆ ಹೋಗ್ತಾರೆ ಅಂದರೆ, ಅದರ ಕಾರಣಗಳೇನು ಅಂತ ಅಂದರೆ, ಮೊದಲನೇದು ಬಂದರೆ ಬಡತನ. ನಾವು ತುಂಬ ಬಡವರಿದ್ದೀವಿ, ಹಾಗೆ ನಾನು ಓದ್ಸೋಕ್ಕೂ ಸಮರ್ಥ್ಯ ಇಲ್ಲ, ನಮ್ಮ ಹತ್ರ ಏನಿದೆ ಮಗಳನ್ನ ಮದುವೆ ಮಾಡಿದ್ರೆ ಒಂದು ಎಲ್ಲೋ ಒಂದು ಕಡೆ ಒಂದು ಭಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಪಾಪ ಅವ್ರನ್ನ ಬರ್ತಾರೆ. ಇದು ಒಂದು ಸಹಕಾರಣ ಅನಕ್ಷರತೆ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಭಾರತ ಹಳ್ಳಿಗಳ ರಾಷ್ಟ್ರ, ಇಲ್ಲಿ ನಮ್ಮ ಹಳ್ಳಿಗರಿಗೆ ವಿದ್ಯೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಈ ಹಿಂದೆ ಏನು ನಡೆದಿತ್ತು ಅದನ್ನು ಪಾಲಿಸ್ಕೊಂಡು ಬರ್ತಾ ಇರ್ತಾರೆ. ಅನಂತರ ಬಂದರೆ ಮೂಢನಂಬಿಕೆ. ನೋಡಿ, ಈ ಮೂಢನಂಬಿಕೆ ಅನ್ನೋದು ಹೆಂಗೆ ಬೆಳೆದಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವುಗಳು ಕಾನೂನು ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸೋಕೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವು 12 ವರ್ಷಕ್ಕೆ ಮದುವೆ ಆದೋ, 10 ವರ್ಷಕ್ಕೆ ಮದುವೆ ಆದೋ, 8-10 ಜನ ಮಕ್ಕಳಿಗೆ ಜನ್ಮ ನೀಡೋದು, ನಾವೆಲ್ಲ ಚೆನ್ನಾಗಿಲ್ವಾ ಅಂತ ಹೇಳ್ತಾರೆ. ಅದು ನಗು ಬಂದರೂ ಸಹ ನಾವು ತುಂಬ ಯೋಚನೆ ಮಾಡಬೇಕಾದಂಥ ವಿಚಾರ. ನೋಡಿ, ಈ ರಕ್ತ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಸಲುವಾಗಿ ಸಹ ಬಾಲ್ಯ ವಿವಾಹ ಮಾಡ್ತಾರೆ. ನೋಡಿ, ಇದು ನನ್ನ ತವರು ಮನೆ, ಅದು ನನ್ನ ಅಣ್ಣನ ಮನೆ.

ದೊಡ್ಡಪ್ಪನ ಮನೆ. ಇಂಥ ಸಂದರ್ಭದಲ್ಲಿ ಇಂಥ ನನ್ನ ಹೆಣ್ಮಗಳನ್ನ ಕೊಟ್ಟರೆ ನಮ್ಮ ರಕ್ತ ಸಂಬಂಧ ಇನ್ನೂ ಮುಂದುವರಿಯುತ್ತೆ ಅನ್ನೋದೊಂದು ಸಹ ಇದೊಂದು ಥರದ ಮೂಢನಂಬಿಕೆ. ಹಿರಿಯರ ಆಸೆ ಈಡೇರ್ಸೋಕ್ಕೆ ಸಲುವಾಗಿ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಮುತ್ತಜ್ಜಿ ಇರ್ತಾರೆ ಅಥವಾ ಅಜ್ಜಿ ಇರ್ತಾರೆ, ವಯಸ್ಸಾಗಿರುತ್ತೆ, ನನ್ನ ಮೊಮ್ಮಗಳ ಮೊದಲು ನಾನು ಹುಡ್ಕೊಂಡು ಕಣ್ ತುಂಬ ಬಿಟ್ಬಿಡ್ಬೇಕು ಪ್ರಾಣನ ಅಂತಕೊಂಡಿರ್ತಾರೆ. ಇಂಥವುಗಳು ಸಹ ತುಂಬ ಕಾರಣಗಳಿದೆ. ಬಟ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಯಾವ ವ್ಯಕ್ತಿಯನ್ನು ಯಾವ ಹೆಣ್ಣು ಮಗಳನ್ನಾಗಲಿ ಒಂದು ಗಂಡು ಮಗಳನ್ನಾಗಲಿ ಯಾವುದೇ ಕಾರಣಕ್ಕೂ ತುಂಬ ಕೆಳಮಟ್ಟದಲ್ಲಿ ಲೆಕ್ಕಾಚಾರ ಮಾಡಬಾರ್ದು. ಇದಕ್ಕೆ ಸಂಬಂಧಪಟ್ಟಾಗ ಆಂಗ್ಲ ಭಾಷೆಯಲ್ಲಿ ಒಂದು ಪದ ಇದೆ, ನೆವರ್ ಕ್ಯಾಲ್ಕುಲೇಟ್ ಯು ಪರ್ಸನ್ ಆನ್ ಎ ಪ್ರೆಸೆಂಟ್ ಪೊಸಿಷನ್ ಬಿಕಾಸ್ ಎ ಟೈಮ್ ಎಸ್ ಎ ಪೋರ್ ಟು ಚೇಂಜ್ ಅಪ್ ದ ಇನ್ ವ್ಯಾಲ್ಯಬಲ್ ಸ್ಟೋನ್ ಇನ್ ಟು ವ್ಯಾಲ್ಯಬಲ್ ಡೈಮಂಡ್. ಒನ್ಸ್ ಅಗೇನ್ ಐ ರಿಪೀಟ್ ಯು, ನೆವರ್ ಕ್ಯಾಲ್ಕುಲೇಟ್ ಯು ಪರ್ಸನ್ ಆನ್ ಎ ಪ್ರೆಸೆಂಟ್ ಪೊಸಿಷನ್ ಬಿಕಾಸ್ ಎ ಟೈಮ್ ಹ್ಯಾಸ್ ಎ ಪೋರ್ ಟು ಚೇಂಜ್ ಆಫ್ ದ ಇನ್ ವ್ಯಾಲ್ಯಬಲ್ ಸ್ಟೋನ್ ಇನ್ ಟು ವ್ಯಾಲ್ಯಬಲ್ ಡೈಮಂಡ್. ಎಷ್ಟು ಸುಂದರವಾಗಿ ಬರೆದವ್ರೆ ನೋಡಿ ಆ ಲೈನ್ನ. ಇದರದ ಅರ್ಥ ಏನಂತಂದರೆ, ನಾವು ಯಾವುದೇ ಒಂದು ವಸ್ತುನಾಗಲಿ ಅಥವಾ ಒಬ್ಬ ವ್ಯಕ್ತಿನ ಆಗಲಿ ಆ ಒಂದು ವರ್ತಮಾನ ಕಾಲದಲ್ಲಿ ಅವನ್ನ ಲೆಕ್ಕಾಚಾರ ಹಾಕ್ಬಾರ್ದು, ಅವನ್ನ ಅಳೆಯಕ್ಕೆ ಹೋಗ್ಬಾರ್ದು. ನಾವು ಕಲ್ಲು ಒಂದಿನ ಶಿಲೆ ಆಗುತ್ತೆ, ಆ ಶಿಲೆ ದೇವರಾಗುತ್ತೆ. ಹಂಗೆ ಯಾವ ವ್ಯಕ್ತಿ ಕಷ್ಟಪಟ್ಟು ದುಡಿತಾ ಇದ್ದಾನೆ ಅವನ ಹತ್ರ ಯಾವುದೇ ಫೈನಾನ್ಸಿಯಲಿ ಆಗಲಿ ಅಥವಾ ಎಜುಕೇಷನ್ ವಿಚಾರದಲ್ಲೇ ಆಗಲಿ ಮತ್ತೊಂದು ವಿಚಾರದಲ್ಲೇ ಆಗಲಿ ಆ ವ್ಯಕ್ತಿ ತುಂಬ ದುರ್ಬಲನಾಗಿದ್ದಂಥ ಸಂದರ್ಭದಲ್ಲಿ ಸಮಯ ಅನ್ನೋದು ಆ ವ್ಯಕ್ತಿಗೆ ಯಾವ ರೀತಿ ಅಂತ ಒಂದು ಅಂತ್ಯಕ್ಕೆ ತಗೊಂಡೋಗುತ್ತೆ ಅಂತಂದರೆ, ಮುಂದೊಂದು ದಿನ ಆ ವ್ಯಕ್ತಿ ತುಂಬ ದೊಡ್ಡ ವ್ಯಕ್ತಿಯಾಗಿ ಬಾಳುವಂಥ ಅದನ್ನು ನಮ್ಮ ಸಮಾಜಗಳು ನೋಡಿದೆ. ಇವತ್ತು ನಾವು ಒಂದು ಸಾರಿ ಇತಿಹಾಸಗಳನ್ನ ತಿರುಗಿ ನೋಡಿದಾಗ ಎಷ್ಟೋ ಸಾಧಕರುಗಳು ಮಹಾನ್ ಭಾವಗಳು ಎಲ್ಲರೂ ತುಂಬ ಕೆಳವರ್ಗದಿಂದ ಬಂದಂಥವ್ರು, ತುಂಬ ಕಷ್ಟಪಟ್ಟು ಬಂದಂಥವ್ರು. ಆ್ಯಕ್ಚುಲಿ ನಾವುಗಳೆಲ್ಲ ಒಂದೊಂದು ಏನೋ ಸಣ್ಣಪುಟ್ಟ ಇಲ್ಲಿ ಹಿಂಗಾಗಿದ್ದೀವಿ ಅಂತ ಕಾರಣನೇ ಆ ಒಂದು ಅವರ ವಿಚಾರಗಳನ್ನು ಬರೆದಂಥ ಬುಕ್ಸ್ಗಳನ್ನ ಓದಿನ ಸಹ ನಾವು ಈ ಮತ್ತೆ ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಬಾಲ್ಯ ವಿವಾಹಕ್ಕೆ ದಂಡನೆ ಏನಿದೆ ಅಂದರೆ 2 ವರ್ಷ ಜೈಲು ಶಿಕ್ಷೆ, 1,00,000 ರೂಪಾಯಿವರೆಗೆ ದಂಡ, ಮತ್ತು ಇವೆರಡೂ ಸಹ ನ್ಯಾಯಾಲಯ ನೀಡಬೇಕು. ನೋಡಿ, ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ದಂಡನೆಗೆ ಯಾರ್ಯಾರು ಪಾಲುದಾರರಾಗ್ತಾರೆ ಅನ್ನೋದನ್ನು ಇಂಪಾರ್ಟೆಂಟ್. ಮೊದಲನೇದು ಬಂದರೆ ಮದುವೆಗೆ ಭಾಗಿಯಾದವರು ಯಾರ್ಯಾರು ಮದುವೆ ಒಳಗಡೆ ಅಂದರೆ ಆ ಮದುವೆ ನಡೆಯುವಂಥ ಸಂದರ್ಭದಲ್ಲಿ ಯಾರ್ಯಾರು ಅಲ್ಲಿ ಹೋಗಿರ್ತಾರೋ ಅವರು ಸಹ ಈ ಒಂದು ಶಿಕ್ಷೆಗೆ ಪಾಲುದಾರರು. ಹಾಗೆ ಆ ಒಂದು ಮದುವೆಯನ್ನು ಇತ್ತೀಚೆಗೆ ಏನಾಗ್ಬಿಡ್ತದೆ ಅಂತಂದರೆ ದೇವಸ್ಥಾನಗಳಲ್ಲಿ ಬೆಳಗ್ಗೆ 4 ಗಂಟೆ ಜಾವದಲ್ಲಿ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಏನು ಮಾಡಿಬಿಡ್ತಾರೆ, ಹೋಗಿ ಬಾಲ್ಯ ವಿವಾಹ ಮಾಡ್ಕೊಬಿಡ್ತಾರೆ. ಆನಂತರ ಅವ್ರು ಏನು ಮಾಡ್ಕೊಬಿಡ್ತಾರೆ, ಆ ಭವನ ನೀಡಿರ್ತಾರೆ ಅಥವಾ ದೇವಸ್ಥಾನ ನೀಡಿರ್ತಾರಲ್ಲ, ಅದು ಪೂಜಾರಿ ಆಗಿರ್ಬೋದು ಅಥವಾ ಭವನದ ಮಾಲೀಕರಾಗಿರ್ಬೋದು, ಇವರು ಸಹ ಈ ಒಂದು ಶಿಕ್ಷೆಗೆ ಪಾಲುದಾರರು, ಪುರೋಹಿತರು ತರದವರು. ಆಮೇಲೆ ಹೆಣ್ಣಿನ ತಂದೆ ತಾಯಿ, ಗಂಡಿನ ತಂದೆ ತಾಯಿ ಮತ್ತು ಗಂಡು ವಯಸ್ಕ ವ್ಯಕ್ತಿಯಾಗಿರುತ್ತೆ ಸಂದರ್ಭದಲ್ಲಿ, ಮತ್ತು ಅವರ ಸಂಬಂಧಿಕರು ಮದುವೆಗೆ ಹೋಗಿದ್ದಂಥ ಬಂಧುಗಳು ಸಂಬಂಧಿಕರು ಇವರೆಲ್ಲ ಬರ್ತಾರೆ. ಆಮೇಲೆ ಇನ್ನೊಂದು ಜನ ಏನು ತಪ್ಪಿಸ್ಕೊಬಿಟ್ಟಿದ್ದಾರೆ, ಮದುವೆ ಆದ ನಂತರ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ಕಾನೂನು ಅಂತ ತಿಳ್ಕೊಬಿಟ್ಟಿದ್ದಾರೆ. ಮದುವೆ ಆದ ನಂತರ ಸಹ ಕಂಡುಹಿಡಿಯುವಂಥ ಎಷ್ಟೋ ಒಂದು ಚಟುವಟಿಕೆಗಳಿವಿದೆ. ಸಾಮಾನ್ಯವಾಗಿ ಒಂದು ಮದುವೆ ಆದ ನಂತರ ಆ ಹೆಣ್ಣು ಗಂಡು ಜೊತೆಗೆ ಸೇರ್ತಾರೆ, ಸಂಸಾರನ ಅವರು ಶುರು ಮಾಡ್ತಾರೆ, ಅದು ಪ್ರಕೃತಿ ನಿಯಮ. ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗರ್ಭಿಣಿ ಟೆಸ್ಟು ಮತ್ತು ಆಧಾರ್ ಕಾರ್ಡು, ಐಡಿ ಕಾರ್ಡು, ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಬಂದೇ ಬರ್ತದೆ ಮುಂದೆ. ಸೊ ಇಂಥ ವೇಗಗಳಲ್ಲೂ ಸಹ ಅವರು ಬಾಲ್ಯ ಅಪರಾಧಿಗಳು ಅಂತ ಹೇಳಿ ನಾವು ತಿಳ್ಕೊಬೋದು. ಸೊ ಅದನ್ನು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಮೇಲೂ ಸಹ ದಾಖಲೆ ಮಾಡಿ ಪ್ರಕರಣಗಳನ್ನು ಮುಂದೆ ನೆಕ್ಸ್ಟ್ ಏನು ಆಕ್ಷನ್ ಇದೆ ಅದನ್ನು ತೊಗೊಬೋದು. ನೋಡಿ, ಈಗ ಬಾಲ್ಯ ವಿವಾಹ ನಡೀತಾ ಇದೆ, ಸೊ ನಾವು ಯಾರಿಗೆ ಹೇಳಬೇಕು ಅನ್ನೋದಿರುತ್ತೆ. ಸೊ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳದೇ ಇವರು ನಮ್ಮ ಹಳ್ಳಿಲಿ ಇರೋಂಥವ್ರು, ನಾಳೆ ದಿನ ಇವರು ನಾವೇ ಹೇಳೋದು ಅಂತ ಹೇಳಿದಾಗ ಅಲ್ಲೆಲ್ಲೋ ಒಂದು ಕಡೆ ನಮಗೆ ತೊಂದರೆ ಆಗುತ್ತೆ ಅಂತ ಕೆಲವು ಮನೋಭಾವ ಇರುತ್ತೆ. ಮತ್ತು ಪ್ರೌಢಶಾಲೆ ಮುಖ್ಯಸ್ಥರು, ಹೈಸ್ಕೂಲು ಪ್ರೌಢಶಾಲೆ ಮುಖ್ಯಸ್ಥರು, ಮತ್ತು ಸಿ ಡಿ ಪಿ ಓ ಆಫೀಸರ್ಸು, ಮತ್ತು ತಹಸೀಲ್ದಾರ್ ಅವರು, ಇವ್ರು ಯಾರಿಗೆ ಬೇಕಾದರೂ ನಾವು ದೂರು ಕೊಡ್ಬೋದು. ಏನೂ ಸಾಧ್ಯ ಆಗಲಿಲ್ಲ ನಮಗೆ, ಯಾವುದೇ ರೀತಿ ಅಂತ ಸಾಧ್ಯ ಆಗಲಿಲ್ಲ ನಮಗೆ, ಯಾವುದೂ ನನಗೆ ಗೊತ್ತಿಲ್ಲ ಅಂತಂದಾಗೆ 1098 ಅಂತ ಹೇಳಿ ಒಂದು ನಂಬರ್ ಇದೆ, ಅದನ್ನು ಡಯಲ್ ಮಾಡಿದ್ರೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ಗೆ ಎಲ್ಲಿ ಮದುವೆ ನಡೀತಾ ಇದೆ, ಯಾರ ಮಕ್ಕಳು, ಹುಡುಗಿಯ ಹೆಸರೇನು, ಹುಡುಗನ ಹೆಸರೇನು, ಅವ್ರ ತಂದೆ ತಾಯಿ ಹೆಸರು, ಇಷ್ಟು ಡೀಟೇಲ್ಸ್ ಹೇಳಿ ಇಂಥ ಮದುವೆ ಆಗ್ತಾ ಇದೆ, ಇಂಥದ್ದು ಅವ್ರ ಊರು ಅಂತ ಹೇಳಿ ವಿಳಾಸಗಳನ್ನ ಕೊಟ್ಟರೆ ಅವ್ರು ನೆಕ್ಸ್ಟ್ ಏನು ಆಕ್ಷನ್ ಬೇಕು ತಗೋತಾರೆ. ಮತ್ತು ನಿಮ್ಮ ಯಾರು ನಮಗೆ ಮಾಹಿತಿ ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಗೌಪ್ಯತೆ ಇದ್ದಿಂದ ಇರ್ತಾರೆ, ಅದನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ ಹೊರತು ಯಾರಿಗೂ ಇಂಥವರಿಂದ ಅದು ಹೇಳಿದ್ರು ಅಂತ ಹೇಳಿ ಎಲ್ಲೂ ಸಹ ಮಾಹಿತಿ ಬಂದಿರೋಲ್ಲ. ನೋಡಿ, ಇತ್ತೀಚಿನ ದಿನಕ್ಕೆ ಒಂದು ಈ ಬಾಲ್ಯ ವಿವಾಹ ನಿಷೇಧದಾಗ

ಈಗ 2025 2025 ಸಹ ನಮ್ಮ ಒಂದು ಕರ್ನಾಟಕ ತಿದ್ದುಪಡಿ ಆಯಿತು. ಇದರಲ್ಲಿ ಬಾಲ್ಯ ವಿವಾಹಕ್ಕೆ ಪ್ರಯತ್ನಿಸುವುದು ಮತ್ತು ಸಿದ್ಧತೆ ಮಾಡುವುದಕ್ಕಾಗಿ ಅಥವಾ ಬಾಲ್ಯ ನಿಶ್ಚಿತಾರ್ಥಕ್ಕೆ ಪ್ರಯತ್ನಿಸುವುದು ಅಂದರೆ ಎಂಗೇಜ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಾಗಿ ಸಿದ್ಧತೆ ಮಾಡುವುದಕ್ಕಾಗಿ ದಂಡನೆ, ಈ ಥರ ನಾವು ಸಿದ್ಧತೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವ್ರಿಗೆ 2 ವರ್ಷದೊಳಗೂ ವಿಸ್ತರಿಸಬಹುದಾದ ಕಠಿಣ ಕಾರಾವಾಸದೊಂದಿಗೆ ಅಥವಾ 1,00,000 ರೂಪಾಯಿವರೆಗೂ ಸಹ ದಂಡನೆ ವಿಧಿಸಬಹುದು ಅಥವಾ ಎರಡನ್ನೂ ಸಹ ದಂಡಿಸಲ್ಪಡತಕ್ಕದ್ದು ಅಂತ ಹೇಳಿ Section 9A ಹೇಳುತ್ತೆ. ಸೊ ಆನಂತರ ಯಾವ ಒಂದು ಹೆಣ್ಮಗಳಿಗೆ Section 12A ಹೇಳುತ್ತೆ, ಅಪ್ರಾಪ್ತ ವಯಸ್ಕ ಮಗಳ ನಿಶ್ಚಿತಾರ್ಥವನ್ನು ಅನೂರ್ಜಿತಗೊಳಿಸುವುದು ಅಂತ. ಯಾವ ತಂದೆ ತಾಯಿಗಳು ಯಾವ ಮೈನರ್ ಮಕ್ಕಳಿಗೆ ಮದುವೆ ಮಾಡುವಂಥ ಸಲುವಾಗಿ ಆ ಒಂದು ಉದ್ದೇಶಕ್ಕಾಗಿ ಆ ಮಗು ವಿವಾಹಕ್ಕೋಸ್ಕರ ನಿಶ್ಚಿತಾರ್ಥಗೊಳಿಸಿದಂಥ ಸಂದರ್ಭದಲ್ಲಿ ಅಂಥ ನಿಶ್ಚಿತಾರ್ಥವನ್ನು ಅನೂರ್ಜಿತವಾಗತಕ್ಕದ್ದು ಅಂತ ಹೇಳಿ ಈ ಒಂದು ಕಲಮ ಹೇಳುತ್ತೆ. ಇನ್ನೊಂದು ಹೇಳುತ್ತೆ 13A Section, ಬಾಲ್ಯ ನಿಶ್ಚಿತಾರ್ಥವನ್ನು ನಿಷೇಧಿಸುವ ನಿರ್ಬಂಧಾಜ್ಞೆಯನ್ನು ಹೊರಡಿಸಲು ನ್ಯಾಯಾಲಯದ ಅಧಿಕಾರ ನೋಡಿ. ಅಂದರೆ ಈ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿ ಅರ್ಜಿಯ ಮೇಲೆ ಅಥವಾ ಯಾರೇ ವ್ಯಕ್ತಿಯ ದೂರಿನ ಮೂಲಕ ಅಥವಾ ಅನ್ಯತ ಮಾಹಿತಿ ಮೇರೆಗೆ ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಈ ಅಧಿನಿಯಮವನ್ನು ಉಲ್ಲೇಖಿಸಿ ನಿಶ್ಚಿತಾರ್ಥವನ್ನು ಆಯೋಜಿಸುವುದಾಗಿ ಅಥವಾ ನಡೆಸುವ ಬಗ್ಗೆ ಮನದಟ್ಟಾದರೆ ಅಂಥ ಮ್ಯಾಜಿಸ್ಟ್ರೇಟನ್ನು ಯಾವುದೇ ಸಂಘಟನೆಯ ಸದಸ್ಯ ಅಥವಾ ವ್ಯಕ್ತಿಗಳ ಸಂಘವನ್ನೊಳಗೊಂಡು ಯಾರೇ ವ್ಯಕ್ತಿಯ ವಿರುದ್ಧ ಅಂಥ ನಿಶ್ಚಿತಾರ್ಥವನ್ನು ನಿಷೇಧಿಸುವ ನಿರ್ಬಂಧಕ್ಕಾಗ್ನೆಯನ್ನು ಹೊರಡಿಸತಕ್ಕದ್ದು ಅಂತ ಹೇಳುತ್ತೆ 13A. ಈ ಉದ್ದೇಶ ಮತ್ತು ಕಾರಣಗಳು ಹೇಳು, ಈ ತಿದ್ದುಪಡಿಯಿಂದ ಯಾವ ಉದ್ದೇಶಕ್ಕೆ ಯಾವ ಕಾರಣಗಳಿಗೆ ಅಂತಂದರೆ ಈ ಬಾಲ್ಯ ವಿವಾಹದ ನಿಶ್ಚಿತಾರ್ಥವನ್ನು ಯಾರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ ಸಿದ್ಧತೆ ಮಾಡ್ತಾ ಇರ್ತಾರೋ ಅತಿ ಸಂಬಂಧಪಟ್ಟಾಗಿ ದಂಡನೆಯ ಕುರಿತಾದ ಉಪಬಂಧವನ್ನು ಕಲ್ಪಿಸಲು ಮಾಡ್ತಾರೆ. ಮತ್ತು ನೆಕ್ಸ್ಟು ಏನು ಅವರು ಅಪ್ರಾಪ್ತ ಮಕ್ಕಳಿಗೆ ನಿಶ್ಚಿತಾರ್ಥವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಒಂದು ವೇಳೆ ಅದು ನಿಶ್ಚಿತತೆ ಆಗಿದಂಥ ಸಂದರ್ಭದಲ್ಲಿ ಅನೂರ್ಜಿತವೆಂದು ಘೋಷಿಸಲು ಈ ಒಂದು ಅಮೆಂಡ್ಮೆಂಟ್ ತರ್ತಾರೆ. ನೆಕ್ಸ್ಟು ಬಂದು ಆ್ಯಕ್ಚುಲಿ ನಾವು ಈ ಬಾಲ್ಯ ವಿವಾಹದ ಬಗ್ಗೆ ಮಾತಾಡೋದು ತುಂಬ ಈಸಿ ಏನಲ್ಲ, ತುಂಬ ಆಳವಾಗಿ ಹೇಳ್ಬೋದಿತ್ತು. ಅದರಿಂದಾಗಿ ನಾನು ಹೇಳೋದೇನಂತಂದರೆ ಸಾಮಾನ್ಯವಾಗಿ ನಮ್ಮ ಹಳ್ಳಿಯವ್ರಿಗೆ ಎಷ್ಟು ಬೇಕೋ ಅಷ್ಟು, ಎಷ್ಟನೇ ವಯಸ್ಸಿಂದ ಎಷ್ಟನೇ ವಯಸ್ಸವರೆಗೆ ಮದುವೆ ಮಾಡಬಾರ್ದು, ಇದರಿಂದಾಗಿ ಏನು ನಷ್ಟ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಬರೋದೇನು ಅಂತಂದರೆ ಈ ಬಾಲ್ಯ ವಿವಾಹದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬರುವಂಥ ಕಾರಣಗಳೇ ಬಾಲ್ಯ ವಿವಾಹಕ್ಕೆ ಕಾರಣಗಳು. ಈ ಬಡತನ, ಅನಕ್ಷರಸ್ತೆ, ಈ ಮೂಢನಂಬಿಕೆ, ಈ ರಕ್ತ ಸಂಬಂಧ ಉಳಿಸ್ಕೊಳ್ಳೋದು ಮತ್ತು ಹಿರಿಯರ ಮಾತು ಕೇಳ್ಕೊಂಡು ಮದುವೆ ಮಾಡೋದು ಇದಿಷ್ಟೇ, ಇದೊಂದು ಇವಿಷ್ಟು ನಾನು ತಪ್ಪಿಸಿದ್ರೆ ಆಲ್ಮೋಸ್ಟು ನನ್ನ ಪ್ರಕಾರ ನಿಲ್ತವೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಮೊದಲು ಏನ್ಬೇಕು, ಹಬ್ಬ ಬಾಲ್ಯವನ್ನು ಚೆನ್ನಾಗಿ ಅನುಭವಿಸ್ಬೇಕು. ಬಾಲ್ಯದಲ್ಲಿ ಆಟ ಪಾಠಗಳನ್ನು ಕಲಿತು ವಿದ್ಯೆಯನ್ನು ಕಲಿತು ನಾವೊಂದು ಹಂತಕ್ಕೆ ಬಂದರೆ ಎಲ್ಲೂ ಕೊರತೆಗಳುಂಟಾಗಲ್ಲ, ಎಲ್ಲೂ ಕೊರತೆಗಳುಂಟಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದರಿಂದಾಗಿ ನಾನು ಹೇಳೋದೇನಂತಂದರೆ ಈ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಆ ನಿಷೇಧ ಕಾಯ್ದೆಗೆ ನಾವು ಸಹ ಸಪೋರ್ಟ್ ಮಾಡುವ. ಏನು ಬಾಲ್ಯ ವಿವಾಹ ಮಾಡ್ತಾಯಿದ್ದಾರೆ, ಇದು ಕಾನೂನು ಏನು ಬಂದಿದೆ, ಈ ಕಾನೂನಿಗೆ ನಾವು ಸಪೋರ್ಟ್ ಮಾಡಿ ಸಮಾಜದಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟದಕ್ಕೆ ನಾವು ಬೆಂಬಲಿತರಾಗಿ ನಿಲ್ಲೋಣ. ಅದಕ್ಕೆ ಸಂಬಂಧಪಟ್ಟಾಗೆ ಅರಿವು ಮೂಡಿಸ್ಕೊಳ್ಳೋಣ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಮತ್ತು ನಮ್ಮ ಸಮಾಜದ ಕೆಲವೊಂದು ಒಂದು ಎಲ್ಲೋ ನಾವು ಹೋದಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ನೀಡೋದ್ರಿಂದ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಪೋಷಕರುಗಳಿಗೆ ಅದು ಅನುಕೂಲ ಆಗುತ್ತೆ. ಇನ್ನೊಂದು ಹೇಳೋದೇನು ಅಂತ ಅಂದರೆ ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನಮ್ಮ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳಿಗೆ ನಾವು ಹಿಂದೆ ಇದ್ದ ಏನು ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗ್ ಮತ್ತು ಈ ಏನು ದೊಡ್ಡ ದೊಡ್ಡ ಮಹಾನ್ ನಾಯಕರುಗಳಿದ್ದಾರೆ ಇಂಥವ್ರ ಬಗ್ಗೆ ನಾವು ಯಾವತ್ತೂ ಮಾತಾಡಲ್ಲ. ನೋಡಿಯಪ್ಪ ಇಂಥವ್ರು ಈ ಥರ ಕಷ್ಟಪಟ್ಟು ಈ ಥರ ಹೋದರು, ಅವ್ರು ಹಿಂಗಾದರು, ಈ ವ್ಯಕ್ತಿ ಈ ಥರ ಹೋರಾಟ ಮಾಡಿದ್ರು, ಯಾವುದನ್ನು ನಾವು ಹೇಳಲ್ಲ. ನಾವು ಮಾತಾಡೋದೇನು ಮನೆಗಳಲ್ಲಿ ಮಕ್ಕಳಿಗೆ ಯಾವ ಥರ ಅದನ್ನು ಕೇಳಿಸ್ಕೊತಾರೆ ಅಂತಂದರೆ, ನಾವು ಮಾತಾಡೋದೇನು ಅಂತಂದರೆ ಅಯ್ಯೋ ಅವ್ರ ಮನೆಯಲ್ಲಿ ಅವ್ರು ಅಷ್ಟು ದುಡ್ಡು ಸಂಪಾದನೆ ಮಾಡಿದಾರಂತೆ, ಅವ್ರ ಮಗಳು ಅಂತ ಕೋಟಾಧಿಪತಿ ಕೊಟ್ಟು ಮದುವೆ ಮಾಡಿದಾರಂತೆ, ಅಲ್ಲಿ 10 ಎಕರೆ ಜಮೀನಿದೆಯಂತೆ, ಅವ್ರು ಹಂಗಿದಾರಂತೆ, ಇವ್ನು ಕಾರಲ್ಲಿ ಬಂದಂತೆ, ಅವನು ಬೈಕಲ್ಲಿ ಬಂದಂತೆ, ಏ ಇವ್ರ ಮನೇನ ಏನೂ ಇಲ್ವಂತೆ, ಅವ್ನು ಬರೆದಾಗ ಯಾವುದೋ ಒಂದು ಬಸ್ಸಲ್ಲಿ ಬರ್ತಾನೆ, ಯಾವುದೋ ಒಂದು ಪ್ರೈವೇಟ್ ವೆಹಿಕಲ್ಲಿ ಬರ್ತಾನೆ ಅಂತ ಹೇಳಿ ಇತ್ತೀಚೆಗೆ ದಿನಗಳಲ್ಲಿ ಅದು
ಮಕ್ಕಳಿಗೆ ಅವನು ನೋಡ್ತಾ ಇದ್ದಾರೆ.

0: ಅದಕ್ಕೆ ದಯಮಾಡಿ ನಾನು ಹೇಳೋದೇನಂತಂದರೆ, ಯಾರನ್ನೂ ಸಹ ನಾನು ಹೇಳಿದ್ದೀನಿ ಒಂದು ಪದನ, ಯಾರನ್ನೂ ಸಹ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ನಾವು ನೋಡಬೇಕಾಗಿರೋದೇನು, ಮೊದಲು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿಸೋಣ, ಒಳ್ಳೆ ವಿದ್ಯೆ ಕೊಡಿಸೋಣ, ಒಳ್ಳೆ ಬುದ್ಧಿಯನ್ನು ಕಳಿಸೋಣ. ತದನಂತರ ಅವ್ರೇನು ಮಾಡ್ತಾರೆ, ಅವರು ಒಂದು ಹಂತಕ್ಕೆ ಹೋದ ಮೇಲೆ ಅವರು ಯಾವ ಹಂತದಲ್ಲಿ ಹೆಂಗೆ ಬದುಕಬೇಕು ಅಂತ ಅವ್ರು ತಿಳ್ಕೊತಾರೆ, ರೂಢಿಸ್ಕೊಳ್ತಾರೆ. ಅದರಿಂದಾಗಿ ಈ ಹಂತದಿಂದಲ್ಲದಾದರೂ ನಾವುಗಳು ಬದಲಾವಣೆಯನ್ನು ಬಯಸೋಣ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಹಾಲ್.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹದಿಂದ ಆಗುವ ಸಮಸ್ಯೆಗಳು, ಕಾನೂನಿನ ನೀತಿ ನಿಯಮಗಳು ಹಾಗೂ ಜರುಗಬಹುದಾದ ಶಿಕ್ಷೆಗಳ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ.
3: ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ.
1: ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ.

ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಚನದ್ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900505119. ನಮಸ್ಕಾರ, ಶುಭರಾತ್ರಿ.